0: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
1: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ, ನಿಮ್ಮೊಟ್ಟಿಗೆ ವಿಶ್ವ ಕುಂದಾಪುರ ಕನ್ನಡ ದಿನದ ಶುಭಾಶಯಗಳನ್ನ ಬೆಳಗತ್ತಿಂದ ಇವತ್ತು ಸಾಯಂಕಾಲ ತನಕ ಅದೇ ಖುಷಿಯೇ ಖುಷಿ ನಮ್ಗೆ. ಯಾಕಂದ್ರೆ ಇವತ್ತು ಆಸಾಡಿ ಹಬ್ಬ, ಜೊತೆಗೆ ನಮ್ಮ ಕುಂದಾಪುರ ಕನ್ನಡದ ಹಬ್ಬ ವಿಶ್ವ ಕುಂದಾಪುರ ಕನ್ನಡ ದಿನ ಕೂಡ. ನಮ್ಮೊಟ್ಟಿಗೆ ಕುಂದಾಪುರ ಕನ್ನಡ ನೀರು ಕುಡ್ದಂಗೆ ಅಂದ್ರೆ ಹುಟ್ಟಿನಿಂದಾನೆ ಅದನ್ನ ಮಾತಾಡ್ಕ ಬಂದ, ನಮ್ಗಿಂತ ಮುಂಚೆ ಮಾತಾಡೋಕ್ ಶುರು ಮಾಡಿರ. ಜೊತೆಗೆ ಇವ್ರ ಕುಂದಾಪುರ ಕನ್ನಡ ಎಷ್ಟು ಲೈಕ್ ಇತ್ತಂದ್ರೆ ಹಿಂಗೆಂದು ಒಂದು ಪದು ಇತ್ತೆ ಅಂತ ನಾವು ಕೇಳ್ಕ ಅಷ್ಟು ಲೈಕ್ ಇತ್ತು ಹಾಕ್ತಾ ಕುಂದಾಪುರ ಕನ್ನಡ. ನಮ್ಮೊಟ್ಟಿಗೆ ನಿವೃತ್ತ ಪ್ರಾಂಶುಪಾಲರಾಗಿರುವ ಬಾಲಕೃಷ್ಣ ಶೆಟ್ಟಿ ಹಿಲಿಯಾಣ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಹೆಂಗಿದ್ರಿ ಸರ್?
3: ಇಪ್ಪದ ಹೆಂಗ ಹಳ್ತಾ ಇತ್ತು?
2: ಹಳ್ತಾ ನೀವೆಲ್ಲ ಹಳ್ತಾತ್ರಿ, ಎವರ್ ಯಂಗ್ ಚಿರಾ ಯುವಕ ನೀವು. ಒಂಚೂರು ಮಂಡಿ ಕೂದಲು ಹಣ್ಣಾಯ್ತು ಅಷ್ಟೇ,
3: ಮತ್ತೆಂತ ಅದರೊಟ್ಟಿಗೆ ಚರ್ಮ ಎಲ್ಲ ಜೋಲ ಬದಿ ಹಂಗೆ
2: ಎಲ್ಲ
3: ಮೆಟ್ಲು ಹತ್ತು ಕಾತಿಲ್ಲ.
2: ಲಿಫ್ಟ್ ಇತ್ತಲ್ಲ ನಿಮ್ಗಂದಳಿ?
3: ಲಿಫ್ಟ್ ಇದ್ದರಿಗೆ ಇತ್ತು, ನಮ್ಮ ಮನೆಗೆಲ್ಲ ಲಿಫ್ಟ್ ಹಾಕು ಕತ್ತೆ ಜಗಲಿಗೆ ಇಳುತ್ತೆ, ಕಾಯಿ ಎಲ್ಲ ಹಿಡ್ಕೊಂಡು ಗೋಡೆ ಇಟ್ಕೊಂಡು ಆಚೆ ಇಚ್ಚೆ ತಿರುಗಿ ಕತ್ತೆ ಎಲ್ಲಿ ಜಾರತ್ತೋ ಎಲ್ಲಿ ಬೀಳತ್ತೋ ಎಲ್ಲ ಕೈ ಕಲ್ ಮಾಡ್ಕೊಂತ ಹಳತಿನ ಕಾಲ ಅಲ್ಲ ಮರ್ರೆ.
2: ನಿಧಾನವೇ
3: ಪ್ರಧಾನ ಹೌದು, ನಿಧಾನ ಮತ್ತೆಂತ ಮಾಡುದು.
2: ಆದ್ರೂ ಖುಷಿ ಅಂತ ಗೊತ್ತಾ, 86 ವಯಸ್ಸಿಗೂ ನಮ್ಮ ಬಾಲಣ್ಣ ಬಾಲಕೃಷ್ಣ ಶೆಟ್ಟಿ ಹಿಲಿಯಾಣ ಅವರೇ ಡ್ರೈವಿಂಗ್ ಮಾಡ್ಕೊಂಡು ಬತ್ತರ ಎಲ್ಲಾ ಫಂಕ್ಷನ್. ಈಗ ಅಂದ್ರೆ ಅವ್ರಿಗೆ ಹಾಪಕ್ಕೆ ಎಲ್ಲೆಲ್ಲ ಇತ್ತು ಅಲ್ಲೆಲ್ಲ ಹೋತ್ರ. ಲಯನ್ಸ್ ಹಂಗ್ಳೂರು ಇದ್ರಲ್ಲಿ ಈಗಳು ವೆರಿ ಆಕ್ಟಿವ್ ಮೆಂಬರ್, ವೆರಿ ವೆರಿ ಯಂಗ್ ಮೆಂಬರ್ ಕೂಡ ಅಲ್ದ ನೀವು?
3: ಹೌದಪ್ಪ.
2: ಅಲ್ಲ
3: 42 ವರ್ಷ ಆಯ್ತು ಲಯನ್ಸ್ ಕ್ಲಬ್ ಹಂಗೆ. ಈ ಕ್ಲಬ್ ಎಲ್ಲ ಮೊದಲು ಕುಂದಾಪುರ ಕ್ಲಬ್ ಆಗಿದ್ದಿದೆ, ಒಂದೆರಡು 12 ವರ್ಷ ಆದ್ರೂ ಕಡೆ ಹೆಂಗಳೂರು ಕ್ಲಬ್ ಸ್ಟೂರ್ ಆದ್ರೆ ಒಂದೇ ವರ್ಷ ಆದ ನಂತರ ಆ ಕ್ಲಬ್ ಕರ್ಕೊಂಡ್ರೆ ನನ್ನ ಲ್ಯಾನ್ ಕ್ಲಬ್ ಹಂಗ ಏನಂತ ಹೇಳಿದ್ರೆ ಹೋಗಿ ಸೇರೋಕಿಲ್ಲ, ಬೈ ಇನ್ವಿಟೇಷನ್ ಮಾತ್ರ ಕ್ಲಬ್ ಸೇರೋದು, ಅದೊಂದು ವಿಶೇಷ. ನನ್ನ ಸೇರ್ಸ್ಕೊಂಡೆ ಅಂದ್ರೆ ಯಾರು ಸೇರ್ಸ್ಕೊಂತಿಲ್ಲ, ಅಂದ್ರೆ
2: ಅವ್ರು ಇನ್ವೈಟ್ ಮಾಡ್ಕ
3: ಇನ್ವೈಟ್ ಮಾಡ್ಕ ಇವ ಅಡ್ಡಿಲ್ಲ ಇವ ಯೋಗ್ಯ ಅನ್ನಾಳೆ.
2: ಯಾಕಂದ್ರೆ ನೀವು ಸಿಂಹದೊಟ್ಟಿಗೆ ಸೇರುದಲ್ದ, ಹಂಗ ಸಿಂಹಗಳು ಡಿಸೈಡ್ ಮಾಡಿ ಇವ್ರು ನಮ್ಮ ಗುಂಪಿಗೆ ಬೇಕಾ ಬೇಡ್ವಾ ಅಂತ.
3: ಲಯನ್ಸ್ ಕ್ಲಬ್ ಸ್ಪೆಷಲ್ ಅದೇ ಸ್ವಲ್ಪ, ಅದನ್ನ ಟೈಮ್ ಪಾಸ್ ರಿಟೈರ್ ಆದ್ಮೇಲೆ ಉದ್ಯೋಗದಲ್ಲಿ ಇದ್ದಿದೆ, ಆಮೇಲೆ ಲಯನ್ಸ್ ಕ್ಲಬ್ ಒಂದು ಸೈಡ್ ಇದ್ರ ಹಾಗೆ ನನ್ನ ಟೈಮ್ ಪಾಸ್ ಆಗ್ಬೇಕಲ್ಲ. ಹಳತಾದ್ಮೇಲೆ ಮತ್ತೆ ಯಾರು ಹೇಳೋರ್ ಕೆಮರ್ ಇಲ್ಲ, ಅದಕ್ಕೋಸ್ಕರ ದಿನ ದೂಡಕ್ಕೋಸ್ಕರ ಆ ಲಯನ್ಸ್ ಕ್ಲಬ್ ಸೇರ್ಕೊಂಡು ಟೈಮ್ ಪಾಸ್ ಆಗ್ತಿತ್ತು. ಮತ್ತೆ ಅದನ್ನ ಸ್ವಲ್ಪ ಆಕ್ಟಿವ್ ಆಗಿದ್ರೆ ನಂಗೆ ಖುಷಿ. ಅದಕ್ಕೆ ಸೇರಿದ ಮೇಲೆ ನಾನು ಎಷ್ಟೋ ಜನರ ಬಳಕೆ ಲಯನ್ಸ್ ಕ್ಲಬ್ ಅಂದ್ರೆ ಹಾಗೆ, ಹಾಗಾಗಿ ಲಯನ್ಸ್ ಕ್ಲಬ್ ಸ್ವಲ್ಪ ಹೆಚ್ಚು ಹೆಚ್ಚು ಕಾಣ್ತಾ ಇದ್ದೇನೆ.
2: ವೆರಿ ನೈಸ್, ಖುಷಿ ಆಗ್ದಂತ ಗೊತ್ತಾ. ನಾವ್ ಯಾವಾಗ ಮನ್ಸರೊಟ್ಟಿಗೆ ಇರ್ತಲ್ಲ ಅಷ್ಟು ದಿನ ಅವ್ರ ಹತ್ರ ಇವ್ರ ಹತ್ರ ಮಾತಾಡ್ಕೊಂಡು ಖುಷಿಯಲ್ಲಿ, ಈಗ ನಂದು ರಿಟೈರ್ಮೆಂಟ್ ಆಯ್ತು, 65 70 ಲೆಕ್ಕ ಹಾಕ್ತಾ ಕೂಕೊಂಡ್ರೆ ಮತ್ತು ಹಳತತ್. ನಾವ್ ಲೆಕ್ಕ ಹಾಕದೆ ಏಜ್ ಅನ್ನೋದು ಜಸ್ಟ್ ನಂಬರ್ ಅನ್ಕೊಂಡು ನಿಮ್ ಕಣಂಗೆ ಕಾಣಿ ಸರ್, ನೀವ್ ಎಷ್ಟು ಆಕ್ಟಿವ್ ಇದ್ರಿ?
3: ಹೌದು, ಅದ್ರ ಲೆಕ್ಕ ಹಾಕತ್ ಕೆಲವು ಸರ್ತಿ.
2: ಯಾಕೆ
3: ಪ್ರಾಯ ಅದು ಅದೊಂದು ಲೆಕ್ಕ ಇಟ್ಕತ್ತ
2: ಅದ್ರ ಲೆಕ್ಕ.
3: ಸತ್ಯ ಹೇಳುದ ಬೇರೆಯವ್ರಿಗೆ ಪ್ರಾಯ ಹೇಳುದಂದ್ರೆ ತುಂಬಾ ಅಂಜಿಕೆ, ನಂಗ ಹಂಗಲ್ಲ. ನಾನು 85 ಅಂತ ಹೇಳೋ ಖುಷಿ, ನಂಗೆ
2: ಖುಷಿ ಇದೆ, ಗರ್ವ ಇದೆ.
3: ಯಾರು ಏಜ್ ಮುಚ್ಚಿಡ್ತಿಲ್ಲ ನಾನು, ಹೆಚ್ಚು ಕಡಿಮೆ ನನ್ನ ಸೀನಿಯರ್ ಇಲ್ಲಿ ಯಾರಿದ್ರಿ ಅಂತ ನಾನು ಇವತ್ತಿಗೂ ನಾನು ಲಯನ್ಸ್ ಕ್ಲಬ್ ನನ್ನ ಸೀನಿಯರ್ ಆಕ್ಟಿವ್ ಆಗಿ ಲಯನ್ಸ್ ಯಾರಿದ್ರ ಅಂತ ಹೇಳಿ ನಂಗೆ ಚಾಲೆಂಜ್ ಕೊಡ್ತಾ ಇದ್ದಾನೆ. ಯಾರು ಇಲ್ಲ, ಇಪ್ಪು ಸಹ ಕೆಲವರು ಇದ್ರೆ ಹೆಸರಿಗೆ ಲಯನ್ಸ್ ಕ್ಲಬ್ ಬತ್ತಲ್ಲ ಏನಿಲ್ಲ. ನಾನು ಹಂಗಲ್ಲ, ಇಷ್ಟು ವರ್ಷದ ರೆಗ್ಯುಲರ್ ಕ್ಲಬ್ ಪ್ರತಿ ಆಕ್ಟಿವಿಟಿ ಪ್ರೋಗ್ರಾಮ್ ಸಕ್ರಿಯವಾಗಿ ಭಾಗವಹಿಸ್ಕೊಂಡಿದ್ದೆ. ಹಂಗಪ್ಪ ನಂಗೆ ಅದೊಂದು ಖುಷಿ ಇತ್ತು, ಅದರಿಂದ ನಂಗೆ ಅದು ಒಂದ್ ದಿನ ಟೈಮ್ ಪಾಸ್ ಆಗ್ಲಿ ತುಂಬಾ ಒಳ್ಳೇದಾಗ್ತದೆ.
2: ಓಕೆ, ನೀವು 85 ಅಂದ್ರೆ ಈಗ ಆಷಾಢಿ ಹಬ್ಬ, 85 ಆಷಾಢಿ ಹಬ್ಬ ಕಂಡಾಯ್ತು ನೀವು
3: ಅಂದ್ರೆ ಸಣ್ಣ ಮೊದ್ಲಿದೆಲ್ಲ ಗೊತ್ತಲ್ಲ ಅಲ್ಲಿ ಆಷಾಢಿ ಹಬ್ಬ ಅಂಬುದು ಮೊದ್ಲು ಗೊತ್ತಾತಿರ್ಲಿಲ್ಲ, ಆಗಳಿಗೆ ಕಡಿ ಕಡಿ ಗೊತ್ತಾಯ್ತು. ಆಷಾಢಿ ಹಬ್ಬ ಅಂದ್ರೆ ಕೆಲ್ಸ ಅಂತ ಇಲ್ಲ, ಟೈಮ್ ಹೋಗ್ತೇ ಇಲ್ಲ, ಉಮ್ಮುಕ್ ತುಂಬಕ್ ಹೊರಗಿದೆ ಅಂತ ಸಿಕ್ಕುದಿಲ್ಲ. ಏನು ಒಳಗೆ ಕೂಡಿಟ್ಟಿತ್ತದ ಸಾಂತಿಗೋಯೋ ಇನ್ನೊಂದು ಮತ್ತೊಂದು ಒಳಗೆ ಎಂತ ಇತ್ತು, ಒಣಕಟ್ಟಿ ಇದೆಲ್ಲ ಒಣಕಟ್ಟಿ ಎಲ್ಲ ಸಂಗ್ರಹ ಮಾಡಿ ಇಡ್ತೇವೆ ಎಲ್ಲ, ಅದನ್ನೆಲ್ಲ ಒಂದೊಂದೇ ತೆಗೋದು. ಎಲ್ಲಿವರೆಗೆ ಅಂದ್ರೆ ಇದು ನೀರಿಗೆ ಹಾಕದ ಹೆಬ್ಬೆಲ್ಸ್, ಆಮೇಲೆ ನೀರಿಗೆ ಹಾಕದ ಮಾವಿನಕಾಯಿ, ಆಮೇಲೆ ಮೇಲ್ ಇದ್ರಂಗ ಓಲಿಂಗ್ ಸುತ್ತಿ ನೇಲ್ಸದ್ ಹೊಟ್ಟೆಣ್ಣೆ ನೇಲ್ಸದ್ ಗುಂಬಳಕಾಯಿ ಮತ್ತೆ ಚೌಂತಿಕಾಯಿ, ಇದೇ ಬಿಟ್ಟು ಬೇರೆ ಗತಿಯೇ ಇಲ್ಲ. ಇನ್ ಹಾಂಗೇನಾರ್ಬೇಕಿತ್ತು ತೋಡ್ ಬದಿಗೂ ಹೊಳೆ ಬದಿಗೂ ಹೋಯ್ಕೊಂಡೆ ಅಂತ ಕಾಣಿಗೆಣಿ ಅಥವಾ ಜಾರಿಗಿರಿ ಅಂತ ಇರ್ತಾರೆ, ಮತ್ತೆ ಮಳೆಗಾಲದ ಮೀನ್ ಫಿಶಿಂಗ್ ತುಂಬಾ ಕಷ್ಟ ಅಲ್ದೆ, ಮತ್ತೆ ಒಣಗಟ್ಟಿ ಮೀನು ಮತ್ತೆ ಹೊರಗಿನ ಅಕಸ್ಮಾತ್ ಹೊಳಿ ಮೀನಿಂದೆಲ್ಲ ಬತ್ತತ್ತೆ. ಹೊಳಿ ಮೀನು ಇವಳು ಸಿಗು, ಸಮುದ್ರ ಮೀನು ಮಾತ್ರ ಸಿಕ್ಕುದೆಲ್ಲ ಬಿಟ್ರೆ ಹೊಳಿ ಮೀನು ಬತ್ತತ್ತೆ. ಆಮೇಲೆ ತಿಂಡಿ ತಿನ್ಸು ಅಷ್ಟೇ, ಬಹಳ ಕಷ್ಟದೆಲ್ಲ ಮುಡಿ, ನೀವು ಈಗೆಲ್ಲ ಗೊತ್ತಿಲ್ಲ ಆಗಳಿಗೆಲ್ಲ ಮುಡಿಗಳಿಗೆ ಹೊರಳಿ ಮುಡಿ ಬೇರೆ, ಉದ್ದಿನ ಮುಡಿ ಬೇರೆ, ಹೆಸರು ಮುಡಿ ಬೇರೆ, ಅಕ್ಕಿ ಮುಡಿ ಹ್ಯಾಂಗು ಇತ್ತಲ್ಲ, ಈ ತೌಡು ಮುಡಿ ಅಂತ ಇತ್ತು ಗಂಟೆಗಳಿಗೆ ಮುಡಿ ಕಟ್ಟಿ ಹಾಳಾಯ್ದಿದ್ದಂಗೆ ಸಗಣಿ ಸಾರಿಸಿ ಇಡ್ತಾರ ಮುಡಿ.
2: ಓ, ಅದ್ರ ಮೇಲೆ ಸಗಣಿ ಸಾರಿಸೋದು ತಂಪಾಗಿಡುತ್ತ,
3: ತಂಪಾಗಿ ಚೂರು ಹಾಳಾಗ್ತಲ್ಲ, ಮತ್ತೆ ಹುಳಗಿಳ ಅದಕ್ಕೆ ಹೊಡಿತಲ್ಲ. ಇವತ್ತಿಗೆ ಮುಡಿಯೂ ಇಲ್ಲ, ಸಗಣಿ ಕತ್ತಿ ಕೇಮಕ ಇಲ್ಲ ಬಿಡಿ, ನಾ ಬೀಜ ಎಲ್ಲ ಇರತ್ತಲ್ಲ ಹೆಚ್ಚಿದೆಲ್ಲ, ಈ ಉದ್ದಗಿದ್ದು ಹೊರಳಿಗೆಲ್ಲ ಹುಳ ಬಾಪದ್ ಬಹುಬೇಗ. ಅದಕ್ಕೋಸ್ಕರ ಸಗಣಿ ಚಂದ ಮಾಡಿ ಸಗಣಿ ಮಾಡಿ ಇರ್ತದೆ, ಫಸ್ಟ್ ಕ್ಲಾಸ್ ಇರ್ತದೆ, ಎಷ್ಟು ಸಮಯ ಹಾಳಾಗ್ತಲ್ಲ.
2: ಓಕೆ, ಸೊ ಸಗಣಿ ಅನ್ನೋದು ಒಂದು ರೆಫ್ರಿಜರೇಟರ್ ತರ, ಈಗಿನ ಫ್ರಿಜ್
3: ಬಿಟ್ಟು ಆಂಟಿಬಯೋಟಿಕ್ ಇದು ಹೌದು, ಆಂಟಿಸೆಪ್ಟಿಕ್ ಕೂಡ ಹೌದು,
2: ಹೌದಲ್ಲ.
3: ಹುಳಗಳ ಹುಳಗಳೇ ಎಂತದ್ದು ಬತ್ತಿಲ್ಲ ಗಣ, ಅದಕ್ಕೆ ಸಗಣಿ ಇದ್ ಕಣ ಅಂಗಳದಕ್ಕೆ ಸಗಣಿ ಹಾಕಿಟ್ರಿ ಅಂತ ಕ್ಲೀನ್ ಇರುತ್ತೆ ಅಂತ ಬತ್ತಾಗ,
2: ಹೌದು
3: ನಕ್ಕುಳ ಸತ್ತೆ ಬತ್ತಿಲ್ಲ ಹೇಳ್ತಿರ್ಲಿಲ್ಲ ಅಂದ್ರೆ ಅಷ್ಟಕ್ಕೆ ಸಗಣಿ ಹಾಕಿ ಒಂದು ಎಂತ ಬೇಕಾದ್ರೆ ಅದ್ರ ಹಾಕಿ ಇಡ್ಲಕ್ಕೆ ವೈಶಾಖ ನಮ್ದು ವೈಶಾಖ
2: ಅಲ್ಲ, ಮೊದ್ಲಿನ ಮನೆಯ ಮಣ್ಣಿನ ನೆಲ ಅಲ್ದ,
3: ಚಿದ ನೆಲ ಚಂದ ಮಾಡಿ ಒರ್ದ್ರ ಆಮೇಲೆ ಮತ್ತು ತಂಪಾಪಿಗೆ ಗೆದ್ದಿಗೆ ಹೆಸರು ಕೊಡಿ ಬೇರೆಯಾದಲ್ಲ ಹೆಸರು ಕೊಡಿ ಎಲ್ಲ ತಗೊಂಡ್ ಬಂದ್ರೆ ತಕೊಂಡು ಸಮ ಹಿಜ್ಕಿ ಹೊಸ ನೆಲಕ್ಕೆ ಅದನ್ನ ಹಾಕಿ ನೆಲಕ್ಕೆ ಹಾಕಿ ಚಾಟು ಅನ್ನೋ ಕ್ರಮ ಇದ್ದಿತ್ತು.
2: ಹೆಸರು
3: ಕುಡಿ ಅದು ಪಳಗುಟ್ಕೊಂಡು ಹೊಳಿತಿತ್ತು, ಮತ್ತೆ ಅದ್ರ ಮೊದ್ಲು ವರುದಿತ್ತು ಎಲ್ಲ ವರು ಚಂದವೇ ಬೇರೆ,
2: ಅವರ್ದ್ವಾರ ಸಾಕತ್ ಮರ್ರೆ
3: ಸಾಕತ್, ಮತ್ತೆ ಅದ್ರ ಕೂಕಂಡ ತಂಪಿತ್ ಕಣೆ ಅಷ್ಟು ತಂಪ ಅದ್ರ ಕೂಕಂಡ್ರೆ ಲಾಯ್ಕೆ ದಾಗಳಿನ ಕತೆಯೇ ಹಂಗೆ. ಮತ್ತೆ ತಿಂಡಿ ತಿನ್ಸಿನ ಕತೆ ಬಿಡಿ, ಮಾಮೂಲಾಗಿ ತಿಂಡಿ ಇಪ್ಪದೆಲ್ಲ ಹುರುಳಿ ಬೇಸೋದಿರತ್ತೆ, ಗೆಣಗು ಬೇಸೋದಿರತ್ತೆ, ಆಮೇಲೆ ಇಡ್ಲಿ ಇಡ್ಲಿ ಮಾಮೂಲು ದೋಸೆ ಗೀಸೆ ಎಲ್ಲ ಇಪ್ಪದೆ, ಹಪ್ಪಳ ಎಲ್ಲ ಮಸ್ತ್ ಸ್ಟಾಕ್ ಇರುತ್ತೆ. ಏಪ್ರಿಲ್ ಮೇ ಶುರು ಆಗ್ತ ಗೆಣಗಿನ ಹಪ್ಪಳೆ ಬೇರೆ, ಹಸಿ ಹಲಸಿನ ಹಪ್ಪಳೆ ಬೇರೆ,
2: ಆಮೇಲೆ
3: ಹಪ್ಪಳೆ ಬೇರೆ, ಸಂಡಿಗೆ ಬೇರೆ, ಅದಕ್ಕೆ ಒಂದು ಏನ ಅದೊಂದು ಫ್ಯಾಕ್ಟ್ರಿ ಕಾಣೆ ಬೆಳಗ್ಗೆ ಮುಚ್ಚ ಎತ್ಕೊಂಡು ಎಷ್ಟು ಜನ ಸಂಭ್ರಮವೇ ಬೇರೆ, ಎಷ್ಟು ಜನ ಇಡೀ ಮನೆಯವರಲ್ಲಿ ಓಡಾಡೋದು, ನೀರು ಕಾಸೋದು, ಅದ್ರ ತಟ್ಟಿ ಇಡೋದು ಅದ್ರ ಮೇಲೆ. ಅದಕ್ಕೆ ಈಗ ಅದಕ್ಕೆ ಬೇರೆಂತ ಹೆಸರು ತಪ್ಪ ಎತ್ತರ ಅಕ್ಕಿ ಹಪ್ಪಳದಿದ್ದಕ್ಕೆ ಎಂತ ಮರ್ತೋಯ್ತ ಕಣೆ ಅಕ್ಕಿ ಹಪ್ಪಳ, ಅದನ್ನ ಹಸಿಗೆ ತಿಂಬು ರುಚಿ, ಅದು ಬಹಳ ಬೇಗ ಉಪ್ಪಿನಕಾಯಿ ರಸ ಹಾಕಿ ತಿಂಬುದೊಂದು ಕ್ರಮ ಇತ್ತು, ಬಹಳ ರುಚಿ ಬ್ರಾಹ್ಮಣರಲ್ಲಿ ಬಹಳ ಇದು ಹೆಚ್ಚು, ಅದಕ್ಕೆ
2: ಅದು ಟೇಸ್ಟ್ ಬೇರೆ,
3: ತುಂಬಾ ರುಚಿ ಅಕ್ಕಿ ಹಪ್ಪಳ ಗೆಣ್ ಇದೆಲ್ಲ ಹಪ್ಪಳ ಮಾಡಿ ಸ್ಟಾಕ್ ಅದನ್ನ ಅದಕ್ಕೆ ಹಚ್ಚಿ ಮಾಡುದ ಮಳೆಗಾಲದಲ್ಲಿ. ಪ್ರಿಫರೆನ್ಸ್ ಗೆಣಗಿನ ಹಪ್ಪಳ ಸ್ವಲ್ಪ ಸಿಹಿ ಇರುತ್ತೆ, ಅಕ್ಕಿ ಹಪ್ಪಳ ಹೊರದ್ರೆ ಮತ್ತೆ ಎಣ್ಣೆ ಹಾಕಿ ಹೊರದ್ರೆ ಅದು ನಾಲ್ಕು ಪಟ್ಟ ದೊಡ್ಡದಾಗ್ತ, ಅದ್ರ ರುಚಿಯೇ ಬೇರೆ. ತೆಂಗಿನಣ್ಣೆ ಹೋದಿಕ್ಕೆ ಅಕ್ಕಿ ಹಪ್ಪಳ ತಿನ್ಕ, ಈಗ ತೆಂಗಿನ ಎಣ್ಣೆ ಇಲ್ಲ ಅಕ್ಕಿ ಹಪ್ಪಳೂ ಇಲ್ಲ ಬಿಡಿ.
2: ಕರೆಕ್ಟ್,
3: ಆ ಕಾಲ ಒಂದಿತ್ತು ದಿವ್ಯತಾನ ಆಗಿತ್ತು ಅಂತಾರಲ್ಲ ಆ ನಮೂನಿ ವ್ಯಾಪಾರ, ಬೇರೆ ಬೇರೆ ಇತ್ತು. ಮತ್ತೆ ಈ ಅದ್ರ ಮೇಲೆ ಈ ಹೊಸ ಹೊಸತೆಲ್ಲ ಮಾಡ್ತಾರೆ, ದಾಸನ್ ಸೊಪ್ಪ ಒಂದು ಕೇಂಟಿ ಪುಕ್ ಸಾಕು ನೀವು,
2: ದಾಸನ್ ದಾಸವಾಳ ಹೂವಿನ ಸೊಪ್ಪ
3: ಅದು ಯಾವ ದಾಸನ ಅಲ್ಲ, ಬಿಳಿ ದಾಸವಾಳವೇ ಆಯ್ತು, ಬಿಳಿ ದಾಸನ ಅಪ್ಪಿನ ಸೊಪ್ಪಿನ ಕಡುಬು ಮಾಡ್ತಾರ, ರುಚಿ ಹೊತ್ಕೊಂಡು
2: ದ್ವಾಸಿ
3: ಅದ್ರ ದ್ವಾಸಿ ಮಾಡ್ತಾರೆ, ಕಡುಬು ಮಾಡ್ತಾರೆ, ತುಪ್ಪ ಅಥವಾ ಮನೆಯಿಂದ ತುಪ್ಪ ಮನೆಯಿಂದೆಲ್ಲ ದೇನಿನ ತುಪ್ಪ ಗಣಿ ಅದು ಹಾಕೊಂಡು ಅಥವಾ ತೆಂಗಿನಣ್ಣೆ ಒಳ್ಳೆ ತೆಂಗಿನಣ್ಣೆ ಹಾಕೊಂಡು ತಿಂಬುದು ಬಹಳ ಲಾಯ್ಕ ಕಾಣಿ. ನಾನು ಅಕ್ಕಿ ಹಪ್ಪಳ ನೆನಪಾಯ್ತು ದೊಡ್ಡ ಅಂತ, ಅದಕ್ಕೆ
2: ದೊಡ್ಡ
3: ಅದು ಆ ರುಚಿಯೇ ಬೇರೆ. ಇದೆಲ್ಲ ಇದೆಲ್ಲ ಆಗಳಿ ಸಿಕ್ಕೋದು ಮಳೆಗಾಲದಂಗೆ ಮಾಡಿ ತಿಂಬಕಲ್ಲ, ಆಷಾಢಿ ಅಂತೂ ಬೇಕತ್ತೆ, ಮತ್ತೆ ಇದ್ದ ಕೆಲಸ ಇಲ್ಲ. ಸಾಧಾರಣ ಬ್ಯಾಸಿ ತಿಂಗ ಅಕ್ಕೇರಿ ಆಷಾಢಿ ಬಪ್ಪಲರು ಹುಟ್ಟಿ ಸಾಗೋಳಿ ನಟ್ಟಿ ಅಂದಾಳೆ ಅದೇ ಗಡಿಬಿಡಿ ಆಯ್ತು, ಅದೇ ಬಿಟ್ಟು ಬೇರೆ ಎಂತ ಯೋಚನೆ ಇಲ್ಲ. ಯಾಕಂದ್ರೆ ಇಡೀ ವರ್ಷಕ್ಕೆ ಇರುವುದು ಒಂದು ಮಳೆಗಾಲ ಬಪ್ಪದು, ಇಡೀ ವರ್ಷಕ್ಕೆ ಬೇಕಾಗದ ಭತ್ತ ಬೇಯಿಸಿ ನಮ್ಮ ಇಡೀ ವರ್ಷಕ್ಕೆ ಹೊಟ್ಟೆ ತುಂಬಕ್ ಬೇಕಾಗೋದು ಬೆಳೆದೆ ಅದು ಒಂದ್ರಾಗ ನಟ್ಟಿಗಿಟ್ಟು ಪರ್ಫೆಕ್ಟ್ ಆಗಿ ಒಳ್ಳೆ ಸಾಗುವಳಿ ಆಯ್ತಾ, ಅದಕ್ಕಿಂತ ದೊಡ್ಡದ ಯಾವ್ದು ಅಂತ ಹೇಳ್ತಾರೆ
2: ಲಾಟ್ರಿ
3: ಮತ್ತೊಂದಿಲ್ಲ, ಒಳ್ಳೆ ಸಾಗುವಳಿ ಲಾಯ್ಕ ಆದ್ರೆ ಸರಿ ಅಷ್ಟೇ ತುಂಬಾ ಬೆಳಿಗ್ಗೆ.
2: ಮತ್ತೆ ಆಷಾಢಿ ತಿಂಗಳ ಮಳೆ ಬಪ್ಪುದಂದ್ರೆ ಮಳೆ
3: ಇವತ್ತಿನ ಮಳೆ ಈಗ ಅದ್ರಂಗೆ ಮಳೆ ಫಸ್ಟ್ ಭರಣಿ ಕೃತಿಕ ಭರಣಿ ಮಳೆ ಬಂದ್ರೆ ಸ್ವಲ್ಪ ಭರಣಿ ಮತ್ತೆ ಕೃತಿಕ ಕಾಯಕ ಅಂತಾರೆ, ಅಂದ್ರೆ ಸಿಕ್ಕಾಪಟ್ಟೆ ಬಿಸಿ ಕಾದ್ರೆ ಮಣ್ಣು ಸಿಕ್ಕಾಪಟ್ಟೆ ಅಂದ್ರೆ ಆಗ ಭಯಂಕರ ಬಿಸಿ ಶಾಖ ಹೆಚ್ಚು ಸೂರ್ಯಂಗೆ, ಅದು ಕಾದ್ರೆ ಭರಣಿ ಮತ್ತೆ ಕೃತಿಕ ಕಾಯ್ಬೇಕಂತೆ, ಕಾದ್ರೆ ನಂತರ ಮಳೆ ಬಂದ್ರೆ ಆ ಮಣ್ಣು ಒಳ್ಳೆ ಫಲವತ್ತು ಅಂತ ಹೇಳ್ತಾರೆ, ಕೃತಿಕ ಕಾಯ್ಬೇಕಂತ ಹೇಳ್ತಾರೆ. ಮತ್ತೆ ಕೃತಿಕ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ, ರೋಹಿಣಿ ಮಳೆಗೆ ದೋಣಿ ಹಾಕೋದಂದ್ರೆ ಹೊಳೆಗಳಿಗೆಲ್ಲ, ಮತ್ತೆ ಅಗಿ ಹಾಕುದು ಸರಣ ಕೃತಿಕ ಮಳೆ ಬಂದಗಳಿಗೆ ಬೀಜ ಹಾಕಿ ನೀರ್ ಹಾಕಿ ಅಗಿ ಚೆಲ್ತಾರೆ. ನೀವು ನಂಬಲಿಕ್ಕಿಲ್ಲ ಮೇಗೆಲ್ಲ ಅಗಿ ಹಾಕಿ ಮೇ ಹತ್ರವಾದಿ ಅಗಿ ಅಂತ ಹೇಳ್ತಾರೆ, ಅದಕ್ಕೆ ಹತ್ರವಾದಿ ಅಂತ ಒಂದು ಇದೇ ಇತ್ತು ಕೆಲವರು ಅದನ್ನ ಹತ್ರವಾದಿ ಅದು ಬಹಳ ಶ್ರೇಷ್ಠ. ಆ ದಿನ ಅಗಿ ಹಾಕ್ರೆ ಅದು ಬಹುಶಃ ಹಗ್ಗಿನ ತಿಂಗಳ ಹತ್ತಿಗೆ ಏನೋ ಹಾಕೋದು, ಹಗ್ಗ ಬೆಸೋದು ಹಗ್ಗಿನ ತಿಂಗಳ ಹತ್ತಕ್ಕೆ ಸಂಕ್ರಾಂತಿ 10ನೇ ದಿವಸಕ್ಕೆ ಅಗಿ ಹಾಕ್ತದೆ. ಅದು ಸರಣ 28 ದಿನಕ್ಕೆ ಕೀಳಕ್ಕೆ, ಕೊಣ ಬೇರೆ ಹೊಳಗೆ ಬೇರೆ, ಅಂದ್ರೆ ಮುಂಬೆಳಸ ಮತ್ತೆ ಹಿಂಬೆಳಸ ಅಂತ ಎರಡು ಇರ್ತಾರೆ. ಮುಂಬೆಳಸ 4ನೇ ತಿಂಗಳು ಒಳಗೆ ಬೆಳೀತು, ಒಳಗೆ ಇತ್ಯಾದಿ ಎಲ್ಲ ಇತ್ತು ಜೀರ್ಸಲ ಇದೆಲ್ಲ ತಡ ಆಗೋದು, ಅದು ಮತ್ತೊಂದು ತಿಂಗಳು ಹೆಚ್ಚು ಬೆಳಿಗ್ಗೆ. ಅದಕ್ಕೆ ಕೆಲವು ಬೆಟ್ಟ ಗೆದ್ದಿಗೆಲ್ಲ ಮುಂಬೆಳಸ ಹಾಕ್ತಾರೆ, ಬೈಲ್ ಗೆದ್ದಿಗೆಲ್ಲ ಹಿಂಬೆಳಸ, ಯಾಕಂದ್ರೆ ನೀರು ಇಳಿದೆಲ್ಲ ಕೊಯ್ದು ಕಟ್ಲೆ. ಈ ರೀತಿಯಲ್ಲ ಆ ರೀತಿಯಲ್ಲಿ ಮುಂಬೆಳಸ ಹಿಂಬೆಳಸ ಎರಡು ಸಾಗುವಳಿ ಮಾಡ್ಕೊಂಡು ಅದೆಲ್ಲ ಆಗ್ತ. ಆಮೇಲೆ ರೋಹಿಣಿ ಮಗೆ ಬಂದ್ರೆ ಮಳೆ ಬಂದಾಗ ದೋಣಿ ಹಾಕ್ತಾರೆ ಅಂತ ಹೇಳ್ತದೆ. ಅಶ್ವಿನಿ ಭರಣಿ ರೋಹಿಣಿ ಕೃತಿಕಾ ಕಾಯಕ ಮೃಗಶಿರ ಆಗಳಿಗೆ ನಟ್ಟಿಲ್ಲ, ಯಾವಾದ ನಟ್ಟಿ ಆಗುವಂತ ಕಾಲ ಅದು. ಅದೇ ರೀತಿ ಮತ್ತೆ ಪ್ರತಿ ಮಳೆಗೂ ಒಂದೊಂದು ಇದೇ ಗಾದೆ ಇರತ್ತೆ. ಈಗ ಅಶ್ಲೇಷ ಅಂತ ಗಣೆ, ಇಷ್ಟು ಮಳೆ ಬಪ್ಪಕ್ಕಾಗಲ್ಲ, ಇದು ಅಶ್ಲೇಷ ಮಳೆಗಿಂತ ಬಿಸಿಲೇ

0: ಪ್ರತಿ ಒಂದು 27 ಒಂದೂರ 65 ಗುಣಿಸಿ 27 ಅಂದ್ರೆ 13 ಚಿಲ್ಲರೆ 13 ಚಿಲ್ಲರೆ ಬರ್ತದೆ. ಒಂದೊಂದು ನಕ್ಷತ್ರ 13 ಜನ ಚಿಲ್ಲರೆ ಇರುತ್ತದೆ. ನಕ್ಷತ್ರಕ್ಕೂ ಸಾಧಾರಣ ಯಾವುದೇ ಒಂದು ಬದಲಾವಣೆ ಆಗ್ತದೆ, ಅದಕ್ಕೆ ಸರಿಯಾದಂತ ಒಂದು ಅದರದ ಲಕ್ಷಣ ತೋರಿಸಿಯೇ ಹೋಗುತ್ತೆ ಪ್ರತಿ ನಕ್ಷತ್ರ ಆ ಮಳೆ ಬಂದಾಗ. ಮಳೆ ಲೆಕ್ಕದ ಪ್ರಕಾರ ಇದು ಮಾಡಿ ಸಾಗುವಳಿ ಮಾಡ್ತಾ ಇದ್ರು. ಕೆಲವರು ಇದಾದ ನಂತರ ಕಾತದೆ ಆದ ನಂತರ ಇದು ಬರ್ತದೆ, ಸುಗ್ಗಿ ಬರ್ತದೆ. ಅದಕ್ಕೋಸ್ಕರ ಕೆಲವರು ಬೇಗದ ಇದು ಹಾಕ್ತಾರೆ, ಮುಂಬೆಳೆ ಸಾಗ ಎಲ್ಲ ಹಾಕ್ತಾರೆ. ಈಗೆಲ್ಲ ಇದೇ ಭತ್ತವೇ ಬೇರೆ ಬೇರೆ ಐತಿ. ಮೊದಲ ಭತ್ತಗಳೆಲ್ಲ ಮೊದಲ ಹೊಳಗೆ ಇತ್ತು, ಕಣುವ ಇದ್ದ ಜೀರಸಲ ಇತ್ತು, ಮತ್ತೊಂದು ಬೇರೆ ಬೇರೆ ಇತ್ತು.
1: ಈಗ ತಳಿಗಳೇ ಬೇರೆ ಅಲ್ಲ,
0: ಈಗ ಪಿಟಿ ಬಿನೈನ ಇನ್ನೊಂದು ಮತ್ತೊಂದು ಬಂದು. ಈಗ ಇರುವ ತಳಿಗಳಂದ್ರೆ
1: MOU4
0: ಅಂತ ಹೇಳ್ತಾರೆ. ತುಂಬಾ ಲಾಯಕ್ ಇದತ್ತು, ಮತ್ತೆ ಯಾವ್ದು ಕಳೆ ಇದು ಬತ್ತಲ್ಲ ಅಂತ ಸಾಗುವಳಿ ಲಾಯಕ್ ಬತ್ತ ಗಿಡ್ಡ ಇದು.
1: ಮೊದಲು ಜಯ ಜ್ಯೋತಿ ಫಲ್ಗುಣಿ ಅದೆಲ್ಲ ಇತ್ತಲ್ಲ,
0: ಫಲ್ಗುಣ ಅಂದ್ರೆ ಒಳ್ಳೆ ಸಾಗುವಳಿ ಬರೋದು. ಬಟ್ ಅದು ಇದು ತೂಕ ಇಲ್ಲ, ಮತ್ತ ಕಾಯಿಲೆ ಹುಟ್ಟ ಹೆಚ್ಚದು.
1: ಬಟ್ ಅದ್ರ ಭತ್ತ ಲಾಯಕ್ ಅಲ್ಲ,
0: ಭತ್ತ ಅಂದ್ರೆ ಒಳ್ಳೆ ಇಳುವರಿ, ಫಲ್ಗುಣ ಸಿಕ್ಕಾಪಟ್ಟೆ ಇಳುವರಿ, ಆದ್ರೆ ಅದಕ್ಕೆ ಕಾಯಿಲೆ ಹೆಚ್ಚು ಹುಟ್ಟು ಹೆಚ್ಚು ಒಳ್ಳೆ ಇಳುವರಿ. ಮತ್ತ ಹಾಗಂದ್ರೆ ಹುಲ್ಲಿನ ಬಗ್ಗೆ ಬಹಳ ಕಾಳಜಿ ಇತ್ತು ಒಂದ್ ಕಾಲದ ಆ ಕಾಲದಲ್ಲಿ.
1: ದನ ಐತಲ್ಲ ಮನೆ,
0: ಗಂಟಿಗಳ ಹೋರಿ ಎಮ್ಮೆ ಎಲ್ಲ ಇತ್ತು. ಈಗ ಹೋರಿ ಇಲ್ಲ ಎಮ್ಮೆ ಇಲ್ಲ, ಗಂಟೆ ದನ ಮಾತ್ರ ಅಲ್ಲೊಂದು ಇಲ್ಲೊಂದು ಕಾಂಬ ಸಿಕ್ಕತ್ತೆ. ಹೋರಿಗಳು ಹುಡ್ಕೊಳೋರು ಸಿಕ್ಕುವುದಿಲ್ಲ ಈಗ, ಪೂರ ಅದ್ರ ಬಂದು ಟೆಲ್ಲರ್ ಬಂದಿತ್ತು. ಎಂತ ಮಾಡೋಕತ್ತೆ. ಮತ್ತೆ ತಿಂಡಿ ಆಸಡಿ ಬಗ್ಗೆ ಅದ್ರ
1: ಮತ್ತೆ ಈ ಮಳೆ ಜೋರ್ ಬದತ್ತಲ್ಲ, ತೊಡು ಜಾಸ್ತಿ,
0: ತೊಡು ಜಾಸ್ತಿ
1: ಮನೆ ಒಳಗೆ ಇಪ್ಪದ ತೊಡು
0: ಇಲ್ಲ, ಕಾರ್ಯ ಇಲ್ಲ. ಮತ್ತೆ ಎಂತದ ಎಷ್ಟೊತ್ತಿ ತಿಂಡಿ ಇಲ್ಲಿ ಬತ್ತಂದ್ರೆ ಅದನ್ನ ಕಾಯ್ತಾ ಹೋಗ್ಕೊಂಡ್ಬಿಟ್ಟು ಬೇರೆ ಅಂತ ಇಲ್ಲ. ನಾವು ಆಷಾಢಿ ಹಬ್ಬ ಹ್ಯಾಂಗ ಹುಟ್ಟಬೋದಕ್ಕೆ ಒಂದು ನಮ್ಮಲ್ಲೊಂದು ಯಾರು ನಂಬ್ತಾರೆ ಬಿಡ್ತಾರೋ ಗೊತ್ತಿಲ್ಲ. ನಟ್ಟಿ ಎಲ್ಲ ಆಯ್ತು, ಕಾರ್ ತಿಂಗಳಾಯ್ತು, ಆ ಸಡಿ ಬಂತು. ಆ ನಂತರ ಕಳಿ ಹಕ್ಕೋದು ಬಂತು, ಕಳಿ ಆಯ್ತು, ಕಳೆ ಅದು ಕೂಡ ಒಂದು ಸ್ವಲ್ಪ ಏನಾರು ಸಿಗ್ತಾ ಇತ್ತು ಮನೆ ಬದಿ ಬಂದ್ರೆ, ಕಾರ್ಮಿಕರೆಲ್ಲ ಬಂದವರಿಗೆ ಅಲ್ಲಿ ಊಟಕ್ಕೆ ಇಟ್ಟಕ್ಕೆ ಏನಾರು ಸಿಗ್ತಿತ್ತು. ನಂತರ ಅವರಿಗೆ ನಮ್ಗಿಂತ ನಮಗೂ ಅಷ್ಟೇ, ಮನೆಯಲ್ಲಿ ಸಾಗುವಳಿದಾರರಿಗೂ ಅಷ್ಟೇ, ಮತ್ತೆ ಕಾರ್ಮಿಕ ನಮ್ ಕೆಲಸ ಬರುವಂತ ಕಾರ್ಮಿಕರು ಕೂಡ ಕಷ್ಟ ಶುರು ಆಗ್ತದೆ. ಹೌದು, ಊಟ ತಿಂಡಿ ಬಗ್ಗೆ ಬಹಳ ಕಾಳಜಿ ಇರುತ್ತೆ ಅವ್ರಿಗೆ. ಆ ಸಂದರ್ಭದಂಗೆ ಒಂದು ಸಣ್ಣದ ಆದ್ಗತಿ ಇತ್ತು ನಮ್ಮಲ್ಲಿ. ಆದ್ಗತಿ ಅಂದ್ರೆ ಹಿಂದಿನ ಯಾರು ಹೇಳಿ ಎಲ್ಲಿ ಹುಟ್ಟತೋ ಎಷ್ಟು ಸತ್ಯೋ ಸುಳ್ಳು ಅಂತ ಗೊತ್ತಿಲ್ಲ. ಮನೆ ಹಳೆಯರೊಬ್ರು ಯಜಮಾನ್ರ ಸೀದ ಕೋಡಿ ಕೋಲ್ ಹಿಡ್ಕೊಂಡು ಮಳೆ ಬತ್ತೆ ಪತ್ತೆ ನಿಧಾನ ಗೆದ್ದಿ ಬದಿ ಹೋರಿ ಗೆದ್ದಿ ಬದಿ ಹೋಗಿ ಹೋಗಿ. ಹಾಗೆ ಕಾರ್ಮಿಕರ ಅದೊಂದು ಕೊಲೋನಿ ಇರುತ್ತಲ್ಲ, ಪ್ರತಿ ಮನೆಗೂ ಜಮೀನ್ದಾರರ ಮನೆಗೂ ಒಂದು ಕಾರ್ಮಿಕರ ಕೊಲೋನಿ ಇರುತ್ತೆ. ಯಾವುದೋ ಒಂದು ವರ್ಗದವ್ರು ಕಂಟಿನ್ಯೂಸ್ ಒಂದೇ ವರ್ಗದವ್ರು ಇರ್ತಿದ್ರು. ಅವ್ರ ಮನೆ ಬದಿ ಮೇಲೆ ಹೊತ್ತೆ ಇಪ್ಪತ್ತಿಗೆ ಒಂದ್ ಮನೆ ಬಂದ್ರೆ ಗೋಣ ಗೋಣ ಗೋಣ ಮಾತಾಡತ್ಕೆ ಅಂತ ಒಡೆಯರಲ್ಲೇ ನಿತ್ಕೊಂಡ್ರು. ಇದು ಎಂತ ಮಾತಾಡ್ತಿರ್ ಕಂಬ ಒಳಗಂತ ಎಂಬತ್ತಿಗೆ ಅಲ್ಲ, ತಿಂಬಕ್ಕೆ ಒಂಬು ತಿಂಬಕ್ಕೆ ಇಲ್ಲಿ ಎಷ್ಟು ದಿವಸ ಆಯ್ತು, ಒಂದು ತಿಂಡಿ ಇಲ್ಲೇ ಒಂದು ದೂಡ ಹತ್ತಂದ್ರೆ ಎಂತದೂ ಇಲ್ಲ, ಎಲ್ಲಾರು ಅಳಿ ಓಡ್ತಿರಲ್ಲ ಸತ್ತೀರ, ಒಂದು ಬಜ್ಜಾರು ಮಾಡ್ತಿದ್ರೇನೋ ಅದ್ರಾಗವ್ರು ಒಂದು ಉಣ್ಲಕ್ಕಿತ್ತ ಕಾಂತ ಅಂತ ಹೇಳ್ರು. ಈಗ ಯಜಮಾನರಿಗೆ ನಾ ಎಲ್ಲ ಹೋಗಿ ಮಕ್ಕಳು ನನ್ನ ಅಬ್ಬಿ ಸಾವು ಹರಿಸ್ತುವ ಅಂದೇಳಿ ಸಿಟ್ಟು ಬಂದು ಸೀದ ಮನೆ ಬಂದ್ರು. ಮನೆ ಬಂದು ಕರ್ದ ಪಾಪ ಕೆಲಸದವರಿಗೆಲ್ಲ ತಿಂದೆ ಅಲ್ಲ ಪಾಪ ತೋಡು ನಾಲ್ಗೆಲ್ಲ ದಪ್ಪ ಆಯ್ತಕ್ಕಂತ ಎಂತಾರ ಇದ್ ಮಾಡಕ್ ಇವತ್ತೊಂದು ಆಷಾಢಿ ಹಬ್ಬ ಅನ್ನೋದು ಒಂದು ಮಾಡಿಬಿಡಿ ಕರ್ದು ಅವರಿಗೆಲ್ಲ ಒಂದು ಸಮಾ ಉಂಕಾಕಿ ಮಾಡೋದು. ಆಷಾಢಿ ಹಬ್ಬಕ್ಕೆ ಎಂತ ಮಾಡೋದು, ಒಂದು ಕೋಳಿ ಕಡುಬು ಕಾಯಲ್ಲ ಹಿಂಗ ಅಂತಾರ ಮಾಡಿ ಅವ್ರಿಗೊಂದು ಒಳ್ಳೆ ಊಟ ಹಾಕಿ ಅಂದಳೆ ಹೇಳ್ರಮ್ರು. ಅದರಿಂದ ಆಷಾಢಿ ಹಬ್ಬ ಹುಟ್ಟಿದಾಳೆ ಒಂದು ಪ್ರತೀತಿ ಹಬ್ಬ, ಅದು ಎಷ್ಟು ಸತ್ಯವಷ್ಟು ಒಳ್ಳೆ ಗೊತ್ತಿಲ್ಲ, ಆಲೋಚನೆ ಮಾಡಿಕೊಂಡ್ರೆ ಹೌದು ಅಮ್ಮಗಿತ್ತು. ಕಾರ್ಮಿಕ ಕೊಲನಿಗೆ ಈ ಕಾರ್ಮಿಕರು ಕೂಡ ತುಂಬಾ ಕಷ್ಟ, ಎಷ್ಟು ಎಲ್ಲಿವರೆ ಕಷ್ಟ ಅಂತ ಹೇಳಿದ್ರೆ ಇದು ನಾನು ಹೇಳೋದು 50-100 ವರ್ಷ ಹಿಂದಿನ ಕತೆ ಹೇಳೋದು. ಕಾರಣ ನಮ್ಮನೇನೆ ಕಟ್ಕೊಂಡ್ರು ಅಥವಾ ನಮ್ಮನೆ ಆಸ್ಪಾಸ್ ಊರಂಗೆ ಎಲ್ಲ ಹಾಗೆ ಸ್ವಲ್ಪ ದೊಡ್ಡ ಮತ್ತು ಸಿಕ್ಕಾಪಟ್ಟೆ ಸಾಗುವಳಿ ಇದ್ದಾರೆಲ್ಲ. ಗಂಡಸರಿಗೆಲ್ಲ ಬೇರೆ ಉದ್ಯೋಗ ಇಲ್ಲ, ಈಗಿನ ಕಣಕ್ಕೆ ಉದ್ಯೋಗ ಸಿಗ್ತಿರ್ಲಿಲ್ಲ. ಅವ್ರಿಗೆ ಉದ್ಯೋಗ ಏನಂತ ಹೇಳಿದ್ರೆ ಸೇರಿಗಾಕಿ, ಅವ್ರಿಗೆ ಗಟ್ಟಕ್ಕೆ ಗಟ್ಟದ ಆಳ ಕರ್ಕೊಂಡು ಹೋಗುವಂತದ್ದು ಒಂದು ಅಭ್ಯಾಸ. ಸ್ವಲ್ಪ ಗಟ್ಟಿದ್ದಾರೆಲ್ಲ ಎಲ್ಲರಿಗಂತ ಇಲ್ಲ, ಮೇಲೆ ಹತ್ರಗಳು ಆಗುಂಬೆಯಿಂದ ಶುರು ಆದ್ರೆ ತೀರ್ಥಹಳ್ಳಿ ಆಚೆಗೆ ಮೇಘರಳ್ಳಿ ಆರೂರು ತುಂಬಾ ಇತ್ತು ಊರುಗಳು ಎಲ್ಲಿ ಶಿವಮೊಗ್ಗ ಎಲ್ಲರಿಗೆ ಎಲ್ಲರಿಗೆ ಅಂದ್ರೆ ಶಿವಮೊಗ್ಗದವರಿಗೂ ಆಳುಗಳನ್ನ ಹಾಕ್ತಿದ್ರು. ಅಲ್ಲೂ ಅಲ್ಲಿ ಅಡಕೆ ತೋಟ ಮೇಯ್ನ್, ಅವ್ನು ಸ್ವಲ್ಪ ಭತ್ತದ ಗದ್ದೆ ಇರುತ್ತೆ ಅವರಿಗೆಲ್ಲ. ನಮ್ಮ ಪೈಕಿಯವರೇ ಬಹಳಷ್ಟು ಜನ ಇದ್ರೆ, ನಾವು ಮಾವಂದಿರ ನಮ್ಮ ಕಸಿನ್ಸ್ ಎಲ್ಲ ಕಲಿದಿದ್ದಾರೆಲ್ಲ ಅಲ್ಪ ಸ್ವಲ್ಪ ಬತ್ತು, ಯಾಕೆ ಇವ್ರಿ ಲೆಕ್ಕಾಚಾರ ಮಾಡಿಗ ದುಡ್ಡೆಲ್ಲ ಕೊಡಕ್ಬೇಕಲ್ಲ ಅದಷ್ಟು ಲೆಕ್ಕಾಚಾರ ಬರ್ತದೆ. ಈ ಆಳ್ಕಾಳನ್ನೆಲ್ಲ ಕರ್ಕೊಂಡು ಗಟ್ಟಕ್ಕೆಲ್ಲ ಹೊತ್ತಿದ್ರು, ಅಲ್ಲಲ್ಲಿ ಹಾಕಿ ಅವ್ರಿಗೊಂದು ಕಾಲೋನಿ ಮಾಡಿ ಕೊಡ್ತಾರೆ. ಒಂದೇ ವರ್ಗದವ್ರು ಹೆಚ್ಚಿನವ್ರು ಅವ್ರು, ಯಾಕಂದ್ರೆ ಇಲ್ಲ ಅವ್ರ ಮನೆ ಹೆಂಗಸರೆಲ್ಲ ಊರಂಗಿರ್ತಿದ್ರೆ ಗಂಡಸರೆಲ್ಲ ಅಲ್ಲಿ ಕರ್ಕೊಂಡು ಅಲ್ಲಿ ಕೆಲಸಕ್ಕೆಲ್ಲ ಬಿಡ್ತಿದ್ರು. ಈ ಬಗ್ಗೆ ನೀವು ಕೆಲವೊಂದು ನಮ್ದು ಕಾನೂರು ಸುಬೊಮ್ಮೆ ಹೆಗ್ಗಡ್ತಿಂಗ್ ಇದ್ರ ಒಂದು ಕೆಲವೊಂದು ಈ ವಿಚಾರಗಳೆಲ್ಲ ಬಂದಿತ್ತು ಅವ್ರ ಕುವೆಂಪು ಬರೋದು ಕಾದಂಬರಿ. ಕುವೆಂಪು ಅವರ ಮನೆ ಬದಿಗೂ ಇಲ್ಲಿ ನಾವು

0: ಗಳೇ ಇದ್ದಿತ್ತು ತಮ್ಮ ಈ ಬದಿಯವರೇ, ಸಣೆ ಹಿಲಿಯಾಣ ಬೆಳವೆ ಆಚೆ ಮಾಡಮಕ್ಕಿ ಈಚೆ ಹಾಲಾಡಿ ಎಲ್ಲ ಈ ಬದಿಯ ಬಹಳ ಜನ ಸೇರಿಗಾರರು ಇದ್ದೀರಲ್ಲ ಅಲ್ಲೆಲ್ಲ ಹೋಗಿ ಅಲ್ಲಿ ಮತ್ತೆ ಇಲ್ಲಿ ಅಲ್ಲೇ ಇರ್ತಿದ್ರು. ಅವ್ರಿಗೆ ಮನೆ ಮಾಡಿಕೊಟ್ಟು ಅವ್ರಿಗೆ ಜಮೀನ್ದಾರ ಬ್ರಾಹ್ಮಣರು ಇರ್ಬೋದು ಗೌಡ್ರು ಇರ್ಬೋದು, ಇವರು ಸೇರಿಗಾರಿ ಒಂದು ಬೇರೆ ಒಂದು ಪ್ರತ್ಯೇಕ ಒಂದು ಬೈಠಕ್ ಇರ್ತಿತ್ತು. ಅವರಿಗೆ ಮತ್ತೆ ಅಲ್ಲಿ ಬೇಕಾದ ಸಂಬಳ ಅಡ್ವಾನ್ಸ್ ಕೊಟ್ಟು ಬರ್ತಿದ್ರು. ಮತ್ತೆ ಇವ್ರು ತಕೊಂಡು ದುಡ್ಡು ಬರ್ತಾ ಇದ್ರು ಇಲ್ಲಿ ಈ ಕಾರ್ಮಿಕರು ಎಂತದ್ದು, ಅವ್ರ ಮನೆಗೆ ಎಲ್ಲರ ಮದಿಗಿದಿ ಆಯ್ತಂತಾರೆ, ಸೇರಿಗಾರ ಹತ್ರ ಸಾಲ ಮಾಡ್ರೆ ಅವನ್ ಜೀವಮಾನಡಿ ಅವನ್ ಸಾಲ ತೀರುವುದಿಲ್ಲ.
1: ಅದ್ಯಾಕೆ
0: ಹಂಗಂತ ಹೇಳಿ ಇವ್ರು ಕೊಡುದಿತ್ತಲ್ಲ ಅದಕ್ಕೆ ಬಡ್ಡಿ ಹಾಕುದು ಹೆಂಗ ಹೇಳ್ರೆ,
1: ಚಕ್ರ ಬಡ್ಡಿ
0: ಬಡ್ಡಿ ಒಟ್ಟಾರ ಹಾಕ್ತಾ ಇಕ್ಕಂಬ್ದು. ಯಾಕಂದ್ರೆ ಅವ ಮತ್ತೆ ತಪ್ಪಿ ಹಪ್ಪಾಗ ಸಾಲ ತೀರುಕಾಗಂದು ಇವ್ರ ಉದ್ದೇಶ, ನಮ್ಗೆ ಕೈ ತಪ್ಪಿಗೆ ಹಪ್ಪಾಗ ಆಳ ಅಂದಾಳೆ. ಮತ್ತೆ ಅದ್ರ ಮೇಲೆ ಆಳುಗಳನ್ನ ಕೊಳ್ಳುದು ಇಳುದು ಅದೆಲ್ಲ ಮಸ್ತೆಲ್ಲ ಇರುತ್ತೆ ಬಿಡಿ. ಅದೆಲ್ಲ ಒಟ್ರಾಸಿ ಈ ಕಾರ್ಮಿಕರಿಗೆ ಇವ್ರು ಬಿಟ್ಟರೆ ಬೇರೆ ಗತಿಯಿಲ್ಲ. ಅವರು ಕೂಡ ಹಾಗೆ ಮದಿ ಮನ್ಕಲೆಲ್ಲ ಆಗುವಾಗ ಏನವ್ರ ಖರ್ಚು ದುಡ್ಡು ಬೇಕು, ಅವ್ರ ಹತ್ರ ದುಡ್ಡದೆ ಅಂತ ಇಪ್ಪದಲ್ಲ ಈ ಒಡೆಯರ ಹತ್ರ ಅಥವಾ ಸೇರಿಗಾರ ಹತ್ರ ತಕೊಂಡು ಹೋಗಿ ಮದುವೆ ಮಾಡಿಸಿ ಸಾಲ ಮಾಡ್ಕೊಂಡು ಮತ್ತೆ ಅವ್ರ ಜೀವಮಾನ ಹೇಳಿ ಅಲ್ಲಿ ದುಡಿತಾ ಇಕ್ಕಣ. ಊರಂಗೆ ಇವ್ರು ಹೆಂಗಸರ ಮಕ್ಕಳು ಇಲ್ಲೇ ಇರ್ತಾರೆ ಊರ್ ಬದಿಂಗೆ. ಈ ರೀತಿದ ಒಂದು ಕಟ್ಟುಪಾಡ ಆಗಳಿತ್ತು. ಆಷಾಢ ತಿಂಗಳ ಇದಾಯ್ತು. ಮತ್ತೆ ಪುನಃ ನಂತರ ಬಿಡಿ ಆಷಾಢ ಆದ್ಮೇಲೆ ಸ್ವಾಮಿ ಕನ್ಯೆ ಬತ್ತತ್ತು ನಡೀತತ್ತು. ಆಷಾಢಿಗೆ ಮಾತ್ರ ಕೆಲವೊಂದು ವಿಧಾನದಂಗೆ ಹೊಸ ಹೊಸ ತಿಂಡಿ ತಿನ್ಸೆಲ್ಲ ಬತ್ತತ್ತು. ಈ ಹೆಚ್ಚಿದೆಲ್ಲ ಗಿಡ ಮರ ಇದಕ್ಕೆ ಸಸ್ಯ ಇದಕ್ಕೆ ಸಂಬಂಧಪಟ್ಟದ್ದು. ಕೆಸುವು ನಾನು ಆಗಳು ಹೇಳ್ದಂಗೆ ದಾಸನ ಮತ್ತೆ
1: ಕ್ಯಾನಿಗಂಡಿ
0: ಇತ್ತು. ಕ್ಯಾನಿಗಂಡಿ ಅಂಬಕ್ಕೆ ನೆನಪಾಯ್ತು ನನಗೆ. ಸಾಧಾರಣ ನನ್ನ ಪ್ರಾಯದ ನಾನು 41 ಹುಟ್ಟದ್ದು, ಸಣ್ಣ 51-52 ಸಮಯದಂಗೆ ಬಹಳ ಇದು ಬಂತೆ ಆಹಾರದ ಕೊರತೆ. ಬರಗಾಲ ಬಂದಂಗ ಬಂತು. ಬರಗಾಲ ಬಂದಾಗ ಸರಿ ನೆನಪುಂಟು. ಬರಗಾಲ ಬಂದಾಗ ಆಹಾರಕ್ಕೆ ಎಷ್ಟು ತತ್ವರ ಅಂತ ಹೇಳ್ರೆ, ಇಲ್ಲಿ ನಮ್ ದೇಶದಂಗೆ ಅಕ್ಕಿ ಇರ್ಲಿಲ್ಲ. ನಂಗೆ ತಿಳಿದ ಮಟ್ಟ ರಂಗೂನಿಂದ ಅಕ್ಕಿ ಬರ್ತಾ ಇತ್ತು. ಅಲ್ಲಿ ರಂಗೂನ ಸಿಕ್ಕಾಪಡೆ ಬೆಳೆ ಬರ್ಮದ್ದು ರಂಗೂನ ಅಕ್ಕಿ ಬಂದು ನಮ್ದು ಮನೆ ನಾನು ಹರಾಡಿಂಗ್ ಇದೆ. ಮತ್ತೆ ಇಲ್ಲಿ ಹಣ ಕಮ್ಮಿ ಹೌದು, ಹರಾಡಿಂಗ್ ಹುಟ್ಟಿ ಬೆಳೆದು ಹೆಚ್ಚಲ್ಲ. ಹಂಗಾರ ಕಟ್ಟಿಗೆ ಬಂದರಿಗೆ ಇದ್ರ ಮಚ್ಚುವೆಂಗೆ ಅಕ್ಕಿ ಬಪ್ಪದ್
1: ಮಚ್ಚುವೆ ಅಂದ್ರೆ
0: ದೊಡ್ಡ ಮರ ಅಲ್ಲ ಇದ್ರಂಗೆ ನಡೆಯುವಂತ ಮಚ್ಚುವೆ ದೊಡ್ಡ ಹಡುಗ ಅಲ್ಲ ಸಣ್ಣ ಹಡುಗ ದೋಣಿ ದೊಡ್ಡ ದೋಣಿಗಳು. ಈ ನಿಮ್ದು ಹಂಚಿನ ಕಾರ್ಖಾನೆ ಇದೆ ಹಂಚಲ್ಲಿ ಹೊಪ್ಪದಿತ್ತಲ್ಲ ಪೂರ ಅದೇ ಮಚ್ಚುವೆಂಗೆ ಹೊಪ್ಪದೆ ದೋಣಿ ತಕೊಂಡೆ ಅಲ್ಲ ತೀರ ಬದಿ ಬತ್ತಲ್ಲ ಹೌದ ಬಾಯ್ಪುರ ಅಂತ ಆಗಳ ಅಲ್ಲಿ ಡೀಪ್ ಇದ್ದಿತ್ತು ಅಲ್ಲಿ ಬತ್ತಿತ್ತೇನೋ ಅಲ್ಲಿ ಇಟ್ಕೊಂಡು ತುಂಬಿಸ್ಕೊಂಡು ಮಚ್ಚುವೆ ಸ್ವಲ್ಪ ನೋಡಿದೆ ಅದು ಅದು ಇದ್ರಂಗೆ ಹಾಗೆ ಇಟ್ಕೊಂಡು ಬಹಳ ಡೀಪ್ ಸೇಲ್ ಕೂಡ ಹೋಗೊಂಡು ಬೇರೆ ಬೇರೆ ಬೇರೆ ಕಡೆ ಹೊತ್ತಿತ್ತದ ಮಚ್ಚುವೆ. ಇಲ್ಲಿಂದ ಬಾಂಬೆಗೆ ಹೊಪ್ಪಿದ್ರೆ ಅದ್ರಂಗ್ ಮಚ್ಚುವೆಂಗೆ ಅಲ್ಲೆಲ್ಲ ಎಲ್ಲೆಲ್ಲ ಬಂದಿರ್ತ ಅಲ್ಲಿ ಪೂರ ಮಚ್ಚುವೆಗೆ ಇಲ್ಲಿಂದ ನಮ್ದು ಹತ್ತಿರ ಇಲ್ಲ ನಮ್ದಿದೆ. ನಂತರ ಮಲ್ಪೆಯಿಂದ ಕೂಡ ಹೊತ್ತಿತ್ತು. ಅದಕ್ಕಿಂತ ಆ ಕಾಲದಂಗೆ ನಮ್ದು ಹಂಗಾರಕಟ್ಟೆ ಬಹಳ ಫೇಮಸ್ ಐತೆ.
1: ಹೌದಾ, ತುಂಬಾ ಫೇಮಸ್
0: ಹಂಗಾರಕಟ್ಟೆ ದೊಡ್ಡ ಬಂದ್ರ. ಮತ್ತೆ ಅದು ಮಂಗಳೂರು ಮತ್ತೆ ಕಾರವಾರ ಎಲ್ಲ ಆದ್ಮೇಲೆ ಬಿದ್ದು ಹೋಯ್ತಲ್ಲಿ ಈ ಹಂಚುಗಳು ಪೂರ ಹೊತ್ತಿದ್ದ ಅದ್ರಂಗೆಲ್ಲ
1: ಹಂಗಾರಕಟ್ಟೆ ಬಂದರಿಂದ.
0: ಹೌದು, ಸಿಕ್ಕಾಪಟ್ಟೆ ಹೊತ್ತಿತ್ತಿಲ್ಲ
1: ನಮ್ಗ ಹತ್ರ ಮರೆ ತುಂಬಾ. ಅದು
0: ನೀವು ಹೋಯ್ಲಿಲ್ಲ
1: ಈಗ ನಾವು ಹಾತ ಇರುತ್ತೆ
0: ಈಗ ತುಂಬಾ ಮತ್ ಪುನಃ ಡೆವಲಪ್ ಆತೈತಿ ಈಗ ಅಲ್ಲಿ
1: ಮತ್ ಬಂದರ ಹತ್ತ
0: ಅಲ್ಲ ಅದು ಅದರಿಂದ ಸ್ವಲ್ಪ ಚುರುಕು ಆತೈತಿ ಅದ್ರಂಗೆ.
1: ಓಕೆ, ಸೊ ಅಲ್ಲಿಗೆ ಬಂದು ಅದ್ರ ಮೂಲಕ ನಿಮ್ಗೆ ರಂಗೂನಿಂದ ಅಕ್ಕಿ ಬತ್ತ
0: ಅಕ್ಕಿ ಎಲ್ಲ ಬಂದ ರೈಲು ಇದು ಸ್ಟೇಷನ್ ಹಂಗೆ ಎಂತ ರೇಷನ್ ಕಾರ್ಡ್ ಈಗ ಇತ್ತಲ್ಲ ಹಂಗೆ ಈ ರೀತಿ ಎಲ್ಲ ಬೇರೆ ರೀತಿ ಚಿಮ್ಮಣ್ಣೆ ಅದು ರೇಷನ್ ಕೊಡುದು ಸಕ್ಕರೆ ರೇಷನ್ ಅಕ್ಕಿ ರೇಷನ್ ಮತ್ ಜೋಳ ಅಂತ ಬರ್ತಿತ್ತು ಆಗಳಿಗೆಲ್ಲ ಆಹಾರ ಇದು ಕಮ್ಮಿ ಅಲ್ಲ ಆಗಳಿಗೆ. ನೀವು ಹೇಳಿದ ಕ್ಯಾನಿಗಂಡಿ ಒಳ್ಳೆ ಡಿಮಾಂಡ್. ಕ್ಯಾನಿಗಂಡಿ ಮತ್ತೆ ಹಣಿಬೆಂಡ ಹಣ್ಣು ಅದ್ಕೊಂಡಿರಿ ನೀವು ಹಣ್ಣ ಬೀಳುತ್ತೆ
1: ಲೈಕ್ ಇರುತ್ತೆ
0: ಅದನ್ನ ತೇಗದು ಎಲ್ಲೋ ಕಲರ್ ಅದ್ರೊಳಗೆ ಒಂದು ಪಲ್ಪ್ ಕಣಂಗಿರುತ್ತೆ ಅದನ್ನ ತಿನ್ಕೊಂಡು ಹೊಟ್ಟೆ ಹರ್ಕೊಂಡಿದ್ರು ಅವಸ್ಥೆ ಕಂಡ. ಕ್ಯಾನಿಗಂಡಿ ಮಾತ್ರ ಭಯಂಕರ ತುರ್ಸುದು ಬಾಯಿ ತುರ್ಸು ಅದನ್ನ ಎಣಸ್ಕೊಂಡ್ರೆ ಇತ್ತೇ ಇಲ್ಲ ಕ್ಯಾನಿಗಂಡಿ ಬಾಯಿಗಿಂಡೋದು ಅದು ಇಂತಿಷ್ಟ ಅಂತ ಹೇಳೋ ಸಾಧ್ಯ ಇಲ್ಲ. ಕ್ಯಾನಿಗಂಡಿ ಕೂಡ ಗುಡ್ಡಿ ತುಂಬಾ ಒಂದೇ ಒಂದು ಕ್ಯಾನಿಗಳೇ ಇಲ್ಲ ಅಷ್ಟೋರಿ ತಿಂತಿರ್ಲಿಲ್ಲ. ಏನೆಲ್ಲ ಹೊರಗೆ ಹೊರಗೆ ಏನೆಲ್ಲ ಸಿಗ್ತಿತ್ತೋ ಅದನ್ನೆಲ್ಲ ತಿಂತಿತ್ತು ಆ ಕಾಲದಂಗೆ ಹಣ್ಣು ಹಂಪಲ ಎಲ್ಲ ಆಯ್ತು. ಮತ್ತೆ ಹಲಸಿನ ಹಣ್ಣಿ ಒಳ್ಳೆ ಡಿಮಾಂಡ್ ಆ ಕಾಲದಂಗೆಲ್ಲ. ಮತ್ತೆ ಆ ಮೂಡ್ಲೆ ಒಂದು ಹಲಸಿನ ಮರ ಏನು ಸೋಲಪ್ಪ ಅಲ್ಲ ಎಷ್ಟೋ ತಿಕ್ಕೊಂಡ ಹಲಸಿನ ಹಣ್ಣೆ ಗುಡಿ ಹೋಗಿ ಬಂದು ತಿಂಬುದು ಹಲಸಿನ ಹಣ್ಣೆ ಮೊನ್ನೆ ಊಟಕ್ಕೆ ಬಂದು ತಿಂದು ಹಲಸಿನ ಹಣ್ಣೆ ಸಾಯಂಕಾಲ ಬಂದು ತಿಂಬುದು ಹಲಸಿನ ಹಣ್ಣೆ ಬೇರೆ ಬೇರೆ ಇದು ಬಕ್ಕಿ ಎಂತ ಯಾವ್ಯಾವ ನಮ್ನಿ ಹಲಸಿನ ಹಣ್ಣು ಬಕ್ಕಿ ಏನು ಇಂಬ ಏನು ಚಂದ್ರ ಬಕ್ಕಿ ಅಂದ್ರೆ ಆ ಬಕ್ಕಿ ಅದೇ ಬೇರೆ ಬೇರೆ ಹೆಸರಲ್ಲಿ ಇದು ಬಕ್ಕಿ ಮರ ಹಲಸಿನ ಮರಕ್ಕೆಲ್ಲ ಹಲಸಿನ ಹಣ್ಣು ಒಂದು ಇದು ಒಟ್ಟಾರೆ ಆಹಾರದ ಕೊರತೆ ನಾನಂತ ನಂಗೆ ಸರಿ ನೆನಪುಂಟು. ಮತ್ತೊಂದಿತ್ತು ನಮ್ಮ ಕಡೆಯಲ್ಲಿ ಕಡದಾರಣೆ ನಾಳೆ ಒಂದು
1: ಹಂಗಂದ್ರೆ
0: ಮಳೆಗಾಲದಂಗೆ ಸಾಮಾನ್ಯ ವರ್ಗದಾರರು ಸಣ್ಣ ಸೊಗಳಿದಾರರು ಅವ್ರದೆಲ್ಲ ಏನಾಯ್ತು ಬೆಳದಪುರ ಗೇಣಿ ಕೊಟ್ಟು ಕಾಲಿ ಆಯ್ತು. ಆಸಡಿ ತಿಂತು ಕಾರ ಆಸಡಿ ಸ್ವಾಣಿ ತಿಂಗಳು ಬಪ್ಪತ್ತಿಗೆ ಮನೆ ಅಕ್ಕಿ ಕಾಲಿ ಕೂಲಿ ಇಲ್ಲ ಕೂಲಿ ಇದ್ರೆ ಕೂಲಿ ಹಿಂಗಾರು ಅಕ್ಕಿ ಸಿಕ್ತಿತ್ತು, ಕೂಲಿ ಹೋಗ್ತಿರ್ಲಿಲ್ಲ. ಉಪವಾಸ ಕಮ್ಕತ್ತ ಸೀದಾ ಒಡೆಯರ್ ಹತ್ರ ಬಂದ್ರ, ಅಥವಾ ಯಾರೋ ಒಬ್ಬ ದನಿಗಳ ಹತ್ರ ಬಂದ್ರು, ಅಕ್ಕಿ ಕೊಡ್ತೀರ ಹಳಿ, ಆಯ್ತು ಒಂದ್ ಮುಡಿ ಅಕ್ಕಿ ಕೊಡ್ತೇನೆ, ಮೂರ್ ಮುಡಿ ಸಾಗುವಳಿ ಹರ್ಕೊಳ್ಳಿ, ಮೂರ್ ಮುಡಿ ಭತ್ತ ಅಳಿಕನೇನ ಅಂತ.
1: ಒಂದ್ ಮುಡಿಗೆ ಮೂರ್ ಮುಡಿ
0: ಭತ್ತ
1: ಭತ್ತ.
0: ಕೆಲವರು ಹೆಚ್ಚು ಮಾಡ್ರಿ ಇದ್ರ, ಕೆಲವೆಲ್ಲ ಈ ವರ್ಗದಲ್ಲಿ ಈಗ ನಮ್ಮವರೇ ಇಪ್ಪಿಗೆ ಸಾಕು, ನಮ್ಮ ಪೈಕರ್ ಇಪ್ಪು, ನಮ್ಮ ಕುಟುಂಬದಲ್ಲಿ ಇಪ್ಪು, ನಮ್ಮ ತೀರಾ ರಿಲೇಷನ್ಸ್ಗಳು ಇರ್ಬೋದು ಬಹಳಷ್ಟು ಜನ. ನಾವು ಇದು ನಮ್ದಂತಲ್ಲ, ಮೂಡ್ಲೇನಿರುವಂತ ಅನೇಕ ಮನೆಯಂಗೆ ಇದ್ದವರೆಲ್ಲ ಕಡಧಾರಣೆ ವ್ಯವಹಾರ ಮಾಡ್ತಿದ್ರು. ಒಂದ್ ಮುಡಿ
1: ಕಡಧಾರಣೆ ಕಡಧಾರಣೆ
0: ಬಪ್ಪದ ಹಂಗ ಅಕ್ಕಿ ಮುಡಿ ಹತ್ಕೊಂಡವ್ರ ಕಾಂಟ್ ನಾವ್ ತೋರತ್, ನಾವೆಲ್ಲ ಮನೆಗೆ ಪುತ್ರ ಹಚ್ಚಿ ನಮ್ದು ಎದ್ರ ಮನೆಗೆ ಒಬ್ರು ಇದ್ರು, ಅವ್ರ ಮನೆಗೆ ಅಕ್ಕಿ ಮುಡಿ ಹತ್ಕೊಂಡಪ್ಪ ತೋರತ್ ನಾವ್ ಹಂಚ್ಕಟ್ಟಂಗೆಲ್ಲ ಆಯ್ತಾ. ಕಡೆಗೆ ಸಾಗುಳಿ ಆಯ್ತು, ಆ ಕಾರ ಆಯ್ತು, ಆ ಸಡಿ ಸವಣಿ ಕನ್ನೆ ದಿವಾಳಿಗೆ ಕೊಯ್ಲಾಯ್ತು. ಕೊಯ್ಲು ಅದ್ ಕೊಯ್ಲು ಎಲ್ಲ ರಾಶಿ ಹಾಕರ್ ಕೂಡ್ಲೆ ಇವ್ರು ಬಂದಾಯ್ತು, ಗಾಡಿ ತಕೊಂಡು ಜನ ತಕೊಂಡು ಬಂದಾಯ್ತು ಚೀಲ ತಕೊಂಡು.
1: ಗೇಣಿಯರ
0: ಗೇಣಿ ಅಲ್ಲ ಕಡೆದಾರಣಿ ಫಸ್ಟ್ ಗೇಣಿ ಕಡೆಗೆ ಗೇಣಿ ಮತ್ತಿತ್ತು ಅದ್ ಕೇಳ್ತ ಕಡೆಗೆ ಬಂದು ಅವ್ರಿಗೆ ಒಂದ್ ಅದಕ್ಕೆ ಒಂದ್ ಒಂದ್ ಮುಡಿಗೆ ನಾಲ್ಕ ಮೂರ್ ಮುಡಿ ಭತ್ತ. ಅದೇನ್ ತೀರಾ ಸತ್ತ ತೀರಾ ಲಾಭ ಅಂತ ಹೇಳಿ ಬತ್ತಲ್ಲ ಅದಕ್ಕೆ ಅದು ಮಾಡುವ ಎಷ್ಟು ಅದೇ ಮೂರ್ ಮುಡಿ ಭತ್ತಕ್ಕೆ ಒಂದೊಂದು ಮುಡಿ ಅಕ್ಕಿ ಹತ್ತಂತ ಲೆಕ್ಕ. ಸಾಧಾರಣ ಅಕ್ಕಿ ನಮ್ ಇದ್ರ ಪ್ರಕಾರ ಅಳತೆ ಪ್ರಕಾರ ಅರ್ಧ, ಬಟ್ ತೂಕದ ಪ್ರಕಾರ 60% ಬರ್ತದೆ ಇಳುವರಿ, 65. ಒಂದ್ ಕ್ವಿಂಟಲ್ ಭತ್ತಕ್ಕೆ ಒಂದ್ 60-65 ಒಂದ್ ನೂ ಇದೆ, ಒಂದ್ ಕ್ವಿಂಟಲ್ಗೆ 65 kg ಅಕ್ಕಿ ಬರ್ಬೋದು. ಬಟ್ ಇದಂಗಲ್ಲ ಭತ್ತ ಒಂದ್ ಮುಡಿಗೆ ಅರ್ಧ ಮುಡಿ ಅಕ್ಕಿ ಹಾಕುದು.
1: ಓಕೆ,
0: ಆ ರೀತಿಯಲ್ಲಿ ಕಡೆದಾರಣೆ ಕೂಡ ನಡೀತಾ ಇದೆ. ಗೇಣಿ ಪ್ರತ್ಯೇಕ ಗೇಣಿ ಕೈದಾಯ್ತು ಬಿಡಿ, 77 ಟೆನೆಂಟ್ ಆಕ್ಟ್ ಬಂತು ಕೈದಾಯ್ತು. ಅಷ್ಟೊಳಗೆ ಕೆಲವ್ ಬಿಡಿಸ್ಕೊಂಡ್ರೆ ಬಿಡಿಸ್ಕೊಂಡ್ರೆ ಗದ್ದಿನ ಬಹಳಷ್ಟು ಜನ ಮುಂದಾಲೋಚನೆ ಇದ್ದಾರಲ್ಲ ಏನ್ ಮಾಡಿರ, ಬಹಳಷ್ಟು ಜಮೀನ್ದಾರ ತಮ್ಮ ಸಾಗುವಳಿನೆಲ್ಲ ಒಕ್ಕಲುಗಳನ್ನ ಬಿಡಿಸ್ಕೊಂಡಿ,
1: ಯಾರು ಬಿಡಿಸ್ಕೊಂಡ್ಲ ಅವ್ರು ಕಳ್ಕೊಂಡ್ರು.
0: ಅಂದ್ರೆ ಹೆಚ್ಚು ಕಳ್ಕೊಂಡಾರ ಯಾರ, ಪಾಪ ಬೀರಾಮ್ರ ಬಗ್ಗೆ ಬ್ರಾಹ್ಮಣರ ಪಾಪ. ಅವರಿಗೆ ಸಾಗುವಳಿ ಮಾಡೋಕ್ ಆತ್ಲ ಅಂದ್ರೆ ಬ್ರಾಹ್ಮಣರು ಸಾಗುವಳಿ ಹೇಳಿಸ್ತಾರಲ್ಲ ಕಷ್ಟ ಆತ ಅವ್ರಿಗೆ ಹೋಗಿ ಹುಡುಕೊಂಡ ಪುರಿ ಗೇಣಿ ಕೊಡೋದು. ಇನ್ ಕಲರ್ ಗೇಣಿ ಕೊಟ್ಕೊಂಡು ಎಲ್ಲ ಹೋಟ್ಲ್ ಗಿಟ್ಲ್ ಮಾಡ್ಕೊಂಡು ಹೊರಗೆ ಇದ್ರು. ಮತ್ತೆ ದೇವಸ್ಥಾನದ ಭೂಮಿಗಳು ತುಂಬಾ ಇತ್ತು, ಅದೆಲ್ಲ ಹೋಯ್ತು. ಅದು ಅಷ್ಟೋರಿಗೂ ಎಲ್ಲ ಕರೆಕ್ಟ್ ಗೇಣಿ ಗೇಣಿ ಅಷ್ಟು ಪರ್ಫೆಕ್ಟ್ ಬರ್ತಿತ್ತು. ಅಕಸ್ಮಾತ್ ಬಾರದಿದ್ರೆ ಬರೋ ವರ್ಷಕ್ಕೆ ಇದ್ ಮಾಡ್ರಿ, ಅದು ಸುಗ್ಗಿ ಹೆಂಗಾಯ್ತು ಇದ ಕಾತಿ ಹೆಂಗಾಯ್ತು ಸುಗ್ಗಿ ಹೆಂಗರು ಹಾಕಿ ಅದನ್ನ ಇದ್ ಮಾಡ್ತಿದ್ರು.
1: ಈ ಕತ್ತಿ ಕಾಣಿ ಹೆಂಗಿತ್ತಂತ, ಆಷಾಢಿ ಹಬ್ಬದಿಂದ ಶುರುವಾದ ಕಡದಾಣಿ ಗೇಣಿ ಇದೆಲ್ಲ ಬಂದು ಒಂದ್ಸಲ ನಮ್ಮ ಹಿರಿಯರು ಹೆಂಗಲ್ಲ ಬದುಕೀರ, ಇದು ನಮ್ಮವ್ರದೇ ಬದುಕು ಅಲ್ದಾ, ನಮ್ಮ ಅಜ್ಜದಿಕ್ಕಳ ಹೆಂಗ್ ಬದುಕಿದ್ರ ಅವ್ರದೇ ಬದುಕನ್ನ ನೀವು ಹೇಳಿ.
0: ರೂಢಿ ಆಯ್ತು, ರೂಢಿ ಆಯ್ಕೊಂಡಿದ್ದು ಅದ್ ಬಿಟ್ಟು ನೀರಾವಿಲ್ಲ ಅಂತಾರಲ್ಲ,
1: ನೀರಾವಿಲ್ಲ
0: ನಮ್ಮನೆ ಅಪಾಯ
1: ಆಗಿದೆ. ಈಗ ನಾವು ಇಷ್ಟೊತ್ತರಿಗೆ ಆಷಾಢಿ ಹಬ್ಬದ ಬಗ್ಗೆ ಮಾತಾಡಿದ್ವಿ, ಈಗ ನಾವು ಈ ಮನೆ ಒಳಗೆ ಸುಮಾರು ಪಾತ್ರ ಪಗಡಿಗಳೆಲ್ಲ ಇರುತ್ತಲ್ಲ, ಅದಕ್ಕೆ ನಮ್ ಕುಂದಾಪುರ ಕನ್ನಡದಲ್ಲಿ ಬೇರೆ ಬೇರೆ ತರದ ಹೆಸರು ಇರುತ್ತಲ್ಲ, ಅದನ್ನೊಂಚೂರು ಹೇಳ್ತೀರ ಸರ್ ನಮ್ಗೆ?
0: ಆಗಳಿಗೆಲ್ಲ ಕಂಚ ತಾಮ್ರ ಮತ್ತ ಮಣ್ಣು, ಈಗಿನ ಈ ಸ್ಟೀಲ್ ಅಂಬದ ಕೇಮ್ಕಿಲ್ಲ, ಸ್ಟೀಲ್ ಬಂದ್ರು ಕೂಡ ಒಂದ್ ಸಂಭ್ರಮ ಕಾಣಕ್ಕೆತ್ತು. ಓ ಸ್ಟೀಲ್ ಚಮಚಿ ಏನು ಸ್ಟೀಲ್ ಇದ್ಬಿಡಿ
1: ಹೊಳಿತಾರೆ
0: ಅಯ್ಯೋ. ಮತ್ತೆ ಅದ್ರ ಇದೇ ಬೇರೆ, ಮೊದ್ಲು ಕಂಚಿದ ಕಂಚಿ ತಾಮ್ರ ಮತ್ತೆ ಅಳಗಿ, ಅಳಗಿಗೆ ಅಳಗಿ ಬೇರೆ ಕ್ವಾರ್ಕಿ ಬೇರೆ, ಕ್ವಾರ್ಕಿ ಅಂತ ಸಣ್ಣದ ಅದು, ಮತ್ತೊಂದು ಗದ್ದ ಅಂತ ಇತ್ತು, ಮತ್ತೊಂದು ಇನ್ನು ಸಣ್ಣ ಪಾತ್ರ ಅದು ಕೇಳಿರೋದನ್ನ ಗದ್ದ ಅಂತ. ಗದ್ದ ಕ್ವಾರ್ಕಿ ಮತ್ತೆ ಇದ್ರದ್ದು ಏ ಮತ್ತೆ ಇದೆಲ್ಲ ಪಿಂಗಾಣಿ ಒಂದು ನೆನ್ಪಿತ್ತು ಗೊತ್ತಿತ್ತೇನೆ
1: ಕೇಳಿರಿ ಗೊತ್ತು.
0: ಅದು ಪಿಂಗಾಣಿ ಅಂದ್ರೆ ಈಗಿನ ಪೋರ್ಸಿಲಿನ ಅಂದ್ರೆ ನನ್ನ ಅಂದ ಈಗಿಂದ ಪಿಂಗಾಣಿ ಸಾಮಾನು ಚೀನದಿಂದ ಬಪ್ಪದ್ ಇಲ್ಲಿ ನಮ್ಮಲ್ಲಿ ಮಾಡ್ತಿರ್ಲಿಲ್ಲ ಪಿಂಗಾಣಿಗಳು ಹೆಚ್ಚು ಆ ಕಾಲದಲ್ಲಿ ಅಲ್ಲಿಂದ ಬರ್ತಿದ್ದ ಪಾತ್ರೆಗಳು ನಮ್ಮಲ್ಲಿ ಚೀನದಿಂದ ಬಂದವ್ ಇರ್ತಿದ್ವು.
1: ಉಪ್ಪಿನಕಾಯಿ ಜರಡಿ ಬರಣಿ ಅದ ಪಿಂಗಾಣಿದ
0: ಪಿಂಗಾಣಿದ ಅದು ಪಿಂಗಾಣಿ. ಮತ್ತೆ ಇದ್ರ ಸಿಕ್ಕತ್ತೆ ಒಳ್ಳೆ ಉಂಬು ಕಾಪಲ್ ಕೆಲವೆಲ್ಲ ಪಿಂಗಾಣಿ ಪಾತ್ರೆಗಳಿತ್ತು ಅದೆಲ್ಲ ಪಿಂಗಾಣಿ. ಮತ್ತೊಂದು ಹಿತ್ತಾಳೆ ಬಟ್ಲು ಪೂರ ಹಿತ್ತಾಳೆ ಪಳಗುಟ್ಟತ್ತ ಅದು
1: ಭಾರ ಸರ್ ಅದು ಬಾದಿ
0: ಭಾರಿ ಬಾದಿ ಅದು
1: ಅದನ್ನ ಪಾತ್ರ ತೊಳ್ಕೊ ಕೊಡ್ತಿರಲ್ಲ ನಂಗೆ ನೆನಪಿದೆ ಮೊದ್ಲು ನಮ್ಮಲ್ಲೆಲ್ಲ ಇದ್ದಿತ್ತು ಒಂದು ಪಾತ್ರ ಬಟ್ಲಿ ಎತ್ತಕರ ನಮ್ ಸಣ್ಣ ಮಕ್ಕಳಿಗೆ ಆಪ್ದಲ್ಲ ಅಷ್ಟು ಭಾರ ಅದು.
0: ಮತ್ತೆ ಅಳಗಿ ಪಾರ್ಕಿ ಚೇರಿಗೆ ಮತ್ತೆ ಮಣ್ಮರ್ಗಿ ಬೇರೆ ಈಗೆಲ್ಲ ಅಲ್ಲ ಬಾಗ್ಮರ್ಗಿ ನಂತರ ಬಂತದು. ಬಾಗ್ಮರ್ಗಿ ಅಂದ್ರೆ ಹೋಯ್ತಲ್ಲ ನಿಮ್ಗೆ ಮರದ್ದು
1: ಮರದ್ದು
0: ಬ್ಯಾಗ್ ಮರ್ಗಿ, ಅದಕ್ಕೆ ಮಣ್ಣು ಮರ್ಗಿ ಅಂತಾರೆ. ಮಣ್ಣಾಗಿದೆ,
1: ಕರೆಕ್ಟ್, ಮಣ್ಣಲ್ಲಿರುತ್ತದೆ, ಮಣ್ಣಿಂದ ಮಾಡೋದು
0: ಅದು ಮರ್ಗಿಯೇ. ಇದು ಮಣ್ಣು ಮರ್ಗಿ, ಬ್ಯಾಗ್ ಮರ್ಗಿ,
1: ಅನ್ನ ಬಾಗುದು,
0: ಅನ್ನ ಬಾಗುದು ಅದು. ಆಮೇಲೆ ಚಟ್ಟಿ ಸಿಬ್ಲು, ಈಗ ಚಟ್ಟಿ ಸಿಬ್ಲೆ ಎಲ್ಲ ಇರತ್ತೆ ಬೇಕಾಗ್ತದೆ. ಅದಕ್ಕೆ ಇದು ಸಿಕ್ಕತ್ತೆ, ಜಾರಡಿ ಕಣಕ ತೆಗೆದು ಸೋಮಸಿ ಬಿಡ್ತಾರೆ. ಒಟ್ಟೊಟ್ಟೆ ಸ್ಕೇಲ್
1: ಅದು ಚಟ್ಟಿ ಸಿಬ್ಲು ಎರಡು ಹಿಡಿತಲ್ಲ,
0: ಒಂದು ಚಟ್ಟಿ ಮತ್ತೊಂದು ಸಿಬ್ಲು.
1: ಕರೆಕ್ಟ್,
0: ಸಿಬ್ಲು ಒಟ್ಟೊಟ್ಟೆ ಇದ್ದದ್ದು ಬೀಳ ಮಾಡುವುದು ಚಟ್ಟಿ ಮರದ್ದು.
1: ಅದೇ
0: ಚಿಟ್ಟಿ ಮರ, ಚಿಟ್ಟಿ ಸಿಬ್ಲ, ಅದಕ್ಕೆ ಹಾಕೊಂಡು ಬಾಗ್ ಮರ್ಗಿ ಅದು ಮಾಡುದು.
1: ಅದಕ್ಕೆ ಇನ್ನೊಂದು ಸಿಬ್ಲ್ ಬತ್ತಲ್ಲ,
0: ಅದೇ ಚಿಟ್ಟಿ ಮತ್ತೆ ಸಿಬ್ಲ, ಅದು ಸಿಬ್ಲ, ಆ ಸಿಬ್ಲ ಬೇರೆ, ಇನ್ನೊಂದು ಸಿಬ್ಲ ಅಣ್ಣ ಅದಕ್ಕೆ ಹಾಕಿದ್ರು ಆ ಸಿಬ್ಲ ಇತ್ತು, ಅದ್ರಂಗೆ ಬೀಳಿ ಬೀಳಿದ ಬುಟ್ಟಿ ಕಣಂಗಿರತ್ತೆ ಅದಕ್ಕೆ ಅನ್ನ. ಇದು ನಾನು ಹೇಳುದು ಚಿಟ್ಟಿ ಸಿಬ್ಲ
1: ಅನ್ನ ಬಾಗುದು, ಗೊತ್ತಾಯ್ತು ಗೊತ್ತಾಯ್ತು.
0: ಅದ್ರ ನೀರ್ ಇರುತ್ತೆ, ಅದು ಜಾರಿ ಹೋಯ್ದಿದ್ದಂಗೆ ಚಿಟ್ಟಿ ಬೇ, ಅದಕ್ಕೆ ಆಧಾರ ಅದು.
1: ಕರೆಕ್ಟ್, ಚಿಟ್ಟಿ ಸಿಬ್ಲ್ ಅವೆರಡು ಜೋಡಿ ಜೊತೆ ಜೊತೆಗೆ.
0: ಮಣ್ಣು ಮರ್ಗಿ ಅದು ಮತ್ತೊಂದು, ಬಾಗ್ ಮರ್ಗಿ ಅದು ಮತ್ತೊಂದು, ಕ್ವಾರ್ಕಿ ಕ್ವಾರ್ಕಿ ಗದ್ದ ಇದ್ದದ್ದು.
1: ಮತ್ತೆ ಮೊದ್ಲು ಸೌಟ್ ಅಲ್ಲ, ಸ್ಟೀಲ್ ಇದಿರ್ಲಿಲ್ಲ, ಮೊದ್ಲೆಲ್ಲ ಗೇಟ್ ಇದೆ
0: ಸೌಟ್ ಅದಲ್ಲ ಅಂತ ಹೇಳ್ತಾರೆ. ಚಿಪ್
1: ಚಿಪ್
0: ಚಿಪ್ ಅಂದ್ರೆ ಅದ್ರಂಗೆ ದೊಡ್ಡ ಚಿಪ್ ಇತ್ತು, ಸಣ್ಣ ಪದಾರ್ಥಕ್ಕೆ ಸಣ್ಣ ಚಿಪ್ ಗಲಟಿ ಹೊಟ್ಟೆ ಮಾಡಿ ಇದ್ರದ್ದು ಹಾಕು, ತುಂಬಾ ಕ್ಲೀನ್ ಇದೆ, ಚಂದ ಇರ.
1: ಹೌದು ಹೌದು,
0: ಚಟ್ಟಿ ಸಿಬ್ಲ ಅದೇ ಆಳಿಗೆ ಮಡಕೆ ಅದೆಲ್ಲ ಆಯ್ತಲ್ಲ. ಮತ್ ಸಾಮಾನ್ಯ ಈಗ ಇಪ್ಪದೆ ಲಾಟಿ ಇದ್ದದ್ದು, ಈಗಿನ ಇದ ಹೊಸ್ತ ಲೇಟೆಸ್ಟ್ ಇದ್ದದ್ದೆ ಅಂತದಿಲ್ಲ ಆಗಲೇ, ಆಗಿನ ಅದ್ರಂಗೆ ಸಾಕತ್ತಿತ್ತಲ್ಲ. ಮತ್ತೆ ಕೆಲವು ಇನ್ನೊಂದಿತ್ತು, ಚಂದನ ಇತ್ತು ಕಣೆ, ಅದ್ರದ್ದು ಇತ್ತತ್ತಿದ್ರ
1: ಇದಂದ್ರೆ
0: ಪಾತ್ರ ಸಣ್ಣ ಕ್ವಾರ್ಕಿ ಕಣ ಅಳಗಿ ಕಣ. ಎಲ್ಲಿವರೆಗೆ ಚಂದನ ಬೇಕಂತಂದ್ರೆ ಮನೆಗೆ ಅಗತ್ಯ ಬಿದ್ರೆ ಅದೇ ಚಂದನನ ಅರ್ಧ ಅಂದ್ರೆ ಔಷಧಿಗೆ ಅದ್ರಲ್ಲಿ ಔಷಧಿ ಇದಿತ್ತಾಳೆ ಆ ಚಂದನ ಪಾತ್ರ ತತ್ತಿದ್ರು. ಇಲ್ಲೆಲ್ಲ ಸಿಕ್ಕುದಿಲ್ಲ, ಹೊರಗೆಲ್ಲ ಹೋದ್ರೆ ಚಂದನ ತಗೊಂಡು ಬಪ್ಪದು. ಈಗ ಚಂದನದ ಎಷ್ಟು ಕಾಸ್ಟ್ಲಿ ಅಂತ ನಿಮ್ಗೆ
1: ಗೊತ್ತಿತ್ತು,
0: ಗಂಡದಕ್ಕಿಂತ ಚಂದನ ಕಾಸ್ಟ್ಲಿ ಅಲ್ಲ. ಚಂದನದ ಅದೊಂದು ಔಷಧಿ ಅದಕ್ಕೊಂದು ಇದಿತ್ತಾಳೆ, ಅದ ನಮ್ಮ ಮನೆಗೆ ಇವತ್ತಿಗೂ ಇದಿತ್ತು ಚಂದನದ ಒಂದು ಸಣ್ಣ ಅಳಿಗೆ ಕಣೆ.
1: ಓಕೆ,
0: ಆಮೇಲೆ ಮಕ್ಕಳಿಗೆ ಒಂದು ಕಡಲ,
1: ಅದಕ್ಕೆಂತ
0: ಕಡಲ,
1: ಕಡಲ
0: ಕಡಲ ಮತ್ತೆ
1: ಕೈಮರ್ಗಿ ಅಂತ,
0: ಕೈಮರ್ಗಿ ಮತ್ತೆ ಕಡಲ, ಕೈಮರ್ಗಿ ಕೆಳಗಿದ ಪಾತ್ರ, ಕಡಲ ಅಂದ್ರೆ ಮಂಡಿ ಕಣಗಿತ್ತ. ಮತ್ತೆ ಇದು ಸಾರು ಬೋರ್ ಇದು ಮಾಡ್ತಲ್ಲ
1: ಮಜ್ಜಿಗೆ ಕಾಳು,
0: ಅದು ಅದಕ್ಕೆ ಕಡಲ, ಅದಕ್ಕೆ
1: ಕಡಲ, ಅದು ಕಡಲ,
0: ಕುಡುಗೋಲ್ ಇತ್ತಲ್ಲ ಕೃಷ್ಣ ಅಂದ್ರೆ ಅದನ್ನ ಕಡಲ ಅಂತ, ಇದಕ್ಕೂ ಕಡಲ ಅದಕ್ಕೂ ಕಡಲ ಅಂತ. ಕೈಮರ್ಗಿ ಮತ್ತೆ
1: ಕಡಲ, ಮತ್ತೆ ಉಪ್ಪಿನ ಮರ್ಗಿ,
0: ಉಪ್ಪಿನ ಮರ್ಗಿ ಉಪ್ಪು ಹಾಕಿ ಇಡುದು ಬೇರೆ ಇತ್ತು, ಅದನ್ನ ಹದ ಮಾಡಿ ಇಡುದು ಮರದ್ದು, ಅದು ಬಿಡಿ ನೆನ್ಸಿ ಇಡುಕದು ಮರದ್ದೇ ಬೇರೆ ಅದ್ರಂಗಿದ ಮುಡಿ ನೆನ್ಸಿ ಇಡುದು ಅಂತ ಅದೊಂದಿರುತ್ತೆ. ಅದಾದ ನಂತರ ನಂತರ ಬರ್ಣಿ ಹಾಕಿ ಇಡುವಂತದ್ದು, ಮಿಡಿ ಹಾಕಿ ಇಡುದು. ಆಗಲೇ ಪ್ರತಿ ಮನೆಗೆ ಉಪ್ಪಿನಕಾಯಿ ಇಲ್ದಿದ್ ಮನೆ ಇಲ್ಲ, ಈಗ ಉಪ್ಪಿನಕಾಯಿ ಏನ್ ಬೇಕಾದ್ರೆ ಅಂಗಡಿಯವ್ರಿ ಬೇಕಾದ ನಮ್ನೆ ಉಪ್ಪಿನಕಾಯಿ ಸಿಕ್ಕತ್ತೆ. ಈಗ
1: ಬಗೆ ಬಗೆ ಫ್ಲೇವರ್ದು
0: ಯಾವ ನಮ್ನೆ ಬೇಕು ನಿಮ್ಗೆ, ಎತ್ತು ಉಪ್ಪಿನಕಾಯಿ ಬೇಕಾ ಆಯ್ತಾ, ಮಿಡಿ ಉಪ್ಪಿನಕಾಯಿ ಬೇಕಾ,
1: ಗಾರ್ಲಿಕ್ ಬೇಕಾ,
0: ಹೌದು
1: ಅದ್ರ ಅನಿಯನ್ ಬೇಕಾ,
0: ಯಾವ್ಯಾವ ಬೇಕಾ,
1: ಆಮ್ಲ ಬೇಕಾ, ಎಲ್ಲ ಸಿಕ್ಕತ್ತ.
0: ಹೆಚ್ಚಪ್ಪೆ ಮನೆ ಬದಿ ಏನು ಮಾಡುತ್ತ ಪತ್ರೆ ಇಲ್ಲ ಈಗ. ಮತ್ತೆ ಸಾಗೋಳಿ ಮನೆ, ಸಾಗೋಳಿ ಮತ್ತೆ ಸಾಗೋಳಿ ಶುರು ಅದೊಂದು ಆಗಲೇ ಹೇಳಕ್ಕಿತ್ತು ನಾನು. ಒಂದು ಸಾಗೋಳಿ ಶುರು ಹಾಕರ ಮೊದ್ಲು ಒಂದು ಆಚಾರ್ಯ ಮನೆ ಹೋಗಿ ಆ ನೇಲ್ ಹಿಡ್ಕೊಂಡು ಆ ಆಚಾರ್ಯ ಕರೆಸಿ ಮರದ ನೇಲಲ್ಲ,
1: ಹೌದು
0: ಎಲ್ಲ ದೊಡ್ಡ ಮರ ಕಡ್ದು ಅದ್ರಂಗೆ ನೇಲ್ ಅದ್ರಂಗೆ ಕಿತ್ತಿ ಅದಕ್ಕೆ ನೇಲ್ ಬೇರೆ ಹೀಸ್ ಬೇರೆ ನೊಗ ಬೇರೆ ಆಮೇಲೆ ಮೇಳಿ ಬೇರೆ ಕುದುರೆ ಬೇರೆ. ಈ ಕುದುರೆ ಅಂದ್ರೆ ಎಂತಂದು ಗೊತ್ತಿಲ್ಲ, ಕೈ ಹಿಡ್ಕೊಂಡು ಕುದುರೆ ಆಮೇಲೆ ಹೀಸ್ ಆಮೇಲೆ ಗೋರಿ ಬೇರೆ ತರ ತರದಲ್ಲ. ಒಂದು ನಟ್ಟಿಗೆ ಬೇಕಾಗುದು ಒಂದು ಒಟ್ಟಾಕುದು ಎಲ್ಲ ಬಿಟ್ಟು ಆ ನೊಗಕ್ಕೆ ನೊಗಕ್ಕೆ ಜೊತ್ಕ ಬೇರೆ
1: ಜೊತ್ಕ
0: ಜೊತ್ಕ ಅಂದ್ರೆ ಹೀಗೆ ಅದು ಇದ್ರ ಹಗ್ಗದ ಲೇಸ್ ಕಣಂಗ
1: ಗೊತ್ತಾಯ್ತು ಗೊತ್ತಾಯ್ತು
0: ನ್ಯಾಯವಾದ ಲೇಸ್ ಅನ್ನತ್ತಲ್ಲ ಅದೇ ಈಗ. ಬಟ್ ಅದು ನಾವ್ ಅದಕ್ಕೆ ಜೊತ್ಕ ಅಂತತ್ತ ತುಂಬಾ ಲೈಕ್ ಎರಡು ಎರಡು ಎರಡು ಅದು ಸಾಮಾನ್ಯರು ಮಾಡೋಕಾತಲ್ಲ ಅದು ಸುಮಾರದ್ರ ಸಾಧ್ಯ ಇಲ್ಲ. ಒಂದೇ ಸಾಹೇಬ್ರೆ ಮಾಡಕ ಅಥವಾ ಪಾಣಾರೆ ಮಾಡ್ಕರ್ನ ಪಾಣಾರದ ಪಾಣಾರದ ಮತ್ ಸಾಹೇಬ್ರ ವ್ಯತ್ಯಾಸ ಇತ್ತು. ಪಾಣಾರ ಕೊಡೆ ಸಾಹೇಬ್ರ ಕೊಡೆ ಅಂದಿತ್ತು, ನೀವು ಕಂಡ್ರು ಇಲ್ಲ ಕೇಳಲು ಇಲ್ಲ. ಓಲಿ ಕೊಡೆ ಅದು ಶಾಲೆ ಹಬ್ಬದ ನಮ್ಗೆಲ್ಲ ಓಲಿ ಕೊಡೆ. ಓಲಿ ಕೊಡಲು ಎರಡು ನಮ್ನೆ, ಸಾಹೇಬ್ರ ಮಾಡೋದು ಸಿಂಪಲ್ ಇರುತ್ತೆ ಡಲ್ ಒಳಗೆ, ಪಾಣಾರ ಮಾಡೋದು ಒಳಗೆ ಡಿಸೈನ್ ಡಿಸೈನ್ ಡಿಸೈನ್ ಡಿಸೈನ್ ಇರುತ್ತೆ ಒಳಗೆ ಕಂಡ್ರೆ ಅಷ್ಟು ಚಂದ ತೋರತ್ತೆ ಫಿನಿಶಿಂಗ್ ಆಗಿ. ರೇಟ್ ಹಂಗೆ ಇದಕ್ಕೆ ಒಂದು ರೂಪಾಯಿ ಆರ ಅದಕ್ಕೆ ಎರಡು ರೂಪಾಯಿ ಒಂದು ಕೊಡಿಗೆ. ಮತ್ತೆ ಮಸ್ತ್ ದೊಡ್ಡವರೆಲ್ಲ ಅರಿವಿ ಕೊಡಿ ತತ್ತಿದ್ರು, ಅದಕ್ಕೆ ಅರಿವಿ ಕೊಡಿ ಅಂತ ಹೇಳ ಸರ್. ಓಲಿ ಕೊಡೆ ಅರಿವಿ ಕೊಡೆ ಓಲಿ ಕೊಡೆಗೆ ಪಾಣಾರ ಕೊಡೆ ಮತ್ತೆ ಸಾಹೇಬ್ರ ಕೊಡೆ ಅಂತ ಹೇಳಿ ಕೊಡೆ ತುಂಬಾ ಚೀಪ್ ಅದು ಕೊಡಿ ಅದೆಲ್ಲ ಆಗಿನ ಕಾಲದಲ್ಲಿ ಉಪಯೋಗಿಸ್ತಿತ್ತು. ಈಗ ಬಿಡದೆ ಯಾವ್ದು ಬೇಕಾಗ್ತಿಲ್ಲ ಕೊಡಿ, ಕೊಡಿ ಹಿಡ್ಕೊಂಡು ಹಪ್ಪದೆ ಒಂದು ಮರ್ಯಾದೆ ಕೇಡ ಅಂತ ಈಗ ಎಲ್ಲ. ಅನುಕೂಲ ತಯಾರಿದ್ರೆ ಕೊಡಿ ಹಿಡ್ಕೊಂಡು ಹಪ್ಪತ್ತಾ ಇರಲ್ಲ ಏನು ಮಕ್ಕಳು ಈಗಿನ. ಇನ್ನ ಶಬ್ದದ ಬಗ್ಗೆ ಕಷ್ಟ
1: ಅಲ್ಲ, ಶಬ್ದಕ್ಕಿಂತ ಮುಂಚೆ ನಮ್ಮ ಎಲ್ಲರ ಮನೆ ಅಂದ್ರೆ ಒಂದ್ ಮನೆ ಇದ್ಮೇಲೆ ಅಲ್ಲೊಂದು ತೆಂಗಿನ ಮರ ಒಂದಲ್ಲ ಒಂದಾರು ಇರ್ಕೆ.
0: ತೆಂಗಿನ ಮರ ಅದು ಕಲ್ಪವೃಕ್ಷವೇ ಹೌದು ನಿಜವಾಗಿ. ಇವತ್ತಿಗೆ ತೆಂಗಿನ ಮರ ನಟ್ಟರ ಅದರ ಸಂಪತ್ತು ಎಷ್ಟೊಂದು ಅವರಿಗೆ ಗೊತ್ತು, ಅದರಿಂದ ಆಗೋ ಉಪಯೋಗ ಎಷ್ಟೊಂದು ಅವರಿಗೆ ಗೊತ್ತು. ಹಿಂದೆ ಮಾತ್ರ ತೆಂಗಿನ ಮರದಿಂದ ಸರ್ವ ಅದರ ಎಲ್ಲಾ ಭಾಗಗಳು ಕೂಡ ಎಲ್ಲ ಪ್ರತಿಯೊಬ್ಬರಿಗೂ ಅಗತ್ಯ ಪ್ರತಿನಿತ್ಯಕ್ಕೂ ಬೇಕಾಗುವಂತ ವಸ್ತುಗಳು ಅದರಲ್ಲಿ ಇತ್ತು. ಒಂದ್ ಮಡ್ಲು, ಅದ್ರ ಓಲಿ, ಅದ್ರ ಕಡ್ಡಿ, ಆಮೇಲೆ ಕಡ್ಡಿಯಿಂದ ಮಾಡೋದು ಬಗೆ ಬಗೆ ಎಲ್ಲ ವಿಚಾರಗಳೆಲ್ಲ, ಆಮೇಲೆ ಹಿಡಿಸೂಡಿ, ಅದಕ್ಕೆ ಹೆಡಿ, ಅದಕ್ಕೆ ಕಡ್ಡಿ, ಅದಕ್ಕೆ ಓಲಿ, ಹಿಡಿಸೂಡಿ, ಆಮೇಲೆ ಚಾಂಪರ್ಕಿ, ಚಾಂಪರ್ಕಿ ಬೇರೆ. ಮಡ್ಲು ಇಲ್ದಿ ಮನೆಗೆ ಮಡ್ಲು ಇಲ್ದಿರ ಸಾಧ್ಯವೇ ಇಲ್ಲ. ಗಿಡ್ಕಿಗೆ ಮಡ್ಲು ಬೇಕು, ಚಪ್ರಕ್ಕೆ ಮಡ್ಲು ಬೇಕು, ಮನೆಗೆ ಮಳೆ ಬರದಿದ್ದಂಗೆ ಮಡ್ಲು ಬೇಕು,
1: ಮಳೆ ಮಾಡಿ ಮಡ್ಲು ಬೇಕು,
0: ಪ್ರತಿಯೊಂದು ಮಳೆ ಮಾಡಬೇಕಿದೆ. ಮಳೆ ಮಾಡುವ ಇಲ್ಲ, ಈಗ ಇದು ಇಲ್ಲ, ಗಿಡ್ಕಿ ಇಲ್ಲ, ತೊಟ್ಟಿ ಇಲ್ಲ, ಎಂತದಿಲ್ಲ, ಎಲ್ಲ ಬಿಟ್ಟು ಇಲ್ಲಿ ನಾವು ಇದಿಲ್ಲಿಂದ ಹೊಳೆ ದಾಟ್ಕೊಂಡು ಆ ಕಾಲ್ದಂಗೆ ಆನೆಗಳಿ ಹೊರೆ ಆ ಮನೆ ಅವರಿಗೆ ಬರೀ ರಕ್ಷಣೆ ಮಡ್ಲು ಅಲ್ದಿರ ಅವ್ರ ಮನೆ ರಕ್ಷಣೆ ಮಾಡೋಕೆ ಸಾಧ್ಯ ಇಲ್ಲ. ಆ ಪಾಟಿ ಮಳೆ ಹೊಡೋತ್ತಿಗೆ ಇಡೀ ಗ್ವಾಡಿ ಆಗೆಲ್ಲ ಎಲ್ಲ ಕಲ್ ಗೋಡಿ ಇತ್ತೆ ಮಣ್ಣು ಗೋಡಿಗೆ ರಕ್ಷಣೆಯೇ ಈ ನಿಮ್ದು ಮೊಡ್ಲು ತಟ್ಟು ಮೊಡ್ಲು ತಟ್ಟಿ ಅಂತ ಇದಕ್ಕೆ. ಮತ್ತೆ ಪ್ರತಿ ಮದಿ ಮನೆಗೆ ನೀವು ಇವತ್ತಿಗೂ ನಮ್ಮ ಎಂತ ಹೇಳ್ತಾರೆ ನಾಗ ಮಂಡ್ಲಕ್ಕೆ ಅದು ಒಂದು ಅಲ್ಲಿ ಮಾತ್ರ ನಮ್ಗೀಗ ಮೊಡ್ಲು ಕಾಂಬ ಸಿಕ್ಕತ್ತೆ. ಅಲ್ಲಿ ಮಾತ್ರ
1: ಮೊಡ್ಲಿನ ಚಪ್ರ
0: ಮೊಡ್ಲು ಶ್ರೇಷ್ಠ ಅಂತ ಕಾಣುತ್ತೆ ಅವ್ರಿಗೆ, ಅದೇ ಅಗತ್ಯ ಇತ್ತು ಅಂತ ಕಾಣುತ್ತೆ. ಅದಿಲ್ಲ, ಈಗ ಕೊಕ್ಕರಣೆ ಬದಿ ಮಾತ್ರ ಬಹಳಷ್ಟು ಅದನ್ನ ಮಾಡ್ತಾರೆ. ಕುಡಿಬೇರ ಅದನ್ನ ಬಹಳ ಸಂಗ್ರಹಿಸ್ತಾ ಬಿಟ್ರೆ ಈಗ ಮತ್ತೆಲ್ಲೂ ನಿಮ್ದು ಈ ಮೊಡ್ಲು ಗಿಡ್ಲಿ ಕಾಂಬಕ್ಕೆ ಸಿಕ್ಕೋದಿಲ್ಲ. ನಾಗರಪಂಚಮಿ ಮಾತ್ರ ಕಾಂಬ ಸಿಕ್ಕತ್ತೆ
1: ಕೊನಲ್ಗಿ.
0: ಆಮೇಲೆ ಅದಕ್ಕೆ ಕೊನಲ್ಗಿ ಬೇರೆ, ಅದ್ರ ಕಾಯಿ ಹಿಡಿತಲ್ಲ ಅದಕ್ಕೆ
1: ಹೊಟ್ಕೊನಿ ಚಟ್ಕೊನಿ,
0: ಕೊನಲಿ ಕೊನಲ್ಗಿ ಅಂತಾರೆ ಕೊನಲ್ಗಿ. ಅದ್ ನಮ್ದು ಹೇಳ ಆಡದ್ದೇ ಭಾಷೆ ಆಡದ್ದೇ ಮಾತು ಅದಕ್ಕೆ. ಅದಕ್ಕೆ ಚೌರಿ ಅಂತರು. ಆಮೇಲೆ ಕೊನಲ್ಗಿ ಬೇರೆ. ಮತ್ ಅದ್ರಂಗೆ ಮತ್ತ ಇನ್ನೊಂದ್ ವಿಶೇಷ ಇತ್ತು, ಸೀರಿ ಓಲಿ ತೆಗ್ದು ನಮ್ದು ಇದು ಕೊಟ್ಟು ಕಾಣರಾಟ ಬೇರೆ ಆಯ್ತಲ್ಲ ನಮ್ಗೆ ಚಮಚಿಗೆ ಕಟ್ಟು
1: ಸಿರಿ ಓಲಿ. ಹೌದು,
0: ಸಿರಿ ಓಲಿ ಬೇಕಾದ್ದು, ಪಾಣರಾಟಕ್ಕೂ ಸಿರಿ ಓಲಿ ಬೇಕಾದಪ್ಪ. ಆದ್ರಿಂದ ಅದ್ರಲ್ಲೇ ನಿಜವಾಗಿ ಕಲ್ಪವೃಕ್ಷ ಅಂತ ಹೇಳೋದಕ್ಕೆ ಎರಡು ಮಾತಿಲ್ಲ. ಅದ್ರಂಗೆ ಹಂಗ ಒಪ್ಕೋಯಿ, ತೆಂಗಿನ ಮರದ ಉಪಯೋಗ ಬಹಳ ಇತ್ತು. ಒಂದ್ ಕಾಲದಂಗೆ ಒಂದು ತೆಂಗಿನ ಮರ ಬಿದ್ರೆ ಅದನ್ನ ಚಂದ ಮಾಡಿ ಹಾಳಿಸಿ ರೀಪೋದೆ, ಪಕ್ಕಾಸಿ ಹೋದೆ, ಜಂತಿ ಹೋದೆ, ಎಲ್ಲ ಇಲ್ಲ. ಕೆಲವರು ಅತ್ಯಂತ ಹಳೆಯ ಮರ ಇದ್ರೆ ಸಿಪ್ಪೆ ತೆಗೆದು ಚಂದ ಮಾಡಿ ಪಾಲಿಶ್ ಮಾಡಿ ಕಂಬ ಕೂಡ ಮಾಡ್ಕೊಂಡಿದ್ದ ಮನೆಗಳು ಎಷ್ಟೋ ಅದರಂಗೆ ಇಟ್ಕೊಂಡಿರು. ಕಂಬ ಚಂದ ಅಷ್ಟು ಲಾಯ್ಕ್ ಮಾಡ್ತಾರೆ ಪಾಲಿಶ್ ಮಾಡಿ, ಚೀಂಕ್ ಅಂದ್ರೆ ಇರುವುದಿಲ್ಲ. ಹೇಗಿನ ಮಾತ್ರ ತೆಗೆದು ಜಾಗ್ರತೆ ಮಾಡಿ ಇದು ಮಾಡ್ರೆ ಪಾಲಿಶ್ ಮಾಡಿ ರಬ್ ಮಾಡಿ ನಮ್ಮ ಆಚಾರಗಳ ಹತ್ರ ಕೊಟ್ಟು ತುಂಬಾ ಲಾಯಕ್ ಮಾಡಿ ಕಂಬ ಕೂಡ ಮಾಡಿದ್ದೈತೆ. ಹಂಗಪ್ಪಗೆ ತೆಂಗಿನ ಮರದ ವಿವಿಧ ಭಾಗಗಳಿರೋ ಎಲ್ಲ ಪ್ರತಿಯೊಂದು ವಸ್ತುಗಳು ಮೊಡ್ಲು, ಚಾಂಪರ್ಕಿ, ಆಮೇಲೆ ಕೊಂತಳಕಿ, ಹೆಡಿಮಂಡಿ, ಮತ್ತೆ ತೆಂಗಿನ ಮರ.
1: ಹೆಡಿಮಂಡಿ ಅಂದ್ಕೂ ನೆನಪಾಯ್ತು ಕಣಿ, ಮಕ್ಕಳ ಕ್ರಿಕೆಟ್ ಆಡೋದ್ರಿಂದ ಹಿಡಿದು ಎಲ್ಲದಕ್ಕೂ ಹೆಡಿಮಂಡಿ ಬೇಕು.
0: ಎಲ್ಲ ಬಿಟ್ಟು ಅದ್ರ ಕೂಕಣ್ಣು ಎಳ್ಕೊಂಡು ಹಬ್ಬ ಅಷ್ಟೇ
1: ಲಾಯ್ಕ್
0: ಅದ್ದು ಮಾಡ್ಕೊಂಡೆ ಗಂಡು ಒಂದ್ ಗಂಡು ಗಟ್ಟಿ ಕೂಕೊಂಡ್ರೆ ಮತ್ತೆ ಉಳಿದ ಎಳ್ಕೊಂಡು ಹಬ್ಬದಿತ್ತೆ.
1: ಹೌದು,
0: ಅದೊಂದು ಇದೆ ಪ್ರತಿಯೊಂದು ಹಾಗೆ. ಆಮೇಲೆ ಓಲಿ ಮಡ್ಲು ಮತ್ತೆ ಇದು ನಿಮ್ದು ಕಸ್ಬರಿಕೆಗೆ ಹಿಡಿಸೋಡು, ಎಷ್ಟು ಹಿಡಿಸು ಎಷ್ಟು ಲಾಯ್ಕ್ ಆಗ್ತದೆ.
1: ಓಲಿ ಒಯ್ಯುದು,
0: ಓಲಿ ಒಯ್ದು ಇದು ಮಾಡುದು. ಈಗ ಮತ್ತೊಂದು ಕೆಲವರು ಕೊಳಸಿ ಎಲ್ಲ ತತ್ರ, ಬಟ್ ಅದಲ್ಲ ಹಸಿ ಓಲಿ ಕಡ್ದು ಮಡ್ಲಿಗೆ ಯಾವ್ದಕ್ಕೋಸ್ಕರ ಬರೇ ಹಿಡಿಸುಡಿಗೋಸ್ಕರ ಮಡ್ಲು ಕಡ್ದು ಹಾಕಿ ಕಾಯಿ ಕೊಯ್ಯೋನ ಹತ್ರ ಬಂದವನ ಹತ್ರ ಕಾಯಿ ಕೊಯ್ದು ಹಾಕೊಳ್ಳುದು.
1: ಆಗೆಲ್ಲ ಕಾಯಿ ಕೊಯ್ಯಕ್ಕೂ ಜನ ಬತ್ತಿದ್ರ?
0: ಆಗೆಲ್ಲ ಕಾಯಿ ಕೊಯ್ದು ಬತ್ತಿದ್ರ ದೊಡ್ಡ ದೊಡ್ಡ ತೋಟ ಇದ್ದಾರೆ ಅವ್ರಿಗೆ ಹೇಗಂತ ಹೇಳ್ರೆ 100 ಕಾಯಿಗೆ ಇಂತಿಷ್ಟು ಕಾಯಿ ಅವ್ರಿಗೆ ಅಂತ.
1: ಕಾಯಿಗೆ ಕಾಯಿಗೆ ಕೊಡು
0: ಕಾಯಿ ಕಾಯಿ ಅವನಿಗೆ. ಅದಕ್ಕೆ ಆ ಕಾಯಿ ಹೆಸರು ಎಂತ ಗೊತ್ತ? ಕೋಯಿಲ್ ಕಾಯಿ ಅಂತ ಹೆಸರು. ಅವನಿಗೆ ಯಾವ ಮರದ ದೊಡ್ಡ ಕಾಯಿ ಅಂತ ಗೊತ್ತಿರುತ್ತೆ. ಹ್ಯಾಂಗ ಗೊತ್ತಾತ್ಕೊಂಡ? ತಿನ್ಕೊಂಡು ಕೊಡದ್ರ ಸೈ ಪಟ್ಟ ತಾಗ್ರೆ ದೊಡ್ಡ ಕಾಯಿ ಅಂತ ಅರ್ಥ.
1: ತಾಗ್ಲಿಲ್ಲ ಅಂದ್ರೆ
0: ಒಳಗೆ ಮತ್ತು
1: ಸುಂಬು ಸುಂಬಲ ಸುಮಾರು ಇತ್ತು ಅಂತ ಅರ್ಥ.
0: ಮತ್ತೆ ಒಂದೆರಡು ಸೋಲ್ತಕಂತಾರ ಅವ್ರು, ಅವ್ರು ಸೆಲೆಕ್ಟ್ ಮಾಡಿ ಯಾವ ಮರದಕ್ಕೆ ಅನ್ಕೊಂಡು ಹೆಕ್ಕಿ ತಕೊಂಡೋಗಿ ಅವರೇ ಇಟ್ಕೊಂಡು ಹತ್ರ ಕೊಯ್ಲ್ ಕಾಯಿ. ಅದಕ್ಕೆ ಭಯಂಕರ ಡಿಮಾಂಡ್, ಅವನ ಕಾಯಿ ದಾರಿ ಮೇಲೆ ಹಾಪತಿ ಅಲ್ಲೇ ಮರ ಕಾಯಿ ಅಲ್ಲ. ಮತ್ತೆ ಆಗಳಿಗೆಲ್ಲ ತೆಂಗಿನ ಮರ ತೆಂಗಿನಕಾಯಿ ಅದೇ ಒಂದು ಸಂಪತ್ತು ಅಲ್ಲ. ಎಷ್ಟೋ ಕರಾವಳಿ ಕರಾವಳಿಲೇ ನಮ್ ಕರಾವಳಿಗೆ ಅದೇ ಮೂಡ್ಲೈನವರಿಗೆ ಅದ್ರ ಅಡ್ರೆಸ್ ಎಲ್ಲ. ಈಗ ಕೂಡ ಮೂಡ್ಲೈ ಕೂಡಿ ತೆಂಗಿನ ಮರ ಎಲ್ಲ ಹಾಕ್ತಿರ್ ಬಿಡಿ ಮಾಡ್ತಾರೆ. ಮತ್ತೆ ಆಮೇಲೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಅಡಿಕೆ ಇದ್ದಾರೆ, ಅಡಿಕೆ ಮರ ಅದು ಬಹಳ ಕಮ್ಮಿ. ಈಗ ಇತ್ತೀಚೆಗೆ ಬಂದ್ರೆ ಅಡಿಕೆ ಸಿಕ್ಕಾಪಟ್ಟಿ ತೋಟ ಹೆಚ್ಚಾಯ್ತು. ನಮ್ ಮೂಡ್ಲೈ ಇಳ್ಕೊಂಡ್ರು ಗುಡ್ಡೆ ಮೇಲೆಲ್ಲ ಇವರಿಗೆ ಸರ್ಕಾರದ ಭೂಮಿ ಇಲ್ದಾರಿ ಕೊಡ್ತಿರಲ್ಲ ಅವರೆಲ್ಲ ಅಲ್ಲೇ ಅಡಿಕೆ ತೋಟ ಮಾಡ್ಕೊಂಡಿದ್ದಾರೆ. ಎಲ್ಲ ಇಳ್ಕೊಂಡು ನಾನು ಹೋಯ್ಕಂತೆ ನಮ್ಮ ಊರಲ್ಲಿ ನಾನು ಎಣಿಸ್ತಿದ್ದ ಕಡೆಯಲ್ಲ ಅಲ್ಲಿ ಮನುಷ್ಯ ಜಾತಿ ವಾಪಸ್ ಆದ್ದಿಲ್ಲ, ಅವರಿಗೆಲ್ಲ 10 ಸೆಂಟ್ಸ್ 5 ಸೆಂಟ್ಸ್ ಎಲ್ಲ ಕೊಟ್ಟು ಅವರೆಲ್ಲ ಅಡಿಕೆ ತೋಟ ಸಿಕ್ಕಾಪಟ್ಟೆ ಅಡಿಕೆ ಮಾಡ್ಕೊಂಡಿದ್ರು. ಹೊಸ್ಲು ಕಾರ್ ತಿಂಗಳು ಹಾಂಗೆ ಆಸಡಿ ಮುಗುಕ್ಕು ಬಪ್ಪು ಸ್ವಾಣಿ ಸ್ವಾಣಿ ಬಂದ್ರು ಕೂಡ ಎಲ್ಲ ಚುರುಕಾತ್ರ ಹಬ್ಬ ನಾಗರ ಪಂಚಮಿಯಿಂದ ಶುರು ಆರಿತ್ತೆ ಅದಕ್ಕೆ ಅಂತ ಹೂ ಅಂತ ಕ್ಯಾದಿ ಹೂ ಆ ಕ್ಯಾದಿ ಹೂಟಿಗೆ ಎಲ್ಲ ಕೆರಿ ಬದಿಯೋ ಅದೆಲ್ಲ ಅಪ್ಪ ಕ್ಯಾದಿ ಹೂ ಎಲ್ಲ ಕೆರಿ ಬದಿ
1: ಕೆರಿ ಬದಿ ಅದ ಗಿಡದೇಸ ಅಂತ ಮುಂಡ್ಕನ್
0: ಗಿಡ ಚಾಪಿ ಎಲ್ಲ ಆಗ್ಲಿಗೆಲ್ಲ ಇದ್ ಮಾಡ್ತಿದ್ದೆ ಅದ್ರಂಗೆ ಕೆಲವೆಲ್ಲ ಕ್ಯಾದಿ ಹೂ ಆಗ್ತದೆ ಆ ಕ್ಯಾದಿ ಹೂ ಸಂಪಾದನೆ ಮಾಡ್ಕೊಂಡು ಬಪ್ಪದೇ ಕಾಣಕ್ಕೆ ಅದು ಒಟ್ಟು ಮಾಡೋದೇ ಒಂದು ಕೆಲಸ ಮಾಡ್ಕೊಂಡು ಮತ್ತೆ ಕಡೆ ಬೇರೆ ಹೂ ಬಿಡಿ ಹಂಗ ಬಿದ್ದದ್ದೆ ಆಗಾಗಲೇ ಈಗಿನ ಕಣ ಮಾರ್ಕೆಟಿಂಗ್ ಇತ್ತು ಹೂ ಒಂದು ಸಿಗ್ತಿರ್ಲಿಲ್ಲ ಏನಿದ್ರೆ ಕ್ಯಾದಿ ಹೂ ಮತ್ತೆ ಎಲ್ಲ ಮನೆ ಬಂದು ದಾಸನ ಹೋಗಿದ್ದೆ ತಗೊಂಡೋಯ್ತು. ಬಟ್ರಿ ಒಂದು ಡಿಮಾಂಡ್ ಅಂದ್ರೆ ಒಂದು ಬಟ್ರೆ ಎಲ್ಕೊಂಡು ಅವ್ರವ್ರಿಗೆ ಅವ್ರವ್ರದೇ ಆದಂತ ಒಂದು ಇದಿತ್ತು ನಾಗಿನ ಕಲ್ಲಿತ್ತು ಅಥವಾ ನಾಗಿನ ಮನೆ ಇರತ್ತೆ ಅವ್ರಿಗೆ ಪೂಜೆ ಹಾಕಿ ಬಟ್ರಿ ಇಪ್ಪದ ಲಿಮಿಟೆಡ್ ಎಂತ ಮಾಡ್ಬೇಕಾಗ್ತದೆ ಬಟ್ ಅಲ್ಲಿಗೆ ಅವೆಲ್ಲ ಕಾಯ್ತಕೊಂಡು ಇವುಗಳು ಅದಕ್ಕಿಂತ ಹೆಚ್ಚಾಯ್ತು ಈಗ ಮಾತ್ರ ಆಗ ಇಷ್ಟಿರ್ಲಿಲ್ಲ. ಈಗ ನಂಬರ್ ನಾಗನ ನಂಬರ್ ಭಯಂಕರ ಜನ ನಾವು ಕಾಣ್ತಲ್ಲ ನಾಗಪಂಚಮಿಗೆ ಕಾಣ್ಬೋದು. ನಾನು ಒಂದು ದಿವಸ ನಾನೇ ಹೋಯ್ತಾಯ್ತು ಕಾಂತೆ ನನ್ ಜೀವ ತಾರಿಯೋ ಜನ ಕಂಡ್ಕೊಂಡು ರಾಮ ಈ ಪಟ್ಟಿ ಜನ ಬಂದ ಇಲ್ಲಿದ್ರಲ್ಲ ಅಂದಳಿ ಆಗಳಿಗೆಲ್ಲ ಆಗಿನ ನಾಗರ ಪಂಚಮಿ ಹಾಗಲ್ಲ ಲಿಮಿಟೆಡ್ ಇರುತ್ತೆ. ಆಮೇಲೆ ಒಂದು ನಿತ್ಕೊಂಡ ಭಟ್ರ ಅದೊಂದು ಪೂಜೆ ಮಾಡಿ ನಾಗಿನ ಕಲ್ಲಿ ನೀರ್ ಹಾಕಿ ಮತ್ತೊಂದ್ ಏನಂದ್ರೆ ನಾಗಿನ ನಾಗರ ಪಂಚಮಿ ದಿವಸ ಸಾಯಂಕಾಲ ಒಂದು ಜೀರಾಪತಿ ಮಳಿ ಬರ್ಕೇಳಿ ಒಂದು ಇದಪ್ಪ ಅಂದಾಜಿ ಒಂದು ಮತ್ತೆ ಆ ನಾಗಿನ ಕಲ್ ತೊಳೆದ ನೀರೇ ಸಮುದ್ರಕ್ಕೆ ಸೇರ್ಕೊಳ್ಳಿ ಒಂದು ಇದು ಪ್ರತೀತಿ ಒಂದು ಈತಾಗಳಿಗೆಲ್ಲ ಕಡೆ ನಾಗನ ಇದ್ರೆ ತಕೊಂಡ್ ಬತ್ತು ಒಂದ್ ಕಡೆ ಅವರಿಗೆ ಒಂದ್ ಕಡೆ ನಮ್ಗೆ ಬಟ್ರಿ ಒಂದ್ ಕಡೆ ನಮ್ಗೆ ಒಂದ್ ಕಡೆ ತಕೊಂಡ್ ಮತ್ತೆ ನಾಗರ ಪಂಚಮಿ ಅಷ್ಟೇ ಮತ್ತೆ ಅಲ್ಲ ನಾಗರ ತನು ಹಾಕೋದು ಬಿಟ್ಟು ಮನೆಗ್ ಮಾತ್ರ ಅರ್ಶಿನ ಎಲೆ ಕಡಬು ಅದೊಂದು ಆಯ್ಕೆ ಆ ದಿವಸ ಒಂದು ಆಗಳಿಗೆಲ್ಲ ಮನೆ ಮನೆಗೆಲ್ಲ ಅರ್ಶಿನ ಎಲೆ ಬೆಳೀತಿದ್ರು. ಈಗ ಅಲ್ಲ ಪ್ಯಾಟಿಂಗ್ ಒಂದು ಇದು ಹತ್ತಿರತ್ತೆ ಅದಕ್ಕೆ 25-50 ರೂಪಾಯಿ ಕೊಟ್ಟು ತಗೊಂಡು ಒಂದ್ ಎಲೆಗೆ 2-3 ರೂಪಾಯಿ ಬಿದ್ದ ಬೆಳ್ತು ಒಂದೊಂದು ಹಿಟ್ ಅದಕ್ಕೆ ರವಿ ರವಿ ಅಲ್ಲ ಅಕ್ಕಿ ರವೆ ಅಂತರು ಅಕ್ಕಿ ರವೆ ತಂದಾಗ ಬಟ್ ಇದೈತ ನಮ್ದು ಹಸಿನ ಎಲೆ ಕಡಬು ಆ ದಿವಸ ಆಯ್ಕೆ ಅದೊಂದು. ನೆಕ್ಸ್ಟ್ ನೆಕ್ಸ್ಟ್ ಇದು ಹರ್ಕೊಳ್ಳಿ ಮತ್ತೆ ಬಪ್ಪದು ಸೋನೆರ್ತಿ ಸೋನೆರ್ತಿ ಕೆಲವರದು ದೇವಸ್ಥಾನ ತಿಂಗಳಗಟ್ಲೆ ಇರುತ್ತ ಆಸಿ ಸುತ್ತ ಇದ್ದ ಮನೆ ಮಕ್ಕಳಿಗೆಲ್ಲ ಅದೊಂದ್ ಯಾರ್ದೋ ಒಂದ್ ಸೋಣಾರ್ತಿ ಇತ್ತು ಅಲ್ಲೊಂದು ಪಂಚಗಜ್ಜಿ ಸಿಕ್ಕಿ ಎಲ್ಲ ಕಾಯುದಿತ್ತು ಆ ಸೋಣಾರ್ತಿ ಆಪಲರಿ ಡೈಂಡೆ ಗಂಟೆ ಆಪಲರಿ ಕಾದ ಪಂಚ ಹಿಡ್ಕೊಂಡು ಆ ಮನೆ ಓಡೋದಿತ್ತು ಅಲ್ಲಿ ಪಂಚಗಜ್ಜಿದ ಒಂದು ಆಸೆ ಒಂದಿದೆ ಆ ಪಂಚಗಜ್ಜೆ ಒಂದು ಶ್ರೇಷ್ಠ ಆಯ್ಕೊಂಡಿತ್ತು ಆ ಖುಷಿಯೇ ಬೇರೆ ಆಯ್ತು ಸೋಣಾರ್ತಿ ಆಯ್ತು ಮತ್ತೆ ನೆಕ್ಸ್ಟ್ ಅದು ಕಳೆದ್ರ ಮೇಲೆ ಮತ್ತೆ ಬಪ್ಪದ ಹಬ್ಬ ಅದಕ್ಕೆ ದೀಪ ಮತ್ತೆ ಹಬ್ಬ ಈಗ ನಾವು ಈಗ ಕಾಯ್ದು ಅದನ್ನೆಲ್ಲ ಈಗ ಇನ್ನೊಂದು 10-11 ಕಾಲದ್ರ ಕೂಡ ಸೋಣೆ ತಿಂಗಳು ಬರ್ತತ್ತೆ ಸೋಣೆ ತಿಂಗಳು ಫಸ್ಟ್ ಬಪ್ಪದ ಇದು ಹೊಸಲಜ್ಜಿ ಒಂದು ಬರ್ತತ್ತೆ ಕೆಲವರು ಬೇಗ ಮಾಡ್ತಾರೆ ದಿನ ಹೊಸಲಜ್ಜಿ ಹಾಕಾರೆ ಮೊದ್ಲ ಹೊರಳಿ ತಕೊಂಡ್ ಮನೆ ಹೊರಳಿ ತಕೊಂಡ್ ಮನೆ ಶುರು ಆಯ್ತು ಗಲಾಟೆ ಹೊರಳಿ ತಕೊಂಡ್ ಬಂದು ಅಲ್ಲ ಕೊಳುವ ಹಾಕೋದು ಅಳಗಿಡಿ ಹಾಕಿ ಕೊಳುವ ಅದನ್ನ ಅಳಗೆ ಮುಚ್ಚೋದಕ್ಕೆ ಮತ್ತೆ ಅದಕ್ಕೆ ಬರೋಕೆ ಇದ್ ಮಾಡೋಕೆ ಹೂ ಅಂತ ಸಿಕ್ಕುದಿಲ್ಲ ಆಗ
1: ಇದು ನಮ್ಮನೆಗೆಲ್ಲ ಅದು ಹೀರಿ ಹೂ ಅರ್ಶಿನ ಬಣ್ಣದ್ದು ಯಾಕಂದ್ರೆ ಒಂಚೂರು ಹೀರಿ ಬಳ್ಳಂಗಿ ಇರ್ತಿತ್ತು ಮತ್ತೆ ಸ್ವಾಣಿ ಹೂ ಅದೆಲ್ಲ ಹಾಕ್ತಿದ್ದೀರಪ್ಪ.
0: ಹಾ ಸ್ವಾಣಿ ಹೂವು ಮತ್ತೆ ಕೊಳುವಾಗ ಅಂತ ಹೇಳ್ತಾರೆ ಇದಿತ್ ಕಣಿ ಹುರುಳಿನ ನೆನೆಸಿ ಒಂದಿಷ್ಟು ದೊಡ್ಡ ಇದಕ್ಕೆ ಹಾಕೋದು ಒಂದು ಅಳಗೆ ಮುಚ್ಚಿ ಇಡುದು ಒಂದು ಯಾವ್ದ್ರ ದಿವಸ ಸಂಕ್ರಾಂತಿಗಿಂತ 4 ದಿವಸ ಮೊದಲು ಮುಚ್ಚಿ ಇಡುದು ಸಂಕ್ರಾಂತಿ ಸತ್ತಿದ್ರೆ ಎಲ್ಲೋ ಕಲರ್ ಹಾಕೊಂಡು ಬತ್ತತ್ತು ಎಷ್ಟು ಚಂದ ಅಂತ ಹೇಳ್ರೆ ಅದನ್ನ ತಕೊಂಡ್ ಬಂದ ಹೊಸ್ಲಿ ಇಡೋದು ಅದು. ಆಮೇಲೆ ಸ್ವಾಣಿ ಹೂವು ಇಲ್ಲ ಸ್ವಾಣಿ ಹೂವು ಯಾರು ತೋಟಂಗಿಲ್ಲ ಎಲ್ಲ
1: ಸ್ವಾಣಿ ಎಲ್ಲ ತುಂಬಾ ಇದಾಯ್ತು
0: ಹೊಸ್ಲು ಮತ್ತೆ ಹೊಸ್ಲು ಬರೋದು ಒಂದು ಆಮೇಲೆ ತುಳಸಿ ಎಲೆ ತಂದು ಹೊಡೆಸಿ ಬರೋದು ಆದಷ್ಟು ಬೇಗ ಹೊಸ್ಲಜ್ಜಿ ಮಾಡಿ ಒಂದು ಮುಗಿಸು ಅಂದ್ರೆ ಯಾಕೆ ದಿನ ಹೊಸ್ಲು ಬರ್ದು ಬರ್ದು ಬರ್ದು
1: ಸಾಕು ಉದ್ದಿನ ದೋಸೆ ಅಲ್ಲ
0: ದಿವಸ ಹೊಸ್ಲು ಬರುತ್ತೆ ಆಗಳಿಗೆ ನಮ್ ಕಾಲಂಗ ದೋಸೆ ಮತ್ತೆ ಅಕ್ಕಿ ಅಂದ್ರೆ ಉಂಡಳಕ ಎಣ್ಣೆ ಇದು ಮಾಡೋದು ಆ ಉಂಡಾಳಕ ಮಾಡೋದು ಸಾಕ ಯಾರು ಕೆಲಸತ್ತಿ ಎಣ್ಣೆ ಹುಟ್ಟದು ಅವ್ರಿಗೆ ಇದು ಯಾವ್ದೋ ಮಿಸ್ಟೇಕ್ ಹಂಗೆ ಹುಟ್ಟುದು ಎಂತ ಮಿಸ್ಟೇಕ್ ಅಂತ ಗೊತ್ತಿಲ್ಲ ಹುಟ್ಟತ್ತ ಕೆಲಸ ಯಾವ್ದೋ ಇದ್ರಂಗ ಮಾಡ್ರೆ ಯಾವ್ದು ಉಪದ್ರದಿಂದ ಹುಟ್ಟತ್ತಂತ್ರಪ್ಪ ಎಂತಂದ್ ಗೊತ್ತಿಲ್ಲ ಕೆಲಸತ್ತಿ ಹುಟ್ಟಲ್ಲ ನಾಯ್ಕ ಆ ಉಂಡಾಳಕ ಅದ್ರಂಗ ಸ್ವಲ್ಪ ಇದ್ರ ಕಣ ಮಾಡೋದು ಫ್ಲಾಟ್ ಕಣ ಮಾಡೋದು ಅದು ಮತ್ತೆ ಇದೆಲ್ಲ ಮಾಡಿ ಬಳಸುದು ದೋಸೆ ಮತ್ತೆ ಅದಕ್ಕೆ ಇದಿರತ್ತ ಹೆಸರು ಬೆಳೆದು ತೋವೆ ಅದಕ್ಕೆ ಆಮೇಲೆ ಅದಕ್ಕೆ ಎಳು ಅದ ಎಳ್ಕೊಂಡ್ ಬರ್ಕಲ್ಲ ನರಿಬ್ ಕಬ್ಬಿನ ಕೋಲ ಒಂದ್
1: ಸಿಕ್ಕತ್ತು
0: ತಂದಿಟ್ಕಂತ ಹೆಂಗಸ್ರ ಅದನ್ನ ನಾವೆಲ್ಲ ಎಳಕ್ ಹೋದ್ರೆ ಹೊಡೋದು ಅದಕ್ಕೆ ನಮ್ಗೆ ಅದಕ್ಕೋಸ್ಕರ ಎಂತ ಹೊಡೋದು ಪ್ಲಾನ್ ಎಂತ ಮಾಡೋದಕ್ಕೆ ಹಾಗೆ ಕಟ್ಟಿನ ಮುದ್ದೆ ನೂಲ್ ಕಟ್ಕೊಂಡು ಇಡುದು ಇವ್ರ ಹಾಕೊಂಡ ಅಥವಾ ಪಕ್ಕಿ ಕಟ್ಕೊಂಡ ಹೀಗೆ ಅಂತಾರೆ ಮಾಡಿ ಹೇಳೋದೆಲ್ಲ ಪ್ಲಾನ್ ಅಲ್ಲಿ ಇತ್ತು. ಫಸ್ಟ್ ಅಜ್ಜಿ ಒಂದು ಅದೊಂದು ನಮ್ಮನೆ ಮಜಾದ ಆ ಕಾಲದಂಗೆ
1: ಅಜ್ಜಿನ ಓಡಿಸೋದು,
0: ಅಜ್ಜಿನ ಓಡಿಸೋದು. ಆ ನಂತರ ಅಂದ್ರೆ ಮಾರನೇ ದಿವಸ ಅಂತ ಉಲ್ಟಾ ಬರೋಕ್ ಶುರು ಮಾಡ್ತಾರೆ. ಆತರ ಹೊಸ್ಲ ಅಜ್ಜಿ ಹಾಕೊಂಡು ನೆಕ್ಸ್ಟ್ ಹಬ್ಬ ಹಬ್ಬವೇ ದೀಪಾವಳಿ ಹಬ್ಬ, ಅದಕ್ಕಿಂತ ಬೇರೆ ಮತ್ತ ದೀಪಾವಳಿ ಹಬ್ಬ ಅಲ್ಲಿ ನಂತರ ಹಬ್ಬಗಳೆಲ್ಲ ಶುರುವಾಗ್ತದೆ, ಜಾತ್ರೆ ಶುರುವಾಗ್ತದೆ, ಆಮೇಲೆ ಇದು ಶುರುವಾಗ್ತದೆ ಗಂಡದ ಹಬ್ಬಗಳು, ಕೆಲವು ಕೆಲವು ದೇಜ್ ಮನೆಯಲ್ಲಿ ಹಬ್ಬ ಎಲ್ಲ ಶುರುವಾಗ್ತದೆ.
1: ಈ ಆಷಾಢಿ ಹಬ್ಬದಿಂದ ನಾವು ಮಾತು ಶುರು ಮಾಡ್ದಾರ, ನಾಗರ ಪಂಚಮಿಗೆ ಹೋಯ್ತು, ಹೊಸ್ಲ ಅಜ್ಜಿಗೆ ಹೋಯ್ತು, ಹೊಸ್ತು ಅಂದ್ಬಿಡ್ತಲ್ಲ.
0: ಏನು ನಾವು ಇಷ್ಟೊರೆ ಕಷ್ಟಪಟ್ಟು ಬೆಳೆದಿತ್ತ ಅದನ್ನ ಒಳತ್ತಂದು ಅದನ್ನ ತಪ್ಪು ಒಂದು ಆ ವಿಜೃಂಭಣೆಯೇ ಬೇರೆ. ರಾತ್ರಿಗಟ್ಟ ನಮ್ದು ಕಾರ್ಮಿಕರು ಇದ್ರೆ ಮೊದಲಿಂದು ಆ ಒಂದು ವರ್ಗದವ್ರ ಇದ್ರೆ ಅವ್ರ ಹತ್ರ ತಪ್ಪು ಕೇಳಕ್ ಅವ್ರ ಏನ್ ಮಾಡ್ತಾರೆ, ಅಪ್ಪಿ ತಪ್ಪಿ ನಮ್ ಗೆದ್ದಿದ್ದ ಒಡೆ ನಮ್ ಯಾರು ಗೆದ್ದಿದ್ದ ಯಾರು ಹೊಸ್ತು ಮಾಡ್ತಾರೆ ಅವ್ರ ಮನೆ ಗೆದ್ದಿದ್ದ ತತ್ತಲ್ಲ, ಬೇರೆಯವ್ರಿಗೆ ಗೆದ್ದಿದೆ ಕುಯ್ಕೊಂಡ್ ಬಪ್ಪದಲ್ಲ, ಅದು ಕಿತ್ಕೊಂಡೇ ಬಪ್ಪದ ಅದನ್ನ
1: ರಾತ್ರಿ
0: ರಾತ್ರಿ ಕಟ್ಟೆ ಕಿತ್ಕೊಂಡ್ ಬಂದ ತುಳಸಿ ಕಟ್ಟೆ ಹತ್ರ ಬಂದು ಅದಕ್ಕೊಂದು ಎರಡ ಊಟ ಇಟ್ಟು ಅದಕ್ಕೊಂದು ಅಡ್ಡ ಇದ್ ಮಾಡಿ ಇಡ್ತಾರೆ, ಆ ಪುಣ್ಯ ಹೆಸರು ತಂದು ಇಡ್ತಾಳು. ಮಾರನೇ ದಿವಸ ನಮ್ಗೆ ಅದಕ್ಕೆ ಮತ್ ಕಾಣಕ್ ತಂದಿದ್ದೆ ಇಲ್ಲ ಕಾಣಕ್ಕೆ ಸತ್ಯ ಕರೆದು ಹೇಳ್ತಾರೆ ತಂದು ಇಟ್ಟಿದೆ ಅಂತ ಹೇಳಿ ಹತ್ರಕ್ಕೆ ಅಂದ್ರೆ ನಮ್ಗೆ ಗೊತ್ತಾಗ್ತಂದೇಳಿ ಬೆಳಗ್ಗೆ ಬೆಳಗ್ಗೆ ಅಪ್ಪ ಬಂದಿರತ್ತೆ. ಆ ನಂತರ ಮೊದ್ಲೇ ಭಟ್ರ ತಕ್ಕೇಂಡಿರತ್ತೆ ಹೆಂಗೆ ಕದ್ರು ಕೊಯ್ದು ಗಳಿಗೆ ಹೆಂಗೆ ಭಟ್ರ
1: ಹೇಳಿ ಕೇಂದ್ರ ಕೊಯ್ದ
0: ಕೆಲಸ ಗಳಿಗೆ ಹತ್ರ ಅವ್ರೆ ಕದ್ರು ಕೊಯ್ದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಅದು ಇನ್ನೊಂದಿತ್ತಲ್ಲ ಫಸ್ಟಿಗೆ ಮಾಲೆ ಅಂದ್ರೆ ಸ್ವರ್ಗ ಪಿತೃಗಳ ಅಮಾಸ ಅಂತ ಹೇಳ್ತಾರೆ, ಎಲ್ಲರೂ ಮಾಲೆಯರು ಎಲ್ಲರೆಲ್ಲ ಒಂದು ಇಡೀ ಇದಕ್ಕೆ ಒಂದು ಯಾವ್ದೋ ಒಂದು ಮನೆಗೆ ಮಾಡ್ತಾರೆ, ಒಂದು ಇಡೀ ಕುಟುಂಬದಂಗೆ ಒಂದ್ ಮನೆ ಮಾಲೆ ಮಾಡ್ತಾರೆ. ಮಾಲೆ ಬಂದ್ಮೇಲೆ ಆ ಬಟ್ಟೆ ಬಂದು ಎಷ್ಟು ಎಷ್ಟೋ ಜನರಿಗೆ ಸಂಬಂಧಪಟ್ಟ ಎಡಿ ಹಾಕಿ ಅದೆಲ್ಲ ಕಷ್ಟ ಇತ್ತಲ್ಲ ಅವರಿಗೆ, ತರಕಾರಿ ತಪ್ಪದು ಗುಂಬಳಕಾಯಿ ತಪ್ಪದು ಅವರಿಗೆಲ್ಲ ತಂದು ಮಾಲೆ ಮಾಡೋದಿತ್ತದು. ಮಾಲೆ ಒಂದು ಎಲ್ಲರ ಮನೆಯಲ್ಲಿ ಮಾಲೆ ಮಾಡೋದಿಲ್ಲ, ಒಂದು ಕುಟುಂಬದಾಗ ಒಬ್ರು ಯಾವ್ದಾರು ಹಿರಿ ಮನೆ ಯಾವ್ದಾರು ಒಂದು ಮನೆಯಲ್ಲಿ ಮಾಡ್ತಾರೆ. ಆಗ ಉಳಿದರೆಲ್ಲ ಬಂದು ಅದರಲ್ಲೇ ಮಧ್ಯಾಹ್ನ ಊಟ ಮಾಡ್ಕೊಂಡು ಹತ್ರ ಬಂದದ್ದು, ಅದೊಂದು ಕ್ರಮ ಇತ್ತು ಮಾಲೆ. ಆಗಳಿಗೆ ಕದ್ರು ಕೊಯ್ದು ಆಗ ಹೊಸಲಜ್ಜಿ ಆದ್ಮೇಲೆ ಇದಾದ್ಮೇಲೆ ಇದು ಕೊಯ್ದು ಇದ ಕುದುರು ಕೊಯ್ ಅಂತ ಅಂದ್ರೆ ಅದಕ್ಕೆ ಹೊಸ್ತ ಅಂತ ಹೇಳ್ತಾರೆ. ಕೆಲವರು ಏನ್ ಮಾಡ್ತಾರೆ ದಶಮಿ ಹೊಸ್ತೆ ಕಾಯಂ ಇಟ್ಕೊಂತೀವಿ,
1: ನವರಾತ್ರಿ ಹೊಸ್ತ್
0: ನವರಾತ್ರಿ ದಶಮಿಗೆ ಮಾತ್ರ ಹೊಸ್ತು ಮಾಡ್ತಾರೆ. ಇನ್ ಕೆಲವ್ರು ಹಂಗಲ್ಲ, ಕೊಯ್ಲು ಬೆಳೆದು ಬಂದ್ರೆ ಕೂಡಲೇ
1: ತಿಂಗೋಡು ಹೊಸ್ತ
0: ತಿಂಗೋಡ ಒಬ್ಬೊಬ್ರಿ ಒಂದ ಕ್ರಮ ಇತ್ತು. ಅವರಿಗೆ ಆ ಹೊಸ್ತು ಕೊಯ್ ಬತ್ತಿ ಅದನ್ನ ಚಂದ ಮಾಡಿ ಕೊಯ್ದ ಆ ನಂತರ ಅದಕ್ಕೆ ಹಾಲು ಎರೆದು ಅದಕ್ಕೆ ಮುಳು ಸೌತಿಕಾಯಿ ಕೊಯ್ದಿಟ್ಟು ತೆಂಗಿನಕಾಯಿ ಕೊಯ್ದಿಟ್ಟು ಅದಕ್ಕೆ ಧೂಪ ಹಾಕಿ ಹಾಲೆ ಅವರು ಕಿತ್ತು ಹಾಲೆ ಎರೆದು ಆಮೇಲೆ ಕುಯ್ಕೊಂಡು ಒಳ ತಕೊಂಡು ಬಂದು ಪೂಜೆ ಮಾಡಿ ಆ ನಂತರ ಹೊಸ್ಲಿಗೆ ಬೇರೆ, ಮೆಟಿ ಕಂಬಕ್ ಬೇರೆ, ತುಳಸಿ ಕಟ್ಟಿಗೆ ಬೇರೆ, ತೆಂಗಿನ ಮರಕ್ಕೆ ಬೇರೆ, ಅದಕ್ಕೆ ಬೇರೆ, ಪತ್ತಸಿ ಬೇರೆ, ಅಷ್ಟು ಕದ್ರೆಲ್ಲ ಅದಕ್ಕೆ ತಯಾರು ಮಾಡಕ್ ಅದು ಹಿಂದೊಂದೆ ತೆಂಗಿನ ಮಾಯಿನ ಎಲೆ ಹಲಸಿನ ಎಲೆ ಆ ನಂತರ ಒಂದು ಎರಡು ಕದ್ರೆ ಮತ್ತೆ ಮೂಡ್ಲೆ ಯಾವ್ದು ಕೂಡ ಬೇರೆ ಬೇರೆ ಅಂತ ಪಾಲ್ಸಿನ ಕಟ್ಟೆ ಎಲ್ಲ ಹಾಕ್ತಾರಪ್ಪ ಎಲ್ಲ ಬೇರೆ ಬೇರೆ ಒಂದೊಂದು ಊರಲ್ಲಿ ಒಂದೊಂದು ರೀತಿಯಲ್ಲಿ ಅದಕ್ಕೆ ಹಾಕಿ ಚಂದ ಮಾಡಿ ಕಟ್ತಾರೆ. ಇನ್ ಕೆಲವ್ರ ಮನೆ ಎದುರಿನ ಇದಕ್ಕೊಂದು ಚಂದ ಮಾಡಿ ತೋರಣಾಗೆ ನೇಯ್ದ ಒಂದು ಭತ್ತದ ಒಂದು ನೇಯ್ದು ಕಟ್ತಾರೆ, ಅದನ್ನ ಕಾಂತ ಕೂತ್ಕೊಂಡು ಅಷ್ಟು ಚಂದ ಮಾಡಿ ನೇಯ್ದ ಎದುರಿನ ದ್ವಾರ ಬಾಗ್ಲಿ ಕಟ್ತಾರೆ. ಅದು ಕೂಡ ಫಸ್ಟ್ ಮತ್ತೆ ವಿವಿಧ ನಮ್ಮಲ್ಲಿ ಓಣಮಿಗೆ ಕೇರಳದ ಮಾಡ್ದಂಗೆ ಒಂದು ಅಷ್ಟು ಹತ್ತು ಬಗೆ ಒಂಬತ್ತು ಬಗೆ ಹನ್ನೊಂದು ಬಗೆ ಪದಾರ್ಥ ಆಗ್ಲೇಬೇಕು ಆ ದಿವಸ ಮನೆಗೆ. ಬೆಸಸಂಖ್ಯೆ ಅದಲ್ಲೇ ಹನ್ನೊಂದೇ ಐಕ್ ಒಂದು ಒಂಬತ್ತು ಐಕ್
1: ಇಲ್ಲ ಐದ ಐಕ್
0: ಐದ ಐದ ಬಗೆ ಐದಲ್ಲಿಲ್ಲಪ್ಪ ಏಳು ಒಂಬತ್ತು ಹನ್ನೊಂದು ಈಗ ಮಿಗಿಲಿ ಸಂಖ್ಯೆಗೆ ಪದಾರ್ಥ ಮಾಡಿ ಮತ್ತೆ ಪಾಯಸ ಗೀಸ ಮಾಡಿ ಚಂದ ಮಾಡಿ ಬಳಸಕ್ ಮತ್ತೆ ಪೈಕನ್ನ ಎಲ್ಲ ಕರೆದ ಆ ದಿವಸ ಎಲ್ಲ ಎಲ್ಲಿದ್ದರು ಬರ್ಕ
1: ಮೋದಿ ಹೊಸ್ತಾರ್ ಮತ್ತು ಗೊಡ್ಜ ಮೋದಿ ಹೊಸ್ತಾರ್ ಮತ್ತು ಗೊಡ್ಜ
0: ಮೋದಿ ಮಕ್ಕಳು ಹೊಸ್ತಿದ್ರೆ ಆಮೇಲೆ ಒಂದು ಎಲೆ ತಿಮ್ಮಕ್ಕಿತ್ತು ನಾವು ಸಣ್ಣ ನೆನಪಪ್ಪ ನಮ್ಗೆ ಒಂದು ಎಲೆ ತಿಮ್ಮದು ಅಪ್ಪಿ ತಿಪ್ಪಿ ಎಲ್ಲ ಸೊಕ್ಕಿನ ಅಡಿಕೆ ಎಲ್ಲ ಬಾಯಿಗೆ ಹೋಯ್ತ ಆ ತಲೆ ತಿರುಗಿ ಆ ವಾಂತಿ ಮಾಡೋದು ಅವಸ್ಥೆ ಕಂಡ್ರೆ ಬೇಡ ಎಲೆ ತಿಂಬುದು ಬೇಡ ಈ ವಾಂತಿ ಮಾಡೋದು ಬೇಡ ಅಂತ ಕಡಿ ಒಳಗೆ ಹೋಗಿ ಯಾರ ಹತ್ರ ದಮ್ಮೆ ಹಾಕೊಂಡು ಮಜ್ಜಿಗೆ ತಕ್ಕೊಂಡು ಮಜ್ಜಿಗೆ ಕುಡದ ಒಂದ್ ತಂಪು ಮಾಡ್ಕೊಂಡೆಲ್ಲ ಹಿಂದಿನೆಲ್ಲ ನೆನಪಪ್ಪ ನಮ್ಗೆ
1: ಒಳ್ಳೆ ನೆನಪುಗಳು ಒಳ್ಳೆ ಹಂಬಲ್ ಮಾಡ್ರಿ ನೀವು ನಮ್ಗೆಲ್ಲ ಈಗ ಸುಮಾರು ವಿಷಯಗಳಿಗ ಹಂಬಲ್ ಆಯ್ತು ನಿಮ್ಮ ಹತ್ರ ಮಾತಾಡಿ ಸರ್. ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ ಅದ್ರ ಅಂಗವಾಗಿ ವಿಶೇಷ ಅತಿಥಿಯಾಗಿ ನೀವು ಬಂದರ ನಿಮ್ಗೆ ಎಷ್ಟು ಜೀವನಾನುಭವ ಇದೆ ನಮ್ಮ ಕುಂದಾಪುರ ಕನ್ನಡನ ಕುಂದಾಪುರ ಕನ್ನಡದ ಬದುಕನ್ನ ನೀವು ಕಂಡದಿತ್ತಲ್ಲ ಅದೆಲ್ಲ ಸುಮಾರು ಇದ್ರ ಗೊತ್ತಾಯ್ತು ನಮ್ಗೆ ಇದ್ ಕೇಂಬತ್ತಿಗೆ ಬಹುಶಃ ಕೇಂತಿದ್ದು ಕೇಳುಗರೆಲ್ಲ ತುಂಬಾ ಎಂಜಾಯ್ ಮಾಡ್ರೇನೋ ಯಾಕಂದ್ರೆ ಆ ವಿಷಯ ಹಂಗಿತ್ತು ನಾವು ಒಂದು ಕಾಲದಲ್ಲೇ ಮರ್ತೆ ಹೋಯ್ತಲ್ಲ ಅದನ್ನೆಲ್ಲ ಮತ್ತೆ ನೀವು ಹಂಬಲ್ ಮಾಡ್ರಿ. ಈಗ
0: ನಮ್ದು ಈ ಕನ್ನಡ ಕುಂದಾಪುರ ಕನ್ನಡ ಸಾಧಾರಣ ಈ ಕುಂದಾಪುರ ಕನ್ನಡ ಎಲ್ಲಿ ಮಾತಾಡ್ತಾರೆ ಅಂದ್ರೆ ಹರಾಡಿ ಇದಿತ್ತಲ್ಲ ನಮ್ಮ ಕಾರ್ಕಳ ಬಾರ್ಡರ್ ಮತ್ತೆ ಬ್ರಹ್ಮಾಂಡದ ಬಾರ್ಡರ್ ಅಲ್ಲಿಯರಿಗೆಲ್ಲ ಕುಂದಾಪುರ ಕನ್ನಡ, ಮತ್ತೆ ಅಲ್ಲಿದ್ದರಿಗೆ ಆಚೆ ತುಳು ಬತ್ತೆ ಕುಂದಾಪುರ ಕನ್ನಡ. ನಂಗೆ ತುಳು ಬತ್ತ ಸರ್ ಆಗ ಕುಂದಾಪುರ ಕನ್ನಡ ಬರ್ತದೆ.
1: ನಿಮ್ ಕುಂದಾಪುರ ಕನ್ನಡ ಅಂತ ಬಾರಿ ಲೈಕ್.
0: ನಾವು ಅಲ್ಲಿ ಅಭ್ಯಾಸ ಮೊದಲಿಂದ ಮಾತಾಡ್ಕೊಂಡು ಬಂದದ್ದೆ. ನಮ್ ಮತ್ತೆ ಅದನ್ನ ಇದ್ ಮಾಡಿ ಡೆವಲಪ್ ಮಾಡ್ತಾ ಹೋಯ್ತು. ನಾವು ಅದನ್ನ ಬಿಟ್ಟು ಹಾಕಲ್ಲ.
1: ಓಕೆ,
0: ಇದು ಅನಿವಾರ್ಯ ಆದ್ರೆ ಮಾತ್ರ ಬಿಟ್ರೆ ಇಲ್ದಿರೆ ಅದು ಆಯ್ಕೆ.
1: ಅಂದ್ರೆ ಭಾಷೆ ಬೆಳಿಕ ಅಂದ್ರೆ ಭಾಷೆ
0: ಮಾತಾಡ್ತಾ ಇರ್ಕ, ಮನೆಗೆ ಮಾತಾಡ್ತಾ ಇರ್ಕ. ನಾವು ನಮ್ಮ ಮನೆಗೆ ಮಕ್ಕಳು ನಮ್ಮ ಮೊಮ್ಮಕ್ಕಳು ಹೇಳುದು ಬೊಂಬೈಗಿದ್ರೆ ಕುಂದಾಪುರ ಕನ್ನಡ ಮಾತಾಡಿ ಅಂತ ಹೇಳುದು. ಮನೆಗೆ ಹೇಳುದು ಅವ್ರು ಕನ್ನಡ ಮಾತಾಡ್ತಾರೆ. ಒಬ್ಳು ಬೊಂಬೈಗಿದ್ದಾಳೆ ಮತ್ತೊಬ್ಳು ಬೆಂಗಳೂರು ಇದೆ. ಮಕ್ಕಳ ಕೇಳಿ ಹೇಳುದು ಕುಂದಾಪುರ ಕನ್ನಡ ಮಾತಾಡಿ ಅಂಬುದು. ಆದ್ರೆ ಅವೆಲ್ಲ ಎಂತ ಮಾತಾಡ್ತಾವೆ, ಇಂಗ್ಲೀಷ್ ಮಾತಾಡಿದ್ರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹೋಗ್ದಲ್ದ ಅವಕ್ಕೆ ಅದೇ ಅಭ್ಯಾಸ ಹೋಯ್ತು ಇಂಗ್ಲೀಷ್ ಮಾತಾಡ್ಕೊಂಡು. ಬಟ್ ಮನೆಗೆ ಮಾತ್ರ ಕನ್ನಡ ಮಾತಾಡುದು, ಇಲ್ಲಿ ಬಂದ್ರೆ ಮನೆಗೆ ಕನ್ನಡ ಮಾತಾಡುದು.
1: ಓಕೆ, ಸೊ ಕುಂದಾಪುರ ಕನ್ನಡ ಹಬ್ಬ ದಿನದಂದು ನಮ್ಮ ಹಿಲಿಯಾಣದ ಬಾಲಕೃಷ್ಣ ಶೆಟ್ರು ನಿವೃತ್ತ ಪ್ರಾಂಶುಪಾಲರು ಎಷ್ಟು ಲೈಕ್ ಮಾತಾಡ್ರು ಕಾಣಿ. ಆ ನೆನಪುಗಳು, ಅವ್ರು ಬಳಸಿದ ಭಾಷೆಯ ಪದಗಳು ಇಷ್ಟು ನಿರರ್ಗಳವಾಗಿ ಮಾತಾಡಿದ್ರು. ಸರ್, ಥ್ಯಾಂಕ್ ಯು ಸೋ ಮಚ್.
0: ಒಟ್ಟಾರೆ ಮೇಲೆ ನನಗೆ ನೆನಪಿ ಬಂದು ಅದಷ್ಟೋ ಇತ್ತು, ಯಾಕಂದ್ರೆ ಇಲ್ಲ ಬಂದಲ್ಲ ಅದೆಲ್ಲ ನೆನಪು ಮಾಡ್ಕೊಂಬಲ್ಲ. ಬಟ್ ಕುಂದಾಪುರ ಕನ್ನಡ ನಾವು ಆಡದ್ದು ಮಾಡದ್ದು ಬಚ್ಚದ ಇದೆಲ್ಲ ನೆನಪತ್ಲ. ನಂಗೆ ಬಚ್ಚದ ಒಂದಕ್ಕೊಂದು ನೆನಪತ್ತು. ನಾನೊಂದು ಬ್ರಹ್ಮರ್ ಶಾಲೆ ಹೊತ್ತೆ ಪತಿಗೆ 5ನೇ ಕ್ಲಾಸ್ ಹಂಗಿದ್ದಿದೆ. ಅಲ್ಲೊಬ್ರು ಮಾಸ್ಟರ್ ಬಂದ್ರು, ಪಿ ಎದ್ ಮಾಸ್ಟರ್ ಅಂದ್ರೆ ಮಾಸ್ಟರ್ ಒಬ್ರು, ಪ್ರತಿಯೊಬ್ಬರು ಮಾಸ್ಟರ್ ನೆನಪು ಹತ್ನಂಗೆ ಆಗಳಿದ್ದು. ಅಲ್ಲಿ ಪತಿ ಯಾರೋ ಒಬ್ಬ ನನ್ನ ದೋಸ್ತಿ ಅಂದ್ ಕರೆದ್ ನನ್ನ ಪುಸ್ತಕ ಎಲ್ಲಿತ್ ಮಾರೆ ಯಾಕೆ ಅಂಡ ಕಣ ಅಲ್ಲೇ ಬಚ್ಚಿದೆ ಕಾಣ ಮಾರೆ, ಅಲ್ಲೇ ಅಲ್ಲೇ ಇಟ್ಟಿದ ಅಲ್ಲೇ ಬಚ್ಚಿದೆ ಕಾಣ ಮಾರೆ ಸಂಗ್ ಕಾಮ್ ಕತ್ಲೆ ಯಾಕೆ ಅಂಡ. ಆ ಮಾಸ್ಟರ್ ಬಪ್ಪಗ ಅಲ್ಲಿ ಬಚ್ಚಿದ್ದೇನೆ ಸರ್, ಅವ್ರು ಎಲ್ಲಿವರೆಗೆ ಅಂದ್ರೆ ಎಂತದ ಬಚ್ಚಿದ್ರೆ ಎಂತದ ಬಾಲ ಅಂಬಸೂರ್ ಮಾಡ್ರಿ ನೀವು ಬಚ್ಚ ಅಂಬಸೂರ್ ಶಾಲೆಗೆ. ನಾನು ಹತ್ತು ಶಾಲೆಗಳ ಪೂರ ಬ್ರಹ್ಮ ಹರಡಿ ಹುಟ್ಟಿ ಬೆಳೆದಿದ್ರು. ನಾನು ಆಚೆ ಮನೆ ರಾಮ ಹರಡಿ ರಾಮನ ಮನೆ, ಈಚೆ ಮನೆ ಹರಡಿ ಕುಸ್ತನ ಮನೆ, ನಮ್ ಸುತ್ತ ಅವತ್ತೆ ಮೂರ್ ಮನೆ,
1: ಮಧ್ಯದಲ್ಲಿ ಬಾಲಣ್ಣನ ಅವ್ರ ಮನೆ
0: ಮನೆ ನಮ್ದು ಬಣಸಾಲೆ ಅಪ್ಪ ಅಂತ.
1: ಓ,
0: ತುಂಬಾ ಆತ್ಮೀಯರು. ಅಪ್ಪನ ಊಟಕ್ಕೆ ಬಣಸಾಲೆ ಅಕ್ಕಿ ಮುಡಿ ಮಾರಿ ನಮ್ ಗಾಡಿ ನಮ್ದು ಎತ್ತಿನ ಗಾಡಿ ತಪ್ಪೆ ಇಲ್ಲಿ ಉಡುಪಿ ತಗೊಂಡಪ್ಪ.
1: ನೀವು ಎತ್ತಿನ ಗಾಡಿ ಎಲ್ಲ ಹೊಡಿತಿದ್ದೀರಾ?
0: ನಾವು ಹೊಡಿತಿದ್ದೆ ಗಾಡಿ. ಆಗಲೇ ಎತ್ತಿನ ಗಾಡಿ ಬಪ್ಪತ್ತಿಗೆ ನೆನಪಾಗ್ಬೋದು ಕೆಲವೆಲ್ಲ ಬಣಸಾಲೆ. ಹಿಂಗ ಒಂದ್ ದಿವಸ ನಮ್ಮ ಶಾಸ ಅಂತ ಹೇಳಿ ಅವ ಎತ್ತಿನ ಗಟ್ಟದ ಭತ್ತ ತಗೊಂಡ್ ಬಂದ್ ಎತ್ತಿನ ಗಾಡಿಗೆ ಆಗುಂಬೆ ಘಾಟಿಗೆ ಭತ್ತ ತಗೊಂಡ್ ಬರ್ತಿದ್ದೆ. ಜಸ್ಟ್ ಇಮ್ಯಾಜಿನ್ ಹ್ಯಾಂಗ್. ಅದಕ್ಕೆಲ್ಲ ತಿರ ಅಂತ ಇರತ್ತೆ ಮತ್ತೆ ಬಡಗಿ ಇರತ್ತೆ ಬ್ರೇಕ್ ಕಣಂಗೆ ಒತ್ತರ ಕೂಳ ಹಿಂದಿದ ಚಕ್ರಕ್ಕೆ ಕಬ್ಬಿಣದ ಪಟ್ಟಿ ಅಲ್ಲ ಕಾಲಂಗ ಗಟ್ಟಿ ಒತ್ತಿಟ್ಕೊಂಡ್ ಅಂದ್ರೆ ಟೈಲ್ ಟೈಲ್ ಏನಳಿ ಇಳ್ಕೊ ಓಡಿಬೇಕಾಗಲ್ಲ. ಆಮೇಲೆ ಬಡಿಗೆ ಎಲ್ಲ ಹೊಡೆದ್ ನಿಧಾನ ಎಷ್ಟು ಕಷ್ಟ ಮಾಡಿ ಎತ್ತಿನ ಗಾಡಿನ ಭತ್ತ ತುಂಬಕೊಂಡು ತಕೊಂಡ್ ಬಪ್ಪದ್ ಹರಡಿ ಒಂದ್ ದಿವಸ ತಗೊಂಡ್ ಬಪ್ಪತ್ತಿ ಅವ್ನ ಮೈ ತುಂಬಾ ಅಗಳಿಗೆ ಇದ್ರ ಧೂಳಲ್ಲ ಧೂಳ ಆಯ್ತು. ಎಲ್ಲರೂ ಕೆಲವ್ ಹಿಂಗ್ಸ್ರೆ ಅಂದ್ರೆ ಒಂದ್ ಹಾಡ್ ಹೇಳ್ತಾಳ ಒಬ್ಬಳ, ಬಂಡಿ ಹೊಡಿಯವನ ಬಂಡ ಟಕಂಡೀರ್ಯ ಮೈಯೆಲ್ಲ ಧೂಳಿವನ ಮಂಡೆ ಧೂಳು. ಈಗ ಎಂತ ಇದೇ ರೀತಿ ತ್ರಾಸಬದ್ದೋಗಿ ಪದ ಹೇಳಿಬಿಟ್ಟಾಳ ಹಾಡ್ ಹೇಳ್ದಾಳ ಭತ್ತ ತೊಳೆದ ಹ್ಯಾ ಹೂ ಅಂತ. ನಂಗೆ ಇವತ್ತಿನ ಅವ ಒಂದು ಉತ್ತರ ಕೊಟ್ಟ ಹಾಡುಗಾರತಿ ಇವಳನ್ನ ಹಡಗಿಂದ ತಂದಿದ್ದೆ ಬಿಡ್ಲಕ್ಕ ಅಂತ ಅವನು. ಅವನು ಅದಕ್ಕೆ ಉತ್ತರ ಇಮಿಡಿಯೇಟ್ ಹೋಳಿಗಲ್ಲೇ ಅಲ್ಲಿವರೆಗೂ ಜನರಲ್ಲಿ ಆಶು ಇದನ್ನ
1: ಎಷ್ಟು ಸ್ಪಾಂಟೇನಿಯಸ್ ಇದ್ರು ಅಂತ.
0: ಒಬ್ರೊಬ್ರು ಒಂದೊಂದು ಓಡ್ಲಂಗೆ ಮೂರ್ ಜನ ಭತ್ತ ತೊಳು.
1: ಕೋಆರ್ಡಿನೇಷನ್ ಎಷ್ಟು ಒಳ್ಳೆ ಇರತ್ ಕಾಣೆ. ಇವಳು ದಪ್ಪ ಇವಳು ಬಣಕಿ ಇವಳು ದಪ್ಪಕ್ಕೆ ಇವಳು
0: ಒಂದು ಚೂರು ಒಬ್ರಿ ಒಂದು ಕೈ ಪೆಟ್ ಮಾಡ್ಕೊಂಡಿದ್ರೆ ಅಂತ ಇಲ್ಲ.
1: ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋ ಬಂದ ಆಸಾಡಿ ಹಬ್ಬ ವಿಶ್ವ ಕುಂದಾಪುರ ಕನ್ನಡ ದಿನ ಎರಡರ ಈ ಸುಸಂದರ್ಭದಲ್ಲಿ ಎಷ್ಟು ಲೈಕ್ ನಮ್ಮ ಕುಂದಾಪುರ ಕನ್ನಡ ಮಾತಾಡ್ರಿ, ನಮ್ಮ ಹಳತು ಮರ್ತದ್ನೆಲ್ಲ ಹಂಬಲ್ ಮಾಡ್ರಿ. ಧನ್ಯವಾದಗಳು.
0: ನೀವು ಕರೋದ್ ಹೆಚ್ಚ ನಮ್ಮ ಅಪ್ಪದ ಹೆಚ್ಚ ಮಾಡ್ರಿ.
1: ಥ್ಯಾಂಕ್ ಯು.
0: ಬಂದಿತ್ತು ನಮ್ಗೆ ಎಡದು ನಂಗೆ ನೆನಪಿದೆ ನಾಲ್ಕು ಮಾತನೇ ಇಲ್ಲ ಹೇಳದೆ ಎಷ್ಟು ತಪ್ಪಿತ್ತು ಎಷ್ಟು ಸಮಯ ತಗೊತ್ತಿಲ್ಲ ಆಯ್ಲಿ
1: ಅಡ್ಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಕೇಳಿದ್ರೆ ಈ ಕಾರ್ಯಕ್ರಮ ನಿಮ್ಗೆಲ್ಲ ಇಷ್ಟ ಆಯ್ತು, ನಿಮ್ದು ನೆನಪಲ್ಲ ಮತ್ತೆ ಹೊಂಬಲಾಯ್ತು ಅಂತ ಅನ್ಕಂತ ಹೋಯ್ ಬತ್ತೋ ಮತ್ ಸಿಕ್ತೋಕೆ ಅಂತಾರೆ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ಹಲೋ.
3: ಹಲೋ.
2: ಏ ಬತ್ತಿಲ್ಲೇನಾ?
3: ಎಲ್ಲಿಗ
2: ಎಲ್ಲಿಗ ವೈಭವ್ ಬರ್ಡೇ ಅಲ್ಲ ಮಾರ, ನೆನ್ಪಿಲ್ಲೇನಾ?
3: ಓ ಹೌದಲ್ಲ, ಕೇಕ್ ಎಲ್ಲ ರೆಡಿ ಇತ್ತಾ?
2: ಎಲ್ಲ ರೆಡಿ ಇತ್ತು, ನೀನ್ ಶೇರ್ ಇಟ್ಕೊ ಬಂದ್ರೆ ಆಯ್ತು.
3: ಅಣ್ಣ, ಶೇರ್ ಹಾಕುದ್ ನಂಗೇನ್ ಪ್ರಾಬ್ಲಮ್ ಅಲ್ಲ, ಅಲ್ಲಿ ಬಂದ್ರ ಮೇಲೆ ಬರೀ ಕೇಕ್ ಚೌಚವ್ ಸ್ಪ್ರೈಟ್ ಕುಡ್ಕೊಂಡು ವಾಪಸ್ ಒಪ್ಪಕ್ ನಂಗೆ ಅಡಿಯ. ನಂಗ್ ವ್ಯವಸ್ಥೆ ಎಲ್ಲ ಸಮಾಯಿಕ.
2: ಇವತ್ತಿನ ಮಟ್ಟಿಗೆ ನೀ ಎಷ್ಟು ಕೂಡಿತ್ತೀವೋ ಅಷ್ಟಿತ್ತು, ತಲಿ ಬಿಸಿ ಮಾಡ್ಕೋಬಾರ್ದ.
3: ಬರೀ ಬಾಯಂಗ್ ಹೇಳುದಲ್ಲ ಹಾ, ಕಡಿಕೆ ನನ್ ಹೆಣ್ ಕೈ ಕೊಟ್ಟಂಗ್ ನೀವು ಕೈ ಕುಡುಕಿಲ್ಲ, ಹಾಂಗ್ ಕೈ ಕೊಟ್ರೆ ಕಡುಕಾಲ್ ಮಗಿನ್ ತೆಗ್ದಾವ್ ಮಂಡಿ ಮೇಲೆ ಹೊತ್ತಾಕ್ತಿ.
4: ನನ್ ಹೆಣ್ ಮೋಸ ಮಾಡದ್ ಈಗಳು ನನ್ನ ಎದಿಯೊಳಗೆ ಹೆಗುಳ ಮೋಹಣ ಮಾಡ್ದಂಗೆ ದೊಡ್ಡ ಮಾಡ ಆಯ್ತು.
2: ಓ ಮಾಳ ಇದ್ದ ಹಂಗಾರೆ ಲಕ್ಷ್ಮಣನ ಹತ್ರ ಒಂದ್ ಲೋಡ್ ಕೆಂಪ್ ಮಣ್ ತನ್ ಸೋರು ಕೇಳ.
3: ನನ್ ಜೀವ್ಸ ಅಂತ ನನ್ ಗೊತ್ತಿತ್ತ, ನಿಮ್ಗೆಲ್ಲ ಗಮ್ಮತ್ತಲ್ಲನ.
2: ಮಳಿಗಾಲದ ಬಿಸಿಲು ನಂಬಿ ಚಡ್ಡಿ ವಾಣಿಸಿ ಚಡ್ಡಿ ಚಂಡಿಯಾರೆ, ತಪ್ಪು ಮಳಿದಲ್ಲ ಆ ಬಿಸಿಲು ನಂಬಿ ಚಡ್ಡಿ ವಾಣಿಸ್ದನದ.
3: ಹಾಂಗಂದ್ರೆ ಎಂತದ
2: ಅದ ನಿಂಗ ಅರ್ಥ ಆತಿಲ್ಲ, 500 ರೂಪಾಯಿ ಇಡ್ಕ ಬಾ.
3: ಅಮ್ಮ ಅಮ್ಮ
5: ಗಡ ಎಂತ ಅಷ್ಟು ಗ್ಯಾಂಡಿ ಕಿತ್ಕ ಕೂಗ್ತೆ, ನಾನು ಇಲ್ಲೇ ಇದ್ದೆ ನಿಂತ್ಕೊಂಡು ಹೊಟ್ಟಿ ಹೋಯ್ತಾ.
3: ಇಲ್ಲೇ ಇದ್ದಳಿಗೆ ಒಂದು ಹಾವು ಒಂಬಗಾತಿಲ್ಯಾ, ಬಾಯಿಗೆ ಅಂತ ಅವಲಕ್ಕಿ ತುಂಬಿಕೊಂಡಿದ್ಯಾ? ಅದಿರ್ಲಿ ಪಟ್ಟು ಒಂದು 500 ಕೊಡ.
5: 500 ರೂಪಾಯಿ ನನ್ನ ಹತ್ರ ಇಲ್ಲ, ಬೆಳ್ ಮುಂಚೆ ಮೀನ್ ತಕ್ಕಂ ದುಡ್ಡು ಇಲ್ಲೇ ಸಂಘ ಸಾಲ್ದಂಗ ನಾನೀಗ ಮೀನ್ ತಕೊಂಡದ. ನಾಳೆ ಸಂಘ ಕೊಟ್ಟಕ್ಕೆ ಇವ್ರ ಹತ್ರ ಕೇಳ್ಕ, ಅವ್ರ ಹತ್ರ ಇನ್ ಎಷ್ಟ್ ಇದಕ್ ಬಯಸ್ಕೊಂಡ್ಕೊ.
3: ನೀವಿಬ್ರು ಗಂಡ ಹೆಂಡತಿ ಎಂತ ಬೇಕಾರ ಮಾಡ್ಕೊಣಿ, ನಂಗ್ ಸಂಬಂಧ ಇಲ್ಲ, ನಂಗೊಂದು 500 ರೂಪಾಯಿ ಕೊಟ್ರೆ ಸಾಕು.
6: ತಿಂಗ್ಳ ತಿಂಗ್ಳ ಮನೆಗೆಲ್ಲ ತಂದಾಕು ದಿವ್ನೆ ಕಾಣ, ಈಗ ವಾಪಸ್ ಕೇಂತಿದ್ದ. ಕೊಡು ಕೊಡು ನಿನ್ ಮಗನಿಗೆ ಕೊಡು.
3: ಅಮ್ಮ ನಾನ್ ನಿನ್ನ ಹತ್ರ ಮಾತಾಡ್ತಿದ್ದಿ, ಈ ನಾಯಿ ಹತ್ರ ಅಲ್ಲ.
6: ನಾನ್ ಇದ್ದದನ್ನೇ ಹೇಳದ್ ಸತ್ಯ ಹೇಳ್ರೆ, ಈಗಳಿನ ಕಾಲದಾಗ ಬೆಲೆ ಇಲ್ಲ.
3: ನಿನ್ ಸುದ್ದಿ ಬಂದ್ರೆ ಮಾತ್ರ ಮಾತಾಡ್ ನಾಯಿ, ನಾನು ಇಲ್ಲಿ ಅಮ್ಮನೊಟ್ಟಿ ಮಾತಾಡ್ತಿದ್ದೆ. ನಿಂದ ಎಷ್ಟೇ ತಷ್ಕೊಂಡ್ಕೊಂಡ ಸುಮ್ನೆ ಮುಲ್ಲೆ ಬಿತ್ಕೋ, ಕೆಲ್ಸ ಕಾರ್ಯಕ್ಕೆ ಹೋಯ್ದೆ, ಬಿಟ್ಟು ಕೂಡ್ ತಿಂಬೋವಲ್ಲ ನಂಗೆ ಹೇಳ್ತೋ.
6: ಹೌದಪ್ಪ ನೀ ತಂದಾಕದವ್ರು ಸ್ವಲ್ಪ, ನಿಂದು ಡಿಗ್ರಿ ಮುಗಿತಲ್ಲ, ನೀ ಎಂತ ಕಿಸಿತೆ ಅಂದಳಿ ನಾನು ಕಾಂತೆ.
3: ನನ್ ತಲಿ ಬಿಸಿ ನಿಂಗ್ ಬ್ಯಾಡ, ನಂದ್ ಎಂತ ಹೇಳಿ ನಾ ಕಂಡ್ಕಂತಿ. ನಂಗ್ ತಲಿ ಸೆಳಿತಿತ್ತ, ಇನ್ ಒಂದ್ ಮಾತಾಡ್ರೆ ಸೊಡ್ಡಿ ಹಿಡ್ಕ ಗ್ವಾಡಿ ಜಪ್ಪುಕಿದ್ದಿ. ಹಿಡದ್ದೇಲೋ
5: ಯೋ, ನಿಮ್ ಎಂತ ಜಮ್ರಗ್ಲಿ ಮಕ್ಕಳೇ, ಸುಮ್ನೆ ಕಳೆತೆ. ಅಪ್ಪಯ್ಯ ಬಂದ್ರಲ್ಲ.
7: ಎಂತ ಜ್ಯೋತಿಯಾ, ಎಂತ ಐತೆ?
5: ಅಯ್ಯೋ ನಂಗೆ ಅಡಿ ಅಮ್ಮಾರ್ರೆ, ಇವ್ ಜಗಳ ಕೊಂಡಕೊಂಡ್ ನಂಗ್ ಸಾಕಾಯ್ತು. ಇವತ್ ಸರಿ ಆತೋ ನಾಳಿಗ್ ಸರಿ ಆತೋ ಅಂದಳಿ ಕಂಡ್ರೆ ಇವ್ ಹಣಿ ಬರ ಈ ಜೀವ ಮಾನಿಡಿ ಹಿಂಗೆ ಯಾಕಂತ ಒಂದ್ ಬದಗೆ ಕಿಚ್ಚಡದ್ ಬೆನ್ನು ಇಡೀ ದಿನ ಕತ್ತಿ ಕಣಂಗ್ ದುಡ್ದ ದುಡ್ದ ರಾತ್ರಿ ಕೊಟ್ಟು ಒಂದ್ ಗೊಳಗೆ ಮೊನ್ಕಂತಿ ಅನ್ಕಂಡ್ರೆ ಇವ ನಂಬ್ ಬಿಡ್ತು ನನ್ ಜೀವ ಮಾನಿಡಿ ಹಿಂಗೆ ಯಾಕಂತ ಒಂಚೂರು ನೆಮ್ಮದಿ ಇಲ್ಲ ನನ್ ಮ್ಯಾಲೆ ಬಳ್ಳಿ ಹಾಕಂತ.
7: ನಿಂಗ ಐಕದ್ದೆ ಬೇಕ ಬೇಕಾದಂಗೆ ಕೋಳಿ ಮೀನಂದ್ಲಿ ತಕಬಂದ್ ತಕಬಂದ್ ಲಾಯಕ್ ಮಾಡಿ ಬಾಯಿ ರುಚಿ ಮಾಡಿ ಮಾಡಿ ಕೊಡ್ತೆ ಕಣ, ತಿಂದ ತೆಗ್ಲಿ ಬಳದ ಇವಾಗ ಮತ್ತೆಂತಲ್ಲ.
6: ಅಪ್ಪಯ್ಯ ನಾ ಎಂತ ಮಾಡ್ಲ, ಎಲ್ಲ ಇವನೇ ಮಾಡದ್.
3: ಹಾ ನಾ ಎಂತ ಮಾಡ್ದೆ, ಸುಮ್ನೆ ಸುಳ್ ಸುಳ್ಳ ಹೇಳ್ರೆ ಸೊಟ್ಟು ಹೊಡೆದ ಹಾಕಿದ್ದಿ. ಸುಮ್ನೆ
7: ಎಂತದ ನಿಮ್ ರಗಳಿ ಅಂತ ಹೇಳಿ.
3: ಅಪ್ಪಯ್ಯ ನಿಮ್ ಹೆಂಡತಿ ಮಗಳೊಟ್ಟಿಗೆ ಎಂತ ಬೇಕಾರ ಮಾತಾಡ್ಕಣಿ, ನಂಗ್ ತಡ ಆಯ್ತು, ನಂಗ್ ದುಡ್ಡು ಕೊಡಿ ನಾ ಹಾತೆ.
7: ದುಡ್ಡ
3: ಎಂತಕ್ಕೆ? ವೈಭವನ್ ಬರ್ತಡೆಗೆ ಕೇಕ್ ತಕಣಕ.
7: ಕೇಕ್ ತಕ್ಕ ಮುಖ ಇಲ್ಲ ವಿನಯ್ ಬಾರಂಗ್ ಕೂಗ ಸರ ಕುಡುಕ.
3: ಅಪ್ಪಯ್ಯ
7: ಮುಚ್ಚ ಬಾಯ್, ನಿನ್ನೆಂತ ಗುತ್ತಿಲ್ಲದಲ್ಲಿ ಮಾಡಿದೆ ನಂಗೆ. ಬೆಳ ಮುಂಚಿನಿಂದ ಸಾಯಂಕಾಲವರೆಗೂ ಅಬ್ಬಿ ಮಾಡ ತಿನ್ಕೊಂಡು ತೆಗ್ಲಿ ಬೆಳೆಸ್ಕೊಂಡು ಕಾಲ್ ಮೇಲ್ ಮಾಡ್ಕ ಮನಿಕ ಮೊಬೈಲ್ ಕಮ್ದ ಸಾಯಂಕಾಲ ಅವ್ರ ಕೂಡ್ಲೆ ಹರ್ಗ ತಿರುಗೂ ಕೋಪ್ದ ಬಾರಂಗ್ ಕುಗ ಸರ ಕುಡುದ ಆ ಗೋಳಿ ಮರದಡಿ ನಿತ್ಕ ಹೊತ್ತ ಮತ್ತೆ ಹೆಣ್ಗಳಿಗೆಲ್ಲ ಲೈನ್ ಹಾಕುದು. ಥೂ ನಿನ್ನ ಜನ್ಮಕ್ಕಿಷ್ಟ, ನನ್ನ ಮಗ ಅಂದಲ್ಲಿ ಹೇಳ್ಕ ಮುನ್ನ ಆಚಿಕೆ ಆತ್ ನಂಗೆ. ನೀನ್ ಹಿಂಗೆ ಇದ್ರೆ ಹ್ಯಾಂಗಡ ಮನಿ ಕಟ್ಕ ಅಕ್ಕನ ಮದಿ ಮಾಡ್ಕ ನೀನು ಮದಿ ಏಕ.
3: ಅಯ್ಯ ಅಪ್ಪ ಇದೆಲ್ಲ ಇತ್ತ ಮತ್ತೆ ಇಲ್ ಕೇಣಿ ಅಪ್ಪಯ್ಯ, ಮನೆ ಕೊಟ್ಟಕ್ಕೆ ಒಂದ್ 30 ಲಕ್ಷ, ಅವಳು ಮದಿಗೊಂದ್ 30 ಲಕ್ಷ, ನನ್ ಮದಿಗೊಂದ್ 30 ಲಕ್ಷ, ಟೋಟಲ್ 90 ಲಕ್ಷ ಸಾಲ ನನ್ ತಲೆ ಮೇಲೆ ಹೊರಿಸಿ ಸಾವಲವರಿಗೂ ಸಾಲ ತೀರ್ಸ್ಕೋಕಮ್ ನಂಗೆ ಹಿಡಿಯ.
7: ಮತ್ತೆಂತ ಇದನ್ನೆಲ್ಲ ಬೇರೆಯವ್ರ ಮನೆಯವ್ರು ಬಂದ್ ಮಾಡ್ತಾರ, ಗಂಡ ಅದನ್ನ ನೀನೇ ಜವಾಬ್ದಾರಿ ತಗೊಳಕ್.
3: ಹಾ ಈಗ ಬಂದ್ರಿ ಕಾಣಿ ಪಾಯಿಂಟ್ಗೆ, ಎಂತಕ್ ನಾನೊಬ್ನೇ ಮಾಡ್ಕ? ಗಟ್ಟಿ ಕೆಂಬುಕಾರೆ ನನ್ಕಿಂತ ಜಾಸ್ತಿ ಅವಳಿಗೆ ಖರ್ಚು ಮಾಡಿರಿ ನೀವು, ಅವಳು ಹೈಸ್ಕೂಲ್ ಇಂದ ಇಂಗ್ಲಿಷ್ ಮೀಡಿಯಂ ಕಳ್ಸಿರಿ, ಕಿಚ್ಚಿಡದ ಮಣ್ಗಟ್ಟಿಯನ್ನಲ್ಲಿ ತಯಿಸಿ ಕೊಟ್ಟು ಕೊಟ್ಟು ಸ್ವಲ್ಪ ಖರ್ಚು ಮಾಡಿರಿ ಅವಳಿಗೆ. ಅದೇ ಮನೆ ಜವಾಬ್ದಾರಿ ಅಂದೇಳಿ ಬಂದಲ್ಲ ಗಂಡ ಗಂಡನೇಳಿ ಅಂತ ಕೇಳುದ, ಅವಳು ಸ್ವಲ್ಪ ಜವಾಬ್ದಾರಿ ತಕೊಂಡ್ಲಿ. ಡಿಗ್ರಿ ಮುಗಿಸಿ 3 ವರ್ಷ ಆಯ್ತು, ಹೇಳಿಗೆ ಒಂದ್ 4 ತಿಂಗಳು ಕೆಲ್ಸಕ್ಕೆ ಹೋದಳ, ಅದನ್ ಕೈದ್ ಮಾಡ್ಕ 3 ವರ್ಷ ಮನೆಗೆ ಕಂಡಾಳ. ಅದ್ರ ಸುದ್ದಿ ಮಾತಾಡೋದ್ ಬಾಯಿ ಬತ್ತಿಲ್ಲ ನಿಮ್ಗೆ. ನಾನ್ ಮೊನ್ನೆ ಡಿಗ್ರಿ ಎಕ್ಸಾಮ್ ಬರದಷ್ಟೇ ರಿಸಲ್ಟೇ ಬರ್ಲ, ಇನ್ನು ಈಗಲೇ ಕೆಲ್ಸಕ್ಕೆ ಹೋಗಿ ಶುರು ಆಯ್ತಕ್ಕಂತಾರ. ಇಲ್ ಕಾಣಿ ಮನೆ ಕಟ್ಟುದಾರೆ ಅವಳು ದುಡ್ಡು ಹಾಕ್ಲಿ ನಾನು ದುಡ್ಡು ಹಾಕ್ತೆ, ನಾನ್ ಮದಿಗೆ ಇದೆಯಾತಿಲ್ಲ. ಅವಳು ಯಾರನ್ನಾರು ಲವ್ ಮಾಡದಿದ್ರೆ ಓಡಿ ಮದಿ ಅಪ್ ಕೇಳಿ ಆಯ್ತಲ್ಲ, ನಂಗೂ ತಲೆ ಬಿಸಿ ಇಲ್ಲ ನಿಮ್ಗೂ ತಲೆ ಬಿಸಿ ಇಲ್ಲ.
7: ಯಬ್ಬಾ ನೀನು ನನ್ನ ಮಗನ ಚಣಕಿಪತಿಗೆ ಸೈಕಲ್ ಕೂರ್ಸ್ಕೋಪತಿಗೆ. ಅಪ್ಪಯ್ಯ ಅಪ್ಪಯ್ಯ ನಾನು ದೊಡ್ಡ ಮನೆ ಕಟ್ತೆ, ಅಕ್ಕನ ಮದಿ ದೊಡ್ಡ ಹಾಲಂಗ್ ಗಡ್ಜು ಮಾಡಿ ಮಾಡಿಸ್ತೆ, ಹೊಸ ಕಾರ್ ತಕೊಂಡ ನಿಮ್ಮನ್ ಎದ್ರ ಸೀಟಂಗ್ ಕೂರ್ಸ್ಕೊಂಡ ಮನೆಯವ್ರನ್ನೆಲ್ಲ ಕರ್ಕ ಊರಿಡೀ ತಿರ್ತಿ ಅಂದ್ರೆ ಹೇಳದ್ ನೀನಯ್ಯ. ನಮ್ಗ ಮಂಡಿ ಸಮ ಇಲ್ಲ, ನಾವು ನಿಮ್ಮನ್ನ ಕಷ್ಟಪಟ್ಟು ಸಾಂಕಿ ನಾವು ಹಳತಾಪದಿ ಮಕ್ಕಳನ್ನ ನಮ್ಮ ಸಾಕ್ತು ಅಂದ್ರೆ ಆಸೆ ಇಟ್ಕ ಕಾಯ್ತಿತ್ ಕಾಣ, ನಮಗ್ ಮಂಡಿ ಸಮ ಇಲ್ಲ. ನಾವಂತೂ ಶಾಲೆಗೆ ಇಲ್ಲಿಗೆ ಹೋಯ್ಲ, ಮಕ್ಕಳವರು 4 ಅಕ್ಷರ ಕಲೀಲಿ,
3: ಹರ್ಗೋದಲ್ಲ ಬೇರೆಯವ್ರ ಕೈ ಬೈ ಕಾಂಬು ಬ್ಯಾಡಂದಲ್ಲಿ ಕೈ ತುಂಬಾ ದುಡ್ಡು ಕೊಟ್ಟು ಕಳ್ಸಿ ಇಷ್ಟೆಲ್ಲ ಸಾಂಕಿ ಸಲ್ಗಿ ಅದಿ ಹತ್ರ ಬೆಳೆಸ್ತೆ ಕಾಣ. ಈಗ ಬೆಳೆದ್ರ ಮೇಲೆ ಅಕ್ಕನ ಹತ್ರ ಯಾರೊಟ್ಟಿಗಾರು ಓಡಿ ಹೋಗು ಕೇಳಿ. ಎಂತ ಮಾತಾಡ್ದೆ ಮಗ, ಇದೆಲ್ಲಾರು ಹೆರ್ಗು ಗುತ್ತಾರಿತ್ತಲ್ಲ, ನಾ ಮುಖ ತಕ್ಕ ತಿರ್ಗೂ ಕತ್ತನ. ಮೊನ್ನೆ ಹೋಟ್ಲಂಗ್ ಕೆಲಸ ಮಾಡೋತಿಗೆ ಕುಕ್ಕರ್ ಎತ್ತು ಕೈದೆ ಕಾಲ್ ಮೇಲೆ ಬಿದ್ದ, ಬಿಸಿ ನೀರೆಲ್ಲ ಕಾಲ್ ತುಂಬ ಚೊಲ್ಲಿ ಹೋಯಿ, ಚರ್ಮ ಸುಟ್ಟು ನಿಗ್ರಿ ಹೋಯ್ತು. ಆ ಉಮೇಶ್ ಅಣ್ಣ ಬಂದ್ಕಂಡ, ಶಂಕರಣ್ಣ ಮಗನ್ ಶಾಲಿ ಐತಲ್ಲ, ಇನ್ನವ ಮನೆ ಜವಾಬ್ದಾರಿ ಎಲ್ಲ ತಕಂತ ನೀವಿನ್ ಕೆಲ್ಸಕ್ ಬರ್ಬೇಡಿ ಅಂದ್ರೆ ಹೇಳ್ರು, ನೀ ಮಾತಾಡದ್ ಕೇಳ್ರಿತ್ತಲ್ಲ ಅಂತಂದೆ. ಹೆಣ್ಣು ಗಂಡ ಸಮಸಮ ಅಂತೆಲ್ಲ, ಹೆತ್ತರಿಗಿಬ್ರು ಒಂದೇಯ, ಹೆತ್ತರ ಏಗಳಿಗೂ ಭೇದ ಭಾವ ಮಾಡುದಿಲ್ಲ. ವಾ ಒಂದ್ ಮಾತು ಹೇಳ್ತಿ ಕೇಣ, ಹೆಣ್ಣಾದಳ ಮುಂದೊಂದಿನ ಮದಿಯೆ ಬೇರೆಯವ್ರ ಮನೆ ಬೆಳಗು ಕೋಪಳ, ಕೊಟ್ಟಿ ಹೆಣ್ಣ ಕುಲದರ್ಗೆ, ಈ ಮನೆ ಜವಾಬ್ದಾರಿ ಎಲ್ಲ ತಕಣಕಾದನ ನೀನ್ ಗಂಡ್ಸಾದನ್, ಆ ಗಂಡ್ಸಿನ ಬಾಯಂಗೆ ನೀನ್ ಆಗಳ ಮಾತಾಡ್ದೆ ಕಣ. ಅಂತ ಮಾತಲ್ಲ ಯಾವತ್ತು ಬಪ್ಪುಕಾಗ್ದ, ಯಾವತ್ತು ಬಪ್ಪುಕಾಗ. ಚಣಕಿದ್ದಲಿಂದ ಮನೆ ಕಷ್ಟ ಎಲ್ಲ ಕಂಡ್ಕಂಡ ಪ್ರಾಯಕ್ ಬಂದ್ರ ಮೇಲೆ ದುಡುಕ್ ಹೋಯಿ, ಅಕ್ಕ ತಂಗಿ ಮದಿ ಮಾಡಿಸಿ ಒಂದು ಮನೆ ಕಟ್ಟಿ ತಾನೂ ಒಂದು ಮದಿಯಾಯಿ, ಅವನು ಅಪ್ಪ ಆಯಿ, ಅಷ್ಟೊತ್ತಿಗೆ ಅವನಪ್ಪನ ಹತ್ರ ಬಂದ್ಕೊಂಡು ಒಂದು ಮಾತು ಹೇಳ್ತ ಕಣ, ಅಪ್ಪಯ್ಯ ಇನ್ನು ನೀವು ತಲೆಬಿಸಿ ತಕೊಂಡ್ಬಿಡಿ, ನಾನಿದ್ದೆ. ಈ ಒಂದು ಮಾತು ಕೇಂದ್ರ ಕೂಳೆ ಎಂತದ್ದು ಬೇಡ, ಅಲ್ಲೇ ಕಣ್ಮುಚ್ಚಿ ಬಿಡು ಅಂದಲ್ಲಿ ಅನ್ಸತ್, ಅಷ್ಟು ನೆಮ್ಮದಿ ಸಿಕ್ಕತ್. ಅಣ್ಣ ನಿನ್ನ ಕೈ ಮುಗಿದೆ, ನೀನು ಮನೆ ಜವಾಬ್ದಾರಿ ತಕೊಂಡ್ ಎದುರೋಡಿಲ್ಲ, ಹಿಂಗಿನ್ನೊಂದು ಮಾತಾಡಿ ಊರಂಗ್ ನಮ್ಮ ಮರ್ಯಾದೆ ತೆಗಿಬೇಡ, ಎಷ್ಟೇ ಕಷ್ಟ ಆರೋಡಿಲ್ಲ, ನಾನು ಒಂದು ಮನೆ ಕಟ್ತೆ, ನನ್ನ ಮಗಳ ಮದಿ ನಾನು ಮಾಡಿಸ್ತೆ, ನನ್ನ ರಟ್ಟಂಗ್ ಬಲ್ಲಪ್ಪಲವರಿಗೆ ನನ್ನ ಹೆಂಡತಿ ನಾನು ಸಾಂಗ್ತೆ.
8: ಸಾರಿ ಅಪ್ಪ, ಇನ್ ಹಿಂಗ್ ಮಾಡುದಿಲ್ಲ.
9: ಸಾರಿ ಅಪ್ಪ, ನಂದು ತಪ್ಪಾಯ್ತು, ನನಗೆ ಕ್ಷಮಿಸಿ.
3: ಹಾ ಬಂತಲ್ಲ ಪೋನ, ಆ ಹೋ ಕೆಲ್ದಿದ್ದನ್ನದ ಎತ್ತೆತ್ತ ಸ್ಪೀಕರ್ಗೆ ಹಾಕ.
2: ಹಲೋ ಏ ಧನುಷ, ಎತ್ಸತ್ತಿದೆ ಮಾರೆ, ನಿನ್ಗಂದೇಳಿ ಮೂರ್ ಬಿಯರ್ ಬಾಟ್ಲಿ ಹಿಡ್ಕೊಂಡು ನಿಮ್ಮನೆ ಹೆರ್ಗ್ ನಿಂತಿದೆ, ಬೇಗ ಬಾ.
3: ಏ ಬೊಬ್ಬರ್ಯಾ.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಪ್ರಿಯ ಮನಸ್ಸೇ. ಎಸ್, ಎಲ್ರಿಗೂ ಪ್ರಿಯವಾಗ್ತಾ ಇರೋ ಮನಸ್ಸಿನ ಕಾರ್ಯಕ್ರಮ ಇದು. ರೇಡಿಯೋ ಕುಂದಾಪುರದಲ್ಲಿ ಕಳೆದ 32 ಸಂಚಿಕೆಗಳನ್ನ ಪ್ರಸಾರ ಮಾಡಿದೆ. ಇದು 33ನೇ ಸಂಚಿಕೆ. ಹೋದ ಸಂಚಿಕೆ ನಾವೆಂತ ಮಾತಾಡ್ತಿತ್ತಂದ್ರೆ ಈ ಆಕ್ಚುವಲ್ ಲವ್ ಅಂತ ಹೆಂಗ್ ಗೊತ್ತಾಗ್ತ. ಯಾಕಂದ್ರೆ ಒಂದ್ ಏಜ್ ಅಲ್ಲಿ ಕಂಡದೆಲ್ಲ ಲವ್ ಅಂಬಗತ್ತ, ಕಂಡರೆಲ್ಲ ಲವ್ ಮಾಡೋರ್ ಅಂಬಗತ್ತ. ಆದ್ರೆ ಅದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡೋದು ಹೆಂಗೆ ಅಂತೆಲ್ಲ ಹೇಳ್ಕೊಂಡು ಹೋದ ಸಂಚಿಕೆಯಲ್ಲಿ ಮಾತಾಡಿದ್ ಅಲ್ಲಿ ಸಮಸ್ಯೆಗಳ ಬಗ್ಗೆ ಮಾತಾಡ್ತ, ಅದು ಹಿಂಗಿರುತ್ತ ಹಾಂಗಿರುತ್ತ ಅಂತ ಹೇಳ್ಕೊಂಡ ಈ ಸಲ ಸೊಲ್ಯೂಷನ್ ಬಗ್ಗೆ ಮಾತಾಡೋಕೆ. ನಮ್ಮೊಟ್ಟಿಗಿದ್ರು ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕರಾಗಿರುವಂತಹ ಸುವರ್ಣ ಕುಂದಾಪುರ ಅವರು. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಈಗ ನೀವೇ ಹೇಳಕೀಗ ಹೆಂಗೆ ನಾವು ಇದು ನಿಜವಾದ ಪ್ರೀತಿ, ಅವ್ರನ್ನ ನಿಜವಾಗ್ಲೂ ಪ್ರೀತಿಸ್ತಾರೆ, ಇದು ಆಕರ್ಷಣೆ ಅಲ್ಲ, ನನ್ಗೆ ಇನ್ನೊಬ್ರ ಬಗ್ಗೆ ಒಂದು ಪ್ರೀತಿ ಇದ್ರೆ ಇದು ಆಕರ್ಷಣೆಯ ಪ್ರೀತಿ ಅಂತ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂಬುದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಹೇಳಿ ಮ್ಯಾಮ್.
2: ಒಬ್ಬ ವ್ಯಕ್ತಿ ನಮ್ ಜೀವನಕ್ಕೆ ಬಂದಾಗ, ಹದಿಹರೆಯದವರಿಗೆ ನಾನ್ ಹೇಳೋದು, ನಮ್ ಜೀವನ ಒಂಥರ ಇನ್ನೂ ಒಂಥರ ಖುಷಿ ಅಂತ ಉಂಟು, ನಾವು ತುಂಬಾ ಸಂತೋಷವಾಗಿದ್ದಾವೆ ಅಂತ ಹೇಳುವಂತ ಒಂದು ಭಾವನೆ ಬರುತ್ತೆ. ಅಥವಾ ನಮ್ ಮಾತು ಕೇಳುವ ಒಬ್ರು ಸಿಕ್ಕಿದ್ದಾರೆ. ಯಾಕಂದ್ರೆ ಇವತ್ತಿನ ಪೇರೆಂಟ್ಸ್ ಮಾಡ್ತಾ ಇರೋ ತಪ್ಪು ಅಂತ ಹೇಳಿದ್ರೆ ಮಕ್ಕಳ ಮಾತುಗಳನ್ನ ಕೇಳೋದಿಲ್ಲ ಅವರು. ಮಕ್ಕಳಿಗೆ ಏನಾಗುತ್ತೆ, ಓ ನಮ್ ಮಾತು ಕೇಳುವ ಒಬ್ರು ನಮ್ಗೆ ಸಿಕ್ಕಿದ್ರಲ್ಲ ಅನ್ನುವಂತ ಭಾವನೆ ಬರುತ್ತೆ. ಒಂದು ಅವ್ರ ದಿನಗಳಲ್ಲೆಲ್ಲ ಒಂದು ಹೊಸ ಎಕ್ಸೈಟ್ಮೆಂಟ್, ಒಂಥರ ಹೊಸಬ್ರು ಸಿಕ್ಕಿದ್ರಲ್ಲ ನಾವು ನಮ್ದೆಲ್ಲ ಹೇಳ್ಕೊಂಡ್ಲಕ್ಕಲ್ಲ ಅಂತ ಹೇಳುವಂತ ಒಂದು ಹೊಸ ಭಾವನೆ, ಒಂದು ಎಕ್ಸೈಟ್ಮೆಂಟ್ ಕೂಡ ಅವ್ರಿಗಿರುತ್ತೆ. ಇದೆಲ್ಲ ಸಹಜವಾದಂತೆ, ಇದ್ರಲ್ಲಿ ಏನೋ ವಿಪರೀತ ಅನ್ನುವಂಥದ್ದು ಏನೂ ಇರೋದಿಲ್ಲ. ಆದ್ರೆ ಇವತ್ ನಾನು ಕೇಳಲಿಕ್ಕೆ ಇಷ್ಟಪಡುವಂತ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಅವರ ಜೀವನಕ್ಕೆ, ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಜೀವನದಲ್ಲಿ ನೀವು ಇನ್ನೂ ಇದ್ದೀರಾ? ಇದು ಬಹಳ ಮುಖ್ಯವಾದಂತ ಪ್ರಶ್ನೆ. ಯಾಕಂದ್ರೆ ಕೆಲವೊಮ್ಮೆ ಸಮಸ್ಯೆ ಪ್ರೀತಿಲಿ ಇರೋದಿಲ್ಲ, ನಾವು ಪ್ರೀತಿಸ್ತಾ ಪ್ರೀತಿಸ್ತಾ ನಮ್ಮನ್ನೇ ಕಳ್ಕೊಳ್ಳುತ್ತೆ ನೋಡಿ, ಅದರಲ್ಲಿ ತುಂಬಾ ಸಮಸ್ಯೆ ಇರುತ್ತೆ. ಈಗ ನಾನು ಅನ್ನುವಂಥದ್ದು ನಿಧಾನವಾಗಿ ಕಣ್ಮರೆ ಆಗುತ್ತೆ, ಹೆಚ್ಚಿನವರಿಗೆ ಗೊತ್ತು ಸಹ ಆಗುದಿಲ್ಲ. ನೀವಿವತ್ತು ಒಂದಿಷ್ಟು ಹುಡುಗಿಯರನ್ನ, ಯೂತ್ ಹುಡುಗಿಯರನ್ನ, ಹುಡುಗರನ್ನ, ಯುವಕರನ್ನ, ಯುವತಿಯರನ್ನ ಕೂರಿಸ್ಕೊಂಡು ಮಾತಾಡಿದ್ರೆ, ಅವ್ರ ಪ್ರೀತಿ ಬಗ್ಗೆ ಮಾತಾಡ್ತಾ ಹೋದ್ರೆ ಅರ್ಥ ಆಗುತ್ತೆ. ಆರಂಭದಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ನಮ್ಗೆ ಅವನ್ ತುಂಬಾ ಇಷ್ಟ ಅಂತ. ಆನಂತರ ಅದು ಹೇಗ್ ಬದಲಾಗುತ್ತೆ ಅಂದ್ರೆ, ಅವನಿಗೆ ಇಷ್ಟವಾದದ್ದೇ ನನಗೂ ಇಷ್ಟ, ಆಮೇಲೆ ಅವನಿಗೆ ನನ್ ಈ ಫ್ರೆಂಡ್ ಇಷ್ಟ ಇಲ್ಲ ಹಾಗಾಗಿ ನಾನು ಅವ್ರ ಜೊತೆ ಮಾತಾಡುದಿಲ್ಲ, ಅವನಿಗೆ ನಾನ್ ಈ ಕೋರ್ಸ್ ಮಾಡೋದು ಇಷ್ಟ ಇಲ್ಲ ಹಾಗಾಗಿ ನನ್ಗದು ಇಷ್ಟ ಇಲ್ಲ, ಅವನು ನನ್ ಮೇಲೆ ಕೋಪ ಕೊಡ್ತಾನೆ, ಸೊ ನಾನು ಹಾಗೆಲ್ಲ ಹೋಗೋದಿಲ್ಲ, ಎಲ್ಲಾದ್ರೂ ಹೋಗೋದಿದ್ರೆ ಹಾಗೆಲ್ಲ. ಇದೆಲ್ಲ ಒಂದೇ ದಿನದಲ್ಲಿ ಆಗುದಿಲ್ಲ, ಈ ಸಣ್ಣ ಸಣ್ಣ ಅಡ್ಜಸ್ಟ್ಮೆಂಟ್ಗಳು ಆಗಿ ಆಗಿ ಆಗಿ ಅಲ್ಲಿಂದ ಪ್ರಾರಂಭವಾಗುತ್ತೆ. ಕೆಲವು ಸಲ ಅಡ್ಜಸ್ಟ್ಮೆಂಟ್ ಕೂಡ ದೊಡ್ಡ ವಿಷಯ ಅಂತ ಹೇಳಿ ಅನ್ಸುದಿಲ್ಲ, ಆದ್ರೆ ಒಂದಿನ ನೀವು ಹಿಂತಿರುಗಿ ನೋಡಿದಾಗ, ನಾನು ಮೊದ್ಲು ಹೇಗಿದ್ದೆ, ಈಗ ಹೇಗಾಗಿದ್ದಾನೆ. ಯಾಕಂದ್ರೆ ಸುಮಾರು ಜನ ಈ ಲವ್ ಅಲ್ಲಿ ಬಿದ್ದವರು ಸಮಸ್ಯೆಗಳಿಗೆ ಬಂದಾಗ, ಕೌನ್ಸಿಲಿಂಗ್ಗೆ ಬಂದಾಗ, ನನ್ನ ಹತ್ರನೇ ಎಷ್ಟೋ ಜನ ಹುಡುಗರು ಹುಡುಗಿಯರು ಹೇಳದಿದ್ರು, ನಾನು ಮೊದಲು ಹೀಗಿರ್ಲಿಲ್ಲ, ಅಥವಾ ನಾನ್ ಪ್ರೀತಿಸ್ತಾ ಇರುವ ಅವನು ಕೂಡ ಮೊದಲು ಹೀಗಿರ್ಲಿಲ್ಲ, ಅಥವಾ ನಾನ್ ಪ್ರೀತಿಸ್ತಾ ಇರುವ ಆ ಹುಡುಗಿ ಏನಿದ್ಲು ಅವಳು ಮೊದಲು ಹೀಗಿರ್ಲಿಲ್ಲ, ಈಗ ಹೀಗೆ ಬದಲಾಗಿದೆ ಅನ್ನುವಂಥದ್ದು ಅಲ್ಲಿ ಕೇಳಿ ಬರುವಂತ ಪ್ರಶ್ನೆ. ಈಗ ನಮ್ ಜೀವನದಲ್ಲಿ ರಿಲೇಶನ್ಶಿಪ್ ಇದೆಲ್ಲ ಒಂದು ಭಾಗ ಹೌದು, ಆದ್ರೆ ಇದೇ ನಮ್ ಸಂಪೂರ್ಣ ಐಡೆಂಟಿಟಿ ಆಗ್ಬಾರ್ದು. ಆದ್ರೂ ಒಂದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿದ್ದಕ್ಕಿಂತ ಮುಂಚೆ ನಾನೊಬ್ಬ ವ್ಯಕ್ತಿ, ನನಗೆ ನನ್ನದೇ ಆದ ಕನಸುಗಳಿದೆ, ನನಗೆ ನನ್ನದೇ ಆದ ಆಸಕ್ತಿಗಳಿವೆ, ನನ್ನದೇ ಆದ ಸ್ನೇಹಿತರಿದ್ದಾರೆ, ನನ್ನದೇ ಆದ ಒಂದು ಕುಟುಂಬ ಇದೆ, ಅದ್ರ ಜೊತೆಗೆ ನನ್ನದೇ ಆದ ಪ್ರತಿಭೆಗಳಿದೆ, ನನ್ನದೇ ಆದ ಗುರಿಗಳಿವೆ ಅನ್ನೋದನ್ನ ನಾವು ಮರಿಬಾರ್ದು. ಒಂದು ಒಳ್ಳೆಯ ಸಂಬಂಧ ಒಂದು ಬಂತು ಅಂತ ಹೇಳಿದ್ರೆ, ಇದನ್ನೆಲ್ಲ ಅಳಿಸುತ್ತೆ ಅಂತ ಹೇಳಿ ಆದ್ರೆ ಅದು ಒಳ್ಳೆಯ ಸಂಬಂಧ ಅಂತ ಅಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಒಂದು ಸಂಬಂಧ ಬಂದಿದೆ, ಒಂದು ಯಾವುದೋ ಒಂದು ರಿಲೇಷನ್ಶಿಪ್ ನಮ್ದು ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಅದ್ರ ಜೊತೆಗೆ ಇವೆಲ್ಲ ಕೂಡ ಬೆಳೀಬೇಕು. ಯಾವ್ದೆಲ್ಲ, ನನ್ನ ಕನಸುಗಳು ಬೆಳಿಬೇಕು, ನನ್ನ ಆಸಕ್ತಿಗಳು ಬೆಳಿಬೇಕು, ನನ್ನ ಸ್ನೇಹಿತರ ಸಂಖ್ಯೆ ಜಾಸ್ತಿ ಆಗ್ಬೇಕು, ನನ್ನ ಕುಟುಂಬದ ಜೊತೆಗೆ ನನ್ನ ಸಂಬಂಧ ಚೆನ್ನಾಗಿರ್ಬೇಕು, ನನ್ನ ಪ್ರತಿಭೆಗಳಿಗೆ ಒಂದು ಹೊಸ ಒಂದು ಆಯಾಮ ಸಿಗ್ಬೇಕು, ನನ್ನ ಗುರಿಗಳಿಗೆ ಇನ್ನೊಂದು ಗುರಿ ಸಿಗಬೇಕು, ಆಗ ಮಾತ್ರ ಆ ರಿಲೇಷನ್ಶಿಪ್ ಒಂದು ಪಾಸಿಟಿವ್ ವೇ ಅಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ನಾವು ಅಂದ್ಕೊಳ್ಬೇಕು. ಮಾತುಗಳೆಲ್ಲ ತುಂಬಾ ಕೇಳಲಿಕ್ಕೆ ರೊಮ್ಯಾಂಟಿಕ್ ಆಗಿರಬಹುದು ಅಲ್ವಾ, ಆದ್ರೆ ಆ ಒಬ್ಬೇ ನಮ್ಮ ಸಂಪೂರ್ಣ ಹ್ಯಾಪಿನೆಸ್ ಆಗಿಬಿಟ್ರೆ, ನಮ್ಗೆ ಆ ವ್ಯಕ್ತಿನ ಬಿಟ್ರೆ ಬೇರೆ ಕಡೆ ಎಲ್ಲೂ ಹ್ಯಾಪಿನೆಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಆದ್ರೆ, ಅಲ್ಲಿ ಒಂದು ಇಮೋಷನಲ್ ಡಿಪೆಂಡೆನ್ಸಿ ಶುರು ಆಗುತ್ತೆ. ಅವ್ರು ಮಾತ್ರ ಖುಷಿ ಆಗುತ್ತೆ, ಅವ್ರು ಬಿಸಿ ಇದ್ದಾಗ ತುಂಬಾ ಬೇಜಾರಾಗುತ್ತೆ. ಅವ್ರು ಮಾತನಾಡ್ತಿದ್ರೆ ಇಡೀ ದಿನವೇ ಹಾಳಾದಾಗೆ ಅನ್ಸುತ್ತೆ. ಅವ್ರು ಕೋಪ ಮಾಡಿದ್ರೆ ನಾವು ಊಟ ಮಾಡ್ಲಿಕ್ಕೆ, ನಾವು ಓದೋದನ್ನ, ನಾವ್ ಯಾವ್ದಕ್ಕೂ ಕಾನ್ಸಂಟ್ರೇಷನ್ ಮಾಡಲಾಗದಂತ ಪರಿಸ್ಥಿತಿ. ನಮ್ಮ ಮೂಡ್ ಅವ್ರ ಮೂಡ್ ನಮ್ ಮೂಡ್ ಆಗ್ಬಿಡತ್ತೆ. ಅವ್ರ ಅಪ್ರೂವಲ್ ನಮ್ ಸೆಲ್ಫ್ ವರ್ತ್ ಆಗ್ಬೇಕು. ಇದೆಲ್ಲ ಪ್ರೀತಿಯ ಹೆಸರಲ್ಲೇ ನಡೆಯುತ್ತೆ. ಅಂದ್ರೆ ಆರೋಗ್ಯ ಸಂಬಂಧದಲ್ಲಿ ಯಾವ್ದಾದ್ರು ಒಂದು ಒಳ್ಳೆಯ ಪಾಸಿಟಿವ್ ಒಂದು ಹೆಲ್ದಿ ರಿಲೇಷನ್ಶಿಪ್ ಅಲ್ಲಿ ನೀನು ನನ್ನ ಸಂತೋಷದ ಒಂದು ಭಾಗ ಆಗ್ತೆ, ನೀನು ನನ್ನ ಸಂತೋಷ ನೀನಲ್ಲ ಅನ್ನೋದು, ಅದು ಒಂದು ಆರೋಗ್ಯಕರವಾದಂತಹ ರಿಲೇಷನ್ಶಿಪ್. ಹೆಲ್ದಿ ರಿಲೇಷನ್ಶಿಪ್ ಅಲ್ಲಿ ನನ್ನ ಸಂತೋಷವೆಲ್ಲ ನೀನೇ ಅಂತ ಹೇಳೋದು ಬಹಳ ಅಪಾಯಕಾರಿ ಒಂದು ಅವಲಂಬನೆ ಆಗ್ಬಿಡುತ್ತೆ. ನೀನು ನನ್ನ ಸಂತೋಷದ ಒಂದು ಭಾಗ, ನೀನು ನನ್ನ ಜೀವನದ ಒಂದು ಭಾಗ ಅಷ್ಟೇ. ಇಡೀ ನನ್ನ ಜೀವನ ನೀನಲ್ಲ, ನನ್ನ ಇಡೀ ಸಂತೋಷ ನೀನೇ ಅಲ್ಲ. ಆ ಒಂದು ಡಿಫ್ರೆನ್ಶಿಯೇಟ್ ಮಾಡೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಈಗಿನ ಒಂದು ಯುವ ಜನತೆಯಲ್ಲಿ ಸ್ವಲ್ಪ ಕಡಿಮೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅದರಿಂದಾಗಿಯೇ ಅವರು ಮುಂದೆ ತುಂಬಾ ಸಮಸ್ಯೆಗಳಲ್ಲಿ ಮಾನಸಿಕವಾಗಿ ಸಹ ಅವರು ತುಂಬಾ ಅನುಭವಿಸ್ತಾರೆ. ಇಲ್ಲ ಅಂತ ನಾನು ಹೇಳಲ್ಲ, ಯಾಕೆಂದ್ರೆ ನಮ್ಮ ಹತ್ರ ಒಂದು ಬರ್ತಾರೆ ಅಂತ ಹೇಳದ ತಕ್ಷಣ ಸಣ್ಣ ಸಮಸ್ಯೆಗೆ ಬರೋದಿಲ್ಲ ಯಾರು. ತುಂಬಾ ದೊಡ್ಡದಾಗಿ ಕೈ ಮೀರಿ ಹೋದಾಗ ಬರ್ತಾರೆ ಹೆಚ್ಚಿನವರು. ಅವಾಗ ಅವರು ಎಷ್ಟು ಕೆಲವರೆಲ್ಲ ನನ್ನ ಹತ್ರ ಒಂದು ಕಳೆದ ವರ್ಷ ಒಂದು ಬಂದ ಕೇಸ್ 10 ವರ್ಷದಿಂದ ಸಫರ್ ಆಗ್ತಾ ಇದ್ರು ನೋಡಿ. ಅವರು ಒಂದು ಲಾಂಗ್ ಪೀರಿಯಡ್ ಅಲ್ವಾ ಅದು, 10 ವರ್ಷ ಬೇಕಾಯ್ತು ನನ್ಗೆ, ನಾನು ತುಂಬಾ ಸಹಿಸ್ಬಿಟ್ಟೆ, ಇನ್ಮೇಲೆ ನನ್ಗೆ ಆಗಲ್ಲ ಅಂತ ಹೇಳೋದು ಯಾವುದೇ ಒಂದು ಬದಲಾವಣೆ ಒಂದು ದಿವಸ ಎರಡು ದಿವಸದಲ್ಲಿ ಆಗೋದಿಲ್ಲ. ನಾವು ಈ ಸಣ್ಣ ಸಣ್ಣ ಬದಲಾವಣೆಯನ್ನ ಮೊದಲಿಗೆ ಪ್ರೀತಿಗೋಸ್ಕರನೋ ಅಥವಾ ನನ್ಗೀಗ ಅವ್ರು ಸಿಕ್ಕಿದ್ದಾರೆ ಅನ್ನುವ ಒಂದು ಎಂಥೂಸಿಯಾಸಮ್ ಅಲ್ಲಿ ನಾವು ಏನ್ ಬದಲಾವಣೆ ಸಂಪನ್ನವನ್ನು ಮಾಡ್ಕೊಳ್ತೇವೆ, ಅದೇ ಮುಂದೆ ನಮಗೆ ಟಾರ್ಚರ್ ಆಗಿ ಬದಲಾವಣೆ ಆಗತ್ತೆ. ಹಾಗಾಗಿ ನಾನು ಯಾವಾಗ್ಲೂ ಹೇಳೋದು, ಯಾರನ್ನಾದ್ರೂ ನೀವು ಇಷ್ಟಪಡ್ತಾ ಇದ್ರೆ ನೀವೊಂದು ಕಾಗದ ತೆಗೆದುಕೊಂಡು ಒಂದೆರಡು ಕಾಲಮ್ ಅನ್ನ ಮಾಡ್ಕೊಳ್ಳಿ. ಒಂದು ಕಡೆ ಅವರು ನನ್ನ ಜೀವನಕ್ಕೆ ತಂದಿದ್ದು, ಇನ್ನೊಂದು ನಾನು ನನ್ನ ಜೀವನದಲ್ಲಿ ಈಗ ಅವರ ಬಂದ ಮೇಲೆ ಕಳೆದುಕೊಳ್ತಾ ಇರೋದು. ಈ ಎರಡನ್ನ ಪಟ್ಟಿ ಮಾಡಿ ನೋಡಿ. ನೀವು ಲವ್ ಮಾಡಿದ್ಮೇಲೆ, ನೀವು ಒಂದು ರಿಲೇಷನ್ಶಿಪ್ ಗೆ ಬಂದ ಮೇಲೆ ನಿಮ್ಮ ಲವರ್ ನಿಮ್ಮ ಜೀವನಕ್ಕೆ ಏನೆಲ್ಲ ತಂದುಕೊಟ್ಟಿದ್ದಾರೆ ಬದಲಾವಣೆಗಳನ್ನ, ಒಂದು ಪಟ್ಟಿ ಮಾಡೋದು. ಇನ್ನೊಂದು ಇಲ್ಲಿ ಬಂದ ಮೇಲೆ ನಮ್ಮ ಜೀವನದಲ್ಲಿ ನಾನು ಕಳ್ಕೊಳ್ತಾ ಇರೋದೇನು, ಅದೆರಡನ್ನ ಪಟ್ಟಿ ಮಾಡಿ. ಅದು ಎರಡನ್ನ ಪಟ್ಟಿ ಮಾಡಿದಾಗ ಮೊದಲನೇ ಕಾಲಮ್ ಅಲ್ಲಿ ಈಗ ಸಪೋಸ್ ಉದಾಹರಣೆಗೆ ಅವ್ರು ನನ್ನ ಜೀವನಕ್ಕೆ ಏನ್ ತಂದ್ರು, ಸಂತೋಷವನ್ನ ತಂದ್ರು, ಫ್ರೆಂಡ್ಶಿಪ್ ಅನ್ನ ತಂದ್ರು, ಒಂದು ಏನು ಪ್ರೋತ್ಸಾಹವನ್ನ ತಂದ್ರು, ಒಂದು ಹೊಸ ಅನುಭವವನ್ನ ತಂದ್ರು, ಮಾತನಾಡ್ಲಿಕ್ಕೆ ಒಬ್ಬರು ವ್ಯಕ್ತಿ ನನಗಿರ್ಲಿಲ್ಲ ಅದು ತಂದ್ರು. ಹಾಗಾದ್ರೆ ಎರಡನೇ ಕಾಲಮ್ ಅಲ್ಲಿ ನೀವು ಓದಿಗೆ ಎಷ್ಟು ಸಮಯ ಕೊಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು ಮುಂಚೆ ಇದ್ದವರು ಎಷ್ಟು ಜನ ಇದ್ದಾರೆ, ಇವತ್ತು ನೀವು ಈ ರಿಲೇಷನ್ಶಿಪ್ ಸ್ಟಾರ್ಟ್ ಆದ ಮೇಲೆ ನಿಮ್ಮ ಕುಟುಂಬದ ಜೊತೆಗಿನ ನಿಮ್ಮ ಸಮಯ ಹೇಗಿದೆ, ಎಷ್ಟು ಕುಡಿತಾ ಇದ್ದೀರಿ, ನೀವು ಎಷ್ಟು ನಿದ್ರೆ ಮಾಡ್ತಾ ಇದ್ದೀರಿ, ನಿಮ್ಮ ಆಸಕ್ತಿಗಳು ಏನಾಗ್ತಿದೆ, ನಿಮ್ಮ ಗುರಿಗಳು ಎಲ್ಲಿವರೆಗೆ ಬಂದಿದೆ, ನಿಮ್ಮ ಆತ್ಮವಿಶ್ವಾಸ ಆ ಲೆವೆಲ್ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ, ಜೊತೆಗೆ ನಿಮ್ಮ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವಂತ ಸಾಮರ್ಥ್ಯ ದೊಡ್ಡದಾಗಿದೆಯಾ ಸಣ್ಣದಾಗಿದೆಯಾ. ಈಗ ಅವ್ರ ಆ ರಿಲೇಷನ್ಶಿಪ್ ಶುರು ಆದ ಮೇಲೆ ಒಂದ್ ವೇಳೆ ಎರಡನೇ ಕಾಲಮ್ ತುಂಬಾ ದೊಡ್ಡದಾಗ್ತಿದೆ ಅಂತ ಹೇಳಿ ಅಂದ್ರೆ ಒಂದ್ಸಲ ನೀವು ನಿಂತ್ಕೊಂಡು ಆಲೋಚನೆ ಮಾಡಿ ಡಿಸಿಷನ್ ತಗೊಳ್ಳುವಂತ ಸಮಯ ಬಂದಿದೆ ಅಂತ ಹೇಳಿ ಅರ್ಥ. ಕೆಲವೊಮ್ಮೆ ಫ್ರೆಂಡ್ಶಿಪ್ ಗಳಲ್ಲೂ ಕೂಡ ಹಾಗೆ ಆಗತ್ತೆ. ರಿಲೇಷನ್ಶಿಪ್ ಅಲ್ಲಿ ಇರುವ ಮಕ್ಕಳು ಕೆಲವರು ತುಂಬಾ ಜನ ಫ್ರೆಂಡ್ಸ್ ಇಂದ ದೂರ ಆಗ್ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ ನಾನು ಹೇಳದ್ನಲ್ಲ, ಒಂದು ಈ ಯೂತ್ಸ್ ಯಾರೆಲ್ಲ ಲವ್ ಅಲ್ಲಿ ಇರೋರು ರಿಲೇಷನ್ಶಿಪ್ ಅಲ್ಲಿ ಇರೋರು ನನ್ನ ಹತ್ರ ಕೌನ್ಸಿಲಿಂಗ್ ಗೆ ಬಂದಿದ್ದಾರೆ, ಅದರಲ್ಲಿ 95% ಮಕ್ಕಳಂತೂ ತಾವಾಗಿ ಹೇಳ್ಕೊಂಡಿದ್ದಾರೆ, ನನ್ಗೆ ಮುಂಚೆ ಎಷ್ಟೊಂದು ಫ್ರೆಂಡ್ಸ್ ಇದ್ರು, ನಾನು ಈಗ ನಾನು ಎಲ್ಲರಿಂದ ದೂರ ಆಗಬೇಕಾದಂತ ಪರಿಸ್ಥಿತಿ ಬಂದಿದೆ ಈ ರಿಲೇಷನ್ಶಿಪ್ ಶುರು, ಅವಳಿಗೆ ನನ್ನ ಫ್ರೆಂಡ್ಸ್ ಜೊತೆ ಹೋಗೋದೇ ಇಷ್ಟ ಇಲ್ಲ, ಸೊ ನಾನು ಎಲ್ಲಾ ಫ್ರೆಂಡ್ಸ್ ಅನ್ನ ಬಿಟ್ಕೊಂಡ್ ಬಂದೆ, ಅವನಿಗೆ ನನ್ನ ಫ್ರೆಂಡ್ಸ್ ಜೊತೆ ಹೋಗೋದು ಇಷ್ಟ ಇಲ್ಲ, ಸೊ ನನ್ನ ಫ್ರೆಂಡ್ಸ್ ಅನ್ನೆಲ್ಲ ಕಳ್ಕೊಂಡೆ ನಾನು, ಈಗ ಅವನಿಂದ ನನಗೆ ಅಥವಾ ಅವಳಿಂದ ನನಗೆ ಸಮಸ್ಯೆ ಶುರುವಾಗಿದೆ, ಆದ್ರೆ ಅದನ್ನ ನಾನು ಹಂಚ್ಕೋಬೇಕು ಅಂತ ಹೇಳಿದ್ರೆ ನನ್ಗೆ ಒಬ್ರೇ ಒಬ್ರು ಯಾರು ಫ್ರೆಂಡ್ ಇಲ್ಲ, ನಾನು ಎಲ್ಲರನ್ನೂ ಬಿಟ್ಟು ಬಿಟ್ಟಿದ್ದೀನಿ ಅನ್ನುವಂತಹ ಒಂದಿದ್ದು. ಅದು ಏನು, ಅವರು ನನ್ನ ರಿಲೇಷನ್ಶಿಪ್ ಅನ್ನ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅದಕ್ಕೆ ನೀನ್ ಬಿಟ್ಬಿಡು, ಅಥವಾ ಅವ್ರಿಗೆ ನನ್ ಬಗ್ಗೆ ಜೆಲಸ್ ಆಗುತ್ತೆ ಅದಕ್ಕೆ ನೀನ್ ಬಿಟ್ಬಿಡು, ಅವ್ರಿಗೆ ಅವನ್ ಇಷ್ಟ ಇಲ್ಲ ಅದಕ್ಕೆ ಬಿಟ್ಬಿಡು ಅಂತ ಹೇಳಿ ಈ ತರದ್ದೆಲ್ಲ ಹೇಳ್ತಾ ಬರ್ತಾರೆ. ಕೆಲವೊಮ್ಮೆ ಸ್ನೇಹಿತರು ಕೂಡ ತಪ್ಪಾಗಿರ್ಬೋದು, ಯಾಕೆಂದ್ರೆ ಇಂತಹ ರಿಲೇಷನ್ಶಿಪ್ ಗಳು ಯಾವ್ದೆಲ್ಲ ಸರಿಯಾದ ರಿಲೇಷನ್ಶಿಪ್ ಗಳ ಅಲ್ಲ ನೋಡಿ. ಈಗ ನಾನು ಯಾವಾಗ್ಲೂ ಹೇಳೋದಿದೆ, ನೀವಾಗಿ ಪ್ರೀತಿಸೋದು ಬೇರೆ, ನಿಮ್ಮ ಒಳಗಡೆಯಿಂದ ಒಂದು ಪ್ರೀತಿಯ ಭಾವನೆ ಬರುವುದು ಬೇರೆ, ಯಾರೋ ನಿಮಗೆ ಸೆಟ್ ಮಾಡಿ ಕೊಟ್ಟದ್ದು. ಈಗ ಈಗಿನ ಒಂದು ಟ್ರೆಂಡ್ ಹೇಗಿದೆ ಅಂತ ಹೇಳಿದ್ರೆ, ತುಂಬಾ ಸಣ್ಣ ಏಜ್ನಲ್ಲಿ ತುಂಬಾ ನಾವು ಈ ಕಡೆ ಗಮನ ಕೊಡುವಂತಹ ಒಂದು ಇದು ಫೀಲ್ಡ್ ಅಂತ ನಾನು ಅಂದ್ಕೊಳ್ತೇನೆ. ತುಂಬಾ ಚಿಕ್ಕ ಹುಡುಗಿಯರು ಲೈಕ್ ಪ್ರೈಮರಿ ಸ್ಕೂಲ್ಗಳಲ್ಲಿ ಶುರುವಾಗುತ್ತೆ. ಒಂದಿಷ್ಟು ಹುಡುಗಿಯರು ಏನ್ ಮಾಡ್ತಿದ್ದಾರೆ ಗೊತ್ತಾ ನಿಮ್ಗೆ, ಅವರ ಕ್ಲಾಸ್ ಅಥವಾ ಅವರ ಸೀನಿಯರ್ ಹುಡುಗರನ್ನ ನಿಮಗವನು ನನಗಿವನು ಅಂತ ಹೇಳಿ ಕಾಲ್ ಮಾಡ್ಕೊಳ್ತಾ ಇದ್ದಾರೆ ಅವರು. ಏನಾಗುತ್ತೆ ಅಂತ ಹೇಳಿದ್ರೆ, ಸಪೋಸ್ ಈಗ ನಿಮ್ಗೆ ಆ ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾರೋ ಒಬ್ಬನನ್ನ ನಿಮ್ ತಲೆಗೆ ಕಟ್ಟಿದ್ರು ಅಂತ ಇಟ್ಕೊಳ್ಳಿ. ಸೊ ಅದ್ ನಿಮ್ಮ ಆಸಕ್ತಿಯ ವಿಷಯ ಆಗಿರುತ್ತಾ, ನಿಮ್ಮ ಒಳಗಿನಿಂದ ಬಂದ ಪ್ರೀತಿನ ಅದು. ಆಗ ಇಂಥ ಸಮಯದಲ್ಲಿ ನೋಡಿ, ನಾನು ಯಾವಾಗ್ಲೂ ಹೇಳೋದು ಫ್ರೆಂಡ್ಸ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಯಾರ ಈ ಹದಿಹರೆಯದ ವಯಸ್ಸಿನಲ್ಲಿ ಫ್ರೆಂಡ್ಸ್ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಾರೆ. ಆ ಸಮಯದಲ್ಲಿ ನಾವು ಸರಿಯಾದ ಫ್ರೆಂಡ್ಸ್ ಅನ್ನ ಚೂಸ್ ಮಾಡ್ಕೊಳ್ಳದೆ ಇದ್ರೆ ತುಂಬಾ ಸಮಸ್ಯೆಗಳಿಗೆ ನಾವು ಒಳಗಾಗ್ತೇವೆ. ಈ ತರ ಹೇಳುವಾಗ ನಾವು ನೋ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ನಾನು ಎಂತಹ ಪರಿಸ್ಥಿತಿ ಬಂದ್ರು ನನ್ನ ಒಂದು ನಿಜವಾದ ವ್ಯಕ್ತಿತ್ವ ಏನಿದೆ, ರಿಯಲ್ ನನ್ನ ಒಂದು ಪರ್ಸನಾಲಿಟಿ ಏನಿದೆ, ನನ್ನ ಜೀವನದ ಮೌಲ್ಯಗಳು ಏನಿದೆ, ಅದನ್ನು ನಾನು ಬಿಟ್ಕೊಡೋದಿಲ್ಲ ಅನ್ನುವಂತಹ ಒಂದು ಭಾವನೆಗಳು ನಮ್ಮಲ್ಲಿ ಹದಿಹರೆಯದವರಲ್ಲಿ ಇದ್ರೆ, ಯಾರೋ ನನ್ನ ತಲೆಗೆ ಅವರಿಗಿದ್ದಾರೆ ಬಾಯ್ ಫ್ರೆಂಡ್ ಅವರಿಗಿದ್ದಾರೆ ಗರ್ಲ್ ಫ್ರೆಂಡ್ ಅಂದ ತಕ್ಷಣ ನಮಗೂ ಇರಬೇಕು ಅಂತ ಅವ್ರು ನಮ್ಮ ತಲೆಗೆ ಕಟ್ಟುತ್ತಿದ್ದಾರೆ ಅಂತ ಹೇಳಿದಾಗ, ನಾವಲ್ಲಿ ನೋ ಅಂತ ಹೇಳೋದನ್ನ ಸ್ಪಷ್ಟವಾಗಿ ನಾವು ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಯಾವಾಗ್ಲೂ ಫ್ರೆಂಡ್ಸ್ ಅಂತ ಹೇಳಿದ್ರೆ ಮಳೆ ಇದ್ದಾಗೆ ಅಂತ ನಾನು ಹೇಳೋದು. ಏನು ತುಂಬಾ ಬೇಸಿಗೆಯಲ್ಲಿ ಈಗ ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಗಳಿದ್ದದಿದ್ರೆ ಒಂದ್ ಮಳೆ ಬಂದ್ರೆ ಹೇಗೆ ಕೂಲ್ ಆಗತ್ತೆ ವಾತಾವರಣ, ಅದೇ ರೀತಿ ನಮ್ಮಲ್ಲಿ ಒಳ್ಳೆಯ ಫ್ರೆಂಡ್ಸ್ ಗಳಿದ್ರೆ ನಮ್ ಜೀವನ ಕೂಡ ನೆಮ್ಮದಿಯಾಗಿ ಸಾಗುತ್ತೆ. ಅದೇ ಮಳೆ ಜಾಸ್ತಿ ಆದ್ರೆ ಪ್ರವಾಹ ಬರುವ ಚಾನ್ಸಸ್ ಇರುತ್ತೆ ಅಲ್ವಾ? ಹಾಗೇನೆ ತುಂಬಾ ಕೆಟ್ಟ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಜಾಸ್ತಿ ಆದಾಗ ನಿಮ್ಮ ಜೀವನದಲ್ಲಿ ನೆಮ್ಮದಿ ನಾಶ ಆಗತ್ತೆ. ಹಾಗಾಗಿ ಯಾರೋ ಇದು ಮಾಡ್ತಿದ್ದಾರೆ, ಯಾರೋ ನಮ್ಮ ತಲೆ ಮೇಲೆ ಹೊರಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಒಂದು ರಿಲೇಶನ್ಶಿಪ್ಗೆ ನಾವು ಹೋಗ್ಬೇಕು ಅಂತೇನಿಲ್ಲ. ಎಲ್ರಿಗೂ ಬಾಯ್ ಫ್ರೆಂಡ್ಸ್ ಇದಾರೆ, ಗರ್ಲ್ ಫ್ರೆಂಡ್ಸ್ ಇದಾರೆ, ನನಗೂ ಬೇಕು, ನನಗಿಲ್ಲ ಅನ್ನುವ ಕಾರಣಕ್ಕೆ ನಾನೊಂದು ರಿಲೇಶನ್ಶಿಪ್ ನಾನು ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಆದ್ರೆ, ಆವಾಗ ಈ ತರದ ಸಮಸ್ಯೆಗಳೆಲ್ಲ ತುಂಬಾ ಜಾಸ್ತಿ ಆಗತ್ತೆ. ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಹೊರಗಡೆಯಿಂದ ನೋಡುವ ವ್ಯಕ್ತಿಗೆ ಕೆಲವು ವಿಷಯಗಳು ಕಾಣೋದಿಲ್ಲ ಅಲ್ವಾ? ಅದಕ್ಕಾಗಿ ಏನಾಗುತ್ತೆ ಅಂದ್ರೆ, ಯಾರಾದ್ರೂ ಸ್ವಲ್ಪ ಕನ್ಸರ್ನ್ ವ್ಯಕ್ತಪಡಿಸಿದ್ರೆ ಏನ್ ಹೇಳ್ತಾರೆ ಮಕ್ಕಳು? ಈಗ ಇಬ್ರು ಲವ್ವರ್ ಇದಾರೆ ಅಂತ ಇಟ್ಕೊಳ್ಳಿ. ಈಗ ಒಂದು ಗೊತ್ತಾಯ್ತು ಆ ಹುಡುಗ ಸರಿ ಇಲ್ಲ ಅಂತ, ಅಥವಾ ಆ ಹುಡುಗಿ ಸರಿಯಾಗಿಲ್ಲ ಅಂತ ನಿಮ್ಗೆ ಗೊತ್ತಾಯ್ತು. ಆಗ ನೀವು ಅವ್ರ ಹತ್ರ ಹೋಗಿ, ಅಪೋಸಿಟ್ ಯಾರಿದ್ದಾರೆ ಪಾರ್ಟಿ, ಅವ್ರ ಹತ್ರ ನೀವು ಹೋಗಿ ನೋಡು, ನೀನ್ ಯಾರನ್ನ ಇಷ್ಟ ಪಡ್ತಾ ಇದ್ಯಾ, ಅವ್ನು ಸರಿಯಾಗಿಲ್ಲ ಅಥವಾ ಅವ್ಳು ಸರಿಯಾಗಿಲ್ಲ, ನೀನ್ ಈಗ್ಲೇ ಎಚ್ಚೆತ್ಕೋ ಅಂತ ಹೇಳಿದ್ರೆ ನಿಮಗೆ ಕಾಣುತ್ತೆ. ಆದ್ರೆ

0: ಇರ್ತಾರೆ, ಅವ್ರ ತಪ್ಪು ವ್ಯಕ್ತಿಗಳ ಜೊತೆಗೆ ಒಂದು ಮೂಮೆಂಟ್ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾದ ತಕ್ಷಣ ಒಂದು ಇಂಡೈರೆಕ್ಟ್ ಆಗಿ ಅವರೊಂದು ವಾರ್ನ್ ಮಾಡ್ತಾರೆ, ನೋಡಿ ಇವಾಗ ಏನ್ ಮಾಡ್ತಾ ಇದೀಯ ನೀನು, ಅದನ್ನ ಸ್ವಲ್ಪ ಬದಲಾವಣೆ ಮಾಡ್ಕೋ ಅಂತ ಹೇಳಿ ಹೇಳ್ದಾಗ ಇವ್ರು ಏನ್ ಅನ್ಕೊಡ್ತಾರೆ, ಇವ್ರದ್ ಯಾವಾಗ್ಲೂ ಇದ್ದಿದೆ, ಇವ್ರಿಗೆ ನಮ್ಮಲ್ಲಿ ಯಾವಾಗ್ಲೂ ತಪ್ಪುಗಳೇ ಕಾಣತ್ತೆ, ನಾನ್ ಮಾಡಿದ್ದೆಲ್ಲ ತಪ್ಪು ಅಂತಾನೆ ಅನ್ಸುತ್ತೆ, ನನ್ನ ಫ್ರೆಂಡ್ಸ್ ಅಥವಾ ನನ್ ಯಾರು ರಿಲೇಶನ್ಶಿಪ್ ಅಲ್ಲಿ ಇದ್ದೀನಿ ಅವರೆಲ್ಲ ಕೆಟ್ಟವ್ರೆ ಅಂತ ಇವ್ರಿಗೆ ಅನ್ಸುತ್ತೆ ಅಂತ ಹೇಳಿ ನಾವು ಅನ್ಕೊಂಡ್ಲೋ ಬದಲು ಅವ್ರಿಗೆ ಯಾಕೆ ಅನ್ಸುತ್ತೆ ಅಂತ ಹೇಳಿ ಒಂದು ಸಲ ನಾವು ಕೂತ್ಕೊಂಡು ಕೇಳ್ಬೇಕು. ಆಗ ನಮ್ಗೆ ಕೆಲವು ಸಲ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಕಾಣಿಸೋದಿಲ್ಲ. ಒಂದು ಇದು ಹೇಳ್ತೀನಿ ನಾನು, ಒಬ್ರು ಲವ್ ಮಾಡಿ 10 ವರ್ಷ ಲವ್ ಮಾಡಿ ಮದುವೆ ಆಗಿದ್ದಾರೆ. ಈಗ ಮದುವೆ ಬರೀ ಒಂದೇ ತಿಂಗಳಲ್ಲಿ ಅವರಿಗೆ ಸಮಸ್ಯೆಗಳು ಶುರುವಾಗಿದೆ. ಇವತ್ತಿಗೂ ಸಫರ್ ಆಗ್ತಾ ಇದ್ದಾರೆ ಅವರು, ಇವತ್ತಿಗೂ ಸಫರ್ ಆಗ್ತಾ ಇದ್ದಾರೆ. ಅವ್ರ ಹತ್ರ ನಾನು ಕೇಳಿದೆ, 10 ವರ್ಷ ನೀವು ಲವ್ ಮಾಡಿದ್ರಲ್ವಾ, ನಿಮ್ಗೆ ಅವಾಗ ಇದೆಲ್ಲ ಗಮನಕ್ಕೆ ಬರ್ಲಿಲ್ಲ ಅಂತ ಕೇಳಿದಾಗ ನೀವೇ ಇಲ್ಲ ಅಂತ ಹೇಳಿದ್ರು. ಮತ್ತೆ ಕೊನೆ ಕೊನೆಗೆ ಸ್ವಲ್ಪ ಸ್ವಲ್ಪ ಇದು ಬಂದಿದ್ದೆಲ್ಲ ಇದು ಸರಿ ಆಗುತ್ತೆ, ಇದೆಲ್ಲ ಇಗ್ನೋರ್ ಮಾಡುವಂತ ವಿಷಯ ಅಂತ ನಾನು ಇಗ್ನೋರ್ ಮಾಡಿಬಿಟ್ಟೆ ಅಂತ ಕೂಡ ಅವ್ರು ಹೇಳಿದ್ರು. ಆ ಸಮಯದಲ್ಲಿ ಅವ್ರು ಒಂದ್ ಮಾತು ನಮ್ಗೆ ಹೇಳಿದ್ದಾರೆ, ಯಾರಾದ್ರೂ ಆ ಸಮಯದಲ್ಲಿ ನನ್ಗೆ ಬುದ್ಧಿ ಹೇಳಿದ್ರೆ ನಾನು ಬಹುಶಃ ಕೇಳ್ತಿದ್ ನೀನು ಕುತ್ಕೊಂಡು, ಆ ಹುಡುಗಿ ಸರಿ ಇಲ್ಲ ಅಂತ. ಹುಡುಗಿ ನಿಜವಾಗ್ಲೂ ಸರಿ ಇರ್ಲಿಲ್ಲ. ಇವ್ರು ಹೇಳೋದೇನಂದ್ರೆ ಆ ಹುಡುಗಿ ಸರಿ ಇಲ್ಲ ಅಂತ ಯಾರಾದ್ರೂ ಬಂದು ಕುತ್ಕೊಂಡು ನನ್ಗೆ ಒಂದು ಸಮಜಾಯಿಷಿ ಕೊಟ್ಟು ಸರಿಯಾದ ರೀತಿಯಲ್ಲಿ ನನ್ಗೆ ಮಾರ್ಗದರ್ಶನ ಮಾಡಿದಿದ್ರೆ ಇವತ್ತು ನಾನು ಈ ತರ ಒಂದು ಕಷ್ಟದ ಪರಿಸ್ಥಿತಿಗೆ ಸಿಲುಕಿಕೊಳ್ಳುವಂತಹ ಒಂದು ಸಂದರ್ಭ ಬರ್ತಿರ್ಲಿಲ್ವೇನೋ ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ
1: ಈ ಸಂದರ್ಭದಲ್ಲಿ ಅನ್ಸೋದಾಯ್ತಾ, ಆದ್ರೆ ನೀವು ಪ್ರೀತಿಯಲ್ಲಿ ಇದ್ದವ್ರಿಗೆ, ನೀವು ಪ್ರೀತಿಯಲ್ಲಿ ಇದ್ದ ಯಾರಿಗೆ ಆದ್ರೂ ನೀವು ಬುದ್ಧಿವಾದ ಹೇಳಿದ್ರೆ 98% ಅವರು ಕೇಳೋದೇ ಇಲ್ಲ.
0: ಹೌದೌದು, ಖಂಡಿತವಾಗ್ಲು ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ. ಅದಕ್ಕೆ ಯಾರಾದ್ರೂ ಒಬ್ರು ನಮ್ಗೆ ಆತರ ಒಂದು ಸರಿ ಇಲ್ಲ, ನೀನ್ ಹೋಗ್ತಾ ಇರುವ ದಾರಿ ಸರಿ ಇಲ್ಲ, ನೀನ್ ಮಾಡ್ತಿರೋದು ಸರಿ ಇಲ್ಲ ಅಂತ ಹೇಳಿದಾಗ ಆತರ ವಿರೋಧ ಮಾಡುವ ಬದಲು ಈ ತರ ಒಂದು ನಾವೇ ಒಂದು ಏನು ಒಂದ್ ಯಾವ್ದೋ ಒಂದ್ ಅಸಂಪ್ಷನ್ ಗೆ ಬಂದು ಇವ್ರು ನನ್ ರಿಲೇಶನ್ಶಿಪ್ ಗೆ ಅಗೇನ್ಸ್ಟ್ ಇದ್ದಾರೆ ಅಥವಾ ನಾನ್ ಮಾಡಿದ್ದೆಲ್ಲ ತಪ್ಪು ಅಂತ ಹುಡುಕ್ತಾರೆ ಅನ್ನೋದು ಬದಲು ಇವ್ರು ಯಾಕೆ ಹೀಗೆ ಹೇಳ್ತಿದ್ದಾರೆ ಅವ್ರ ಹತ್ರನೇ ನೀವು ಕೇಳ್ಬೇಕು. ಯೂತ್ ನಾನ್ ಹೇಳ್ತಾ ಇರೋದು, ಹದಿಹರೆಯದ ಮಕ್ಕಳು ಯಾರು ರಿಲೇಶನ್ಶಿಪ್ ಅಲ್ಲಿದ್ದಾರೆ, ಅವರು ಯಾರಾದ್ರೂ ಸರಿ ಇಲ್ಲ ಅಂತ ಹೇಳಿದಾಗ ಓ ಇವ್ರಿಗೆ ಯಾವಾಗ್ಲೂ ಸರಿ ಇರಲ್ಲ, ನಾನ್ ಮಾಡಿದ್ದೆಲ್ಲ ತಪ್ಪು ಅನ್ನುವ ಬದಲಿಗೆ ಒಂದು ಸಲ ಕಾಮ್ ಆಗಿ ಕೂತ್ಕೊಂಡು ಕೇಳಬೇಕು, ಯಾಕೆ ನೀವು ಹೀಗೆ ಹೇಳಿದ್ರಿ, ನಿಮ್ಗೆ ಯಾಕೆ ಹೀಗೆ ಅನಿಸ್ತಾ ಇದೆ, ಏನ್ ತಪ್ಪು ಕಾಣಿಸ್ತಾ ಇದೆ. ಅದನ್ನ ಅವ್ರು ಹೇಳಿದಾಗ ನಾವು ಒಂದು ಸಲ ನನ್ನನ್ನು ನಾನು ಈ ರಿಲೇಶನ್ಶಿಪ್ ಗೆ ಬಂದ ಮೇಲೆ ನಾನು ನನ್ನನ್ನು ಕಳ್ಕೊಳ್ತಾ ಇದ್ದೇನಾ, ನನ್ನ ಜೀವನದಲ್ಲಿ ಪಾಸಿಟಿವ್ ಎಫೆಕ್ಟ್ ಆಗ್ತಾ ಇದೆಯಾ ಅಥವಾ ಒಂದು ನೆಗೆಟಿವ್ ಎಫೆಕ್ಟ್ ಆಗ್ತಾ ಇದೆಯಾ ಇದರಿಂದ ಅನ್ನೋದನ್ನ ಒಂದು ಆತ್ಮವಿಮರ್ಶೆ ಮಾಡ್ಕೊಳ್ಳೋದನ್ನ ಅವ್ರು ಅಭ್ಯಾಸ ಮಾಡ್ಕೊಳ್ಬೇಕು. ಆವಾಗ ಹೆಚ್ಚಿನ ಈ ಟಾಕ್ಸಿಕ್ ರಿಲೇಶನ್ಶಿಪ್ ಗಳು ಏನಿದೆಯಲ್ಲ ಇದರಿಂದ ನಾವು ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ತುಂಬಾ ಮೇಲ್ ಹೋದಾಗ ಬಿದ್ರೆ ಆಗೋ ನೋವು ತುಂಬಾ ಜಾಸ್ತಿ ಇರತ್ತೆ ಅಲ್ವಾ. ಸ್ವಲ್ಪ ಅದ್ರಲ್ಲೇ ನಾವು ಅದನ್ನ ಅರ್ಥ ಮಾಡ್ಕೊಂಡು ಅದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಟ್ರೆ ತುಂಬಾ ಸುಲಭ ಆಗುತ್ತೆ. ಒಂದ್ ಸ್ವಲ್ಪ ನೋವಾದ್ರೂ ಕೂಡ ಮುಂದೆ ಜೀವನ ಇಡೀ ಹಾಳಾಗೋದನ್ನ ಅಥವಾ ಜೀವನ ಇಡೀ ಅನುಭವಿಸೋದನ್ನ ತಪ್ಪಿಸಬಹುದು ಅಂತ ಹೇಳ್ಬಹುದು. ಇನ್ನು ಕೆಲವರು ಏನ್ ಹೇಳ್ತಾರೆ ಗೊತ್ತಾ, ನಾನು ಅವನಿಗಾಗಿ ಎಲ್ಲವನ್ನ ಬಿಟ್ಟಿದ್ದೇನೆ ಅಂದ್ರೆ ಕೆಲವೊಮ್ಮೆ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ಮೇಲೆ ಆ ಸಂಬಂಧ ತಪ್ಪಾಗಿದ್ರು ಕೂಡ ಅದರಿಂದ ಅವರು ಹೊರಗಡೆ ಬರೋದಕ್ಕೆ ಕಷ್ಟ ಪಡ್ತಾರೆ. ನಾನು ತುಂಬಾ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ ಅವನ ಮೇಲೆ ಅಥವಾ ಅವಳ ಮೇಲೆ, ಈಗ ಇದರಿಂದ ಇದು ಸರಿ ಇಲ್ಲ ಅಂದ ತಕ್ಷಣ ಹೊರಗೆ ಬರೋದಕ್ಕೆ ತುಂಬಾ ಕಷ್ಟ ಆಗತ್ತೆ, ನಾನು ಇಷ್ಟೆಲ್ಲ ಮಾಡಿದ್ದೇನೆ ಈಗ ಹೊರಗೆ ಹೇಗೆ ಬರ್ಲಿ, ಈಗ ಈ ಸಂಬಂಧವನ್ನ ನಾನು ಹೇಗೆ ಬಿಟ್ಟುಕೊಡ್ಲಿ ಅಂತ ಹೇಳದವರು ತುಂಬಾ ಜನ ಇದ್ದಾರೆ. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೊಳ್ಬೇಕು, ಈಗಾಗ್ಲೇ ತುಂಬಾ ಸಮಯವನ್ನ ಇನ್ವೆಸ್ಟ್ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಇನ್ನೂ ಹೆಚ್ಚಿನ ಸಮಯವನ್ನ ತಪ್ಪಾದ ಒಂದು ರಿಲೇಶನ್ಶಿಪ್ ಅಲ್ಲಿ ಕಳಿಬೇಕು ಅಂತ ಏನು ಇಲ್ಲ. ನಮ್ಮ ಹಿಂದಿನ ನಿರ್ಧಾರ ಅದು ತಪ್ಪಾಗಿಯೂ ಕೂಡ ಇದ್ದಿರ್ಬೋದು, ಆದ್ರೆ ಇವತ್ತು ನಮ್ಗೆ ಒಂದು ಮನಸ್ಸಿಗೆ ಹಾಗೆ ಬಂತು ಓ ಇದು ಸರಿ ಇಲ್ಲ, ಜಸ್ಟ್ ನಾನು ಒಂದು 5 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೀನಿ ಅಥವಾ ಎಷ್ಟೋ ಇಮೋಷನಲ್ ಡಿಪೆಂಡೆನ್ಸಿ ಆಗಿಬಿಟ್ಟಿದೆ, ಅವನು ತುಂಬಾ ನನಗೆ ಬೈತಾನೆ ನನ್ಗೆ ಹೊಡಿತಾನೆ ಆತರ ಆದ್ರೂ ಕೂಡ ನನ್ಗೆ ಅವನ ಮೇಲೆ ಡಿಪೆಂಡೆನ್ಸಿ, ಅವನ್ ಇಲ್ದೆ ನನ್ಗೆ ಇರಕ್ಕಾಗಲ್ಲ. ಇವತ್ತು ಎಷ್ಟೋ ಹೆಣ್ಮಕ್ಳು ಇದಾರೆ ಈ ತರ, ಅವನ್ ಎಷ್ಟೋ ಟಾರ್ಚರ್ ಕೊಡ್ತಾ ಇದ್ರು ಇಲ್ಲ ನನ್ಗೆ ಅವನೇ ಬೇಕು ಅಂತ ಅನ್ಸತ್ತೆ ಅಂತ. ಈ ತರದ ಒಂದು ಅದಕ್ಕೆ ಕಟ್ಟಿ ಬಿದ್ದಿರ್ಬೇಕು ಅಂತ ಏನು ಇಲ್ಲ. ಸ್ವಲ್ಪ ನಮ್ಮ ನಿರ್ಧಾರ ಹಿಂದೆ ಮಾಡಿದ ನಿರ್ಧಾರಗಳು ನಮ್ದು ತಪ್ಪಾಗಿರ್ಬೋದು, ಆ ನಿರ್ಧಾರಗಳನ್ನ ನಾನು ಉಳಿಸ್ಕೊಳ್ಳೋದಕ್ಕಿಂತ ಇವತ್ತಿಂದ ನನ್ನ ನಿರ್ಧಾರ ಇದನ್ನ ಇಲ್ಲಿಗೆ ನಾನು ನಿಲ್ಲಿಸ್ಬೇಕು ಅನ್ನುವ ನಿರ್ಧಾರ ನಂದು ಸರಿಯಾಗಿದೆ ಅನ್ನೋದನ್ನ ಗಟ್ಟಿ ಮಾಡ್ಕೊಳ್ಳೋದು ಬಹಳ

ಮುಖ್ಯ ಆಗುತ್ತೆ. ಇಲ್ಲಿ ಪೋಷಕರಿಗೂ ಕೆಲವೊಂದು ಪಾತ್ರ ಅವರದ್ದು ಕೂಡ ಇರುತ್ತೆ. ಹೆಚ್ಚಿನವರು ಮಾಡುವ ಮಿಸ್ಟೇಕ್ ಏನಂತ ಹೇಳಿದ್ರೆ, ನನ್ ಮಗಳು ಅಥವಾ ನನ್ ಮಗ ಒಂದು ಲವ್ ಇದರಲ್ಲಿ ಬಿದ್ದಿದ್ದಾರೆ ಅಂತ ಹೇಳಿದ ತಕ್ಷಣ ಅವರ ಮೊದಲ ಗುರಿ ಏನಿರುತ್ತೆ, ಈ ಲವ್ ಅಥವಾ ರಿಲೇಶನ್ಶಿಪ್ ಅನ್ನ ಮುರಿಯೋದು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತುಂಬಾ ವೈಲೆಂಟ್ ಆಗಿನೋ, ಮಕ್ಕಳಿಗೆ ಶಿಕ್ಷೆ ಕೊಡೋದ್ರ ಮೂಲಕ, ಮಾತು ನಿಲ್ಲಿಸೋದ್ರ ಮೂಲಕ, ಬೇರೆ ಬೇರೆ ರೀತಿಯ ಇದರಲ್ಲಿ ಮೊಬೈಲ್ ಅನ್ನ ತಪ್ಪಿಸಿಡೋದು ಅಥವಾ ರೂಮಲ್ಲಿ ಕೂಡಿ ಹಾಕೋದು, ಬೇರೆ ಬೇರೆ ರೀತಿಯ ಇದರಲ್ಲಿ ಅವರು ಅದನ್ನ ಮುರಿಯೋದಕ್ಕೆ ನೋಡ್ತಾರೆ. ಆದ್ರೆ ನನಗೆ ಇತ್ತೀಚಿನ ಕೂಡ ಒಂದು ಇದರಲ್ಲಿ ಒಬ್ರು ಹೇಳ್ತಾ ಇದ್ರು, ನನ್ ಮಗಳಿಗೆ ಲವ್ ಅಲ್ಲಿ ಇದ್ದಾಳೆ ಅಂತ ಹೇಳಿ ಗೊತ್ತಾದ ತಕ್ಷಣ ನಾನು ಅವಳ ಹತ್ರ ಒಂದ್ ತಿಂಗಳಿಂದ ಮಾತಾಡಿಲ್ಲ ಅಂತ. ಸೊ ಇದು ಕೂಡ ತಪ್ಪಾಗತ್ತೆ. ಅವ್ರ ಮೊದಲ ಗುರಿ ಏನಿರ್ಬೇಕು, ನಮ್ ಮಗು ಜೊತೆ ಕನೆಕ್ಷನ್ ಕಳ್ಕೊಳ್ಬಾರ್ದು. ಯಾಕಂದ್ರೆ ಮತ್ತು ನೀವು ಮಾತಾಡೋದನ್ನ ನಿಲ್ಲಿಸಿದ್ರೆ ಅವ್ರ ಜೀವನದಲ್ಲಿ ಏನಾಗ್ತಿದೆ ಅನ್ನೋದು ನಿಮ್ಗೆ ಗೊತ್ತೇ ಆಗೋದಿಲ್ಲ ಅಲ್ವಾ. ಹಾಗಾಗಿ ನಿಮ್ಗೆ ಯಾರಾದ್ರೂ ಇಷ್ಟ ಆಗಿದ್ದಾರೆ ಅಂತ ಹೇಳಿದರೆ ನಾನು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಸೊ ನಿನ್ನ ಉಳಿದ ಈಗ ಜೀವನದ ಭಾಗಗಳನ್ನು ನಾವು ಕಾಪಾಡ್ಬೇಕಲ್ವಾ. ಸೊ ಇದು ಈಗ ಓಕೆ, ಆ ಹುಡುಗನ ಬಗ್ಗೆ ನೀವೆಲ್ಲ ಎನ್ಕ್ವೈರಿ ಮಾಡಿದ್ರಿ, ಒಂದ್ ವೇಳೆ ಅದು ಬೆಸ್ಟ್ ಸೆಲೆಕ್ಷನ್ ಅಂತ ಆಗಿದ್ರೆ ಏನ್ ಮಾಡ್ತೀರಿ?

0: ಬಟ್ ಏನಾದ್ರೂ ಸೆಲೆಕ್ಷನ್ ಅಂತ ಹೇಳಿ ಆಗಿದ್ದಿದ್ರೆ ನಾವು ಒಪ್ಕೊಳ್ಬಹುದಲ್ವಾ? ಒಂದ್ ವೇಳೆ ಸರಿ ಇಲ್ಲ ಅಂತ ಹೇಳಿ ನಮ್ಗೆ ಅನ್ಸಿದ್ರೆ, ತಪ್ಪುಗಳೆಲ್ಲ ಕಂಡ್ರೆ, ಆಯ್ತು ನೀನ್ ಇಂತ ಇದು ಮಾಡಿದ ಅವನ್ ಸರಿಯಾಗಿಲ್ಲ ಅವಳು ಸರಿಯಾಗಿಲ್ಲ ಅಂತ ಹೇಳುವ ಬದಲು ನಾವು ಅವ್ರಿಗೆ ಮಾರ್ಗದರ್ಶನ ಕೊಡ್ಬೋದಲ್ವಾ? ನಿಧಾನವಾಗಿ ಕೂತ್ಕೊಂಡು ಪ್ರೀತಿಯಿಂದ ಮಾತಾಡಿ, ನೀವು ಬರೀ ಅಪೋಸಿಷನ್ ಈಗ ಮಾಡಿದ್ರೆ ಅವ್ರೇನ್ ಮಾಡ್ತಾರೆ, ಬರೀ ವಿರೋಧವನ್ನ ವ್ಯಕ್ತಪಡಿಸಿದ್ರೆ ಇವ್ರು ಇರೋದೇ ವಿರೋಧ ಮಾಡೋದಕ್ಕೆ, ಇವ್ರು ನನ್ನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ, ಸೊ ಇವ್ರು ನನ್ನ ದೂರ ಮಾಡೋದಕ್ಕೆ ನೋಡ್ತಿದ್ದಾರೆ ಅಂತ ಹೇಳಿ ಅವ್ರಿಗೆ ತಂದೆ ತಾಯಿಗಳ ಮೇಲೆ ಪ್ರೀತಿ ಕಡಿಮೆ ಆಗುತ್ತೆ, ಆ ಕಡೆ ಒಲವು ಜಾಸ್ತಿ ಆಗುತ್ತೆ. ಒಂದು ವೇಳೆ ರಾಂಗ್ ರಿಲೇಷನ್ಶಿಪ್ ಅಲ್ಲಿ, ರಾಂಗ್ ಪರ್ಸನ್ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಅಂತ ಹೇಳಿ ಆದ್ರೆ, ಅವಾಗ ಏನಾಗುತ್ತೆ, ಅವರು ಆ ಕಡೆನೇ ವಾಲ್ತಾರೆ, ಮನೆ ಬಿಟ್ಟು ಹೋಗ್ಬೋದು, ಓಡಿ ಹೋಗ್ಬೋದು, ಇನ್ನೇನೋ ಮಾಡ್ಬೋದು, ಅತಿರೇಕದ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಬಹುದು. ಹಾಗಾಗಿ ತಾಳ್ಮೆಯಿಂದ ಸಮಾಧಾನದಿಂದ ಬರೀ ವಿರೋಧವನ್ನ ಮಾಡೋದೇ ನಮ್ಮ ಗುರಿಯಾಗಿರದೆ ನಮ್ಮ ಮಕ್ಕಳನ್ನ ಅರ್ಥ ಮಾಡಿಕೊಂಡು ಅವರಿಗೆ ಮಾರ್ಗದರ್ಶನ ನೀಡುವಂತದ್ದು ನಮ್ಮ ಗುರಿಯಾಗಿದೆ. ಇನ್ನು ಕೆಲವು ಸಲ ಸ್ಕೂಲ್ಗಳಲ್ಲಿ ಕೂಡ ಶಿಕ್ಷಕರು ಕೂಡ ಒಂದಿಷ್ಟು ಗಮನಗಳನ್ನ ಕೊಡ್ಬೇಕಾಗತ್ತೆ. ಯಾವುದೋ ಒಂದು ಸ್ಟೂಡೆಂಟ್ ಇದು ಮಾರ್ಕ್ ಕಡಿಮೆ ಆದ ತಕ್ಷಣ ಅವನು ಓದೋದಿಲ್ಲ, ಲೇಜಿ, ಅಥವಾ ಯಾರೋ ಒಂದು ಹುಡುಗಿ ತುಂಬಾ ಚೆನ್ನಾಗಿ ಇರ್ಲಿ, ಈಗ ಸ್ವಲ್ಪ ಸುಮ್ಮನೆ ಕುತ್ಕೊಳ್ತಿದ್ದಾಳೆ ಸಡನ್ಲಿ ಅಂತ ಹೇಳಿದ ತಕ್ಷಣ ಅವಳಿಗೇನೋ ದೊಡ್ಡ ಆಟಿಟ್ಯೂಡ್ ಬಂದಿದೆ ಅಂತಾನು, ಅಥವಾ ಹಿಂಗೇನೋ ಒಂದು ಲೇಬಲ್ ನಾವು ಮಾಡುವ ಬದಲು ಅವ್ರ ಫ್ರೆಂಡ್ ಸರ್ಕಲ್ ಬದಲಾಗಿದಾರಾ, ಅವರ ಡಿಸಿಪ್ಲಿನ್ ಇಶ್ಯೂ ಏನಾದ್ರು ಚೇಂಜ್ ಆಗಿದೆ ಅಂತ ನಾವು ಅನ್ಕೊಳ್ಳೋ ಬದಲು ಏನಾದ್ರು ಇಮೋಷನಲ್ ಚೇಂಜಸ್ ಆಗಿದ್ಯಾ, ಬಿಹೇವಿಯರಲ್ ಚೇಂಜಸ್ ಆಗಿದ್ಯಾ, ಅದು ಯಾಕಾಯ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಬೇಕು. ಎಲ್ಲಾ ರಿಲೇಷನ್ಶಿಪ್ ಡೀಟೇಲ್ಸ್ ತಿಳಿಬೇಕು ಅಂತ ಹೇಳಿಲ್ಲ, ಆದ್ರೆ ಕೆಲವು ಬದಲಾವಣೆ ಕಾಣಿಸ್ತಾ ಇದೆ ನಿನ್ನಲ್ಲಿ, ಹಾಗಾಗಿ ನಿನಗೇನಾದ್ರೂ ಮಾತಾಡ್ಬೇಕು ಅಂತ ಅನ್ಸಿದ್ರೆ ನನ್ನ ಹತ್ರ ನೀನ್ ಕೇಳ್ಕೊಳ್ಬಹುದು ಅನ್ನುವ ಒಂದು ಸಣ್ಣ ವಾಕ್ಯ ಮಕ್ಕಳಲ್ಲಿ ಏನೋ ಸಮಸ್ಯೆಗಳಿದ್ದಿದ್ರೆ ಹೇಳ್ಕೊಡುವಂತ ಮನಸ್ಸು ಮಾಡುವಂತಹ ಒಂದು ಇದು ಕೂಡ ಆಪರ್ಚುನಿಟಿ ಕೂಡ ಇರುತ್ತೆ. ಅದನ್ನು ಕೂಡ ಮಾಡ್ಬೋದು. ತುಂಬಾ ಕ್ಲೋಸ್ ಇರೋರು ತುಂಬಾ ಪ್ರೀತಿಯಿಂದ ಮಾತಾಡಿದಾಗ ಮಕ್ಕಳು ಅವ್ರ ಮನಸ್ಸಿನಲ್ಲಿ ಆಗುವಂತಹ ಹಿನ್ನೆಲೆಗಳನ್ನ ಹುಡುಕಾಟಗಳನ್ನ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತಾರೆ. ಮತ್ತೆ ಯಾವಾಗ್ಲೂ ಅದೇ ನನ್ಗೆ ಯಾವಾಗ್ಲೂ ಹೇಳುದು, ನೀವು ಪ್ರೀತಿಸಿದಿರ ಅಂತ ಹೇಳಿದ ತಕ್ಷಣ ಈ ಸಂಬಂಧದಲ್ಲಿ ನಾನು ನನ್ನ ಸ್ವಂತಿಕೆ ಇನ್ನಷ್ಟು ಜಾಸ್ತಿ ಆಗ್ತಿದ್ಯಾ, ಅಥವಾ ನನ್ನ ವ್ಯಕ್ತಿತ್ವವನ್ನೇ ನಾನು ಕಳ್ಕೊಳ್ತಾ ಇದ್ದೇನಾ ಅಂತ ಹೇಳೋದನ್ನ, ನನ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದ್ಯಾ, ಇದೆಲ್ಲವನ್ನ ಪ್ರತಿಯೊಂದು ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ನಾನು ಒಂಟಿಯಾಗಿದ್ರೆ ಕೂಡ ಸಂತೋಷವಾಗಿ ಇರಬಲ್ಲೇನೆ ಅಂತ ಎಲ್ಲಾ ಪ್ರಶ್ನೆಗಳನ್ನು ಕೇಳ್ಕೊಂಡ್ರೆ ಹೌದು ಅಂತ ಹೇಳುವಂತಹ ಒಂದು ಉತ್ತರ ಬಂದಿದ್ರೆ ನೀವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀರಿ ಅಂತ ಹೇಳಿ ಅರ್ಥ. ಯಾವಾಗ ಇದಕ್ಕೆ ನೋ ಅಂತ ಹೇಳಿ ಉತ್ತರ ಬರ್ತದೋ ನೀವು ಒಂದು ಸಲ ಆತ್ಮಾವಲೋಕನ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ನಾನು ಹೇಳ್ತೇನೆ. ಪ್ರೀತಿಯ ಒಂದು ಸುಂದರ ರೂಪ ಏನು ಗೊತ್ತಾ, ನೀನು ನನ್ನ ಜೀವನದ ಒಂದು ಭಾಗ ಅಂತ ಹೇಳುದು. ಅದು ಬಿಟ್ಟು ನೀನೇ ನನ್ನ ಸಂಪೂರ್ಣ ಜೀವನ ಅಂತ ಹೇಳಿದ್ರೆ ಇವೆರಡು ವಾಕ್ಯಗಳ ನಡುವೆ ತುಂಬಾ ದೊಡ್ಡ ವ್ಯತ್ಯಾಸ ಇದೆ. ಒಬ್ಬ ವ್ಯಕ್ತಿಯನ್ನ ಪ್ರೀತಿಸುವುದು ಮತ್ತು ಒಬ್ಬ ವ್ಯಕ್ತಿಯ ಮೇಲೆ ನಿಮ್ಮ ಸಂಪೂರ್ಣ ಜೀವನವನ್ನ ಅವಲಂಬಿಸುವುದು ಎರಡು ಒಂದೇ ಅಲ್ಲ. ಹಾಗಾಗಿ ಯಾರಾದ್ರೂ ಬಂದ್ರೆ ನೀವು ಅವರನ್ನ ಪ್ರೀತಿಸಿ, ಅವ್ರನ್ನ ಗೌರವಿಸಿ, ಅವರನ್ನ ಅರ್ಥ ಮಾಡ್ಕೊಳ್ಳಿ, ಆದ್ರೆ ನಿಮ್ಮನ್ನು ನೀವು ಮರಿಬಾರ್ದು, ನಿಮ್ಮ ಕನಸುಗಳನ್ನು ಮರಿಬಾರ್ದು, ನಿಮ್ಮ ಪ್ರತಿಭೆಯನ್ನ, ನಿಮ್ಮ ಕುಟುಂಬವನ್ನ, ನಿಮ್ಮ ಸ್ನೇಹಿತರನ್ನ ಮರಿಬಾರ್ದು. ಅದ್ರಕ್ಕಿಂತ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಸ್ವಂತ ವ್ಯಕ್ತಿತ್ವವನ್ನ ಯಾರಿಗೋಸ್ಕರನೂ ಬದಲಾಯಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಜೀವನದಲ್ಲಿ ಪ್ರೀತಿ ಒಂದು ಸುಂದರ ಅಧ್ಯಾಯ ಹೊರತು ಅದು ಇಡೀ ಒಂದು ಪುಸ್ತಕ ಅಲ್ಲ. ನಾನೊಂದು ಹುಡುಗಿ ಒಂದು ಯಾವುದೋ ಒಂದು ಪ್ರೀತಿಯ ಒಂದು ಇದಕ್ಕೆ ಬಿದ್ದಾಗ ಅವಳಿಗೆ ನಿಜವಾಗ್ಲೂ ಪ್ರೀತಿ ಅನ್ನೋದೇ ಬೇಕಿರ್ಲಿಲ್ಲ. ಅವಳಿಗೆ ತಮ್ಮ ತಂದೆ ತಾಯಿಯರ ಒಂದು ಅಟೆನ್ಷನ್ ಬೇಕಿತ್ತು. ಅದಕ್ಕೋಸ್ಕರ ಅವಳು ಏನ್ ಮಾಡಿದ್ಲು ಅಂತ ಹೇಳಿದ್ರೆ, ಯಾವುದೋ ಒಂದು ಹುಡುಗನನ್ನ ಮಾತಾಡಿಕೊಂಡು ಅವಳ ತಂದೆಯ ಪರಿಚಯಸ್ಥರ ಎದುರಿಗೆ ಅವಳು ಹೋದ್ಲು. ಹಿಡಿದು ಆ ಮೂಲಕ ಅದು ಅವರ ಗಮನಕ್ಕೆ ಬಂದು ಅದ್ರ ನಂತರ ಆದ್ರೂ ಅವ್ರು ನನಗೆ ಗಮನವನ್ನ ಕೊಡ್ಲಿ ಅನ್ನೋದು ಅವಳ ಉದ್ದೇಶ ಆಗಿತ್ತು ಪಾಪ. ಆಮೇಲೆ ಅವ್ರ ತಂದೆ ತಾಯಿ ಅದು ಅವಳಿಗೆ ಈ ತರ ಏನೋ ಸಮಸ್ಯೆ ಇದೆ ಅಂತ ಹೇಳಿ ಎಲ್ಲ ಕೌನ್ಸಿಲಿಂಗಿಗೆ ಕರ್ಕೊಂಡು ಬಂದಾಗ ಅವಳ ಹತ್ರ ಮಾತಾಡಿದಾಗ ನನ್ಗೆ ಗೊತ್ತಾಗಿದ್ದು ಅವಳಿಗೆ ನಿಜವಾಗ್ಲೂ ಏನು ರಿಲೇಷನ್ಶಿಪ್ ಬೇಕಾಗಿರ್ಲಿಲ್ಲ. ಅವಳಿಗೆ ಬೇಕಾಗಿದ್ದು ಅವಳ ತಂದೆ ತಾಯಿಯ ಅಟೆನ್ಷನ್. ಅವಳ ಮನೆಯಲ್ಲಿ ಸ್ವಲ್ಪ ಕಂಪ್ಯಾರಿಸನ್ ಅಥವಾ ಈ ಡಿಸ್ಕ್ರಿಮಿನೇಷನ್ ಇದೆಲ್ಲ ತುಂಬಾ ಆಗ್ತಾ ಇತ್ತು. ಅವಳ ಬಗ್ಗೆ ಯಾರು ಗಮನವೇ ಕೊಡ್ತಾ ಇರ್ಲಿಲ್ಲ, ಪ್ರೀತಿ ತೋರಿಸ್ತಾ ಇರ್ಲಿಲ್ಲ, ಸಮಯ ಕೊಡ್ತಾ ಇರ್ಲಿಲ್ಲ, ತುಂಬಾ ಕಂಪ್ಯಾರಿಸನ್ ಮಾಡಿ ಯಾವಾಗ ನೋಡಿದ್ರು ಅವಾಗ ಅವಮಾನ ಮಾಡ್ತಾ ಇದ್ರು ಅವಳಿಗೆ. ಅವೆಲ್ಲದ್ರಿಂದ ಅವಳಿಗೆ ತಪ್ಪಿಸಿಕೊಳ್ಳೋದಕ್ಕೆ ಒಂದು ಯಾವುದೋ ಒಂದು ಹೆಗ್ಗಲು ಬೇಕಿತ್ತು ಅಳೋದಕ್ಕೆ. ಅದಕ್ಕೋಸ್ಕರ ಒಂದು ಹುಡುಗನನ್ನು ಅವಳು ಚೂಸ್ ಮಾಡ್ಕೊಂಡಿದ್ಲು. ಆಮೇಲೆ ಎಲ್ಲವನ್ನ ಕೂತು ನಾವು ಮಾತಾಡಿದಾಗ ಅದೇ ವಿಷಯ, ಅವಳಿಗೆ ನಿಜವಾಗ್ಲೂ ಒಂದು ರಿಲೇಶನ್ಶಿಪ್ ಬೇಕಿಲ್ಲ. ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಗಂಡು ಮಕ್ಳು ಈ ತರದವರಿದ್ದಾರೆ, ಅವರಿಗೆ ನಿಜವಾಗ್ಲೂ ಒಂದು ರಿಲೇಶನ್ಶಿಪ್ ಅಂತ ಹೇಳಿ ಬೇಕಾಗಿರಲ್ಲ. ಯಾವುದು ಒಂದು ನಮ್ಮ ಮನಸ್ಸಿನಲ್ಲಿ ಇರುವಂತ ನಮ್ಮ ಮಾತುಗಳನ್ನು ಕೇಳುವಂತಹ ಒಬ್ಬ ವ್ಯಕ್ತಿ ಬೇಕಾಗಿರ್ತಾರೆ. ಅದಕ್ಕೋಸ್ಕರ ಶುರುವಾಗುವಂತಹ ಒಂದು ರಿಲೇಷನ್ಶಿಪ್, ಅದು ಫ್ರೆಂಡ್ಶಿಪ್ ಇಂದನೋ ಅದ್ರಿಂದ ಮತ್ತೊಂದು ಏನೋ ಆಗಿ ಸ್ವಲ್ಪ ಆತ್ಮೀಯತೆ ಬೆಳೆದ ತಕ್ಷಣ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ರೆ ಅದು ಪ್ರೀತಿನ, ಅದು ಆಕರ್ಷಣೆನಾ, ಅದೊಂದು ಅವಲಂಬನೆನಾ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ದೆ ನಾವು ಮುಂದುವರೆದಾಗ ಇಂತಹ ಸಮಸ್ಯೆಗಳಲ್ಲಿ ಸಿಕ್ಕಾಕಿಕೊಳ್ಳೋದು ಜಾಸ್ತಿ ಆಗತ್ತೆ. ಹಾಗಾಗಿ ಪೋಷಕರು ತಮ್ಮ ಮಕ್ಕಳಿಗೆ ಒಂದಿಷ್ಟು ಸಮಯವನ್ನ ಕೊಟ್ಟು ಅಥವಾ ಇಂತಹ ಒಂದು ಏನಾದ್ರೂ ನಮ್ಮ ಮಕ್ಕಳು ಈ ತರದ ಒಂದು ತಮ್ಮ ರಿಲೇಷನ್ಶಿಪ್ ಅಲ್ಲಿ ಇದ್ದಾರೆ ಅನ್ನುವಂತಹ ಹೊರಗಡೆಯಿಂದ ಯಾವತ್ತಾದ್ರೂ ಮಾಹಿತಿಗಳು ಬಂದಾಗ ಅವರಿಗೆ ನಾವು ನೈತಿಕ ಪೊಲೀಸ್ ಗಿರಿ ಏನಿದೆ ಅದನ್ನ ಮಾಡದೆ ಅವರನ್ನ ಕೂರಿಸಿ ಎಲ್ಲಿಯೋ ನಮ್ಮಿಂದನೇ ಏನೋ ತಪ್ಪಾಗಿರ್ಬೇಕು, ನನ್ನ ಮಗಳು ಅಥವಾ ಮಗ ಹೊರಗಡೆ ಒಂದು ಪ್ರೀತಿಯನ್ನ ಅರಸಿ ಹೋಗಿದ್ದಾರೆ ಅಂದ್ರೆ ನಮ್ಮ ಪ್ರೀತಿಯಲ್ಲಿ ಏನೋ ಕೊರತೆ ಆಗಿರ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡಾಗ ಅವರಿಗೊಂದಿಷ್ಟು ಸಮಯವನ್ನ ಕೊಟ್ಟು ಅವರನ್ನ ಪ್ರೀತಿಯಿಂದ ಕೂರಿಸಿ ಮಾತನಾಡಿ ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನ ಕೊಟ್ರೆ ಖಂಡಿತವಾಗ್ಲೂ ಇಂತಹ ಒಂದು ರಿಲೇಷನ್ಶಿಪ್ ಅಲ್ಲಿ ಯಾವುದೋ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಅಥವಾ ಒಂದು ರಿಲೇಷನ್ಶಿಪ್ ಅಲ್ಲಿ ತನ್ನ ವ್ಯಕ್ತಿತ್ವವನ್ನ ಕಳೆದುಕೊಳ್ತಿದ್ದಾರೆ ಅಂತ ಹೇಳುವಂತಹ ಸಮಯ ಬಂದಾಗ ಖಂಡಿತವಾಗ್ಲೂ ಆ ಮಕ್ಕಳು ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಹೇಳ್ಬೋದು. ಈಗ ನಾನು ಅದೇ ಹೇಳ್ತಾ ಇದ್ದೆ, ಎಲ್ಲ ರಿಲೇಷನ್ಶಿಪ್ ಅಲ್ಲಿ ಯಾವುದೋ ಒಂದು ರಿಲೇಷನ್ಶಿಪ್ ಅಲ್ಲಿ ತುಂಬಾ ಖುಷಿ ಆಗುತ್ತೆ ಶುರುವಾದಾಗ. ಮೊದಲು ನಾನು ಮತ್ತು ನೀನು ಅಂತ ಹೇಳಿರುತ್ತೆ, ಆಮೇಲೆ ನಾವು ಅಂತ ಹೇಳಿ ಶುರುವಾಗತ್ತೆ, ನಾವು ನಾವು ನಾವು ಅಂತ ಹೇಳಿ. ಆಮೇಲೆ ಅದ ಒಂದು ಹಂತದ ನಂತರ ಅವನ್ ಏನ್ ಹೇಳ್ತಾನೆ, ಅವನಿಗೆ ಏನ್ ಇಷ್ಟ ಆಗುತ್ತೆ, ಅವನ್ ಸಿಟ್ಟು ಬರುತ್ತೆ, ಅವಳಿಗೆ ಬೇಜಾರಾಗುತ್ತೆ, ಈ ತರದ ಒಂದೆಲ್ಲ ಬಂದಾಗ ನಾವು ನಮ್ಮ ಸಂಬಂಧ ಹೇಗಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ನಾನು ಇಂದ ನಾವುಗೆ ಯಾವಾಗ ಆರೋಗ್ಯಕರ, ಯಾವಾಗ ಅಂತ ಹೇಳಿದ್ರೆ ಒಬ್ಬರ ಬಗ್ಗೆ ಇನ್ನೊಬ್ರು ಯೋಚಿಸೋದು ಒಳ್ಳೇದೆ, ಸಮಯ ಕಳೆಯೋದು ಒಳ್ಳೇದೆ, ಕೆಲವು ನಿರ್ಧಾರಗಳನ್ನ ಒಟ್ಟಿಗೆ ತೆಗೆದುಕೊಳ್ಳುವುದು ಕೂಡ ಒಳ್ಳೇದೆ. ಆದ್ರೆ ಆರೋಗ್ಯಕರ ಸಂಬಂಧ ಅಂತ ಹೇಳಿ ಬಂದಾಗ ನಾವು ಬಂದ್ರು ಕೂಡ ನಾನು ಅನ್ನೋದು ಸಾಯೋದಿಲ್ಲ, ನನಗೆ ನನ್ನದೇ ಆಸಕ್ತಿ ಇರುತ್ತೆ, ನನಗೆ ನನ್ನದೇ ಆದ ಸ್ನೇಹಿತರು ಇರ್ತಾರೆ, ನನ್ನದೇ ಆದ ಅಭಿಪ್ರಾಯಗಳು ಇರುತ್ತೆ, ನನ್ನದೇ ಆದ ಕೆರಿಯರ್ ಗೋಲ್ಸ್ಗಳು ಇರುತ್ತೆ, ಅಥವಾ ಕೆಲವೊಂದು ವಿಷಯಗಳಲ್ಲಿ ನನ್ನ ಪಾರ್ಟ್ನರ್ಗಿಂತ ಭಿನ್ನವಾದ ಅಭಿಪ್ರಾಯ ಕೂಡ ನನ್ನದು ಇರಬಹುದು. ಆದ್ರೆ ಅದಕ್ಕಾಗಿ ಆ ಸಂಬಂಧ ಮುರಿಬಾರದು. ಇನ್ನೊಬ್ಬರ ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್ ಏನಿದೆ ಅಲ್ಲ ಅದನ್ನ ಅದು ಲವ್ಗೆ ಬೇಕೇ ಬೇಕು ಅಂತ ಹೇಳಿ ಏನು ಇದು ಇರೋದಿಲ್ಲ. ನೀನ್ ನನ್ನಂತೆ ಯೋಚಿಸ್ಬೇಕು ಅನ್ನೋದು ರಿಲೇಷನ್ಶಿಪ್ಪೇ ಆಗೋದಿಲ್ಲ. ನೀನು ಬೇರೆ ರೀತಿಯಲ್ಲಿ ಯೋಚಿಸಿದ್ರು ಕೂಡ ನಿನ್ನ ಮಾತನ್ನ ನಾನು ಕೇಳೋದಕ್ಕೆ ಸಿದ್ಧ ಅನ್ನುವಂಥದ್ದು ಮೆಚುರಿಟಿ ಆಗ. ಹಾಗಾಗಿ ಯಾವುದೇ ಒಂದು ಸಂಬಂಧ ಇಮೋಷನಲ್ ಸಪೋರ್ಟ್ ಆಗ್ಬೇಕೆ ಹೊರತು ಇಮೋಷನಲ್ ಡಿಪೆಂಡೆನ್ಸಿ ಆಗ್ಬಾರ್ದು. ಈ ತರ ಒಂದು ಬೆಳೆಸ್ಕೊಂತು ಅಂತ ಹೇಳಿ ಆದ್ರೆ ರಿಲೇಷನ್ಶಿಪ್ ಅಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ ಅದು ನಿಜವಾದ ರಿಲೇಷನ್ಶಿಪ್, ಅದೇನು ಅಟ್ರಾಕ್ಷನ್ ಅದೇನು ಅಂತ ಹೇಳಿ ಅರ್ಥ ಮಾಡ್ಕೊಂಡು ಅಥವಾ ತಪ್ಪುಗಳು ಆಗ್ತಾ ಇದ್ದಾಗ ಒಂದು ಕ್ಷಣದಲ್ಲಿ ನಾನು ಹೇಳಿದ್ನಲ್ಲ ಎರಡು ಕಾಲಂಗಳನ್ನು ನಾವು ಮಾಡಿಕೊಂಡು ನಮ್ಮ ಆತ್ಮಾವಲೋಕನ ನಮ್ಮ ಒಂದು ಈ ಸಂಬಂಧ ರಿಲೇಷನ್ಶಿಪ್ ನ ಒಂದು ಆತ್ಮಾವಲೋಕನ ಮಾಡಿಕೊಂಡಾಗ ನಮಗೇನಾದ್ರೂ ಇದು ತಪ್ಪು ದಾರಿಯಲ್ಲಿ ಸಾಗ್ತಾ ಇದೆ ಅನ್ನುವಂತ ಒಂದು ಸಣ್ಣ ಅನುಮಾನ ಬಂದ್ರು ಕೂಡ ಈ ಸಂಬಂಧದ ಬಗ್ಗೆ ನಾವು ಮತ್ತೊಮ್ಮೆ ಒಂದು ಸೆಕೆಂಡ್ ಥಾಟ್ ಇಟ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ನನಗೆ ಅನ್ಸುತ್ತೆ.
1: ಬ್ಯೂಟಿಫುಲ್ ಆಗಿ ಹೇಳಿದ್ರೆ, ಆಕ್ಚುಲಿ ನಾವು ಸಂಬಂಧದಲ್ಲಿ ಇದ್ದಾಗ ನಾನು ಏನನ್ನ ಕಳ್ಕೋತಿದ್ದೀನಿ ಅಥವಾ ನಾನು ಏನನ್ನ ಪಡ್ಕೋತಿದ್ದೀನಿ ಅಂದ್ರೆ ಮೆಟೀರಿಯಲಿಸ್ಟಿಕ್ ಅಲ್ಲ, ಲೌಕಿಕವಾಗಿ ನನ್ಗೆ ಎಷ್ಟು ದುಡ್ಡು ಸಿಕ್ತು, ನಂಗೆ ಎಷ್ಟು ಡ್ರೆಸ್ ಬಂತು, ಎಷ್ಟು ಗಿಫ್ಟ್ ಬಂತು, ಆ ಲೆಕ್ಕಾಚಾರಗಳಲ್ಲ. ನಾನು ಒಂದು ವ್ಯಕ್ತಿಯಾಗಿ ಬೆಳಿಲಿಕ್ಕೆ ಇವ ಅಥವಾ ಇವಳು ನನಗೆ ಪಾರ್ಟ್ನರ್ ಆಗಿ ಸಿಕ್ಕಿದ್ರೆ ನಾನು ಏನೇನೆಲ್ಲ ಗೇನ್ ಆಗ್ತಾ ಇದೆ, ನನಗೆ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಇದೆಯಾ, ಸಪೋರ್ಟ್ ಜಾಸ್ತಿ ಆಗ್ತಾ ಇದೆಯಾ, ಬ್ಯಾಕ್ ಬೋನ್ ಆಗಿ ಹೇಳ್ತಾ ಇದ್ದಾರಾ, ನಾನು ಯಾವ್ದ್ರಲ್ಲಿ ಹೆದರ್ಕೊಳ್ತಿದ್ದೀನಿ ಆ ವಿಷಯಕ್ಕೆ ಧೈರ್ಯ ತುಂಬತಾ ಇದ್ದಾರಾ, ಅಥವಾ ಇನ್ನೊಂದು ಯಾವ್ದಾದ್ರೂ ಪ್ಲಸ್ ಆಗ್ತಾ ಇರೋದು ನನ್ನ ಪರ್ಸನಾಲಿಟಿನಲ್ಲಿ, ಅದನ್ನ ಲೆಕ್ಕ ಹಾಕ್ಬೇಕು, ಅನಾಲಿಸಿಸ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ನಿಮ್ಮ ಈ ಮಾತಿನಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ ಸೋಣ ಮೇಡಮ್. ಒಂದ್ ವೇಳೆ ಅದು ಮೈನಸ್ ಆಗ್ತಾ ಹೋಗ್ತಿದ್ರೆ ನಮ್ಮ ರಿಲೇಷನ್ಶಿಪ್ ಅನ್ನ ಇನ್ನೊಮ್ಮೆ ನಾವು ಅನಲೈಸ್ ಮಾಡ್ಕೊಳ್ಬೇಕು ಅಲ್ದಾ? ತುಂಬಾ ತುಂಬಾ ಚಂದದಲ್ಲಿ ಹೇಳಿದ್ ನೀವು ಈ ಮಾತನ್ನ. ಇದು ಯಾರೇ ಯಾವುದೇ ಸಂಬಂಧದಲ್ಲಿದ್ರು ಒಂದ್ಸಲ ಇದೊಂದು ಸೂತ್ರನ ಅಳವಡಿಸ್ಕೊಂಡು ಕಾಣಿ, ನೀವು ಒಳ್ಳೆಯ ಸಂಬಂಧದಲ್ಲೇ ಇರ್ತೀರಿ ಮತ್ತೆ ಅಲ್ಲಾ.
0: ಖಂಡಿತವಾಗ್ಲೂ.
1: ಸೊ ಸುರ್ಣ ಮೇಡಮ್, ನಮ್ಮ ಪ್ರಿಯ ಮನಸೆ ಮುಗಿಸಿ ಹೊರಡೋ ಹೊತ್ತಾಯ್ತು. ಧನ್ಯವಾದಗಳು ನಿಮ್ಗೆ ಪ್ರಿಯ ಮನಸೆ. ಈ ಸಂಚಿಕೆ ಒಂದು 33 ಸಂಚಿಕೆನ ನೀವು ನಡ್ಸಿಕೊಟ್ರಿ, ಎಷ್ಟೇ ಪುರುಸೋತಿಲ್ಲ ಅಂದ್ರು ಆ ಪ್ರೀತಿಗೆ, ಆ ವಿಶ್ವಾಸಕ್ಕೆ, ನಿಮ್ಮ ಈ ನಿಷ್ಠೆ ಬದ್ಧತೆಗೆ ನಮ್ಮ ರೇಡಿಯೋ ಕುಂದಾಪುರ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್.
0: ನಿಮ್ಗೂ ಕೂಡ ತುಂಬಾ ತುಂಬಾ ತುಂಬಿರುದೇವ ಧನ್ಯವಾದಗಳು.
1: ಪ್ರಿಯ ಕೇಳುಗರೆ, ಇಷ್ಟೊತ್ತು ಪ್ರಿಯ ಮನಸ್ಸಲ್ಲಿ ನಮ್ಮ ಸುವರ್ಣ ಕುಂದಾಪುರ ಅವರ ಮಾತನ್ನ ಕೇಳ್ವಿ ನಾವು. ಪ್ರೀತಿ ಅದ್ರಲ್ಲೂ ಅನ್ಕಂಡೀಷನಲ್ ಲವ್, ಅದ್ರಲ್ಲೂ ನಿಜವಾದ ಪ್ರೀತಿಯನ್ನ ನಾವು ಹೆಂಗೆ ಕಂಡ್ಕೊಂಬ್ದ ಅಂಬುದನ್ನ ಸ್ವಲ್ಪ ಮಟ್ಟಿಗೆ ಇವತ್ತು ನಮ್ಗೆ ಅರ್ಥ ಮಾಡ್ಕೊಂಬಾಯ್ತು, ಅರ್ಥ ಮಾಡ್ಕೊಂಬಾಯ್ತು. ಹಾಂಗಾಯಿ ಮತ್ತೊಮ್ಮೆ ಸ್ವರ್ಣ ಮೇಡಮ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾವು ಹೊರಡ್ತೋ. ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮುಂದಿನ ಪ್ರಿಯ ಮನಸ್ಸೇ ಮುಂದಿನ ಸಂಚಿಕೆಯಲ್ಲಿ ಮಾತು ಸಿಕ್ತೋ. ಕೇಂತಾ ಇರಿ, ಬಾಯ್.
2: ಹೋಯ್ ಎಲ್ರಿಗೂ ನಮಸ್ಕಾರವೇ. ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಶುಭಾಶಯಗಳು. ನಾ ನಿಮ್ಮ ಸುಮೇತ್ ಪುರಾಣಿಕ. ಕುಂದಾಪುರ ಕನ್ನಡದಲ್ಲಿ ಬೇಕಾದಷ್ಟು ಗಾದಿ ಇತ್ತಂಬ್ರೆ, ಕೆಲವು ಗಾದೆಗಳಿಗೆ ಕತಿ ಸಹಿತ್ ಅಂಥದೊಂದು ಗಾದಿ ಮಾತೆ ನಿಮ್ಮ ಹೇಳಿಕೊರ್ಟಿದ್ನೆ. ಒಕ್ಕೋಡಿಯವ್ರು ಬಂದ್ರ ಅಂಬ್ರು ಗಾಡಿ ಓಡಿಸಿ ಕೊಟ್ರಂಬ್ರು ಅಂತ ಒಂದು ಗಾದಿ ಇತ್ತು. ಕತಿ ಕೇಂತ್ರಿಯಾ, ಕುಂದಾಪುರದಲ್ಲಿ ಒಂದ್ಸತಿ ಒಂದು ಮನೆಗೆ ಜೋರು ಬೆಂಕಿ ಹತ್ಕೊಂಡದಂಬ್ರೆ. ಪಕ್ಕದ ಮನೆಯವರು ಊರ್ ಜನರು ಎಲ್ಲ ಬಂದು ಬೆಂಕಿ ನೊಂಚು ಕಾಣ್ತಿದ್ರು. ಅದೇ ದಾರಿ ಹಂಗೆ ಒಬ್ರು ಒಕ್ಕೋಡಿಯವ್ರು ನಡ್ಕೊ ಹೋಗ್ತಿದ್ರಮ್ರು. ಅವ್ರು ಈ ಬೆಂಕಿ ಹತ್ಕೊಂಡದ ಕಂಡು ದಡ್ಬಡ್ ದಡ್ಬಡ್ ಓಡಿ ಬಂದ್ರಮ್ರು. ಓಡಿ ಬಂದು ಕೆಲಸ ಮಾಡುದ್ ಬಿಟ್ಟು, ಏ ಅಕ್ಕ ಅಲ್ಲಿ ಬೆಂಕಿ ಹತ್ಕೊಂಡಿತ್ತು ಅದಕ್ಕೊಂದು ನೀರ್ ಹಾಕ, ಇಲ್ಲಿ ಗ್ವಾಡೆ ನೀರ್ ಹಾಕ, ಏ ಇಲ್ಲಿ ಬುಡ್ದೆ ನೀರ್ ಹಾಕ, ಅಲ್ಕ ಹಂಚ್ ಮೇಲೆ ಹತ್ಕೊಂಡಿತ್ತು ಅಲ್ಲಿ ನೀರ್ ಹಾಕ ಅನ್ಕಂಡು ಬರೀ ಯಜಮಾನಿಕೆ ಮಾಡ್ತಿದ್ದೀರಮ್ರು. ಅಂತೂ ಕೊನೆಗೆ ಬೆಂಕಿಯೂ ನಂದಿ ಹೋಯ್ತು, ಮನೆಯೂ ಸುಟ್ಟೋಯ್ತು, ಗ್ವಾಡಿ ಒಂದು ಉಳ್ಕಂತಮ್ರು ಕಾಣಿ. ಇವ್ರ ಊರ್ ಜನರೆಲ್ಲ ಅದನ್ ಕಂಡ ಒಕ್ಕೋಡಿಯವ್ರು ಬಂದ್ರ ಗಾಡಿ ಒಂದು ಉಳಿಸಿ ಕೊಟ್ಟಿಗೆ ಹೋರ್ಕಾಣಿ ಅನ್ಕಂಡು ವ್ಯಂಗ್ಯ ಮಾಡ್ಕೊಂಡು ಈ ಗಾದಿ ಮಾತನ್ನ ಸೃಷ್ಟಿ ಮಾಡಿರು. ಕೆಲವರು ಕೆಲಸ ಬಂದ್ರು ಕೆಲಸ ಮಾಡೋದಿಲ್ಲ, ಬರೀ ಯಜಮಾನಿಕೆ ಮಾಡ್ತೇಕಂತ್ರು. ಇಂಥವ್ರಿಗೋಸ್ಕರ ಈ ಗಾದಿ ಮಾತು ಹೇಳ್ತಾರೆ ಕಣಿ. ಕುಂದಾಪುರ ಕನ್ನಡದಲ್ಲಿ ಹಿಂಗಿದೆ ಗಾದಿಗಳಿತ್ ಕಣಿ. ಹೇಳುದಾರೆ ಹೊಗಳಿ ಹೊಗಳಿ ನಗಳ ನುಂಗಿತ್ತು, ಕಲ್ತದ ಹೆಚ್ಚೆ ಕಾಲ್ ಮೇಲಾಯ್ತು, ಗಾಳಿ ಬರ್ಕು ಮನೆಗೆ ಹೋಯ್ಕು, ಎತ್ತು ಸತೋಯ್ಕು ಒಣಗ್ ಬಿಟ್ಟೋಯ್ಕು, ಹಿಂಗಿಂದೆ. ಈ ಗಾದಿ ಗೊತ್ತಿಪ್ಪವ್ರು ಒಂಚೂರು ಹಮಲು ಮಾಡ್ಕಣಿ, ಗೊತ್ತಿಲ್ದಿದ್ದವ್ರು ನೀವು ದೊಡ್ಡವ್ರ ಹತ್ರ ಕೇಂಡ ತಿಳ್ಕಣಿ. ಅಕ್ಕ ನಾ ಬತ್ತೆ, ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಸುಮೇತ್ ಪುರಾಣಿಕ, ನಮಸ್ಕಾರ.
3: ಹಾಯ್ ಎಲ್ರಿಗೂ ವಿಶ್ವ ಕುಂದಾಪುರ ದಿನದ ಶುಭಾಶಯಗಳು. ನಿಮ್ಗೋಸ್ಕರ ಹೊಸ ಕಾರ್ಯಕ್ರಮದೊಂದಿಗೆ ನಾವು ಬಂದಿತ್ತು ಮಹಿಳೆಯರು. ಈಗ ನಿಮ್ ಮುಂದೆ ಪ್ರಸ್ತುತ ಪಡಿಸೋ ಕಾರ್ಯಕ್ರಮ ಇತ್ತಲೇ ಅದು ಹೊಸ್ತೇ. ಯಾವ್ದಂದ್ರಿಯ ಕಥಾವಾಚನ, ಶ್ರೀಮತಿ ವಾಣಿಯವರು ಬರೆದ ಮರಳಿ ಮನೆಗೆ ಎಂಬ ಕಥೆಯನ್ನ ಈಗ ನಾವು ನಿಮ್ ಮುಂದೆ ಹೇಳುತ್ತೋ. ಶ್ರೀಮತಿ ವಾಣಿಯವರು ಹಿಂದಿನ ಕಾಲದ ಮಹಿಳೆಯರ ತಲ್ಲಣಗಳ ಬಗ್ಗೆ ಮಾತ್ರ ಅಲ್ಲದೆ ಇಲ್ಲಿ ಸಮಾಜದಲ್ಲಿ ಇಪ್ಪ ಸಮಸ್ಯೆಗಳ ಬಗ್ಗೆ ಬರೆದವರು. ಇವ್ರ ಮೂರು ಕಾದಂಬರಿ ಇತ್ತಲೆ, ಹೊಸ ಬೆಳಕು, ಶುಭ ಮಂಗಳ, ಎರಡು ಕನಸು ಎಂಬುದು ಸಿನಿಮಾ ಆಯಿತು. ಇವರು ಎರಡು ಕಥಾ ಸಂಕಲನ ಬರೆದಿದ್ರು, ಬಾಬು ಬರ್ತಾನೆ ಮತ್ತು ನಾಣಿಯ ಮದುವೆ ಅನ್ಕೊಂಡು. ಅದರಲ್ಲಿ ಈ ನಾಣಿಯ ಮದುವೆಯಿಂದ ನಾವು ಒಂದ್ ಕತೆ ಹೆಕ್ಕಿತ್ತು, ಅದೇ ಮರಳಿ ಮನೆಗೆ ಎಂಬುದು. ಈ ಕಥೆಯಂಗೆ ಒಟ್ಟು 6 ಪಾತ್ರ ಬತ್ತತ್ತು. ಅದರಲ್ಲಿ ಅಮ್ಮನ ಪಾತ್ರ ಮಾಡುವವರು ಸುಮನ ಹೇರಳೆಯವರು. ಈ ಅಮ್ಮನ ಮೊದಲನೇ ಮಗ ಶಂಕರನ್ ಪಾತ್ರನ ಸುಪ್ರತಾ ಪುರಾಣಿಕ ಮಾಡ್ತರು. ಈ ಮೊದಲನೇ ಮಗನ ಶಂಕರನ್ ಹೆಂಡತಿ ಪಾತ್ರನ ವಿನಯ ಉಡುಪ. ಈ ಪಾತ್ರದ ಹೆಸರು ಭಾಗ್ಯ ಅನ್ಕೊಂಡು. ಇನ್ ಎರಡನೇ ಮಗ ದೊರೆಸ್ವಾಮಿ, ಅದು ನಾನೇ ಅಂದ್ರೆ ಮಹಾಲಕ್ಷ್ಮಿ ಸೋಮಯಾಜಿ ಮಾಡ್ತು. ನನ್ ಹೆಂಡತಿ ಸುನಂದನ್ ಪಾತ್ರನ ಸರಿತಾ ಉಪಾಧ್ಯಾಯರು ಮಾಡ್ರೆ, ಇನ್ನು ಮೊಮ್ಮಗಿನ ಪಾತ್ರ ಇತ್ತಲೆ ಅದನ್ನ ಶ್ರೀಜಿತ್ ಸೋಮಯಾಜಿ ಮಾಡ್ತು. ಹಿನ್ನೆಲೆ ಸಂಗೀತವನ್ನ ಕೊಡುವವರು ಸುಮೇಧ ಪುರಾಣಿಕರವರು. ಹಾಗಾದ್ರೆ ಕೇಂಬ ಈಗ ಮರಳಿ ಮನೆಗೆ ಕಥಾವಾಚನವನ್ನ

0: ಮತ್ತೆ ಅವಲಕ್ಕಿಗೆ ಬೆಲ್ಲ ಹಾಕಿ ಪುಡಿ ಮಾಡಿ ಹಾಲಲ್ಲಿ ನೆನೆಸಿ ತಕೊಂಡ್ ಬಂದಿದೆ. ತಗೊಳ್ಳಿ ತಿನ್ನಿ ಅತ್ತೆ.
1: ಕೊಡ. ಮಡಿಲ್ ಮಾಡಿದ್ಯಾ?
0: ಹೌದಪ್ಪ, ಮಿನ್ಕಣ್ ಮಡಿಲೇ ಮಾಡ್ಕೊ ತಕ ಬಂದಿದೆ.
1: ಕಾಫಿ ಎಲ್ಲಿತ್ತ?
0: ಇಲ್ಲಿತ್ತು, ತಕಣಿ.
1: ಕೊಡ. ಥೂ, ಇದೆ ಅಂತ ಈ ನಮೂನೆ ಸಕ್ಕರೆ ಹಾಕಿದ್ಯಲೆ. ಯೋ, ರಾಮನವಮಿ ಪಾನ್ಕ ಕಣಗಿತ್ತು. ನನ್ ಕಾಫಿ ಸಿ ಇದ್ರ ಆತಿಲ್ಲ ನನ್ ಕಣ್, ಗೊತ್ತಿಲ್ಲಯ ನಿಂಗೆ?
0: ನಾನು ಅದನ್ನೇ ಕುಡ್ದಿನಲೆ, ಸಮಯ ಇದ್ದಿತ್ತ.
1: ನಿನ್ನ ಅಲ್ಗೆಗೆ ಅಂತದು ಆಯ್ತು.
0: ಇರ್ಲಿ ಬಿಡಿ, ಹಂಗಾರ್ ಬೇರೆ ಮಾಡ್ಕೊ ತಕ ಬತ್ತೆ, ತಡೀನಿ.
1: ತಕೋ, ಸಕ್ಕರೆ ಕಮ್ಮಿ ಹಾಕಂಡ ಮಾಡ್ಕ ಬಾ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ಕಾಗದ ಬಂದಿತ್ತ.
1: ಎಂತ
2: ಕಾಗದ? ಕಾಗದ ಬಂದಿತ್ತ ದೊರೆ. ಕಾಗದ ಬರಿಲ್ಲ, ಕಾಗದ ಬರಿಲ್ಲ ಅಂತಿದ್ಯಲೆ, ಈಗ ದೊರೆ ಕಾಗದ ಬಂದಿತ್ ಕಣ್.
1: ದೊರೆ ಕಾಗದವ? ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಎಂತ ಬರ್ದಿದ?
2: ಅವನೇ ಬತ್ತ ಅಂಬ್ರ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಹೇಗ್ಲಿ ಬತ್ ನಮ್ರ?
2: ಇವತ್ತೇ, ಇವತ್ ರಾತ್ರಿ 8 ಗಂಟೆಗೆಲ್ಲ ಅವ ಇಲ್ಲಿರ್ತ. ತಗೋ ತಗೋ, ನೀನೇ ಓದ್ಕೋಬೇಕಿರ್.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ನಂಗ್ ಓದಕ್ಕಾಗ್ತಾನ? ಕಣ್ಕಾಂತತ್ತ ನಂಗೆ? ತಮಾಷೆ ಮಾಡ್ತೀಯ? ದೊರೆ ಬತ್ನಲೆ, ಹೋಯ್ಲಿ ಬಿಡ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ,
2: ನಾ ಬತ್ತಿಯಕ?
1: ದೊರೆ ಬತ್ ನಂಬ್ರ, ದೊರೆ ಬತ್ ನಂಬ್ರ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
0: ಅತ್ತೆ, ಕಾಫಿ ತಕಣಿ.
1: ಕೊಡ. ಭಾಗ್ಯ, ಗಂಟೆ ಎಷ್ಟಾಯ್ತ?
0: 11 ಗಂಟೆ. 11 ಗಂಟೆ ಆಯ್ತ, ಎಂತಕ್ಕೆ?
1: ರಾತ್ರಿ 8 ಗಂಟೆಗೆ ದೊರೆ ಬತ್ ನಂಬ್ರ, ಅದಕ್ಕೆ ಕೇಂಡೆ. ಇನ್ನು 11 ಗಂಟೆ ಅಷ್ಟೇ, 8 ಆಯ್ತ ಕಂಡೆ. ಥೋ, ಇದು ಎಂತದ ಇದು? ಕಾಫಿ ಸಕ್ಕರೆ ಹಾಕ್ಲಿಲ್ಲಲೆ.
0: ಸಕ್ಕರೆ ಕಮ್ಮಿ ಹಾಕಂದ್ ನೀವೇ ಹೇಳದ್ದಲ್ಲ ಅತ್ತೆ.
1: ನಾನ್ ಹೇಗ್ಲಾಗ ಹೇಳದ್? ನಂಗೆ ಕಾಫಿ ಸಿಹಿ ಆಯ್ರಕ್, ನೀವು ಕುಡಿಯೋ ಹಂಗೆ ಕೈ ವಿಷ ಅಲ್ಲ ನಾ ಕುಡುದ.
0: ಹಂಗಾರ್ ಕೊಡಿ, ಸಕ್ಕರೆ ಹಾಯ್ಕೊಂಡ್ ತಕೊಂಡ್ ಬತ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ. ಭಾಗ್ಯ, ರಾತ್ರಿ ದೊರೆ ಬತ್ನಲೆ, ಅವನಿಗೆ ಸೊಪ್ಪಿನ ಹುಳಿ ಅಂದ್ರ ಜೀವ ಮರೈತಿ. ಅವ ಬಪ್ಪಷ್ಟೊತ್ತಿಗೆ ಬಿಸಿ ಬಿಸಿ ಸೊಪ್ಪಿನ ಹುಳಿ ಮಾಡಿಡಕ.
0: ಆಯ್ತತೆ, ಸೊಪ್ಪಿನ ಹುಳಿಯೇ ಮಾಡಿಡ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ನಿನ್ ಮಗ ದೊರೆ ಸ್ವಾಮಿ ಬಂದ ಕಾಣ.
1: ದೊರೆ, ದೊರೆ ಬಂದ್ಯ ಮಗ?
3: ಅಮ್ಮ ನಮಸ್ಕಾರ ಮಾಡ್ತೇಮ್ಮ.
1: 100 ವರ್ಷ ಸುಖದಂಗಿರು ಮಗ. ಯಾಕ ಮಗ ಇಷ್ಟು ಸಣ್ಣ ಹೋಯ್ದ್ಯಲೆ?
3: ಕೆಲ್ಸ ಜಾಸ್ತಿ ಅಮ್ಮ. ಅಮ್ಮ ಈಗ
1: ಬಾಳೆಹಣ್ಣು ತಂದ್ಯಾ? ಅಯ್ಯೋ, ಬಂಗಾರದ ಅಂತ ಮಗ. ನಂಗೆ ಎಂತ ಇಷ್ಟ ಅನ್ಕಂಡು ಗೊತ್ತಿತ್ತ ಅವನಿಗೆ? ಎಂತಕ್ ಮಗ 2 ವರ್ಷದಿಂದ ಬರ್ಲೇ ಇಲ್ಲಿಯಲೆ?
3: ರಜಾ ಇರ್ಲಿಲ್ಲ ಅಮ್ಮ.
1: ರಾಜಣ್ಣನ? ಯಾವ ರಾಜಣ್ಣ?
2: ದೊರೆ, ಅಮ್ಮಂಗ್ ಸ್ವಲ್ಪ ಗಟ್ಟಿ ಮಾಡಿ ಹೇಳ್ಕ. ಒಂದೊಂದ್ಸಲ ಕಿಮಿ ಕೇಳತ್ತ, ಒಂದೊಂದ್ಸಲ ಕೇಂತಿಲ್ಲ ಕಾಣ. ಅಮ್ಮ ರಜಿ ಸಿಕ್ಕಿಲ್ಲ ಅಮ್ರ, ರಜಿ.
1: ಹಂಗ ಹೇಳ್ ಮತ್ತೆ. ರಾಜಣ್ಣ, ರಾಜಣ್ಣ ಅಂದ್ರೆ ನಂಗೆ ಹೆಂಗ್ ಗೊತ್ತಾಗ್ತ? ಸುನಂದ ಹುಷಾರಿದ್ಲ ಮಗ.
3: ಎಲ್ಲ ಲಾಯ್ಕಿದ್ರ. ನಿನ್ನ ಕೇಳ್ಲ. ನಿನ್ನ ಕೇಳ್ಲ ಸುನಂದ.
1: ಅವಳನ್ನ ಕರ್ಕ ಬರ್ಕಿತ್ತ. ಪಾಪ, ನನ್ನ ಕಾಣ್ಕಂದ್ ಎಷ್ಟ ಆಸೆ ಪಡ್ತಿದ್ಲು ಏನೋ.
3: ಅಮ್ಮ ಎಲ್ಲರೂ ಬಂದ್ರೆ ಮನೇಲಿ ಯಾರಮ್ಮ? ಮನಿ ಕಂಡ್ಕಂಕೆ ಒಬ್ರಾರು ಬೇಕಲ್ದ?
2: ನೀವಿಬ್ರ ಮಾತಾಡ್ಕಂತೀರಿ, ನಾ ಹೋಯ್ ಬತ್ತೆ.
1: ಪ್ರೇಮ ಸತ್ಯ ಎಲ್ಲ ಹುಷಾರ ಇದ್ರ ಮಗ?
3: ಹೌದಮ್ಮ, ಎಲ್ಲರೂ ಹುಷಾರಿದ್ರ.
1: ಅವನ್ನು ಕರ್ಕ ಬರ್ಕಿತ್ತು. ಪಾಪ, ಅಜ್ಜಿ ಅಂದ್ರ ಅವಕ್ ಪ್ರಾಣ.
3: ಸ್ಕೂಲಿಗೆ ರಜೆ ಇರ್ಕಲ್ಲಮ್ಮ. ಅಮ್ಮ ನಾನ ಕೈಕಾಲ್ ತೊಳ್ಕೊಂಡ್ ಬತ್ತೆ, ಬಸ್ಸಲ್ ಬಂದು ಸಾಕಾಯ್ತ.
1: ದೊರೆ, ಈ ಸಲ ನೀ ಎಷ್ಟು ದಿನ ಇರ್ತೀಯ?
3: ಅಮ್ಮ ಇನ್ನು ನಾನ್ 3 ದಿನ ಇಲ್ಲೇ ಇರ್ತೇ ಅಮ್ಮ, ಇಲ್ಲೊಂದ್ ಸ್ವಲ್ಪ ಕೆಲ್ಸ ಇತ್ತು ನಂಗೆ.
1: ಈ ಸಲ ನೀ ಹೋಪೊತ್ತಿಗೆ ನನ್ನನ್ನು ಬೆಂಗಳೂರಿಗೆ ಕರ್ಕ ಹೋತಿಯ?
3: ನೀನ ಬೆಂಗಳೂರಿಗೆ ಬತ್ತೀಯ?
1: ಹೌದು ಮಗ, ನಂಗಿಲ್ ಬರೀ ಬೇಜಾರಾತಿತ್ತ. ಶಂಕರ ಇಲ್ಲಿಲ್ಲ ಅಲ್ದ?
3: ಶಂಕರಣ್ಣ ಇಲ್ಲಿಲ್ಲ ಅಮ್ಮ. ಆಯ್ತ, ಬೆಳಗ್ಗೆ ಮಾತಾಡುವಾಕ, ನಮ್ ಜೋರ್ ಹೊಸು ಅತ್ತಮ್ಮ.
1: ಹೋಗ್ ಮಗ, ನಿನ್ ಖುಷಿ ಅಂದೇಳಿ ಸೊಪ್ಪಿನ ಹುಳಿ ಮಾಡಿಸಿ ಇಟ್ಟಿದ್ದೆ. ಉಣ್ಣ ಹೋಗು ಉಣ್ಣ ಹೋಗು. ಗೋವಿಂದ ಏನಮ್ಮ ಗೋವಿಂದ ಏನಮ್ಮ ಗೋವಿಂದ ಏನಮ್ಮ.

0: అమ్మా అమ్మా, ఎంత కర్త్యంద్రు?
1: దొరే బా, ఇల్లు కూతుకో. నావిబ్బరు బెంగళూరు హోపదు. నాళ సాయంకాల కలదనా?
0: అమ్మా, మాత నానిప్పుదు బెంగళూరిగె ಬರಸ್ತಳವಮ್ಮ. ಅಲ್ ನಿಂಗೆ ಸರಿ ಆತಿಲ್ಲ.
1: ಕಣ್ ಕಾಣದಿದ್ ನಂಗೆ ಯಾವ ಸ್ಥಳ ಏನ?
0: ಅಮ್ಮ, ನಿಂಗೆ ಅಲ್ಲಿ ಅಂತದ ಸೌಕರ್ಯ ಇಲ್ಲ.
1: ಸಾಯೋ ಮುದುಕಿಗೆ ಅಂತ ಸೌಕರ್ಯ ಮರಯ್ಯ. ನೀನು ಸುನಂದ ಮೊಮ್ಮಕ್ಕಳು ಪ್ರೀತಿನ ಕಣ್ಕಂಡ್ರೆ ಸಾಕಪ್ಪ.
0: ಅಲ್ಲ ನಿಂಗೆ ನಿನ್ ಮಡಿ ಮೈಲ್ಗೆ ಎಲ್ಲ ನಡ್ಸೋಕೆ ಕಷ್ಟ ಆತೋ ಏನೋ.
1: ನನ್ನ ಮಡಿ ಮೈಲ್ಗೆ ನಾ ನಡ್ಸ್ಕಂತೆ, ಬೇರೆಯವ್ರು ಎಂತ ನಡ್ಸೋದು ಅದನ್ನ? ಶಂಕರನ್ ಮನೆಯವ್ರು ಯಾರಾದ್ರೂ ಇತ್ತರ ಇಲ್ಲ?
0: ಯಾರು ಇಲ್ಲಮ್ಮ. ಏನ
1: ಇವರೆಲ್ಲ ನನ್ನ ಲಾಯಕ್ ಕಣ್ಕಂತಿಲ್ಲ ಮರಯ್ಯ.
0: ಯಾಕಮ್ಮ ಹಂಗೆಲ್ಲ ಹೇಳ್ತೆ? ಎಷ್ಟು ಚಂದ ಕಣ್ಕಂತ್ರ ನಿನ್ನ. ನಿನ್ ಟೈಮ್ ಟೈಮಿಗೆ ಅತ್ತಿಗೆ ಎಲ್ಲ ಮಾಡಿ ಹಾಕ್ತ್ರ.
1: ಹಾ ಹೌದೌದು, ದೂರದ ಬೆಟ್ಟ ಕಣ್ಣಿಗ್ ನುಣ್ಣಗಂಬ್ರು. ನಿನ್ ಕಣ್ಣಿಗೆ ಎಲ್ಲ ಹಾಂಗೆ ಕಾಂತತ್ತು. ನಂಗೆ ಇವ್ರ ಕೈಲೆಲ್ಲ ಬೆಂದು ಬೆಂದು ಸಾಕಾಗಿ ಹೋಯ್ತು. ನಾ ಹೇಳೋದಿಷ್ಟೇ, ನಿನ್ನ ಬಿಟ್ಟು ನಾ ಆಯ್ಕಂತಿಲ್ಲ.
0: ಅಮ್ಮ, ನಾನು ರಿಟೈರ್ ಆದ್ಮೇಲೆ ಇಲ್ಲೇ ಒಂದ್ ಮನೆ ಮಾಡ್ತೆ ಅಂತ ಅನ್ಕೊಂಡಿದ್ದೆ. ಆಗ ನೀ ನನ್ ಜೊತೆ ಇರ್ಲಕ್ಕ
1: ನಾನ್ ತಿಥಿ ಮಾಡ್ಕಷ್ಟೇ ಆ ಮನೇಲ್. ಅಲ್ಲ ಮಗ, ಅಲ್ಲಿವರೆಗೂ ನಾ ಬದುಕಿರ್ತಾನ? ಇಲ್ ಕಾಣ, ನೀ ಒಂದು ಅಲ್ಲಿಗೆ ನನ್ನ ಕರ್ಕ ಹೋಗ್. ಇಲ್ಲ ನೀನೇ ಇಲ್ಲ ಆಯ್ಕೊಂಡ್ಬಿಡು. ಇಲ್ದಿರ ನೀ ನನ್ನ ಮಗ ಅಲ್ಲ, ನಾ ನಿನ್ನ ಅಬ್ಬಿಯೂ ಅಲ್ಲ. ಹೋಗ.
0: ಆಯ್ತಾಯ್ತು, ಕಾಂಬ ಕಾಂಬ.
2: ದೊರೆ ಊಟಕ್ ಬಾ.
0: ನಾ ಬಂದೆ ಅತ್ಗೆ. ಅಲ್ಲ, ಅಮ್ಮನ ಅಲ್ ಕರ್ಕೊಂಡ್ ಹೋರೆ ಸುನಂದ ಆಕಾಶ ಭೂಮಿಯೇ ಒಂದ್ ಮಾಡಿ ಬಿಡೋಳು. ಮೊದ್ಲಿಂದ್ಲೂ ಅಮ್ಮನ್ ಕಂಡ್ರೆ ಅವಳಿಗೆ ಅಷ್ಟು ಕಷ್ಟೇ. ಬೇರೆ ವಿಚಾರದಲ್ಲಿ ಸುನಂದ ಒಳ್ಳೆಯವಳೆ, ಆದ್ರೆ ಕೆಲವು ವಿಚಾರದಲ್ಲಿತ್ತಲೇ ಸ್ವಲ್ಪ ಒರಟ್ ಅಂದ್ರು ಒರಟ್. ಅತ್ತಿಗೆ ಅಷ್ಟು ವಿಶಾಲ ಹೃದಯ ಅವಳಿಗಿಲ್ಲೇ.
3: ದೊರೆ ಅತ್ತಿಗೆ ಮುಖದಲ್ಲಿ ಖುಷಿ ಕಾಣ. ನಾಳೆ ಪಾಯಸದ ಊಟ ಮಾಡಿ ಹಾಕ್ಲ.
0: ಅಲ್ಲ, ಈ ಅಮ್ಮ ಬೆಂಗಳೂರಿಗೆ ಬಂದಾಗಲಿಕ್ಕೆ ಸುನಂದ ಏನಾದ್ರೂ ಎದುರಿಗೆ ಗಲಾಟಿ ಗಿಲಾಟಿ ಮಾಡ್ರೆ ಅಮ್ಮನಿಗೂ ಬೇಜಾರಾತಿಲ್ಯ. ಅದಕ್ಕೆ ಅವಳು ಅಲ್ಲಿಗೆ ಬಪ್ಪದ್ ಬ್ಯಾಡ ಅಂದದ್ ನಾನು.
2: ನಾನೊಂದ್ ಮಾತು ಹೇಳುದ ದೊರೆ ಸ್ವಾಮಿ?
0: ಹೇಳಿ ಅತ್ತಿಗೆ. ನಂಗೆ ಎಂತ ಮಾಡುದಂದೇ ಗೊತ್ತಿಲ್ಲ ಕಾಣಿ.
2: ಅಲ್ಲ ಅತ್ತೆ ಹತ್ರ ನೀನ್ ಎಂಟು ದಿನ ಆದ್ಮೇಲೆ ಅಣ್ಣ ನಿನ್ನ ಕರ್ಕೊಂಡ್ ಬತ್ತ, ಅಷ್ಟ್ರೊಳಗ್ ನಾನು ಅಲ್ಲಿ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ಕಂತೆ ಅಂತ ಹೇಳಿ ನೀನ್ ಊರಿಗೆ ಹೋಯ್ಬಿಡ.
3: ಅಲ್ಲ ಭಾಗ್ಯ, ಎಂಟು ದಿನ ಆದ್ಮೇಲೆ ಅಮ್ಮ ಕರ್ಕೊಂಡ್ ಹೋಗಂದ್ರೆ ಎಲ್ಲಿ ಕರ್ಕೊಂಡ್ ಹೋಗ್ಬೋದ?
2: ಅಷ್ಟೊತ್ತಿಗೆ ಅವ್ರಿಗೆ ಅದೆಲ್ಲ ಮರ್ತೋ ಇರುತ್ತ. ವಯಸ್ಸಾತ ಆತ ಎಲ್ಲ ಹಿಂಗೆ ಕಣ್ಣೆದುರಿಗೆ ಇಪ್ಪಷ್ಟೊತ್ತಿಗೆ ಎಲ್ಲ ನೆನ್ಪಿರುತ್ತ. ಆಮೇಲೆ ಎಲ್ಲ ತಾನಾಯಿ ಮರ್ತೋತ್ತ. ಅತ್ತೆ ಕಾಫಿ ತಂದಿದೆ ತಕಣಿ.
1: ಗೋವಿಂದಾಯನಮ್ಮ.
2: ಕಾಫಿ ತಂದಿದೆ ತಕಣಿ. ಕಾಫಿ ಕಾಫಿ.
1: ನಂಗ್ ಬೇಡ
2: ಕಾಫಿ. ಬೇಡ್ದ ಎಂತಕ್ಕೆ?
1: ಎಲ್ಲ ಬರೀ ನಾಟಕ ಮಾಡ್ತ್ರಿ. ದೊರೆ ಮನೆಗೆ ಎಂಟು ದಿನ ಕರ್ಕೊಂಡು ಹೋತೆ ಅಂತ ಹೇಳಿ 15 ದಿನ ಆಯ್ತು. ದಿನ ಒಂದೊಂದು ಹೆಳೆ ಹೇಳ್ತಾ ಆಯ್ಕೊಂಡಿದ್ದ ಶಂಕರ. ಗೋವಿಂದಾಯನಮ್ಮ ಗೋವಿಂದಾಯನಮ್ಮ ಗೋವಿಂದಾಯನಮ್ಮ. ಕಾಫಿ ಅಲ್ಲ, ನನ್ನ ದೊರೆ ಮನೆ ಕರ್ಕೊಂಡು ಹೋಪಲ್ವರೆಗೆ ಹನಿ ನೀರು ಬಾಯಿ ಹಾಕುತ್ತಿಲ್ಲ ನಾನು. ಗೋವಿಂದಾಯನಮ್ಮ ಗೋವಿಂದಾಯನಮ್ಮ ಗೋವಿಂದಾಯನಮ್ಮ. ಮಾತ್ರ ಹತ್ಯ ಶಾಪ, ಆ ಪಾಪಿ ಶಂಕರನ್ ತಲೆಗೆ ಸುತ್ಕೊಳ್ಳಿ. ಗೋವಿಂದಾಯನಮ್ಮ ಗೋವಿಂದಾಯನಮ್ಮ ಗೋವಿಂದಾಯನಮ್ಮ. ಮುದುಕಿ ಹೆಣ ಎತ್ತಾಕಿ ಬಿಡಿ ಎಲ್ಲ ಸೇರ್ಕೊಂಡು. ಗೋವಿಂದಾಯನಮ್ಮ ಗೋವಿಂದಾಯನಮ್ಮ. ಇಲ್ಲ ಕಾಣ, ಇದು ನನ್ನ ಕಡೆ ಮಾತು. ನಾ ಒಂದ್ ಹನಿ ನೀರು ಬಾಯಿ ಹಾಕುತ್ತಿಲ್ಲ. ಗೋವಿಂದಾಯನಮ್ಮ ಗೋವಿಂದಾಯನಮ್ಮ.

0: ಹೋಯ್ ಅತ್ತೆ, ಕಾಫಿನು ಕುಡಿದೆ ಕೂತಿರ್ಕಾಣಿ. ಅವ್ರಿಗೆ ಬೆಂಗಳೂರಿಗೆ ಕರ್ಕ ಹೋಯ್ದೆ ಇದ್ರೆ ಒಂದ್ ತೊಟ್ ನೀರು ಬಾಯಿಗೆ ಹಾಕುದಿಲ್ಲ ಅಮ್ರ. ಎಂತ ಮಾಡುದೀಗ?
1: ಹೌದಾ, ಹಂಗಂದ್ಲ ಅಮ್ಮ?
0: ಹೌದು,
1: ಎಂತ ಮಾಡುದೀಗ? ಹಾ ಭಾಗ್ಯ, ಒಂದ್ ಉಪಾಯ ಮಾಡ್ರಿ. ಹಂಗೆ
0: ಎಂತ?
1: ವರ್ಷ ಆದವ್ರ ಮನ್ಸ ಮಕ್ಳ ಮನ್ಸ ಇದ್ದಂಗ ಅಮ್ರ. ಅವರಿಗೆ ಸ್ವಲ್ಪ ಮೋಸ ಮಾಡ್ರೆ.
0: ಮೋಸವ? ಎಂತ ಮೋಸ
1: ಅಂದ್ರೆ, ನಮ್ಮ ಮನೆಯಲ್ಲಿ ಹೊರಗೊಂದ್ ಮನೆ ಇತ್ತಲೆ, ಅದನ್ ಖಾಲಿ ಮಾಡಿ ಅಲ್ಲೊಂದ್ ಮಂಚ ಹಾಕ್ಸುವ. ನಾನೊಂದ್ ಬಾಡಿಗೆ ಕಾರ್ ತಕೊಂಡ ಬಂದ್ ಅಮ್ಮನ ಅದ್ರಲ್ಲಿ ಕೂರ್ಸ್ಕೊಂಡ್ ಎರಡ್ ಗಂಟೆ ಇಲ್ಲೇ ಎಲ್ಲ ಸುತ್ತಾಡಿ ವಾಪಸ್ ಇಲ್ಲಿಗೆ ಕರ್ಕೊಂಡ್ ಬತ್ತೆ. ಹೊರ್ಮನೆ ಹತ್ರ ಇಳಿಸುವ. ಇದೇ ದೊರೆಸ್ವಾಮಿ ಮನೆ ಅಂತ ಹೇಳುವ.
0: ಅತ್ತೆಗೆ ಇದು ದೊರೆಸ್ವಾಮಿ ಮನೆ ಅಲ್ಲ ಅನ್ ಗೊತ್ತಾತಿಲ್ಯ ಮರ್ರೆ.
1: ಅದೇ ಹಂಗ್ ಗೊತ್ತಾತ ಅಮ್ಮಂಗೆ? ಕಣ್ ಕಾಣ್ತಿಲ್ಲ ಹ್ಯಾಂಗಿದ್ರು ಅಮ್ಮಂಗೆ?
0: ಉಪಾಯ ಏನೋ ಲಾಯಿಕೆ ಇತ್ತ ಅತ್ತೆನ್ ದೊರೆ ಮನೆ ಅಂತ ಒಪ್ಪಿಸ್ಲಕ್ ಹೌದ. ಅರೆ ದೊರೆ ಸುನಂದ ಮಕ್ಕಳನ್ನೆಲ್ಲ ಎಲ್ಲಿಂದ ತಪ್ಪುದ? ದೊರೆ ಮನೆ ಅಂದ್ರ ಮೇಲೆ ದೊರೆ ಸುನಂದ ಮಕ್ಕಳೆಲ್ಲ ಅಲ್ಲೇ ಇರ್ಕಲೆ, ಅದಕ್ಕೆಂತ ಮಾಡುದ?
1: ಅಮ್ಮ ದೊರೆಸ್ವಾಮಿ ಮನೆಗ್ ಬಂದ ಮೇಲೆ ನಾನೇ ದೊರೆ, ನೀನೇ ಸುನಂದ, ನಮ್ ಮಕ್ಳೇ ಪ್ರೇಮ ಸತ್ಯ. ಕಾಣ ಅಮ್ಮಂಗೆ ಸ್ವಲ್ಪ ಕಿವಿಕೆ ಅಂತಿಲ್ಲ, ಹಾಂಗಾಯಿ ನಾನ್ ದೊರೆ ತರ ಮಾತಾಡ್ತೆ. ನೀವು ಮೂರ್ ಜನ ಸ್ವಲ್ಪ ಸ್ವರ ಬದ್ಲು ಮಾಡ್ಕೊಂಡ ಮಾತಾಡಿ, ಆಗ್ದಾ? ಗೊತ್ತಾಯ್ತಲ್ದ ಹೇಳದ?
0: ಹಾ ಗೊತ್ತಾಯ್ತು ಗೊತ್ತಾಯ್ತು, ಹಂಗೆ ಮಾಡುವ.
2: ನಾನಿನ್ ಮೇಲೆ ದೊರೆ ಚಿಕ್ಕಪ್ಪನ ಮಗ, ಒಳ್ಳೆ ಡ್ರಾಮಾ.
0: ಅತ್ತೆ ತಕಣಿ ರೈಲ್ ಚಂಬ. ಅತ್ತೆ ಇನ್ ಹೇಗಳಿಕ್ ವಾಪಸ್ ಬತ್ರಿ?
3: ನಾ ಇನ್ಮೇಲೆ ಅಲ್ಲೇ ಆಯ್ಕಂತೆ, ಬೇಕಾರೆ ನೀನೇ ಬಂದ್ ಬಂದ್ ಕಣ್ಕೊಂಡ್ ಹೋಗಿ.
1: ಅಮ್ಮ ನಿಧಾನಕ್ ಮೆಟ್ಲೇಳಿ. ಭಾಗ್ಯ, ಅಮ್ಮನ್ನ ನಿಧಾನಕ್ಕೆ ಇಲ್ಲೇ ಎಲ್ಲ ತಿರ್ಸ್ಕೊಂಡ ಎರಡ್ ಗಂಟೆ ಬಿಟ್ಟು ಬತ್ತೆ. ನೀನ ಸುನಂದನ್ ಪಾರ್ಟ್ ಮಾಡೋಕೆ ತಯಾರಾಗಿರ.
0: ಆಯ್ತಾಯ್ತು.
1: ಅಮ್ಮ ನಿಧಾನಕ್ ಕೂತ್ಕೋ. ಓಯ್ ಡ್ರೈವರ್ ಬಾಬಾ, ಹಾ ಸೀದ ಬೆಂಗಳೂರಿಗೆ ಹೋಗ. ಅಮ್ಮ ದೊರೆಸ್ವಾಮಿ ಮನೆ ಬಂತ, ಇಳಿ ಇಳಿ.
4: ಅಯ್ಯೋ ಮರಯ್ಯ, ಇಷ್ಟು ಬೇಗ ಬಂತನ?
1: ಹೌದಮ್ಮ ಬಾಬಾ. ಏ ದೊರೆಸ್ವಾಮಿ, ಕಾರಿನವನಿಗೆ ದುಡ್ಡು ಕೊಟ್ಟು ಕಳ್ಸ. ಹ ಅಮ್ಮ ಹಿಂಗೆ ಎಡಕ್ ಎಡಕ್ ಬಾ, ಇದು ಅವ್ರ ಮನೆ ಕಂಪೌಂಡ್. ಹ ಹ ಹ, ಇಲ್ಲೇ ನಿತ್ಕೋ ಅಮ್ಮ. ಪ್ರೇಮ ಸತ್ಯ ಬನ್ನಿ ಬನ್ನಿ. ದೊರೆ ಅಮ್ಮ ಬಂದಿದ್ಲಿ ಕಾಣ.
5: ಅಮ್ಮ ಬಂದಿ ಅಮ್ಮ.
1: ಹೌದು ಮರಯ್ಯ.
5: ಅಮ್ಮ ನಮಸ್ಕಾರ ಮಾಡ್ತೆ.
1: ಸುನಂದ ಸುನಂದ ಇಲ್ವಾ ಮರೈತಿ, ಹತ್ರ ಕೂತ್ಕೋ ಈಗ ತಕೋ.
6: ಏನತ್ತೆ ಹುಷಾರಿದ್ರಿಯಾ?
1: ಹಾ ಹುಷಾರಿದ್ನ, ನಿನ್ನೊಟ್ಟಿಗೆ ಆಯ್ಕಣ್ಕಂತ ಹೇಳಿ ಬಂದೆ ಮರೈತಿ.
6: ಒಳ್ಳೇದಾಯ್ತು.
1: ಎಂತಕ್ಕೆ ಸ್ವರ ಎಲ್ಲ ಒಂಥರ ಆಯ್ತಲೆ?
6: ಅದ ಥಂಡಿ ಆಯ್ತು ಅದಕ್ಕೆ ಅಷ್ಟೇ.
1: ಅಲ್ಲ ದಪ್ಪ ಆದಂಗ್ ಕಾಣತ್ತಲೆ.
6: ಅದ ವಯಸ್ಸಾಯ್ತಲ್ಲ, ವಯಸ್ಸಾದ್ಮೇಲೆ ಒಂಚೂ ಮೈ ಬತ್ತಲೆ.
1: ಅಯ್ಯೋ ಇದೆಂತ ಮರೈತಿ, ಜಡೆ ಇಷ್ಟು ಸಣ್ಣದಾಯ್ತಲೆ, ನಮ್ ಭಾಗ್ಯನ್ ಜಡೆ ಕಂಡಾಗೆ ಇತ್ತು.
6: ವಯಸ್ಸಾಗ್ತಾ ಕೂದ್ಲು ಉದ್ರತಲತೆ.
1: ಸುನಂದ ಆ ಬುಟ್ಟಿಲ ತಿಂಡಿ ಇಟ್ಟಿದೆ ಕಾಣ್, ತೆಗ್ದ ಮಕ್ಳಿಗೆ ಕೊಡ. ಬಾಗಿನ ಹತ್ರ ತಿಂಡಿ ಮಾಡಿ ಕೊಡುಕ್ ಹೇಳಿ ಮಾಡಿಕೊಟ್ಲ. ಶಂಕರ ಎಲ್ಲ? ಏನಮ್ಮ?
5: ಅಮ್ಮ ಶಂಕರಣ್ಣ ಬತ್ಲಿಗೆ ಹೋಯ್ದ.
1: ಹೌದಾ, ಆ ಬಾಗಿಂಗೆ ತಿಂಡಿ ಮಾಡೋಕೆ ಬತ್ತಿಲ್ಲ ಮರೈತಿ. ತೂ ಸುನಂದ, ಆ ಬಾಗಿನ ಕೈಲಿ ಬೆಂದ್ ಬಂದ್ ಸಾಕಾಯ್ತು ಮರೈತಿ. ಪುಣ್ಯಾತ್ಗಿತ್ತಿ ಸರಿಯಾಗಿ ಹೊಟ್ಟಿಗೂ ಹಾಕ್ತಿರಲ್ಲೆ, ಏನ್ ಬೇಕು ಏನ್ ಬೇಡ ಅಂತ್ಲೂ ಕೇಂತಿರಲ್ಲೆ. ಆ ಮಕ್ಕಳಿದ್ವಲೆ ರವಿಯೋ ರಾಜಲಕ್ಷ್ಮಿಯೋ ಹನುಮಂತನ ಅಪರಾವತಾರಗಳು, ಬಾಲ ಒಂದಿಲ್ಲ.
5: ಸುನಂದ ಒಂಚೂರಿಲ್ಬಾ.
7: ಕಂಡ್ರಿಯ ಕಂಡ್ರಿಯ, ನಾನಿಷ್ಟು ದಿನ ಎಷ್ಟು ಲಾಯ್ಕ್ ಮಾಡಿ ಅತ್ತೇನ್ ಕಂಡ್ಕೊಂಡಿದೆ. ನಂಗ ನನ್ನ ಅಮ್ಮ ಬೇರೆ ಅಲ್ಲ, ಅತ್ತೆ ಬೇರೆ ಅಲ್ಲ, ಈಗ ನನ್ ಬಗ್ಗೆ ಅವ್ರ ಮನ್ಸಲ್ಲಿ ಎಂತ ಇತ್ತ ನಂಗೆ ಇವತ್ತು ಗೊತ್ತಾಯ್ತು ಕಂಡ್ರಿಯ. ಎಲ್ಲ ನನ್ನ ಹಣೆ ಬರ.
1: ಭಾಗ್ಯ, 60 ಅರಳು ಮರಳು ಅಂತೇಳಿ ಗಾದಿ ಇತ್ತಲೆ, ಅಮ್ಮಂಗೀಗ್ಲೇ 80. ಅವಳನ್ ಮಾತನ್ನ ಮನ್ಸಿ ತಕಬೇಡ. ಒಂದೇ ಬದಿ ಕೂತು ಕೂತು ಬೇಜಾರಾಯ್ತು, ಎಂತೆಂತೋ ಮಾತಾಡ್ತಿ. ಅವಳನ್ನ ಕ್ಷಮಿಸಕ.
7: ಕ್ಷಮಿಸುಕೆ ನಾನ್ಯಾರ್, ಇರ್ಲಿ ಬಿಡಿ, ಸರಿ ಬನ್ನಿ.
1: ಜಾಣೆ, ಸಿಟ್ಟು ಬೇಜಾರ್ ಮಾಡ್ಕೋಬೇಡ, ನಾಟಕ ಹಿಂಗೆ ಮುಂದುವರ್ಸಕ.
7: ಆಯ್ತು.

0: ಅಯ್ಯ ಅಪ್ಪ ದೇವ್ರೆ, ಬೆಳಗ್ಗೆ ಆಯ್ತಾ? ಸುನಂದ, ಸುನಂದ ದೊರೆ, ದೊರೆ ಸುನಂದ, ಸುನಂದ ದೊರೆ, ದೊರೆ. ಅಯ್ಯೋ, ಒಬ್ರು ಮನೇಲಿ ಇಲ್ಲ್ಯಾ? ಆಗಿಂದ ಒರ್ಲತಾ ಇದ್ನಲೆ. ಅಯ್ಯೋ,
1: ಏನಜ್ಜಿ?
0: ಯಾರ ಸತ್ಯನ? ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ಲಿ ಹೋದ್ರ?
1: ಅಮ್ಮ ಆಚೆ ಮನೆಗೆ ಹೋಯಿದ್ಲು, ಅಪ್ಪ ಪ್ಯಾಟಿಗೆ ಹೋಯ್ರು.
0: ಹೌದಾ? ಹಂಗಾರೆ ನೀನೇ ನಂಗೊಂಚೂರು ಮೀಯಕ್ಕೆ ನೀರು ತೋಡಿ ಕೊಡ್ತೀಯ? ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟಿ ಬೇರೆ ರಾಮ ರಾಮ ಅಂತಿತ್ತು.
1: ಹೋಗಜ್ಜಿ, ನಂಗೆ ಟೈಮ್ ಇಲ್ಲ, ಹೋಮ್ವರ್ಕ್ ಬೇರೆ ಮಾಡೋಕಿತ್ತು.
0: ಸರಿ, ನಿಮ್ಮ ಅಮ್ಮ ಬಂದ್ಮೇಲೆ ಅವಳನ್ನು ಕಳಿಸು, ಹೋಗ. ಗೋವಿಂದ ಶ್ರೀಹರಿ, ಗೋವಿಂದ ಗೋವಿಂದ.
2: ಏನತ್ತೆ ಕರ್ದ್ರಿಯಾ?
0: ಬೆಳಿಗ್ಗೆಯಿಂದ ಒಬ್ರಾರು ಇತ್ಲೈ ಬಂದಿರಿಯಾ? ಎಲ್ಲಿಗೆ ಹೋಗಿದ್ಯೆ?
2: ಆಚಿ ಮನೆಯವ್ರ ನನ್ನ ತಂಗಿಗೆ ಗಂಡಿನ ಕಾಂತ್ರಂಬ್ರ, ಅದಕ್ಕೆ ಕೇಂಬಕ್ಕೆ ಹೋಯ್ದಿದೆ.
0: ಓ, ಕಾಫಿ ಮಾಡ್ಯಾ?
2: ನಮ್ಮನೆಲ್ಲ ಕಾಫಿ ಮಾಡೋ ಅಭ್ಯಾಸವೇ ಇಲ್ಲ. ದಿನಾ ಕಾಫಿ ಮಾಡ್ರೆ ಪೂರೈಸುದೆ ಹಂಗೆ.
0: ಸರಿ ಹೋಯ್ಲಿ, ನನ್ನನ್ನ ಬಚ್ಲಿ ಮನೆ ಕರ್ಕೊಂಡೈ. ಮೀಸ್ ಮರೈತಿ, ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟೆ ಬೇರೆ ಹಸುವತ್ತಿತ್ತು.
2: ಮತ್ತೆ ನಂಗೆ ಒಂಚೂರು ಪುರ್ಸೋತಿಲ್ಲ. 9 ಗಂಟೆಗೆಲ್ಲ ಅಡಿಗೆ ತಿಂಡಿ ಎಲ್ಲ ಆಯ್ಕ, 9:30ಗೆಲ್ಲ ಎಲ್ಲರದು ಊಟ ಬೇರೆ ಆಯ್ಕ, ಮಕ್ಳು ಶಾಲೆಗೆ ಹೋತ್ವಲ್ಲ, ನಿಮ್ ಮಗಂಗೂ ಆಫೀಸಿಗೆ ಹೋಯ್ಕ. ಒಂದ್ ಕೆಲ್ಸ ಮಾಡ್ತೆ, ಆ ಗಂಗಿನ ಕರ್ದ ನಿಮ್ಗೆ ಸ್ನಾನ ಮಾಡ್ಸೋಕ್ ಹೇಳ್ತೆ.
0: ಗಂಗಿನ ಯಾರದ?
2: ಅವಳ, ಅದ ಕೆಲ್ಸದವಳ.
0: ಮತ್ತೆ ಮಡಿ?
2: ಅಯ್ಯ, ಮಡಿಗಿಡಿ ಎಲ್ಲ ಊರಲ್ಲಿ ನಡೀತ, ಇಲ್ಲ ಹಂಗ್ ಮಾಡ್ರತ್ತ. ಹಂಗಾರ ಗಂಗೆ ಬೇಡ್ದ?
0: ಹಂಗಾರೆ ಆ ಗಂಗಿ ಬೇಡ. ನಿಂಗ್ ಪುರ್ಸೋತಾರ ಮೇಲೆ ನೀನೇ ಮೀಸ್, ಅಲ್ಲಿವರೆಗೂ ಹಸು ತಡ್ಕೊಂಡಿರ್ತೆ, ಎಂತ ಮಾಡುದು?
2: ಸರಿ ಅತ್ತ.
0: ರಾಮ ರಾಮ ಗೋವಿಂದ ಗೋವಿಂದ.
1: ಅಜ್ಜಿ, ಹಸು ಅಂದ್ರಲ್ಲ ಅಮ್ಮಂಗೆ ಪುರ್ಸತಿಲ್ಲ ಅಂದ್ರ, ಅದಕ್ಕೆ ಬ್ರೆಡ್ ತಂದಿದ್ರು ತವಣಿ. ಬ್ರೆಡ್? ಬ್ರೆಡ್?
0: ಬ್ರೆಡ್ ಅಂಗಡಿಲಿ ಮಾಡಿದ್ದಾನ?
1: ಇಲ್ಲ, ನಮ್ಮ ಅಡ್ಗೆ ಮನೇಲಿ ಮಾಡಿದ್ದು. ಸುಮ್ನೆ ತಿನ್ನಿ.
0: ಥೂ, ಬಿಸಾಡದನ್ನ, ನಾ ತಿಂತನ ಅದನ್ನೆಲ್ಲ, ಅದು ಮೀದೆ.
1: ಅಪ್ಪಯ್ಯ ಅಮ್ಮ ತಿಂತರು.
0: ಅಲ್ಲ, ನಿನ್ನ ಅಮ್ಮನು ಮೀದೆ ತಿಂತ್ಲನ?
1: ಮತ್ತೆ ಇನ್ನೇನು?
0: ಮತ್ತೆ ಪೂಜೆ ತೀರ್ಥ
1: ಅದೆಲ್ಲ ಮಾಡುಕೆ ಯಾರಿಗ ಪುಸ್ತಿತ್ತು?
0: ರಾಮ ರಾಮ, ಶಂಕರನ ಹೆಂಡತಿ ಭಾಗ್ಯ ನಿಜವಾದ ಭಾಗ್ಯ ಲಕ್ಷ್ಮಿ. ಅಷ್ಟೊತ್ತಿಗೆ ಎದ್ದ ತಾನೂ ಮೀನ್ಕಂಡ ನನ್ನನ್ನು ಮೀಸಿ ತಿಂಬುಕೆ ಅಂತಾರು ತಂದು ಕೊಡ್ತಿದ್ಲು. ಗೊಳಗಿ ಗೊಳಗಿಗೂ ಎಂತಾರು ಬೇಕಾ ಅನ್ಕಂಡು ವಿಚಾರಿಸು ಅವಳು. ಎಷ್ಟು ಲಾಯಕ ಕಣ್ಕಂತಿದ್ಲು.
1: ಮತ್ತೆ ಆಗ್ಲೇ ಬಾಗಿದೊಡಮ್ಮ ಏನು ತಿಂಬುಕ್ ಹಾಕುದಿಲ್ಲ ಅಂದ್ರಿ?
0: ಏ, ನಾನು ಎಷ್ಟೊತ್ತಿಗೆ ಹಂಗೆ ಹೇಳಿದ್ದೆ, ಸುಮ್ ಸುಮ್ಮನೆ ಎಂತೆಂತದ್ದು ಹೇಳ್ಬೇಡ. ಪಾಪ ಆ ಮಕ್ಕಳು ಹಂಗೆ, ರವಿ ರಾಜಲಕ್ಷ್ಮಿ ಮೀಯಕ್ಕೆ ನೀರು ತೋಡಿ ಕೊಡ್ತಿದ್ದು, ನನ್ನ ಕೈ ಹಿಡ್ಕಂಡ ಮನೆಯೆಲ್ಲ ಓಡಾಡಿಸ್ತಿದ್ದು. ಮುತ್ತೇನ್ ಕಣಗಿನ ಮಕ್ಕಳು.
1: ಮತ್ತಾಗಿನ ಹನುಮಂತ ನಬರ ಅವತಾರ ಅಂದ್ರಿ?
0: ಥೂ, ಸುಳ್ಳು ಸುಳ್ಳ ಎಂತೆಂತದ್ದು ಹೇಳ್ಬೇಡ. ಹೋಯ್ಲಿ, ನನ್ ಜಪಸಾರ ಎಲ್ಲಿತ್ತ?
1: ನಮ್ಮತ್ತಿಲ್ಲ ಅಜ್ಜಿ. ಅಜ್ಜಿ ಬ್ರೆಡ್?
0: ಇನ್ನೊಂದ್ಸಲ ಬ್ರೆಡ್ ಅಂದ್ರೆ ಕೋಲ್ ತಕೊಂಡ್ ಹತ್ತಿ ಕಣ್. ನೀನು ಬ್ರೆಡ್ ಅಂತ ತಕೊಂಡ್ ಹೋಯ್ ಆಚೆ ಬಿಸಾಕ್, ನಿಮ್ಮ ಅಪ್ಪ ಬಂದ ಮೇಲೆ ಬಪ್ಪು ಕೇಳ.
1: ಅಕ್ಕಜ್ಜಿ.
0: ರಾಮ ರಾಮ, ಜಪಸಾರೋ ಇಲ್ಲಿಯಲೇ. ಗೋವಿಂದ ಶ್ರೀಹರಿ.
1: ಅಪ್ಪಯ್ಯ ಬಂದ್ರಿಯಾ? ಅಜ್ಜಿ ಕರೆಸಿದ್ರು.
3: ಅಮ್ಮ ಏನು ಕರ್ದಿ ಅಂದ್ರಲೆ? ಎಂತದ
0: ದೊರೆ, ನನ್ನನ್ನು ಊರಿಗೆ ಕಳಸ, ಸುಮ್ಮನೆ ನಂಗೂ ತೊಂದ್ರಿ ನಿಂಗೂ ತೊಂದ್ರಿ.
3: ಯಾಕಮ್ಮ, ನಿನ್ನೆ ಬೈಸರಿ ಅಷ್ಟೇ ಬಂದದ್ದಲ್ದ, ಈಗ್ಲೇ ಬೈಗಿಗೆ ಹೋಯ್ಕ ನಿಂಗೆ?
0: ಇಲ್ಲ ಮರಯ್ಯ, ನಂಗಲ್ಲೇ ಲಾಯ್ಕತ್ತ.
3: ಯಾಕಮ್ಮ, ನನ್ ಮೇಲ್ ನಿಂಗ್ ಪ್ರೀತಿ ಇಲ್ಲ್ಯಾ?
0: ಪ್ರೀತಿಗೇನ ಬೇಕಾದಷ್ಟಿತ್ತು. ದೂರದಲ್ಲಿದ್ರೆ ಪ್ರೀತಿ ಹೆಚ್ಚು, ದೂರ ಇದ್ರೆ ಪರ್ಮಳ ಅಂತರಲೆ ಹಾಗೆ.
3: ಅಲ್ಲಮ್ಮ, ಶಂಕರ ನನ್ ಮನೇಲಿ ನಿಂಗ್ ಲಾಯ್ಕ್ ಕಣ್ಕಂತಿಲ್ಲ ಅಂದ್ಯಲೆ, ಬೆಂದ್ ಬೆಂದ್ ಸಾಕಾಯ್ತಂದ್ಯಪ್ಪ. ಪಾಪ, ಒಂದ್ ತಿಂಗ್ಳು ನೀನ್ ಇಲ್ಲೇ ಸುಧಾರಿಸ್ಕೋ, ಆಮೇಲೆ ಹೋದ್ರ ಆಯ್ತ. ಇಲ್ಲೇನ್ ಕಷ್ಟ ಆಯ್ತು ನಿಂಗೆ?
0: ಸುಮ್ಮನೆ ಸಾಯಿ ಮುದುಕಿ ಬಾಯಲ್ಲ ಎಂತಕ್ಕೆ ಕೆಟ್ಟ ಮಾತಾಡಿಸ್ತೇ ಮಾರಯ್ಯ. ಒಂದ್ ತಿಂಗಳಲ್ಲ, ಇಲ್ಲ ನಾ ಒಂದ್ ಗಳಿಗೂ ಆಯ್ಕಂತಿಲ್ಲ. ಹೋಯ್ ಒಂದ್ ಬಾಡಿಗೆ ಕಾರ್ ತಕ ಬಾ, ಬೇಕಾರೆ ಶಂಕರ್ನ ಹತ್ರ ದುಡ್ಡು ಕೊಡಿಸ್ತೇ ನಾನು.
3: ಅಲ್ಲಮ್ಮ,
0: ಅಲ್ಲೂ ಇಲ್ಲ ಬೆಲ್ಲೂ ಇಲ್ಲ, ಇನ್ನೊಂದ್ ಮಾತಾಡಿದ್ರೆ ಕೋಲ್ ತಗೊಂಡ್ ಹಾಕ್ ತಗಣ.
3: ಆಯ್ತು ಮಾರೈತಿ, ಕಾರ್ ತಕ ಬತ್ತೆ ಅಕ್ಕ. ಇನ್ನೂ ಒಂದ್ಸಲ ಹೇಳತ್ತೆ, ಇನ್ನೊಂದ್ಸಲ ಯೋಚನೆ ಮಾಡಿ ಕಾಣ.
0: ಆಯ್ತಾಯ್ತು, ಯೋಚನೆ ಮಾಡ್ತೆ.
3: ಅಮ್ಮ, ಶಂಕರಣ್ಣನ್ ಮನಿ ಬಂತ ಕಾಣ. ಬಾಬಾ ನಿಧಾನ ಕಿಳಿ ಅಕ್ಕ. ಅದ್ಗೆ ಶಂಕರಣ್ಣ, ಇದ ಅಮ್ಮನ್ ಕರ್ಕೊಂಡ್ ಬಂದಿದೆ ಕಾಣಿ.
2: ಓ ಅತ್ತೆ, ಬನ್ನಿ ಬನ್ನಿ. ದೊರೆಸ್ವಾಮಿ, ಊಟ ಮಾಡ್ಕೊಂಡ್ ಹೋಯ್ಲಕ್ಕ?
3: ಇಲ್ಲ ಅತ್ತಿಗೆ, ಆಫೀಸ್ ಹಂಗೆ ತುಂಬಾ ಕೆಲ್ಸ ಇತ್ತು. ನಾನ್ ಇನ್ನ ಬಂದ್ ಕಾರ್ ಹೆಂಗೆ ಹೋತೆ ಅಕ್ಕ? ಅಮ್ಮ, ಓ ಅಮ್ಮ, ನಾನಿನ್ ಬತ್ತೆ ಅಕ್ಕ.
0: ಹಾ ಹಾ, ಅಡ್ಡಿಲ್ಲ
2: ಅತ್ತೆ, ಬನ್ನಿ ಒಳಗ್ ಬನ್ನಿ ಅತ್ತೆ.
4: ಓ ಅಮ್ಮ ಬಂದ್ಲೇ?
2: ಹೌದ್ರಿ, ಇದೆಂತ ಅತ್ತೆ, ನಿನ್ನೆ ಹೋಯ್ ಇವತ್ತೇ ಬಂದ್ಬಿಟ್ರಿ?
0: ಎಲ್ಲ ಹೇಳ್ತೆ ಮರೈತಿ, ಎಲ್ಲ ಹೇಳ್ತೆ.
4: ಮಕ್ಳೆ, ಹೊಜ್ಜಿ ಸಾಮಾನನ್ನೆಲ್ಲ ಒಳಗ್ ತಕ ಬನ್ನಿ.

0: ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ, ನಮ್ಮೊಟ್ಟಿಗೆ ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಯಾರಿದ್ರು ಅಂತ ಕೇಳಿದ್ರೆ, ಅವರು ನಮ್ಮ ಇಡೀ ಕುಂದಾಪುರಕ್ಕೆ ತುಂಬಾ ಫೇಮಸ್. ಯಾಕಂದ್ರೆ ಹೆಚ್ಚಿನ ಇಲ್ಲಿ ಪ್ರೋಗ್ರಾಮ್ ಆದ್ರೆ ಇವ್ರು ಒಂದಿರ್ತಾರೆ. ಯಾಕಂದ್ರೆ ಇವರ ಮಾತು ಅಷ್ಟು ಲೈಕ್ ಇರುತ್ತೆ, ಆ ಕಾರಣಕ್ಕೆ ಇದ್ರು. ಇವ್ರ ಹೆಸರು ಬಾಲಕೃಷ್ಣ ಶೆಟ್ಟಿ ಅಂತ ಹೇಳ್ಕೊಂಡ ಸರ್, ಅದ್ರ ಮುಂಚೆ ಡಾಕ್ಟರೇಟ್ ಗಿಕ್ಟರೇಟ್ ಇತ್ತ?
3: ಇಲ್ಲ, ಪ್ರೊಫೆಸರ್ ಬಾಲಕೃಷ್ಣ ಶೆಟ್ಟಿ ಅಷ್ಟೇ.
2: ಅಲ್ಲ, ನೀವು ಆ ರಗ್ಳಿಗೆ ಹೋಯಿಲ್ಲ ಬ್ಯಾಡನಳ್ಳಿ ಹೇಳಿ, ಅದಕ್ಕೆ ಅದ್ರ ಬಗ್ಗೆ ಏನಾದ್ರು ಬೇಜಾರಿದೆ ಅಂದ್ರೆ, ಹೆಚ್ಚಿನವರೆಲ್ಲ ಈಗ ನೋಡಿ ನಿಮ್ಮ ಏಜ್ಗೆ ಅಂದ್ರೆ ಪ್ರಾಂಶುಪಾಲರಾಗಿ ನಿವೃತ್ತರಾದವ್ರು, ನೀವು ಅಷ್ಟು ವರ್ಷ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದವರು, ಕನ್ನಡದಲ್ಲಿ ಆಹಾ ಕನ್ನಡ ಮಾತು ಅದು ಗ್ರಾಂಥಿಕ ಕನ್ನಡ ಇಪ್ಪಿಗೂ ಸಾಕು, ಇಲ್ಲ ನಮ್ಮ ಕುಂದಾಪುರ ಕನ್ನಡವೇ ಇಪ್ಪಿಗೂ ಸಾಕು. ಸೊ ಅಷ್ಟು ಲೈಕ್ ಮಾತಾಡುವರು ನೀವು. ನೀವು ಮಾತಾಡ್ದಕ್ಕೆ ಗೊತ್ತಾಗುತ್ತೆ ಮೋಸ್ಟ್ಲಿ ಇವ್ರು ಕನ್ನಡ ಪ್ರೊಫೆಸರ ಹಾಗೆ ಅಂತದ್ದು ಇರ್ಕು ಅಂತ. ಆ ಥರದ್ದು ಒಳ್ಳೆ ಕನ್ನಡ ನಿಮ್ದು, ಅಥವಾ ಕತೆಗಳು, ಅಥವಾ ನೀವು ಓದಿಕೊಂಡ ನಿಮ್ಮ ಪಾಂಡಿತ್ಯ, ಅದೆಲ್ಲವೂ ನಿಮ್ಮ ಮಾತಲ್ಲಿ ಬಪ್ಪಂಥದ್ದು. ನಿಮ್ಗೆಲ್ಲರೂ ಬೇಜಾರತ್ತ ಅಂದರೆ, ನಾನು ಒಂದು ಡಾಕ್ಟ್ರೇಟ್, ಯಾಕಂದ್ರೆ ನಂಗೆ ಆ ಬೇಜಾರಿತ್ತು. ನಿಮ್ಗೆಲ್ಲರೂ ಇದೆಯಾ ಡಾಕ್ಟ್ರೇಟ್ ಮಾಡ್ಕಿತ್ತಂತೇಳಿ?
3: ನೀವು ಕೇಳಿದ ಬರೀಲೇಕೆ ಇತ್ತು.
2: ಹಾಂ,
3: ಡಾಕ್ಟ್ರೇಟ್ ನಮ್ಮ ಕಲ್ದಂಗೆ ನಾವೆಲ್ಲ ಕೊಲ್ವತ್ತಿ ಡಾಕ್ಟ್ರೇಟಿಗೆ ಅಂತ ದೊಡ್ಡದೊಂದು ಗೌರವ ಇರಲಿಲ್ಲ. ನಮ್ಗೊಂದು MA ಮಾಡ್ರೆ ಸಾಕು, ಒಂದು ಸೆಕೆಂಡ್ ಕ್ಲಾಸ್ ಇದ್ರೆ ಸಾಕು
2: ಆಗಲಿಕ್ಕೆ.
3: ಆಗಲಿಕ್ಕೆ ಆಗಲಿಕ್ಕೆ ಒಂದು 50% ಮೇಲ್ ಬಂದ್ರೆ ನಮ್ ಕೆಲಸ ಸಿಗ್ತಿತ್ತು.
2: ಅದೇ ಗ್ರೇಟ್ ಆಗಲಿ,
3: ಅದೇ ಗ್ರೇಟ್. ಡಾಕ್ಟ್ರೇಟ್ ಗಿಕ್ಟ್ರೇಟ್ ಮಾಡೋಕೆ ಮತ್ತೆಲ್ಲ ಆಗಲಿ, MA ಮಾಡಿ ಕೆಲ್ಸಕ್ಕೆ ಸೇರಿ ಸಾಕು, ಸೂಪರ್ ಸಂಬಳ ಬಂದ್ರು ಕೂಡಲೇ ನಮ್ಗೆ ಅದೊಂಥರ ಹೆಗ್ಗಿ ಸಿಕ್ಕದಂಗೆ. ಯಾಕಂದ್ರೆ ನಾವು ಏನು ಬಹಳ ಹೇರಾಳ ದುಡ್ಡಿಂದ ಮನೆ ತಂದಿಂದ ಬಂದರಲ್ಲ, ಹಿಂಗೆ ಸಾಮಾನ್ಯವಾಗಿ ಅಲ್ಲಿ ಅಕ್ಕ ಹೊದ್ಕೊ ಬಾವು ತೊಟ್ಕೊಂಡು ಹೇಳೋ ರೀತಿಯಂಗೆ ಬಂದರು ನಾವು.
2: ಅಕ್ಕ ಹೊದ್ಕೊ
3: ಬಾವ ತೊಟ್ಕೊ, ಒಂದೇ ಒಲ್ಲಿ ಬಾವ ಅಕ್ಕನಿ ಇಬ್ರಿ ಪೂರೈಸ್ಕದ ಅಕ್ಕ ಹೊದ್ಕೊ ಬಾವ ತೊಟ್ಕೊ ಅಂತ ಹೇಳಿ ಭಾವನಿಗೆ ಒಂದೇ ಒಲ್ಲಿ ಕೊಟ್ಕೊಂಡು ಭಾವನಂಟ ಹೇಳಿ ಕಳ್ಸುದು ಅಪ್ಪನಿಗೆ. ಅಂದ್ರೆ
2: ಎಷ್ಟು ಲೈಕ್ ಇತ್ತು ಅಕ್ಕ ಹೊದ್ಕೊ ಬಾವ ತೊಟ್ಕೊ
3: ಅಂದ್ರೆ, ಅಕ್ಕನಿಗೂ ಆ ಭಾವನಿಗೆ ಇಬ್ರಿಗೂ ಚಳಿ ಅಪ್ಪಕಾಗ ಒಂದೊಲ್ಲಿ ಅಕ್ಕ ಒಂದ್ ಲಾಯ್ಕಡೆ ಹೊದ್ಕೊಂಡ್ಲಿ ಭಾವ ನಿಮ್ಗೆ ಚಳಿಯಾರ ಅಕ್ಕನ ತೊಟ್ಕೊಳ್ಳಿ. ಹಾಗೆ ವ್ಯವಸ್ಥೆ ಅಂದ್ರೆ ನಮ್ಮಲ್ಲಿ ಚಿಪ್ಪಡ್ ಕಿತ್ತರೆ ಕರ್ಲ್ ಹೇರತ್ತಂದೇಳಿ ಒಂದು ಗಾದಿ ಇತ್ತು.
2: ಹಾಗಂದ್ರೆ
3: ಚಿಪ್ಪಡ್ ಕಿತ್ತರೆ ಕರ್ಲ್ ಹೇರತ್ತಂದ್ರೆ ಕೋಳಿ ಹಂಗೆ ಮಾಸ ಗೀಸೆ ಅಂತ ಇರ್ತಿಲ್ಲ ಮೇಡಮ್, ಅದ್ರಾಗೆ ಒಂದು ಚಿಪ್ಪಡ್ ತೆಗೆದು ಮತ್ತೆ ಕರ್ಲೇ ಬಾಬು ಮತ್ತೆ ಅಂತ ಇಲ್ಲ. ಈ ಕೋಳಿ ಬಹಳ ಚೆಂಡ ಕೋಳಿ ಎಲ್ಲ ಇದ್ರೆ,
2: ಒಣಕಟ್ಟಿ ಕೋಳಿ,
3: ಒಣಕಟ್ಟಿ ಕೋಳಿ ಇದ್ರೆ ಹಾಗೆ. ಈಗ ನಮ್ಮಲ್ಲಿ ವ್ಯಾಪಾರ ಎಂತ ಕೇಂದ್ರೆ ದುಡ್ಡು ನಮ್ಮಲ್ಲಿ ಭಾರಿ ಕಡಿಮೆ. ಒಂದೊಂದು ಇನ್ನೊಂದು ನೂರಿ ನೂರು ಮುಡಿ ಭತ್ತ ಮನೆಗೆ ಬೆಳೀತ್ರೆ, ಅದ್ರಂಗೆ ಎಲ್ಲ ಕೊಳಕಿ ಚೆಂಡಿಯಿಂದ ಹಿಡಿದು ಕೇಳಗದಿಂದ ಎಲ್ಲ ಅದ್ರಂಗೆ ಐಕ. ಶಾಲೆಗೆ ಮಕ್ಕಳ ಶಾಲೆಗೆ ಹೋಗೋದು, ಅಪ್ಪನಿಗಂಗಿ ಅಮ್ಮನಿಗಂಗಿ ಎಲ್ಲ ಪತಿಗೆ ಅದು ಆ ದುಡ್ಡು ಎಲ್ಲಿಗೂ ಸಾಕತ್ತಿಲ್ಲ. ಹಾಗೆ ನಮ್ಗೊಂದು MA ಮಾಡ್ಕೊಂಡು ಬಂದ್ರು ಕೂಡ ಒಂದು ಕೆಲಸ ಸಿಕ್ಕರೆ ಅಭ್ಯಾಸ ಆಗ್ದೇವ್ರೆ ಅಂತ ಹೇಳಿ ಅಲ್ಲಿಗೆ ನಮ್ದು ಓದುದಲ್ಲ, ಓದುದು ಓದುದು ನಾವು ಶುರು ಮಾಡ್ತೀವಿ. PhD ಅಲ್ಲಿ ಇನ್ನು ಯಾರು ಮಾಡ್ತಾರೆ, ಮತ್ತದಕ್ಕೆ ಬೇರೆ ಕೊಲಕ್ಕೆ ಹೋಯ್ಕಂದೇಳಿ ಹೇಳಿ ನಾವು ಅದನ್ನು ಕೈದ್ ಮಾಡ್ತೀವಿ. ಆಮೇಲೆ ನಂಗೊಂದು ಹಂಪಿ ಯೂನಿವರ್ಸಿಟಿಲಿ ಆಗಿ ಮುಕ್ಕಾಲಂಶ PhD ಆದ್ಮೇಲೆ ಕಡಿ PhD ಆದ್ಮೇಲೆ ಕಡಿ ಬ್ಯಾಡ್ ಅಂತ ಅನಿಸ್ತು. ಮತ್ತೆ ಕಡಿ PhD ಮಾಡ್ಕೊಂಡು ಬಂದರದ ಕಂಡ್ರ ಮೇಲೆ ಇನ್ನು ನಾವು ಬ್ಯಾಡದೇ ಬೇಡ ಅಂತ ಅನಿಸ್ತು.
2: ಯಾಕೆ?
3: ಯಾಕಂದ್ರೆ PhD ಅಂದ್ರೆ ಅದಕ್ಕೊಂದು ಗೌರವದ ಸ್ಥಿತಿಯೇ ಹೋಗ್ಬಿಡುತ್ತೆ ಮೇಡಮ್. ಯಾಕಂದ್ರೆ ನೀವು ಅದು ನಾನು ಹೇಳ್ರೆ ತಪ್ಪತ್ತೆ, ನಾ PhD ಮಾಡದೆ ಪತಿ ಮಾಡ್ರ ಬಾಡ್ದ್ರ ಬಗ್ಗೆ ಹೇಳ್ರೆ. ಈಗ PhD ಮಾಡ್ದನ್ನ ಇಂಟರ್ವ್ಯೂ ಮಾಡಿದಿ ನೀವು ನಂಬ್ತೀರಿ ಇಲ್ಲಿ ಅವ ನನ್ನ ಹೆಸರು ಬರಿ ಮಗ ಅಂತ ಹೇಳಿ ಕೂಡ ಬಾಲಕೃಷ್ಣ ಏ ಮರ ನಂಗೆ ಇಷ್ಟರ್ ಯಾರು ಬಾಲ ಮಾಡ್ದಾರಿಲ್ಲ, ನೀನ್ ನನ್ನ ಹೆಸರು ಬಾಲವೂ ಮಾಡಿಬಿಟ್ಟೆ ಅಲ್ಲ ಮಾರೆ. ಅವ PhD ಮಾಡಿ MA PhD ಮಾಡಿ ಕನ್ನಡ ಪ್ರೊಫೆಸರ್ ಆಗಿ ಬಂದವನಿಗೆ ಬಾಲಕೃಷ್ಣನ್ಗೆ ಬಾಲ ಬೇಕೋ ಬೇಡೋ ಅಂತೇಳಿ ಗೊತ್ತಿಲ್ಲದವರಿಗೆಲ್ಲ PhD ಮಾಡ್ಕೊಂಡು ಬತ್ತರಿ ಅಂದ್ರೆ ಆ PhD ಏನ್ ಗೌರವ ಇದೆ ಹೇಳಿ. ಆದ್ರೆ PhD ಗೌರವ ಇಲ್ಲ ಅಂತ ನಾನು ಖಂಡಿತ ಹೇಳೋದಿಲ್ಲ. ಒಂದೊಂದು PhD ಮಾಡೋದಕ್ಕೆ ನಮ್ಮ ಹಿಂದೆಲ್ಲ ಅದು ನಾವು ವಿವೇಕ ರೈಗಳ ಕೈ ಕೆಳಗಡೆ ಪಿ ಎಚ್ ಡಿ ಮಾಡೋದು, ಶಿವರಾಮ್ ಪಡಿಕಳ ಎದುರುಗಡೆ ಪಿ ಎಚ್ ಡಿ ಮಾಡೋದು, ನಿಜವಾಗಿ ಅವ್ರು ಪಾಠ ಕೇಳೋದು ಒಂದು ಸ್ವರ್ಗ ಸುಖ. ಅಷ್ಟು ಚಂದ ಪಾಠ ಮಾಡ್ತಿದ್ರೆ ನೀವು ಕೇಳಂಗೆ ರಿಪೆಂಟ್ ಆಗಿಲ್ಲೇ ಕೇಳಿ ರಿಪೆಂಟ್ ಆದ್ರೆ ಎಷ್ಟು ಸರಿ ರಿಪೆಂಟ್ ಆಯ್ತು. ನಾನು ಸುಮ್ಮನೆ ಅವರು ಕೆಲವರು ಡಾಕ್ಟರ್ ಬಾಲ್ಕನ್ ಶೆಟ್ಟಿ ಅಂದಲೇ ನಾನು ಅವ್ರು ಹಾಕ್ಬೇಡಿ ಅಂದ್ರೆ ಎಷ್ಟು ಸರಿ ಹೇಳಿದ್ರು ಸಹಿತ ಅವ್ರು ಕೇಂತಿಲ್ಲ, ಅವ್ರು ಡಾಕ್ಟ್ರೇ ಅಂತ ತಿಳ್ಕೊಂಡಿರ. ಕಡಿಕೆ ನಾನು ಆಯ್ತು ಅವ್ರವ್ರು ಒಂದು ಡಾಕ್ಟರ್ ಕೊಡೋದ್ರೆ ನಾನು ಯಾಕೆ ತಕೊಂಬಕಾಗಲ್ಲ ಹೇಳಿ ನಾನು ಸಹಿತ ಸುಮ್ಮನೆ ಇಕ್ಕಂಡು ಒಂದು ಎರಡು ಕಡೆ. ಆದ್ರಿಂದ ಹಿಂಗೆ ಹಿಂಗೆ ಇತ್ತೇ ನನಗೆ ಅಂತ ದೊಡ್ಡ ರಿಗ್ರೆಟ್ ಏನಿಲ್ಲ, ರಿಪೆಂಟ್ ಏನಿಲ್ಲ ನಂಗೆ. ಅದರಿಂದ ಯಾವುದು ಸಹಿತ ಆರ್ಥಿಕವಾದಂತ ಲಾಸ್ ಏನು ಆಗಲಿಲ್ಲ ನನಗೆ. ನನಗೆ ಗೌರವ ಛಂದಸ್ಸು ವ್ಯಾಕರಣ ಇದ್ರಂಗೆಲ್ಲ ನಾನು ತುಂಬ ನನ್ನನ್ನು ಕರೀತಾರೆ. ನಾನು ಒಳ್ಳೆ ಪಿ ಎಚ್ ಡಿ ಆದಕ್ಕೆ ಎಲ್ಲರಿಗೂ ಸಹಿತ ಸರಿ ಮಿಗಿಲಾಗಿ ಅಲ್ಲಿ ಸಮಸಮ ಇದ್ದೆ ಅಂತ ಹೇಳುವಂತ ಒಂದು ಆತ್ಮವಿಶ್ವಾಸ ಇತ್ತು.
2: ಅದಂತೂ ನಂಗೆ ಖಂಡಿತ ಗೊತ್ತಿತ್ತು ಸರ್, ನಿಮ್ಮ ಮಾತಲ್ಲೇ ಅದು ಗೊತ್ತಾಯ್ತು ನಿಮ್ಮ ಪಾಂಡಿತ್ಯ ಎಷ್ಟು ಅಂತ ಹೇಳಿ. ನನಗೀಗ ಜಸ್ಟ್ ಹೆಸರು ಹೇಳೋತ್ತಿಗೆ ಬಾಲಕೃಷ್ಣ ಶೆಟ್ಟಿ ಎಂಬತ್ತಿಗೆ ಬಾಲಕ್ ಅವ್ರು ಯಾರೋ ಬಾಲ್ವೆ ಹಾಕಿರಂಬ್ರ, ನಂದು ಅದಲ್ಲ ಡಾ ಏನಾರು ಇತ್ತ ಅದಕ್ಕಿಂತ ಮುಂಚೆ ಅಂತ ಹೇಳ್ಕೊಂಡು
3: ನಿಮ್ಮ ಅನುಮಾನ ಕೇಳಿದು ಸಮಾನ. ಕೆಲವು ಸರಿ ಕೆಲವು ಇದಕ್ಕೂ ಹಾಕಿರ ಕಡೆ ನೀವು ಹಾಕ್ಬೇಡಿ ಮಾರ್ರೆ ಅಂತ ಹೇಳಿ ಕಡೆ ಬಾಲ್ಕನ್ ಶೆಟ್ಟಿ ಕಟೀಲ್ ಅಂತೇಳಿ ಹಾಕೋ ಶುರು ಮಾಡ್ರೆ, ಬಾಲ್ಕನ್ ಶೆಟ್ಟಿ ಮಳ್ಳೊಳ್ಳಿ ಹಾಕೋ ಶುರು ಮಾಡ್ರೆ. ಹಿಂಗೆ ಒಂಥರ ನನ್ನ ಹೆಸರಿನಲ್ಲಿ ತುಂಬಾ ಆಟ ಎಲ್ಲ ಆತ ಇತ್ತು, ಏನು ತೊಂದರೆ ಇಲ್ಲ ನನ್ಗೇನದ್ರಿಂದ, ಏನು ತೊಂದರೆ ಆಗಿಲ್ಲ.
2: ನೀವು ಆಕ್ಚುಲಿ ಎಲ್ಲಿ ಅದು ಸರ್?
3: ನಾನು ಇಲ್ಲಿಂದ ಒಂದು ಈ ಒಂದು 15-16 ಕಿಲೋಮೀಟರ್ ಆಚೆ ಬಿದ್ಕಲ್ಕಟ್ಟೆ ಹುಣಸಮಕ್ಕಿ ಮಳ್ಳೊಳ್ಳಿ ಅಂತ ಗೊತ್ತಿತ್ತಲ್ಲ, ನಾನು ಹುಟ್ಟದ ಮಳ್ಳೊಳ್ಳಿಗೆ, ನಾವು ಬೆಳೆದು ಮಳ್ಳೊಳ್ಳಿಗೆ.
2: ನಮ್ದು
3: ನಮ್ಮ ಅಪ್ಪನೂ ಕೃಷಿ, ನಾವು 8 ಮಕ್ಕಳು. ಎಂಟು ಮಂದಿ ಮಕ್ಕಳು ಅಂದ್ರೆ ಆಗಳಿಕಲ್ಲ ದೇವರೇ ನೆಲೆಸಿ ಮೇಡಮ್, ಅದು ಮನುಷ್ಯರ ಕೈಯಲ್ಲಿ ಇರ್ಲಿಲ್ಲ ಆಗಳಿಕೆ.
2: ಎಂತ
3: ಮಕ್ಕಳು ಹಾಕುದು ಅದ್ರಲ್ಲಿ ನಾನು 8th ನನಗೆ ನಮ್ಮ ಬಾಲಕೃಷ್ಣ ಅಂತ ಹೇಳಿ ಹೆಸರಿಟ್ರು.
2: ನೀವು ಕಿರಿ ಕೊಯ್ಡ?
3: ಕಿಡಿ ಕೊಯ್ಡ ನಾನು.
2: ಓಕೆ, ಸೋ ಹಾಗಾಗಿ
3: ಅಮ್ಮ ನಾಕಲು ಕಷ್ಟ ಗಟ್ಟಿಗಲ್ಲ. ಹಾ
2: ಹಾ, ಆಗ
3: ಆಗಳಿಕೆ ಶಾಲೆಗೆ ಹೋಗ್ತಾರೆ ಮಕ್ಕಳೊಟ್ಟಿ ಆಡೋದು, ಹೆಸರಿನಕಾಯಿ ತಿಂದು ವಾಯ್ಕಾಯಿ ತಿಂದ್ರೆ ಇದಂಗೆ ನಮ್ಮ ಕಾಲ ಕಳೆದು ಹೋಯ್ತು. ಅಮ್ಮ ಬೈದು, ನನ್ನ ಅಣದಿಕ್ಕಳಲ್ಲಿ ಇಂಜಿನಿಯರಿಂಗ್ ಡಾಕ್ಟರ್ ಲೈ ಒಳ್ಳೊಳ್ಳೆ ಹುದ್ದೆಂಗೆ ಇದ್ದೀರಾ ಆಗಳಿಕೆ, ಏ ಮಗನೇ ನಿಂಗೆ ಎಂತ ಮಾಡೋ ಕೈದ್ರೆ ಕನಿಗೊಂದು ಮಾಸ್ಟರು ಆಗ ಮರ ಎಂದು ಅಮ್ಮ ಬೈದು ನಂಗೆ. ಅವಳು ದೇಶದಿಂದ ಅವಳು ಬೈಗಳೇ ನನಗೆ ವರ ಆಗಿ ನಾನೊಂದು ಮಾಸ್ಟರ್ ಆದೆ. ನಮ್ಮೂರಂಗೆ ದೊಡ್ಡ ಸಾಹಿತ್ಯ ಸಮ್ಮೇಳನಕ್ಕೆ ನನ್ನ ಸಮ್ಮೇಳನಾಧ್ಯಕ್ಷ ಮಾಡ್ರೆ ಎಲ್ಲ ನಾನು ಹೇಳಿದೆ ನನ್ನ ಅಮ್ಮಿದ್ದೀರ ನಾನು ಮಾಸ್ಟರ್ನ ಎಲ್ಲ ಮಕ್ಕಳನ್ನ ಮಾಸ್ಟರ್ನೇ ಮಾಡ್ತಿದ್ರೆ ಏನು ಅಂತೇಳಿ ಅಂದ್ರೆ ಮಾಸ್ಟರ್ ಕಡಿಮೆ ಅಲ್ಲ ಅನ್ನೋದಕ್ಕೆ ನಾನು ಹೇಳದು ಈ ಮಾತೆ.
2: ಅಲ್ಲ ನಿಮ್ಗೆ ಕಾಣಿ, ಈಗ ಎರಡೆರಡು ಮಕ್ಕಳಿದ್ದೆ, ಕೆಲವರೆಲ್ಲ ನಂಗೆ ರ್ಯಾಂಕ್ ಸ್ಟೂಡೆಂಟ್ಸ್ ಎಲ್ಲ ಬತ್ರ ಸ್ಟುಡಿಯೋಗೆ, ನಾ ರ್ಯಾಂಕ್ ಸ್ಟೂಡೆಂಟ್ ಕಾಮ್ದಲ್ಲ, ಅವ್ರ ತಮ್ಮ ಎಲ್ಲ ಇರ್ತಾರಲ್ಲ ಅವನ ಕಾಮ್ದ, ಆ ಮಕ್ಕಳಿಗೆ ಎಷ್ಟು ಪ್ರೆಷರ್ ಆಪು ಅಂತ. ಈಗ ಅಣ್ಣ ಇಷ್ಟು 99% ತೆಗ್ದಿದ್ದ, ಇವ ಅಟ್ಲೀಸ್ಟ್ 1% ಅವ್ರು ಜಾಸ್ತಿ ತೆಗಿಕಲ್ಲ, ಅದೊಂದು ಇರುತ್ತಲ್ಲ ಪ್ರೆಷರ್, ಇವಕ್ಕೆ ಎಷ್ಟು ಪ್ರೆಷರ್ ಆಪು ಈ ಸಣ್ಣ ಹೋಗಿಲ್ಲ ಅಂತ ನಾನು ಅಂದ್ಕೊಂಡ್. ನಿಮ್ಗೆ 8-7 ಜನ ನಿಮ್ಗಿಂತ ಮುಂಚೆ ಇದ್ದವ್ರು.
3: ನಮ್ಮ ಅಪ್ಪ ಎಷ್ಟೇ ಕಷ್ಟ ಅವ್ರ ಮಕ್ಕಳು ಶಾಲಿಗೆ ಒಂದು ಕಳಿಸ್ರಿ, ಅಂದ್ರೆ ನಾವು ಒಂದ್ ಮೇಲ್ ಬಿತ್ತು ಒಂದ್ ಸ್ವಲ್ಪ ಅವ್ರವ್ರ ಹೊಟ್ಟೆ ವರ್ಕ್ ಅಂದ್ಕೊಂಡು ಒಳ್ಳೆ ರೀತಿ ಹೊಟ್ಟೆ ವರ್ಕ್ ಅಂದ್ಕೊಂಡು ವ್ಯವಸ್ಥೆ ಆಯ್ತು. ನಾನು ಕೊನೆನೊಬ್ಬ ಮಾಸ್ಟರ್ ಅದೇ.
2: ಅಲ್ಲ ಅದು ನಿಮ್ಗೆ ಕಣೆ, ಆಗಿನ ಮಕ್ಕಳೆಲ್ಲ ಏನ್ ಪ್ರೆಷರ್ ತಕ್ಕಂತಿಲ್ಲ, ಅವ ಎಂತಾರ ಇಲ್ಲ ನಂಗಡಿ ನಂಗೆ ಅಂತ ಆತದೆ ಆ ತರ ಆಟಿಟ್ಯೂಡ್ ಅಲ್ಲ.
3: ಇಲ್ಲ ನಮ್ಮಲ್ಲಿ ಏನು ನನ್ ಕಾಂಪಿಟೇಷನ್ ಇಲ್ಲ, ನಮ್ಗೆ 35 ತೆಗೆದ್ರೆ ಪಾಸ್ ಆದ್ರೆ ಗಟ್ಟಿಗ, ಅದು 34-35 ತೆಗೆದ್ರೆ ಹೆಡ್ಡ, ಪಾಸ್ ಆದ್ರೆ ಗಟ್ಟಿಗ ಫೈಲ್ ಆದ್ರೆ ಹೆಡ್ಡ. ನಮ್ಮಲ್ಲಿ ಎರಡೇ ಪಾಸ್ ಫೈಲ್ ಎರಡೇ ಇದ್ದ, ಫಸ್ಟ್ ಕ್ಲಾಸ್ 99% ಅಲ್ಲ, ನಾವು ಕೇಳುದು ಇಲ್ಲ, ನಮ್ಗೆ ಅವ್ರು ಕೊಟ್ಟದ್ದು ಇಲ್ಲ, ನಮ್ ಶಾಲೆಗೆ ಯಾರಿಗೂ ಸಿಕ್ಕುದೂ ಇಲ್ಲ ಅದೆಲ್ಲ. ಈಗ ಇತ್ತೀಚೆಗೆ ಅದೊಂಥರ ಮಾರ್ಕ್ ಅನ್ನೋದು ಪ್ರಿಸ್ಟೇಜ್ ಆಗಿಬಿಟ್ಟಿತ್ತು, ಅದೇ ದೊಡ್ಡ ಸಮಸ್ಯೆ. ಈಗ ಮಾರ್ಕ್ ಅಷ್ಟು ಪ್ರಿಸ್ಟೇಜ್ ಆಗ, ಆಗ ಈ ಸರಸ್ವತಿ ಕ್ಯಾಲೆಂಡರ್ ನೀವು ಕಂಡ್ರೆ ಮೇಡಮ್, ಅವಳಿಗೆ ಆ ದೇವರಿಗೆ 4 4 ಕೈ ಹೆಂಗೆ ನೀವು ಸಮ ಕಂಡ್ರೆ ಗೊತ್ತಾಗ್ತಲ್ಲೇ, 2 ಕೈ ಹೆಂಗೆ ಅವಳು ವೀಣೆ ಬರ್ಸ್ತಾಳೆ, ಮೇಲೊಂದು ಕೈ ಕೆಳ ಕೈ ವೀಣೆ ಬರ್ಸ್ತಾಳೆ, ಇನ್ನೊಂದು ಕೈ ಜಪಮಾಲೆ ಹಿಡ್ಕೊಂಡಿದ್ದಾಳೆ, ಮತ್ತೊಂದು ಕೈ ಪುಸ್ತಕ ಹಿಡ್ಕೊಂಡಿದ್ದಾಳೆ. ಅದು ಏನು ಅಪ್ಪ ಬಿತ್ತು ಹೇಳ್ಕೊಂಡ್ಕಂದ್ರೆ 25% ಮಾತ್ರ ಪುಸ್ತಕ ಓದ್ರೆ ಸಾಕು, ಉಳಿದೆಲ್ಲ ಈ ಕಣಿ ನಿಮ್ ಕಣಿ ರೇಡಿಯೋ ಆಕಾಶವಾಣಿ ಯಕ್ಷಗಾನ ಇದು ಇದೆಲ್ಲ ಕಲಿಕ್ ಅಂತ ಹೇಳಿ ವೀಣೆ ಹಿಡ್ಕೊಂಡಿದ್ದಾಳೆ. ಇನ್ನೊಂದು 25 ಭಾಗ ಎರಡದ್ರೆ ಆಧ್ಯಾತ್ಮ, ಮತ್ತೊಂದೇನೋ ಪರಲೋಕ, ಅದು ಇದು ಇದ್ರೆ ತಿಳ್ಕೊಂಬ್ದು ಅಷ್ಟೇ, ಅದೆಲ್ಲ ದೊಡ್ಡ ಸಂಗತಿ. ಆ ಕ್ಯಾಲೆಂಡರ್ ಹಂಗೆ ದೇವಿ ಚಿತ್ರ ಮಾಡೋರು ಯಾರೋ ರಾಜ ರವಿವರ್ಮ ಮಾಡೋದು ಏನೋ ಯಾರಂದ್ ಗೊತ್ತಿಲ್ಲ, ನಂಗೆ ಯಾರು
2: ರವಿವರ್ಮ
3: ನಾವು ಹೇಳದ್ ಕೇಳದ್ದು ಆ ಒಂದು ದೇವಿಯ ಚಿತ್ರದಲ್ಲೇ ಇತ್ತದು.
2: ಕಾಣಿ ಎಷ್ಟು ಲೈಕ್ ಎಕ್ಸ್ಪ್ಲೇನ್ ಮಾಡ್ರಿ ಸರ್ ಇದನ್ನ.
3: ನಮ್ಗೆ ಅಂದ್ರೆ ನಮ್ಮ ಮಾರ್ಕ್ ಪ್ರಿಸ್ಟೇಜ್ ಅಂತಂದ್ರೆ, ಈಗ ಕಾಣಿ ನೀವು ನಾನು ಬೇಜಾರು ಮಾಡ್ಕೊಂಡ್ಬಿಡಿ, ನಾ ಹೇಳ ತಪ್ಪನ್ ತಿಳ್ಕೊಂಡ್ಬೇಡಿ,
2: ಹೇಳಿ ಸರ್.
3: ನಾವು ನೆರ್ಮರ್ ಕಾಮ್ದು ಎರಡೇ ವಿಷಯಕ್ಕೆ, ಒಂದು ನಮ್ಮ ಮನೆ ಕರೆಂಟ್ ಹೊರ್ಕೊಳ್ಳಿ, ಇನ್ನೊಂದು ನಮ್ಮ ಮನೆಗೆ ಮಾರ್ಕ್ಸ್ ಕಾರ್ಡ್ ಮಕ್ಕಳ ತಂದ್ರೆ
2: ಕರೆಕ್ಟ್.
3: ಯಾಕೆ ಗೊತ್ತಾ? ಕರೆಂಟ್ ಹೊರ್ಕೊಳ್ಳಿ ಆಚೆ ನೀಕು, ಅವ್ರ ಮನೆ ಕರೆಂಟ್ ಇತ್ತು ನಮ್ಮ ಮನೆ ಕರೆಂಟ್ ಇಲ್ಲ ಅಂದ್ರೆ ಇವ್ರಿ ನಮ್ಮ ಮನೆಗೆ ಗಡ್ಬಿಡಿಯ ಲೆಕ್ಕಾಚಾರ ಇಲ್ಲ. ಅವ್ರ ಮನೆಗೆ ಇಲ್ಲ ನಮ್ಮ ಮನೆಗೆ ಇಲ್ಲ, ಎಲ್ಲೂ ಇಲ್ಲ ಅವ್ರ ಮನೆ ಐತೆ ಅಂತೇಳಿ ಗಂಡ ಸುಮ್ಮನೆ ಕುಕ್ಕಳ್ಳಕ್ಕೆ. ಅವ್ರ ಮನೆಗೆ ಇದ್ದಿಲ್ಲಿದ್ರೆ ಆ ಗಂಡನ ಎಲ್ಲಿಗಾರು ಬಿರಿಸಿ ಅವಳಿಗೆ ಕಾಣಿ ಕಾಣಿ ಅಂತ. ಆತ್ಮನಿಗೆ ಒಂದು ಮಾರ್ಕ್ಸ್ ಕಾರ್ಡ್ ಬಂದ್ರೆ ಎಷ್ಟು ಬಂತು ಜಲ್ ಜಕ್ಕನ ಮಗನಿಗೆ, ಎಷ್ಟು ಬಂತು ಸಾವಿತ್ರಿ ಮಗನಿಗೆ ಅಂದೇಳಿ ಕೇಳಿ ಕಂಪೇರ್ ಮಾಡ್ತೇವಲ್ಲ ಮೇಡಮ್. ಅದು ನನ್ನ ಮಕ್ಕಳನ್ನ ಈಗ ಅರ್ಧಂಶ ಮಕ್ಕಳನ್ನ ನಾವು ಸರಿ, ಈ ಸ್ಪಂಜಿಗೆ ನೀವು ಒಂದು ಕೊಡಪನ ನೀರು ಹಾಕ್ರು ಸ್ಪಂಜ್ ಎಷ್ಟು ಹೀರ್ಕೊಂಬ್ದು ಅಷ್ಟೇ ಹೀರ್ಕೊಂಬ್ದು.
2: ಕರೆಕ್ಟ್.
3: ಅದಕ್ಕಿಂತ ಜಾಸ್ತಿ ನೀರು ಹೀರ್ಕಂತಿಲ್ಲ. ಅದನ್ನು ನಾವು ಮಕ್ಕಳ ಬೆಳೆಸೋ ಕ್ರಮದಲ್ಲೇ ಬೆಳೆಸಲ್ಲ ನಾವಲ್ಲ, ಹಾಗಲ್ಲ ಮೇಡಮ್, ನಾವು ಬೆಳೆಸೋದಲ್ಲ, ನಾವು ಬೆಳದ್ ನಮ್ಮನ್ನ ಯಾರು ಬೆಳೆಸ,
2: ನ್ಯಾಚುರಲ್ ಆರ್ಗ್ಯಾನಿಕ್
3: ಫುಲ್. ಈಗಳು ನಾವು ಇಷ್ಟೆಲ್ಲ ಸಂಬಳ ತಿಂದಿತ್ತು, ಕಾರ್ ಬೋರಂಗೆಲ್ಲ ತಿರುಗತ್ತೆ ಎಲ್ಲ, ಇವತ್ತು ನೀವು ನನ್ನ ಹೆರಕ್ ಕಳಿಸ್ರೆ, ಈಗ ನೀವು ಕುಂದಾಪುರ ಬಸ್ ಸ್ಟ್ಯಾಂಡ್ ನನ್ನ ಕಳಿಸ್ರೆ, ನಾನು ಏನಾರು ಮಾಡಿ ಹೊಟ್ಟಿ ಹೊರಗತ್ತೆ ಎಂಬ ಧೈರ್ಯ ಇತ್ತು. ಈಗ ನನಗೆ ಎರಡು ಮಕ್ಕಳು, ಅವರು ಡಬಲ್ ಗ್ರಾಜುಯೇಟ್ ಆಗಿರು, ಅವರು ಫಾರಿನರ್ ಇದ್ರು, ನನ್ನ ಮಗನ ಹತ್ರ ಹೋಗ್ಕೊಂಡು ಸಮಾವಯಕ ಬಿಸಿಲು ನಿಂತ್ಕೊಂಡು ಹೇಳ್ರೆ ಅವನಿಗೆ ಅರ್ಧ ಗಂಟೆ ನಿಂತ್ಕೊಂಬಾತೀವಿ. ಈಗ ನಾವು ಮಕ್ಕಳು, ನಮ್ಮಪ್ಪ ಅಮ್ಮ ಗನ ಮಕ್ಕಳ ಸಾಕದ್ದ, ನಾವು ಗನ ಮಕ್ಕಳನ್ನು ಸಾಕದ್ದು ಅಂತ ಹೇಳಿ ಈಗ ನನ್ನ ಕ್ವಶನ್ ಮಾರ್ಕ್ ಬರ್ತಾ ಇತ್ತು. ಈಗ
2: ನಿಮ್ದಾದ್ರೂ ಸ್ವಲ್ಪ ಗನ ಇಪ್ಪು, ನಮ್ದಲ್ಲ ಇನ್ನೆಷ್ಟು ಗನ ಅಂತ ಗೊತ್ತಿಲ್ಲ.
3: ಎಲ್ಲ ಈ ಗನ ಮಕ್ಕಳೆಲ್ಲ ಉಟ್ಕಂತಿರೋದೇನು ತೊಂದ್ರೆ ಇಲ್ಲ,
2: ಅಲ್ಲ
3: ಕಾಲಕ್ಕೆ ಸರಿಯಾಗಿ ಆತ್ ಬಿಡಿ.
2: ಆದ್ರೆ ಆ ಲೈಫ್ ಸ್ಕಿಲ್ಸ್ ಅಂತ ಹೇಳ್ತಾರಲ್ಲ ಸರ್, ಬದುಕು ಕಲುವುದು ಅಂತ ಹೇಳ್ತಾರೆ, ಅದು ನಂಗೆ ಹೆಗ್ಗಳಿಕೆ ಅನ್ಸುದು. ಆ ನಿಮ್ಮ ಜನರೇಷನ್ ಅವರೆಲ್ಲ ಕಲ್ತು ಬಂದದಿತ್ತಲ್ಲ, ನೀವು ಹಾಲಿಗೆ ಹಾಕಿ ನೀರಿಗೆ ಹಾಕಿ ನಾವು ಬದ್ಕೊಂಡ್ ಬಂದದ್ದು,
3: ನಾವು ದರಿ ಮೇಲೆ ಹಾಕೋ ದರಿ ಮಕ್ಕಳು ಕಣಗಿರ.
2: ಯಸ್, ಎಂತ ಮಾತು ಸರ್, ಹಿಂಗಿದೆಲ್ಲ ಸುಮಾರು ಮಾತುಗಳಿದ್ದಾವಲ್ಲ, ಅದಕ್ಕೆ ಎಂತಂತ್ರ ನಮ್ಮ ಕುಂದಾಪುರದ ನೀವು ಒಂದೊಂದಿಗೆ ಹೇಳ್ತಾ ಬಂದ
3: ಮಾತು ನಾವು ಪುಷ್ಟಿ ಕೊಟ್ಕೊಂಡ್ಕರ ಮತ್ತೆ ಉದಾಹರಣೆ ಕೊಟ್ಟೇ ಮಾತಾಡೋದು ನಾವು, ನಾವು ನೇರ ಮಾತಾಡೋದಿಲ್ಲ. ಈಗ ಹೆಣ್ಣೆ ಹಾಗಿತ್ತಕೇಂದ್ರೆ ಹೆಣ್ಣಿಗೆ ಒಂದು ಉದಾಹರಣೆ ಕೊಟ್ಟೆ ಮಾಡುದು, ಹೆಣ್ಣೆ ಅಂದ್ರೆ ಮಾರ್ರೆ ಕಪ್ಪು, ಒಂದು ಉದಾಹರಣೆ ಕೊಟ್ಟೆ ಮಾತಾಡೋದು.
2: ಮುಸಿತೂರ್
3: ಮುಸಿತೂರ್ ಮಿನ್ಕ ಕೈ ತೊಳೆದ ಮೈ ಮುಟ್ಟಿ ಕೈ ತೊಳಿಕ್ ಬರ ಹಿಂಗಂದ್ರೆ ಆ ಹೆಣ್ಣಿನ ಹೇಳಿದ್ರು ಕೂಡಲೇ ಆ ಹೆಣ್ಣು ಇಡೀ ಚಿತ್ರಣವನ್ನು ನಾವು ಒಂಥರ ಈ ರೀತಿ ಕುಂದಾಪುರ ಕನ್ನಡದಲ್ಲಿ ಮಾತ್ರ ಫೆಸಿಲಿಟೀಸ್ ಇರೋದು ಬಹಳ ಚೆನ್ನಾಗಿದೆ. ಇದ್ರಲ್ಲಿ ನೀವು ಉದಾಹರಣೆ ಕೊಟ್ಟು, ಉದಾಹರಣೆ ಇಲ್ಲದೆ ನಾವು ಮಾತಾಡೋದಿಲ್ಲ.
2: ಅದು ನೀವು ಉಪಮೇಯ ಅಂತ ಉಪಮೇಯ ಅಂತ ನಿಮ್ ಕನ್ನಡ
3: ಉಪಮೇಯ ಉಪಮಾನ ಉಪಮೇಯ ಅದೆಲ್ಲ ಈಗ ಅದೆಲ್ಲ ದೊಡ್ಡ ಉಪಮೇಯ ಎಲ್ಲ ಉಪಮೇಯ ಎಲ್ಲ ಉಪಮೇಯ ಇತ್ತಲ್ಲ ಅದಕ್ಕೊಂದು ಉಪಮಾನ ಬೇಕೇ ಬೇಕು. ಉಪಮಾನ ಇಲ್ಲದೆ ಇದ್ರೆ ಮಾತಾಡೋಕೆ ಆಗ್ತಿಲ್ಲ. ಈಗ ಸೀತೆ ಹೆಂಗಿದ್ದಳು ಕೇಳಿದ್ರೆ ಸೀತೆನ ಕವಿ ಮತ್ತೊಂದು ಯಾರೋ ಹೆಣ್ಣಿಗೆ ಹೋಲಿಸಿ ಮಾತಾಡ್ಕತ್ತೀಗ. ಆಕಾಶ ಹೆಂಗಿತ್ಕೊಂಡು ಆ ಕಡೆ ಆಯ್ದಿರ ಗಗನಂ ಗಗನಕ್ಕೆ ಪೋಲಿಕ್ಕೆ ಸಾಗರಂ ಸಾಗರಕ್ಕೆ ಪೋಲಿಕ್ಕೆ ಅಂತ ಯಾರು ಅದನ್ನು ಹೇಳಿ ಅಲ್ಲಿ ಮುಗಿಸುವಂಥ ವ್ಯವಸ್ಥೆ ಆದರೂ ಆಗ್ಬೇಕು. ಹೋಲಿಕೆ ಇಲ್ಲದೆ ಮಾತಾಡದೇ ಇರ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಬೆಳೆದದ್ದು ಹಾಗೆ ನಮ್ದು ನಮ್ಮ ಬೆಳೆದ ಕ್ರಮವೇ ನಮಗೆ ಒಂಥರ ನಮ್ಮ ಖುಷಿ ಕೊಡೋದು. ಇವತ್ತು ಕಾಣಿ ನಾವು ಎಂಜಾಯ್ ಮಾಡ್ತಾ ಇತ್ತೀಗ ಆ ಲೈಫನ್ನು. ಈಗ ನಾವು ನಮ್ಮ ಅಮ್ಮ ಸಣ್ಣದಿಪ್ಪತ್ತಿ ನಮ್ಮ ಬಾಯಿಗೆ ಯಾವುದು ರುಚಿ ಕೊಟ್ಟಿದ್ದಾಳೋ ಆ ರುಚಿ ಇವತ್ತು ನಮ್ಗಿತ್ತು. ಅಮ್ಮ ಮಾಡಿದ ಹಾಕದಂಗೆ ಯಾವುದೊಂದು ನಮ್ಮ ಪದಾರ್ಥ ಆಯ್ಲಿ, ಅಮ್ಮ ಮಾಡಿದ ಹಾಕದಂತ ಒಂದು ಪರ್ಮಾನ ಆಯ್ಲಿ, ಒಂಥರ ಗೊಡ್ಡಿಟ್ಟಾಯ್ಲಿ, ಒಂಥರ ಒಂದು ಒಂದು ಬೊಬ್ಬರಿನ ದಾಣಿ ಆಯ್ಲಿ,
2: ಅಥವಾ
3: ಬೊಬ್ಬರಿನ ದಾಣಿ ಅಂದ್ರೆ ಬೊಬ್ಬರಿಗೆ ಒಂದು ದಾಣಿ ಮಾಡಿ ಮಾಡ್ತೇವೆ ಅಂತಾರೆ, ಒಂದು ಕಾಯಿ ಉಂಡಿ ಮಾಡೋದು ಅದು. ಕಾಯಿ ಉಂಡಿ ಬೊಬ್ಬರ ದಾಣಿ ಅಂತ ಕರೋದು ಅದಕ್ಕೆ ಮಣ್ಣಿ ಬೊಬ್ಬರ ದಾಣಿ ಬೊಬ್ಬರಿಗೆ ಒಂದು ಇದು ಮಾಡೋದು ತಿಮ್ಮಕ್ಕೆ ಆಗಳಿಕಲ್ಲ ಅಂತ ಗೊತ್ತಾ ನಮ್ಗೆಲ್ಲ ಆಗಳಿಕಲ್ಲ. ನಾವು ಆಪಲ್ ಹಣ್ಣು ತಿಂದದ್ದೇ ಇಲ್ಲ, ನಾವು ಆಪಲ್ ಹಣ್ಣು ಅಂಬದ್ದು ಯಾಕಂದ್ರೆ ನಮಗೆ ತಿಂದು ಯಾವ್ದು ಕೇಂದ್ರ ನಾವು ಹೆಲ್ಸಿರ ಹಣ್ಣು ಮಾವಿನ ಹಣ್ಣು ಚಿಕ್ಕ ಹಣ್ಣು ನಮ್ಗೆ ಕೈ ಹಾಕಿ ಕೂಡ ಸಿಕ್ಕ

0: ನಿಮ್ಗೆ ಅಂತ ಗೊತ್ತಿಲ್ಲ ಅವಳು ಕುಕ್ಕಣಿ ಅಂತ. ನಾವು ಆಗಳಿಗೂ ಒಳಗೆ ಕುಕ್ಕೊಂಡಿದ್ದೆ, ಈಗಳು ನಮ್ ಗ್ರಾಚಾರಕ್ಕೆ ಒಳಗೆ ಕುಕ್ಕಂ ಪರಿಸ್ಥಿತಿ ಆಯ್ತುಬಿಟ್ರೆ. ಈಗ ಮಕ್ಕಳು ಒಳಗೆ ಕೂರಿಸ್ದು, ಆಗಳಿ ಅಪ್ಪಯ್ಯವರು ಒಳಗೆ ಕೂರಿಸ್ರು. ಹಾಗಾಗಿ ನಮ್ಗೆ ಹೆಚ್ಚು ಹೆಚ್ಚು ಹೆಚ್ಚು ಎಕ್ಸ್ಪೋಜರ್ ಅಲ್ಲೇ ಸಿಕ್ಕಿತ್ತದಲ್ಲಿ ಹೇಳೋಕ್ಕಾಗ್ತಿಲ್ಲ. ಆದರೆ ನಾವು ಖುಷಿ ಪಟ್ಟಿತ್ತು, ಯಾಕಂದರೆ ನಮ್ಗೆ ಹಳತು ಗೊತ್ತಿತ್ತು, ಹೊಸ್ತು ಗೊತ್ತಿತ್ತು. ಈಗ ನಮ್ಮ ಮಕ್ಕಳಿಗೆ ತಗೊಂಡು ಹೋರಿ, ಈಗ ಹೋರಿ ಎಷ್ಟು ಜೊತೆ ಇಟ್ಕೊಂಡ್ರೆ ನಮ್ಗೆ ಹೋರಿ ಒಂದು 25 ಜೊತೆ ಹೋರಕ್ಕೆ ಹೋರಿ ಒಂದು ನೇಲ್ ನೊಗ್ ಎಷ್ಟು ಹೆಸರು ಇತ್ತು ಅಂತ ಕೇಳಿ ನಾ ಪೂರ ಹೇಳ್ತೀನಿ.
1: ಹೇಳಿ ಸರ್.
0: 20 ಈಗ ನೊಗ, ಜತ್ಕ, ಕರ್ಬಳ್ಳಿ, ತುಳ್ಕಿ, ಹೂಡ್, ನೇಲ್, ನೇಲ್ ಹೀಸ್, ನೇಲ್ ಹೊಡೆ, ನೇಲ್ ಕುದುರಿ, ನೇಲ್ ಮೇಳಿ, ನೀ ಆಚೀಚಿಗೆ ಎಷ್ಟು ಇನ್ನೂ ಹೇಳ್ತಾ ಹೇಳ್ತಾ ಹೋರ ಸಣ್ಣ 28-30 ಹೆಸರು ಹೇಳಕ್ಕೆ ನಂಗೆ ಗೊತ್ತಿತ್ತು. ಅದು ಒಂದು ಟಿಲ್ಲರ್ ಬಂದು ಪೂರ ನಾಶ ಆಗಿಬಿಡುತ್ತೆ. ಒಂದು ಬೀಸಣಿಗೆಗೆ ಎಷ್ಟು ಬೀಸಣಿಗೆ ಇತ್ತು, ಕಡುಕಲ್ಲಂಗೆ, ಗೋಧಿ ಕಲ್ಲು, ಅರುಕಲ್ಲು, ಕುಟಣಿ ಕಲ್ಲು, ಇಷ್ಟು ಕಲ್ಲಿತ್ತು ಆ ಕಲ್ಲಿತ್ತು. ಅದೆಲ್ಲ ನಮ್ಮ ಮಕ್ಕಳಿಗೆ ಎಲ್ಲಿ ಯಾರಿ ನಾವು ಹೇಳಿಕೊಡತ್ತೆ. ಹೋರಿಂಗೆ ಹೋರಿಂಗೆ ಮಂಡಿ ಹೋರಿ ಅಂತ ಹೇಳಿ ಇತ್ತು, ಬಟ್ಲಕೋಡ್ ಹೋರಿ ಅಂತ ಇತ್ತು, ವೈನಿಟ್ಟು ಹೋರಿ ಅಂತ ಹೋರಿಂಗೆ ತುಂಬಾ ಹೋರಿಗಳಿದ್ ಅದನ್ನ ಲಿಸ್ಟ್ ಮಾಡಿ ನಾನು ಕೊಡ್ತೇನೆ. ಈಗ ಪಕ್ಕ ನಂಗೆ ನೆನಪಿಗೆ ಬರ್ತೋ ಇಲ್ಲಿ, ಅಷ್ಟು ನಮ್ನಿ ಹೋರಿ ಇದ್ದು, ಅಷ್ಟು ನಮ್ನಿ ಧ್ಯಾನ ಇದ್ದು. ಧ್ಯಾನು ಎಲ್ಲ ಒಂದೇ ನಮ್ನಿ ಧ್ಯಾನ ಅಲ್ಲ, ಒಂದೊಂದು ದೇನಿಗೆ ಒಂದೊಂದು ಹೆಸರು. ಒಂದೊಂದು ದೇನಿಗೆ ಕೈಲ್ತಿದ್ದೇನೆ ಬೇರೆ, ಮಂಗಳಿದಾನ ಬೇರೆ, ಯಾವುದು ಶುಕ್ರವಾರ ಹುಟ್ಟರು ಒಂದು ಬದ್ದಾನ ಹೆಸರು. ಅದಕ್ಕೆ ಆ ಮನೆಗೆ ಹೊಟ್ಟಿಂಗೂ ಸಹಿತ ಮನೆಗೆ ಪಡ್ಸಾಲೆಂಗೆ ನಮ್ಮಲ್ಲಿ ಏನಂದ್ರೆ ನಮ್ಮ ಸೊಸಿ ಮತ್ತು ಮಕ್ಕಳು ನಮ್ಮ ಪಡ್ಸಾಲೆಂಗೆ ಗಂಡೇ ಇರ್ಕ ಅಲ್ಲಿ ನಮ್ಮ ಹೊಟ್ಟೆಗೆ ನಮ್ಮ ಗೌರಿ ಆಯ್ಲಿ, ನಮ್ಮ ಶಾರದ ಆಯ್ಲಿ, ನಮ್ಮ ಮಂಜಿ ಆಯ್ಲಿ, ಅದೆಲ್ಲ ಹೆಣ್ಣೆ ಹೆರ್ಕ. ನಾವು ಮೊದಲು ಧ್ಯಾನ ಕರೆಯ ಕರ್ಕೊಳ್ಳಿ ಬಾಲಿ ಕಂಬ ಗಂಡ ಹೆಣ್ಣು ಅಂದೇಳಿ. ಹೆಣ್ಣು ಅಂದ್ರೆ ಸಂಭ್ರಮವೇ ಸಂಭ್ರಮ. ಅದೇ ಪಡಿಸಲಿ ನಮ್ಮ ಸೊಸೆ ಆಗಲಿ ನಮ್ಮ ಮಗಳಾಗಲಿ ಏನು ಹೆರ್ಕ
1: ಗಂಡ,
0: ಗಂಡೇ ಹಿಡ್ಕ. ಯಾಕಂದ್ರೆ ಆಗಲಿ ಕಾಲ ಗಂಡು ಹುಟ್ಟರು ಭಾರಿ ಬಿಗಿ ಭಾರಿ. ಅದಕ್ಕೆ ಗಂಡು ಹುಟ್ಟಿದರೆ ಊರಿಗೆಲ್ಲ ಊಟ, ಹೆಣ್ಣು ಹುಟ್ಟಿದ್ರೆ ಬಾಣಂತಿಗೂ ಕಾಟ ಅಂತ. ಹೆಣ್ಣು ಹುಟ್ಟಿದ್ರೆ ಬಾಣಂತಿಗೂ ಅಯ್ಯೋ ಅಯ್ಯೋ ಎಣ್ಣೆ ಹಡಿತಾಯ್ಕೊ ಮರ್ರ ಅಂತ ಹೇಳುವಂಥದ್ದು ನಮ್ಮಲ್ಲೆಲ್ಲ ಸಾಮಾನ್ಯವಾದದ್ದು. ಇದು ನೀವೇನು ಪ್ರಶ್ನೆಗೆ ಅಂತ ನಾನು ಅದಕ್ಕೆ ಹೇಳ್ತೇವೆ, ನೀವೊಂದು ಕೇಮ್ದು ನಾನೊಂದು ಕೇಮ್ದು ಅಪ್ಪಕಾಗಂದು ಹೇಳೋ ಕಾರಣಕ್ಕೆ ನಾನು ಈ ಮಾತನ್ನು ಹೇಳಿದ್ದೆ.
1: ಅಲ್ಲ ತುಂಬಾ ಖುಷಿ ಆಯ್ತು ನಂಗೆ, ಯಾಕಂದ್ರೆ ನಿಮ್ಮ ಅನುಭವ ಅಲ್ಲ, 8 ಜನರಲ್ಲಿ ಕೊನೆಯದು ಕೊಂಗಟ್ಟದ ಮಗು ನೀವು. ಕೊಂಗಟ್ಟ
0: ಕೊಂಗಟ್ಟಲ್ಲ ಆಗಳಿಕೆಲ್ಲ ಕೈದಾಯ್ತು 7-8 ಅಪತಿ ಎಷ್ಟು ಕೊಂಗಟ್ಟ ಉಳಿತು ಮೇಡಮ್.
1: ಅದು ವಿಷಯ ಹೌದು. ನೀವು ಕೃಷಿ ಎಲ್ಲ ಮಾಡ್ತಿದ್ರೆ ಸರ್, ಗದ್ದಿಗೆಲ್ಲ ಇಳಿತಿದ್ದೀರಾ?
0: ಗದ್ದಿಗೆಲ್ಲ ಇಳುಕಂದ್ರೆ ನಾಳೆಗೆ ಮನೆಗೆಲ್ಲ ಕೆಲಸ ಇರುತ್ತೆ, ನಮ್ ಸ್ವಲ್ಪ ಆಸ್ತಿ ಮನೆಯೆಲ್ಲ 20 ಮನೆಯೆಲ್ಲ ಕೆಲಸಕ್ಕೆಲ್ಲ ಇರುತ್ತೆ. ನಾವು ಕೃಷಿಗೆ ಇಳಿತು, ಎಲ್ಲಿವರೆಗೆ ಇಳಿತ್ಕೊಂಡ್ರೆ ಕೃಷಿ ಒಟ್ಟಿಗೆ ನಾವು 20. ನಾವು ನಮ್ಗೆ ನಮ್ಮ ಓಡಾಟ ಎಲ್ಲ ನಮ್ಮ ಕೆಲಸದವರೊಟ್ಟಿಗೆ, ನಾವು ಅವರೊಟ್ಟಿಗೆ, ಅವ್ರು ಏನ್ ತಿಂತಾರೋ ತಿಂತ ನಾವು ತಿಂದು. ಕೊನೆಗೆ ಅವ್ರು ಬಿಡಿ ಕಲ್ಸ್ಕವ ಅಂತಾರೆ, ಬಿಡಿ ಕನ್ಸ್ಕೋಬ ಬೆಂಕಿ ಬೆಟ್ಟಿಗೆ ಇರ್ತಿಲ್ಲ ನಮ್ಗೆ, ಅದು ಒಲಿಗೆ ಹೋಗಿ ಹಿಂಗೆ ಅದು ಅದು ಎಳದೇ ಕನ್ಸ್ಕೋದು, ಒಂದ್ ಸುತ್ತಿ ಎಳಿದಿರಿ ಬಿಡಿ ಹೊತ್ತುದಿಲ್ಲ. ಅದೆಲ್ಲ ಸಣ್ಣ ಸಣ್ಣದ ಅದಲ್ ಕಂಡು ಇವತ್ತು ನಮ್ಗೆ ನೆನಪಿತ್ತು. ಒಂದ್ ಬಿಡಿ ಒಂದ್ ನಮ್ ಎಳ್ಕಂಡೆ ಬಂದ್ ನಾವು ಕೆಲಸ ತರಿ ಕೊಡುದು. ಯಾಕಂದ್ರೆ ಅದು ಅಲ್ದಿರೆ ಬೆಂಕಿ ಕಡ್ಡಿ ಕೀರಿ, ಬೆಂಕಿ ಕಡ್ಡಿ ನಮ್ಮಲ್ಲಿ ಅಂಗಡಿಯಿಂದ ತಪ್ಪದು ಬಹಳ ದೂರ, ಬೆಂಕಿ ಬೆಟ್ಕ ತಪ್ಪದು ಭಾರಿ ದೂರ. ನಾವು
1: ಮತ್ತೆ ಕಿಚ್ಚಿಡ್ಸುದು
0: ಕಿಚ್ಚಿಡ್ಸುದಲ್ಲ ಅದು ಹಾಂಗ ತತ್ತ ಅಪರೂಪಕ್ಕೆ ಡೈಲಿ ಯೂಸ್ ಗೆ ಎಲ್ಲ ಕೆಲಸದಾರೆಲ್ಲ ಬಿಡಿಸಿ ಅಂದ್ಕಾರ ನಾವು ಒಲಿಗೆ ಹೋಯ್
1: ಹಚ್ಕೋ
0: ಹಿಂಗೆ ಒಲಿ ಗೆಂಡದ ಮೇಲೆ ಇಟ್ಟರೆ ಹಚ್ಚುದಿಲ್ಲ ಮೇಡಮ್. ಅದಕ್ಕೊಂಚೂರು ಒಂದ್ ಡಮ್ ಎಳೆದ್ರೆ ಮಾತ್ರ ಹೊಟ್ಟು ಹಚ್ಚು.
1: ಹೌದಾ? ನಮಗೆ ಗೊತ್ತಿರ್ಲಿಲ್ಲ.
0: ಅದೆಲ್ಲ ಬಿಡಿಸಿ ಅಂದ್ರಿಗೆ ನಾವು ಬಿಡಿಸಿ ಏನಿತ್ತು ಅಂದ್ರೆ ಅರ್ಥ ಅಲ್ಲ.
1: ಬಟ್ ಈ ತರದೊಂದು ಹೆಲ್ಪ್ ಮಾಡ್ತಿದ್ರಿ ಬಿಡಿಸಿ ಅಂದ್ರೆ
0: ಮತ್ತೆ ಕೆಲಸ ನೀರ್ ತಗೊಂಡೋಗಿ ಕೊಡುದು ಹಾಗೆ ಹೋಗಿ ನಿತ್ಕೊಂಡ್ ಅಪ್ಪ ಹೋಗಿ ನಿತ್ಕೊಂಡಿ ಅಂತ ಕೆಲಸದಾರೆಲ್ಲ ಹೇಳಿ ಮಳಿ ತೆಗಿತಾರ ಅಂತ ಹೇಳಿ ಹೇಳ್ತಾರೆ. ಹೇಳಿ ಮಳಿ ಅಂದ್ರೆ ಅಲ್ಲಿ ಉದಾಸೀನ ಮಾಡ್ತದಲ್ಲಿ ಏನೋ ಹೇಳಿ ಒಂದು ನೀರ್ ಕುಡಿತಿ ಅಂದ್ರೆ ನಿತ್ಕೊಂಡ್ ಸುಮ್ನೆ ಕೆಲಸ ಮಾಡುದಲ್ಲ, ಹೇಳಿ ಮಳಿ ತೆಗೋದಂದ್ ಹೇಳ ಸುಮ್ನೆ ಟೈಮ್ ಪಾಸ್ ಮಾಡುದು, ಟೈಮ್ ಪಾಸ್ ಮಾಡ್ತಾರ ಹೋತ್ರ ಅಂತ ಹೇಳೋದಕ್ಕೆ ಅಲ್ಲೋಗಿ ನಾವು ನಿತ್ಕೊಂಬುದಷ್ಟೇ.
1: ಅಲ್ಲ ಸರ್, ನೀವು ಕಟೀಲಿಗೆ ಎಷ್ಟು ವರ್ಷ ಇದ್ದೀರಿ ಅಲ್ಲಿ ಕಾಲೇಜ್?
0: ಸಾಧಾರಣ ನಾನು 1988 ಹೋಗಿ 2019 ಕೆಲಸ ಮಾಡಿದ್ವಿ. 2024 ನಾನು ಅಲ್ಲಿ ಪ್ರಿನ್ಸಿಪಾಲ್ ಆದಿ.
1: ಹೆಚ್ಚು ಕಮ್ಮಿ 30 ವರ್ಷ.
0: 30 ವರ್ಷ ಕಟೀಲಾಗಿದ್ದಿ, ಕಡೆಗೆ 5 ವರ್ಷ ರಾಮಕೃಷ್ಣ ಕಾಲೇಜಲ್ಲಿ ರಿಟೈರ್ಡ್ ಆದ್ಮೇಲೆ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿ.
1: ಮಂಗಳೂರಲ್ಲಿ ಅಂದ್ರೆ ನೀವು ತೆಂಕ್ಲೇ ಇದ್ರಿ? ಹೆಚ್ಚು ಕಮ್ಮಿ
0: ಹೆಚ್ಚು ನಾವು ತುಳಿನಂಗೆ ಇದ್ದು, ನಾವು ಈ ಕುಂದಾಪುರ ಕನ್ನಡದ ನಾನು ಹೆಚ್ಚು ಇರಲಿಲ್ಲ.
1: ಆದ್ರೆ ನಿಮ್ ಭಾಷೆ ಎಲ್ಲ ಬದಲಾಯಿಲ್ಲ ಸರ್?
0: ಭಾಷೆ ಬದಲಾಕಂದ್ ಎಂತ ಗೊತ್ತಿ ಮೇಡಮ್, ಈ ಭಾಷೆ ಬದಲಾಗ್ತದೆ ಹೆಂಗ್ ಕೇಂದ್ರೆ ಅದು ಕತಿ ಅಂತ ಕೇಂದ್ರೆ ಒಳ್ಳೆ ಕಲ್ತನ ಒಳ್ಳೆ ಇದ್ರಂಗೆ ಅರ್ಧಂಬರ್ಧ ಕಲ್ತು ಹೋದ್ರೆ ಮಾತ್ರ ಭಾಷೆ ಬದಲಾಗ್ತದೆ. ಸಮ ಕಲ್ತ್ಕೊಂಡು ಹೋಯ್ನ ಕಾಣಿ, ಈಗ ನೀವು ಇಲ್ಲಿ ಯಾರನ್ನೇ ಬಾಪ್ ಕೇಳಿ ಅವ್ನು ಒಳ್ಳೆ ಪೋಸ್ಟ್ ಇದ್ದಾನೆ ಒಳ್ಳೆ ಉದ್ಯೋಗದಿದ್ದಾನೆ ಭಾಷೆ ಬದಲಾಗ್ತಿಲ್ಲ. ಅದೇ ಈ ಒಂದು 4 ವರ್ಷ ಬೆಂಗಳೂರಿಗೆ ಹೋಗಿ ಬಂದ ನೀವು ಹೂನ್ ರೀ ಕೂರ್ರಿ ಒಂದು ನಿಮ್ಮ ಕತಿ ಹೇಳುದ ವಾಪತ್ತಿಗೆ ನಮ್ಮ ಮನೆಗೆ ಎಲ್ಲ ಮಕ್ಕಳು ಕಾಣಿ ಹಾಸಿಗೆ ಹಿಡ್ಕೋ ಆತ, ಒಲ್ಲಿ ಹಿಡ್ಕೋ ಆತ, ಮತ್ತೆ ಬೇಕಾದಿಗೆ ಎಲ್ಲ ಹಿಡ್ಕೊಂಡು ಬೆಂಗಳೂರಿಗೆ ಆತ. ಬೆಂಗಳೂರಿಗೆ ಹೋಗಿ ಒಂದು 7 ವರ್ಷ ಲಾಯ್ಕಂತ ಎಲ್ಲ ಹಿಡ್ಕೋ ಬತ್ತ, ಯಾವ್ದು ಹಾಸಿಗೆ ಹಿಡ್ಕೋ ಬತ್ತ, ಬ್ರಿಷ್ಟ್ ನೆಲಕ್ಕೆ ತಾಂಗಿತ್ತು ಅದನ್ನು ಹಿಡ್ಕೋ ಬತ್ತ, ಎಲ್ಲ ಎಲ್ಲ ಹಿಡ್ಕೊಂಡು ಹಿಡ್ಕೊಂಡು ಬತ್ತ. ಒಂದು ಭಾಷೆ ಒಂದು ಬೆಂಗಳೂರು ಬಿಟ್ಟಿಗೆ ಬತ್ತ ಇರ್ತದೆ, ನಮ್ಮ ಭಾಷೆನೇ ಬಿಟ್ಟಿಗೆ ಬತ್ತ. ಯಾಕೆ ಬರುವ ಕಡೆ ಹೂನ್ರಿ ಹೂನ್ರಿ ಏನ್ರಿ ಕೂರ್ರಿ ಕೂರ್ರಿ ಅಂತ ಹೇಳಿ ಶುರು ಮಾಡ್ತಾರೆ.

0: ಎಲ್ಲ ಹಿಡ್ಕೊಂಡು ಬಂದನಿಗೆ ಭಾಷೆನ ಹಿಡ್ಕೊಂಡು ಬರ್ಬೇಕು ಗೊತ್ತಾಗ್ತಿಲ್ಲ, ಭಾಷೆನ ಹಿಡ್ಕೊ ಬತ್ತಿಲ್ಲ. ಈಗ ನಮ್ಮ ಭಾಷೆ ಹೆಡ್ ಭಾಷೆ ಅಂತ ಹೇಳಿ ಅದೊಂದು ನೋಷನ್ ಆಗಿಬಿಟ್ಟಿದೆ. ನಂಗೆ ಒಂದೇ ಒಂದು ಬೇಜಾರು, ನಿಮ್ಮ ಹತ್ರ ಹೇಳಬೇಡಿ ಕುಂದಾಪುರ ಕನ್ನಡದ ಡಾಟ್ ಇದಕ್ಕೆ ನಿಮ್ಮ ರೇಡಿಯೋ ಕುಂದಾಪುರ ಕನ್ನಡ ಹೇಳೋದು, ತುಳುವಿನರಿಗೆ ಆ ಭಾಷೆ ಬಗ್ಗಿದ್ದು ಪ್ರೀತಿ ಅಭಿಮಾನ, ಅವರು ಎಲ್ಲರೂ ಸಹಿತ ಒಂಥರ ಆಕ್ಸ್ಫರ್ಡ್ ಇಂಗ್ಲೀಷ್ ಮಾತಾಡ್ದಂಗೆ ತುಳು ಮಾತಾಡ್ತಾರೆ. ನಮ್ಮಲ್ಲಿ ಹಂಗಲ್ಲ, ಅದು ಭಾಳ ಕೆಟ್ಟ ಭಾಷೆ, ನಮ್ಮನೇಲೇ ಹತ್ತು ಹಾಗಿಂದೆಲ್ಲ ಮಾತಾಡೋಕ್ಕಾಗ ಆ ಪರಿಸ್ಥಿತಿ ನಮ್ಮಲ್ಲಿ ಇವತ್ತಿತ್ತೀಗ. ಆದ್ದರಿಂದ ಈ ಭಾಷೆ ಬಗ್ಗೆ ಪ್ರೀತಿ ನಾವು ಬಳಸರು ಮಾತ್ರ ಬೆಳಿತ್ಬಿಟ್ರೆ ಅದು ನಮ್ಮ ಬದಿಗೊತ್ತರೆ ಅದು ಮೂಲಿಗುಂಪಾಯ.
1: ಆದ್ರೆ ನೀವು ತೆಂಕ್ಲಾಂಗೆ ಹಾಕೊಂಡು ಬಳಸದ್ದು ಹೆಂಗೆ ಅಂತ
0: ಅಲ್ಲಿ ತಾಂಗ್ತೇವೆ. ನಾನು ಫ್ರೀಕ್ವೆಂಟ್ ಆಗಿ ನಾ ಕುಂದಾಪುರ ಬರ್ತಾ ಇರ್ತೀವಿ, ನಾವು ಮನೆಗೆ ಬರ್ತಾ ಇರುತ್ತೆ. ನಮ್ಮ ಮನೆಯಲ್ಲಿ ಎಂತ ಒಳ್ಳೇದು ಕೆಟ್ಟದ್ದು ಎಲ್ಲದಕ್ಕೂ ನಾವು ಮನೆಗೆ ನನ್ನ ಹೆಂಡತಿಗೆ ತುಳು ಕಲ್ತಾಳಲ್ಲ, ಅವಳು ಒಳ್ಳೆ ಫ್ರೀಕ್ವೆಂಟ್ ಆಗಿ ತುಳು ಮಾತಾಡ್ತಾಳೆ.
1: ಇಲ್ಲಿಯರೇ ನಂಬದೇ
0: ನಂಬದೇಳು, ಅವಳು ಇಲ್ಲಿ ಕೊಡ್ತಾಳೆ ಇದ್ಮಾಡ್ತಾಳೆ. ಆದ್ರೆ ಅವಳಿಗೆ ಅವಳು ಕಲ್ತದ ಕೆಲಸದಳು ಒಟ್ಟಿಗೆ ಕಣ್ ಕಲ್ತಾಳೆ. ನಾನು ಕಟ್ಟಿಲಂಗೆಲ್ಲ ಮಾತಾಡೋದು ತುಳಿದು ಮಾತಾಡುತ್ತೆ, ನಾನು ಕುಂದಾಪುರದ ಅಂತೇಳಿ ಅವ್ರು ನಾನು ಕನ್ನಡದಲ್ಲೇ ಮಾತಾಡೋದು ಶುರು ಮಾಡ್ರು. ನಾನು ತುಳು ಮಾತಾಡ್ತೀನಿ ಅಂದ್ರೆ ಪ್ರಯತ್ನ ಮಾಡ್ರು ಅವ್ರು ಕನ್ನಡದಾಗೆ, ಇವ್ರಿಗೆ ತುಳು ಬರ್ತಿಲ್ಲ ಅಂತೇಳಿ. ಹಾಗೆ ನಾನು ಕೆಟ್ಟ ಕೆಟ್ಟ ತುಳು ಮಾತು, ಯಾಕಂದ್ರೆ ಪ್ರಿನ್ಸಿಪಲ್ ಆರ್ಕೊಳ್ಳೆ ನಾನು ಭಾಳ ಜಾಗ್ರ ಇಂಗ್ಲೀಷ್ ಮಾತಾಡೋಕೆ ತುಳು ಮಾತಾಡೋಕೆ, ಯಾಕಂದ್ರೆ ಪ್ರಿನ್ಸಿಪಲ್ ಅದನ್ನು ಎಂತ ಕೆಟ್ಟ ಕೆಟ್ಟದಕ್ಕೆ ಇಂಗ್ಲೀಷ್ ಮಾತಾಡ್ತಾರೆ. ಹಾಗೆ ಇಂಗ್ಲೀಷು ಬಿಡ್ಕಾಯ್ತು, ಈಚೆ ಕಡೆ ತುಳು ಬಿಡ್ಕಾಯ್ತು. ಅದೇ ತುಳಿನಂಗು ಸಹಿತ ಹೆಚ್ಚು ಕಡಿಮೆ ಆರೇ ಒಂಬತ್ತು ಸ್ವಲ್ಪ ಹೆಚ್ಚು ಕಡಿಮೆ ಹೇಳಿ ಬೇಡ ರಗಲೇ ಬೇಡ ಅಂತೇಳಿ ಹೇಳಿ ನಾನು ತುಳುವಿನ ಮಾತಾಡೋದೇ ಕೈ ಬರ್ತದೆ. ಹಂಗೆ ಬತ್ತತ್ತು ನಾನು ಮಾತಾಡ್ತಿ, ಹಂಗೆ ಮ್ಯಾನೇಜ್ ಮಾಡೋಷ್ಟು ಹಂಗೆ ಬತ್ತತ್ತು ಇಂಗ್ಲೀಷು ತುಳು ಎರಡೂ ಬತ್ತತ್ತು. ಆದರೆ ಭಾಳ ಇದಮಿತ್ತಮಂತ ಮಾತಾಡೋಷ್ಟು ನಮ್ಗೆ ಸಾಮರ್ಥ್ಯ ನಮ್ಗೆ ಇನ್ನೂ ಬರಲಿಲ್ಲ.
1: ಓಕೆ, ಅದು ನಿಮ್ಮ ಕುಂದಾಪುರ ಕನ್ನಡ ಉಳಿದಕ್ಕೆ ಸಹಾಯ ಆಯ್ತಂತ್ರೆ?
0: ಖಂಡಿತ, ಕುಂದಾಪುರ ಕನ್ನಡ ಉಳಿಕ್ ಸಾಧ್ಯ. ನಮ್ಮ ಮನೆಗೆ ನನ್ನ ಹೆಂಡತಿ ಸ್ವಲ್ಪ ಶುದ್ಧ ಒಚ್ಚಾಡಿಸ್ತಾಳೆ, ನಂಗೆ ಚೀಟ್ ಹೋಗ್ಬೋದು ಯಾಕೆ ಒಚ್ಚಾಡಿಸ್ಕ, ಶುದ್ಧ ಕನ್ನಡದ ಮಾತಾಡು ಹೋಗ್ಬೇಕು ಹೊಯ್ಕಂದ ಹೇಳಿ ಅಂತ. ಅಂತ ಹೋಗ್ಬೇಕಂದ್ರು ಆಪದಷ್ಟೇ, ಹೊಯ್ಕಂದ್ರು ಆಪದಷ್ಟೇ, ಹೋಪರ್ ಹೋತ್ರ ಹೈಕಂಬರ್ ಆಯ್ತಂತ್ರೆ.
1: ಅದ್ರಲ್ಲಿ ಎಂತ ಚೇಂಜ್ ಆಗ್ತಿಲ್ಲ,
0: ಏನು ಬದಲಾವಣೆ ಆಗ್ತಿಲ್ಲ, ಯಾಕೆ ಊಟ ಮಾಡಬೇಕು ಯಾಕೆ ಉಣ್ಕೊಂಬಕತ್ತಿಲ್ಲ. ಅದೆಲ್ಲ ಭಾಷೆನ ಉಳಿಸ್ರೆ ಆ ಮಕ್ಕಳಿಗೆ ಅದನ್ನ ಬಂದ್ರೆ ಅದು ನಮ್ಮ ರಕ್ತಗತವಾಗಿ ಆ ಭಾಷೆ, ನಮ್ಮ ಬಾತಿ ಎದುರುಕೊಳ್ಳ ನಮ್ಮ ಮಾತಿಗೆ ಅದು ಹೊಂದಾಣಿಕೆ ಆಯ್ತದೆ.
1: ಈಗ ನಿಮ್ಮ ಮಕ್ಕಳೆಲ್ಲ ಕುಂದಾಪುರ ಕನ್ನಡ ಮಾತಾಡ್ತಾರ?
0: ಅಯ್ಯೋ, ನನ್ನ ಮಕ್ಕಳು ತುಳು ಮಾತಾಡ್ತಾರೆ, ಅವರು ಶಾಲೆಗೆ ವಾಪತ್ತಿ ಇಂಗ್ಲೀಷ್ ಮಾತಾಡೋದು ಶುರು ಮಾಡ್ರೆ ಕುಂದಾಪುರ ಕನ್ನಡ ಮಾತಾಡ್ತಾರೆ. ಯಾಕಂದ್ರೆ ಯಾವ ಅಪ್ಪ ಇದ್ಮೇಲೆ ಅವನಿಗೊಂದು ಖುಷಿ ಆಗಲಿ ಅಂತೇಳಿ ಕುಂದಾಪುರ ಒಂಚೂರು ಮಾತಾಡ್ತಾರೆ. ಮಾತಾಡ್ತಾರೆ ಅಂತ ಒಂದಿಲ್ಲ, ನಮ್ಮ ಸ್ವಾತಿ ದಿಕ್ಕಳೆಲ್ಲ ಬಂದವರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ, ಅವರೆಲ್ಲ ಸ್ವಲ್ಪ ಮಾತಾಡೋದಿಲ್ಲ ಮಾತಾಡೋದಿಲ್ಲ ಮಾತಾಡ್ತಾರೆ ಅಂದ್ರೆ.
1: ಆಯ್ತು, ನಿಮ್ಮ ಮೊಮ್ಮಕ್ಕಳಿಗಾರು ಹೇಳಿಕೊಡ್ಕ, ಈಗ ನಿಮ್ಮ ಇಷ್ಟು ಗಾನ ಕುಂದಾಪುರ ಕನ್ನಡ, ನಿಮ್ ನೆಕ್ಸ್ಟ್ ಜನರೇಷನ್ ಪಾಸ್ ಆಗ್ಬೇಡ
0: ಕುಂದಾಪುರ ಕನ್ನಡ.
1: ಈಗ ನೀವು ಕನ್ನಡ ಪ್ರಾಧ್ಯಾಪಕರ ಇದ್ದಾರೆ, ಕನ್ನಡ ಪ್ರಾಧ್ಯಾಪಕರ ಇದ್ದಕ್ಕೂ ನಂಗೆ ಎಂತ ಅನ್ಸುತ್ತೆ ಅಂದ್ರೆ, ನಮ್ಮಲ್ಲಿ ಸುಮಾರು ವ್ಯಾಕರಣ ಅಲ್ಲ ಕನ್ನಡದಲ್ಲಿ, ಕನ್ನಡ ವ್ಯಾಕರಣ ಅಂದ್ರೆ ಅಯ್ಯೋ ಸಮೋಸ ಅಲ್ಲಲ್ಲ ಸಮಾಸ, ಆ ಸಮಾಸನೆಲ್ಲ ತರಬೇಡಿ ಮಾರ್, ಆ ಷಟ್ಪದಿ ಅದು ಇದು ಅದನ್ನೆಲ್ಲ, ಆ ಗುರು ಲಘು ಅಯ್ಯವ ಅದು ಹ್ಯಾಂಗ ಹಾಕುದು ಅದೆಲ್ಲ ಕಂಡ್ರೆ ತಲೆ ತಿರುಗಿ ಬೀಳ್ತೋ. ಈಗಿನ ಮಕ್ಕಳನ್ನಂತೂ ಕೇಂದ್ರ ಬೇಡ, ಕನ್ನಡ ಅಂದ್ರೆ ಅಯ್ಯೋ ನಂಗೆ ಆತಿಲ್ಲ, ಎಷ್ಟು ಹೊತ್ತು ಅದಕ್ಕೆ ಒತ್ತು ಕೊಡ್ಕು, ಅದಕ್ಕೆ ಬಾಲ ಕೊಡ್ಕು, ಅದಕ್ಕೆ ದೀರ್ಘ ಕೊಡ್ಕು, ಅದೆಲ್ಲ ನಮ್ಗೆ ಆಪದಲ್ಲಪ್ಪ, ಇಂಗ್ಲೀಷ್ ಸೀದೆ ಬರ್ಕೋ ಹಾಪದಲ್ಲ ಬಿಡಿ.
0: ಎಷ್ಟೇ ಹೇಳಿ ನೀವು ಆಡದನ್ನು ಬರೋಕೆ ಆಪದ ಕನ್ನಡದ ಮಾತ್ರ
1: ಅಲ್ಲ,
0: ನೀವು ಆಡದನ್ನು ಇಂಗ್ಲೀಷಿಗೆ ಆಡದನ್ನು ಇಂಗ್ಲೀಷ ಬರೋಕಾತಿಲ್ಲ, ಯಾವ ಭಾಷೆ ಆಡದ್ದನ್ನೆಲ್ಲ ಬರೋಕೆ ಆಪದ ಕನ್ನಡದಲ್ಲಿ ಮಾತ್ರ. ನೀವು ಎಂಥದೇ ಹೇಳಿ, ಎಂಥದೇ ನೀವು ಒಚ್ಚರಿಸಿ ಒಚ್ಚರಿಸಿ ಹೇಳಿ, ನಾನು ಅದನ್ನು ಕನ್ನಡದ ಬರ್ಕೊಡ್ತೀನಿ. ಅದೇ ನೀವು ಇಂಗ್ಲೀಷ ಹೇಳಿದ್ರೆ ಸ್ಪೆಲ್ಲಿಂಗ್ ಒಂದಿರುತ್ತೆ, ಅದರ ಒಂದು ಆಕ್ಸೆಂಟ್ ಅಂತ ಇರುತ್ತೆ.
1: ಕರೆಕ್ಟ್
0: ಕರೆಕ್ಟ್, ಅದಕ್ಕೆ ಆಡದಂಗೆ ಆಡದಂಗೆ ಮಾತಾಡೋದಿದ್ರೆ ಕನ್ನಡದ ಮಾತ್ರ.
1: ಕರೆಕ್ಟ್.
0: ಈಗ ವ್ಯಾಕರಣ ಪದ್ಯ ಛಂದಸ್ಸು ಅದೆಲ್ಲ ನೀವೇನು ಪಾಠದಂಗೆ ಓದಿ ಹಾಗೆ ಉರುಹೊಡೆದು ಕಲಿಕಂದೇಳಿ ಏನಿಲ್ಲ. ಈಗ ಬಂದೆ ನಾನು ಕಟೀಲಿನಿಂದ ಕೋಟಪೇಟೆಗೆ, ಪದ್ಯ ಇಲ್ಲದ
1: ಒಳ್ಳೆ
0: ಬಂದೆ ನಾನು ಕಟೀಲಿನಿಂದ ಕೋಟೆಪೇಟೆಗೆ ಅಂತೇಳಿ ಬರ್ ಹೋದನವನು ಮಂಗಳೂರಿನಿಂದ ಬೆಂಗಳೂರಿಗೆ ತಿರುಕನೂರ ನೂರ ಮುಂದೆ ಮರುಕು ಧರ್ಮ ಶಾಲೆಯಲ್ಲಿ ಅದೇ ದಾಟಿ ಎಲ್ಲ ಮಾತಂಗೂ ಛಂದಸ್ಸಿತ್ತು, ವ್ಯಾಕರಣ ಇತ್ತು, ಅದೆಲ್ಲ ಇತ್ತು. ವ್ಯಾಕರಣ ಅಂದ್ರೆ ನಾವು ಮಾಡ್ಕೊ ಈ ಕಣಿ, ವ್ಯಾಕರಣ ದೊಡ್ಡ ಸಂಗತಿ ಅಂತದಿಲ್ಲ, ಅದು ವ್ಯಾಕರಣ ಮಾಡಿ ಆಪದಲ್ಲ. ಈಗ ಕಾಂತ ದೀರ್ಘ ಬಂತ, ಕಾಂತ ಬಂತ ದೀರ್ಘ ಬಂದ್ರೆ ಮುಂದಿನದು ರಸ್ವವೇ ಆಗ್ಬೇಕು. ಕಾಂತ ವರ ಆಗ ಕಾಂತ ಕಾಂತಾವರ ಆಗ್ಬೇಕು, ಕಾಂತಾವಾರ ಮಾಡೋಕ್ ಆತಿಲ್ಲ. ಇದು ದೀರ್ಘ ಆದ್ರೆ
1: ಅದು ಹ್ರಸ್ವ,
0: ಈಗ ಕಾರ ಹ್ರಸ್ವ ಬಂದು ದೀರ್ಘ ಕಾರ ವಾರವೇ ಆಗ್ಬೇಕು. ಅದು ಭಾಷಾ ನಿಯಮ. ಅದು ಭಾಷಾ ನಿಯಮ ಆಗಿದೆ. ಆದ್ರಿಂದ ಭಾಷೆನ ಛಂದಸ್ಸು ವ್ಯಾಕರಣ ಅಲ್ಲ. ಭಾಷೆನ ನಾವ್ಯಾರೋ ಪಂಡಿತರು ಮಾಡೋದಲ್ಲ. ಅದು ಆ ಭಾಷೆ ಒಳಗಡೆ ವ್ಯಾಕರಣ ಛಂದಸ್ಸಲ್ಲ, ಅದರೊಟ್ಟಿಗೆ ಐಕ್ಯವಾಗಿರುತ್ತೆ.
1: ಅದ್ರಲ್ಲೇ ನಾನು ನಿಮ್ಗೆ ಕೇಮ್ಕಿದ್ದಿತ್ತ, ಈ ಮಾತಿಗೊಂದು ಗೀತು ಅಂತ ಇರುತ್ತೆ ಉದಾಹರಣೆಗೆ.
0: ಮಾತಿಗೊ ಅದೇನಂತ ಎಲ್ಲ ಶಬ್ದ ಒತ್ತು ಕೊಡ್ಕು. ಮಾತು ಎರಡು ಸರಿ ಹೇಳದಂಗೆ ಒತ್ತು. ಈಗ ಬೇಡ ಬೇಡ ಬೇಡ ಬೇಡ ಅಂತ ಹೇಳಿದಾಗ ಅದಕ್ಕೆ ಒತ್ತು ಕೊಡ್ಕಲ್ಲ. ಈ ಇದೆಲ್ಲ ಈ ಕೂಡು ನುಡಿಗಳೆಲ್ಲ ಬಂತು. ಮಾತು ಗೀತು, ಹಾಲುಗೀಲು, ಹಣ್ಣುಗಿಲ್ಲು, ಅದೆಲ್ಲ ಆ ಶಬ್ದಕ್ಕೆ ಅರ್ಥ ಇಲ್ಲ. ಈ ಶಬ್ದದ ಪುಷ್ಟಿಗಾಗಿ ಆ ಶಬ್ದಗಳನ್ನ ನಾವು ಬಳಸುವಂತ
1: ಅಂತ. ನಮ್ ಕುಂದಾಪುರ ಕನ್ನಡದಲ್ಲಿ ಎಂತಲ್ಲ ಇತ್ತ?
0: ಎಂತಲ್ಲ ಎಲ್ಲದಕ್ಕೂ ಇತ್ತಲ್ಲ. ಯಾವ್ದಕ್ಕೆ ಇಲ್ಲ ಹೇಳಿ
1: ಹೇಳಿ.
0: ಹಡಿಗಿಡಿ ಮಾಡ್ಬೇಡ ಕಡೆ ಅಂತದ್ದು. ಹಡಿಗಿಡಿ ಮಾಡ್ಬಿಟ್ಟು ಗಿಡಿ ಅಂತ ಎಂತ ಗೊತ್ತಿತ್ತು?
1: ಇಲ್ಲ, ಅದಕ್ಕೆ ಅರ್ಥ ಇಲ್ಲ.
0: ಅರ್ಥ ಇಲ್ಲ. ಓದ್ಕ ಓದು ಗೀದು ಅವ್ ಮರ್ತೇ ಬಿಟ್ಟಿದ್ದ ಮಾರ್ರ. ಹೆಕ್ಕತಿಮನ್ ಓದು ಗೀದುದಲ್ಲ ಆ ಗೀದು ಅಂದ್ರೆ ಎಂತ? ಉಂಬದು ಗಿಂಬದ ಕೇಳ್ಬೇಡಿ. ಸಮಾನ ಬೇಡದಿದ್ದಲ್ಲ ಬರ್ಗರ್ ತಿಂತ. ಉಂಬದ್ ಗಿಂಬದೆ ಅಂತದ್ ಆ ಗಿಂಬದ ಅನ್ನೋದಕ್ಕೆಲ್ಲ ಸಮಾ ಬರ್ಗರ್ ತಿಂತ. ತಿನ್ಬೇಡ ತಿನ್ಬೇಡ ಅಂದ್ರೆ ಮಾಡ್ತಾವ ತಿಂತ. ಹಿಂಗೆ ಅದಲ್ಲ ಅದಕ್ಕೆಲ್ಲ ಒಂದೊಂದು ಶಬ್ದಕ್ಕೆ ಅದಕ್ಕೊಂದು ಕೂಡು ಶಬ್ದಗಳು ಬರುವಂತದ್ದು ಕುಂದಾಪುರ ಕನ್ನಡದ ಸೊಬಗ.
1: ಈ ಜೋಡು ಪದ ಇರುತ್ತಲ್ಲ ಕನ್ನಡದಲ್ಲಿ, ಅದ್ ನಮ್ ಕುಂದಾಪುರ ಕನ್ನಡದಲ್ಲಿ ಉದಾಹರಣೆ ಯಾವ್ದು?
0: ಯಾವ ಜೋಡು ಪದ? ಎರಡೆರಡು ಪದಗಳು ಬರುದ. ಈಗ ಹಣ್ಣು ಹಂಪಲು, ರೋಗ ರುಜಿನ, ಅವೆಲ್ಲ ಜೋಡು ಜೋಡಿ ಪದಗಳು ಅವೆಲ್ಲ
1: ಆಯ್ತು. ನಮ್ ಕುಂದಾಪುರ ಕನ್ನಡದಲ್ಲ
0: ಕುಂದಾಪುರ ಕನ್ನಡದಂಗೆ ಜೋಡು ಪದ ಅಂದ್ರೆ ಅದ್ ಯಾವ್ದು ಹುಡುಕುದು ಈಗ ಅಂದ್ರೆ ಅದು ಕುಂದಾಪುರ ಕನ್ನಡದ ಅಂತ ಹೇಳಿ ಏನ್ ಅಂತದ್ದು
1: ಆತರದ ಏನಿಲ್ಲ. ಗ್ರಾಂತಿಕ ಕನ್ನಡದ ನಾವ್ ಹಣ್ಣಂಪಲ
0: ಅಂತಿಕ ಕನ್ನಡವನ್ನೇ ನಿನ್ನೆ ಹೇಳ್ದಂಗೆ ಕನ್ನಡ ನಾಮ್ ಬೇರೆ ಅದನ್ನೇ ಬಳಸ್ತೆ. ಈಗ ಕಣಿ ನೀವು ಮದಿಗೋಪತಿಗೆ ಘನ ಸೀರೆ ಉಟ್ಕೊಂಡ್ರೆ ಆ ನೆರಿಗೆ ಎಲ್ಲ ಒಳ್ಳೆ ಗರ್ಗರ್ಗರ್ಗರೇ ಒಳ್ಳೆ ನಿಮ್ಗೆ ಆಗಲ್ಲ ಏನಿಲ್ಲತ್ತೆ. ದಿನ ನೀವು ಉಟ್ಕೊಂಡೆ ಇಪ್ಪ ಸೀರೆ ಏನತ್ತ ನೀವು ಹೇಳ್ದಂಗೆ ಎಂತ
1: ಕರೆಕ್ಟ್.
0: ಈಗ ನೀವು ಮದಿಗೂ ಹರ್ಕೊಳ್ಳಿ ಮದಿ ಸೀರೆ ಒಂದು ಬಿಚ್ಚಿ ಹಾಕ್ರೆ ಸಾಕು. ಅಭ್ಯಾಸ ಹಾಕಂದ್ರೆ ಹೇಳಿ ನೀವು ಮದಿಗೆ ಬಿಚ್ಚಿ ಹಾಕೋ ಸೀರೆ, ಮತ್ತೆ ನೀವು ನೈಟಿಯೋ ಮತ್ತೊಂದು ನಿತ್ಯ ಉಡು ಸೀರೆ ಉಟ್ಕೊಂಡಾಗ ಅದು ನಮ್ಗೆ ಹೊಂದಾಣಿಕೆ ಆಗ್ತದೆ. ಆ ಸೀರೆ ನಮ್ಗೆ ಹೊಂದಾಣಿಕೆ ಆಗ್ತಿಲ್ಲ. ಈ ಭಾಷೆ ಹಾಗೆ ನಮ್ಗೆ ಮುರುಕ್ ಬಪ್ಕೋಯಿ ನಾವು ಅದನ್ನೇ ಮುರಿತ ಮುರಿತ ನುರಿತ ನುರಿತ ಅದನ್ನೇ ಬಳಸ್ತಾ ಬಳಸ್ತಾ ವಾಪದ ಸಣದ ಮಾಡ್ಕೋದು ಅನಿವಾರ್ಯ. ಈಗ ನಾನು ಪ್ರೊಫೆಸರ್ ಎಂ ಬಾಲಕೃಷ್ಣ ಶೆಟ್ಟಿ ಪ್ರತಿ ಸರಿ ಹಾಂಗ್ ಕರಿತೆ ಕಂಡು ಪೂರೈಸುತ್ತ ಕಡಿ ಒಂದೊಂದೇ ಹೋತು. ಪ್ರೊಫೆಸರ್ ಹೋಯ್ ಬಾಲಕೃಷ್ಣ ಶೆಟ್ಟಿ ಹತ್ತು ಕಡಿ ಬಾಲಕೃಷ್ಣ ಹೋಯ್ ಕಡಿ ಅಂತ ಹತ್ತಂದ್ರೆ ಬಾಲಕೃಷ್ಣ ಹತ್ತು ಕಡಿ ಬಾಲ ಹತ್ತು ಕಡಿ ಹೋಯ ಆಯಾಪದ ಯಾಕಂದ್ರೆ ಅದೇ ಸಣದ ಆಯಾಯಾಯಿ. ಈಗ ಮ್ಯಾಮ್ ಅಂತ ಮೇಡಮ್ ಇದ್ದ ಶಬ್ದ ಮ್ಯಾಮ್ ಆಯ್ ಬಿಡತ್ತೆ. ಹಾಗೆ ದೊಡ್ಡದು ಮಾಡೋಕೆ ನಾವು ಸೌಲಭ್ಯ ಯಾಕಾಂಕ್ಷೆ ಅದೆಲ್ಲ ಭಾಷೆಯಲ್ಲಿ.
1: ಸರ್ ಯಾಕೆ ಶಾರ್ಟ್ ಆಯ್ಲ ಸರ್?
0: ಯಾವ್ದು
1: ಸರ್? ಮೇಡಮ್ ಇದ್ದು ಮ್ಯಾಮ್ ಆಯ್ತಲ್ಲ ಸರ್ ಇದ್ದದ್ದು
0: ಸರ್ ಇದ್ ಮೊದಲು ಶಣದಿತ್ತು. ಶಣದಿದ್ರೆ ಶಣದ್ ಮಾಡೋಕೆ ನಾವು ಹತ್ತಿಲ್ಲ. ಸ್ವಲ್ಪ ದೊಡ್ಡದಿದ್ರೆ ಮಾತ್ರ ಅದು ಶಣದ್ ಮಾಡೋದು ನಾವು.
1: ಈಗ ನಮ್ಮ ಕುಂದಾಪುರ ಕನ್ನಡದಲ್ಲಿ ಈಗ ಗಂಡನನ್ನ ಕರೆಯೋದು ಅಡ್ರೆಸ್ ಮಾಡುದೆ ಹೆಂಗಂದ್ರೆ ಹಾಯ್
0: ಅಲ್ಲ ನಮ್ಮಲ್ಲಿ ಹೇಳ್ತಿ ಕೇಳಿ. ಈ ಗಂಡನ ಹೆಸರು ಹೇಳಿದ್ರೆ ಆಯುಷ್ಯ ಕಡಿಮೆ ಆಗ್ತಂದ ಹೇಳಿ ನಮ್ಮಲ್ಲೊಂದು ನಂಬಿಕೆ.
1: ಹೌದು,
0: ಎಲ್ಲಿವರೆಗಂದ್ರೆ ನೀವು ಹೇಳ್ತೀರಿ ನಮ್ ಕುಂದಾಪುರ ಕಂಡು ಇಷ್ಟು ಚಂದ ಇತ್ತು ಕೇಳ್ರೆ. ಎಂಟ ಅಂತ ಹೇಳಿ ಗಂಡನ ಅಣ್ಣ ಇದ್ರೆ ಅವ್ರು ಎಂಟು ಅಂತ ಇರ್ತಾರೆ. ಏಳು ಹೆಚ್ಚಂದು
1: ಹೌದು,
0: ಏಳು ಹೆಚ್ಚಂದು
1: ಹೌದು,
0: ಏಳು ಹೆಚ್ಚು, ಏಳು ಹೆಚ್ಚು ಒಂಬತ್ತು. ಏಳು ಹೆಚ್ಚು ಒಂಬತ್ತು ಅಂದ್ರೆ ಅದು ನನ್ನ ಅಮ್ಮ ನನ್ನ ಅಪ್ಪನ ಅಣ್ಣ ಒಬ್ರು ಮಂಜಯ್ ಅಂತಿದ್ರು. ನನ್ನಮ್ಮ ಗಂಜಿ ಅಂತಿಲ್ಲ, ಮಂಚ ಅಂತಿಲ್ಲ ಅವಳು. ಮಂಚ ಅಂದ್ರೆ ಮಂಜ ಗಂಜ ಗಂಜಿ ಎಲ್ಲ ಸೇರುತ್ತಲ್ಲ. ಈಗ ಬಿಡಿ, ಪ್ರಶಾಂತ ಇದ್ರೆ ಪಶು ಒಂದು ಹೇಳಿ ಕರೀತ್ರಿ ಅಂತ ಮಾಡೋಕತ್ತೆ ಗಂಡನ. ಆ ರೀತಿಯಲ್ಲಿ ಶಾರ್ಟ್ ಮಾಡ್ತಾರೆ. ಮೊದಲನೇ ಗಂಡನ ಹೆಸರು ಕ್ರಮವೇ ಇಲ್ಲ. ಗಂಡನ ಹೆಸರಾರು ತಪ್ಪೇ ಹೇಳಕ್ ಗಂಡನಣ್ಣ ಬಾವಣ್ಣನ ಹೆಸರು ಹೇಳುಕೆ ಇಲ್ಲ. ನಮ್ಮ ಬಾವಣ್ಣನ ಹೆಸರು ಹೇಳುಕೆ ಇಲ್ಲ, ಮುಟ್ಟಕ್ಕೂ ಇಲ್ಲ. ಬಾವಣ್ಣನ ಎಂಜಲನ್ನ ತಮ್ಮ ಹೆಂಡತಿ ತೆಗೋಕಿಲ್ಲ.
1: ಯಾಕೆ?
0: ಅದು ಅದು ಅದು ಅಷ್ಟು ನಿಷಿದ್ಧ, ಅಷ್ಟು ಪವಿತ್ರ. ಗಂಡನ ಅಣ್ಣ
1: ಎಂಜಲ್ ಕೂಡ ತೆಗೋಕಿಲ್ಲ,
0: ಎಂಜಲ್ ಕೂಡ ತೆಗೋಕಿಲ್ಲ. ಅದು ಮಕ್ಕಳ ಹೆರಪ್ಪನ ಎಂಜಲ್ ತೆಗೀನಿ ಮರ್ರ, ಅದೇ ಬಟ್ಲ ತೆಗೀನಿ.
1: ಹಿರಿಯಪ್ಪ
0: ಹಿರಿಯಪ್ಪ ಹಿರಿಯಪ್ಪ ಹಿರಿಯಪ್ಪ ಅದು ಹಿರಿಯಪ್ಪ ಅಂದ್ರೆ ದೊಡ್ಡಪ್ಪ ಅಂತೇಳಿ ಅಂದ್ರೆ ತೆಗೆಯುದು. ಅದಕ್ಕೆ ಎಂಜಲ್ ತೆಗೋದು. ಮತ್ತೆ ಕುಂದಾಪುರ ಕನ್ನಡದ ಅದೆಲ್ಲ ಅದೆಲ್ಲ ರೂಢಿ ಮಾಡ್ಕೊಂಡು ಬಂದದ್ದು. ಈಗೆಲ್ಲ ಬಿಡಿ, ಈಗೆಲ್ಲ ಗಂಡಲ ಎಂಜಲ್ ಅಲ್ಲ, ಹಿರಿಯಪ್ಪನೇ ನಮ್ಮ ಎಂಜಲ್ ತೆಗೀತಾರೆ. ಹಿರಿಯಪ್ಪನ ಕತ್ತಿ ಹಾಗೆ ಹೋಯ್ತು.
1: ಅದಂಗೊಂದು ನೆನಪಾಯ್ತು. ಅದು ಯಾರೋ ಗಂಡನ ಹೆಸರು ಶಂಕರ್ ಅಂಬ್ರ, ಅವ್ರ ಹೋಟ್ಲಿಗೆ ಹಾರ ಅಂಬ್ರ, ಅಲ್ಲಿ ಶಂಕರ್ಪಳ್ಳಿಯಲ್ಲ ಅವ್ರು ಮಾಡ್ತಾರಂತ ಹೋಟ್ಲೆಲ್ಲ. ಶಂಕರ್ಪಳ್ಳಿ ಬೇಕಿತ್ತು ಅವ್ರಿಗೆ ಪರ್ಚೇಸ್ ಮಾಡೋಕೆ. ಅದು ಗಂಡನ ಹೆಸರು ಹೇಳುಕಾಗಲ್ಲ, ನಂಗೆ ಅವ್ರ ಪೊಳಿ ಕೊಡಿ ಅವ್ರ ಪೊಳಿ ಕೊಡಿ ಅಂತ ಹೇಳ್ತಿದ್ರು. ಅದು ಯಾರು ಪೊಳಿ ಮಾರಂದ್ರೆ ಅವ್ರ ಪೊಳಿ ಅವ್ರ ಪೊಳಿ ಅಂತ. ನಾನು ಇಂಥದ್ದೆಲ್ಲ ನನ್ನ ಅಮ್ಮನಲ್ಲಿ ಕಂಡಿದ್ರೆ, ನನ್ನ ಅಜ್ಜಿಯಲ್ಲಿ ಕಂಡಿದ್ರೆ, ನನ್ನ ಅತ್ತೆ ನನ್ನ ಮೈದಿ ಕಾಳು ಅವ್ರದ್ದೆಲ್ಲ ಆ ಭಾಷೆಯಲ್ಲಿ ನೀವು ಹೇಳಿದಂಗೆ ಮಾವನ ಹೆಸರು, ಮಾಯಿ ಹೆಸರು, ಭಾವನ ಹೆಸರು, ಗಂಡನ ಹೆಸರು, ಇಷ್ಟು ಹೆಸರುಗಳನ್ನ ಅವ್ರು ಹೇಳುದೇ ಇಲ್ಲ. ನೀವು ಹೇಳಿದಂಗೆ ಏಳೆಚ್ಚು
0: ಮತ್ತೆ ಈ ಮೂರು ಗಂಡು ಹುಟ್ಟು ಮತ್ತು ಹೆಣ್ಣು ಹುಟ್ಟರೆ ನಮ್ಮಲ್ಲಿ ಅಷ್ಟೊಂದು ಲಕ್ಷಣ ಅಂತ ಹೇಳಿ ಅಲ್ಲ
1: ಸರ್. ನಾನು ಮೂರು ಗಂಡಾದ್ಮೇಲೆ ಒಂದ್
0: ಹೆಣ್ಣು, ಅದಕ್ಕೆ ಅಕ್ಕು ಅಂತೇಳಿ ಹೆಸರು, ಅಕ್ಕು ಅಕ್ಕಮ್ಮ ಅಂತೇಳಿ ಹಿಂಗೆ ದೇವ್ರ ಹೆಸರಿಟ್ಟು ಅದೇ ಅಂತ ಇಲ್ಲ. ರಾಮಾಯಣ ಬಂದ್ರು ಕೂಡಲೇ ಮೂರು ಗಂಡು ಮಕ್ಕಳು ಹುಟ್ಟರು ಕೂಡಲೇ ಕಳಿಸಿದ ನಂಬಿಕೆ ಅಷ್ಟೇ. ಅವಳಿಗೆ ಒಂದು ಅಕ್ಕಮ್ಮ ಅಂತೇಳಿ ಇಡುದು, ಅಂದ್ರೆ ಅದು ಅಕ್ಕು ಅಂತೇಳಿ ಕರೋದು, ಯಾಕಂದ್ರೆ ನಾಲ್ಕನೇ ಮಗು ಆರು ಕೂಡಲೇ ಅಕ್ಕು ಅಂತ ಕರೋದು, ಮತ್ತೆ ಎಂಟು ಒಂಬತ್ತಲ್ಲ ನಮ್ಮ ಕಣಗರು ಹುಟ್ಟರು ಕೂಡಲೇ ಕಡಿಕೊಂದು ಕೊನೆಗೊಂದು ಸಾಕು ಅಂತ ಹೆಸರು.
1: ಸಾಕು, ಹೌದು ಹೌದು,
0: ಇನ್ನು ಹುಟ್ಟುತ್ತಾ ಇಕ್ಕಂಡ್ಬೇಡಿ ಅಂತ ಹೇಳಿ ಸಾಕು ಅಂತ ಹೇಳಿ ಇದೆಲ್ಲ ಒಂದು ರೂಢಿಯಲ್ಲಿ ನಾವು ಮಾಡ್ಕೊಂಡು ಬಂದದ್ದು ಇದೆ.
1: ಈಗ ಗಂಡನ ಕಾಲ ಸಂಬೋಧನೆ ಮಾಡೋದಿದೆಯಲ್ಲ ನಮ್ಮಲ್ಲಿ, ಹೆಂಡತಿನ ಸಂಬೋಧನೆ ಮಾಡುದು, ಗಂಡನ ಸಂಬೋಧನೆ ಕುಂದಾಪುರ ಕನ್ನಡದಲ್ಲಿ.
0: ಕುಂದಾಪುರ ಕನ್ನಡದಲ್ಲಿ ಹೆಂಡತಿನ ಸಂಬೋಧನೆ ಹಾಯ್ ಹಾಯ್ ಅಂತ ಎಂತದ್ದು ಆಯ್ಕೆ,
1: ಹೆಂಡತಿ ಗಂಡನನ್ನ
0: ಹೆಂಡತಿನ ಹೇಳ್ತಿ ಹಾಯ್ ಎಂಬುದ ನೀವು ಮಾತಾಡೋ ಕೊಟ್ಟರೆ ಹಾಯ್ ಬಗ್ಗೆ ನಾ ಅರ್ಧ ಗಂಟೆ ಮಾತಾಡಿ
1: ಒಂಚೂರು ಹೇಳಿ
0: ಕಮ್ಮ ಹಾಯ್ ಈಗ ಹಾ ಏನ ನಾನಿದ್ದು ನಿಂಗೆ ತೋರುದಿಲ್ಲ ಏನ ಆ ಹಾ ಬೇರೆ
1: ಅಹಂಕಾರ
0: ಅಹಂಕಾರ ಹಾಯ್ ಹಾಯ್ ಸ್ವಲ್ಪ ಕೈ ಹಾಕಿ ಮಾರ್ರೆ
1: ರಿಕ್ವೆಸ್ಟ್
0: ಆ ಹಾಯ್ ಬೇರೆ ಇನ್ನೊಂದು ಇನ್ನೊಂದು ಹಾ ಅಪ್ಪಿದ್ದಗಡೆ ಒಂದು ಕರೆದು ಕೇಮ್ ಆ ಹಾ ಬೇರೆ
1: ಕರೆಕ್ಟ್
0: ಅರ್ಥ ಆಯ್ತು ನಿಮ್ಗೆ ಎಲ್ಲ ಹಾಕು ಒಂದೊಂದು ಟೋನಿಗೂ ಒಂದೊಂದು ಅರ್ಥ ಇನ್ನು ಹೆಂಡತಿ ಹಾಯ್ ಅಂತೂ ಕೇಮ್ದೇ ಬೇಡ ಅವಳು ಮೊದಲೇ ಇನ್ನು ಇನ್ನು ಹಾಯ್ ನಿಮ್ಗೆ ಸುಖ ನಿಮ್ಗೆ ಕಲ್ಕಣಿ ಆ ಫಾರೆಸ್ಟ್ 5 ಗಂಟೆ ಬಂದು ಮನೆಗೆ ಕೂತೀರ ನೀವು ಇಷ್ಟೊತ್ತಿಗೆ ವಾಪದ ಅಂದ್ರೆ ಆ ರಸ್ವ ಹಾಯ್ ಅದು ಸ್ವಲ್ಪ ದೀರ್ಘ ಆತ್ ಕೆಲವು ಸರಿ ಹಾಯ್ ಕಣ್ಕಕ್ಕನ ಮಗಳು ಜಾಲ್ಜನ್ ಮಗಳು ಸುಮಿತ್ರ ವಾದಳು ಬರಲೇ ಇಲ್ಲ ಮಾರ್ರೆ ಆಗ ಹಾಯ್ ದೀರ್ಘ ಕಡಿಗೆ ಇನ್ನೂ ದೀರ್ಘ ಮಾಡ್ದ ಹಾಯ್ ಹೊಲ್ತಾಡೋರು ಮಳಿಗೆ ನೈಟಿ ಒಂದು ತಕೊಂಡ್ರು ಮೂರು ಎತ್ತಿ ಕೊಡ್ತಾರ ಮಾರ್ರೆ ನಾವು ತಕೋಬೋಪ್ಪಿ ಅಂದ್ರೆ ಮೂರನೇ ಹಾಯ್ ಇವನ್ ಕಿಸಿ ಬಿತ್ತು ಅಂತ ಹೇಳಿ ಎರಡನೇ ಹಾಯಲ್ಲ ನೆರಮನೆಯರ ಸುದ್ದಿ ಹೇಳ್ತಾಳೆ ಮೂರನೇ ಹಾಯಲ್ಲಿ ಬೈತಾಳೆ ಲೆಕ್ಕ ಈ ಹಾಯಲ್ಲೇ ದೀರ್ಘ ಅನಿಸುವ ಮತ್ತು ದೀರ್ಘ ಮಾಡ್ರು ಕೂಡ ಹಿಂಗೆಲ್ಲ ಬೇರೆ ಬೇರೆ ಆಗ್ತ ನೀವು ಹೆಂಡತಿ ನಿಮ್ಮ ಮಾತಿನ ಅಡ್ ಬಂದು ಈಗ ನೀವು ಗಂಡನ ಹೆಸರಿನ ಗಂಡ ಹೆಂಡತಿನ ಹಾಯ್ ಎಂದೇ ಕರೋದು ಹೆಂಡತಿ ಹೆಸರು ಹೇಳೋಕ್ಕಿಲ್ಲ ಹೆಂಡತಿ ಹೆಸರು ಹೇಳೋದಿಲ್ಲ ಹೆಂಡತಿ ಹೆಸರು ಗಂಡ ಹೇಳೋದಿಲ್ಲ ನಮ್ಮ ನನ್ನ ಅಪ್ಪ ನನ್ನ ಅಮ್ಮನ ಹೆಸರು ಹೇಳೋದಿಲ್ಲ
1: ನೀವು
0: ನಾವು ಹೇಳೋದು ಎಲ್ಲ ಹೇಳತ್ತ ಇಲ್ವಾ ಅಂತ ಹೇಳಿದ್ರೆ ನಮ್ಮ ಕಾಲ
1: ಗಂಡ ನನ್ನ ಹೆಸರು ಹೇಳುದಿಲ್ಲ
0: ನಿಮ್ ಗಂಡ ಅದೇ ಹೇಳೋಕೆ ನಿಮ್ ಕಾಲ ಬೇರೆ ಅಲ್ಲ ಈಗ ಈಗಿನ ಹುಡುಗಾಟಿಕೆ ಕಾಲದಾಗೆ
1: ಅಲ್ಲ ನನ್ನ ಗಂಡ ಈಗಲೂ ನನ್ನ ಹೆಸರು ಹೇಳಿ ಕರೆಯುವುದಿಲ್ಲ
0: ಓ ಹಂಗಾರು ಸಂಪ್ರದಾಯ ಇತ್ತಂಗ
1: ನನ್ನ ಹೆಸರು ಹೇಳುದೇ ಇಲ್ಲ
0: ನೀವು ಏನು ಹೇಳಕ ಈಗ ನಿಮ್ಮನ್ನ ಈಗ ಅವ್ರು ಹಾಯ್ ಅಂದ್ರ ಮೇಲೆ ನೀವು ಹೋಜ ಅನ್ಕ ಹೋಜ್ಜ ಅಂದ್ರೆ ಇನ್ನೆಲ್ಲ ಅಪ್ಪನ ಕರಿ ಮಕ್ಕಳೇ ಮಕ್ಕಳ ಕೈಲಿ ಹೇಳುದು ಅಪ್ಪನ ಕರಿ ನಿಮ್ಮ ಮಕ್ಕಳೇ ಅಂತ ಹೇಳಿ ಅಂದ್ರೆ ಹೆಸರು ಹೇಳುಕ್ ಆಗ್ತಿಲ್ಲಲ್ಲ ಮತ್ತೆ ಇಲ್ದಿದ್ರೆ ಅವರೇ ಸ್ವಲ್ಪ ಇದ್ರೆ ಗಂಡ ಹೆಂಡತಿ ಅತ್ತ ಇದ್ರೆ ಹೋಜ ಒಂಚೂರು ಕಾಂಬ ಎಂತದೆ ಆ ಒಂದು ನಾಲ್ಕು ಬಡಿಗೆ ಎದ್ದಿ ಕೊಡ್ತಾರ ಬರ್ಲಿ ತಕಂಬ ಅಂತ ಹೇಳಿ ಆ ಹೋಜ್ ಎಂಬತ್ತಿಗೆ ಅಂದ್ರೆ ಅವ್ರಿಗೆ
1: ಗೌರವಪೂರ್ವಕ
0: ರಾಜ್ಯದಲ್ಲಿ ಗಂಡಿಗೆ ಬೆಲೆ ಕೊಡುವಂತ ಕ್ರಮ.
1: ಈಗ ನಿಮ್ಮ ಹೆಂಡತಿ ನಿಮ್ಮನ್ನ ಎಂತ ಅಂತ ಕರೀತಾರೆ ಸರ್?
0: ನಮ್ಮನೇ ಹಾಯ್ ಎಂದೇ ಕರೋದು, ಅವಳು ಹೆಸರು ಹೇಳುದಿಲ್ಲ ಎಷ್ಟು
1: ಹಾಯ್ ಎಂದೆ ಹಾಯ್ ಅಂದ್ರೆ ಹಾಯ್
0: ಅದು ಹಾಯ್ ಇದ್ದದ ಈಗ ನಿಮ್ಮ ಕಾಲಕ್ಕೆ ಹಾಯ್ ಆಯ್ತು ಅಂದ್ರೆ ನಮ್ಮ ಕಾಲ ಹಾಯ್ ಇದ್ದದ
1: ಎಷ್ಟು ಲೈಕ್ ಅಲ್ಲ ಆ ಪದ ಬಳಕೆ ಅದ್ರಲ್ಲಿ ನಾವು ಬಳಸುವ ಧ್ವನಿ ಅದೇ ಎಷ್ಟೆಷ್ಟು ಅರ್ಥ ಕೊಡುತ್ತೆ
0: ಚಂದ ಐತೆ. ಈ ಕಣಿಗೆ ಈಗ ಕಣಿಗೆ ನಮ್ ಗೋಸರ ಅಂತಿ ಆ ಗೋಸರಂ ಶಬ್ದಕ್ಕೆ ಇಷ್ಟು ಅರ್ಥವ್ಯಾಪ್ತಿ ಇತ್ತು ಕಣಿ.
1: ಎಷ್ಟು
0: ಈಗ ಗೋಸರ ಅಂದ್ರೆ ಕೆಸರಲ್ಲ ನೀರು ರಾಡಿ ಅಲ್ಲ ಅದ್ರಲ್ಲಿ ಕಣಿ ಹೊಟ್ಟಿದೆಲ್ಲ ದನದ ನೀರು ಉಚ್ಚಿ ಹೋಯಿ ದನದ ಗೋಮಯ ಹೋಯಿ ಎಲ್ಲ ಮಿಕ್ಸ್ ಆದಿತ್ತಲ್ಲ ಒಂದೊಂದು ಫಲವತ್ತಾದಂತ ಮಣ್ಣಿಗೆ ಗೋಸರ ಬಂದವು. ನಾವು ಗೋಸರ ಮೇಲೆ ನೋಡೋದೇ ಹೊರತು ಕೆಸರ ಮೇಲೆ ನೋಡೋದಲ್ಲ.
1: ಕರೆಕ್ಟ್.
0: ಆ ಗೋಸರ ಎಂಬ ಶಬ್ದಕ್ಕೆ ನೀವಂತ ಎಷ್ಟೊಂದು ಕಲ್ಪನೆ ಇತ್ತು ಕಣಿ ಆ ಕೃಷಿಗೆ ಅನುಕೂಲವಾಗಿರ್ತಕ್ಕಂತ ಒಂದು ಜಾಗ ಅಂತ ಅರ್ಥ. ಅದು ಕೆಸರಿ ಎಲ್ಲೂ ಆತ ಈಗ ನೀವು ರೋಡ್ ನೀರು ನಿಂತರೂ ಕೆಸರು ಆತ ಗೋಸರ ಆತಿಲ್ಲ ಅದು. ಈ ಕಣಿ ಹೊಟ್ಟೆ ತಿಪ್ಪುದು ಹೊಟ್ಟೆ ತಿಪ್ಪದಂದ್ರೆ ಕೂಡ ಕಣಿ ಅವನೀಗ ನಮ್ಮನ್ನ ಕಂಡು ಕೂಡ ಸ್ವಲ್ಪ ಹೊಟ್ಟೆ ತಿಪ್ಪತ್ ಮಾರ್ರೆ. ಇನ್ನು ಇನ್ನು ಇನ್ನು ಅಂಥ ಶಬ್ದಗಳು ಎಷ್ಟು ಬೇಕು ನಿಮಗೆ? ಗಜಮೈಕ ಬಾ ಗಜಮೈ ನಮ್ಮ ನಿಮ್ದಲ್ಲಿ ಒಂದು ಮೈಕಾರೆ ಮೂರು ಮೈಕ್ ಇತ್ತು. ಗಜಮೈಕ ಹರ್ಮೈಕ ಕಣ್ಮೈಕ ಮೂರು ಮೈಕ್ ಇತ್ತು ನಮ್ಗೆ. ಒಂದು ಮೈಕ್ ನಿಮ್ದಲ್ಲಿ ಒಂದೊಂದಾರೆ ನಮ್ದು ಗಜಮೈಕು ಇತ್ತು. ಗಜಮೈಕ ಅಂತ ಹೇಳ್ರೆ ಕಣ್ಣು ಮೈಕ ಮಾಡುವಳು ಅಂತ. ಗಜಮೈಕ ಅಂದ್ರೆ ಮೈಕ ಮಾಡೋದಿತ್ತು ಎಲ್ಲ ಸಾಮಾನ್ಯ ಚೂರು ಪರ್ವ ತಪ್ಪು ಮಾಡಿ ಮೈಕ ಮಾಡ್ತಾಳೆ ಅಂತೇಳಿ. ಗಜಮೈಕ ಅಂದ್ರೆ ಗಜ ಅಂದ್ರೆ ಶಬ್ದ ಹಾಕೋದೆ ಸ್ವಲ್ಪ ಜಾಸ್ತಿ ಮಾಡ್ತಾಳೆ ಅಂತೇಳಿ. ಹರ್ಮಾಯಿಕ ಅಂದ್ರೆ ಎರಡು ಸಮಯ ಯಾಸ ಮಾಡ್ತಾರೆ, ಕಣ್ಮಾಯಿಕ ಅಂದ್ರೆ ಈ ಕಣ್ಣಗಿದ್ ಕಾಡಿಗಿನ ಹರ್ಸ್ಕೊ ಹೋಗ್ತಾರೆ ಕೆಲವು ಸರಿ, ಹಾಗೆ ನಾವು ಕಣ್ಮಾಯಿಕ ಮಾಡ್ತಾರೆ, ಹಾಗೆ ಮೂರು ಮೈಕ ಅಂತೇಳಿ
1: ಅದು ಹೆಣ್ಮಕ್ಳಿಗೆ ಎಂತ ಕೇಳುದು. ಈ ಮೂರು ಪದಗಳು ಹೆಚ್ಚಾಗಿ ಗಜ್ಮೈಕ ಮಾಡ್ತಾ ಅಂತ ಹೇಳುದಿಲ್ಲ, ಗಜ್ಮೈಕ ಮಾಡ್ತಾಳ, ಕಣ್ಮೈಕ ಮಾಡ್ತಾಳ, ಹರ್ಮೈಕ ಮಾಡ್ತಾಳ, ಹೆಚ್ಚಾಗಿ ಈ ಪದ ಬಳಕೆ ಹೆಣ್ಮಕ್ಳು ಇದ್ರಲ್ಲೇ ಬರ್ತೆ ಅಂತ
0: ಮಾಡುದು ಅವರೇ.
1: ಐ ಆಬ್ಜೆಕ್ಟ್ ಯುವರ್ ಆನರ್.
0: ಅಲ್ಲ ಒಂದು ಯಾಕೆ ಇತ್ತ, ನೀವು ತಪ್ಪು ತಿಳಿದಿರೆ ಅದಕ್ಕೊಂದು ಕೊಂಗಟಕ್ಕೂ ಹೇಳುದು. ಅದೇ ಅಂದ್ರೆ ಹೆಣ್ಮಕ್ಳು ಅಂದ್ರೆ ಖಂಡಿತ ಗಂಡು ಮಕ್ಕಳಿಗೆ ಕೊಂಗಟ, ಅವ್ರ ಹುಟ್ಟುಕೊಳ್ಳದ ಮಡಿಸಿ ಹತ್ತು ಬಿಡಿ ಮದಿ ಮಾಡ್ಕೋದೆ ಅವಳಿಗೆ ಗಜ್ಮೇಕ ಮಾಡ್ಬೇಡ ಹೇಳ, ಗಜ್ಮೇಕ ಮಾಡ್ಬೇಡ, ಗಂಡು ಮಾಡುದಿಲ್ಲ, ಗಂಡು ಮಾಡುದಿಲ್ಲ, ಯಾಕೆ ಮಾಡುದಿಲ್ಲ ಅಂದ್ರೆ ಅವನಿಗೆ ಮಾಡೋ ಅಗತ್ಯ ಇಲ್ಲ. ನೀವೀಗ ನಂಗೆ ಟ್ರಿಪ್ಪಿಗೆ ಹೋಯ್ಕ ಹೋಯ್ದೆ ನಾನು ಬರ್ತಿಲ್ಲ ಮನೆ ಬರ್ತಿಲ್ಲ ಅಂತ, ಅವ ಇವಳಾದ್ರೆ ಸ್ವಲ್ಪ ಕಣ್ಮೈಕ ಗಜ್ಮೈಕ ಮಾಡ್ಕತ್ತಪ್ಪ ಇವಲ್ಲೆಲ್ಲ ಆಚೆ ಈಚಿನವ್ರು ಹಾತ್ರ ನಾವೊಂದು ಹಾಯ್ಕ ಟ್ರಿಪ್ ಕಾಣಕ ನಾನು ಕಾಣಲಿಲ್ಲ ಅಂತೇಳಿ ಹೇಳಿ ಒಂಥರ ಗಜ್ಮೈಕ ಮಾಡ್ತಾಳಲ್ಲ, ಅದು ಸಾಧಾರಣ ಹೆಣ್ಣಿನ ಒಂದು ಸೌಮ್ಯ ಗುಣವೇ ಈ ಮೂರನ್ನ ಮೈಕ್ ಆಗ್ಲಿಕ್ಕೆ ಕಾರಣ. ಗಂಡಿಗೆ ಆ ಸೌಮ್ಯ ಗುಣ ಇಲ್ಲ ಮೇಡಮ್, ಅಂದ್ರೆ ಹೊಯ್ಕಾರ ಹೊಯ್ಕೆವ ನೀವು ಎಂತ ಹೋಗ್ತೇ ಅಂತ, ನಾವು ಮತ್ತೆ ಯಾವ್ದಾರೆ ಅಂತ ಅಮ್ಮನ ಕತ್ಕೊಂಡು ಅಪ್ಪನ ಹತ್ಕೊಂಡು ನಾನಲ್ಲಿ ಈಡಿಗೆ ಎದ್ದು ಒಂದ್ಮುಡಿ ಎಕ್ಕೇರು ಮಾಡಿ ನಾವು ಹೊಮ್ಮಾರಿ ಹೋಗ್ತೇ ಅಂತ. ನಿಮ್ಗೆ ಆ ಮೈಕ ಮಾಡುವ ಅಗತ್ಯ ಅವನಿಗಿಲ್ಲ, ನಿಮ್ಗೆ ಕೆಲವು ಸರಿ ಹೆಣ್ಮಕ್ಕಳಿಗೆ ನಿಮ್ಗಂದೇಳಿ ಎಲ್ಲ ನಾ
1: ಹೇಳಿ ಗೊತ್ತಾಯ್ತು.
0: ಸಮುದಾಯಕ್ಕೆ ಒಂದು ಅಗತ್ಯ ಇರೋದ್ರಿಂದ ಗಜ್ಮಯಕ ಕಣ್ಮಯಕ ಹರ್ಮಯಕ ಅಂದ್ರೆ ನಾವು ಹಿಂಗೆ ಹೇಳೋ ಕ್ರಮ.
1: ಗಂಡು ಮಕ್ಳಿಗೆ ಹಂಗಾರೆ ಈ ತರ ಅವರದೊಂದು ಸ್ವಭಾವ ತೋರಿಸುವಂತ ಯಾವಂತ ಪದಗಳೆಲ್ಲ ನಾವು ಬಳಸೋ?
0: ಕೊರಜಿ, ಬರೀ ಕೊರಜಿ ಕಣ ಮಾಡ್ತಾ ಮಾರೆ ಅವನೇ
1: ಕಣ್ ಕೊರಜಿ,
0: ಹಸಿ ಕೊರಜಿ ಅವನೇ,
1: ಹಸಿ ಕೊರಜಿ,
0: ಹಸಿ ಕೊರಜಿ ಅಂದ್ರೆ ಅವ್ನು ಕೊರಜಿ ಅವ ನಮಗ್ ಒಂದ್ ಹೆಜ್ಜೆ ನಮಗೆ ಕೇಳಿ ಅದನ್ನ ಹೆಣ್ಣಿ ನಾವು ಕೊರಜಿ ಅಂತಿಲ್ಲ, ಗಂಡಿ ಮಾತ್ರ ಕೊರಜಿ ಎಂದು ಹೊರತು ಹೆಣ್ಣಿ ಕೊರಜಿ ಅಂದೇಳಿ ಬೈಯುದಿಲ್ಲ. ಕೊರಜಿ ಕಣ ಮಾಡಬೇಡಿ ಅಂತೇಳಿ ಗಂಡಿ ಮಾತ್ರ ಬೈಯು ಕ್ರಮ. ನೀವು ಇನ್ನೂ ಕೇತವ್ರ ನಂಗೊಂದು ಇನ್ನು ಆಳು ಕೇಳುದು, ನಾನು ನಿಮ್ಗೆ ಉತ್ತರ ಕೊಡ್ಲಕ್ಕೆ ಇನ್ನು ಸಹಿತ.
1: ಅದೇ ಈಗ ಒಂದು ಕೊರಜಿ ಆಯ್ತು, ಮತ್ತೆ ಬೇರೆ ಯಾವ ಪದ ಅವನಿಗೆ ಅಂದ್ರೆ ಗಂಡು ಮಕ್ಕಳಿಗೆ ಬಳಸುವ
0: ಮಕ್ಕಳಿಗೆ ಬೈಯುದ?
1: ಬೈಯುದು
0: ಅಲ್ಲ, ಇನ್ನೆಲ್ಲ ಈ ಪೋಂಕ್ ಅಂದೇಳಿ ನಾವೊಂದು ರೂಢಿಯಲ್ಲಿ ಹೇಳುದು, ಈ ಪೋಂಕ್ ಬೇರೆ ಪೊಕ್ಕು ಬೇರೆ.
1: ಅದು ಹೆಂಗೆ?
0: ಈ ಪೋಂಕ್ ಅಂದ ಹೇಳ್ರೆ ಪೋಂಕ್ ಅಂದ್ರೆ ಬೈಗುಳು ಶಬ್ದ, ಅದು ಪೊಕ್ಕಿನಿಂದಲೇ ಪೋಂಕ್ ಆದದ್ದು.
1: ಓಕೆ,
0: ಯಾಕಂದ್ರೆ ನಮ್ಮಲ್ಲಿ ಈ ಮರ್ಲರಿಗೆ ಇದ್ದಷ್ಟು ಶಬ್ದ ಕುಂದಾಪುರ ಕನ್ನಡದಾಗೆ ಅಂಡಿ ಅಂತತ್ತು,
1: ಅಂಡಿ ಪಿರ್ಕಿ
0: ಅಂಡಿ ಅಂತತ್ತು, ಬರೀ ಅಂಡಿ ಅವ. ಕೆಲವು ಸರಿ ಪಿರ್ಕಿ ಅಂತತ್ತು, ಅವ ಪಿರ್ಕಿ ಸ್ವಲ್ಪ ಪಿರ್ಕಿ, ಇನ್ನೊಂದು ಸರಿ ಅಂಡಿ ಪಿರ್ಕಿ ಇಡು ಒಟ್ಟಿರುತ್ತೆ, ಬರೀ ಅಂಡಿ ಪಿರ್ಕಿ ಮಾಡ್ರೆ ನೀ ಹ್ಯಾಂಗ ಬಂದಿರ್ಕಂದ್ರೆ ಲೆಕ್ಕ ನಾನು ಅನತಿ ಮಾಡುದೆ. ಈ ಕೊಡಿ ಹಂಗೆ ಮೇಲ್ ಕಡಿತಾರೆ, ಅದಕ್ಕೆ ಒಂದು ಪಿರ್ಕಿ ಅಂತ ಹೇಳಿ ಹೇಳ್ತಾರೆ, ಅದಕ್ಕೆ
1: ಎಂಟು
0: ಕಡ್ಡಿ ಸೇರು ಜಾಗಕ್ಕೆ ಪಿರ್ಕಿ ಅಂತ. ಆ ಪಿರ್ಕಿ ಸಡ್ಲರ್ ಇಡೀ ಕೊಡಿಯೇ ಗಳುಬಳಿ ಕಳಚಿ ಹೋತು,
1: ಕರೆಕ್ಟ್,
0: ಇಡೀ ಕೊಡಿಯೇ ಗಳುಬಳಿ ಕೊಳನ ಆ ಪಿರ್ಕಿ ತೆಗೆದು ಕೊಡಿ ಅಂತ ಕಾಣಿ ನೀವು. ಅಂಡಿ ಅಂತ ಹೇಳ್ರೆ ಈ ಮೇಲ್ ಚೂಪಿಲ್ಲಿದ ಕೊಡಿ ಒಂದು ಅಂಡಿ ಸಿಕ್ಸುದಿರ್ತೀವಿ,
1: ಹೌದು ಹೌದು ಹೌದು,
0: ಅಂಡಿ ಅಂಡಿ ಇಲ್ಲಿದ ಕೊಡಿ ನೀವು ಕಾಣಿ ಹಾಗಿರತ್ ಕಾಣಿ, ಹಾಗೆ ಅಂಡಿ ಪಿರ್ಕಿ ಅಂತ ಹೇಳಿದ್ರೆ ಆ ಕೊಡಿನೇ ಒಂದು ಪರಿಕಲ್ಪನೆ ಮಾಡಿದ್ರೆ ನೀವು ಕರೆಕ್ಟ್ ಆಗಿ ಅಂಡಿ ಪಿರ್ಕಿ ಅಂದ್ರೆ ಕೊಡಿ ಸರಿಯೇ ಇರುತ್ತದ ಅಂದ್ರೆ ಬಂದದ್ದು ಅಂತ ಅರ್ಥ ಅಲ್ಲ, ಆದ್ರೆ ಪಿರ್ಕಿ ಸಡ್ಲಾಯ್ತು ಅಂತ ಹೇಳಿದ್ರೆ ಅದು ಕೊಡಿಯಿಂದೇ ಬಂದದ.
1: ಈ ಎಕ್ಸ್ಪ್ಲನೇಷನ್ ಒಳ್ಳೆದು ಸರ್, ಆಕ್ಚುಲಿ
0: ಅದು ಪಿರ್ಕಿ ಸಡ್ಲಾಯ್ತು ಅಂತಲ್ಲ, ಅವನಿಗೆ ಸ್ವಲ್ಪ ಪಿರ್ಕಿ ಸಡ್ಲು ಮಾರ್ರೆ ಪಿರ್ಕಿ ಟೈಟ್ ಇರ್ತದೆ, ಪಿರ್ಕಿ ಸಡ್ಲಾರ ಕೂಡ ಪಿರ್ಕಿ ಅಂತೇಳಿ ಕರೆಯುವ ಕ್ರಮ ನಮ್ಮಲ್ಲಿ.
1: ಓಕೆ, ಮತ್ತೆ ಕೆಲವರೆಲ್ಲ ಇರ್ತಾರಲ್ಲ ದಗಲ್ ಬಾಜಿ,
0: ದಗಲ್ ಬಾಜಿ ಹಂಬಾಕ್ ಅದೆಲ್ಲ ನಮ್ಮಲ್ಲಿ ಬೇಕಾದಷ್ಟಿತ್ತು. ಕೊರಜಿ ಕಂದಡಿಯ, ಕಂದಡಿ ಅಂತ ಬೈದಿರುತ್ತ ಅದೊಡ್ಡ ಕಂದಡಿ ಅಂದೇಳಿ ಅಂದ್ರೆ ಕಂದಡಿಯ ತಳಮುಯಿಡು,
1: ಹಂಗಂದ್ರೆ
0: ತಳಮುಯಿಡು ಅಂತ ಹೇಳ್ರಿ ಈ ಮುಯಿಡು ಮೀನ್ ಅಂದಿತ್ತಲ್ಲ, ಮುಯಿಡ್ ಈ ಮೈಟಿ ಕರ್ಸಿ ಅದೆಲ್ಲ ಬೇರೆ ಬೇರೆ ಜಾತಿ ಮೀನೆಲ್ಲ ಇದ್ದವು, ಕಾಣಿ ಕರ್ಸಿ ಕೋಲ್ಕಾಣಿ ಮೈಟಿ ಎಸುಡ ಹಿಂಗೆಲ್ಲ ಇದೆಲ್ಲ ಇದ್ದು ಮುಯಿಡ್ ಅಂತ ಹೇಳಿದ್ರೆ ಮೀನಂಗೆ ಸ್ವಲ್ಪ ತೆಗೆದಿಟ್ಟರು ಸಹಿತ ಹದಿನೈದು ದಿನ ಮೇಲೆ ಇರತ್ತೆ, ಅದಕ್ಕೆ ನೀರು ಇಲ್ದಿರು ಬದುಕತ್, ನೀರಿದ್ರಂತೂ ಲಾಯ್ಕ್ ಪಡಿ ಬದುಕತ್ತ, ಮುಯಿಡ ಮೇಲೆ ಬದುಕಂತವ್
1: ಕಪ್ಪು ಕಪ್ಪಿದೆ ಬಣ್ಣ,
0: ಕಪ್ಪು ಮೀಸಿ ಇರೋದ್ ಮೀನ್ ಕನ ಮೀನ್ ಅಂತೇಳಿ ಅಲ್ಲ, ಬಾಳಿ ಬಾಳ ಸುಖಿ ಮೀನ್,
1: ಸುಖಿ
0: ಸುಖಿ ಅಂದ್ರೆ ಬಹಳ ಬೆತ್ತಗಿನ ಮೀನ್ ಅದು, ಅಂದ್ರೆ ಹೆಚ್ಚು ಸ್ವಲ್ಪ ಹೊತ್ತಿನಂಗೆ ನೀರಿನ ಮೇಲೆ ತೆಗೆದುಕೊಳ್ಳೆ ಸಾಯ್ತದ. ಈ ಮುಯಿಡ ಹಂಗಲ್ಲ, ಈ ಮುಯಿಡ ತಳಮುಯಿಡ ಇದ್ರು ಕೂಡ ಕೆಸರು ಮಾಡುದು, ಈ ಇದಕ್ಕೆ ಬಾಮಿಗೆ ಮುಯಿಡದ ಹಾಕೋದಿಲ್ಲ ಯಾರು, ಮುಯಿಡ ನೀವು ಅಲ್ಲ ಹತ್ತೋಡೋದು ಇತ್ತೋಡೋದು ಹತ್ತೋಡ ಇಡೀ ಬಾಮಿ ನೀರು ರಾಡಿ ಮಾಡೋದು ಮುಯಿಡ. ಈ ಮನೆ ಕೆಲವರು ತಳು ಮುಯಿಡ ಇರ್ತಾರ, ಆ ಮುಯಿಡ ಮೇಲ್ ಬತ್ತಿಲ್ಲ ಒಲ್ಲು ಒಡೀ ಐಕಂಡು ಈ ಕೆಲಸ ಮಾಡುದು, ನೀರನ್ನ ಕಳ್ಕೆ ಮಾಡ್ತಾ ಇಕ್ಕಂಬದು, ಅದರಿಂದ ಅದಕ್ಕೆ ತಳು ಮುಯಿಡ ಅಂದ್ರೆ ತಳು ಮುಯಿಡ ತಳದಂಗೆ ಆ ಮುಯಿಡಿ ಮುಯಿಡ್ತಾ ಇಕ್ಕಂದ್ ಹತ್ತೋಪದ ಇತ್ತೋಪದ ಒಂದ್ಗಳಿಗೆ ಸುಮ್ಮನೆ ಕುಕ್ಕಂತಿಲ್ಲ. ಈ ಬಾಳಿ ಎಲ್ಲ ಐತೆ ಬಾಳಿ, ನೀವು ಬಾಮಿಗೆಲ್ಲ ಐರ್ ಬಿಡ್ತೀರಿ ಕಾಣಿ ಐರ್ ಮೀನ, ಅವೆಲ್ಲ ನೀರನ್ನ ಚೊಕ್ಕ ಮಾಡುತ್ತೆ. ಈ ಮುಯಿಡಿತ್ತಲ್ಲ ಅದೊಂದು ಬಂತ ನೀರ್ ಪೂರ ಸಸುತ್ರಿಲ್ಲೇ ಹಾಳೆ, ಅದಕ್ಕೆ ಬಾಮಿಗೆಲ್ಲ ಮುಯಿಡನ್ ಬಿಡುವುದಿಲ್ಲ, ಈಗ ಐರ್ ಬಿಡ್ತಾರೆ, ಐರ್ ಅಂದ್ರಲ್ಲೇ ದೊಡ್ಡದತ್ತ ಬಾಳೆ ಮೀನು ಸಹಿತ ಬಾಮಿಗಿದ್ರೆ ಏನು ತೊಂದರೆ ಆತಿಲ್ಲ, ಈ ಮುಯಿಡ ಬಂದ್ರು ಹೋಯ್ತು
1: ತಳಮುಯ್ಡು.
0: ತಳಮುಯ್ಡು ಅಂದ್ರೆ ಬುಡದರ್ಚಿ ಅವ ಬೇರ್ ಕತ್ತರಿಸದೆ ಗೊತ್ತು, ಮೇಲ್ ಕೈಟದೆ ಗೊತ್ತಂತ. ಹ್ಯಾಂಗ್ ಕತ್ತರಿಸ ಗೊತ್ತಿಲ್ಲ, ಮೇಲ್ ಕೈಟ್ರ ಮೇಲೆ ಗೊತ್ತಾಗ್ದು ಓ ಇದೇ ಹೆಂಗ್ ಕೈಟಿ ಹೋಯ್ತು ಅಂದೇಳಿ. ಅವ ಬುಡದರ್ಚಿ ಕತ್ತರಿಸಿರ್ತ, ಮೋಸ ಮಾಡೋದು. ಹಂಜುಮೇರ,
1: ಹಂಜುಮೇರ ಅಂದ್ರೆ
0: ಹಂಜುಮೇರ ಅಂದ್ರೆ ಮೋಸ ಮಾಡೋದು. ಅವನು ದೊಡ್ಡ ಹಂಜುಮೇರ ಮಾರ್ನೆ ಅಂತ. ಈಗ ಎದುರುಗಡೆ ಒಳ್ಳೆ ನೈಸ್ ಮಾತಾಡ್ತಾ ಹಿಂದಿನಿಂದ ಅವನ ಕತ್ತೇ ಬೇರೆ.
1: ಇದು ಪೋರ್ಚುಗೀಸ್ ಬಂದ ಪದ.
0: ಹಂಜುಮೇರ ಪೋರ್ಚುಗೀಸ್ ಬಂದದ್ದಲ್ಲ, ಪೋರ್ಚುಗೀಸ್ ಮತ್ತು ಉರ್ದುವಿನಿಂದ ಬೇಕಾದ ಶಬ್ದ ನಮ್ಮಲ್ಲಿ ಬಂದಿತ್ತು.
1: ಹೆಂಗಿದಲ್ಲ
0: ಈಗ ಹರ್ಕತ್, ಹರ್ಕತ್ ಅನ್ನೋದು ಈಗ ನಮ್ಗೆ ನಮ್ದು ಅದು ಬಂದದ್ದು ಅದು ಇದರಿಂದ ಸುಮಾರೆಲ್ಲ ಶಬ್ದಗಳ ಹರ್ಕತ್ ಬಂತು.
1: ನಂಗೆ ಹರ್ಕತ್ ಇಲ್ಲ,
0: ಹರ್ಕತ್ ಇಲ್ಲ ಅಂದ್ರೆ ಅದು ಹರ್ಕತ್ ಕನ್ನಡದ ಏನು ಶಬ್ದ ಅಲ್ಲ. ಬೇರೆ ಬೇರೆ ಸಂಕರಗಳೆಲ್ಲ ಬೇರೆ ಬೇಕಾದಷ್ಟು. ಈಗೆಲ್ಲ ಇಂಗ್ಲೀಷ್ ಈಗೆಲ್ಲ ಕಣ್ಣೀಗ ಲಾಂಗ್ ಚೈನ್ ಹಾಕೊಂಡು ನಾವು ಲಾಂಗ್ ಚೈನ್ ಅಂತ ಹೇಳುತ್ತೆ ನಾವು ಕುಂದಾಪುರದಂಗೆ ಲಾಂಗ್ ಚೈನ್. ಯಾಕಂದ್ರೆ ಲಾಂಗ್ ಚೈನ್ ಅದು. ಈ ಮದುವೆ ದಿನಕ್ಕೆ ಲಾಂಗ್ ಕುಂದಾಪುರದ ಹತ್ರ ಕೇಳಿದ್ರೆ ಲಾಂಗ್ ಚೈನ್ ಅಂತ ಹೇಳಿದ್ರೆ ಲಾನ್ ಹಂಗೆ ತಗೊಂಡು ಹೆಚ್ಚು ಕಡಿಮೆ
1: ಲೋನ್
0: ಚೈನ್ಗಳೇ. ಹಾಗೆ ಹಾಗೆ ಭಾಷೆ ಬಗ್ಗೆ ನೀವು ಮಾತಾಡ್ತಾ ಹೋರಿ ಕುಂದಾಪುರದಂಗೆ.
1: ನಮ್ ಕುಂದಾಪುರ ಬೈಗುಳ ಶಬ್ದಗಳು,
0: ಬೈಗುಳ ನಿಮ್ಗೆ ನಿರಂತರ ಬೈಗುಳು ಬೇಕಾರೆ ಬೈಗುಳಲ್ಲೇ ಒಂದು ದೊಡ್ಡ ಸಾಹಿತ್ಯ ಬರೆಯುವಷ್ಟು ಬೈಗುಳು. ಆ ಬೈಗುಳಿಗೆ ಏನು ವ್ಯಾಪ್ತಿ ಇಲ್ಲ. ನಿಮ್ಮ ಮನೆಗೆ ನಾ ಬೈದಾರ ನಿಮ್ ಕಾಣಿ ಕೋಳಿ ಕೋಳಿ ಸಾಕು ಮರ್ಯಾದೆ ಬಿಟ್ಟರು. ಕೋಳಿ ಸಾಕ್ತಾರೆ, ಕೋಳಿ ಸಾಕು ಗೂಡಂಗ್ ಇಟ್ಕೊಂಡು ಗೊತ್ತಿಲ್ಲ. ಈ ನಮ್ಮನೆ ಬಂದು ಇಲ್ಲಿ ಬಂದು ಪದ ಕೊಡತ್ತ ಈ ಕೋಳಿಯಲ್ಲಿ ಬಾಚೋದು ಯಾರು ಹಿಕ್ಕ ತಿಂಬೋ ಸತ್ತಾರು ಅರ್ಧ ಅಥವಾ ಅವ್ರ ಮನೆ ಕೋಳಿ ಹಿಂಡ ಅವ್ರ ಮನೆಗೆ ಏನು ಲೆಕ್ಕಚಾರ ಇಲ್ಲ. ಕೋಳಿ ಸಾಕೋದು ಅವು ಪಿಚಿ ಪಿಚಿ ಪಿಚಿ ಪಿಚಿ ಬಂದು ಹೇಳೋದು ಇಲ್ಲಿ ಮಕ್ಕಳ ಕೈ
1: ಕಾಲು
0: ಉಳುಚುದು. ಅಯ್ಯೋ ದೇವ್ರೇ ಆ ಕೋಳಿ ದೇಶದಿಂದ ಇರ್ಕೋದಿಲ್ಲ. ಒಂದು ರಾಶಿ ಒಂದೊಂದು ಹೇಳಿ ಮರಿಯಕ್ಕೊಂದು ಮರ ಹಾಕಿ ಚಿಡಿದ್ರೆ ಅಕ್ಕ ಯಾಕ ಅಲ್ಲಿ ಹಿಲಿಗಿಟ್ಟರೆ ಮರಿ ಓಡಿಸೋದು ಹೇಳೋ ಲೆಕ್ಕಚಾರ ಇಲ್ಲ. ಅದು ಅವ್ರು ಸತೇ ಆಯ್ಲಿ ಅವ್ರ ಮನೆ ಮಂಟಪ ಆಯ್ಲಿ ಕಡೀಕೆ ಸ್ವಲ್ಪ ಹೊತ್ತಾರ್ಬಿಟ್ಟು ಅಕ್ಕ ಯಾಕ ಒಂದು ಏಟಿ ಚಾವಡಿದ್ರು ಕೊಡ್ತೀನಿ ಮರಿ ಅಂದರೆ ಆ ಬೈಗಳು ಅಷ್ಟೂ ಬೈಗಳನ್ನು ಬೈದ್ರ ಮೇಲೆ ಕಡೆ ಅರ್ಧ ಗಂಟೆ ಮೇಲೆ ಅಕ್ಕ ಯಾಕ ಒಂದು ಸ್ವಲ್ಪ ಚಾ ಕುಡಿದ್ರು ಒಂದು ಸ್ವಲ್ಪ ಕೊಟ್ಟರೆ ಚಾ ಒಂದು ಉಳಿಲ್ಲ ಮರ್ರೆ ಅಂದರೆ ಆ ಬೈಗಳಿಗೆ ಯಾವುದೇ ರೀತಿ ಅದೊಂದು ಸೀರಿಯಸ್ ತಗೊಳ್ಳೋ ಬೈಗಳಲ್ಲ. ಅಷ್ಟು ವಾಚಾಮಗೋಚರ ಬೈತ್ರಲ್ಲ ಅದನ್ನ ಅದರಲ್ಲ. ಈಗ ಶುದ್ಧ ಕನ್ನಡದಲ್ಲಿ ನೀನು ಮಂಗ ಅಂದ್ರೆ ಸಾಕು, ನಮ್ಮ ಮಂಗ ಅಂದ್ರೆ ನಂಬದಿರಿ ತಾಂಗುದೇ ಇಲ್ಲ ಬೈಗಳನ್ನ. ಅದಕ್ಕೆ ಹೆಟ್ಟಿ ಹೆಟ್ಟಿ ಬೈದ.
1: ಮತ್ತೆ ನೀವು ಕೆಲವೊಂದು ಪದಗಳಿಗೆ ನಾವು ಅದು ಅದನ್ನು ಹೇಳಿರೋದು ಎಷ್ಟು ಕೆಟ್ಟ ಪದ ಬೈದ ಅಂತ ಅನ್ಕಂತ, ಆದ್ರೆ ಅರ್ಥ ಹುಡ್ಕೊಂಡು ಹೋರೆ ಆ ತರ ಅರ್ಥ ಅಲ್ಲ. ಅದ್ರ
0: ಎಷ್ಟೋ ಪದಗಳಲ್ಲ ಅರ್ಥ ಅಲ್ಲ, ಎಷ್ಟೋ ಹೊಗಳಿಕೆ ಪದಗಳು ನಮ್ಮಲ್ಲಿ. ಎಷ್ಟು ಹೊಗಳಿ ನಿಮ್ ಬೈಕ ನಿಮ್ಮ ನಾನ
1: ಹೇಳಿ
0: ಹೊಗಳಿ ಬೈಕ. ನೀವು ದೊಡ್ಡ ಗಾಂಧಿ, ದೊಡ್ಡ ಹರಿಶ್ಚಂದ್ರ, ನೀವು ದೊಡ್ಡ ಶ್ರೀರಾಮಚಂದ್ರ. ನೀವು ನಾನು ಒಂದಾರು ಬೈದೇನೆ ಅದ್ರಾಗೆ
1: ಇಲ್ಲ ಹೊಗಳ
0: ಅಲ್ಲ ನಿಮ್ಮನ್ನು ನಿಮ್ ಅಲ್ಲ ನಿಮ್ಮನ್ನು ಹೊಗಳಿ ಬೈದು. ಈಗ ನೀವು ಶ್ರೀರಾಮಚಂದ್ರ, ನೀ ದೊಡ್ಡ ಹರಿಶ್ಚಂದ್ರ, ನೀ ದೊಡ್ಡ ಗಾಂಧಿ ಅಂದ್ ಹೇಳ್ಕೊಂಡು ನಿಮ್ಮನ್ನಲ್ಲಿ ದೊಡ್ಡ ದೊಡ್ಡದೇ ಹೇಳಿ ನೀವು ಪೂರ್ಣ ಸಂದ ಹೇಳುದು. ಇನ್ನ ಬೈದು ಹೊಗಳಕ ಬೈದು ಹೊಗಳಕ್ಕೂ ನಮಗೆ ಗೊತ್ತಿದೆ. ಬೈದೀಗ ನಿಮ್ಮ ಬೈದರ್ಗ ಕೇಳಿ ಕಳ್ಳ ಹೆಕ್ಕ ತಿಮ್ಮನ ಮೊನ್ನೆ ಬತ್ತಿ ಅಂದ್ರೆ ನೀವು ಬಪ್ಕಿಲೇನ ನಾನು ಹೇಳ್ಕೊಂಡು ಕಡು ಮಾಡಿ ಇಟ್ಟಿದ್ದಿ ಅಂದ್ ಕಣಿ ಕೇಳಿ ಕಳ್ಳ ಅಂತ ಹೇಳ್ಕೊಂಡು ಬೈಕಂಡೆ ಬೈಕಂಡೆ ನೀನು ಬಪ್ಕಿಲಿಕ್ಕೆಂಡು ಕೊಂಗಟ ಮಾಡುದು. ಅದು
1: ಪ್ರೀತಿ
0: ಪ್ರೀತಿ ಅದು ಅದನ್ನ ಪಟಿಂಗ ಪಟಿಂಗ ಅಂದ್ರೆ ನಿಜವಾಗಿ ಬೈಗಳು ಶಬ್ದ. ಆದ್ರೆ ಅವನು ಪಟಿಂಗ್ ಅನ್ನೋದೇ ಒಂದು ಹೊಗಳಿಕೆ ಶಬ್ದ. ಹಾಗೆ ಬೈದು ಹೊಗಳಕ್ಕೂ ಹತ್ತು ನಮ್ಗೆ ಹೊಗಳಿ ಬೈಕು ಹತ್ತು
1: ಎಲ್ಲ ಹತ್ತಲ್ಲ
0: ಎಲ್ಲ ಎಂತ ಬೇಕಾದ್ರೆ ಮಾಡ್ಲಿಕ್ಕೆ.
1: ಎಷ್ಟು ಲೈಕ್ ಇತ್ತು ಸರ್, ನಿಜವಾಗ ನಿಮ್ಮ ಹತ್ರ ಮಾತಾಡ್ತಿದ್ದಿರ್ತಲ್ಲ ಮಾತು ಮುಗಿಸೋದೇ ಬೇಡ ಅಂತ ಅನ್ಸುತ್ತೆ. ಸರ್ ನೀವು ಇದನ್ನೆಲ್ಲರೂ ಬರ್ದಿಟ್ಟು ನೀವು ಬರೆಯೋ ಪ್ರಯತ್ನ ಎಂತಾರು ಮಾಡಿರಿ?
0: ಪೇಪರಲ್ಲಿ ಬರೋದು ಕಡಿಕಲ್ಲ ಕಡಿ ಎಲ್ಲರೂ ಅದನ್ನು ಬರೀತಾರಲ್ಲ ಎಲ್ಲರೂ ಮಾಡ್ತಾರ ಅಂತೇಳಿ ನಾವು ಅಲ್ಲೇ ಕೈ
1: ಮಾಡ್ಕೊಬೇಕು.
0: ಅಲ್ಲ ಅಂತ ಶಬ್ದಗಳಲ್ಲ. ಇವತ್ತು ನಮ್ಮ ಮಕ್ಕಳಿಗೆ ಇಷ್ಟೆಲ್ಲ ಈ ಮಕ್ಕಳ ಪಾಪ ಇಲ್ಲಿ ಬಂದು ಕೂತಿರಲ್ಲ.
1: ಹೌದು,
0: ಇವ್ರ ಕೆಮ್ಮಿ ಮೇಲೆ ಬಿದ್ದರು ಸಾಕು. ಈಗ ಕೆಪ್ಪಿ ಬಾಯಿಗೆ ನೀರು ಕುಡುದಿಲ್ಲ ಮೇಡಮ್, ಚರ್ಮದಂಗೆ ನೀರು ಕೊಡುದು. ಅದೇ ಅದಕ್ಕೆ ನೀರು ಅದ್ರೊಳಗೆ ಹೋಗ್ತದೆ ಬೇಕಾದಷ್ಟು. ಈ ಮಕ್ಕಳಿಗೆ ಅವು ಕೆಮ್ಮಿ ಕೊಟ್ಟು ಕೇಂತ್ರ ಅಂದೇಳಿ ಅಲ್ಲ, ನಾವು ಪದೇ ಪದೇ ಮಕ್ಕಳ ಮಂಡಿ ಮೇಲೆ ಅಥವಾ ಮಕ್ಕಳು ಇದ್ದಲ್ಲಿ ನಾವು ಮಾತಾಡ್ತಾ ಹೋರೆ ಅಟ್ಲೀಸ್ಟ್ ಮಕ್ಕಳಿಗೆ ಒಂಚೂರಾರು ಒಂದು ಸ್ವಲ್ಪ ಅದ್ರೊಳಗೆ ಅಪ್ಪಾಯಿ ಮಾತಾಡ್ತಿದ್ರು ಹಿಂಗೆ ಇತ್ತಂದೇಳಿ ಯಾರು ಗೊತ್ತಾಗ್ತದೆ.
1: ಕೆಮ್ಮಿ ಮೇಲೆ ಬಿದ್ದದ್ದು
0: ನೆನಪಾಗ್ತದೆ. ಮತ್ತೆ ಈ ಭಾಷೆ ಯಾರು ಯೂನಿವರ್ಸಿಟಿಯರು ಈ ದೊಡ್ಡ ದೊಡ್ಡ ಸಂತಿಯರೆಲ್ಲ ಉಳಿಸೋದಲ್ಲ ಮೇಡಮ್, ಅದು ಉಳಿಸೋದು ಯಾರಿಗೂ ಐತೆ. ನೀವು ಸಂತೆಗಿದ್ದು ಮಾರ್ಕೆಟಿಗಿದ್ದ ನೀ ಕಾಣಿ ಎಂತೆಂತಾರೆ ಕಾಣಿ. ನೀವು ಮಾರ್ಕೆಟಿಗೆ ಹೋಗ್ಕೊಂಡು ತುಳಿನಾರು ಹೇಳ್ತಾರಲ್ಲ, ನೀವು ಸಂತೆ ಮಾರ್ಕೆಟಿಗೆ ಹೋಯಿನಿ ಅಥವಾ ನೀವು ಕುಂದ ನೀವು ಮೀನು ಮಾರ್ಕೆಟಿಗೆ ಹೋಗಿರೋ ಇಲ್ಲ ನಂಗೆ ಗೊತ್ತಿಲ್ಲ. ಮೀನು ನಿಮ್ಗೆ ಈ ಭಾಷೆನ ಕಲಿಕಾರ ಅಲ್ಲಿಗೆ ಹೋಗಿ ಕೊರತು. ನೀವು ಈ ಕುಂದಾಪುರ ಮಂಡಕಾರ ಬಿ ಎಮ್ ಜೆಟ್ ಕಾಲೇಜ್ ಹೋದ್ರೆ ಅದೆಲ್ಲ ಕಲುಕ್ ಆತಿಲ್ಲ, ಅಲ್ಲಿ ಕಲಿಕ ಅಲ್ಲಿ ಇತ್ಕೊಂಡು ಕಲ್ತ್ರೆ ಎಷ್ಟು ಲೈಕ್ ಮಾತು ಮಾಡ್ತಕೊಂಡು ಎಷ್ಟು ಲೈಕ್ ಅವರು ಸೇಲ್ ಮಾಡ್ತಾರೆ. ಇಲ್ಲ ಇಡಬಲ ಅಣ್ಣ ಇಡಬಲ ಜೀವದ ಜೀವದ ಜೀವದ ಅಂತ ಜೀವದ ಯಾವುದು ಹಿಡ್ಕೊಂಡದ್ ಮಾತ್ರ ಸತ್ತದೆ. ತುಳಿನಗಂತೂ ಬಲೆಣ್ಣ ಇಡಬಲ ಅಣ್ಣ ಜೀವದ ಅಣ್ಣ ಜೀವದ ಅಣ್ಣ ಭೂತ ಉಂಡು ಜೀವದ ಜೀವದ ಅಂತಾರೆ. ಕಡೆಗೆಲ್ಲ ಹಾಕೊಂಡ್ರೆ ಮೂರು ದಿನ ಹಿಂದಿದ್ದು. ಆದರೆ ಜೀವದ ಜೀವದ ಅಂತ ಹೇಳ್ಕೊಂಡು ಕರೆದು ನಮ್ಗೆ ವ್ಯಾಪಾರ ಮಾಡುವಂಥ ಕ್ರಮ. ಮತ್ತು ಅವ್ರು ಯಾವ ಕಾಲಕ್ಕೂ ಭಾಷೆ ಅವ್ರು ಚೇಂಜ್ ಮಾಡೋದಿಲ್ಲ. ಇವತ್ತು ಕಾಣಿ ಸಂತೆಂಗೆ ಭಾಷೆ ಇತ್ತು ನಮ್ಮದು, ಇವತ್ತು ಹೂಡು ನೆಟ್ಟಿಗೆದ್ದಂಗ ಭಾಷೆ ಇತ್ತು.
1: ನಾ ಇದೇ ಹೇಳ್ಕೊಂಡ್ ಮಾಡಿದೆ, ನೆಟ್ಟಿಗೆದ್ದೆ ಭಾಷೆ. ಅವ್ರು ಮಾತಾಡೋ ಭಾಷೆ ಇತ್ತಲ್ಲ ಸರ್, ಅದು ಹತ್ತ ಕುಂದಾಪುರ ಕನ್ನಡ. ಬಾಯಿ ತುಂಬಾ ಒಂದಿಷ್ಟು ಎಲಿ ಎಲ್ಲ ತುಂಬಿಕೊಂಡು
0: ತಿನ್ಕೊಂಡು, ಅವ್ರು ಯಾವ ರೀತಿಯಲ್ಲಿ ಕೇಂತ್ರ ನಮ್ಮನ್ನ ಯಾರು ಕಾಂತ್ರ ಅಂತ ಹೇಳುವ ಏನಿಲ್ಲ. ಅವ್ರಿಗೆ ನಮ್ಮಲ್ಲಿ ನಾವಲ್ಲಿ ಮಾತ್ರ ಆಚೆಚ್ಚು ಮಾತಾಡುತ್ತೀವಿ, ಜಾಗೃತಿ ಮಾತಾಡೋದು. ಅದಕ್ಕೆ ಸ್ವರಂ ಸ್ವಟ್ಟಂ ಗೋಡೆ ಮೇಲೆ ಇಟ್ಟಂ ಅಂದೇಳಿ ಒಂದು ಗಾದಿ. ಈ ಈ ಹಳ್ಳಿಯರೆಲ್ಲ ಏನು ಗೊತ್ತಾ, ನಾವಲ್ಲಿ ಒಂದು ಸಿಂಬಳ ಬಂದ್ರೆ ಕೂಡ ಕಿಶಿನ ತೆಗೆದು ಟಾವೆಲ್ ತಗೊಂಡು ಮಾಡಿ ಮತ್ತೊಂದು ಕಿಶಿಗೆ ಹಾಕಿ ಮನೆಗೆ ಬರ್ತ ನಾವು.
1: ಕರೆಕ್ಟ್.
0: ಅವ್ರು ಹಂಗಲ್ಲ, ಸುರ್ರ ಬಂತ ಸ್ವರಂ ಸ್ವಟ್ಟಂ ಗೋಡೆ ಮೇಲೆ ಇಟ್ಟಂ ಅಂತ. ಅದನ್ನ ಅಲ್ಲೇ ಸೊರೆದ್ರು ಅಲ್ಲೇ ಗೋಡೆ ಮೇಲೆ ಇಟ್ಟರೆ ಆ ಮಕ್ಕಳಿಗೆಲ್ಲ ಆ ಸಿಂಬಳ ಒರೆಸಿ ಆ ಸೆರ್ಗಂಗೆ ಒರೆಸು ಕ್ರಮದಂಗೆ ಆ ಮಕ್ಕಳಿಗೆ ಅದಕ್ಕಿಂತ ಹೆಚ್ಚು ಪ್ರೀತಿ ಮಾಡೋಕೆ ಅಂತ ಇಲ್ಲ. ಅವ್ರಿಗೆಲ್ಲ ಬಟ್ಟೆ ತಪ್ಪಕಂತ ಇತ್ತ ಮಕ್ಕಳ ಕೈಲಿ. ಆ ಮಕ್ಕಳು ಒತ್ತಿ ಅದು ಸಿಂಬಳ ತೆಗೆದು ಕಡೆ ಅದೇ ಸಿಂಬಳ ಅವ್ರ ಕೈ ತೊಳ್ಕೊಂಡೆ ತಮ್ಮ ಸೀರೆ ಸೆರ್ಗೆ ಒರೆಸ್ಕೊಂಡು ಇರ್ತಾರೆ. ಅವ್ರಿಗೆ ಅದು ಅದೊಂದು ಅದು ನೀವು ನಾವು ಗೊಬ್ಬರ ಹೊರಿಸುತ್ತೆ ಗೊಬ್ಬರ ಹೊರಿತಾರೆ, ಅದ್ರಂಗೆ ಗೊಬ್ಬರದ ಅದು ವಾಸನೆ ಬರುತ್ತೆ. ಅದು ಅದೇ ಕೈಯಿಂದ ಅವ್ರು ಇಡ್ಲಿ ಕೊಟ್ಟರು ತಿಂತಾರೆ,
1: ಹೌದು
0: ಬಾಳೆಹಣ್ಣು ಕೊಟ್ಟರು ತಿಂತಾರೆ. ಯಾಕಂದ್ರೆ ಅದೊಂದು ಅನಾರೋಗ್ಯ ಅಂತೇಳಿ ಅವ್ರು ತಿಳ್ಕೊಂತ ಇಲ್ಲ, ಮತ್ತು ಅವ್ರಿಗೆ ಎಂಥದ್ದು
1: ಅವ್ರು ಆರೋಗ್ಯವಾಗಿ ಇರ್ತಾರೆ,
0: ಆರೋಗ್ಯವಾಗಿ ಇರ್ತಾರೆ.
1: ಹ್ಞೂ, ನಾವು ಇಲ್ಲಿ ಸೋಪಾಗಿ ಕೈ ತೊಳೆದವರಿಗೆ ಕಾಯಿಲೆ ಜಾಸ್ತಿ.
0: ಸೋಪಾಗಿ ಕೈ ತೊಳೆದವ್ರಿಗೆ ಕಾಯಿಲೆ ನಾವು ತಗೊಂಡು ಆ ಸೋಪಾಗಿ ಕೆಮಿಕಲ್ ಒಂದಿಷ್ಟು ನಾವು ತಗೊಂಡು ನಾವು ಅದು ಬಿ ಎಮ್ ಎಗ್ರು ಹೇಳ್ದಂಗೆ ಘನ ನೀರನ್ನು ತೆಗೆದು ಕಡಿಕೆ ಮತ್ತು ಡಿಸ್ಟಿಲ್ ಮಾಡಿ ಅದನ್ನು ವಿಷ ಮಾಡಿ ಮತ್ತು ನಾವು
1: ಕುಡಿಯುತ್ತೆ. ಕರೆಕ್ಟ್.
0: ಮಕ್ಕಳಿಗೆ ನೀವು ನಾವು ಇನ್ನೂ ಸಹಿತ ಮಕ್ಕಳಿಗೆ ನಾವು ಕುಂದಾಪುರ ಕನ್ನಡದ ಪರಿಜ್ಞಾನವನ್ನು ಮಾಡ್ಕೋದೆ ಯಾಕೆ ಅಂದರೆ ಅಬ್ಬಿದಿಕ್ಕಳು ಅಬ್ಬಿದಿಕ್ಕಳು ಈ ಭಾಷೆ ಹೆಡ್ ಭಾಷೆ ಅಂತೇಳಿ ಮಕ್ಕಳಿಗೆ ತುಂಬ್ರೆ ಅದು ಖಂಡಿತ ಮಕ್ಕಳೇ ಅದು ಭಾಷೆನ ಕೊಲ್ಲೋದಿಲ್ಲ. ಇಂಗ್ಲೀಷ್ ಕಲಿ ನೀ, ಬದನೇಕಾಯಿಗೆ ನೀವು ಬ್ರಿಂಜಾಲನಿ ಅಥವಾ ನೀವು ಇದಕ್ಕೆ ಲೇಡೀಸ್ ಫಿಂಗರ್ ಅನಿ ಎಂತ ಬೇಕಾದ್ರೆ ಹೇಳಿ, ಅದು ಹೇಳದೇ ದೊಡ್ಡದು ಅಂತೇಳಿ ತಿಳ್ಕೊಂಡ್ಬೇಡಿ. ಇಂಗ್ಲೀಷ್ ಅನ್ನೋದು ಬೇಕೇ ಬೇಕು, ಅರ್ಥ ಆಯ್ತು ನಿಮಗೆ? ಭಾಷೆ ಅನ್ನೋದು ಒಂದು ಮಾಧ್ಯಮ ಹೊರತು ಅದು ಅದೇ ಗೋಲಲ್ಲ. ಹೋಪ್ಕೊಂಡ ದಾರಿ ಅಷ್ಟೇ
1: ಅಷ್ಟೇ.
0: ಈಗ ತಪ್ಪು ತಿಳ್ಕೊಂಡಿದ್ದು ಏನು ಕೇಳಿ, ಅದೇ ಗೋಲ್ ಅಂದ್ರೆ ಇಂಗ್ಲೀಷೇ ಗೋಲ್ ಅಂದ್ರೆ ಇಂಗ್ಲೀಷ್ ಗೋಲ್ ಅಲ್ಲ. ಒಂದು ಕನ್ನಡದಂಗೂ ಹೋಯ್ಲಕ್ಕೆ ನೀವು ಇಂಗ್ಲೀಷಂಗೂ ಹೋಯಲಿ ಮುಟ್ಕೊಳ್ಳಕ್ಕೆ ಹಿಂದೆಗೆ ಹೋಗಿ ಮುಟ್ಕೊಳ್ಳಕ್ಕೆ ಅದ್ರ ಪರಿಜ್ಞಾನ ಇದ್ದರೆ ನಮ್ಮ ಭಾಷೆ ಬಗ್ಗೆ ನಮ್ಗೆ ಒಳ್ಳೆಯ ಅಭಿಮಾನ ಬರ್ತದೆ.
1: ನಿಜ,
0: ನಮ್ಮ ಭಾಷೆ ವ್ಯವಹಾರ ನಮ್ಮ ಕತೆ ಮುಗಿದೇ ಹೋಯ್ತು.
1: ಎಷ್ಟು ಲೈಕ್ ಮಾಡಿ ಅರ್ಥ ಮಾಡ್ಕೊಂಡಿದ್ರಿ ಸರ್, ಅದಕ್ಕೆ ನೀವು ಭಾಷಾ ಪ್ರಾಧ್ಯಾಪಕ. ಒಂದ್ ವೇಳೆ ನೀವು ಪ್ರಾಧ್ಯಾಪಕರ ಆಯ್ದಿದ್ರೆ ಎಂತ ಇರ್ತಿದ್ರಿ ಸರ್?
0: ಪ್ರಾಧ್ಯಾಪಕರ ಆಯ್ದಿದ್ರೆ ನಾ ಸತ್ಯಕ್ಕೆ ಹೋದ ಮನೆ ಒಳ್ಳೆ ಹೂಟಿ ಮಾಡಿ ಒಳ್ಳೆ ಬ್ಯಾಸೆ ಮಾಡ್ತಿದ್ದೆ ನಾನು. ಒಳ್ಳೆ ರೀತಿ ಹಂಗೆ ಇದ್ರಕ್ಕಿಂತ ಲೈಕ್ ನಾನು ಕನ್ನಡ ಕುಂದಾಪುರ ಕನ್ನಡ ಮತ್ತೆ ಲೈಕ್ ಮಾತಾಡ್ತಿದ್ದೆ
1: ಅಲ್ದಾ.
0: ಈಗ ಹೊಟ್ಟೆ ಅಪ್ತಿಗೆ ಅಲ್ಲಿ ಹೋಯಿ ಇಷ್ಟು ವರ್ಷ ಆದಮೇಲೆ ಸ್ವಾಭಾವಿಕವಾಗಿ ನನ್ನ ಭಾಷೆ ಅದೊಂದು ಸೇರಿ ಹೋಯ ಹೊತ್ತದೆ. ಯಾಕಂದ್ರೆ ಅನ್ನ ಕೊಟ್ಟ ಜಾಗ ಅದು, ಅಲ್ಲಿದ್ದು ಬಿಟ್ಟು ಊರ ಬಪ್ಪು ಕಾತಿಲ್ಲ. ನೀವೀಗ ಒಂದು 30 ವರ್ಷ ನಮ್ಮ ಊರಂಗಿದ್ದ ನೀವು ಈ ಊರಂಗಿದ್ದ ನೀವು ಇಸು ಕುಂದಾಪುರ ಕನ್ನಡ ಮಾತಾಡ್ತೀರಿ, ನೀವೆಲ್ಲೆಲ್ಲ ಹೋಗಿ ತಿರುಗಿ ಬಂದಿರಿ, ಈಗ ನೀವು ಕುಂದಾಪುರ ಕನ್ನಡ ಇಲ್ಲಿ ಇದ್ರ ಕೂಡಲೇ ಮಾತಾಡ್ತೀಯ.
1: ಹೌದು ಹೌದು ಹೌದು.
0: ಅದೇ ಈ ಭಾಷೆ ಕಣಿ ಇದನ್ನ ರುಚಿ ಐಕರೆ ನೀವು ನೀವು ಇದನ್ನು ಈ ಕುಂದಾಪುರ ಭಾಷೆ ನೀವು ಕಣಿ ಇಲ್ಲಾದ್ರೂ ನೀವು ದುಬೈ ಗಂಡ ನಿಮ್ಮ ಗಂಡ ಎಲ್ಲೆಲ್ಲ ಫಾರಿನೇ ಇದೆ ನೀವೆಲ್ಲ ಹೋಗಿ ಕೇಳಿ ಅಲ್ಲೊಬ್ಬ ಹಾಯ್ ಅಂತ ಹೇಳ್ರಿ ಸರ್, ಇಷ್ಟು ಖುಷಿ ಆಯ್ತು.
1: ತುಂಬಾ ಖುಷಿ
0: ಆಯ್ತಂದ್ರೆ ಭಾಷೆ ಖುಷಿಯಾಗೋದೇ ನಾವು ಪರದೇಶಕ್ಕೆ
1: ಹೋದಾಗ.
0: ಈಗ ಬೆಂಗಳೂರಿಗೆ ಹೋಯ್ಕೊಂಡು ಯಾರು ಕುಂದಾಪುರ ಏನು ಹುಷಾರಿದ್ರೆ ಕೇಳ್ರೆ ಬೆಂಗಳೂರಂಗೆ ಅವ ಯಾವನೇ ಇಲ್ಲಿ ಈಗ ಅವ್ರು ಯಾರು ನಮ್ಮ ಜಾತಿಯರು ಅಲ್ಲದೆ ರೋಡಿಲ್ಲ ನಮ್ಮ ಪೈಕೇರಿ ಅಲ್ಲದೆ ರೋಡಿಲ್ಲ ಹಂಗೆ ಕೇಳಿದ್ರು ಕೂಡ ನಾವು ಅವನಿಗೆ ಕನೆಕ್ಟ್ ಆಗಿಬಿಡ್ತೀವಿ. ಭಾಷೆಗೆ ಆ ರೀತಿ ಒಂದು ಅದ್ಭುತವಾದ ಶಕ್ತಿ ಇತ್ತು ಅದು. ಅದನ್ನೇ ಅದಕ್ಕೆ ಬ್ರಿಟಿಷರು ಬಂದು ಏನು ಮಾಡಿದಾರೆ ಅಂದರೆ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಿಕೊಂಡು ಗಜನಿ ಮಹಮ್ಮದ್ ಬಂದನೆ ಅಂತ ಮಾಡ್ದ. ಇಡೀ ಆ ಸೋಮನಾಥ ಟೆಂಪಲ್ನ ಹೊಡೆದ. ಸೋಮನಾಥ 16 ಸರಿ ಏನು ಒಂಟಿ ತಗೊಂಡು ಎಲ್ಲ ನಮ್ಗೆಲ್ಲ ಪಾಠ ಮಾಡಿದ. ನಮ್ಮ ಸರಿ ಗೊತ್ತು ಗೊತ್ತಿಲ್ಲ ಚಿನ್ನ ತುಂಬಿಸ್ಕೊಂಡು ಅವನು ಊರಿಗೆ ಹೋದ ಅಂದೇಳಿ ನಾವು 14-17 ಸರಿ ಬರೋ ಅಲ್ಲಿರೋ ಮೂರ್ತಿನಲ್ಲಿ ಹೊಡೆದಾಕ್ದ.
1: ಹೌದು,
0: ಮೂರ್ತಿ ನೋಡ್ದಾಕ್ರೆ ಅಂತ ಸಿಕ್ಕತ್ತು ಅಂದ್ರೆ ಇಲ್ಲಿದ್ದು ಸಂಸ್ಕೃತಿ ಹಾಳಾರೆ ಇಡೀ ದೇಶ ಹಾಳಾಗ್ತಂದೇಳಿ ಅವ ತಿಳ್ಕೊಂಡಿದ್ದ. ಅವ ಮುಸ್ಲಿಂ ದಾಳಿಕೋರರು ತಿಳ್ಕೊಂಡಿರು ಇಲ್ಲಿಂದ ಸಂಸ್ಕೃತಿ ನಾಶ ಆದರೆ ನಮ್ಮ ಇಡೀ ಇಂಡಿಯಾವೇ ನಾಶ ಆಗುತ್ತೆ. ಆ ಪ್ರಯತ್ನ ನೋಡಿ ಮೊದಲು ಇಡೀ ವಿದೇಶಿಯರು ಮಾಡೋದು ಅದನ್ನೇ. ಇಲ್ಲಿ ಸಂಸ್ಕೃತಿನ ಹಾಳು ಮಾಡಿದರೆ ಇಂಡಿಯಾ ಹಾಳಾಗ್ತದೆ. ಇಲ್ಲಿ ಎಷ್ಟು ವೈವಿಧ್ಯಮಯವಾದಂಥ ಸಂಸ್ಕೃತಿ ಮೇಡಮ್ ಇದು. ನಿಮ್ಮ ಈಗ ಒಂದೊಂದು ಮದಿ ಒಂದೊಂದು ಥರ.
1: ಹೌದು ಸರ್.
0: ಒಂದೊಂದು ಮಗುವಿನ ತೊಟ್ಟಿಗೆ ಹಾಕೋದು ಒಂದೊಂದು ಥರ, ಒಂದೊಂದು ಹೆಣ ಸುಡೋದು ಒಂದೊಂದು ಥರ, ಒಂದೊಂದು ಮನೆ ಒಂದೊಂದು ಥರ. ಆದಷ್ಟು ವೈವಿಧ್ಯಮಯವಾದದ್ದು ಏಕರೂಪಿ ಆದಂಥದ್ದು ಆಗಲೇಬಾರದು. ನಮಗೆ ಬಹುರೂಪಿ ಬಹುತ್ವ ನಮ್ಮಲ್ಲಿ ಇರಲೇಬೇಕು. ಅರ್ಥ ಆಯ್ತಾ? ಅದಕ್ಕೆ ಶೆಟ್ರು ಮಾತಾಡೋ ಕನ್ನಡವೇ ಕುಂದಾಪುರ ಕನ್ನಡವೇ ಬೇರೆ, ಭಟ್ರು ಮಾತಾಡೋ ಮಾಡ್ಕಂತೆ ಮಾಡಿ ಅಂತೇಳಿ ಅಂತ ಅದು ಸಹಿತ ಬೇರೆ. ಒಂದೊಂದು ಜಾತಿಗೆ ಒಂದೊಂದು ಭಾಷೆ ಇರ್ತದೆ
1: ಅಲ್ದಾ. ಬಟ್ ಎಂತದೇ ಆದ್ರೂ ನಾವು ಕುಂದಾಪುರ ಕನ್ನಡದ ಅಲ್ದಾ.
0: ಕುಂದಾಪುರ ಕನ್ನಡಕ್ಕೆ ನೀವು ಇಷ್ಟೆಲ್ಲ ಕೆಲಸ ಮಾಡ್ತೀರಿ, ರೇಡಿಯೋ ಕುಂದಾಪುರ ಮಾಡ್ರಿ, ಇನ್ನಿನ್ನು ಎಷ್ಟೋ ಮಕ್ಕಳಿದನ್ನು ನಾವು ಮಾಡೋದು ಭಾಷೆನೆಲ್ಲ ಕೇಂದ್ರ ಕೆಮ್ಮಿಲ್ ಬೀಳುತ್ತೆ. ಏನು ದೊಡ್ಡ ಲಾಭ ಇದ್ದೀರು, ಒಂದು ಭಾಷೆ ಉಳಿಸೋಕೆ ಒಂದು ಸಣ್ಣ ಪ್ರಯತ್ನ ಆಗಿದ್ದು. ಅವಳು ಈಗ ಒಂದು ಈ ಟಿಟ್ಟಿ ಟ್ಯಾಂಟ್ರ್ ಹಾಕಿದ್ರೆ ನಿಮಗೆ ಗೊತ್ತಿತ್ತು?
1: ಟ್ಯಾಂಟ್ರ್ ಹಾಕಿ ಗೊತ್ತು.
0: ಟ್ಯಾಂಟ್ರ್ ಹಾಕಿ ಮನ್ಕೊಂಬತ್ತೀನಿ ಬೆನ್ನ ನೆಲಕ್ಕೆ ತಾಗಿಸಿ ಹೊಟ್ಟಿನ ಮೇಲ್ ಮಾಡಿ ಯಾವ ಹಕ್ಕಿಯೂ ಸಹಿತ ಹಂಗ ಮೇನ್ ಮನ್ಕಂತಿಲ್ಲ ಹಂಗೆ ಎಲ್ಲ. ಅದಕ್ಕೆ ಅವನು ಗಟ್ಟಿಗೆ ಕೇಳಿದವ್ರು, ಏ ಹಕ್ಕಿ ಎಲ್ಲ ಪ್ರಪಂಚಕ್ಕೆ ಎಲ್ಲ ಹೊಟ್ಟಿನ ನೆಲಕ್ಕೆ ತಾಂಗ್ಸಿ ಮಲ್ಕೊಂಡ್ರಿ, ನೀನೊಂದು ಬೆನ್ನ ಮೇಲ್ ಮಾಡಿ ಮನ್ಕೊಂಡಿದ್ದಿಲ್ಲ. ಯಾಕಂದ್ರೆ ಕುಂದಾಪುರದಂಗೆ ಎಲ್ಲರೂ ಮನ್ಕೊಂಡಿರು, ಇಲ್ಲಾದ್ರೂ ಆಕಾಶ ಬಿದ್ದದ್ ನನ್ನ ಕಾಲ್ ಮೇಲೆ ನಿಲ್ಲಿ ಅನ್ನೋ ಕಾರಣಕ್ಕೆ ನಾನು ಮಲ್ಕ. ಹಾಗೆ ನೀವು ರೇಡಿಯೋ ಕುಂದಾಪುರ ಕುಂದಾಪುರ ಕನ್ನಡ ಉಳಿಸ್ತ್ರಿ ಅಂತೇಳಿ ಅಲ್ಲ, ಆ ಟ್ಯಾಂಟ್ರ ಕಿ ಕಣಕ್ಕೆ ಒಂದು ಕಾಲ್ ನೆಗೆ ಇಟ್ಕೊಂಡ್ರೆ ಎಲ್ಲಾರು ಬೈ ಚಾನ್ಸ್ ಆಕಾಶ ಕೆಳಗಡೆ ಬಿದ್ದರೆ ಅದು ನನ್ನ ಕಾಲ್ ಮೇಲೆ ನಿಲ್ಲಿ ಅಂತ ಆತ್ಮವಿಶ್ವಾಸ ಇದೆಯಲ್ಲ, ಅಂತ ಆತ್ಮವಿಶ್ವಾಸ ನಿಮ್ಮ ರೇಡಿಯೋ ಕುಂದಾಪುರದ ಮೂಲಕ ಬಂದರೆ ನಿಜವಾಗಿಯೂ ಸಹಿತ ಒಂದು ಕುಂದಾಪುರ ಕನ್ನಡಕ್ಕಾದ್ರೂ ಅಷ್ಟು ದೊಡ್ಡ ಕೊಡುಗೆ ಏನಿಲ್ಲ. ನೀವು ಇಡೀ ಕುಂದಾಪುರ ಕನ್ನಡ ಉಳಿಸ್ತೀವಿ ಅಂತೇಳಿ ಹೊರದು ನಿಮ್ಮ ಭ್ರಮೆ ಹೊರತು ಅದು ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
1: ನಿಜ ಸರ್, ಎಷ್ಟು ಲೈಕ್ ಮಾತಾಡಿದ್ರೆ ನಿಮ್ಮ ಕುಂದಾಪುರ ಕನ್ನಡಕ್ಕೆ ಅಂತ ಇದ್ರೆ ಇನ್ನೂ ಒಂದು 3 ಗಂಟೆ ಮಾತಾಡಿದ್ರೆ ಕೇಳ್ಕೊಂಬಾಗ ಆತಿತ್ತು, ಬಹುಶಃ ನಮ್ಮ ಕೇಳೋರಿಗೂ ಹಾಗೆ ಆತಿತ್ತೇನೋ. ಬಟ್ ಟೈಮ್ ಆಯ್ತು, ಗಂಟೆ ಆಯ್ತು,
0: ಗಂಟೆ
1: ನಿಮ್ ಮಾತನ್ನ ಮುಗಿಸೋ ಮನ್ಸಿಲ್ಲ, ಆದ್ರೆ ನಿಮ್ ಮಾತನ್ನ ಈಗ ಸರ್ ಮುಗಿಸು ಅಂತ ಹೇಳಲೇಬೇಕು.
0: ಅವಕಾಶ ಕೊಟ್ರಿ ನಂಗು ಕುಂದಾಪುರ ಕನ್ನಡ ಮಾತಾಡೋಕೆ ಆಗ್ತಿಲ್ಲ ಅನ್ನೋದು ಪುಕ್ಕಿದಿತ್ತು ಒಳಗೆ, ಪುಕ್ಕಲ್ಲ ಯಾಕೋಯ್ತ. ಅಯ್ಯೋ ನಾವೊಂದು 12 ವರ್ಷ ಹೊರಗೆ ಪರೂರ ಹೊಟ್ಟೆ ಆಗ್ತೀವಿ ನಾನು ಕಂಡೆ ಐಕಂಡನ ಅದೇದು ತುಳು ಬತ್ತು ಅಥವಾ ಮತ್ತೆ ಇಂಗ್ಲೀಷ್ ಬತ್ತು ಅಥವಾ ಶುದ್ಧ ಕನ್ನಡ ಬತ್ತು ಅಂತ ಹೇಳುವಂತ ಒಂದು ಆತಂಕ ಇದ್ದಿತ್ತು. ಅದು ಯಾವುದೂ ಬರದಿದ್ದಂಗ ನಿಮ್ಮ ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಟ್ಟಿದ್ದೆ ಅಂದೇಳಿ, ನಾನು ಉತ್ತರ ಕೊಡದಿದ್ರು ಪ್ರಯತ್ನ ಮಾಡಿದೆ ಅಂತ ಹೇಳ್ತಾ ಕುಂದಾಪುರ ಭಾಷೆನ ಬಿಡಬೇಡಿ, ಯಾಕಂದ್ರೆ ನೀವು ಬೇರೆ ಭಾಷೆನ ಕಲೀನಿ ಕಲೀನಿ. ನಾವು ಹೀಗೆ ನಿತ್ಯ ನೀರಾಪಕಾಗ ನಾವು ನಿರಂತರ ಬದಲಾವಣೆ ಆಗ್ತಾನೆ ಇರಬೇಕು, ಆದರೆ ಬದಲಾವಣೆ ಒಟ್ಟಿಗೆ ಇದ್ದದೆಲ್ಲ ಗೆರ್ಚ್ಕೊಂಡು ಹೋಗಿ ಬದಲಾವಣೆ ಅಂತ ಹೇಳಿಬಿಟ್ಟು ನಾವು ಮಾಡೋಕ್ಕಾಗ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೆ.
1: ಎಷ್ಟು ಚಂದದ ಪದ ಬಳಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು,
1: ತುಂಬ ಖುಷಿ ಆಯಿತು. ಎಂದಕ್ಕಂದರೆ ಈ ಪದ ಎಲ್ಲ ಎಲ್ಲಿ ನಮ್ಮ ಅಬ್ಬಿ ಮಾತಾಡೋದು ಅಜ್ಜಿ ಮಾತಾಡೋದು ಅಂತ ಸನ್ನಿವೇಶ ಅಥವಾ ಮನೆ ಬದಗಿ ಪದಗಿ ಚಂದಕ್ಕ ಬಿಂದು ಅಕ್ಕ ಅಕ್ಕು ಅಕ್ಕ ಚಣಕು ಅಕ್ಕ ಇವರ ಬಾಯಲ್ಲೆಲ್ಲ ಕೇಂಬಂತ ಪದಗಳು. ಹಿಂಗೆ ನಾವು ಮಾತಾಡುತ್ತಲ್ಲ ಅದೇನು ಹತ್ತ ಕುಂದಾಪುರ ಕನ್ನಡ ಅಲ್ಲ, ಅದೆಲ್ಲ ಪಾಲಿಶ್ಡ್ ಕುಂದಾಪುರ ಕನ್ನಡ ಆಯ್ತಾ. ಇಂಥದೆಲ್ಲ ಕೇಂಬ ಸಿಕ್ಕು ತುಂಬ ಅಪರೂಪ, ಕೇಳಿ ಕೂಡಲೇ ಅದೆಷ್ಟು ಖುಷಿಯತ್ತು ಗೊತ್ತಾ. ನೀವೀಗ ಗೆರ್ಚ್ಕೊಂಡು ಹಾಪದಂದ್ರಲ್ಲ ಇದೆಲ್ಲ ಬಳಕೆ ಇಲ್ಲ ಈಗ, ಅಂದ್ರೆ ನಾವು ದಿನದ ಬಳಕೆಯಲ್ಲಿ ಈ ಪದಗಳು ಇಲ್ಲದೆ ಇಲ್ಲ.
0: ಗೆರ್ಚುದು ಕಣಿ ಅದೆಲ್ಲ ಬಿದ್ದಗಳಿಗೆ ಗೆರ್ಚ್ಕೊಂಡು ಹೋಯ್ತು ಅಂತ.
1: ಹೌದು,
0: ಅದನ್ನ ಆ ಗೆರ್ಚುದಮ್ಮದಲ್ಲೇ ಆ ಶಬ್ದದಲ್ಲೇ ಗೆರ್ಚ್ಕೊಂಡು ಹಾಪದು,
1: ಅದ್ರ ತೀವ್ರತೆ ಗೊತ್ತಾಗ್ತದೆ.
0: ತೀವ್ರತೆ ಶಬ್ದವೇ ಹಾಗೆ. ಈಗ ಮುತ್ತಂದ ಹೇಳಿ ಹೇಳಿ ಹಿಂಗ್ ಮಾಡಿ ಆ ಬೈಕಲ್ಲಿ ಹಿಂಗೆ ಅಗಲ ಮಾಡಿ ಮುತ್ತು ಕೊಡುಕಾತಿಲ್ಲ, ಮುತ್ತನ ಹೊತ್ತಿಗೆ ತುಟಿನ ಅದ್ರೊಂದು ಮುತ್ತು ಕೊಟ್ಟಂಗೆ ಹೇಳ್ತು.
1: ಕರೆಕ್ಟ್, ಹೌದು, ತುಂಬಾ ಖುಷಿ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಕೇಳುಗ್ರೆ, ಕುಂದಾಪುರ ಮಾತುಕತೆಯಲ್ಲಿ ಇಷ್ಟೋ ತನಕ ನಮ್ಮ ಕುಂದಾಪುರ ಕನ್ನಡ ಅಷ್ಟು ಲೈಕ್ ಮಾಡಿ ಮಾತಾಡ್ತಾ ಇದ್ದದ್ದು ನಮ್ಮ ಬಾಲಕೃಷ್ಣ ಶೆಟ್ಟಿಯವರು, ಪ್ರಾಂಶುಪಾಲರಾಗಿದ್ದವರು, ಕನ್ನಡ ಪ್ರಾಧ್ಯಾಪಕರು. ಕನ್ನಡ ಪ್ರಾಧ್ಯಾಪಕರು ಕನ್ನಡನ ಅಷ್ಟು ಲೈಕ್ ಅರ್ಧ ಕುಡ್ದಿರ ಅದರೊಟ್ಟಿಗೆ ಕುಂದಾಪುರ ಕನ್ನಡ ಅವ್ರ ರಕ್ತದಲ್ಲೇ ಇತ್ತು. ಹಾಗಾಗಿ ಇಷ್ಟು ಲೈಕ್ ಆಯ್ತು ಮಾತುಕತೆ. ನಂಗೆ ಗೊತ್ತಿತ್ತು ನಿಮಗೂ ಎಲ್ಲ ಹೊರಡುಕ್ಕೆ ಕೇಂಬಕ್ಕೆ ಅಂದರೆ ರೇಡಿಯೋ ಮುಗೀತಂದು ಹೇಳೋಕೆ ಮನಸ್ಸಿಲ್ಲ ಅಂತ. ನಂಗೂ ಇಲ್ಲ ಟೈಮ್ ಆಯಿಪ್ಪು ಕೊಯ್ಯೆ, ನಾವು ಹೊರಡಲೇಬೇಕು. ಸರಿ, ಮತ್ತೊಮ್ಮೆ ಧನ್ಯವಾದ ಹೇಳ್ತಾ. ಕೇಂತಾಳಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ವಕ ನಮ್ಮ ಕುಂದಾಪುರದ ಹೆಮ್ಮೆಯ ಚಿತ್ರ ಸಾಹಿತಿ ಪ್ರಮೋದ್ ಮರವಂತೆಯವರ ಭಾವಗೀತೆ. ಈ ಗೀತೆಗೆ ಸಂಗೀತ ಮತ್ತೆ ಗಾಯನ ರಾಘವೇಂದ್ರ ಬಿಜಾಡಿಯವರಿಂದ. ಕೇಳಿ ಮಾತನಾಡದೆ ಇರಬೇಡ.

ನಮಸ್ಕಾರ, ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಇಂದಿನ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಅನುಪುರಾಳ. ಬಡಗುತಿಟ್ಟಿನ ಯಕ್ಷಗಾನದ ಪಾಂಡವರ ವಡ್ಡೋಲಗ ಹಾಗೂ ಕಿರಾತನ ವಡ್ಡೋಲಗದ ಬಗ್ಗೆ ಒಂದೆರಡು ಮಾತನಾಡುವುದಕ್ಕೆ, ಮೊದಲಿಗೆ ಪಾಂಡವರ ವಡ್ಡೋಲಗದ ಕುರಿತಾಗಿ ಮಾತನಾಡುವ. ಪಾಂಡವರ ವಡ್ಡೋಲಗ, ಹೆಸರೇ ಸೂಚಿಸಿದಂತೆ 5-6 ಜನರು ಒಂದಾಗಿ ಮಾಡುವಂತಹ ವಡ್ಡೋಲಗವನ್ನು ಪಾಂಡವರ ವಡ್ಡೋಲಗ ಎಂದು ಕರೀತಾರೆ. ಮೊದಲೆಲ್ಲ ಮೇಳಗಳಲ್ಲಿ ಪ್ರಸಂಗ ಪ್ರಾರಂಭವಾಗುವಾಗ ದೇವೇಂದ್ರ ಅಥವಾ ಮಹಾಭಾರತದ ಕಥೆಯಾದರೆ, ಅದರಲ್ಲೂ ಪಾಂಡವರಿಗೆ ಸಂಬಂಧಿಸಿದಂತಹ ಕಥೆಯಾದರೆ ಪಾಂಡವರನ್ನು ಮೊದಲಿಗೆ ವಡ್ಡೋಲಗ ಮಾಡಿಸುವುದು. ಎಲ್ಲ ರಾಜರ ವಡ್ಡೋಲಗಕ್ಕಿಂತ ವಿಭಿನ್ನವಾದಂತಹ ವಡ್ಡೋಲಗ, ಹಾಗೂ ಈ ವಡ್ಡೋಲಗಕ್ಕೆ ಬೇಕಾದ ಸಾಹಿತ್ಯವು ಬೇರೆಯದ್ದೇ ಇದೆ. ಹೀಗೆ ಹೇಳುವುದಾದರೆ, ಮೊದಲು ಎಲ್ಲಾ ಮೇಳಗಳಲ್ಲಿ ಬಡಗುತಿಟ್ಟಿನ ಟೆಂಟ್ ಮೇಳಗಳು, ಪ್ರಸಿದ್ಧ ಟೆಂಟ್ ಮೇಳಗಳಾದ ಪೆರಡೂರು ಹಾಗೂ ಸಾಲಿಗ್ರಾಮ, ಮೊದಲು ಅಮೃತೇಶ್ವರಿ ಟೆಂಟ್ ಮೇಳಗಳಾಗಿತ್ತು. ಕೇವಲ ಉಡುಪಿ ದಕ್ಷಿಣ ಕನ್ನಡ ಭಾಗದಲ್ಲಿರುವಂತಹ ಮೇಳಗಳು ಮಾತ್ರ ಅಲ್ಲ, ಉತ್ತರ ಕನ್ನಡದಲ್ಲಿರುವಂತಹ ಕೆರಮನೆ ಮೇಳ ಇರಬಹುದು, ಗುಂಡುಬಾಳ ಮೇಳ ಇರಬಹುದು, ಇಂತಹ ಮೇಳಗಳಲ್ಲಿಯೂ ಪಾಂಡವರ ವಡ್ಡೋಲಗ ಪ್ರಸಂಗ ಪ್ರಾರಂಭವಾಗುವುದಕ್ಕೆ ಮುನ್ನ ಪ್ರಸಂಗದ ಆರಂಭದಲ್ಲಿಯೇ ಈ ಪಾಂಡವರ ವಡ್ಡೋಲಗವನ್ನು ಮೊದಲು ಮಾಡಿಕೊಂಡು ಬರ್ತಾ ಇದ್ರು. ಈ ಎಲ್ಲ ಮೇಳಗಳಲ್ಲಿಯೂ ಹಾಗೂ ಬಡಗುತಿಟ್ಟಿನ ಹೆಚ್ಚಿನ ಎಲ್ಲ ಮೇಳಗಳಲ್ಲಿ ಪಾಂಡವರ ವಡ್ಡೋಲಗ ಎನ್ನುವುದು ಖಾಯಂ ಆಗಿತ್ತು. ಆದರೆ ಕ್ರಮೇಣ ಬರುತ್ತಾ ಬರುತ್ತಾ ಕಾಲಮಿತಿಯ ಪ್ರಭಾವಕ್ಕೊಳಗಾಗಿಯೂ ಅಥವಾ ಮೇಳಗಳ ಅನುಕೂಲಕ್ಕೆ ತಕ್ಕಂತೆಯೂ ಈಗ ಪಾಂಡವರ ವಡ್ಡೋಲಗವನ್ನು ಕೆಲವೇ ಮೇಳಗಳು ಮಾಡುತ್ತವೆ. ಉದಾಹರಣೆಗೆ ಮಂದಾರ್ತಿ, ಕಮಲಶಿಲೆ, ಅಮೃತೇಶ್ವರಿ, ಹೀಗೆ. ಇನ್ನು ಕಥೆಗೆ ಹೊಂದಿಕೊಂಡು ಈ ಪಾಂಡವರ ವಡ್ಡೋಲಗದ ಹೆಸರನ್ನು ಬದಲು ಮಾಡ್ತಾರೆ. ದೇವತೆಗಳ ವಡ್ಡೋಲಗ, ಸಾಮಾನ್ಯವಾಗಿ ಸುದರ್ಶನ ವಿಜಯ, ಮಹಿಂದ ದ್ವಿವಿಧ ಕಾಳಗ ಇಂತಹ ಅಥವಾ ಬೇರೆ ಕಥೆಗಳ ಯಕ್ಷಗಾನ ಪ್ರದರ್ಶನ ಎಂದಾದರೆ, ಮೊದಲಿನಿಂದ ಮಾಡಿಕೊಂಡು ಬಂದದ್ದು ಕಥೆಯ ಪ್ರಾರಂಭದಲ್ಲಿ ದೇವತೆಗಳ ವಡ್ಡೋಲಗ ಆಗಬೇಕು. ಉದಾಹರಣೆಗೆ ದಕ್ಷಯಜ್ಞ, ಈ ಪ್ರಸಂಗದ ಪ್ರಾರಂಭದಲ್ಲಿ ದೇವತೆಗಳ ವಡ್ಡೋಲಗವೇ ಆಗುವುದು. ಆಗ ದೇವತೆಗಳ ವಡ್ಡೋಲಗ ಆಗುವುದು ಎಲ್ಲ ರಾಜರ ವಡ್ಡೋಲಗ ಮಾಡುವುದಕ್ಕಿಂತ ಇದೇ ಪಾಂಡವರ ವಡ್ಡೋಲಗವನ್ನಿಟ್ಟುಕೊಂಡು ದೇವತೆಗಳ ವಡ್ಡೋಲಗ ಅಂತ ಹೆಸರು ಕೊಟ್ಟುಕೊಂಡು ಮಾಡ್ತಾರೆ. ಇನ್ನು ರಾಮಾಯಣದ ಕಥೆಯಾದರೆ ರಾಮ ಲಕ್ಷ್ಮಣರ ವಡ್ಡೋಲಗ ಅಂತ ಹೇಳ್ತಾರೆ. ಆ ವಡ್ಡೋಲಗದ ನಡೆ ಸಂಪೂರ್ಣ ಇದರ ಹಾಗೆ, ಆದರೆ ಕೆಲವೊಂದು ಸಾಹಿತ್ಯಗಳು ಮಾತ್ರ ಬೇರೆ ಬೇರೆ ಇದೆ. ಮೊದಲೇ ಹೇಳಿದ ಹಾಗೆ 5-6 ಜನವಿದ್ದು ಗುಂಪು ನೃತ್ಯವಿರುವುದರಿಂದ ಎಲ್ಲರೂ ಒಂದೇ ರೀತಿಯಲ್ಲಿ ನಾಟ್ಯ ಮಾಡಿದರೆ ನೋಡಲು ತುಂಬಾ ಚಂದವಾಗಿರುತ್ತದೆ. ಅನುದಿನವೂ ಯಕ್ಷಗಾನ ಪ್ರಾರಂಭವಾಗುವಂತೆ ಗಣಪತಿ ಸ್ತುತಿಯನ್ನು ಮಾಡಿ ಬಾಲಗೋಪಾಲ, ಪೀಠಿಕಾ ಸ್ತ್ರೀವೇಷ ಇವೆಲ್ಲ ಆದ ನಂತರ ಪ್ರಸಂಗದ ಪ್ರಾರಂಭದಲ್ಲಿ ಬರುವಂತಹ ವಡ್ಡೋಲಗವೇ ಪಾಂಡವರ ವಡ್ಡೋಲಗ. ಪಾಂಡವರ ವಡ್ಡೋಲಗದ ಬಗ್ಗೆ ಇಷ್ಟೆಲ್ಲ ಕೇಳಿದ ಮೇಲೆ ನಿಮಗೆ ಕಾತುರತೆ ಆಗಿರಬಹುದು. ಈ ಪಾಂಡವರ ವಡ್ಡೋಲಗವನ್ನು ಹೇಗೆ ಮಾಡ್ತಾರೆ, ಮೇಳಗಳಲ್ಲಿ ಇದನ್ನು ಹೇಗೆ ಮಾಡ್ತಾರೆ, ಅಥವಾ ಹವ್ಯಾಸಿ ತಂಡಗಳಲ್ಲಿ ಹೇಗೆ ಮಾಡ್ತಾರೆ? ಈಗ ಪ್ರಸ್ತುತ ಹೆಚ್ಚಿನ ಹವ್ಯಾಸಿ ಯಕ್ಷಗಾನ ತಂಡದಲ್ಲಿ ಪಾಂಡವರ ವಡ್ಡೋಲಗವನ್ನು ಮಾಡ್ತಾರೆ. ಉದಾಹರಣೆ ಕಲಾಪೀಠ ಕೋಟ ಇರಬಹುದು, ಅಜಪುರ ಯಕ್ಷಗಾನ ಸಂಘ ಇರಬಹುದು, ಹೀಗೆ ಹೆಚ್ಚಿನ ಹವ್ಯಾಸಿ ಯಕ್ಷಗಾನ ತಂಡದಲ್ಲಿ ಅಥವಾ ಮಕ್ಕಳ ಯಕ್ಷಗಾನ ತಂಡದಲ್ಲಿ ಇದನ್ನೆಲ್ಲ ಮಾಡ್ತಾರೆ. ಹಾಗೆಯೇ ಈ ಪಾಂಡವರ ವಡ್ಡೋಲಗ ಹೇಗೆ ಮಾಡ್ತಾರೆ ಎನ್ನುವುದನ್ನು ತಿಳಿಯುವುದಕ್ಕೆ ಇದೀಗ ನಿಮಗೆ ಪಾಂಡವರ ವಡ್ಡೋಲಗದ ಯಕ್ಷಗಾನದ ತುಣುಕನ್ನು ಪ್ರಸಾರ ಮಾಡ್ತೇವೆ. ಆಡಿಯೋ ಕೃಪೆ ಹಂಗಾರಕಟ್ಟೆ ಯಕ್ಷಗಾನ ಕಲಾಕೇಂದ್ರ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರಗೊಂಡಂತಹ ಕಲಾಪೀಠ ಕೋಟ, ಇಲ್ಲಿನ ವಿದ್ಯಾರ್ಥಿಗಳು ಮಾಡಿರುವಂತಹ ಪಾಂಡವರ ವಡ್ಡೋಲಗ.

0: ಇನ್ನು ಕಿರಾತನ ವಡ್ಡೋಲಗ. ಕಿರಾತನ ವಡ್ಡೋಲಗವನ್ನು ಆಗಿನ ಕಾಲದಲ್ಲಿ ನೋಡುವುದಕ್ಕೆ ಬಹಳ ಮಜವಾಗಿರ್ತಿತ್ತು, ಬಹಳ ಚಂದವಾಗಿರ್ತಿತ್ತು. ಏಕೆಂದರೆ ಆಗಿನ ಕಾಲದಲ್ಲಿ ಕಿರಾತ ಅಂದರೆ ಒಂದೇ ಕೋರೆ ಮುಂಡಾಸು, ಇಲ್ಲ ಅಂದರೆ ಜೋಡ್ ಕೋರೆ, ಎರಡು ಕೆಂಪು ಕೆದ್ಗೆ ಮುಂದಲನ್ನು ಅಭಿಮುಖವಾಗಿ ಕಟ್ಟಿ ಅದನ್ನು ಕೂರಿಸಿಕೊಂಡು ಅಷ್ಟು ರಂಗಸ್ಥಳದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಅದಕ್ಕೆ ತಕ್ಕಂತೆಯೇ ನೋಡುಗರಿಗೆ ಖುಷಿಯನ್ನು ಕೊಡುವುದಕ್ಕಾಗಿ ಕಿರಾತರ ಪಡೆ, ಆ ಪಡೆಯವರು ಮಾಡುತ್ತಿರುವಂತಹ ಚೇಷ್ಟೆ, ಅವರು ಮಾಡುತ್ತಿರುವಂತಹ ಸರ್ಕಸ್, ಇವೆಲ್ಲವನ್ನು ನೋಡುವುದಕ್ಕೆ ಬಹಳ ಚಂದವಾಗಿರ್ತಾ ಇತ್ತು. ಹಾಗೆಯೇ ಪ್ರಸಂಗಗಳಲ್ಲಿ ಬರುವಂತಹ ಕಿರಾತನಿಗೋಸ್ಕರವೇ ಕಿರಾತನ ವಡ್ಡೋಲಗ ಎಂದು ಮೊದಲಿನವರು ಮಾಡಿಕೊಂಡು ಬರ್ತಾ ಇದ್ರು. ಉದಾಹರಣೆಗೆ ಭೀಷ್ಮ ವಿಜಯದಲ್ಲಿ ಬರುವಂತಹ ಏಕಲವ್ಯ ಎನ್ನುವಂತಹ ಕಿರಾತನಿಗೂ ಕಿರಾತನ ವಡ್ಡೋಲಗ ಮಾಡ್ತಾ ಇದ್ರು. ಶಶಿಪ್ರಭಾಪರಿಣಯದಲ್ಲಿ ಬರುವಂತಹ ಕಿರಾತನಿಗೂ ಕಿರಾತನ ವಡ್ಡೋಲಗ ಮಾಡ್ತಾ ಇದ್ರು. ಹೀಗೆ ಹೆಚ್ಚಿನ ಪ್ರಸಂಗದಲ್ಲಿ ಬರುವಂತಹ ಎಲ್ಲಾ ಕಿರಾತರಿಗೂ ಕಿರಾತನ ನಾಯಕ ಕೋರೆ ಮುಂಡಾಸು ಅಥವಾ ಜೋಡ್ ಕೋರೆಯನ್ನು ಕಟ್ಟಿಕೊಂಡು ಬರ್ತಾ ಇದ್ದ. ಹಾಗೆ ಅವರ ಪಡೆಯವರೆಲ್ಲರೂ ಸಾಮಾನ್ಯ ಕಿರಾತರಂತೆ ಬರುತ್ತಾ ಇದ್ರು. ಕಿರಾತನ ಪಡೆಯವರಿಗೆ ದಿಗಣಾಂತ ಎತ್ತ ಅಂತ ಕೊಟ್ಟು ತೆರೆಯ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೋಡುವುದು, ಹಾರುವುದು, ಬೀಳುವುದು ಇವೆಲ್ಲವನ್ನು ಮಾಡ್ತಾ ಇದ್ರು. ಇದಾದ ನಂತರ ಕಿರಾತ ನಾಯಕನಿಗೆ ರಾಜವೇಷದ ಒಡ್ಡೊಲಗದಂತೆ ಒಂದು ತೆರೆ ಒಡ್ಡೊಲಗವನ್ನು ಕೊಡ್ತಾ ಇದ್ರು. ಇದಿಷ್ಟು ತೆರೆ ಒಡ್ಡೊಲಗ ಆದ ನಂತರ ಕಿರಾತ ಹೋಗಿ ಸಿಂಹಾಸನ ಅಥವಾ ರಥದ ಮೇಲೆ ಹೋಗಿ ನಿಲ್ಲುವುದು, ಅದರ ಮುಂದೆ ಹುಲ್ಲರಾಶಿ ಬೆಂಕಿ ಹಾಕುವುದು, ಆ ಬೆಂಕಿಯ ಸುತ್ತಲೂ ಕಿರಾತರ ಪಡೆ ಲಯಬದ್ಧವಾಗಿ ಓಡುವುದು, ಇವೆಲ್ಲವನ್ನು ನೋಡುವುದಕ್ಕೆ ಬಹಳ ಚಂದವಾಗಿ ಕಾಣ್ತಾ ಇತ್ತು. ಇವೆಲ್ಲ ಆದ ನಂತರ ಕಿರಾತರ ಪಡೆಗಳು ಮಾಡುತ್ತಿರುವಂತಹ ಸರ್ಕಸ್, ಇದನ್ನು ನೋಡುವುದಕ್ಕಂತೂ ಬಹಳ ಮಜವಾಗ್ತಾ ಇತ್ತು. ಈ ಕಿರಾತರ ವಡ್ಡೊಲಗದ ಸುದ್ದಿ ಕೇಳಿದ ಮೇಲೆ ನಿಮಗೂ ಅನಿಸ್ತಿರ್ಬೋದು, ಈ ಕಿರಾತರ ವಡ್ಡೊಲಗ ಹೇಗೆ ಮಾಡ್ತಾರೋ, ಇದರಲ್ಲಿ ಬರುವಂತಹ ಸಾಹಿತ್ಯ ಹೇಗಿರಬಹುದು, ಇವೆಲ್ಲ ನಿಮಗೆ ಮಂಡಿಯೊಳಗೆ ಕೊರೆಯುತ್ತಾ ಇರಬಹುದು. ಹಾಗಾಗಿ ಈ ಕಿರಾತರ ವಡ್ಡೊಲಗ ಹೇಗೆ ಮಾಡ್ತಾರೋ ಎನ್ನುವುದನ್ನ ನಿಮಗೆ ಈಗ ಆಡಿಯೋ ಮುಖೇನ ಕೇಳಿಸ್ತೇವೆ.
1: ಆಡಿಯೋ ಕೃಪೆ ಕಲಾಪೀಠ ಕೋಟ ಯಕ್ಷಗಾನ ಯೂಟ್ಯೂಬ್ ಚಾನಲ್.

ಇಷ್ಟು ಹೊತ್ತು ಬಡಗುತಿಟ್ಟಿನ ಯಕ್ಷಗಾನದ ಪಾಂಡವರ ಒಡ್ಡೊಲಗ ಹಾಗೂ ಕಿರಾತನ ಒಡ್ಡೊಲಗದ ಕುರಿತಾಗಿ ನನಗೂ ಗೊತ್ತಿದ್ದಷ್ಟು ನಾನು ನಿಮಗೆ ತಿಳಿಸಿದ್ದೇನೆ. ಇನ್ನೊಮ್ಮೆ ಇನ್ನೊಂದು ವಿಷಯದೊಂದಿಗೆ ಇದೇ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಕೆಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅನುಪ್ ಉರಾಳ.

0: ಈಗ ದಿನೇಶ್ ಉಪ್ಪೂರ್ ಇವರ ಯಕ್ಷಗಾನ ಸಂಗ್ರಹದಿಂದ ಆಯ್ದ ಬಬ್ರುವಾಹನ ಕಾಳಗ ಭಾಗ 2 ಪ್ರಸಾರವಾಗುತ್ತದೆ.
1: ಈಗ ಯೋಚಿಸಬೇಕಾದಂತಹ ಸಂದರ್ಭ ಪುನಃ ಒದಗಿ ಬಂತು. ಅಶ್ವವನ್ನ ಕಟ್ಟಿ ಯುದ್ಧವನ್ನ ಸಾರಿಯಾಗಿತ್ತು. ಆದ್ರೆ ತಾಯಿಯ ಮಾತಿನ ಮೇರೆಗೆ ಪುನಃ ಮಂತ್ರಿಗಳನ್ನೆಲ್ಲ ಕರೆದು ವಿಷಯವನ್ನ ತಿಳಿಯಪಡಿಸಿದಾಗ ಪಾರ್ಥನಲ್ಲಿಯೇ ಹೋಗಿ ಕಪ್ಪಗಾಣಿಕೆಯನ್ನು ಕೊಟ್ಟು ತಪ್ಪನ್ನ ಒಪ್ಪಿಕೊಳ್ಳಬೇಕು ಎಂಬುದಾಗಿ ಮಂತ್ರಿಗಳು ಸೂಚಿಸಿದ್ದಾರೆ. ಅದೇ ಪ್ರಕಾರವಾಗಿ ಪಾರ್ಥನಿಗೆ ಒಪ್ಪಿಸುವುದಕ್ಕಾಗಿ ವಿಶೇಷವಾಗಿರುವಂತಹ ಕಪ್ಪಗಾಣಿಕೆಯನ್ನೆಲ್ಲ ತೆಗೆಸಿದ್ದೇನೆ. ನಾಗಲೋಕದ ಕನ್ಯೆಯರನ್ನ ತರಿಸಿದ್ದೇನೆ. ಆರತಿಯನ್ನ ಹಿಡಿದು ಕಳಶ ಕನ್ನಡಿಗಳೊಂದಿಗೆ ಆ ಕಡೆಯಲ್ಲಿ ವಿಜೃಂಭಣೆಗೆ ನಡೆದು ಬಿಡಲಿ.

0: ಹಂಸಕೇತನ, ವೃಷಕೇತು, ಪ್ರದ್ಯುಮ್ನ ಮೊದಲಾದವರು ನಮ್ಮ ಅಶ್ವವನ್ನ ಈ ಮಣಿಪುರದ ದೊರೆ ಕಟ್ಟಿಕೊಂಡಿದ್ದಾನೆ ಎಂಬಂತ ಸಂಗತಿಯನ್ನು ನಾವು ಕೇಳಿದ್ದೇವೆ.
1: ಸರಿ,
0: ಅವನಿಂದ ಬರಬಹುದಾದಂತಹ ಪ್ರತಿಕ್ರಿಯೆಯನ್ನ ಎದುರಿಸುವುದಕ್ಕೆ ಸನ್ನದ್ಧರಾಗಿ ಆ ಸಮಯವನ್ನ ನಿರೀಕ್ಷಿಸುತ್ತಿರೋಣ.

0: ಅವಸಕೇತನ
1: ಅರ್ಜುನಯ್ಯ,
0: ಸಾವಿರ ಕಾಲ ಬದುಕಿದರೆ ಸಾವಿರ ಚೋದ್ಯಗಳನ್ನು ಕಾಣಬಹುದಂತೆ. ಮುತ್ತು ರತ್ನ ಇತ್ಯಾದಿಗಳನ್ನೆಲ್ಲ ತಂದೊಪ್ಪಿಸಿ ನನ್ನ ಪಾದ ಮೂಲದಲ್ಲಿ ತಲೆ ಚಾಚಿ ನಿಂತ ಈ ಮಣಿನಗರದ ಮಹಾನಾಯಕರಾದಂತಹ ಬಬ್ರುಹಾನ್ನ ಸ್ಥಿತಿಯನ್ನು ನೋಡಿದ್ದೀರಿ. ಸಕಲ ಮಂತ್ರಿ ಮಹರ್ಬಲಗಳ ಅನುಕೂಲತೆ ಇದ್ದರು ನಮ್ಮ ಯಜ್ಞಾಶ್ವವನ್ನು ಕಟ್ಟಿದಂತಹ ಈತ ಹೇಡಿಯಂತೆ ಬಂದು ತಲೆಬಾಗುತ್ತಿದ್ದಾನೆ. ನಿಜಕ್ಕೂ ಇಂಥ ಈ ವ್ಯಕ್ತಿ ಯಾವ ಅರಸನ ಮಗನು, ಇವನ ಹುಟ್ಟಿಗೆ ಕಾರಣ ಏನು ಎಂಬುದು ಅರ್ಥವಾಗದೆ ಒಂದು ವಿಚಿತ್ರವಾದಂತಹ ಅನುಭವವನ್ನು ಅನುಭವಿಸ್ತಾ ಇದ್ದೇನೆ.

ಇವನ ವೇಷವನ್ನ ಆಯಾ ಆಕಾರವನ್ನ ಕಂಡಾಗ ವೀರ ಕ್ಷತ್ರಿಯನ ಹಾಗೆ ಕಾಣಿಸಿದ್ದೇನೋ ಸತ್ಯ. ಆದರೆ ಇವನ ಕೃತಿಯನ್ನ ಅವಲೋಕಿಸಿದಾಗ ನಿಜಕ್ಕೂ ಕ್ಷಾತ್ರಿಯತ್ವಕ್ಕೆ ಸಂಬಂಧಿಸಿದ ಯಾವ ಯೋಗ್ಯತೆಯೂ ಇವನಲ್ಲಿ ಇಲ್ಲ ಎಂಬುದಂತೂ

ಓ ಜನಕ, ನನ್ನ ಈ ವ್ಯವಹಾರ ನಿನಗೆ ಆಶ್ಚರ್ಯವನ್ನು ಉಂಟು ಮಾಡಿದೆ. ಹಾಗಾದ್ರೆ ಆಶ್ಚರ್ಯ ಅಲ್ಲ, ಏನು ಮಾಡುವ, ನಮ್ಮ ಪರಿಸ್ಥಿತಿಯನ್ನು ನಾವೇ ಹೇಳಿಕೊಳ್ಳಬೇಕಾದ ಸಂದರ್ಭ ಬಂತು. ತಂದೆಯಾದಂತಹ ನಿಮ್ಮಲ್ಲಿ ನಾನೇ ನಿಮ್ಮ ಮಗ ಎಂಬುದಾಗಿ ಹೇಳಿಕೊಳ್ಳುವ ಸಂದರ್ಭ ನನ್ನ ಪಾಲಿಗೆ ಬಂತು. ಜನಕ, ನಾನು ಮಾಡಿರುವಂತಹ ಅಪರಾಧ ಏನು ಬಲ್ಲಿರಾ?

0: ಒಂದು ರಾಷ್ಟ್ರದ ಮಹಾರಾಜನಾಗಿ ಈ ಅಶ್ವದ ಹಣೆಯಲ್ಲಿರುವಂತಹ ಲಿಖಿತವನ್ನು ಓದಿದಾಗ ರೊಚ್ಚಿಗೆದ್ದು ಈ ಅಶ್ವವನ್ನ ಕಟ್ಟಿದೆ. ಆದರೆ ನಮ್ಮ ತಾಯಿ ಆಮೇಲೆ ಹೇಳಿದ್ಲು, ಬಂದಿರುವಂತಹ ವ್ಯಕ್ತಿ ನಿನ್ನ ತಂದೆಯ ಮಗನೇ ಎಂಬುದಾಗಿ. ತಾಯಿಯಾಗಿರುವಂತಹ ಚಿತ್ರಾಂಗದಾ ದೇವಿ ಹೇಳಿದ್ರ ಕಾರಣದಿಂದಲಾಗಿ ನಾನು ಮಾಡಿದ್ದು ಅಪರಾಧ ಎಂಬುದು ತಿಳಿಯಿತು. ಏನು ಮಾಡುವ, ಕಾರ್ಯ ಆದ ಮೇಲೆ ಮಾಡಿದ್ದು ತಪ್ಪು ಎಂದು ಗೊತ್ತಾಯಿತು. ಆದ್ದರಿಂದ ತಪ್ಪನ್ನು ಒಪ್ಪಿಕೊಳ್ಳಬೇಕಾದೇ ಸಂಭಾವ್ಯತೆ ಎಂಬುದಾಗಿ ತಿಳಿದು ಇದು ತಪ್ಪನ್ನು ಒಪ್ಪಿಕೊಂಡು ಪಾದ ಮೇಲೆ ಕಪ್ಪಗಾಣಿಕೆಯನ್ನು ಒಪ್ಪಿಸ್ತಾ ಇದ್ದೇನೆ. ಸ್ವೀಕರಿಸಬೇಕು ಜನಕ.
1: ಒಬ್ರು ವಾಹನನ ರೀತಿ ನೀತಿಗಳನ್ನೆಲ್ಲ ಕಂಡಾಗ ಒಂದೇ ಸವಣೆ ಮಗವನ್ನು ತಿರುಗುತ್ತಾ ಇದ್ದಿ. ಆದ್ರೆ ಅವನ ಆಡಿರುವಂತಹ ಮಾತುಗಳನ್ನೆಲ್ಲ ಎಣಿಸಿದಾಗ ಅವನ ವರ್ಚಸ್ಸು, ತೇಜಸ್ಸು, ಓಜಸ್ಸು, ಅವನಲ್ಲಿರುವಂತಹ ಟಿವಿ ಪರಾಕ್ರಮ ಇವುಗಳನ್ನೆಲ್ಲ ಕಂಡಾಗ ನಿಮ್ಮ ಮಗನೋ ಎನ್ನುವಂತಹ ಸಂದೇಹವೂ ನಮಗುಂಟಾಗ್ತಾ ಇದೆ. ಆದ್ದರಿಂದ ಮಗನೆನ್ನುವಂತಹ ವ್ಯಾಮೋಹದಿಂದ ಅವನನ್ನು ಒಡಗೂಡಿಕೊಳ್ಳುವುದೇ ಯೋಗ್ಯ ಅಂತ ನಮ್ಮ ಮನಸ್ಸಿಗೆ ಅನಿಸ್ತಾ ಇದೆಯಲ್ಲ.
2: ಓಹೋ, ನಿಮ್ಮೆಲ್ಲರ ಅನಿಸಿಕೆ ಈಗ
1: ಹೌದು.
2: ಹಂಸಕೇತನಾದಿಗಳೇ,
1: ಸ್ವಾಮಿ
2: ಬಬ್ರುವಾಹನ ಹೇಳಿದ ಮಾತುಗಳಿಂದ ಈತ ನನ್ನ ಮಗ ಎನ್ನುವಂತಹ ಭ್ರಮೆಗೆ ನೀವು ಒಳಗಾಗಿದ್ದೀರಿ.
1: ಸರಿ,
2: ನಿಜಕ್ಕೂ ಇವನ ರೀತಿ ನೀತಿಗಳನ್ನೆಲ್ಲ ಪರಿಶೀಲಿಸಿದಾಗ ಇವನು ಯಾರು ಏನು ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಅವಕಾಶ ಇದೆ. ಶ್ರೇಷ್ಠವಾದಂತಹ ಈ ಚಂದ್ರವಂಶದ ಭವ್ಯವಾದಂತಹ ಕೀರ್ತಿಗೆ, ಅದರ ಶುಚಿಗೆ ಕಲಂಕಪ್ರಾಯವಾದಂತಹ ಮಾತುಗಳನ್ನು ಆಡುತ್ತಿರುವಂತಹ ಈ ಬಬ್ರುವಾಹನ ನಿಜಕ್ಕೂ ನಮ್ಮ ವಂಶಕ್ಕೆ ಒಂದು ಅಪರಾಧವನ್ನೇ ಎಸಗುತ್ತಿದ್ದಾನೆ. ಅಂತ ಈ ಬಬ್ರುವಾಹನ ನನ್ನ ಮಗ ಎಂಬ ಅನುಮಾನ ನಿಮಗೆ ಹುಟ್ಟಿತ್ತು ಅಂತ ಆದ್ರೆ ಆಶ್ಚರ್ಯ ಅಲ್ಲವೇ? ಈತ ಹೇಳಿದ ಪ್ರಕಾರವಾಗಿ ಈತ ನನ್ನ ಮಗನೇ ಆಗಿದ್ದರೆ ಈ ವಿಧವಾದತ್ತ ಈ ಕೃತಿ ಇವನಿಂದ ನಡೆಯಲಿಕ್ಕೆ ಸಾಧ್ಯವಿರಲಿಲ್ಲ. ಪೌರುಷವಂತರು ಕಟ್ಟಬೇಕು, ಅದು ಇಲ್ಲದೇ ಇದ್ದವರು ಕಪ್ಪಗಾಣಿಕೆಗಳನ್ನು ಕೊಟ್ಟು ಶರಣಾಗತರಾಗಬೇಕೆಂದು ನಮ್ಮ ಅಶ್ವದ ಹಣೆಯ ಮೇಲೆ ಬರೆಸಿದ ಬರಹವನ್ನು ಓದಿಯೂ ಅಶ್ವವನ್ನು ಕಟ್ಟಿ ಆಮೇಲೆ ಕಪ್ಪಗಾಣಿಕೆಗಳನ್ನೆಲ್ಲ ತಂದು ಪಾದಮೂಲದಲ್ಲಿ ತಲೆಯಿಟ್ಟು ಅಪರಾಧ ಮಾಡಿದ್ದೇನೆಂದು ತನ್ನ ಅಪರಾಧ ಪ್ರಜ್ಞೆಯನ್ನ ಇಲ್ಲಿ ತೋಡಿಕೊಳ್ಳುತ್ತಿದ್ದಾನೆ. ನಿಜಕ್ಕೂ ನನ್ನಂಥವನ ಮಗನಾದಂತಹ ಒಬ್ಬ ವ್ಯಕ್ತಿಯಿಂದ ಇಷ್ಟು ಹೀನವಾದಂತಹ ಹೇಳಿತನದ ಕೃತಿಗಳನ್ನ ಕಾರ್ಯವನ್ನ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈತ ಏನು ನಿಮ್ಮಂತವರ ಮನಸ್ಸಿನಲ್ಲಿ ಭ್ರಮೆಯನ್ನು ಹುಟ್ಟಿಸಬಹುದಾದ ಮಾತುಗಳನ್ನಾಡುತ್ತಿದ್ದಾನೆ? ಇವನ ಎಲ್ಲ ಚಟುವಟಿಕೆಗಳಿಂದ ಈತ ಹೇಳಿದನಲ್ಲ ಚಿತ್ರಾಂಗದೆಯ ಮಗ ಅಂತ, ಅಂತೂ ಇವನ ಹುಟ್ಟಿನ ಗುಟ್ಟು ಅಲ್ಲಿಯೇ ಇದೆ ಎಂದು ಅರ್ಥ ಮಾಡಿಕೊಳ್ಳ

ಅರ್ಥ ಮಾಡಿಕೊಳ್ಳಬಹುದು. ತನ್ನ ತಾಯಿ ತಾಯಿ ಎಂದು ಹೇಳಿಕೊಳ್ಳುತ್ತಾನೆ ಚಿತ್ರಾಂಗದೆ ಎನ್ನುವಳ ಹೆಸರನ್ನ. ಯಾವುದೋ ಅನಾಮಧೇಯಳಾದಂತ ಈ ಚಿತ್ರಾಂಗದೆ ತನ್ನ ಪ್ರಾಯದ ಸೊಕ್ಕನ್ನು ನಿಯಂತ್ರಿಸಲಿಕ್ಕಾಗದೆ, ಯಾವುದೋ ರಸಿಕ ಮಹಾಶಯನಾದಂತ ಗಂಧರ್ವರ ಒಡನಾಟಕ್ಕೆ ಸ್ನೇಹಕ್ಕೆ ಒಳಗಾಗಿ ಆ ವಿಚಿತ್ರವಾದ ಅಕ್ರಮ ಸಂಬಂಧದಿಂದ ಹುಟ್ಟಿದ ಕೆಟ್ಟ ಪಿಂಡ ಇದಾಗಿರಬೇಕು. ಅಲ್ಲದೇ ಇದ್ರೆ ಒಬ್ಬ ಅಚ್ಚ ಕ್ಷತ್ರಿಯನ ವೀರ್ಯಕ್ಕೆ ಹುಟ್ಟಿದಂತಹ ವ್ಯಕ್ತಿಯೇ ಈತನಾಗಿದ್ರೆ ಇವನಿಂದ ಇಂಥ ಹೀನವಾದಂತಹ ಕಾರ್ಯವನ್ನು ನಿರೀಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ. ಅಶ್ವವನ್ನ ಕಟ್ಟಿದ ಪಂಥಕ್ಕಾಗಿ ತನ್ನ ಪ್ರಾಣವನ್ನ ದೃಢವಾಗಿ ಭಾವಿಸಿ ಆ ಪಂಥವನ್ನೇ ಮುಂದುವರಿಸಿಕೊಂಡು ಹೋಗಬೇಕಾದದ್ದು ಕ್ಷತ್ರಿಯ ವೀರನ ಸಹಜ ಕರ್ತವ್ಯ. ಹಾಗಿರುವಾಗ ಈತನ ಹುಟ್ಟಿನ ಹುಟ್ಟು ಇಂತಹ ಹೇಯವಾದ ಹಿನ್ನೆಲೆಯಲ್ಲಿ ಕೂಡಿದ್ದರಿಂದ ಇವನ ಕೆಲಸವೂ ಇಷ್ಟು ಹೇಸಿಗೆಯಿಂದ ಕೂಡಿದ್ದು ಎನ್ನುವುದನ್ನು ಒಪ್ಪಿಕೊಳ್ಳಲೇಬೇಕು. ಮತ್ತೆ ಮತ್ತೆ ಈತ ಇದೋ ನಿನ್ನ ಮಗ ನಿನ್ನ ಮಗ ಎಂದು ಕೇಳುವವರ ಕಿವಿಗೆ ಅಸಹ್ಯಕಾರಕವಾದಂತಹ ಪರಿಣಾಮವನ್ನುಂಟು ಮಾಡುವ ರೀತಿಯಲ್ಲಿ ಹೇಳಿಕೊಳ್ಳುತ್ತಿದ್ದಾನೆ. ಆದರೆ ಏನು ಹೇಳಲಿ ನನ್ನ ಮಗನ

ಪಾರ್ಥನಿಗೆ ಮಗನಾಗಿ ಹುಟ್ಟಿ ಪಾರ್ಥನ ಘನತೆ ಗೌರವಕ್ಕೆ ತಕ್ಕುದಾದ ವಿಧಾನದಲ್ಲಿ ಕ್ಷಣಕಾಲ ಮಿಂಚಿದಂತಹ ಒಬ್ಬ ಮಗ ನನ್ನ ಬದುಕಿನಲ್ಲಿ ಹಾದು ಹೋಗಿದ್ದಾನೆ. ಮಗನಿಗೆ ತಂದೆಯಾಗಿ ಬದುಕುವ ಭಾಗ್ಯವನ್ನ ಕಳೆದುಕೊಂಡ ಒಬ್ಬ ನತದೃಷ್ಟ ನಾನು. ಹವಸಚೇತನಾದಿಗಳೇ, ನನ್ನ ಮೋಹದ ಮಡದಿಯಾದಂತಹ ಸುಭದ್ರೆಯ ಹಾಗೂ ನನ್ನ ಪವಿತ್ರವಾದಂತಹ ದಾಂಪತ್ಯ ಜೀವನದ ಸಾರ ಸರ್ವಸ್ವನಾಗಿ ಅಭಿಮನ್ಯು ಎಂಬಂತಹ ಒಬ್ಬ ಕುಲರತ್ನವನ್ನು ನಾನು ಒಂದು ಕಾಲದಲ್ಲಿ ಪಡೆದಿದ್ದೆ. ಆದರೆ ಕೇವಲ ಕನಸಿನ ಅನಿಸಿಕೆಗಳಾಗಿ ಅಂಥ ಯಶಸ್ಸಿನ ಉಂಡೆಯಾಗಿ ಪೌರುಷದ ಪ್ರತೀಕವಾಗಿ ಇಡೀ ಚಂದ್ರವಂಶದ ಕುಲ ತಿಲಕನಾಗಿ ಕಾಣಿಸಿಕೊಂಡ ಅಭಿಮನ್ಯುವನ ಬಹುಕಾಲ ಉಳಿಸಿಕೊಂಡು ಅವನಿಗೆ ತಂದೆ ಅಂತ ಅನಿಸಿಕೊಂಡು ಬದುಕುವ ಭಾಗ್ಯವನ್ನ ಅದೋ ಒಂದು ಕೂಡಿದ ಹೋಯಿತಲ್ಲ ಕೌರವ ಪಾಂಡವರ ಕದನ ಕೋಲಾಹಲದ ಮಧ್ಯದಲ್ಲಿ ಆ ಮಾನವೀಯ ಸಹಜವಾದ ಭಾವನೆಗಳನ್ನೆಲ್ಲ ಸುಟ್ಟು ಕೇವಲ ಪೈಶಾಚಿಕ ವೃತ್ತಿಯಿಂದ ಮುಂದುವರಿಯುತ್ತಿರುವಂತಹ ಆ ರಣರಂಗದಲ್ಲಿ ನನ್ನ ಅಮೂಲ್ಯವಾದಂತಹ ರತ್ನ ಕಳೆದು ಹೋಯಿತು. ನಿಜಕ್ಕೂ ಮೂರು ಲೋಕದ ಗಂಡು ಎಂದು ಅನ್ನಿಸಿಕೊಂಡಂತಹ ಪಾರ್ಥನಿಗೆ ಒಬ್ಬ ಮಗ ಎಂದು ಹೇಳಿಸಿಕೊಳ್ಳುವ ಯೋಗ್ಯತೆ ಇದ್ದರೆ ಸುಭದ್ರೆಯ ಮೋಹದ ಕಂದ, ಅರ್ಜುನನ ನಿಜವಾದಂತಹ ಕಂದ ಅಭಿಮನ್ಯುವಿಗೆ ಮಾತ್ರ ಯೋಗ್ಯತೆ ಇತ್ತು. ಅಂಥವನ ನಿಜಕ್ಕೂ ನನ್ನ ಮಗ ಎಂದು ಹೇಳಿಸಿಕೊಳ್ಳುವುದಕ್ಕೊಂದು ತೃಪ್ತಿ, ಸಮಾಧಾನ, ಅಭಿಮಾನ. ಹೊರತು ಈ ಹೇರಿಯನ್ನ ಈ ಕೆಂಬು

이 악마 벗어날리 멍다만에 돌아가라 돌아 이 비수라나 프라티온도 외화하라에 아르마리 콜타이데 ಸಿಂಹದ ಹೊಟ್ಟೆಯಲ್ಲಿ ಖಂಡಿತಕ್ಕೂ ನರಿಯ ಮರಿ ಹುಟ್ಟಲಾರದು. ಕೇವಲ ವೇಷದಿಂದ ಪೌರುಷವಂತ ಅಂತ ಕಾಣಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದ ಚಂಡ ತೊಲಗು ಗೆಲಮೊಯ್ಲಮ್ಮಯ ಜನನಿಗಿಕ್ಕಿನ ಬಲಗೆ ಸೈರಿಸಿದೆ ನೊಮ್ಮೆ ನಿನ್ನಯ ತಲೆಯ ಕೊಂಬೆನು ದೃಢಕ್ಕೆ ಬಲ ಸೈ

ನನ್ನನ್ನ ನಿಂದಿಸಿದೆಯೋ ಬೇಡ ಎಂಬುದಾಗಿ ದೂರೀಕರಿಸಿದೆಯೋ ಬೇಸರ ಇರಲಿಲ್ಲ. ನನ್ನನ್ನ ಎಷ್ಟೇ ನಿಂದಿಸಿದ್ರು ನೀನು ಅಪ್ಪ ಎನ್ನುವ ಕಾರಣಕ್ಕಾಗಿ ಸಹಿಸಿಕೊಳ್ತಾ ಇದ್ದಿ. ಆದ್ರೆ ನೀನು ಆಡಿರುವ ಮಾತೇನು, ನನ್ನನ್ನು ಹೆತ್ತಿರುವಂತಹ ತಾಯಿ ಚಿತ್ರಾಂಗದೆಯನ್ನ ನಿಂದಿಸಿದೆಯೋ ಅವಳಿಗೆ ಅಪಮಾನವನ್ನು ಮಾಡಿದೆಯೋ, ಈ ತಾಯಿಗೆ ಆಡಿರುವಂತಹ ಅಪಮಾನದ ಮಾತುಗಳನ್ನು ಸಹಿಸಲಾರೆ ಸಹಿಸಲಾರೆ. ಇದಕ್ಕೋಸ್ಕರವಾಗಿ ಪರಿವರ್ತನೆಯನ್ನು ಮಾಡುತ್ತೇನೆ.

ಅರ್ಜುನ, ಇಂದು ಮಲಗಿರುವಂತಹ ಸರ್ಪದ ಭಾವವನ್ನ ತೊಳೆದಿದ್ದೀರಿ, ಅದರ ಪರಿಣಾಮ ಏನು ಎಂಬುದನ್ನ ಈ ಕ್ಷಣದಲ್ಲಿ ಕಾಣಲಿಕ್ಕಿದ್ದಿ. ನಡೆಯುವಂತಹ ಯುದ್ಧದಲ್ಲಿ ನಿನ್ನ ತಲೆಯನ್ನು ಚೆಂಡಾಡದೇ ಇದ್ರೆ ಚಿತ್ರಾಂಗಣೆಯ ಮೈದಾನ ಎಲ್ಲ

0: ಮಗು ವೃಷಕೇತ
1: ಜನಕ
0: ಕಣ್ಣ ಮುಂದೆ ನಡೆದು ಹೋದಂತ ಕದನ ಕೋಲಾಹಲದಲ್ಲಿ ನಮ್ಮೆಲ್ಲರೂ ಧರೆಗೆ ಒರಗಿದ್ದಾರೆ. ಉನ್ಮತ್ತವಾದಂತಹ ಆನೆ ಬಾಳೆಯ ವನವನ್ನ ಪ್ರವೇಶಿಸಿ ಮುರಿದು ಮುಕ್ಕುವ ಹಾಗೆ ನಮ್ಮ ಸೇನಾ ಸಮುದಾಯವನ್ನೆಲ್ಲ ನೆಲಕ್ಕೊರಗಿಸಿದ್ದಾನೆ. ಈ ಭೀಕರ ಭಯಾನಕವಾದಂತಹ ಪರಿಸ್ಥಿತಿಯಲ್ಲಿ ಮಾನವೀಯ ಸಹಜವಾದ ನನ್ನ ಅಂತರಂಗದ ಅನಿಸಿಕೆಯನ್ನ ನಿನ್ನಲ್ಲಿ ಹೇಳಿಕೊಳ್ತಾ ಇದ್ದೇನೆ.

0: ಮಗು.
1: ಜನಕ,
0: ಕ್ಷಣ ಕಾಲವೂ ತಡ ಮಾಡದೆ ನೀನು ಹೋಗು ಹಸ್ತಿನಾವತಿಗೆ.
1: ಓಹೋ,
0: ಪ್ರತಿವೀರನಾದಂಥ ಈ ಬಬ್ರುಹಾನ ಸಮ್ಮುಖದಲ್ಲಿ ಯುದ್ಧವನ್ನು ನಾವು ಮುಂದುವರಿಸಿದರೆ ಪರಿಣಾಮ ಏನಾಯಿತು? ನಮ್ಮ ಸೇನೆಗಳೆಲ್ಲ ನಷ್ಟವಾದವು. ಸುತ್ತಮುತ್ತಲ ಪರಿಸ್ಥಿತಿಯನ್ನ ಅರ್ಥೈಸಿಕೊಂಡರೆ ಸಹಜವಾಗಿಯೇ ತಿಳಿಯುತ್ತದೆ, ಈ ಯುದ್ಧದಲ್ಲಿ ನಾವು ಜಯವನ್ನ ಸಂಪಾದಿಸಿಕೊಳ್ಳುವ ಸಾಧ್ಯತೆ ಇಲ್ಲ. ಆದರೆ ಈ ಎಲ್ಲ ಸಂಗತಿಗಳನ್ನು ಹಿರಿಯನಾದಂತಹ ಧರ್ಮರಾಯನಲ್ಲಿ ಹೇಳು, ಒಡೆಯನಾದಂತಹ ಶ್ರೀಕೃಷ್ಣನ ನಮಗೆ ಬಂದಂತ ಈ ಪರಿಭವದ ವಿವರವನ್ನೆಲ್ಲ ತಿಳಿಸು. ನಿನ್ನನ್ನು ಆದಷ್ಟು ಬೇಗ ಇಲ್ಲಿಂದ ಕಳುಹಿಸಿಕೊಡುವುದಕ್ಕೆ ಕಾರಣ ಇದೆ ಮಗನೇ.

0: ವಿಷಕೇತು
1: ಜನಕ
0: ಕೇವಲ ನನ್ನ ಮಾನಸಿಕವಾದಂತಹ ಹೊಯ್ದಾಟವನ್ನ ಅನಿಸಿಕೆಯನ್ನು ತೋಡಿಕೊಳ್ತಾ ಇದ್ದೇನೆ ನಿನ್ನಲ್ಲಿ. ಮಗನೇ, ಈ ಪಾಂಡವರು ಅನೇಕ ಮಕ್ಕಳನ್ನ ಪಡೆದ ಭಾಗ್ಯವಂತರಾಗಿ ಬದುಕಿದರು. ಸತ್ತ ಮೇಲೆ ತಿರೋದಕವನ್ನ ಬಿಡುವುದಕ್ಕೆ ಒಬ್ಬರನ್ನೂ ಉಳಿಸಿಕೊಳ್ಳುವ ಯೋಗ್ಯತೆ ಇಲ್ಲದೆ ಹೋಯಿತು. ಅದಕ್ಕಾಗಿ ಇಂದು ಈ ಚಂದ್ರವಂಶದ ವ್ಯಕ್ತಿಗಳಾದಂತಹ ನಾವೆಲ್ಲ ಇಹಲೋಕದ ಯಾತ್ರೆಯನ್ನು ಪೂರೈಸಿ ಪರಲೋಕಕ್ಕೆ ಸೇರುವಾಗ ಅಲ್ಲಿಯ ಸದ್ಗತಿಗೋಸ್ಕರವಾಗಿ ಎಳ್ಳು ನೀರು ಬಿಡುವುದಕ್ಕೆ ನಮಗೆಲ್ಲವರಿಗೂ ಇದ್ದಂತಹ ಒಬ್ಬ ಮಗ ಎಂದರೆ ನೀನು. ಅಂತ ನಿನ್ನ ಕಳೆದುಕೊಳ್ಳುವುದಕ್ಕೆ ನಾನು ಇಷ್ಟಪಡುವುದಿಲ್ಲ. ಬಬ್ರುವಹನ್ನ ಸಮ್ಮುಖದಲ್ಲಿ ನಡೆದು ಹೋಗುತ್ತಿರುವಂತಹ ಯುದ್ದದಲ್ಲಿ ನನ್ನೊಟ್ಟಿಗೆ ನೀನು ಉಳಿದೆ ಅಂತಾದ್ರೆ ಮಗನೇ, ನಿನಗೆ ಬದುಕುವ ಅವಕಾಶ ಖಂಡಿತಕ್ಕೂ ಇಲ್ಲ. ಅದಕ್ಕಾಗಿ ಇಡೀ ವಂಶಕ್ಕೆ ತಿರೋದಕವನ್ನು ಕೊಡಬೇಕಾದಂತಹ ಕುಲ ತಿಲಕ ನಿನ್ನನ್ನು ಉಳಿಸಿಕೊಳ್ಳಬೇಕು ಎಂಬಂತಹ ಅಪೇಕ್ಷೆಯಿಂದ ಆದಷ್ಟು ಬೇಗ ಹತ್ತಿನಾವತಿಯತ್ತ ನಿನ್ನನ್ನು ಕಳುಹಿಸಿಕೊಡುವುದಕ್ಕೆ ಮನಸ್ಸು ಮಾಡ್ತಾ ಇದ್ದೇನೆ. ಇಲ್ಲಿಂದ ಆದಷ್ಟು ಬೇಗ ಹೋಗು ಮಗನೇ.
1: ಜನಕ, ನನ್ನ ಜೀವದ ರಕ್ಷಣೆಗಾಗಿ ನಾನು ಹತ್ತಿನಾವತಿಗೆ ಹೋಗಬೇಕೆ?
0: ನಿಜ.

ಅರ್ಜುನ, ನೀನು ನನ್ನ ತಂದೆ ಎಂಬುದಾಗಿ ತಾಯಿ ಹೇಳಿದ ಕಾರಣದಿಂದ ಬಂದು ಗೌರವವನ್ನು ಕೊಟ್ಟರೆ ನನ್ನ ಹುಟ್ಟನ್ನೇ ಶಂಕಿಸಿ ಮಾತನಾಡಿದೆಯಾ? ಪವಿತ್ರ ಮಾತೆ ಆಗಿರುವಂತಹ ಚಿತ್ರಾಂಗದ ಶೀಲವನ್ನ ಶಂಕಿಸಿದೆಯಾ? ಅದರ ಪರಿಣಾಮ ಅನುಭವಿಸು. ಈಗ ನಿನ್ನನ್ನು ಕಾಯುವವರು ಯಾರು?

0: ಮಗನೇ, ಅಮ್ಮ, ನಾನು ಹೇಳಿದ್ದೇನು ನೀನು ಮಾಡಿದ್ದೇನು. ಈ ಪತಿಯನ್ನು ಕಳೆದುಕೊಂಡು ಪ್ರಪಂಚದಲ್ಲಿ ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು. ಕಾರಣ, ಹಿಡಿದಿರುವಂತಹ ಖಡ್ಗದಿಂದ ನನ್ನ ಶಿರವನ್ನ ಅರಿದು ಬಿಡು.
1: ಅಮ್ಮ, ಏನು ಕೈದುಡುಕಿ ಅನಿವಾರ್ಯವಾಗಿ ಈ ಕಾರ್ಯವನ್ನು ನಾನು ಮಾಡಬೇಕಾಗಿ ಬಂತು. ಆದರೆ ಈ ಕಾಲದಲ್ಲಿ ಹೆತ್ತ ತಾಯಿಯ ತಲೆಯನ್ನು ಕಡಿಯುವಂತಹ ವ್ಯವಹಾರಕ್ಕೆ ನಾನು ಮುಂದಾಗಲಾರೆ. ಅದು ನಮ್ಮ ಅಮ್ಮ ಲೋಪೀಸ್ ಸಲಹೆಯನ್ನು ಕೊಡ್ತಾ ಇದ್ದಾಳೆ. ಏನಿದ್ರು ನಮ್ಮ ತಂದೆ ಶ್ರೀಕೃಷ್ಣನ ಸದ್ಭಕ್ತ, ಅವನ ಬದುಕನ್ನು ನಿಯಂತ್ರಿಸಬಲ್ಲಂತಹ ವ್ಯಕ್ತಿಯ ಶ್ರೀಮನ್ನಾರಾಯಣ. ಆ ಕಾರಣ ಅವನನ್ನೇ ಭಕ್ತಿಯಿಂದ ಭಜಿಸೋಣ. ಅವನೇ ನಮಗೆ ಮಾತೃ. ನಮೋ ನಮಃ.
2: ಚಿತ್ತದಿಂದ ನನ್ನನ್ನೇ ಧ್ಯಾನಿಸುತ್ತಾ ಇದ್ದೀರಲ್ಲ, ಪರಿಣಾಮವೇನಾಗಿದೆ?
0: ಇದು ಪರಿಣಾಮ. ನಡೆದಿರುವಂತಹ ಯುದ್ಧದಲ್ಲಿ ನಿನ್ನ ಶ್ರೇಷ್ಠ ಸದ್ಭಕ್ತನ ತಲೆ ಕಾಣದಾಗಿದೆ.
2: ಓಹೋ, ಈ ವಿಷಯಕ್ಕಾಗಿ ವೆಚ್ಚಬೇಕಾದಂತಹ ಅವಶ್ಯಕತೆ ಇಲ್ಲ. ಅವನ ಶಿರವನ್ನು ನನ್ನ ಚಕ್ರಮುಖೇನವಾಗಿ ತರಿಸಿ ಅವನನ್ನು ಪುನಃ ಜೀವಿಸುತ್ತೇನೆ. ಇದೋ ಪರೀಕ್ಷೆ.
3: ಅರ್ಜುನ,
4: ನಮಸ್ಕರಿಸಿಕೊಳ್ತಾ ಇದ್ದೇನೆ.
3: ಏನಯ್ಯ ಏನು?
4: ಜೀವನದಲ್ಲಿ ಇಂತಹ ಹೀನವಾದಂತಹ ಸೋಲು ಈ ಹಿಂದೆ ಎಲ್ಲಿಯೂ ಕಂಡದ್ದಿಲ್ಲ. ಅದಕ್ಕೆಲ್ಲ ಏನು ಹಿನ್ನೆಲೆ ಅಂತ ಕೇಳಬಹುದೇ?
3: ಅರ್ಜುನ, ಪರಿಸ್ಥಿತಿ ಹೀಗಾಗುವುದಕ್ಕೆ ಕಾರಣವಾದರೂ ಮತ್ತಾವುದಲ್ಲ, ಆ ಗಂಗಾದೇವಿಯ ಶಾಪದಿಂದಾಗಿ ನಿನ್ನ ಪರಿಸ್ಥಿತಿ ಹೀಗಾಗುವಂತಹ ಕಾರಣ ಬಂದೊದಗಿದೆ. ಈ ಹಿಂದೆ ನಿಮ್ಮ ಅಜ್ಜನಾಗಿರುವಂತಹ ಭೀಷ್ಮನನ್ನು ವಧಿಸಿದ್ರಿಂದಾಗಿ ತನ್ನ ಮಗನ ಮರಣಕ್ಕೆ ಕಾರಣೀಭೂತನಾಗಿರುವಂತಹ ಪಾರ್ಥನ ಶಿರವನ್ನು ಅವನ ಮಗನೇ ಕಡಿಯಲಿ ಎನ್ನುವ ಹಾಗೆ ಜ್ವಾಲೆಯ ಪ್ರೇರಣೆಯ ಪ್ರಕಾರವಾಗಿ ನಿನ್ನ ಪಾಲಿಗೆ ಬಂದಿರುವಂತಹ ಶಾಪ ಇನ್ನೇನು? ಸುರನದಿಯ ಶಾಪದಿಂದಾಗಿ ನಿನ್ನ ಪರಿಸ್ಥಿತಿ ಹೀಗಾದದ್ದೇ ವಿನಃ ನಿನ್ನ ಸ್ವಸಾಮರ್ಥ್ಯ ಕಳೆದದ್ದೇನೂ ಇಲ್ಲ. ಈ ವಿಷಯದ ಬಗ್ಗೆ ಅಲ್ಲಿ ವಿಚಿಸಬೇಡಿ. ಈ ಅಶ್ವವನ್ನು ನಡುಗೂಡಿ, ಈ ಬಬ್ರು ವಾಹನ ನಡುಗೂಡಿಕೊಂಡು ಮುಂದೆ ನೀವು ಪ್ರಯಾಣ ಬೆಳೆಸಿ ನಾನು ಹಸ್ತಿನಾವತಿಯನ್ನು ಸೇರುವವನಿದ್ದೆ.
0: ನನ್ನ ತಪ್ಪನ್ನ ಮನ್ನಿಸಬೇಕು.
5: ಪ್ರಿಯ ಚಿತ್ರರಂಗಾದೇ
6: ಸ್ವಾಮಿ,
5: ಬಾ, ಹೀಗೆ ಬಾ.

0: ಯಕ್ಷ ಸಮಾಗಮ ಭಾಗವತಿಕೆಯಲ್ಲಿ ಯಕ್ಷಗುರು ಕಿಶೋರ್ ಕುಮಾರ್ ಆರೂರು, ಪದ್ಯ ರಚನೆಯಲ್ಲಿ ಶಾಂತಾ ವಾಸುದೇವ ಪೂಜಾರಿ ಆನ್ಗಳ್ಳಿ, ಮದ್ದಳೆಯಲ್ಲಿ ಅನಂತಕೃಷ್ಣ ನಾವುಡ ಮತ್ತು ಚಂಡೆಯಲ್ಲಿ ಸಾತ್ಯಕಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಲಕ್ಷ್ಮಣ, ಎಂತ ಗಡ ಮರ್ತಿದ್ಯಾ? ಎಂತೈತ್ ಗಡ ಅಬ್ಬಿ ಎಂಬ ಕೂಳ ಹಾಕ್ಲಿಲ್ಲ, ಅಪ್ಪ ಕರ್ಚಿ ದುಡ್ಡು ಕೊಡ್ಲಿ.
2: ಅದಲ್ಲ ಮಗ, ನನ್ನ ಹೆಣ್ಣ ಬಿಟಿಕೆ ಹೋಯ್ತ ಮಗ.
1: ಈಗಂತ ಹೆಣ್ ಬಿಟ್ಟಿಗೆ ಹೋಯ್ತಾ? ಈಗಳಿನ ಹೆಣ್ಗಳೇ ಎಷ್ಟ್ಯಾ, ಅವಳಿ ಬೇಕ ತೈಸಿ ಕೊಡ್ತೀರಿ ಬಿಟ್ಟಿಗೆ ಹೋದಾಳ. ಅವಳಂತೂ ಕೇಂದ್ರಳ, ನೀನ್ ಅದನ್ ತೈಸಿ ಕೊಡ್ಲ, ಅದಕ್ಕೆ ಹೆಣ್ ಬಿಟ್ಟಿಗೆ ಹೋಯ್ತ
2: ಮಗ. ಅವಳಿಗೋಸ್ಕರ ನಾ ಎಂತೆಲ್ಲ ಮಾಡಿದೆ ಗೊತ್ತಾ? ಅವಳು ಕೆಫೆಗೆ ಹೋಗಿ ಕ್ಯಾಪಿಚಿನ ತೈಸಿ ಕೊಡಂದಾಳ, ನಾನು ಗಾಯಿ ಹೆಣ್ಣು ಕಿಮ್ಚಿ ಜ್ಯೂಸ್ ಮಾಡಿ ಕೊಟ್ಟೆ. ಅವಳು ಹೀಲ್ಸ್ ಮೆಟ್ ಬೇಕನ್ನೇಳಿ ಹೇಳ್ದಾಳ, ನಾನು ಕುಂದಾಪುರ ಸಂತೆಗೆ 150 ರೂಪಾಯಿ ಜೋಡಿ ಮೆಟ್ ತ್ಯಾಕ್ಸಿ ಕೊಟ್ಟೆ. ಅವಳು ಡೈರಿ ಮಿಲ್ಕ್ ಕಿಟ್ಟಿಗೆ ಹೆಂಡಾಳ, ನಾನು 8 ಕಚ್ಚೆ ಮ್ಯಾಂಗೋ ತ್ಯಾಕ್ಸಿ ಕೊಟ್ಟೆ. ಇಷ್ಟೆಲ್ಲ ಮಾಡಿಯು ಅವಳು ನನ್ ಬಿಟ್ಟಿಗೆ ಅಪ್ಪು ಸರಿಯ ಮಗ.
1: ಏ ಲಕ್ಷ್ಮಣ, ನಿಂಗೊಂದು ಮಾತು ಹೇಳ್ತಿ ಕೇಣ. ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿ ಯಾರೆ ತಪ್ಪು ಮಳಿದಲ್ಲ ಮಗ, ಆ ಬಿಸಿಲು ನಂಬಿ ಚಡ್ಡಿ ಒಣಸ್ದನದ.
3: ಏ ಬೊಬ್ಬರ್ಯಾ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದೀಗ ಕೇಳೋಣ ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ನಮ್ಮ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಸ್ವರ ಸಂಯೋಜನೆಯಲ್ಲಿ ಈ ಒಂದು ಗೀತೆ ಇದೀಗ ಮೂಡಿ ಬರಲಿದೆ. ಇದು ಕನಕದಾಸರ ಒಂದು ರಚನೆಯನ್ನ ಕೇಳೋಣ. ವೆಂಕಟರಾಜು ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1962 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್ ಕೃಷ್ಣಕುಮಾರಿ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಈ ಒಂದು ದುಃಖಕರದ ಹಾಡನ್ನ ನಮ್ಮ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಅದು ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಕೇಳುಗರೆ, ರೇಡಿಯೋ ಕುಂದಾಪುರ 89.6 ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಈ ಒಂದು ಹಳೆಯ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಜೀವನ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಅದು ಭಾಮ ಭಾಮ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಇದು ನಾಗೇಂದ್ರ ಹಾಗೂ ಎಲ್ಲಾರೀಶ್ವರಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆ ಇದೀಗ ಪ್ರಸಾರವಾಗಲಿದೆ. ಈ ಒಂದು ಚಿತ್ರ ತೆರೆ ಕಂಡಂತ ವರ್ಷ 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸ್ಕೂಲ್ ಮಾಸ್ಟರ್ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬಾಮೆಯ ನೋಡಲು ತಾ ಬಂದ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಸುಲಮಂಗಳಂ ರಾಜಲಕ್ಷ್ಮಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ, ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಬಿ ಆರ್ ಪಂತುಲು, ಎಂ ವಿ ರಾಜಮ್ಮ, ಬಾಲಕೃಷ್ಣ, ಉದಯ್ ಕುಮಾರ್, ಸಾವುಕಾರ್ ಜಾನಕಿ, ಹಾಗೆ ನಮ್ಮ ನರಸಿಂಹರಾಜು ಅವರ ಒಂದು ಅದ್ಭುತವಾದಂತ ನಟನೆಯ ಒಂದು ಅದ್ಭುತವಾದಂತಹ ಗೀತೆ, ಹಾಗೆ ಇಂತಹ ಒಂದು ಅದ್ಭುತವಾದಂತಹ ಹಾಡುಗಳು ಮರೆಯುವುದು ಉಂಟೆ, ಅದೇ ನಮ್ಮ ಕನ್ನಡ ಅಲ್ಲವೇ ಎಂದು ಹೀಗೆ ಹೇಳುತ್ತಾ, ಹಾಗೆ ಶ್ರೋತೃಗಳೇ, ವಧು ಪರೀಕ್ಷೆಯಲ್ಲಿ ಒಂದು ಸಾಂಪ್ರದಾಯಿಕವಾದ ಚೌಕಟ್ಟಿನ ಹಾಡು, ಅದರಲ್ಲಿಯೂ ತಿಳಿ ಹಾಸ್ಯವಾದ ಅದ್ಭುತ ನಟನೆಯ ಒಂದು ಸಮಾಗಮದ ಅದ್ಭುತ

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಅಣ್ಣ ತಂಗಿ ಎನ್ನುವಂತ ಒಂದು ಚಿತ್ರದ ಅದ್ಭುತವಾದಂತಹ ಗೀತೆಯನ್ನ ಪಿ ನಾಗೇಶ್ವರ ರಾವ್ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕೂರ ಸೀತಾರಾಮ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದು ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನ. ಇದು 1958 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿ ಜಯಮ್ಮ ಹಾಗೂ ಬಿ ಸರೋಜಾ ದೇವಿ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಜೀವನದ ಪಾಠ ಹೇಳುವ ಸುಂದರವಾದಂತಹ ಈ ದಿನ ಇಂತಹ ಅಪರೂಪದ ಅರ್ಥವಿಲ್ಲದ ಹಾಡುಗಳನ್ನ ಈಗಲಿನ ಕಾಲದಲ್ಲಿ ಬರುವುದಿಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಹಾಗೆ ಶ್ರೋತೃಗಳೇ, ದೇಶಿ ಮಣ್ಣಿನ ಸೊಗಸು ಅಂದರೆ ಏನು ಎಂದು ಈ ಹಾಡಿನ ಮೂಲಕ ನಾವು ನೋಡಿ ಅರಿಯಬಹುದು ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆಯಂತ

ಪಾಠ ಕಲಿತಾನೋ, ಓದು ಬಾರದ ಹಳ್ಳಿ ಐದ ಬೀರ ಹಿಂದೆ ಉಳಿದಾನೋ, ಕಲಿತ ಹಳ್ಳಿ ಐದನ ಮುಂದೆ.

ಸುಗಂಧ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಇದೀಗ ಒಂದು ಅದ್ಭುತವಾದಂತಹ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಅದುವೇ ಕೃಷ್ಣ ಗಾರುಡಿ ಎನ್ನುವಂತ ಒಂದು ಚಿತ್ರದ ಗೀತೆ, ಅದರಲ್ಲಿ ಪೊಂಬೆಯಾಟವಯ್ಯ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಇದು ನಮ್ಮ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆಯನ್ನ ಕೇಳೋಣ. ಪೆಂಡಾಲ ನಾಗೇಶ್ವರರಾವ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1958 ತೆರೆ ಕಂಡಿರುವಂತ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ನರಸಿಂಹರಾಜು, ರೇವತಿ ಹಾಗೂ ರಮಾ ದೇವಿ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತ ಗೀತೆ. ಎಷ್ಟು ಸಲ ಕೇಳಿದರೂ ಮತ್ತೆ ಮತ್ತೆ ಕೇಳಬೇಕೆನಿಸುವಂತಹ ಮಾಧುರ್ಯವಾದಂತ ಹಾಡು. ಹಾಗೆ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸರಿ ಸಾಟಿ ಯಾರು ಇಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಎಂತ ಒಂದು ಸಾಂತ್ವನ ನೀಡುವಂತ ಅದ್ಭುತವಾದಂತ ಈ ಒಂದು ಗೀತೆಯತ್ತ ಸಾಗೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಇದರಲ್ಲಿ ಅಮರ ಶಿಲ್ಪಿ ಜಕಣಾಚಾರಿ ಎನ್ನುವಂತ ಒಂದು ಚಿತ್ರದ ಅದ್ಭುತವಾದಂತ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ ಶ್ರೋತೃಗಳೇ. ಚೆಲುವಾಂತ ಚೆನ್ನಿಗನೆ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ನಮ್ಮ ಪಿ ಸುಶೀಲಮ್ಮ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ, ಚಿ ಸದಾಶಿವಯ್ಯ ಅವರ ಒಂದು ರಚನೆಯನ್ನ ಕೇಳೋಣ. ರಾಜೇಶ್ವರ ರಾವ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಂತ ಒಂದು ವರ್ಷ. ಇದು ಕಲ್ಯಾಣ್ ಕುಮಾರ್ ಹಾಗೂ ಬಿ ಸರೋಜಾ ದೇವಿ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತ ಒಂದು ಉತ್ತಮವಾದಂತ ಇದು ಗೀತೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಹಾಗೆ ನಮ್ಮ ಪಿ ಸುಶೀಲಮ್ಮ ಅವರಿಗೆ ನಮ್ಮ ಒಂದು ವಾಹಿನಿಯ ಕಡೆಯಿಂದ ಒಂದು ಹೃದಯ ಪೂರ್ವಕವಾದಂತಹ ನಮನಗಳನ್ನ ಸಲ್ಲಿಸಲೇಬೇಕು. ಎಂತಹ ಒಂದು ಅದ್ಭುತವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಹಾಡಿರುತ್ತಾರೆ ನಮ್ಮ ಸುಶೀಲಮ್ಮ ಅವರು.

ಪ್ರೀತಿಯ ಕೇಳುಗರೆ, ರೇಡಿಯೋ ಕುಂದಾಪುರ 89.6 ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಈ ಒಂದು ರೇಡಿಯೋ ವಾಹಿನಿಯಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಹಾಕವಿ ಕಾಳಿದಾಸ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಹೊನ್ನಪ್ಪ ಭಾಗವತರ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಚೆಲುವಯ್ಯ ಚೆಲುವೋ ತಾನಿ ತಂದನ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದು 1955 ತೆರೆ ಕಂಡಂತ ಒಂದು ವರ್ಷ. ಹಾಗೆ ಈ ಒಂದು ಹಿಂದಿನ ಕಾಲದ ಜನಪ್ರಿಯವಾದಂತಹ ಚಿತ್ರ ಕೂಡ ಇದು. ಹಾಗೆ ತುಂಬಾ ಮುದ್ದಾದಂತ ಒಂದು ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. ಶ್ರೋತೃಗಳೇ, ಹಾಗೆ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆಯನ್ನು ಕೇಳೋಣ. ವೆಂಕಟರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ ಚಿನ್ನದಂತೆ ಚಿನ್ನ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಇದು 1962 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಎಂತಹ ಒಂದು ಅದ್ಭುತವಾದಂತಹ ಗೀತೆ! ಈಗಿನ ಕಾಲದಲ್ಲಿ ಇಂತಹ ಹಾಡುಗಳು ಮಾಯಾ ಲೋಕದಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಇದು ಈ ಹಾಡು ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಪ್ರಸಾರವಾಗ್ತಾ ಇದೆ. ಶ್ರೋತೃಗಳೇ, ತಾವೆಲ್ಲ ಕೇಳಿ ಆನಂದಿಸಿ ಇಂದು ಇಂತಹ ಒಂದು ಅಪರೂಪದ ಗೀತೆಯನ್ನ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ದೇವ ದರ್ಶನ ಮತೋರಯ ಎಂಥ ಒಂದು ಅದ್ಭುತವಾದಂತ ಗೀತೆಯನ್ನ ಇದೀಗ ನಮ್ಮ ಘಂಟಸಾಲ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕೂರ ಸೀತಾರಾಮ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನವು ಈ ಒಂದು ಗೀತೆಯಲ್ಲಿ ಅಡಗಿದೆ. ಹಾಗೆ ಇದು 1956 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ರಾಜ ರಾಜೇಶ್ವರಿಯ ವರ ಪುತ್ರ ಕನ್ನಡಿಗರ ಆರಾಧ್ಯ ದೈವ ರಾಗಲು ಈ ರೀತಿಯ ಚಿತ್ರಗಳೇ ಈ ಕಾರಣ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅದು ನಮ್ಮ ಅಣ್ಣವರಿಗೆ ಎಂತಹ ಒಂದು ನಟನೆಯನ್ನು ಕೂಡ ನಮ್ಮ ಡಾಕ್ಟರ್ ಕಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಲು ಸಿದ್ಧ. ಹಾಗೆ ಮನುಷ್ಯನ ಭಾವನೆಗಳನ್ನ ಈ ಒಂದು ಸಂಗೀತದ ಮೂಲಕ ವ್ಯಕ್ತಪಡಿಸುವುದು ಒಂದು ಸುಂದರವಾದಂತ ಮನಸ್ಸುಳ್ಳ ಆತ್ಮಗಳಿಗೆ ಮಾತ್ರ ಸಾಧ್ಯ ಅಂತ ಹೇಳಲು ನಾನು ಇಷ್ಟಪಡುತ್ತೇನೆ ಶ್ರೋತೃಗಳೇ. ಹಾಗೆ ಈ ಒಂದು ಸುಂದರ ಗೀತೆಯತ್ತ ಸಾಗೋಣ. ಅದು ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

0: ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಶ್ರೋತೃಗಳೇ, ಭೂ ಕೈಲಾಸ ಎನ್ನುವಂತ ಒಂದು ಚಿತ್ರದ ಗೀತೆ, ದೇವ ದೇವ ಧವಳಾಚಲ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಇದು ಆರ್ ಸುದರ್ಶನಂ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಈ ಒಂದು ಚಿತ್ರ 1958 ತೆರೆ ಕಂಡಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆ.
1: ಧರಣಿಗೆ ನಮೋ ದೇವ ದೇವ ಧವ.

ಪಾರ್ವತಿ ಪಾರ್ವತಿ ಮುಖ ಪಂಕಜವನು ಜಗತಿ ಪರತಿ ಬಗೆ ನಮೋ ನಮೋ ಪರಗತಿ ಪಾರ್ವತಿ ಮುಖ ಪಂಕಜವನು ಜಗತಿ ಪರತಿ ಬಗೆ ನಮೋ ನಮೋ ಹರವನು ಲೀಲಾ ಜಾಗರಿ ಲೀಲಾಧರಣಿಗೆ ನಮೋ ನಮೋ ಹರವನು

ಸಾಗರ ಚಂದ್ರ ಕಲಾಧರ ಚಿನ್ಮಯ ರೂಪ.

ಸಾರಿದ ಮೋನಮೋ

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6 ಸುಮಧುರವಾದಂತಹ ಹಳೆಯ ಚಿತ್ರ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಇದೀಗ ಕೇಳೋಣ ಓಹಿಲೇಶ್ವರ ಎನ್ನುವಂತಹ ಒಂದು ಚಿತ್ರದ ಗೀತೆ. ಅದುವೇ ಒಂದು ಅದ್ಭುತವಾದಂತಹ ಗೀತೆ. ಈ ಒಂದು ಗೀತೆ ಯಾವುದೆಂದರೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಪಿ ಘಂಟಸಾಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ವಿಜಯ ನರಸಿಂಹ ಅವರ ಒಂದು ರಚನೆ, ಹಾಗೆ ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು 1956 ತೆರೆ ಕಂಡಿರುವಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ಕೇಳಿ ಆನಂದಿಸಿ.

ವಿಶ್ವದ ನ್ಯಾಯದಲ್ಲಿದೆ ಕಾಮದೇವ ಕಾಮು ತರಲು ಎಲ್ಲಿ ರಕ್ಷಣೆ ತಾಯಿ ಕಾಲು ವಿಷವದ ನ್ಯಾಯದಲ್ಲಿದೆ ಕಾಮದೇವ ಕಾಮು ತರಲು ಎಲ್ಲಿ

ಮರಳಿತಾರಯ್ಯ, ಮರಳಿತಾರಯ್ಯ, ಮರಳಿತಾರಯ್ಯ.

ಕುಂದಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿಗಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಪೋಸ್ಟ್ ಮಾಸ್ಟರ್ ಎನ್ನುವಂತಹ ಒಂದು ಚಿತ್ರದ ಗೀತೆ. ಎರಡು ರಂಬೆಯ ನಡುವೆ ಬೆಳೆದ ಬಿಳಿ ಗುಲಾಬಿ ಹೂವಿದು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ರಘುನಾಥ್ ಪಾಣಿಗ್ರಾಣಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿ ವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಆಹಾ ಎಂಥ ಒಂದು ಅರ್ಥಪೂರ್ಣವಾದಂತಹ ಭಾವನಾತ್ಮಕವಾದಂತಹ ಸುಶ್ರಾವ್ಯವಾದಂತಹ ಗಾಯನದಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರ 89.6 ಇದರಲ್ಲಿ ಕೇಳಿ ಆನಂದಿಸೋಣ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ ಶ್ರೋತೃಗಳೇ. ಈತನೀಗ ವಾಸುದೇವನು ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕನಕದಾಸರ ಒಂದು ರಚನೆಯನ್ನ ಕೇಳೋಣ. ಎಂ ವೆಂಕಟರಾಜು ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನವೂ ಕೂಡ ಈ ಒಂದು ಚಿತ್ರದಲ್ಲಿ ಮೂಡಿ ಬಂದಿದೆ. ಹಾಗೆ ಇದು 1962 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃಗಳೇ, ಸಾಟಿ ಇಲ್ಲದ ನಟ, ಮರೆಯಲಾಗದ ಅತಿ ಮಧುರವಾದಂತ ಗಾಯಕ, ಎಂತಹ ಅಪೂರ್ವ ಸಂಗಮ, ಬಣ್ಣಿಸಲು ಪದಗಳೇ ಸಾಲದು. ಹಾಗೆ ಕನ್ನಡ ಚಿತ್ರರಂಗಕ್ಕೆ ಇಂತಹ ಒಂದು ವೈಭವ ಬಂದಿತೇ ಬರಲಿ ಎಂದು ಕನ್ನಡಿಗರಾದ ನಾವೆಲ್ಲ ಆ ದೇವರ ಪಾದದಲ್ಲಿ ಪ್ರಾರ್ಥಿಸೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೇನೆ ಶ್ರೋತೃಗಳೇ. ಇದು ಗಾಳಿ ಬಂದಾಗ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಮೋಘವಾದಂತ ನಟನೆಯ ಅದ್ಭುತವಾದಂತ ಗೀತೆ. ಇದು 1956 ತೆರೆ ಕಂಡಿರುವಂತ ಒಂದು ವರ್ಷ. ಹಾಗೆ ಶ್ರೋತೃಗಳೇ, ಕುಂಕು ಸೃಷ್ಟಿಯಲ್ಲಿ ಇಲ್ಲ, ನೋಡುವವರ ಒಂದು ದೃಷ್ಟಿಯಲ್ಲಿ ಇದೆ ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆಯತ್ತ ಸಾಗೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ. ಇದೀಗ ಕೇಳೋಣ ಚಂದ್ರಕುಮಾರ ಎನ್ನುವಂತ ಒಂದು ಚಿತ್ರದ ಗೀತೆ, ಬಣ್ಣದಿಂದ ಬಂಗಾರದ ತಂದ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ನಮ್ಮ ಎಸ್ ಜಾನಕಿಯವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಪ್ರಸಾರ ಮಾಡ್ತಾ ಇದೀವಿ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಚಂದ್ರಕುಮಾರ ಚಿತ್ರದ ಸಂಗೀತ ಗೀತೆಗಳು ಸುಮಧುರವಾದಂತಹ ಹಳೆಯ ಗೀತೆಗಳು ಎಂದಿಗೂ ಅಜರಾಮರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇಂಥ ಒಂದು ಸುಂದರವಾದಂತಹ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳ್ರೆ ಹೆಂಗಿರುತ್ತೆ ಕಾಂಬೋ?

ವಿಶ್ವಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ಮ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

0: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ ಸಮೀಕ್ಷಾ ಶೆಟ್ಟಿ. ವಿಶ್ವ ಕುಂದಾಪುರ ಕನ್ನಡ ದಿನದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಇವತ್ ನಾವು ಕುಂದಾಪುರ ಪ್ಯಾಟಿಗೆ ಬಂದು ಪಂಚು ಗಂಗೊಳ್ಳಿ ಅವರು ಬರೋದು ಕುಂದಾಪುರ ಕನ್ನಡ ನಿಘಂಟಿಂದ ಹೆಕ್ಕ ಬಂದಿಷ್ಟು ಪದಗಳನ್ನ ನಮ್ ಕುಂದಾಪುರ ಜನರಿಗೆ ಕೇಳ್ತಾ. ಸೊ ಇಲ್ಲಿ ನಮ್ ಜೊತೆಗೆ ಒಬ್ಬರಿದ್ರು ಸರ್, ನಿಮ್ ಹೆಸರು?
1: ಭಾಸ್ಕರ್.
0: ಭಾಸ್ಕರ್ ಸರ್, ನಿಮ್ಗೆ ಒಂದು ಎರಡು ಪದ ಕೇಳ್ತಾ, ನೀವು ಅದರದ್ದು ಅಂದ್ರೆ ಅರ್ಥವನ್ನ ಹೇಳ್ಬೇಕು. ಓಕೆ. ಸೊ ನಿಮ್ಮ ಮೊದಲನೇ ಪ್ರಶ್ನೆ ಅಂದ್ರೆ ಮೊದಲನೇ ಪದ ಉಪದ್ರ ಅಂದ್ರೆ ಎಂತ?
1: ಉಪದ್ರ ಕುಂದಾಪುರ ಕನ್ನಡದಲ್ಲಿ ಉಪದ್ರ. ಹಾ,
0: ಅದನ್ನ ಅಚ್ಚ ಕನ್ನಡದಲ್ಲಿ ಎಂತ ಅಂತ ಹೇಳಿದ್ರು?
1: ಕಷ್ಟ ಕೊಡಬಾರ್ದು.
0: ನೀವ್ ಯಾವತ್ತಾರು ಯಾರಿಗಾದ್ರು ಉಪದ್ರ ಕೊಟ್ಟಿರ್ಯಾ?
1: ನೆನಪಿಲ್ಲ, ಕೊಟ್ಟಿರ್ಬೋದು.
0: ನಿಮ್ಗೆ ಯಾರಾದ್ರೂ
1: ಕೊಟ್ಟಿದಾರಾ?
0: ಮಾಮೂಲಿ. ನಿಮ್ದು ಇನ್ನೊಂದು ಪದ ಎಂತ ಅಂದ್ರೆ ಬೋಸ್ಮೈ ಅಂದ್ರೆ ಎಂತ?
1: ಬೋಸ್ಮೈ ಅಂದ್ರೆ ದಪ್ಪ ಇದೆ, ದಪ್ಪ ಇರೋರಿಗೆ ದೋಸ್ಮೈ ಅಂತ ಹೇಳ್ತಾರಲ್ಲ, ಅದು ದಪ್ಪ.
0: ದೋಸ್ಮೈ ಅಲ್ಲ, ಬೋಸ್ಮೈ.
1: ದಪ್ಪ ಇರೋರಿಗೆ
0: ಹಿಂಗಿದೆ. ಇನ್ನಷ್ಟು ಪ್ರಶ್ನೆಗಳನ್ನ ಇನ್ನಿಷ್ಟು ನಮ್ಮ ಕುಂದಾಪುರದ ಜನರಿಗೆ ಕೇಳ್ತೀವಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಆರ್ಜಿ ವೈಭವ್ ಶೆಟ್ಟಿ. ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನದ ವಿಶೇಷ ಅಜ್ಜಿ ಕತ್ತೆಯಲ್ಲಿ ನಾನು ಬೈಂದೆ, ಜೊತೆಗೆ ಒಳ್ಳೊಳ್ಳೆ ನೀತಿ ಕತ್ತಿ ಹೇಳುವಂತ ಮಕ್ಕಳನ್ನು ಕೂಡ ಕರ್ಕ ಬೈಂದೆ. ಹಾಗಾದ್ರೆ ಶುರು ಮಾಡುವಲ್ಲ ಅಜ್ಜಿ ಕತ್ತಿ ಕಾರ್ಯಕ್ರಮ. ಒಂದು ಒಳ್ಳೆ ಸ್ನೇಹಕ್ಕೆ ನಂಬಿಕೆನೆ ಅಡಿಪಾಯ. ನಿಜವಾದ ಸ್ನೇಹದಲ್ಲಿ ಮೋಸ ಮತ್ತೆ ಸ್ವಾರ್ಥ ಇರ್ಕಾಗ. ಈ ನಮ್ಮ ಅಜ್ಜಿ ಕತೆ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತವಾದಂತ ಪಂಚತಂತ್ರ ಕತೆ. ಈ ಕತೆ ಸ್ನೇಹ, ನಂಬಿಕೆ, ಬುದ್ಧಿವಂತಿಕೆ ಮತ್ತೆ ಸಮಯ ಪ್ರಜ್ಞೆಯ ಮಹತ್ವವನ್ನ ಮನಮುಟ್ಟುವಾಗಿ ಹೇಳಕ್ ಬರ್ತಾ ಇದ್ದಾರೆ ಕೆಪಿಎಸ್ ಶಾಲೆಯ ಮೇಘನ.
1: ನನ್ನ ಹೆಸರು ಮೇಘನ. ನನ್ನ ಶಾಲೆಯ ಹೆಸರು ಕೆಪಿಎಸ್ ಹೊಡೆದ ಹೋಬಳಿ ಕುಂದಾಪುರ. ನಾನು 4ನೇ ತರಗತಿಯಲ್ಲಿ ಓಡುತ್ತಿದ್ದೇನೆ. ನನ್ನ ಕತೆಗೆ ಹೆಸರು ಮಂಗ ಮತ್ತೆ ಮೊಸಳೆಯ ಕತೆ. ಒಂದು ಮರದಲ್ಲಿ ಒಂದು ಮಂಗ ಕುಳಿತಿತ್ತು, ಅದು ನೆರಳೆ ಹಣ್ಣು ತಿನ್ನುತ್ತಿತ್ತು. ಮೊಸಳೆ ಬಂದು ಮಂಗಣ್ಣ ಮಂಗಣ್ಣ ನನಗೆ ಒಂದು ನೆರಳೆ ಹಣ್ಣು ಕೊಡುತ್ತೀಯಾ? ತಕೋ ಗೆಳೆಯ, ಆಹಾ ಎಷ್ಟು ರುಚಿಕರವಾಗಿದೆ ಇದು, ನನ್ನ ಹೆಂಡತಿಗೆ ಒಂದು ಕೊಡುತ್ತೀಯಾ? ತಕೋ ಗೆಳೆಯ, ತಕೋ ನನ್ನ ಗೆಳೆಯ ಮಂಗಣ್ಣ ಕೊಟ್ಟಿದ, ಆಹಾ ಎಷ್ಟು ರುಚಿಕರವಾಗಿದೆ ಇದು, ಆ ದಿನ ತಿನ್ನೋ ಮಂಗನ ಹೃದಯ ಎಷ್ಟು ಚೆನ್ನಾಗಿರ್ಬೋದು, ಅದು ನನಗೆ ಬೇಕು, ತಂದು ಕೊಡುತ್ತೀಯ? ಆಯ್ತು ಮೊಸಳೆ ಮಂಗಣ್ಣ ನನ್ನ ಮನೆಗೆ ಬರುತ್ತೀಯ? ಆಯ್ತು ಗೆಳೆಯ ಹೋಗೋಣ. ಮಂಗಣ್ಣ ಮಂಗಣ್ಣ ನನ್ನ ಹೆಂಡತಿದಿನ ಹೃದಯ ಬೇಕಂತಿದ್ದಲ್ಲ, ಅಯ್ಯೋ ಪೆದ್ದ ನನ್ನದೇವೇ ನನ್ನದೇ, ನಾನು ಮರದ ಮೇಲಿಟ್ಟು ಬಂದಿದ್ದೆ, ಮೊದಲೇ ಹೇಳಕ್ಕಾಗಲ್ವಾ? ಸರಿ ಆಯ್ತು ಮರದತ್ತ ಹೋಗೋಣ. ಅಯ್ಯೋ ಪೆದ್ದ ನನ್ನನ್ನು ನಂಬ್ಕೊಂಡು ನೀ ಬಂದಿಯಲ್ಲ, ತಕ್ಕ ಪಾಠ ಕಲಿಸಿದೆ ನೀನು, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ.
0: ನಮ್ಗೆ ಎಂತಾರು ಸಿಕ್ತಿರ್ಗತಿಗೆ ನಾವು ಅದನ್ನ ಸರಿ ಇಲ್ಲ ಅಂತತ್ತ. ಆದ್ರೆ ಅದ್ ನಿಜಕ್ಕೂ ಸರಿ ಇತ್ತ ಇಲ್ದ ಅಂತ ಗೊತ್ತಾಗ್ತದ ಅದ್ ನಮಗ್ ಸಿಕ್ಕ್ರ ಮೇಲೆ. ಇಂತ ಒಂದು ಒಳ್ಳೆ ನೀತಿ ಇಪ್ಪು ಅಂತ ಕತಿ ನರಿ ಮತ್ತು ದ್ರಾಕ್ಷಿಯ ಕತಿ ಹೇಳಕ್ ಬರ್ತಾ ಇದ್ರೆ ಕೆಪಿಎಸ್ ಶಾಲೆಯ ಅಂಜನ್.
2: ನನ್ನ ಹೆಸರು ಅಂಜನ್. ನಮ್ಮ ಶಾಲೆಯ ಹೆಸರು ಪಿಎಂಸಿ ಕೆಪಿಎಸ್ ಒಡೆಯರ್ ಹುಬ್ಳಿ. ನಾನು 6ನೇ ತರಗತಿ ಓದ್ತಿದ್ದೇನೆ. ನನ್ನ ಕತೆಯ ಹೆಸರು ನರಿ ಮತ್ತು ದ್ರಾಕ್ಷಿ ಹಣ್ಣು. ಒಂದ್ ಕಾಡಲ್ಲಿ ಒಂದ್ ನರಿ ಇದ್ದಿತ್ತು. ಆ ನರಿಗೆ ಒಂದಿನ ದ್ರಾಕ್ಷಿ ಹಣ್ಣು ತಿನ್ಕೊಂಡಿ ಜೋರ ಆಸೆ ಇತ್ತು. ಅದಕ್ಕೆ ದ್ರಾಕ್ಷಿ ಹಣ್ಣು ಹುಡ್ಕೊಂತ ಹೋತಿರುತ್ತೆ. ಅಷ್ಟೊತ್ತಿಗೆ ಅದಕ್ಕೊಂದ್ ದ್ರಾಕ್ಷಿ ಹಣ್ಣಿಗೆ ಒಂದು ತೋರುತ್ತೆ. ಆ ದ್ರಾಕ್ಷಿ ಹಣ್ಣಿನ ತಿನ್ಕೊಂಡಿ ಅದು ಹಾರತ್ ಸುಮಾರು ಸಲ ಹಾರಿ ಹಾರಿ ಕಾಣ್ತತ್ತೆ. ಆರ ಅದಕ್ಕೆ ಸಿಕ್ಕುದೇ ಇಲ್ಲ. ಅದಕ್ಕೆ ಕಡಿ ಹೋತಿ ಬದಿಗೆ ಮನ್ಸಗ್ ಅಂದ್ಕೊಂತಿರ್ತ ದ್ರಾಕ್ಷಿ ಹಣ್ಣು ಹುಳಿ ನಂಗೆ ಬೇಡ ಅಂತ ಮನ್ಸಗೆ ಹೊಂದ್ಕೊಂತ ಹೋಗ್ತೀನಿ. ಈ ಕತೆ ನೀತಿ ಏನಂದ್ರೆ ಅತಿ ಆಸೆ ಗೊತ್ತಿದ್ದು
0: ಹಂಚ್ಕಂ ತಿನ್ನೋ ಮನಸ್ಸಿರುವಲ್ಲಿ ಸ್ವರ್ಗ, ಸ್ವಾರ್ಥ ಮತ್ತು ಜಗಳ ಇರುವಲ್ಲಿ ನರಕ. ನಾವು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಪ್ರೀತಿ ಮತ್ತು ಸಹಕಾರದಿಂದ ಬದುಕಿದ್ರೆ ಅದೇ ಸ್ವರ್ಗ. ಸ್ವಾರ್ಥದಿಂದ ಜಗಳ ಮಾಡ್ತಾ ಬದುಕಿದ್ರೆ ಅದೇ ನರಕ. ಸ್ವರ್ಗ ನರಕ ಅನ್ನುವಂಥದ್ದು ಜಾಗದಿಂದ ಅಲ್ಲ, ಬದಲಾಗಿ ನಡವಳಿಕೆಯಿಂದ ನಿರ್ಧಾರವಾಗುತ್ತೆ ಅಂತ ಒಂದು ಚಂದದ ಕಥೆಯಿಂದ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಕೆಪಿಎಸ್ ಶಾಲೆ ಒಡೆಯರ್ ಹೋಬಳಿಯ ಆರ್ಯನ್, 6ನೇ ತರಗತಿ.
3: ನನ್ನ ಹೆಸರು ಆರ್ಯನ್. ನನ್ನ ಶಾಲೆ ಪಿಎಂಸಿ ಕೆಪಿಎಸ್ ಒಡೆ ಹೋಬಳಿ ಕುಂದಾಪುರ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹೇಳುವ ಕತೆಯ ಹೆಸರು ಸ್ವರ್ಗ ಮತ್ತು ನರಕ. ಒಂದು ಊರಲ್ಲಿ ಒಂದು ಅಜ್ಜಿ ತೀರ್ಕೊಂಡ್ಬಿಟ್ರ, ಆ ಅಜ್ಜಿ ಆತ್ಮ ಸೀದಾ ಯಮರಾಜನ ಹತ್ರ ಹೋಗುತ್ತ. ಯಮರಾಜ ಹೇಳ್ದ, ನೀನೆಲ್ಲ ಒಳ್ಳೆ ಕರ್ಮಗಳನ್ನು ಮಾಡಿದ್ಯಾ, ನಿನ್ನನ್ನು ನಾನು ಸ್ವರ್ಗಕ್ಕೆ ಕರ್ಕೊ ಹೋಗ್ತೆ ಬಾ ಅನ್ನೇಳಿ ಹೇಳ್ತಾನ. ಅಜ್ಜಿ ಹೇಳ್ತ, ಆಮೇಲೆ ನಾನು ನನ್ನನ್ನು ನರ್ಕಕ್ಕೆ ಕರ್ಕೋಗ, ನಾನು ನರ್ಕ ನೋಡ್ತಾನಳಿ ಹೇಳ್ತಾನ. ಆಮೇಲೆ ಯಮರಾಜ, ಸರಿ ನೀನನ್ನು ಫಸ್ಟ್ ನರ್ಕಕ್ಕೆ ಕರ್ಕೋತೆ, ಆಮೇಲೆ ಸ್ವರ್ಗಕ್ಕೆ ಕರ್ಕೋತೆ ಅನ್ನೇಳಿ ಹೇಳ್ತಾನ. ಆಮೇಲೆ ಅಜ್ಜಿನ ಯಮರಾಜ ಸೀದ ನರ್ಕ ಕರ್ಕೋತ. ಅಲ್ಲಿ ನರ್ಕದಲ್ಲೇ ಸುಂದರವಾದ ಪ್ರಕೃತಿ ಪರಿಸರ ಎಲ್ಲ ಸುಂದರವಾಗಿರತ್ತೆ. ಆದರೆ ಮ್ಯಾಲ ಅನ್ನ ಇರುತ್ತೆ, ಕೆಳಗ್ ಜನರೆಲ್ಲ ಕಿತ್ತಾಡ್ತಿರ್ತಾರೆ. ಅಜ್ಜಿ ಕೇಂದ್ರ, ನೀವೆಂತ ಕಿಲ್ ಕಿತ್ತಾಡ್ತಿದ್ರಿ ನೋಡಿ ಕೇಂದ್ರ. ಆಮೇಲೆ ಅವ್ರು ಹೇಳ್ತಾರಮ್ದ, ಇದು ಇಲ್ಲಿ ಏನು ಸರಿ ಇಲ್ಲ, ಇದು ನಮ್ಗೆ 15 ದಿವಸದಿಂದ ಅನ್ನ ಸಿಕ್ಕಲಿಲ್ಲ, ಇದು ನರ್ಕ ಇದ್ದಾನಳಿ ಹೇಳ್ತಾರ. ಆಮೇಲೆ ಸೀದ ಯಮರಾಜ ಅಜ್ಜಿನ ಸ್ವರ್ಗ ಕರ್ಕೋತಮ್ದ. ಸ್ವರ್ಗದಲ್ಲೂ ಸೇಮ್ ಅದೇ ಥರ ಇರತ್ತಮ್ದ. ಆದರೆ ಇಲ್ಲೇ ಒಬ್ಬರ ಮೇಲೆ ಒಬ್ಬರ ಮೇಲೆ ಒಬ್ಬರು ಹತ್ತಿ ಅನ್ನ ತಗೊಂತಿದ್ರಮ್ದ, ಅನ್ನ ತಗೊಂಡು ಹಂಚ್ಕೊಂತಿದ್ರಮ್ದ. ಈ ಕತೆಯ ನೀತಿ, ನಮ್ಮ ಮನಸ್ಸು ಸ್ವರ್ಗವನ್ನು ಮಾಡಿಸುತ್ತದೆ, ನರ್ಕವನ್ನು ಮಾಡಿಸುತ್ತದೆ.
0: ನಮ್ಮಲ್ಲಿರೋದ್ರ ಬೆಲೆನ ಅರಿತುಕೊಂಡು ತೃಪ್ತಿಯಿಂದ ಬದುಕಬೇಕು. ಪರರದ್ದನ್ನ ನೋಡಿ ಆಸೆ ಪಡಬಾರ್ದು, ಅದರಿಂದ ದುಃಖನೇ ಜಾಸ್ತಿ. ದೇವ್ರು ಎಂತ ಕೊಟ್ಟಿರ್ತಾನೋ ಅದು ನಮಗೆ ಸರಿಯಾದದ್ದು, ಇದ್ದದ್ದು ಸಾಕು ಅಂತ ತೃಪ್ತಿ ಪಡೋದೇ ನಿಜವಾದ ಸಂತೋಷ. ಇಂಥದ್ದೇ ಒಂದು ಕಥೆನ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಕೆಪಿಎಸ್ ಶಾಲೆಯ ಸನ್ನಿಧಿ, 5ನೇ ತರಗತಿ.
2: ನನ್ನ ಹೆಸರು ಸನ್ನಿಧಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಪಿ ಎಂ ಸಿ ಎಸ್ ಕೆ ಪಿ ಎಸ್ ಒಡೆರ್ ಹೋಬಳಿ.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವ್ರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರಕಾರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಹೌದು, ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ. ನಮ್ಮ ಕುಂದಾಪುರ ಕನ್ನಡ ಅಂದ ಕೂಡಲೇ ನಮ್ಮ ಕುಂದಾಪುರಿಗರು ಯಾರೆಲ್ಲ ಯಾರಲ್ಲಿ ನೆನಪಾತ್ರ ಅಂದ್ರೆ, ಈಗಿನಲ್ಲಿ ನಮ್ದು ಡಿಜಿಟಲ್ ಕ್ರಿಯೇಟರ್ಸ್, ರೀಲ್ಸ್ ಅಲ್ಲಿ ಬಪ್ಪರ, ರೀಲ್ಸ್ ಮಾಡುವರ, ಇಂಥವ್ರೆ ನಮ್ ನೆನಪಾಪದು. ಫಸ್ಟ್ ಗೆ ಅವ್ರು ಮಾಡಿಯೇ ಬಪ್ಪದು. ಆದ್ರೆ ಅದ್ರ ಹಿಂದೆ ಆ ಕುಂದಾಪುರ ಕನ್ನಡನ ವಿಜೃಂಭಿಸೋ ಹಂಗ್ ಮಾಡಿದವರು. ಒಂದು ಕಾಲದಲ್ಲಿ ನಾವು ಕುಂದಾಪುರ ಕನ್ನಡ ಮಾತಾಡೋದಂದ್ರೆ ನಾಚ್ಕಂಬ್ದ, ಅಯ್ಯಪ್ಪ ಯಾರೇ ಅಂತ ಅನ್ಕೊಂತರು ಅಂತೇಳಿ ಅನ್ಕೊಂಡು ನಾವು ಕರ್ನಾಟಕಕ್ಕೆ ಹಾರಿಸೋದಲ್ಲ ಇದ್ದಿತ್ತು. ಆದ್ರೆ ಅಂಥ ಸಂದರ್ಭದಲ್ಲೂ, ಅಂತ ಕಾಲದಲ್ಲೂ ಕುಂದಾಪುರ ಕನ್ನಡವನ್ನೇ ಮಾತಾಡಿ, ಕುಂದಾಪುರ ಕನ್ನಡದ ಭಾಷಣಗಳನ್ನೇ ಮಾಡಿ, ಕುಂದಾಪುರ ಕನ್ನಡದಲ್ಲೇ ಬರೆದು, ಕುಂದಾಪುರ ಕನ್ನಡದ ಹಾಡುಗಳನ್ನೇ ಬರೆದವರು ನಮ್ಮೊಟ್ಟಿಗಿದ್ರ. ಇವರು ಒಂದಾನೊಂದು ಕಾಲದಿಂದಲೂ ಇವತ್ತಿನವರೆಗೂ ಕೂಡ ಕುಂದಾಪುರ ಕನ್ನಡ ಮಾತಾಡುವರು ಯಾರು ಅನ್ಕೇಂದ್ರೆ ಇವ್ರ ಹೆಸರೇ ನೆನಪಾಪದ. ಅವ್ರು ಬೇರೆ ಯಾರು ಅಲ್ಲ, ಐರೋಡಿ ಶಂಕರ ನಾರಾಯಣ ಹೆಬ್ಬಾರ್. ಗೊತ್ತಾಯ್ಲಲ್ಲ, ಹೇಳ್ತಿಕೇನೆ, ASN ಹೆಬ್ಬಾರ್ ಅವರು. ಇವರು ಪೂರ್ತಿ ಹೆಸರು ಹೇಳ್ರಿ, ಯಾರಿಗೂ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಇವರು ವರ್ಲ್ಡ್ ಫೇಮಸ್. ASN ಹೆಬ್ಬಾರ್ ಅವರು ವಿಶ್ವ ಕುಂದಾಪುರ ಕನ್ನಡ ದಿನದಂದು ಇವರನ್ನ ಇಂಟರ್ವ್ಯೂ ಮಾಡ್ತಿದ್ರೆ ಹ್ಯಾಂಗೆ. ಹಂಗಾಗಿ ಕುಂದಾಪುರ ಮಾತುಕತೆಯಲ್ಲಿ ASN ಹೆಬ್ಬಾರ್ ಸರ್ ಇದ್ರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಹೇಗಿದ್ರಿ?
2: ನಾವು ಹುಷಾರಿ ಸರ್, ನೀವು?
3: ಎಲ್ರಿಗೂ ಖುಷಿ ಆಯ್ತು. ಎಲ್ರಿ ನಮಸ್ಕಾರ. ನಂದು ಕುಂದಾಪುರ ಕನ್ನಡದ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ ನಂಗೆ ಭಾರಿ ಖುಷಿ, ಯಾಕಂದ್ರೆ ಆಷಾಢಿ ಹಬ್ಬದ ಸಮಯ ಬಂದ್ಕೊಳ್ಳೆ ಕುಂದಾಪುರ ಕನ್ನಡ ಹಬ್ಬ ಬಂದಂತ ಲೆಕ್ಕ. ಕುಂದಾಪುರ ಕನ್ನಡ ನನಗೆ ಯಾಕೆ ಖುಷಿ ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಸಾಪ್ ಸಾಪಾದ ಶಬ್ದ ಇತ್ತು, ಪದ ಇತ್ತು, ಶಬ್ದ ಭಂಡಾರ ಇತ್ತು. ಇಲ್ಲಿದ್ದಷ್ಟೇ ಶಬ್ದ ಭಂಡಾರ ಬೇರೆ ಯಾವ್ದ್ರಿಗೂ ಇಲ್ಲ. ಯಾರಿಗೂ ಪಕ್ಕ ಅರ್ಥ ಆಗ್ತದಂತೂ ಅಲ್ಲ, ಆದರೆ ನಮಗೆ ಅರ್ಥ ಆಗ್ತಲ್ಲ. ಹಾಗಾಗಿ ನಮ್ಮ ಕುಂದಾಪುರ ಕನ್ನಡ ನಮ್ಮ ರಕ್ತದಾಗ ಇತ್ತು, ನಾವು ಹುಟ್ಟಿಲ್ಲಾಗಾಯ್ತು ಅದನ್ನೇ ಮಾತಾಡ್ಕಂತ ಬಂದವರು. ಅದನ್ನು ಬಿಡೋಕಾಗ್ತಿಲ್ಲ, ಬಿಡೋಕಾಗ ಬಿಟ್ಟರೆ ಕುಂದಾಪುರ ಕನ್ನಡ ಹೋತ್ತು. ಹಾಗಾಗಿ ಬಿಡೋಕಾಗ ಅಂತ ಹೇಳೋದು. ಎಷ್ಟೋ ಭಾಷೆ ಹಿಂಗೆ ಮಾತಾಡದೆ ಹೊಗಾಡಿ ಹೋಯ್ತು. ನಮ್ಮ ಕುಂದಾಪುರ ಕನ್ನಡ ಹಾಂಗೆಲ್ಲ ಹೊಗಾಡಿ ಹೋಗಾಗ ಹೊಗಾಡಿ ಹೋಗದೆ ಇಪ್ಕಾಯ್ರೆ ನಾವು ಮಾತಾಡಕ ಅದನ್ನೇ ಮಾತಾಡ್ತಿರ್ಕ. ನಮ್ಮ ನಮ್ಮೊಳಗೆ ಶಾಲೆಯೊಳಗೆ ಮಕ್ಕಳು ರಸ್ತೆ ಮೇಲೆ ಹೋಪ್ಸನಿಗೆ ಕತಿ ಹೇಳಕ್ ಮತ್ತೊಂದು ಮಾಡ್ಕ ಪದ ಹೇಳಕ್ ಎಲ್ಲ ಎಷ್ಟಿತ್ತು ಕುಂದಾಪುರ ಕನ್ನಡದ ಮಾತಾಡೋಕೆ ಅಂತ ಹೇಳಿದ್ರೆ, ಗಾಡಿ ಹೊಡೆಯೋರ ಸಮೇತ ಹಾಡು ಹಾಡ್ತಾರೆ. ಅಂಥ ಹಾಡುಗಳಿದ್ದಿತ್ತು. ಒಂದು ತೊಟ್ಟು ತುಗು ಸನೆಗೆ ತೊಟ್ಟು ತುಗು ಹಾಡು ಜೋಗಳ ಇದ್ದಿತ್ತು. ಒಂದು ನೆಟ್ಟಿ ಮಾಡೋ ಸನೆಗೆ ನೆಟ್ಟಿ ಹಾಡಿದ್ದಿತ್ತು. ಒಂದು ಜನಪದ ಗೀತೆಗಳು ಎಷ್ಟಿತ್ತು, ಅಲ್ಲಲ್ಲೇ ಅಲ್ಲಲ್ಲೇ ಕಟ್ಟಿ ಹಾಡುವವರೆಲ್ಲ ಇದ್ದಿದ್ದು ನಮ್ಮಲ್ಲಿ. ಈಗೆಲ್ಲ ಎಲ್ಲೋಯ್ತದೆ? ಅದೆಲ್ಲ ನಾವು ಸಂಗ್ರಹ ಮಾಡಕ ಕೇಳಕ ಕಾಣಕ ಮತ್ತೆ ಅಲ್ಲಿ ಹೋಗಿ ಅವತ್ರ ಮಾತಾಡಕ ಆ ಜನಪದ ಗೀತೆಗಳನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೊಳಕ. ಹಾಂಗಾದ್ರೆ ಮಾತ್ರ ಕುಂದಾಪುರ ಕನ್ನಡ ಉಳಿತ ಬೆಳೀತು.
2: ಅಲ್ಲ ಸರ್, ನಿಮ್ ಬಾಯಿಗೆ ಬಜ್ಜಿ ಹಾಕದ್ ಯಾರಂದೇಳಿ?
3: ನಮ್ಮ ಬಾಜಿ ಹಾಕಿದಾರೆ ನಮ್ಮ ಅಮ್ಮ ಕಾಣ. ನಮ್ಮ ಅಮ್ಮ ಇಲ್ಲಿಯವಳಲ್ಲ, ನಮ್ಮ ಅಮ್ಮ ಪಾಣೆ ಮಂಗಳೂರಿನವಳು. ಪಾಣೆ ಮಂಗಳೂರಿಂದ ಮದುವೆಯಾಗಿ ಕುಂದಾಪುರ ಬಂದವಳು. ಇನ್ನು ಕುಂದಾಪುರದವ್ರಿಗಿಂತಲೇ ಹೆಚ್ಚಿಗೆ ಚಂದ ಕುಂದಾಪುರ ಕನ್ನಡ ಮಾತಾಡೋಳು ಅಂದ್ರೆ ನಮ್ಮ ಅಮ್ಮ. ಅವಳ ಬಾಯಲ್ಲಿ ಇದ್ದಷ್ಟು ಕುಂದಾಪುರ ಕನ್ನಡ ಗಾದೆ ಮಾತುಗಳು, ನುಡಿಗಟ್ಟು, ನಮ್ಮ ಆಡು ಮಾತುಗಳು ಬ್ಯಾರಿ ಯಾರ ಹತ್ರ ಇಲ್ಲ. ನಾವೆಲ್ಲ ಕಲ್ತದಿದ್ರೆ ನಮ್ಮ ಭಾಷೆ ನಮ್ಮ ನಾಲಿಗೆ ಕುಂದಾಪುರ ಕನ್ನಡಕ್ಕೆ ಒಂದು ಸಾಪಾಗಿ ಆಯ್ದಿದ್ರೆ ಅಮ್ಮನೇ ಕಾರಣ. ನಮ್ಮ ಅಮ್ಮ ಮಹಾಲಕ್ಷ್ಮಿ ಅಮ್ಮ ಅಷ್ಟು ಚಂದ ಕುಂದಾಪುರ ಕನ್ನಡ ಮಾತಾಡ್ತಿರ್ಲವಳು.
2: ಮಾತೃ ಭಾಷೆ ಅಲ್ಲಿಂದ ಮಾತೆಯಿಂದ ಬಂದದ್ದು ಅಲ್ಲ. ಈಗ ಸರ್ ಎಂತ ಗೊತ್ತಾ, ಒಂದ್ ಕಾಲದಲ್ಲಿ ಇದ್ದಿತ್ತು ಕುಂದಾಪುರ ಕನ್ನಡ ಮಾತಾಡುದು ಅಂದ್ರೆ ಎಲ್ರಿಗೂ, ಏ ನಾವೊಂದ್ ದೊಡ್ಡ ಜನ ಆಯ್ಕರ್ ಕುಂದಾಪುರ ಕನ್ನಡ ಮಾತಾಡೋಕ್ ಆಗ ಅಂದ್ರೆ ಕಡಿಮೆ ಆಗ್ತ ಅಂದೇಳಿ. ಅಂತದ್ರಲ್ಲಿ ನಿಮ್ಗೆ ಅದ್ ಹ್ಯಾಂಗ ಅಷ್ಟು ಧೈರ್ಯ ಬಂತು? ಎಲ್ಲಾ ಬದಿಗೂ ಸ್ಟೇಜ್ ಅಲ್ಲೂ ಲಯನ್ಸ್ ಆಯ್ಲಿ, ಜೆಸಿ ಆಯ್ಲಿ, ಎಲ್ಲಾ ಸ್ಟೇಜ್ ಅಲ್ಲೂ ನೀವು ಕುಂದಾಪುರ ಕನ್ನಡ ಬಳಕೆನೆ ಶುರು ಮಾಡ್ರಿ, ಅಷ್ಟು ಧೈರ್ಯ ಎಲ್ಲಿಂದ ಬಂತು?
3: ನೋಡಿ, ಈಗ ಕುಂದಾಪುರ ಕನ್ನಡ ಬಗ್ಗೆ ಸಂಶೋಧನೆ ಮಾಡಿದವರು ಇದ್ರು, ಬರೆದವರು ಇದ್ರು, ಪುಸ್ತಕ ಮಾಡಿದವರು ಇದ್ರು, ನಮ್ಮ ವಿಶ್ವಮೂರ್ ಉಪಾಧ್ಯಾಯರಾಗ್ಲಿ ಮತ್ತೆ ತುಂಬಾ ತುಂಬಾ ಜನ ಮಾಡಿರಿ. ಆದರೆ ನನಗೆ ನಾನು ಅಂಥವ್ ಯಾವುದು ಮಾಡ್ದವ ಅಲ್ಲ. ನಾನು ಸಂಶೋಧನೆ ಮಾಡೋಕೆ ಹೋದಿಲ್ಲ, ನಾನು ಪುಸ್ತಕ ಎಲ್ಲ ಬರೀಲಿಲ್ಲ. ಆದರೆ ನನಗೆ ಅನಿಸ್ತು, ನಾನು ಭಾಷಣ ಮಾಡುವ ತುಂಬ ಕಡೆ ಕರೀತ್ರು, ಸ್ಕೂಲ್ ಡೇ ಕರೀತ್ರು, ಕಾಲೇಜ್ ಡೇಗೆ ಕರೀತ್ರು, ಹಳ್ಳಿ ಬದಿಗೆ ವಾರ್ಷಿಕೋತ್ಸವ ಕರೀತ್ರು, ಯುವಕ ಸಂಘ, ಯುವತಿ ಸಂಘ, ಮಹಿಳಾ ಮಂಡಲ. ನಾನು ಕಂಡು ನನಗೆ ಪ್ರತಿ ಕಡೆ ಸಮೇತ ಹಳ್ಳಿ ಜನ ಸಮೇತ ಒಂದು ಸ್ಟೇಜಿಗೆ ಬಂದ ಕೂಡಲೇ ಅವ್ರ ಭಾಷೆಯೇ ಬೇರೆ, ಅವ್ರ ಭಾಷೆಯೇ ಬದಲು. ಅಲ್ಲಿವರೆಗೆ ನನ್ನ ಹತ್ರ ಚಂದ ಮಾಡಿ ಹಾಯ್ ಅಂತ ಹೇಳೋರು, ಮ್ಯಾಲೆ ಹೋದ ಕೂಡಲೇ ಅವರು ಶಿಷ್ಟ ಕನ್ನಡ, ಪುಸ್ತಕದ ಕನ್ನಡ, ಸಾಹಿತ್ಯದ ಕನ್ನಡ ಮಾತಾಡೋದು. ಕುಂದಾಪುರ ಕನ್ನಡ ಮಾತಾಡೋಕೆ ಎಂತ ದಾಡಿ ಇವಕ್ಕೆ?
4: ಕರೆಕ್ಟ್.
3: ನಂಗೆ ಹಾಂಗ ಅನ್ಸದ್ದು, ಯಾಕೆ ಇವರೆಲ್ಲ ನನಗಿಂತ ಸಾಪಾಯಿ ಕುಂದಾಪುರ ಕನ್ನಡ ಮಾತಾಡೋರು? ನಾನು ಕುಂದಾಪುರ ಕನ್ನಡ ಮಾತಾಡೋ, ನಾನು ಬ್ರಾಹ್ಮಣ, ನಂದು ಕುಂದಾಪುರ ಕನ್ನಡ ಸ್ವಲ್ಪ ಕಡಿಮೆ ಅಂದ್ರೆ ಹೆಚ್ಚಲ್ಲ, ಮನೆಯಲ್ಲಿ ಅಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ ನಾವು. ಆದ್ರೆ ಬ್ರಾಹ್ಮಣೇತರ ಕನ್ನಡ ಐತಲ್ಲ, ಅದರಷ್ಟು ಒಳ್ಳೆ ಕುಂದಾಪುರ ಕನ್ನಡ ಪ್ರಪಂಚದಲ್ಲಿ ಬೇರೆ ಇಲ್ಲ. ಅವರು ಸಮೇತ ಒಂದು ರಂಗಮಂದಿರ ಅಥವಾ ವೇದಿಕೆಗೆ ಬಂದ ಕೂಡಲೇ
4: ಮೈಕ್ ಹಿಡಿದ್ರು ಕೂಡಲೇ
3: ಎಲ್ಲ ಕೃತಕವಾಗಿ ಮಾತಾಡೋದು, ಮಹನೀಯರೇ, ಮಹಾಶಯರೇ, ಮಹಿಳೆಯರೇ ಅಂತ ಹೇಳಿ ಮಾತಾಡೋ ಶುರು ಮಾಡೋದು. ನಂಗೆ ಮೈ ಉರಿದು ಹೋದ ಶುರು ಆಯ್ತು. ಕಡೆಗೆ ನಾ ಎಂತ ಮಾಡಿದೆ, ಕುಂದಾಪುರ ಕನ್ನಡದಿಗೆ ನಮ್ಮ ಕುಂದಾಪುರ ಕನ್ನಡ ಚಂದ ಅಂತ ಹೇಳಿ ಪದ್ಯ ಬರೆದೆ. ಆ ಪದ್ಯ ಬರೆದದ್ದೇ ಬರೆದದ್ದು ಬೇರೆ ಈ ಸಭೆ ಸಮಾರಂಭಕ್ಕೆ ಹೋದಾಗ ಕುಂದಾಪುರ ಕನ್ನಡದ ಗೀತೆ ಹಾಡೋಕೆ ಮಾಡಿದೆ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರ್ಣಾನಂದ, ಉನ್ನತ ಕೀರ್ತಿಗೆ ತವರೂರಾದ ಕುಂದಾಪುರ ತಾಲೂಕು ಕಾಂಬುಕ್ಕೆ ಚಂದ ಅಂತ ಒಂದು ಹೇಳಿದ್ದ ಕಾಣಿ ಒಂದು ಕಿತ್ತೆದ್ದು ಒಂದು ಚಪ್ಪಾಳೆ ಬಂತು, ಹರ್ಷೋದ್ಗಾರ ಬಂತು, ಜನ ಮಕ್ಕಳು ಎಲ್ಲ ಹೋ ಅಂತ ಹೇಳಿ ಕೂಗಿದ್ದೆ. ಎಷ್ಟು ಖುಷಿ ಅಂದ್ರೆ ಅಂತ ಖುಷಿ. ಆಗ ನಂಗೆ ಗೊತ್ತಾಯ್ತು, ಈ ಕುಂದಾಪುರ ಕನ್ನಡದಾಗ ಭಾಷಣ ಮಾಡ್ರೆ, ಕುಂದಾಪುರ ಕನ್ನಡಕ್ಕೆ ಒಂದು ಹಾಡು ಹಾಡಿದ್ರೆ ಜನಕ್ಕೆ ಇಷ್ಟು ಖುಷಿ ಆಗ್ತಂತಾದ್ರೆ ಯಾಕೆ ನಾವು ಪ್ರತಿ ಸಭೆಯಲ್ಲಿ ಕುಂದಾಪುರ ಕನ್ನಡನೇ ಮಾತಾಡೋಕಾಗ ಅಂತ ಕಾಣ್ತು. ಗಂಗೊಳ್ಳಿ, ಮರವಂತೆ, ಬೈಂದೂರು, ಕೊಲ್ಲೂರು, ಕೋಟೇಸರ, ಕುಂಬಾಶಿ, ತೆಕ್ಕಟ್ಟೆ, ಬಸೂರು, ಹಾಲಾಡಿ, ಸಿದ್ದಾಪುರ, ಶಂಕರನಾರಾಯಣ, ಕೋಡಿ ಕುಂದಾಪುರ, ಆ ನರಿಬೇಣ, ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರ್ಣಾನಂದ. ಕಾರಂತ ಬರೆದದ್ದು ದುಡಿದದ್ದು ಇಲ್ಲಿ, ಭಂಡಾರ್ಕರ್ ಹುಟ್ಟಿದ್ದು ಬೆಳೆದದ್ದು ಇಲ್ಲಿ, ಮುದ್ದಣ್ಣ ರಾಮಾಶ್ವಮೇಧ ಬಂತಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ನಮ್ಮೂರೇ ಚಂದ, ನಮ್ಮೂರೇ ಅಂದ. ಅದಕ್ಕಿಂತ ಹೆಚ್ಚಿಗೆ ಈ ಕಡಲು ಬದಿಗೆಲ್ಲ ಹೋದಾಗ ಅಲ್ಲಿ ಶಾಲೆಯಲ್ಲೆಲ್ಲ ಈಗ ವಾರ್ಷಿಕೋತ್ಸವ ಇಲ್ಲಿ ಇದೊಂದು ಪದ್ಯ ಕ್ಲಿಕ್ ಆದಂಗೆ, ಮತ್ತೆ ಯಾವ್ದು ಕ್ಲಿಕ್ ಆಗಿಲ್ಲ ಮಾರ್ರೆ. ಇಲ್ಲಿನ ಕಡಲಿನ ಬಂಗಡಿ ಮೀನ್ ಚಂದ, ಇಲ್ಲಿನ ಕಡಲಾಗೆ ಸೂರ್ಯಾಸ್ತ ಚಂದ, ಕತ್ಲಾದ್ಮೇಲೆ ಕುಡ್ಕೊಂಡು ಕುಣಿಯುವುದು ಚಂದ, ಬೆಳಗಾವತ ಎದ್ಕೊಂಡು ದುಡಿಯುವುದು ಚಂದ, ನಮ್ಮೂರೇ ಅಂದ, ನಮ್ಮೂರೇ ಚಂದ ಅಂತ ಹೇಳು ಸೊನೆಗೆ ಒಂದು ಖುಷಿ ಕಾಣಕ ಹೆಬ್ಬರ್ರೆ. ನೀವು ಬಂಗಡಿ ಮೀನ್ ತಿಂತೀರಿ ಯಾಕೆ? ನಾ ತಿನ್ಕಂತಿಲ್ಲ, ಅದ್ರ ಬಗ್ಗೆ ಹೇಳಿಲ್ಲ, ಅಷ್ಟು ಖುಷಿ ಆಯ್ತು. ಕಡೆಗೆ ನಮ್ಮದು ಹೇಳ್ತೇನೆ ನಾನು, ನಮ್ಮೂರ ಹಪ್ಪಳ ಉಪ್ಪಿನ ಕಾಯಿ, ನಮ್ಮೂರ ಸಂಡಿಗೆ ಹಲಸಿನ ಕಾಯಿ, ನಮ್ಮೂರ ಗ್ವಾಯಿಬೀಜ, ಗ್ವಾಯಿಬೀಜ ಎಂಬುದು ನಾವು ಮಾತ್ರ, ಎಲ್ಲ ಗೇರು ಬೀಜ ಎಂಬುದು, ಗೋಡಂಬಿ ಎಂಬುದು ಅಂತೆಲ್ಲ ಹೇಳ್ತಾರಲ್ಲ, ನಾವು ಗ್ವಾಯಿಬೀಜ ಅಂತ ಹೇಳೋದು. ನಮ್ಮೂರ ಗ್ವಾಯಿಬೀಜ, ಮಾವಿನ ಹಣ್ಣು ತಿಂಡ್ಕೊಂಡು ಬಿಡಬೇಕ ನೀವೆಲ್ಲ ಕಣ್ಣು, ನಮ್ಮೂರೇ ಅಂದ, ನಮ್ಮೂರೇ ಚಂದ. ಕಡೆಗೆ ನಮ್ಮೂರ ಬಯಲಾಟ, ನಮ್ಮೂರ ಭತ್ತದ ಬೆಳೆ ಚಂದ ಅಣ್ಣ, ಇಲ್ಲಿನ ಬಯಲಾಟ ತೆದ್ದಿಗಿಣ್ಣ ತನ್ನ, ಹಾರಾಡಿ ರಾಮಯ್ಯ, ವೀರಭದ್ರ, ಕುಷ್ಟ, ಅಯ್ಯೋ ಅನ್ನೋ ಜನ ಕುಣಿದು ನೋಡ್ಬೇಕು ನೀವು ಇಷ್ಟು ಹೇಳಿ ಕೂಡಲೇ. ಹಾರಾಳಿ ರಾಮಯ್ಯ, ವೀರಭದ್ರ, ಕುಷ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ ಅಂತ ನಮ್ಮ ಯಕ್ಷಗಾನದ ಬಗ್ಗೆ ಹೇಳಿಸೋನಿಗೆ ಅಂಥ ಒಂದು ರೋಮಾಂಚನ ಮಕ್ಕಳಿಗೆಲ್ಲ ಅಷ್ಟು ಖುಷಿ ಅಂದ್ರೆ ಚಪ್ಪಾಳೆ ತಟ್ಟಿ ಕುಮ್ಚಟ ಆರಿಬಿಟ್ಟು, ಅಷ್ಟು ಖುಷಿ ಅಂದ್ರೆ ನಂಗೆ ಆಶ್ಚರ್ಯ. ಅಯ್ಯೋ ಒಂದು ಕುಂದಾಪುರ ಕನ್ನಡ, ಕುಂದಾಪುರ ಕಲೆ
4: ಯಕ್ಷಗಾನ
3: ಹಿಂಗೆಲ್ಲ ಇತ್ತು ಅಂತ ಹೇಳಿ. ಕಡೆಗೆ ಅದು ಮಾತ್ರ ಅಲ್ಲ, ಮಸ್ತಿತ್ತದ ಮಾತ್ರ, ಇಲ್ಲಿನ ಕಂಬಳ ಕೋಳಿ ಜೂಜಾಟ, ಇಲ್ಲಿನ ಭೂತೋದ ಪಾತ್ರೆಯ ನೋಟ, ದೇವಣ್ಣ ಕಂಪ್ತಿಯರು ಕೊಗ್ಗಣ್ಣ ಕಂಪ್ತಿಯರು ಅಪ್ಪಯ್ಯ ನಾವಲ್ಲಿರೋ ಅವರೇ ಗೊಂಬೆಯಾಟ ಮಾಡ್ತಿದ್ರು, ದೇವಣ್ಣ ಕಂಪ್ತಿಯರ ಗೊಂಬಿಯ ಆಟ, ಕಂಡವರ ಕಣ್ಣಿಗೆ ಬಗೆ ಬಗೆ ಊಟ, ನಮ್ಮೂರೇ ಚಂದ, ನಮ್ಮೂರೇ ಅಂದ. ಕಡೆಗೆ ನಮ್ಮ ಬಂಡಾಕಾಸ ಕಾಲೇಜ್ ಮಕ್ಕಳಿಗೆಲ್ಲ ಖುಷಿ ಯಾಕಂತೇಳಿ, ಬೇರೆ ಕಾಲೇಜ್ ಮಕ್ಕಳಿಗೆ ಖುಷಿ ಯಾಕಂತೇಳಿ ಮಂದು ಬರದೆ, ಇಲ್ಲಿನ ಬಂಡಾಕಾಸ ಕಾಲೇಜೇ ಚಂದ, ಕಾಲೇಜಿಗೆ ಹುಡುಗಿರು ಹೋಗುವುದೇ ಚಂದ. ಅಯ್ಯೋ ಒಂದು ಹುಡುಗರಿಗೆ ಒಂದು ಖುಷಿ ಆದಂದು ಚಪ್ಪಾಳೆ ಚಪ್ಪಾಳೆ. ಇಲ್ಲಿನ ಬಂಡಾಕರ್ಸ್ ಕಾಲೇಜ್ ಚಂದ, ಕಾಲೇಜಿಗೆ ಹುಡುಗಿಯರು ಹೋಗುವುದೇ ಚಂದ, ಇಲ್ಲಿನ ಹೈಸ್ಕೂಲ್ ಇತಿಹಾಸ ಚಂದ, ಈ ಊರು ಹೊಳೆ ನೀರು ಆಕಾಶ ಚಂದ, ಕುಂದೇಶ್ವರ ವೆಂಕಟರಮಣ ದೇವಸ್ಥಾನ ಚಂದ, ಗಂಗೊಳ್ಳಿ ಹೊಳೆ ಬದಿ ತಿರುಗಾಟ ಚಂದ, ಕೋಟೇಶ್ವರ ಕೋಡಿ ಹಬ್ಬ ಕೋಡಿಯ ಗೆಂಡ, ಕಾಳರ ಷಷ್ಠಿಗೆ ಹೋದ ನನ್ನ ಗಂಡ, ಕಾಳವರ ಷಷ್ಠಿಗೆ ಹೋದ ನನ್ನ ಗಂಡ. ಅದು ಅತ್ತಿಯಕ್ಕ ಮೈದಿನಕ ಸೊಪ್ಪಿ ಹೋಪಲೆ ಎಂಬ ಪದ್ಯದಾಗೆ ಇತ್ತು, ಕಾಳವರ ಷಷ್ಠಿಗೆ ಹೋದ ನನ್ನ ಗಂಡ ಅಂತೇಳಿ ಅದನ್ನ ಇದಕ್ಕೆ ಸೇರಿಸಿದ್ದು. ಅಷ್ಟು ಖುಷಿ ಜನಕ್ಕೆ. ಈ ಊರು ಶಾಂತಿಯ ತೌರು ನೋಡಮ್ಮ, ನಿಜವಾಗಿ ಹೌದು,
4: ಡೌಟ್ ಇಲ್ಲ.
3: ಕುಂದಾಪುರದಷ್ಟು ಶಾಂತಿ ಬೇರೆ ಯಾವ ಊರಿಗೂ ಇಲ್ಲ. ಎಲ್ಲ ಆರು ಇಲ್ಲಿ ಕೋಮ ಗಲಭೆಯೇ ಇರಲಿಲ್ಲ ಅಂತ ಒಂದು ಒಳ್ಳೆ ಊರು ನಮ್ಮ ಊರು. ಈ ಊರು ಶಾಂತಿಯ ತೋರು ನೋಡಮ್ಮ, ಊರ ಬಗೆ ಬಗೆ ಜನ ಅಣ್ಣ ತಮ್ಮ, ಇಲ್ಲುಂಟು ದೇವಸ್ಥಾನ ಚರ್ಚ್ ಮಸೀದಿ, ಜನರೆಲ್ಲ ವಿಶ್ವಾಸ ಸ್ನೇಹ ಸಂಬಂಧಿ. ಕುಂದಾಪುರ ಎನ್ನುವ ಮಾತೇ ಚಂದ, ಕುಂದಾಪುರ ಹೆಣ್ಣಿನ ನಡೆ ನುಡಿ ಚಂದ, ಕುಂದಾಪುರ ಮಕ್ಕಳ ಬುದ್ಧಿಯೇ ಚಂದ, ಕುಂದಾಪುರ ಜನಗಳ ಅಭಿಮಾನ ಚಂದ. ಚಂದ ಚಂದ ಎಲ್ಲವೂ ಚಂದ, ನೀ ಕೇಳೋ ಮುದ್ದಿನ ಕುಂದಾಪುರದ ಕಂದ, ನೀ ಕೇಳೋ ಮುದ್ದಿನ ಕುಂದಾಪುರದ ಕಂದ ಅಂತ ಹೇಳಿ ಮುಗಿಸಿಬಿಟ್ಟಿದ್ದೆ. ಇದನ್ನ ಒಂದೊಂದು ಕಡೆಯಲ್ಲಿ ಒಂದೊಂದು ಸ್ಟಾನ್ಸ್ ಹೇಳಿಬಿಟ್ರೆ ಅಷ್ಟು ಖುಷಿ ಆಗ್ತಿತ್ತು,
4: ಎಲ್ಲ ಖುಷಿ,
3: ಅಂತಹದ್ದು ಖುಷಿ. ಅದು ಮಾತ್ರ ಅಲ್ಲ, ಈಗ ಚಿಕಾಗೋದಲ್ಲಿ ಅಕ್ಕ ಸಮ್ಮೇಳನ ಆಯ್ತು. ಅಕ್ಕ ಸಮ್ಮೇಳನ ಅಂದ್ರೆ ಅಮೇರಿಕನ್ ಕನ್ನಡ ಕೂಟಗಳ ಅಸೋಸಿಯೇಷನ್ ಅಂತ, ಅಮೇರಿಕದ ಕನ್ನಡ ಕೂಟಗಳ AKKA ಅಂದ್ರೆ ಅಕ್ಕ, ಹಾಗೆ ಅಮೇರಿಕದ ಕನ್ನಡ ಕೂಟಗಳ ಅಸೋಸಿಯೇಷನ್ ಅಕ್ಕ ಸಮ್ಮೇಳನ ಅಂತ. ಅಲ್ಲಿ ಚಿಕಾಗೋದಲ್ಲಿ ನಾನು ಅದೇ ಸಮಯದಲ್ಲಿ ಅಮೆರಿಕಕ್ಕೆ ಹೋಗಿದ್ದೆ ಮಗನ ಮನೆಗೆ. ಅಲ್ಲಿಂದ ನಂಗೆ ಇನ್ವಿಟೇಷನ್ ಬಂತು, ನೀವು ಒಂದು ಕವಿಗೋಷ್ಠಿ ಬರ್ಕ ಅಂತೇಳಿ. ಆಯ್ತು ಹೋದೆ, ನಾನು ಕವಿಗೋಷ್ಠಿ ಹೋದಾಗ ಬರ್ಕೊಂಡು ಪದ್ಯವೇ ಬೇರೆ. ಅಲ್ಲಿ ಹೋದ ಮೇಲೆ ಒಬ್ಬರು ಕವಿಗೋಷ್ಠಿಯಲ್ಲಿ ಆರಂಭದಲ್ಲಿ ತನ್ನ ಊರಿನ ಕನ್ನಡ ಶ್ರೇಷ್ಠ ಇಡೀ ಕರ್ನಾಟಕದಲ್ಲಿ, ಅದರಷ್ಟು ಚಂದ ಕನ್ನಡ ಇಲ್ಲ ಅಂತ ಹೇಳಿಬಿಟ್ರು. ನಂಗೆ ಮೈ ಉರಿದು ಹೋಯ್ತು, ಕುಂದಾಪುರ ಕನ್ನಡ ಏನು ಕಡಿಮೆಯ? ನಾನು ಬರ್ಕೊಂಡು ಹೋದ ಪದ್ಯ ಬಿಟ್ಟೆ, ನಾನು ಅಲ್ಲಿ ಹೋದ ಅಲ್ಲಿ ಹೋದಗಳು ನಾನು ಹಾಸ್ಯ ಬಿಟ್ಟೆ, ಯಾವುದು ನಂದೇ ಕನ್ನಡ ಹೊಡೆದು ಬಿಟ್ಟೆ. ಏನು ಗೊತ್ತಿಲ್ಲ ಮಾರಾರೆ ನಂಗೆ ಗೊತ್ತಿಲ್ಲ, ಕುಂದಾಪುರಕ್ಕೆ ಏನಾಯ್ತು ನಂಗೆ ಗೊತ್ತಿಲ್ಲ, ಕುಂದಾಪುರ ಕುಂದಾಪುರ ಕುಂದಾಪುರ ಎಲ್ಲಿ ಹೋಯ್ತು ಆ ಹಳಿಯ ಕುಂದಾಪುರ, ನಾ ಸಣ್ಣದ ಇಪ್ಪತ್ತಿಗೆ ಕುಂದಾಪುರದೊಳಗೆಲ್ಲ ಎಲ್ಕಂಡ್ರ ಮಲ್ಲಿಗೆ ಹೂ ಇದ್ದಿತ್ತು, ಎಲ್ಕಂಡ್ರ ಮಲ್ಲಿಗೆ ಘಮ್ ಅಂತಿತ್ತು, ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದು ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು. ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಸಾಯಂಕಾಲದ ಮೇಲೆಲ್ಲ ಆ ಮಲ್ಲಿಗೆ ತೋಟದಾಗೆ ರಸಿಕ ತರದ ಕೆಲಸ ನಡೀತೈತೈತೆ. ಹಾಂಗಾಯಿ ಹಾಂಗಾಯಿ ಆಗಿನ ಕಾಲದ ಕತೆ ಅದು, ಈಗಿನ ಕಾಲದಲ್ಲಿ ಮಕ್ಕಳಿಗೆಲ್ಲ ಅಂತ ಗೊತ್ತಿಲ್ಲ. ಆಗಲ್ಲ ಆಚೆ ಬದಿ ಈಚೆ ಬದಿ ಎಲ್ಲ ಮಲ್ಲಿಗೆ ತೋಟ, ನಾವೆಲ್ಲ ಹೊಪ್ಸನಿಗೆ ನನ್ನ ಮನೆ ಹಿಂದೆ ಬದಿ ಮಲ್ಲಿಗೆ ತೋಟ ಇದ್ದಿತ್ತು. ಕುಂದಾಪುರ ಇಡೀ ಕುಂದಾಪುರ ಅಂದ್ರೆ ಮಲ್ಲಿಗೆ ಊರು, ಕುಂದ ಕಲ್ಮಠಗಳ ಊರು ಕುಂದಾಪುರ ಅಂತ ಬನ್ನಂಜೆ ಗೋವಿಂದಾಚಾರ್ಯ ವ್ಯಾಖ್ಯಾನ ಮಾಡಿದ್ರು. ಕುಂದಾಪುರ ಅಂತ ಹೇಳಿದ್ರೆ ಕುಂದ ಪುಷ್ಪಗಳು ಅಂದ್ರೆ ಮಲ್ಲಿಗೆ ಹೂವಿನ ಊರು ಅಂತ. ಅಷ್ಟರ ಮಟ್ಟಿಗೆ ನಮ್ಮ ಕುಂದಾಪುರ ಮಲ್ಲಿಗೆ ಅನ್ನೋದು ಪ್ರಸಿದ್ಧ. ಕುಂದಾಪುರ ಮಲ್ಲಿಗೆ ಕಟ್ಟೋದು ಒಂದು ವಿಶಿಷ್ಟವಾದಂತ ಹೆಣಿಗೆ, ಅದು ಬೇರೆ ಕಡೆ ಕಟ್ಟುವುದಿಲ್ಲ. ಹಾಗಾಗಿ ಕುಂದಾಪುರ ಮಲ್ಲಿಗೆಗೆ ಅಷ್ಟು ಬೇಡಿಕೆ ಇದ್ದಿತ್ತು ಆ
4: ಸಮಯದಲ್ಲಿ.
3: ಇಲ್ಲಿ ಕುಂದ ಹೂವಿನ ಕಟ್ಟೆ ಅಂತ ಇದ್ದಿತ್ತು ಇಲ್ಲಿ ಪಾದಯಾತ್ರೆ ಎದುರಿಗೆ ಮುಂಚೆ ನಾವು ಸಣ್ಣದಿರುವಾಗ ಹೂವಿನ ಕಟ್ಟೆ. ಅವರೆಲ್ಲ ಹಗ್ಗ ಭಾರಿ ಹಗ್ಗ ಮಲ್ಲಿಗೆ ಭಾರಿ ಹಗ್ಗ ಅಂತ ಕೂಗುದು ಮಲ್ಲಿಗೆ ಮಾರಾಟ ಹೊಸರು. ಎಂತ ಒಂದು ಗಮ್ಮತ್ತು ಇದಲ್ಲ, ಈಗಲೇ ಹೋಯ್ತು ಮಲ್ಲಿಗೆ ಕೃಷಿಯೇ ಹೋಯ್ತು, ಎಲ್ಲ ಆಚೆ ಕಡೆ ಹೋಯ್ತು
4: ಶಂಕರ್ಪುರ.
3: ಹೌದು, ಎಂತ ಆಯ್ತು ಅಂತ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಎಲ್ಲ ಈ ಮಲ್ಲಿಗೆ ತೋಟ ಎಲ್ಲ ಹೋಗಿ ಸೈಟ್ ಎಲ್ಲ ಆಗಿ ಮನೆ ಎಲ್ಲ ಆಗಿ ಕಟ್ಟಡ ಎಲ್ಲ ಬಂದು ಮಲ್ಲಿಗೆ ತೋಟ ಎಲ್ಲ ನಾಶ ಆಯ್ತು. ಕಡೆಗೆ ಮಲ್ಲಿಗೆ ಕೃಷಿಯ ಲಾಭದಾಯಕ ಅಂತ ಬಿಟ್ಬಿಟ್ರು. ಮತ್ತೆ ಮಲ್ಲಿಗೆ ಕೃಷಿ ಮಾಡುವಂತ ಒಂದು ಕುಟುಂಬ ಇದ್ದಿತ್ತು, ಆ ಕುಟುಂಬ ಬೇರೆ ಕಡೆಗೆಲ್ಲ ಮಕ್ಕಳೆಲ್ಲ ದೊಡ್ಡ ದೊಡ್ಡವರಿಗೆ ಬೇರೆ ಕಡೆ ಹೋದ ನಂತರ ಆ ಕುಟುಂಬ ಇಲ್ಲ ಮಲ್ಲಿಗೆ ನಿಲ್ಲಿಸಿ ಈಗ ಹೊರಗಿಂದ ಮಲ್ಲಿಗೆ ಬಪ್ಪ ಹಂಗಾಯ್ತು ಕುಂದಾಪುರಕ್ಕೆ. ನಮ್ಮ ಮಲ್ಲಿಗೆ ಎಲ್ಲೂ ಇಲ್ಲ, ಅದು ಭಾರಿ ಬೇಜಾರ ಸಂಖ್ಯೆ. ನಾವು ಸಣ್ಣದಿಪ್ಪ ಹಂಗಿರಲಿಲ್ಲ, ಅಷ್ಟಪ್ಪ ಮಲ್ಲಿಗೆ ತೋಟ ಇದ್ದಿತ್ತು. ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು. ದೊಡ್ಡ ದೊಡ್ಡ ಮನಸ್ಸರೆಲ್ಲ ಸಾಯಂಕಾಲದ ಮೇಲೆಲ್ಲ ತಲೆ ಮೇಲೆ ಶಾಲು ಹೊದ್ಕೊಂಡು ಹೋತಿರಲೇ, ಕತ್ ಕತ್ಲೆ ಆಯ್ತಂದ್ರೆ ಆಚೆಚ್ಚೆ ಕಂಡು ಕಂಡು ಪುಸ್ತಕದ ತೋಟದಾಗೆ ನುಗುಳುತ್ತಿದ್ರಲ್ಲೇ, ಮಲ್ಲಿಗೆ ಕಟ್ಟುವುದೇ ಚಂದ ಇತ್ತು, ಕುಂದಾಪುರದ ಹೂವಿಗೆ ಹೆಸರಿದ್ದಿತ್ತು, ಕುಂದಾಪುರ ಅಂದ್ರೆ ಮಲ್ಲಿಗೆ ಊರು. ಈಗಲ್ಲಿ ಮಲ್ಲಿಗೆ ಅಲ್ಲಲ್ಲಿ ಚೂರು, ಸಾಯಂಕಾಲ ಆದ್ಮೇಲೆ ಹೋಪುಕ್ಕಿಲ್ಲೇ ಬೇಜಾರಾತ್ತೇನ ನಂಗೊತ್ತಿಲ್ಲ, ನಂಗೊತ್ತಿಲ್ಲ ಮಾರ್ಯಾರ ನಂಗೊತ್ತಿಲ್ಲ, ಕುಂದಾಪುರಕ್ಕೆ ಏನಾಯ್ತು ನಂಗೊತ್ತಿಲ್ಲ ಅಂಥೇಳಿ ಈ ಪದ ಆ ಚಿಕ್ಕಾಗೋದಾಗೆ ನಾನು ಹೇಳಿದ್ದೇ ಹೇಳಿದ್ದು. ಒಂದು ಜಾನ ಒಂದು ಎದ್ದು ಬಿಟ್ರಂದ್ರೆ ಒಂದು ಖುಷಿ ಅಂದ್ರೆ ಚಂದ್ರಶೇಖರ್ ಕಂಬಾರರು ಅಧ್ಯಕ್ಷತೆ ವಹಿಸಿ ನನ್ನ ಹೊಟ್ಟೆ ಮೇಲೆ ಹೊಡೆದು ಹೆಬ್ಬಾರ್ರೆ ಸಿಕ್ಸರ್ ಬರ್ಸಿ ಬಿಟ್ರೆ ಅಂತ. ಸಿಕ್ಸರ್ ಬರ್ಸಿ ಬಿಟ್ರಲ್ಲ ಎಂಥ ಪದ ಮಾರರೆ, ಎಂಥ ಕನ್ನಡ ಮಾರರೆ ಕುಂದಾಪುರ ಕನ್ನಡ, ಇದೆಲ್ಲ ನೀವು ಪುಸ್ತಕ ಮಾಡ್ಕೋ ಅಂತ ನನ್ನನ್ನು ಹೊಗಳಿ ಮೆಚ್ಚುಗೆ ಮಾಡಿ ಬೆನ್ನ ಮೇಲೆ ಕೈಯಾಡಿಸಿ ಮಾಡಿದ್ರೆ ಅಲ್ಲಿ ಜನಗಳ ಕಾಣಕ ಕವಿಗೋಷ್ಠಿಯಾದ್ಯಾದ ಎಲ್ಲ ಮುತ್ತಿಗೆ ಹಾಕಿ ನನಗೆ, ನಾನು ಪಾಂಡೇಶ್ವರದವ, ನಾನು ಸಾಸ್ತಂದವ, ನಾನು ಎಡತ್ರೆಯವ, ನಾನು ಬೈಂದರ್ನವ, ನಾನು ತೆಕ್ಕಟ್ಟಿಯವ, ನಮ್ಮ ಕುಂದಾಪುರಕ್ಕೆ ಇದ್ದಂಗೆ ಆಯ್ತು ಮಾರ್ಯಾರೆ ನಿಮ್ಮ ಪಾದ ಕೇಂಡ್ ಅಷ್ಟು ಖುಷಿ ಆಯ್ತು ಅಂದ್ರೆ. ಚಿಕಾಗೋದಾಗೆ ಕುಂದಾಪುರ ಕನ್ನಡ ಮೆರೆಸಿತ್ತಂದ್ರೆ ಎಂತ ಕುಂದಾಪುರ ಕನ್ನಡದ ಶಕ್ತಿ ಕಾಣಿ, ಎಷ್ಟು ಮಟ್ಟಿಗೆ ರಾಪ್ ನಮ್ದು, ಎಷ್ಟು ಜೋರು ಜಾಪ್ ಕುಂದಾಪುರ ಕನ್ನಡ, ರಾಪ್ ಅಂದ್ರೆ ಜಾಪ್ ಅಂದ್ರೆ ಎಷ್ಟಿತ್ತು ಅಂದೇಳಿ ಅರ್ಥ. ಎಲ್ಲಿವರೆಗೆ ಅಂದ್ರೆ ಕೆಲವು ಶಬ್ದ ಇತ್ತಲ್ಲ ಯಾರಿಗೂ ಅರ್ಥವೇ ಆಗ್ತಿಲ್ಲ, ಅದು ನಮಗೆ ಮಾತ್ರ ಗೊತ್ತು, ಕುಂದಾಪುರ ಕನ್ನಡದವರಿಗೆ ಗೊತ್ತು. ಒಂದು ದೊಡ್ಡ ಸಾಹಿತ್ಯ ಸಮ್ಮೇಳನ, ನಾನು ಸ್ವಾಗತ ಭಾಷಣ, ನಾನು ಕುಂದಾಪುರ ಕನ್ನಡದಾಗ ಸ್ವಾಗತ ಮಾಡಿದೆ. ಹಾಯ್ ಬಂದ್ರಿಯಾ, ಕಾಪಿ ಕೊಡ್ರಿಯಾ, ಹ್ಯಾಂಗಿತ್ತು ಕಾಪಿ ತಿಂಡಿ ಎಲ್ಲ, ಕುಕ್ಕಣ್ರಿಯಾ, ಕುಕ್ಕಣಿ ಕುಕ್ಕಣಿ ಅಂತೇಳಿ ಮಾಡಿ ಕುಂದಾಪುರ ಕನ್ನಡ ನೆಗಾಡಿಸಿ ಎಲ್ಲ ಚಪ್ಪಾಳೆ ಬಂತು ಆಯ್ತು. ಮೇಲೆ ಕೂತು ಒಬ್ಬರು ಮಂಗಳೂರಿನ ಕಡೆಯವರಿಗೆ ತುಂಬ ಬೇಜಾರಾಯ್ತು.
4: ಯಾಕೆ
3: ಬೇಜಾರು ಅಂದರೆ ಅವರು ಕುಂದಾಪುರ ಕನ್ನಡ ಮಾತಾಡಿಬಿಟ್ರೆ ಹೆಬ್ಬಾರ ಅವರು ನನ್ನನ್ನು ಕರೆದು ಹೇಳಿದರು, ಹೆಬ್ಬಾರರೇ ನೀವು ಇಷ್ಟು ಘನಗಂಭೀರವಾದಂಥ ಒಂದು ಸಾಹಿತ್ಯ ಸಮ್ಮೇಳನವನ್ನು ನಿಮ್ಮ ಕುಂದಾಪುರ ಕನ್ನಡದಲ್ಲಿ ಮಾತನಾಡಿ ಕೆಡಿಸಿಬಿಟ್ರಲ್ಲ
4: ಅಂತ ಹೇಳ್ಬಿಟ್ಟು
3: ಕೆಡಿಸಿಬಿಟ್ರಲ್ಲ ಅಂತ. ಯಾರಿಗಾರು ನಂಗೆ ರಕ್ತ ಕುದಿಯುತ್ತಾ ಇಲ್ಲ, ನಾನು ಹಂಗೆ ತಡುಕಾಯಿಲ್ಲ. ಇವರಿಗೆ ಎಂತ ಹೇಳುದು ಅಂತ ನಂಗೆ ಗೊತ್ತಾಗಿದೆ. ನಾನು ಕಂಡೆ ಹೀಗೆ ಅವ್ರನ್ನ ತೆವಡ್ಕಂತ ರೇಗೆಂಡೆ, ಒಂದೇ ಶಬ್ದ ತೆವಡ್ಕಂತ ರೇಗೆಂಡೆ. ಆ ಪಾಪ ಮನುಷ್ಯ ಆಚೆ ಕಂಡು ಈಚೆ ಕಂಡು ಆಚೆ ಇದ್ದವ್ರ ಹತ್ರ ಈಚೆ ಹೋದ್ರೆ ಹೆಬ್ಬಾರ್ ಎಂತ ಹೇಳದ್ ಹೆಬ್ಬಾರ್ ಎಂತ ಹೇಳದ್ ಹೆಬ್ಬಾರ್ ಎಂತ ಹೇಳದ್ ನಾನು ಹೆಬ್ಬಾರ್ ಎಂತ ಹೇಳಿದಂತ ಅರ್ಥ ಆಯ್ಕಾರ ನೀವು ಕುಂದಾ ಪ್ರಕರಣ ಕಲ್ತ್ಕೊಬರ್ಕ ಅಲ್ಲಿವರೆ ನಿಮ್ಗೆ ಅರ್ಥ ಆಗ್ತಿಲ್ಲ ಹೋಯ್ನಾತ್ಲ ಎಂತ. ಅಷ್ಟು ಪವರ್ಫುಲ್, ಅಷ್ಟು ಜೋರ್, ಅಷ್ಟು ಶಕ್ತಿ ಇದ್ದ ಭಾಷೆ ನಮ್ಮ ಕುಂದಾಪುರ ಕನ್ನಡ. ನಿಮಗೆ ತೆವಡ್ಕಂತ್ರಿ ಶಬ್ದದ ಸ್ಪೆಲ್ಲಿಂಗ್ ಬರ್ಗ್ ಗೊತ್ತಿತ್ತ ಕೇಳ, ಸ್ಪೆಲ್ಲಿಂಗ್ ಬರ್ಗ್ ಗೊತ್ತಿಲ್ಲ ತೆವಡ್ಕಂತ್ರಿ ಅಂತೇಳಿ. ಅಷ್ಟು ಖುಷಿ, ಅಷ್ಟು ಜೋರ್ ಇತ್ತು ನಮ್ಮ ಶಬ್ದ. ಆ ನಮ್ಮನೆಯ ಶಬ್ದ ಭಂಡಾರ ಕುಂದಾಪುರ ಕನ್ನಡಕ್ಕೆ ಇತ್ತು, ಮತ್ತೆ ಎಲ್ಲಿ ಇದಕ್ಕೆ ಸಾಧ್ಯವೇ ಇಲ್ಲ. ಅದೇ ನಾನು ಹೇಳುದು, ನಮ್ಮ ಕನ್ನಡವೂ ಹಾಗೆ, ಕನ್ನಡದಷ್ಟು ಒಂದು ಧ್ವನಿಪೂರ್ಣವಾದಂಥ ಭಾಷೆ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳುದು. ಕಾಗೆ ಕಾ ಕಾ ಅಂತ ಕೂಗ್ತದೆ, ದನ ಅಂಬ ಅಂತ ಹೇಳ್ತದೆ, ನಾಯಿ ಬೌ ಬೌ ಅಂತ ಹೇಳಿ ಕೂಗ್ತದೆ, ಎಂತ ಪ್ರತಿಯೊಂದಕ್ಕೂ ಧ್ವನಿ. ನೀರು ಜುಳು ಜುಳು ಜುಳು ಜುಳು ಅಂತ ಹರಿತದೆ, ಮಳೆ ಧೋ ಅಂತ ಸುರಿತದೆ, ಗಂಟೆ ಡಣ ಡಣ ಡಣ ಗಂಟೆ ಬರೆಸುವಂಥದ್ದು, ಶಂಖ ಭೋ ಅಂತ ಶಂಖ ಊದುವಂಥದ್ದು, ಯಾವುದಕ್ಕೆ ಧ್ವನಿ ಇಲ್ಲ. ಕಮ ಇಂಗ್ಲೀಷಿಗಿತ್ತ, ಇಂಗ್ಲೀಷಿಗೆ ಹೇಳಿ ಕಮ ಇಷ್ಟಪಡ ಧ್ವನಿ ಎಲ್ಲಿ ಇಲ್ಲ. ಇಂಗ್ಲೀಷ್ ದೊಡ್ಡ ಕೋಲಲ್ಲ, ಇಂಗ್ಲೀಷ್ ದೊಡ್ಡ ಕೋಲಲ್ಲ, ಇಂಗ್ಲೀಷ್ ನಂತರ ಬಂದದ್ದು, ಕನ್ನಡ ಮುಂಚೆ.

0: ಅದರಲ್ಲಿ ಕುಂದಾಪುರ ಕನ್ನಡ ಎನ್ನುವಂಥದ್ದು ಆಡು ಭಾಷೆ, ನಾಡು ಭಾಷೆ, ಅದು ನುಡಿ ಎನ್ನುವಂಥದ್ದು ನಮ್ಮ ಶಕ್ತಿ. ಅದು ಕುಂದಾಪುರ ಕನ್ನಡದ ಶಕ್ತಿ, ಅದನ್ನು ನಾವು ಬೆಳೆಸ್ಕು, ಅದನ್ನು ನಾವು ಉಳಿಸ್ಕು. ಹಾಗಾಗಿ ನಾನು ಪದ್ಯ ಬರೆದಿತ್ತಲ್ಲ, ಅಷ್ಟು ಆಗ್ಲೇ ಕಾಲದಲ್ಲೇ ನಾನು ಪದ್ಯ ಬರೆದೆ. ಮಾತ್ರ ಅಲ್ಲ, ಭಾಷಣಗಳಲ್ಲಿ ವೇದಿಕೆ ಮೇಲೆ ನಾನು ಕನ್ನಡ ಕುಂದಾಪುರ ಕನ್ನಡ ಸರಾಗ ಮಾತಾಡೋಕೆ ಶುರು ಮಾಡಿದೆ. ಇವತ್ತು ಕುಂದಾಪುರ ಕನ್ನಡದ ಅಧ್ವರ್ಯು ಅಂತ ಹೇಳಿಸ್ಕೊಳ್ತಕ್ಕಂಥ ಎಷ್ಟೋ ಜನಕ್ಕೆ ವೇದಿಕೆ ಮೇಲೆ ಮಾತಾಡೋಕೆ ಬತ್ತಿಲ್ಲ.
1: ಇದು ಮಾತ್ರ ಸತ್ಯ.
0: ಸತ್ಯ. ಅವರು ಕುಂದಾಪುರ ಕನ್ನಡದ ಕಾರ್ಯಕ್ರಮಕ್ಕೆ ಬಪ್ಪದು ಮ್ಯಾಲ ಹೋಗಿ ನಂಗೆ ಕುಂದಾಪುರ ಕನ್ನಡ ಮಾತಾಡೋಕೆ ಬತ್ತಿಲ್ಲ ಅಂತ ಹೇಳಿ ಮಹನೀಯರೇ ಮತ್ತು ಮಹಿಳೆಯರೇ ಅಂತ ಹೇಳಿ ಶುರು ಮಾಡುದು ಪುಸ್ತಕದ ಕನ್ನಡ,
1: ನಿಜ
0: ಸಾಹಿತ್ಯದ ಕನ್ನಡ. ನಂಗೆ ಬೇಜಾರಾಗ್ತದೆ, ಯಾಕೆ ಮಾತಾಡೋಕೆ ಆಗ್ತಿಲ್ಲ, ಯಾಕೆ ಪ್ರಯತ್ನ ಮಾಡುತ್ತಿಲ್ಲ. ಪ್ರಯತ್ನ ಮಾಡ್ಕ, ಈಗ ಎಷ್ಟು ಮಂದಿ ಮಾಡ್ತರು, ಈಗ ಎಷ್ಟೋ ಪತ್ರಿಕೆಗಳಲ್ಲಿ ಲೇಖನ ಎಲ್ಲ ಬರುತ್ತೆ. ಇವತ್ತು ಈ ಸಲ ಸುಧಾದಲ್ಲಿ ಕಮಲಶಿಲೆ ಹಬ್ಬದ ಬಗ್ಗೆ ಒಂದು ಲೇಖನ ಕುಂದಾಪುರ ಕನ್ನಡದ ಬಂದಿತ್ತು, ನಂಗೆ ಭಾರಿ ಖುಷಿ ಆಯ್ತು. ಹಂಗೆ ಮಾಡ್ಕ, ಆ ರೀತಿ ಮಾಡ್ರೆ ಮಾತ್ರ ನಮ್ಮ ಭಾಷೆ ಉಳಿತು ಮತ್ತೆ ಬೆಳೀತು. ಅಷ್ಟು ಶಬ್ದಗಳು ನಮ್ಮ ಬಳಕೆಯಲ್ಲಿತ್ತು. ಇವರದ್ದು ಪುಸ್ತಕ ಇತ್ತಲ್ಲ, ಇವರ ಅಪ್ಪಯ್ಯನ ಆಸ್ತಿಕತೆ ಅಂತೇಳಿ ಇಷ್ಟಪ್ಪ ಪುಸ್ತಕ, ನೀವು ಅದು ಕಾಡ್ಕ. ಕುಂದಾಪುರ ಕನ್ನಡ ಒಂದು ಓತಸ್ರೋತವಾಗಿ ಹರಿವಿಕೆ ಇರತಕ್ಕಂತ ಒಂದು ಕಾದಂಬರಿ ಇದ್ರೆ ಅದು ಅಪ್ಪಯ್ಯನ ಆಸ್ತಿಕತೆ.
1: ಅದು ನಮ್ದು ಉಪ ಇದ್ರದ್ದು.
0: ಹೌದು
1: ಅಲ್ಲ.
0: ಹೌದೌದು, ಅಷ್ಟು ಒಳ್ಳೆ ಪುಸ್ತಕ ನಾನು ನೋಡ್ಲಿಲ್ಲಪ್ಪ ಯಾವುದಲ್ಲ. ಮರಳಿ ಮಣ್ಣಿಗೆ ಕಾರಂತರದ್ದು ಬಹಳ ಪ್ರಸಿದ್ಧ, ಅದು ಮಣ್ಣಿನ ಕತೆ. ಕುಂದಾಪುರ ಕನ್ನಡ ಇಲ್ಲ. ಆದ್ರೆ ಇದರಲ್ಲಿ ಯಾರಿಗೂ ಯಾರನ್ನು ಹೊಲಿಸ್ತಕ್ಕಂತ ರೀತಿಯ ಕುಂದಾಪುರ ಕನ್ನಡ ಇತ್ತು. ನಂಗೆ ಎಷ್ಟೋ ಶಬ್ದ ಅರ್ಥ ಇರಲಿಲ್ಲ. ಆ ನಮನೆ ಹೇರಳವಾದಂತಹ ಕುಂದಾಪುರ ಕನ್ನಡ ಪದಗಳನ್ನು ಬಳಸಿದ್ದಾರೆ ಉಪಾಧ್ಯರು. ಎಂತ ಅದ್ಭುತ ಗೊತ್ತುಂಟ, ಹಾಂಗಿರ್ಕಂತ ಹೇಳು ನಾನು ಒಂದು ಪುಸ್ತಕ ಕುಂದಾಪುರ ಕನ್ನಡದವರು ತಮ್ಮ ಗ್ರಂಥಗಳಲ್ಲಿ ಅದನ್ನು ಬರೀಕಂತ ಹೇಳುವಂತ ನನ್ನ ಕತೆಗಳಲ್ಲಿ ನಾನು ಕುಂದಾಪುರ ಕನ್ನಡ ಬಳಸಿದ್ದೆ. ನಾನು ಕತೆ ಪುಸ್ತಕ,
1: ನಾನು ಅದೇ ನಿಮ್ ಕತೆ ಪುಸ್ತಕ ಓದೋ ಕಂಡೆ. ನಮ್ಮ ಮಾಬುಕಳ ಹೊಳೆ ದೋಣಿ ದೋಡಿಸೋ ಅದೊಂದು ಸೀನ್ ಇತ್ತಲ್ಲ, ದೋಣಿ
0: ದಾಟದ್ರಾಗ ಕುಂದಾಪುರ ಕನ್ನಡ ಇತ್ತು. ರುಕ್ಮಿಣಿ ಪ್ರಸಂಗ ಅಂತ ಹೇಳಿ ಒಂದು ಕತೆ ಇತ್ತು, ಅದರಲ್ಲಿ ಕುಂದಾಪುರ ಕನ್ನಡ. ನಾನು ಆದಷ್ಟು ಮಟ್ಟಿಗೆ ಅಲ್ಲಲ್ಲಿ ಕುಂದಾಪುರ ಕನ್ನಡನ ಭಾಷೆಯನ್ನ ಅಲ್ಲಲ್ಲಿ ಕತೆಗಳಲ್ಲೂ ಕೂಡ ಬಳಸಿದ್ದೆ, ಕವನ ಪದ್ಯಗಳಲ್ಲೂ ಬಳಸಿದ್ದೆ, ಭಾಷಣಗಳಲ್ಲಂತೂ ಬಳಸ್ತಾ ಬಂದಿದ್ದೆ. ಚಿಕಾಗೋದಲ್ಲಿ ಜಯಬೇರಿ ಕುಂದಾಪುರ ಕನ್ನಡ ಹೊಡೆದಿತ್ತು ಅಂತ ಹೇಳಕ್ಕೆ ನಂಗೆ ಭಾಳ ಸಂತೋಷ ಆಯ್ತು. ಹೀಗೆ ನಮ್ಮ ಕುಂದಾಪುರ ಕನ್ನಡ ಪಯಣ ಸಾಗ್ತಾ ಇತ್ತು. ಅದನ್ನು ಜನ ನೆನಪಿಟ್ಕೊಂಡಿದ್ದಾರೆ. ಆ ಟೈಮಲ್ಲಿ ಯಾರೂ ಮಾತಾಡದಿದ್ದಂಥ ಕಾಲದಲ್ಲಿ ಹೆಬ್ಬಾರ್ ಕುಂದಾಪುರ ಕನ್ನಡವನ್ನು ಗಟ್ಟಿ ಮಾಡಿ ಮಾತಾಡ್ರಲ್ಲೇ ಅಂಥೇಳಿ ಅವರ ಎದೆಗಾರಿಕೆಗೆ ಮೆಚ್ಚುತ್ತೆ ಅಂತ ಹೇಳೋರು ಇದ್ರು. ಇದೆಲ್ಲ ಎದೆ ಹೊಯ್ಲ ಅಂತ ಹೇಳ್ತಾರಲ್ಲ, ಹಾಗೆ ಎದೆ ಹೊಯ್ಲೆ. ಅದಕ್ಕೂ ಧೈರ್ಯ ಬೇಕಾಗ್ತದೆ, ಯಾಕಂದ್ರೆ ಜನ ತಕ್ಕಂತರ ಇಲ್ಲ ಅಂತ ಒಂದು ಅನುಮಾನ ಇರುತ್ತೆ. ಆದರೆ ತಕ್ಕಂಡದಿತ್ತಲ್ಲ, ಅದು ನನಗೆ ಅಷ್ಟು ಸಂತೋಷ ಸಂಭ್ರಮ ತಂದಿತ್ತು. ಯಾಕಂದರೆ ಚಪ್ಪಾಳೆ ಚಪ್ಪಾಳೆ ಕುಂದಾಪುರ ಕನ್ನಡ ಮಾತಾಡಿಕೊಳ್ಳೇ ಚಪ್ಪಾಳೆ. ಅಯ್ಯೋ ಆ ನಮನೆ, ನಾನು ಆ ಪದ್ಯ ಹೇಳಿದಲ್ಲ, ಒಂದೊಂದು ಲೈನಿಗೂ ಕೂಡ ಚಪ್ಪಾಳೆ ಬರ್ತಿತ್ತು ಆ ಸಮಯದಲ್ಲಿ.
1: ಈಗ ನೀವು ಕುಂದಾಪುರದಲ್ಲೇ ಹುಟ್ಟಿದವರು, ಕುಂದಾಪುರದಲ್ಲೇ ಬೆಳೆದವರು, ಕುಂದಾಪುರದ ಉದ್ದ ಅಗಲ ಆಳ, ಈಗ ಕುಂದಾಪುರದ ನಮ್ಮ ಪ್ಯಾಟಿಯೇ ತಕೊಂಡ್ರು ಕೂಡ ಅದ್ರ ಆಳ, ಅಲ್ಲಿ ಯಾವ ಮರ ಎಲ್ಲಿದ್ದಿತ್ತು, ಈಗ ಯಾವ ಮರ ಹೋ ಯಾವ ಬಿಲ್ಡಿಂಗ್ ಬಂದಿತ್ತು, ಪ್ರತಿಯೊಂದು ಡೀಟೇಲ್ಸ್ ನಿಮ್ಮ ಹತ್ರ ಇತ್ತು. ಸೊ ನಿಮ್ಗೀಗ ಈಗ 86 ವರ್ಷ ಸರ್?
0: 85 ಆಗಿ 86ಕ್ಕೆ ಪಾದಾರ್ಪಣೆ ನವೆಂಬರ್ 2ಕ್ಕೆ.
1: ನವೆಂಬರ್ 2ಕ್ಕೆ. ಸೊ ಇಷ್ಟು ವರ್ಷ ಈ ಭೂಮಿ ಮೇಲೆ ಅಂದ್ರೆ ಈ ಕುಂದಾಪುರದ ಬಾಳಿ ಬದುಕಿದ್ ನಿಮ್ಗೆ, ಆ ಕುಂದಾಪುರ ಆಗಳಿಕ್ ನೀವು ಶಾನಕಿಪ್ಪತ್ತಿಗೆ ಇದ್ದದ್ದು, ಈಗಳಿಕ್ಕೆ ಕುಂದಾಪುರ ಏನ್ ತುಂಬಾ ಡಿಫ್ರೆನ್ಸ್, ನಮ್ಮ ಭಾಷೆಯಲ್ಲಿ ಡಿಫ್ರೆನ್ಸ್ ಎಂತೆಲ್ಲ ಕಾಣುತ್ತೆ ಸರ್ ನಿಮ್ಗೆ?
0: ಈಗ ತುಂಬಾ ವ್ಯತ್ಯಾಸ ಉಂಟು. ಅಂದ್ರೆ ನಮ್ಮ ನಾವು ಸಣ್ಣದೀಪ್ ಸನಿಗೆ ಇದ್ದಂತ ಜೀವನ ಕ್ರಮ ಇತ್ತಲ್ಲ, ಆ ಜೀವನ ಕ್ರಮವೇ ಬೇರೆ. ಮತ್ತೆ ಆಗೆಲ್ಲ ಸಾಯಂಕಾಲ ಆದ ನಂತರ ಇಡೀ ಕಪ್ಪಾಗಿ ಹೋಗ್ತಿತ್ತು, ನಮ್ಮ ಇಡೀ ಕುಂದಾಪುರ ಪ್ಯಾಟಿ ಅನ್ನುವಂಥದ್ದು ಕಪ್ಪಾಗಿ ಹೋಗ್ತಿತ್ತು. ಒಬ್ಬ ಮಂಗಳ ಅಂತ ಹೇಳಿ ಒಬ್ಬ ಇದ್ದ, ಅವ ಪಂಚಾಯತ್ ಬೋರ್ಡ್ನ ಒಂದು ಕೆಲಸದವ. ಅವನ ಸೈಕಲ್ ಮೇಲೆ ಒಂದು ಏಣಿ ಇಟ್ಕೊಂಡು ಒಂದು ಡಬ್ಬಿ ಚಿಮಣೆಣ್ಣೆ ಹಿಡ್ಕೊಂಡು ಬತ್ತಿದ. ಬಂದು ಅಲ್ಲಲ್ಲಲ್ಲಿ ದೀಪದ ಸ್ತಂಭ ಅಂದ್ರೆ ದೀಪದ ಕಂಬ ಇರ್ತಿತ್ತು, ಆ ಏಣಿ ಇಟ್ಟು ಕಂಬ ಹತ್ತ. ಕಂಬ ಹತ್ತಿ ಆ ಕನ್ನಡಿ ಡಬ್ಬಿ ಮೇಲೆ ಅದರದ್ದು ಬಾಗಿಲು ತೆಗೆದು ಅದಕ್ಕೆ ಚಿಮಣೆಣ್ಣೆ ಹಾಕಿ ಬತ್ತಿ ಸ್ವಲ್ಪ ದೊಡ್ಡದು ಮಾಡಿ ದೀಪ ಹಚ್ಚಿ ಹೋತ. ಅವನು ಹೋಗಿ ಅರ್ಧ ಗಂಟೆಗೆ ದೀಪ ಹರಿ ಹೊತ್ತು, ಆಸಕ್ತಿ ಬೇರೆ. ಆದರೆ ಅಲ್ಲಲ್ಲಲ್ಲಿ ಇದ್ದ ಕಂಬಕ್ಕೆಲ್ಲ ದೀಪ ಹಾಕಿ ಹೋಗ್ತಿದ್ದ ಮಂಗಳ ಅಂತ ಹೇಳಿ, ನಂಗೆ ಇವತ್ತಿಗೆ ನೆನಪಿತ್ತು. ಆದರೆ ರಾತ್ರಿ 12 ಗಂಟೆ ಮೇಲೆ ಒಂದು ಚೂರು ಅಲ್ಲಿ
1: ಬೆಳಕಿಲ್ಲ,
0: ಕಪ್ಪು ಕತ್ತಲೆ ಅಂದರೆ ಅಷ್ಟು ಕಾರ್ಗತ್ತಲೆ. ನಮ್ಮ ಶಿವರಾಮಕಾಂತ ಶೋಮನ್ ದುಡಿಗೆ ಬರೆದಾಗೆ ಕಪ್ಪು ಅಂದರೆ ಕಪ್ಪು, ಕತ್ತಲೆ ಅಂದರೆ ಕತ್ತಲೆ ಅಂತ ಹೇಳಿ ಕಣ್ಣಿಗೆ ಕಣ್ಣು ತಾಗಿಸಿದ್ರು ಕಾಣದಷ್ಟು ಕತ್ತಲೆ ಅಂತ ಬರ್ತಿದ್ರು ಶಿವರಾಮಕಾಂತ ಶೋಮನ್ ದುಡಿಲಿ. ಆ ರೀತಿ ರೀತಿಯಲ್ಲಿ ನಮ್ಮ ಕುಂದಾಪುರ ಇದ್ದಿತ್ತು. ಆದ್ರೂ ಕೂಡ ಕುಂದಾಪುರದ ದೊಡ್ಡ ದೊಡ್ಡ ಮನುಷ್ಯರಲ್ಲ, ನಾನು ಆಗ ಬರೋದಲ್ಲ, ಅವರೆಲ್ಲ ರಸಿಕತೆಯಿಂದ ಅಲ್ಲಿ ಹೋಗ್ತಿದ್ರು ಮಾರರೆ, ಇಲ್ಲಿ ಹೋಗ್ತಿದ್ರು ಮಾರರೆ ಅಂತ ಹೇಳುವಾಗ, ಆಗ ನಾನು ಬತ್ತಿ

0: ಅದಿದೆ. ಏನಂದ್ರೆ ಈ ಇದೇ ರೀತಿಯ ಕತೆ, ಆ ಮಂಗಳನ ಕತೆ ಇತ್ತಲ್ಲ, ದೀಪ ಹಚ್ಚುತ್ತಾ ಇದ್ದ ಅಂತೇಳಿ ಅದನ್ನ ಕತೆ ಹಾಕಿದೆ. ನಾಸಣದ ಇಪ್ಪತ್ತಿಗೆ ಸಾಯಂಕಾಲ ಆಯ್ತಂದ್ರೆ ಕುಂದಾಪುರ ಇಡೀ ಕಪ್ಪ ಅತ್ತಿತ್ತು. ಓ ಅಲ್ಲೊಂದು ಇಲ್ಲೊಂದು ಮಿಣಕ್ ಮಿಣಕ್ ಅಂತಿತ್ತು. ಕಂಬದ ಮೇಲೆ ಪಂಚಾಯತ್ನ ಬೆಳಕಿದ್ದಿತ್ತು. ಸೈಕಲ್ ಮೇಲೆ ಒಂದು ಏಣಿ, ಒಂದು ಡಬ್ಬಿ ತುಂಬ ಎಣ್ಣಿ ಹಾಯ್ಕೊಂಡು ಒಂದು ಮನುಷ್ಯ ಬರ್ಪುದಿತ್ತು. ಒಂದೊಂದೇ ಕಂಬಕ್ಕೆ ಏಣಿ ಇಟ್ಕೊಂಡು ಹತ್ತಿ ಎಣ್ಣೆ ಹಾಕಿ ದೀಪ ಹಚ್ಚುದಿತ್ತು. ಒಂದಿಷ್ಟು ಹೊತ್ತು ಈ ದೀಪ ಉರಿತಿದ್ದಿತ್ತು. ಕತ್ಲಾದ್ಮೇಲೆ ಕುಂದಾಪುರ ಸತ್ತಂಗಿತ್ತು. ಯಾರ್ಯಾರು ಎಲ್ಲೆಲ್ಲಿಗೆ ಕತ್ಲಾದ್ಮೇಲೆ ಹೋಗ್ತಿದ್ರೋ ಒಂದಾದ್ರೂ ನಮಗೆಲ್ಲ ಕಾಣ್ತಿರ್ಲಿಲ್ಲ. ಆದ್ರೂ ದೊಡ್ಡ ದೊಡ್ಡವರು, ಓ ಅವರು, ಓ ಇವರು, ಓ ಅವಳನ್ನ ಇಟ್ಕೊಂಡಿರು ಅಂತಿದ್ರಲ್ಲ. ಈಗಂತೂ ಕುಂದಾಪುರ ಬೆಳಕಾಯ್ತಲೆ, ಕತ್ಲೆಲ್ಲ ಹೋಯ್ತು, ಈಗ ಹಗಲಾಯ್ತಲೆ. ಈಗೆಲ್ಲ ದೊಡ್ಡವರು ಎಲ್ಲಿ ಹೋತ್ರೋ, ಏನ್ ಕತಿಯೋ, ಯಾರನ್ನ ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ, ಯಾರನ್ನ ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ, ಗೊತ್ತಿಲ್ಲ ಮಾರಾರೆ ನಂಗೆ ಗೊತ್ತಿಲ್ಲ, ಕುಂದಾಪುರಕ್ಕೆ ಏನಾಯ್ತೋ ನಂಗೆ ಗೊತ್ತಿಲ್ಲ ಅಂಥೇಳಿ. ಇದು ಆಗಿನ ಕಾಲದ ಕುಂದಾಪುರದ ರಾತ್ರಿಯ ಸ್ಥಿತಿ. ಒಂದೊಂದು ಅಂಗಡಿ ಕಾಣಕ್ಕೆ ವೆಂಕಟರಮಣನ ಅಂಗಡಿ ಅಂತ ಇಲ್ಲಿ ಇತ್ತು, ಒಂದು ಸಣ್ಣ ಅಂಗಡಿ, ಎಷ್ಟು ಗೂಡ ಅಂಗಡಿ. ಅವ ಅದ್ರಾಗ ಮುದ್ಕೊಂಡು ಕೂತ್ಕೊಂಬುದು, ಅದ್ರಾಗ ನಾವು ಹೋಗಿ ಪೆಪ್ಪರ್ ಮಿಂಟ್ ತಕೊಂಬುದು, ಅದ್ರ ಮೇಲೆ ಲಿಂಬೆ ಹಣ್ಣು ತಗೊಂಡ್ಬಪ್ಪದು. ಇಲ್ದಿದ್ದ ಸಾಮಾನು ಇಲ್ಲ. ಆ ನಮ್ಮನೆ ಸಣ್ಣ ಸಣ್ಣ ಅಂಗಡಿ, ಸೈಕಲ್ ಅಂಗಡಿ, ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಸಣ್ಣ ಸೈಕಲ್ ತಗೊಂಡು ನಾವು ತೆಲುಕೆ ನರಿಬೇಡಕ್ಕೆ ಹೋಗೋದು. ನರಿಬೇಡದ ಮೇಲಿಂದ ಕೆಳಗೆ ಸೈಕಲ್ ತಗೊಂಡು ಇಳುವುದು, ಅಲ್ಲಿ ಬೀಳುದು. ಅದು ಈಗ ಎಣಿಸ್ಕೊಂಡ್ರೆ ಆ ಸೈಕಲ್ನ ಎಣ್ಣೆದ ಪರಿಮಳ ನನ್ನ ಮುಗಿಗೆ ಹೊಡಿತೀಗ. ಆಗಿನ ಕಾಲದ ಒಂದು ಅಭ್ಯಾಸದ ಅದು ನಮ್ಮ ಕಣ್ಣಿಗೆ ಮುಗಿಗೆ ಈಗ ಹೊಡಿತೀಗ. ಆಗ ಒಂದು ಆಣೆ ಕೊಟ್ರೆ ಒಂದು ಗಂಟೆ, ಒಂದು ಅರ್ಧ ಆಣೆ ಕೊಟ್ಟರೆ ಅರ್ಧ ಗಂಟೆ ಬಾಡಿಗೆ, ಬಾಡಿಗೆ ಸೈಕಲ್ ಅಷ್ಟೆಲ್ಲ. ನಾವು ಶಾಲೆಗೆ ಹೋದ್ರೆ ಹಾಗೆ ಒಂದನೇ ಕ್ಲಾಸಿಗೆ ಒಂದಾಣೆ, ಎರಡನೇ ಕ್ಲಾಸಿಗೆ ಎರಡು ಅಣೆ, ಮೂರನೇ ಕ್ಲಾಸಿಗೆ ಮೂರು ಅಣೆ, ನಾಲ್ಕನೇ ಕ್ಲಾಸಿಗೆ ನಾಲ್ಕು ಅಣೆ, ಐದನೇ ಕ್ಲಾಸಿಗೆ ಐದು ಅಣೆ.
1: ಫೀಸ್
0: ಆಗಿಲ್ಲ, ಆ ರೀತಿಯಲ್ಲಿ ನಡೆಯುದು. ಆಗ ಒಂದು ಓಲಿ ಕೊಡೆ ಹಿಡ್ಕೊಂಡು ನಾವು ಶಾಲೆಗೆ ಹೋಗುದು, ಓಲಿ ಕೊಡೆ. ಆ ಓಲಿ ಕೊಡೆ ಹಿಡ್ಕೊಂಡು ಶಾಲೆಗೆ ಹೋದ್ರೆ ಓಲಿ ಕಡೆ ಹಿಡಿದು ಶಾಲೆ ಹೊರಗಿನ ಗೋಡಿ ತಾಯಿಸಿ ಹಿಡ್ಕು ಸಾಂಚಿ ಇಡು. ಅಲ್ಲಿ ನಾವು ಒಳಗೆ ಕೂತ್ಕೊಂಡು, ಒಳಗೆ ಕೂತ್ಕೊಂಡ್ರೆ ಜೋರ್ ಗಾಳಿ ಬಂದ್ರೆ ಓಲಿ ಕೊಡೆ ಎಲ್ಲ ರೊಯ್ ರೊಯ್ ರೊಯ್ ರೊಯ್ ರೊಯ್ ರಸ್ತೆ ಮೇಲೆ ಓಡುದು, ರಸ್ತೆ ಹೋಯ್ತು. ನಾವು ಶಾಲೆ ಮಾಸ್ಟರ್ನ್ಗೆ ಅಂತಿಲ್ಲ, ಯಾರಿಗೆ ಅಂತಿಲ್ಲ, ಬಡ ಬಡ ಬಡ ಓಡುದು. ಆದ್ರೆ ಯಾವ್ದು
1: ಕೊಡೆಯಿಂದ
0: ಕೊಡೆಯಿಂದ ಓಡಿ ನಮ್ ನಮ್ ಕೊಡೆ ಹಿಡ್ಕೊಂಡ್ ಮಾಸ್ಟರ್ ಕಕ್ಕಾ ಬಿಕ್ಕಿ ಮಕ್ಕಳಿಲ್ಲ. ನಮ್ ಕೊಡೆ ಅಂತ ಗೊತ್ತಾಪ್ಗೆ ನಾವು ಎಂತ ಮಾಡ್ತಿತ್ತು. ಆಗೆಲ್ಲ ಡಾಮರ್ ಹತ್ತಿತ್ತು ಕೊಡೆಗೆ, ಹೊರಗಿಂದ ಹೊರಗಿಂದ ಡಾಮರ್ ಹತ್ತಿದ್ರೆ ಕೊಡಿ ಸ್ವಲ್ಪ ಬಾಳಿಕೆ ಬತ್ತಂದಳಿ, ಇಲ್ಲದೆ ಕೊಳಿತು ಬೇಗ. ಡಾಮರ್ ಹತ್ತಿರ ಕೊಳಿತಿಲ್ಲ ಓಲಿ ಕೊಡೆ. ಒಳಗೆ ಅದೇ ಡಾಮರ್ ಕಡ್ಡಿಯಿಂದ ನಾನು ಶಂಕರ ಅಂತ ಬರೀತಿದ್ದೆ ನನ್ನ ಹೆಸರು, ಮತ್ತೆ ಮಕ್ಕಳ ಹೆಸರು ಬರೀತಿ ಲೀಲಾ ಲಲಿತಾ. ನಾನು ದೊಡ್ಡ ಆರ್ಟಿಸ್ಟ್ ಆಗ, ಯಾಕಂದ್ರೆ ಅಲ್ಲ ಮಕ್ಕಳಿಗೆಲ್ಲ ಶಾಲೆಗೆ ಕೊಡಿ ಹೆಸರು ಬರ್ಕೊಡೋದು, ಶಂಕರಣ್ಣಯ್ಯ ನನ್ನ ಹೆಸರು ಬರ್ಕೊಡೋದು, ನನ್ನ ಹೆಸರು ಬರ್ಕೊಡೋದು, ಮಕ್ಕಳಲ್ಲಿ ಬರ್ಬೋದು, ಅವ್ರ ಒಂದು ಗಡ್ಡಿ ತಕೊಂಡು ಡಾಮರಿಗೆ ಅದ್ದಿ ಬರ್ಕೊಡೋದು. ಆದ್ರೆ ಆಗಿನ ಕಾಲದ ಕತೆ ಇಲ್ಲ. ಹಿಂಗ ಅಲ್ಲಿ ಹೋಗಿ ಶಾಲೆಗೆ ನೆಲದ ಕೂತ್ಕೊಂಬುದು, ಬೇಂದಿರ್ಲಿಲ್ಲ. ಅಯ್ಯೋ ಪುಕ್ಳಿ ಎಲ್ಲ ಮಣ್ಣು ಚಡ್ಡಿ ಎಲ್ಲ ಕೊಳೆ, ವಾರಕ್ಕೆ ಮೂರು ಚಡ್ಡಿ ಬೇಕತ್ತ ಅಂತ ಸಂದರ್ಭ. ಆ ನಮ್ಮನೆ ಒಂದು ಸ್ಥಿತಿ ಇದ್ದಿತ್ತು. ಈಗ ನಮ್ಮ ಒಳ್ಳೆ ಆಯ್ತು, ಆಸಕ್ತಿ ಬೇರೆ. ಆಗಿನ ಕಾಲದ ಒಂದು ಹಳೆ ಕತೆ. ಆದ್ರೆ ಅಷ್ಟು ಒಂದು ಚಂದ ಇತ್ತು ಶಾಲೆ. ನಮಗೆ ಇವತ್ತಿಗೂ ಒಂದು ಭಾವನಾತ್ಮಕ ಸಂಬಂಧ ಇತ್ತು ಆ ಶಾಲೆಗೆ, ಹಿಂದೂ ಶಾಲೆ ಅಂತೇಳಿ. ಇಲ್ಲಿ ನಮ್ಮ ಆಸ್ಪತ್ರೆಗೆ ಎದುರಿಗಿತ್ತಲ್ಲ, ಬಂಟ್ವಾಳ ರಘುನಾಥ ರಾಯರ ಹಿಂದೂ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೆಸರು ಅದರದ್ದು. ಎಂಥ ಒಂದು ಮಾಸ್ಟರ್ಗಳು, ಎಷ್ಟು ಒಳ್ಳೆಯ ಶಿಸ್ತು ಇದ್ದಿತ್ತು. ಮತ್ತೆ ಗೋಡೆ ಮೇಲೆ ಬರೆದಿತ್ತು ಏನು, ದೇವರ ಭಯವೇ ಜ್ಞಾನದ ಮೂಲ. ಎಲ್ಲರ ಕೇಂದ್ರಿಯ ನಮ್ಮ ಶಾಲೆಯಲ್ಲಿ ಆಗ ಬರೀ ದೇವರ ಭಯವೇ ಜ್ಞಾನದ ಮೂಲ, ಕಡೆಗೆ ಸತ್ಯಂ ವದ ಧರ್ಮಂ ಚರ. ಈಗೆಲ್ಲ ಎಲ್ಲಿತ್ತು, ಯಾವ ಶಾಲೆ ಎಲ್ಲಿತ್ತು? ಈಗೆಲ್ಲ ಒಂದು ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಶಾಲೆ ಕಟ್ತರು. ಇಂಥದ್ದು ಒಂದು ಒಂದು ಗೋಡೆ ಬರಹಿಲ್ಲ. ನಮಗೆಲ್ಲ ಅಚ್ಚಳಿದೆ ನಮ್ಮ ಮನಸ್ಸೊಳಗೆ ಅದು, ನಾವು ಈ ಸಂಸ್ಕೃತಿಯ ಬೇರ್ ಊರ್ ಕಾರಣ ಆ ರೀತಿಯ ಗೋಡೆ ಬರಹ, ಆ ರೀತಿ ಆಗಿನ ಕಾಲದ ಕುಂದಾಪುರ ಹಾಂಗಿತ್ತು. ಇಲ್ಲೇ ನಿಮ್ಮ ವೃಂದಾವನ ಹೋಟೆಲ್ ಹತ್ರ ದೊಡ್ಡ ಹೊಂಡ, ಅದು ಈ ಗಾಡಿ ಎಲ್ಲ ನಿಲ್ಲುವಂತ ಜಾಗ ಇತ್ತು. ನಾಟಕ ಕಂಪನಿ ಎಲ್ಲ ಬಪ್ಪದ ಅಲ್ಲಿಗೆ ಎಲ್ಲ ನಾಟಕ, ಗುಬ್ಬಿ ವೀರಣ್ಣನ ನಾಟಕ ಸಮೇತ ಅಲ್ಲಿ ಪ್ರದರ್ಶನ ಆಗ್ತಿತ್ತು. ಎಂತೆಂತ ದೊಡ್ಡ ಅಭಿನಯಕಾರರು ಆಕ್ಟರ್ ಎಲ್ಲ ಬರ್ತಿತ್ತು. ಕುಂದಾಪುರದವರೇ ಕೆಲವರೆಲ್ಲ ಒಳ್ಳೊಳ್ಳೆ ಆಕ್ಟರ್ ಇದ್ದಿದ್ರು ಅಲ್ಲಿ, ಅಲ್ಲಿ ನಾಟಕ ಎಲ್ಲ ಆಗ್ತಾ ಇದ್ದಿತ್ತು. ನಂತರ ಗಾಡಿ ಬೇಡ ಅಂತೇಳಿ ಯಾರು ಏನು ಅಜಂತ ಪ್ರಶ್ನೆ ಎದುರಿಗೆ, ಈಗ ಬಸ್ ಸ್ಟ್ಯಾಂಡ್ ಬಂದಿತ್ತಲ್ಲ, ಈಗ ಬಸ್ ಸ್ಟ್ಯಾಂಡ್ ಅಲ್ಲ ಅದು, ಈಗ ಐ ಸಿ ಐ ಸಿ ಬ್ಯಾಂಕ್ ಕಟ್ಟಡ ಇತ್ತಲ್ಲ ಅದು ಮುಂಚೆ ಖಾಲಿ ಜಾಗ, ಅದು ಬಸ್ ಸ್ಟ್ಯಾಂಡ್, ಹಳಿ ಬಸ್ ಸ್ಟ್ಯಾಂಡ್. ಅಲ್ಲಿ ಗಾಡಿ ಬೇಡ, ಗಾಡಿ ಬೇಡ ಅಂದ್ರೆ ಸಂತಿ ಪಾಪ ಗಾಡಿ ಎಲ್ಲ ನಿಲ್ಲುದೇ ಅಲ್ಲಿ. ನಮಗೆ ಗಮ್ಮತ್ ಅಂತ ಹೇಳಿದ್ರೆ ಸಂತಿ ಪಾಪ ಗಾಡಿ ನಿಲ್ಲುವ ಜೊತೆಗೆ ಆ ಗಾಡಿ ಎತ್ತಿಗಳನ್ನ ಅಡ್ಡ ಹಾಕಿ ಮಲಸಿ ಅದರ ಲಾಳ ಕೆತ್ತುದು ಉಂಟಲ್ಲ ಅದು ಕಾಮಕ್ಕೆ ನಾವು ಹೋಗ್ಬೋದು. ಎತ್ತುಗಳನ್ನ ಕೆಳಹಾಕಿ ನಾಲ್ಕು ಕಾಲನ್ನ ಹಗ್ಗ ಹಾಕಿ ಕಟ್ಟಿ ಆ ಲಾಳ ಎಲ್ಲ ಕೆತ್ತುದು ಇತ್ತಲ್ಲ, ಅದಕ್ಕೆ ಒಂದು ಜನ ಬರ್ತಿತ್ತು, ಅವ್ರಿಗೆಲ್ಲ ದುಡ್ಡು ಆಗ ಬಂತೆ ಸಮಯ. ಆ ಲಾಳ ಕೆತ್ತುದು ಮತ್ತೆ ಮೊಳೆ ಹಾಕಿ ಲಾಳ ಹೊಡೆಯುದು, ಅದಕ್ಕೆ ಗೊರಸುಗಳಿಂದ ಕೆತ್ತುದು ಲಾಳ ಹೊಡೆಯುದು, ಗೊರಸು ಕೆತ್ತುವಂತ ಕೆಲಸ ಇತ್ತಲ್ಲ, ಅದ್ಭುತ. ಅದನ್ನ ನೋಡುವಂತದ್ದು
1: ನೀವೆಲ್ಲ ಅದನ್ನ
0: ಅದನ್ನ ಕಾಮಕ ಹೋಗ್ತಿತ್ತು ಈ ಗಾಡಿ ಬೇಣಕ್ಕೆ. ಅದಲ್ಲದೆ ನಮ್ಮ ಕೋರ್ಟ್ ಇತ್ತಲ್ಲ, ಕೋರ್ಟಿನ ಎದುರುಗಡೆ ದೊಡ್ಡ ಒಂದು ವಿಶಾಲವಾದಂತ ಜಾಗ. ಆಗ ಇವರು ಅಲ್ಲಿ ಗಾಡಿ ಬೇಣ, ಸಂತೆಯ ಗಾಡಿ ಎಲ್ಲ ಬಪ್ಪದ ಅಲ್ಲಿಗೆ, ಸಂತೆ ಗಾಡಿ ಎಲ್ಲ ಅಲ್ಲಿ ಗಾಡಿ ಅವರಿಗೆಲ್ಲ ನೆರಳು ಆಯ್ಕಂತೇಳಿ ಶ್ರೀರಾಮಕಾಂತರ ಅಣ್ಣ ರಾಮಕೃಷ್ಣ ಕೇಳ್ಕಂತ ಮರ ನೆಟ್ಟಿದ್ರು, ಅಷ್ಟು ಮರ ನೆಟ್ಟಿದ್ರು ಅಲ್ಲಿ ನೆರಳು ಬೇಕಂತೇಳಿ. ಅಲ್ಲಿ ಗಮ್ಮತ್ ಗದೀತ, ಅಲ್ಲಿ ಗಾಡಿ ಎಲ್ಲ ಗಾಡಿ ಬೇಣದ ಗಾಡಿ ಬಂದಾಗ ಬಪ್ಪದೆಲ್ಲ ಹುಡುಗ ಹುಡುಗಿರು ಒಂದೊಂದು ಬಾಲ್ದಿ ಹಿಡ್ಕೊಂಡು ಬಪ್ಪದು ಎಂತ ಗದೀತ ಎತ್ತಲ್ಲ ಸೆಗಣಿ ಹಾಕತ್ತಲ್ಲ, ಆ ಎತ್ತು ಹಾಕಿದ ಸೆಗಣಿಯನ್ನ ಹಿಡ್ಕೊಂಡು ಮನೆಗೆ ಹೋಗುದು,
1: ಮನೆಗೆ
0: ಸಾರ್ಸೋಕೆ ಸೆಗಣಿ ಬೆರಟೆ ಮಾಡೋಕೆ ಎಲ್ಲ, ಅಷ್ಟು ಬಡತನ ಆಗಿನ ಕಾಲದಲ್ಲಿ. ಆ ನಮೂನಿಯ ಒಂದು ಸಂಸ್ಕೃತಿ, ಆ ನಮೂನಿಯ ಒಂದು ವಿಚಾರ ಆಚಾರ ವಿಚಾರ ಎಲ್ಲ ನಡೀತಿತ್ತು ಕಾಲದಲ್ಲಿ.
1: ಈಗ ನಮ್ಮ ಗಾಂಧಿ ಮೈದಾನ ನರಿ ಬೇಣ ಅಂದ್ರೆ ಎಂತಕ್ಕೆ?
0: ಅದಕ್ಕೆ ನರಿ ಬೇಣ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಅಲ್ಲಿ ಮಸ್ತ್ ನರಿ, ನಾನು ಸಣ್ಣ ಇರುವಾಗಲೇ ನರಿ ಕೂಗಕ್ಕೆ ಅಂತಿದ್ದೆ ನಾನು, ಅಲ್ಲಿ ಪೊಟ್ರ ನರಿ ಇರ್ತಿತ್ತು, ಸಾಯಂಕಾಲ ರಾತ್ರಿ ಆದ ಕೂಡ ನರಿ ಹೊರಗೆ ಬಂದು ಕೂವ ಕೂವ ಕೂವ ಕೂವ ಕೂ ಅಂತ ಕೂಗಕ್ಕೆ ಅಂತಿತ್ತು, ಹಂಗೆ ನರಿ ಬೇಣ ಅಂತಂದ್ರೆ ಅದಕ್ಕೆ ಹೆಸರು ಬಂದದ್ದು. ಕಡೆಗೆ ಅದು ಈ ಗಾಂಧಿ ಮೈದಾನ ನೆಹರು ಮೈದಾನ ಹಿಂಗಿದ್ದೆಲ್ಲ ಹೆಸರು ಹೊಸ ಹೊಸ ಹೆಸರು ಬಹು ಶುರು ಆಯ್ತು. ರಾತ್ರಿ ಕತ್ಲಾದ್ಮೇಲೆ ಅಲ್ಲಿ ಹೋಗೋಕೆ ಸಾಧ್ಯ ಇಲ್ಲ, ಅಲ್ಲಿ ಜನ ಹೇಳು ದೊಡ್ಡ ಮರ ಇತ್ತು ಬ್ರಹ್ಮರಾಕ್ಷಸ ಇತ್ತು ಹೋಯ್ಬೇಡಿ ಅಲ್ಲಿ ಅಂತ ಹೇಳುದು,
1: ಅದೆಲ್ಲ ಕಡ್ದಾಕ್ರೆ
0: ಮರ ಎಲ್ಲ ಹೋಯ್ತು. ಬ್ರಹ್ಮರಾಕ್ಷಸ ಅಂತ ಕತೆ ಯಾಕೆ ಹಾಕಿದ್ದಂತ ಕಡಕೆಂಸನಿಗೆ, ನಮ್ಮಲ್ಲಿ ಕೆಲವು ರಸಿಕರೆಲ್ಲ ದೊಡ್ಡ ದೊಡ್ಡ ವಕೀಲರೆಲ್ಲ ರಾತ್ರಿ ಕಟ್ಟಿಗೆ ಲಾಟನ್ ಹಿಡ್ಕೊಂಡು ಲಾಟನ್ ಹಿಡ್ಕೊಂಡು ಜನ ಇವ್ರು ಹೋಗೋದು ಬೇರೆ ಮನೆಗೆ, ಅದಕ್ಕೆ ಅವ್ರ ಅವ್ರ ಗುಟ್ಟು ಗೊತ್ತಂದ್ರೆ ನಮ್ಗೆಲ್ಲ ಅಲ್ಲಿ ಹೋಗಿ ಬಡಿ ಅಲ್ಲಿ ಬ್ರಹ್ಮರಾಕ್ಷಸ ಇತ್ತು ಅಂತ ಹೇಳುದು ಹೆದರ್ಸು ಆಗಿನ ಕಾಲದಲ್ಲಿ. ಅದು ಮತ್ತೆ ಗಾಡಿ ಬರ್ತಿತ್ತಲ್ಲ ಸಂತಿಗೆ, ಸಾಲ್ ಸಾಲ್ ಸಾಲ್ ಸಾಲ್ ಗಾಡಿ ಬರುದು, ಆ ಗಾಡಿ ಎತ್ತುಗಳ ಕಣ್ಣು ಹೊಳೆದು ಕಾಣ್ಕೊಂಡು ರಾತ್ರಿ ಹೇಳಿ ಎಂತ ಪಳ ಪಳ ಪಳ ಪಳ ಹೊಡೆಯುದು. ಅದ್ರ ಜೊತೆಗೆ ಆ ಗಾಡಿ ಒಂದು ಹಾಡು ಹಾಡುದು, ಓ ಅಂತ ಕಂಡು ಹಾಡು ಹಾಡುದು. ಆ ಹಾಡೆಲ್ಲ ಸಂಗ್ರಹ ಮಾಡಿದ್ರೆ ಇವತ್ತಿಗೆ ಎಷ್ಟು ದೊಡ್ಡ ಸಾಹಿತ್ಯ ಆತಿತ್ತು, ಅದೆಲ್ಲ ಆಶಿ ಕವಿತೆಗಳು ಅಲ್ಲೆಲ್ಲ ಹಾಡ್ತಿದ್ರು. ಇದೆಲ್ಲ ಎಲ್ಲಿ ಹೋಯ್ತು? ಅದೇ ನಂಗೆ ಬೇಜಾರಾಗುದು. ಆಗಿನ ಸಂಸ್ಕೃತಿ ಬೇರೆ, ಈಗಿನ ಸಂಸ್ಕೃತಿ ಬೇರೆ. ಮತ್ತೆ ಆಗ ಒಂದೇ ಶಬ್ದ ಒಂದೇ ರಸ್ತೆ, ಅದು ಧೂಳು ರಸ್ತೆ, ತಾರ್ ರೋಡ್ ಇಲ್ಲ,
1: ಕಚ್ಚಾ ರೋಡ್.
0: ಎಷ್ಟು ಮಟ್ಟಿಗೆ ಬೆಳೀತು
1: ಅಲ್ಲ, ನಿಮ್ಗೆ ಎಂತ ಅನ್ಸುತ್ತೆ ಈಗ ನಮ್ಮ ಕುಂದಾಪುರ ಈ ತರ ಬೆಳೆದಿದೆಯಲ್ಲ?
0: ಅದು ನೋಡಿ, ನಾಗರಿಕತೆ ಬೆಳೆದ ಹಾಗೆ ಅವಶ್ಯಕತೆಗಳು ಜಾಸ್ತಿ ಆದ ಹಾಗೆ ಬೆಳೀತಾ ಬೆಳೀತಾ ಬೆಳೀತಾ ಹೋಗ್ತದೆ. ಈಗ ಕಾಂಕ್ರೀಟ್ ಬಂತು, ಸಿಮೆಂಟ್ ಬಂತು, ಈಗ ಒಂದು ಮನೆ ಆಗಿನ ಮನೆ ಅಂತ ಹೇಳಿದ್ರೆ ಒಂದು ಜಂತಿ, ಒಂದು ಪಗಾಶಿ, ಒಂದು ಮಾಡ್ ಹಿಂಗಿಂದೆಲ್ಲ ಇರ್ತಿತ್ತು. ಒಂದು ಚಾವಡಿ, ಒಂದು ಅಡಿಗೆ ಕೋಣೆ, ಒಂದು ಭೋಜನ ಶಾಲೆ, ಒಂದು ದೇವರ ಕೋಣೆ, ಒಂದು ಪಡಸಾಲೆ, ಹಿಂಗೆಲ್ಲ ಇದ್ದಿತ್ತು. ನಮ್ಮನೆಯೇ ತಗೊಂಡಿದ್ವಿ, ನಮ್ಮನೆಗೆ ಗೇಟ್ ದಾಟಿ ಒಳಗೆ ಬಂದ್ರೆ ಗೇಟ್ ದಾಟಿಗೆ ಮುಂಚೆ ಎರಡು ಗೋಪುರ ಇತ್ತು ಗೇಟಿಗೆ, ನಂತರ ಪಾಗಾರ ಇದ್ದಿತ್ತು. ಆ ಪಾಗಾರ ದಾಟಿ ಒಳಗೆ ಬಂದ್ರೆ ತಗಡಿನ ಚಪ್ರ, ತಗಡಿನ ಚಪ್ರ ಅಂದ್ರೆ ಅಪ್ಪಡ ಅಪ್ಪಡ ಕನ್ನಡ ಶಬ್ದ ಅದು, ತಗಡಿನ ಚಪ್ರ ಆಯ್ತಾ. ತಗಡಿನ ಚಪ್ರ ದಾಟಿ ಒಳಗೆ ಬಂದ್ರೆ ಚಾವಡಿ, ಚಾವಡಿ ಅಂತಲೇ ಹೇಳುದು
1: ಚಾವಡಿ.
0: ಈಗ ಅದಕ್ಕೆ ಈಗ ಚಾವಡಿ ಅಂದ್ರೆ ಯಾರು ಹತ್ತತ್ತಿಲ್ಲ ಒಳಗೆ ಒಳ, ಅದಕ್ಕಿಂತ ಒಳಗೆ ಬಂದ್ರೆ ಪಡಸಾಲೆ, ಪಡಸಾಲಿಂದ ಒಳಗೆ ಬಂದ್ರೆ ದೇವರ ಕೋಣೆ, ದೇವರ ಕೋಣೆಯಿಂದ ಆಚೆ ಬಂದ್ರೆ ಭೋಜನಶಾಲೆ, ಭೋಜನಶಾಲೆಯಿಂದ ಅಡಿಗೆ ಕೋಣೆ, ಅಡಿಗೆ ಕೋಣೆ ಆದ್ರೆ ಬಚ್ಲಿ ಕೋಣೆ, ಆಮೇಲೆ ಪಾಯ್ಕಾನೆ. ಈಗ ಬಚ್ಲಿ ಮನೆ ಪಾಯ್ಕಾನೆ ಹೆಸರೇ ಇಲ್ಲ,
1: ಮತ್ತೆ ಬಚ್ಲಿ ಮನೆ ಪಾಯ್ಕಾನೆ ಮನೆ ಒಳಗಲ್ಲ ಹೊರಗೆ.
0: ಮತ್ತೆ ಕಂಪೌಂಡ್ ಅಂದ್ರೆ ಹಿತ್ಲು, ಆಗಲ್ಲ ಹಿತ್ಲು, ಹಿತ್ಲು ಅಂದ್ರೆ ಭಾರಿ ಪ್ರಸಿದ್ಧ. ಹಿತ್ಲಲ್ಲಿ ಬಾವಿ, ಆಮೇಲೆ ಬಾಮಿಯಲ್ಲಿ ಬಟ್ಟೆ ಹೋಗಕ್ಕೊಂದು ಕಲ್ಲು, ಪಾತ್ರ ಹೋಗಕ್ಕೊಂದು ಕಲ್ಲು, ಹಿಂಗಿಂದಲ್ಲ. ಅದೇ ಆಗಿನ ಸಂಸ್ಕೃತಿ. ಈಗ ಎಷ್ಟು ಬದಲಾವಣೆ ಆಯ್ತಂತ ಹೇಳಿದ್ರೆ, ಈಗ ನಮ್ಮ ಇವನೇ ಇಂಗ್ಲಿಷ್ ಸುಟ್ಟು ಕೊಟ್ರೆ ಬತ್ತಿಲ್ಲ ಅಂತ ಹೇಳುವ ಕಾಂಟ್ರಾಕ್ಟ್ ಆದವ, ಈಗ ಬಂದ ವಕೀಲ್ರೆ ಇದು ನಮ್ಮ ಸೈಟ್, ಜಾಗ ಅಂತಿಲ್ಲ, ಇದು ನಮ್ಮ ಸೈಟ್, ಇದು ನಮ್ಮ ಸೈಟ್, ಇದು ಕಾಣಿ ಇದು ಫೌಂಡೇಶನ್, ಇದು ಕಾಣಿ ಇದು ನಮ್ಮ ಬಿಲ್ಡಿಂಗ್ ಅಂತ ಹೇಳ್ತಾ, ಇದು ಪೋರ್ಟಿಕೋ, ಇದು ಮತ್ತೆ ಇದು ಬಂತು ಮೇಲೆ ಟೆರೇಸ್ ಕಾಂಕ್ರೀಟ್, ಹೀಗೆಲ್ಲ ಹೇಳ್ತಾ ಇರ್ತಾರೆ ಹೊರತು ಒಂದೇ ಒಂದು ಹಳೆ ಕನ್ನಡದ ಒಂದು ಶಬ್ದ ಅವ್ರ ಬಾಯಿಗೆ ಬಂದ್ರೆ ಕೇಳಿ. ಹಾಗಾಗಿ ಚಾವಡಿ ಹೋಯ್ತು, ಭೋಜನಶಾಲೆ ಹೋಯ್ತು, ಅಡಿಗೆ ಕೋಣೆ ಹೋಯ್ತು, ದೇವರ ಕೋಣೆ ಹೋಯ್ತು, ದಾಸ್ತಾನು ಕೋಣೆ, ಸಾಮಗ್ರಿ ಕೋಣೆ ಎಲ್ಲ ಹೋಯ್ತು. ಇದೆಲ್ಲ ಈಗ ಬದಲಾವಣೆ ಆದಂತ ಸಂಗತಿಗಳು. ಆದ್ರೆ ನಾಗರಿಕತೆ ಎಂತ ಮಾಡಬಹುದು, ನಾವು ಎಂತ ಮಾಡಬೇಕಂತ ನಮ್ ಕೈಗೆ ಎಂತ ಇಲ್ಲ. ನೆನಪಿನಿಂದ ಹಳೆಯ ನೆನಪುಗಳನ್ನ ಮಾತ್ರ ಇಲ್ಲಿ ಮರುಕಳಿಸ್ತಾ ಇರತಕ್ಕಂಥದ್ದು ನಮ್ ಕೆಲಸ ಅಷ್ಟೇ. ಹಂಗಾಗಿ ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಬರೀ ಕನ್ನಡ ಅಲ್ಲ, ಅದು ನಮ್ಮ ಬದುಕು ಮಾತ್ರ ಅಲ್ಲ, ಬದುಕಿನಲ್ಲಿ ಏನು ಸೇರಿ ಹೋಗಿದೆ ಅದರಲ್ಲಿ ಅಪ್ಪಿ ಮಿಡಿ ಉಪ್ಪಿನಕಾಯಿ ಬಂತು, ಪತ್ರಡೆ ಬಂತು, ಶಾಮಿಗೆ ಬಂತು, ಕಾಯಿ ಹಾಲು ಬಂತು, ನಮ್ಮ ಜನ ಜೀವನ ಬಂತು, ನಮ್ಮ ಆಗಿನ ಕಾಲದ ಆಟ ಓಟ ಕಲೆ ಎಲ್ಲ ಬಂತು. ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ, ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಒಂದು ಸಮಗ್ರವಾದಂತಹ ಒಂದು ಜೀವನ, ಸಮಗ್ರವಾದಂತಹ ಒಂದು ಬದುಕು, ಅದರಲ್ಲಿ ಎಲ್ಲವೂ ಬಂದ್ರೆ ಆಗ ಕುಂದಾಪುರ ಕನ್ನಡ ಎನ್ನುವಂತಹದ್ದು ನಮ್ಮನ್ನ ಒಳ್ಳೆ ಸ್ವಾರಸ್ಯಕರವಾಗಿ ನಾವು ಅದನ್ನು ಸವಿಲಿಕ್ಕೆ ಸಾಧ್ಯ ಇತ್ತು ಅಂತ ನನಗೆ ಅನಿಸ್ತು.
1: ಈಗ ನೀವು ಮದುವೆ ಆದವರು ಕಾಸರಗೋಡಿನವರು, ಅವರಿಗೆ ಇಲ್ಲಿ ಬಂದಾಗ ಯೂಶುವಲಿ ಅದೊಂದು ಇರುತ್ತೆ, ಈಗ ತುಳುವಿನವರು ಅಥವಾ ಬೇರೆ ಭಾಷೆಯವರು ಕುಂದಾಪುರಕ್ಕೆ ಬಂದಾಗ ಅವ್ರಿಗೆ ಫಸ್ಟ್ ಕುಂದಾಪುರ ಕನ್ನಡ ಅರ್ಥವೇ ಆತಿಲ್ಲ. ನಮ್ಮ ಭಾಷೆ ಅಷ್ಟು ಸ್ಪೀಡ್, ನಾವು ಮಾತಾಡೋದು ಅಷ್ಟು ಯಂತ್ರ ಗಡಿ ಬಿಡಂಗೆ ಮಾತಾಡ್ದಂಗೆ, ಅವರಿಗೆ ಎಷ್ಟು ಅಯೋಮಯ ಆಯ್ತು, ಅವ್ರು ಎಷ್ಟು ನಮ್ಮ ಭಾಷೆ ಪ್ರೀತಿಸೋಕ್ ಶುರು ಮಾಡ್ರ, ನೀವ್ ಅದಕ್ಕೆ ಎಂತಲ್ಲ ಸರ್ಕಸ್ ಮಾಡ್ಕಾಯ್ತ
0: ಬಂದು ಕೂಡ ಹಂಗೆ ಆಯ್ತು. ಅವರಿಗೆ ಅವರದೆಲ್ಲ ಬಹಳ ಬಿಡಿಸಿ ಬಿಡಿಸಿ ಬಿಡಿಸಿ ಆಡುವಂತ ಮಾತು, ಅದು ಪುಸ್ತಕದ ಕನ್ನಡವನ್ನ ಅವರು ಮಾತನಾಡ್ತಕ್ಕಂತ ರೀತಿ. ನಾನು ನಮ್ಮ ಅವರಿಗೆ ಅಲ್ಲಿ ಹೋದಾಗ ಅವಳ ತಂಗಿ ಹತ್ರ ಕೇಳಿದೆ, ಈ ಕಾಸರಗೋಡ ಕನ್ನಡ ಸಿನಿಮಾ ಬತ್ತ ಅಂತ ಕೇಳಿದೆ. ಅವಳು ಅಷ್ಟು ಸ್ಪೀಡ್ ಆಗಿ ನಾನು ಹೇಳಿದ್ದೆ, ಅವಳಿಗೆ ಅರ್ಥವೇ ಇಲ್ಲ ಎಂತ ಏನಂತ ಕೇಳಿದ್ಲು. ಕಾಸರಗೋಡ ಕನ್ನಡ ಸಿನಿಮಾ ಬತ್ತ ಅಂತೇಳಿ, ಹಾಗೆ ಅವಳು ಹೇಳಲು, ಕಾಸರಗೋಡಿನಲ್ಲಿ ಕನ್ನಡ ಸಿನಿಮಾಗಳು ಅಪರೂಪಕ್ಕೆ ಬರುತ್ತವೆ ಅಂತ ಹೇಳುವಾಗ ನನಗೆ ನನ್ನ ಇಡೀ ಆಯುಷ್ಯ ಅನ್ನುವಂಥದ್ದು ಹೋಯ್ತಾ ಅಂತೇಳಿ ಕಾಣ್ತು. ಅಷ್ಟು ಮಟ್ಟಿಗೆ ಮೆಲ್ಲ ಮೆಲ್ಲ ಮೆಲ್ಲ ಹೇಳ್ತಿದ್ರು. ಮತ್ತೆ ನಾ ಇಲ್ಲಿ ಬಂದ ಕೂಡಲೇ ಮದುವೆಯಾಗಿ ಹೋಯ್ ಚಪ್ಪರದಾಗ ಹಪ್ಪಳ ಹೋಯ್ತಾ ಅಂತ ಕೇಳಿದ್ರೆ ಅವಳಿಗೆ ಅರ್ಥವೇ ಇಲ್ಲ. ಅವ್ರ ಹತ್ರ ಕೇಳಿದ್ರೆ ಚಪ್ಪರದಲ್ಲಿ ಹಪ್ಪಳ ಹೋಯ್ತಾ ಅಂತ ಹೇಳಬೇಕು. ಈಗ ಅವಳ ಕನ್ನಡ ಎಷ್ಟು ನಮ್ಮ ಹಂಗೆ ಕುಂದಾಪುರ ಕನ್ನಡ ಅವಳು ಕಲ್ತು ಎಷ್ಟು ಸ್ಪೀಡ್ ಮಾತಾಡ್ತಲ್ ಅಂತ ಹೇಳಿದ್ರೆ, ಅವಳು ಕಾಸರಗೋಡಿಗೆ ಹೋದ್ರೆ ಅಲ್ಲಿವರು ಕೇಂಬುದು, ಎಂತ ಸುಧಕ್ಕ ನಿನ್ನ ಕನ್ನಡ ಎಂತ ಆಯ್ತಿದ್, ನಿನ್ನ ಕನ್ನಡ ಎಂತ ಬೇರೆ ಆಯ್ಕ ಅಂತಲ್ಲ ಅಂತ ಅಲ್ಲಿವರು ಕೇಂತ್ರಿಕ. ಹಾಗೆ ಅವಳು ಅದನ್ನ ಕಲ್ತ್ಕೊಂಡು ಅವಳು ನಮ್ಮೊಟ್ಟಿಗೆ ಮಾತಾಡೋದು ನನಗೆ ಅಷ್ಟು ಮಟ್ಟಿಗೆ ವೇಗ ಆಗಿ ಮಾತಾಡೋಕೆ ಶುರು ಮಾಡಿದ್ಲು. ಈಗ ಕುಂದಾಪುರ ಕನ್ನಡ ಒಬ್ಬ ವೇಗದ್ದು ಒಂದು ಜೋರಿತ್ತು, ಅದಕ್ಕೆ ರಾಪ್ ಇತ್ತು ಎಲ್ಲ ಅದು ಬತ್ತೆ ರಾಪು ಅವಳಿಗೆ ಬಂದಿತ್ತು ಈಗ.
1: ಆದ್ರೆ ನೀವು ನೋಡಿ, ಯಾವುದೇ ವೇದಿಕೆ ಆದ್ರೂ ಕುಂದಾಪುರ ಕನ್ನಡ ಮಾತಾಡೋದು, ನೀವು ವಕೀಲರು ವೃತ್ತಿಯಲ್ಲಿ, ಅದು ಬಹುಶಃ ನಿಮ್ಗೆ ಅಂತ ಹೇಳಿ ಮಾಡಿಸಿದ ಕೆಲಸ ಅಲ್ದಾ. ಸೊ ಈ ವೃತ್ತಿಯಲ್ಲಿ ವಕೀಲರಾಗಿ ನೀವು ವಕೀಲಿತನ ಮಾಡುವತ್ತಿಗೂ ಕುಂದಾಪುರ ಕನ್ನಡವೇ ಮಾತಾಡೋದ ಹೆಂಗೆ?
0: ಇಲ್ಲ ಅಂದ್ರೆ ಕುಂದಾಪುರ ಕನ್ನಡ ಈ ಕಕ್ಷಿಗಾರ ಹತ್ರ ಮಾತಾಡುತ್ತೆ, ಸಾಕ್ಷಿಗಾರ ಹತ್ರ ಮಾತಾಡುತ್ತೆ. ಸಾಕ್ಷಿಗಾರರಿಗೆ ಕುಂದಾಪುರ ಕನ್ನಡದಾಗೆ ಕೆಣಕು
1: ಕಂಫರ್ಟೇಬಲ್
0: ಅವರಿಗೆ ಅರ್ಥ ಆಗ್ತದೆ. ಆದ್ರೆ ಮೇಲೆ ಕೂತವ್ರು ಇದ್ರಲ್ಲ, ಅವರಿಗೆ ಅವರು ಯಾವ್ದಾವ್ದೋ ಊರಿಂದ ಬತ್ತರು, ಯಾವ್ದಾವ್ದು ಊರಿಂದ, ಕುಂದಾಪುರದವ್ರು ಯಾರಿಲ್ಲ, ಎಲ್ಲ ಬಾಗಲಕೋಟೆ, ಬಿಜಾಪುರ, ಚಿತ್ರದುರ್ಗ, ಬೆಂಗಳೂರು, ಹಾಸನ, ಶಿವಮೊಗ್ಗ ಈ ಕಡೆಯಿಂದ ಒಪ್ಪವರು. ಅವ್ರಿಗೆ ಅರ್ಥ ಆಗ್ತ ಹಾಗೆ ನಾವು ಅರ್ಥ ಮಾಡಿ ಹೇಳ್ಕತ್ತು. ಹಾಗೆ ಅಲ್ಲಿ ಕುಂದಾಪುರ ಕನ್ನಡ ನಡೀತಿಲ್ಲ, ನಮ್ಮ ವಾದ ವಿವಾದ ಎಲ್ಲ ಇಂಗ್ಲಿಷ್ನಲ್ಲೇ, ಅದು ಕೂಡ ಅಲ್ಲಿ ಕುಂದಾಪುರ ಕನ್ನಡ ನಡೀತಿಲ್ಲ. ಒಂದೊಂದ್ಸಲ ತಮಾಷೆ ಮಾಡುದಿತ್ತು ಒಬ್ಬರಿಂದ ಒಬ್ಬರಿಗೆ, ಹಾಗೆ ಕುಂದಾಪುರ ಕನ್ನಡ ಮಾತಾಡ್ಕೊಂಡು ವಕೀಲರುಗಳೆಲ್ಲ. ಒಂದ್ಸಲ ಎಂತಾಯ್ತು, ಒಂದು ಕೇಸ್ನಲ್ಲಿ ನಾನು ಒಬ್ಬ ಕಿರಿಯ ವಕೀಲ, ನನ್ನ ಅತಿ ಹಿರಿಯ ವಕೀಲರು ನೇರಂಬಳ್ಳಿ ಪರಮೇಶ್ವರಯ್ಯ, ಅವರು ದೊಡ್ಡ ವಕೀಲರು. ಅವರ ಕೇಸ್ನಲ್ಲಿ ನಾನು ಅವರನ್ನು ಮೀರಿಸಿ ಒಂದು ವಾದ ಮಾಡಿಬಿಟ್ಟೆ. ಮೀರಿಸಿ ವಾದ ಮಾಡಿಬಿಟ್ರಂದ್ರೆ ಅವರಿಗೆ ತಾನು ಸೋತೆ ಅಂತ ಗೊತ್ತಾಯ್ತು. ಅವ್ರಿಗೆ ಸಿಟ್ಟತ್ ಬಂತು, ಸಿಟ್ಟತ್ ಬಂದು ಅವರಿದ್ದಂತ ಹೇಳ್ರು ಕುಂದಾಪುರ ಕನ್ನಡ ಬೈದು ಬಿಟ್ರದಂಗೆ. ಅವಾಗ ನಿನ್ನ ಕೈಪೆತ್ತಗಲ್ಲ ಹೇತ್ಕೊಂಡಿದ್ಯಲ್ಲ ಅಂದ್ರು, ನಿನ್ನ ಕೈಪೆತ್ತಗಲ್ಲ ಹೇತ್ಕೊಂಡಿದ್ಯಲ್ಲ ಅಂದ್ರು. ಅದು ಕುಂದಾಪುರ ಕನ್ನಡ ಗೊತ್ತಿದ್ದವ್ರಿಗೆ ಹತ್ತತ್ತೆ, ಯಾರಿಗೂ ಹತ್ತತ್ತಿಲ್ಲ ಉಳಿದವರಿಗೆ. ಅಂದ್ರೆ ನನ್ನ ವಾದ ಪತ್ರ ಇತ್ತಲ್ಲ ಅದ್ರಲ್ಲೆಲ್ಲ ನೀನ್ ಹೇಳ್ ಮಾಡ್ಕೊಂಡಿದ್ಯ ಅಂತ ಲೆಕ್ಕ. ಅದ್ರ ಅರ್ಥ ಎಲ್ರಿಗೂ ಆಶ್ಚರ್ಯ ಆಯ್ತು, ಅವ್ರು ಹಿಂಗೆ ಓಪನ್ ಆಗಿ ಕುಂದಾಪುರ ಕನ್ನಡ ಬೈದ್ ಬಿಟ್ರಲ್ಲ ಹೆಬ್ಬರ್ ಎಂತ ಹೇಳಿದ್ರೆ ಕಾಂಬ ಅಂತ. ನಾನು ಒಂದೇ ಮಾತು ಹೇಳಿದೆ, ಅದು ನಿಮ್ ಬಾಯಿಗೆ ಬಪ್ಪಕ್ಕಾಗಿತ್ತಂದೆ, ಅದು ನಿಮ್ ಬಾಯಿ ಬಪ್ಪಕ್ಕಾಗಿತ್ತಂತ. ಅಯ್ಯೋ ಒಂದು ನೆಗಾಡಿ ನೆಗಾಡಿ ಎಲ್ರಿಗೂ. ಆಗಿನ ಕಾಲ ವಕೀಲರು ಎಷ್ಟು ದೊಡ್ಡ ಮನುಷ್ಯರು ಅಂದ್ರೆ ಪರಮೇಶ್ವರ ಕೂಡ ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು, ಅಡ್ಡಿಲ್ಲ ಮರೆ ನೀನು ಅಡ್ಡಿಲ್ಲ ಹೇಳ ಹೇಳ ಹೇಳ್ಕ ಹೇಳ್ಕ ಅಂತ ಹೇಳಿ ಆ ರೀತಿ ತಗೊಂತಾರೆ, ಸ್ವೀಕಾರ ಮಾಡ್ತಾರೆ ಶಾಸ್ತ್ರಿಯನ್ನು ಕೂಡ. ಮೇಲಿಗಿದ್ದ ಜಡ್ಜ್ಗಳ ಕಡೆ ಅರ್ಥ ಆಗಿ ಅವರು ಹೋಪಲ್ಲರಿಗೂ ನಾನು ಹೇಳೋದು, ಹೆಬ್ಬರ್ ಆ ದಿವಸ ನೀವು ಒಂದು ಮಾತಾಡಿದ್ರೆ ಅವ್ರ ಬಾಯಿ ಬಪ್ಪಗಾಗಿದ್ದಾನೆ, ಎಷ್ಟು ಚಂದ ಉತ್ತರ ಕೊಟ್ರಿ ಮಾರ್ರಿ ಅಂತ ಹೇಳ್ತಾರೆ. ಹೀಗಿಂದಲ್ಲಿ ನಡೀತು ಕುಂದಾಪುರ ಕನ್ನಡದ ಸಂಭಾಷಣೆಗಳೆಲ್ಲ ಅಲ್ಲಿ ನಮಗೆಲ್ಲ ನೆನಪಿರುತ್ತೆ ಕೆಲವೆಲ್ಲ.
1: ಓಕೆ, ನೀವೀಗ ಬರವಣಿಗೆಯಲ್ಲಿ ಸಹ ಇದ್ದವರು ಅಂದ್ರೆ ಬರೀ ಮಾತಾಡೋದಲ್ಲ, ಕಥೆಗಳನ್ನ ಬರ್ದಾರ, ಪದ್ಯಗಳನ್ನ ಬರ್ದಾರ. ಸೊ ನಿಮ್ಮ ಇಡೀ ಜೀವಮಾನ ಈಗ 85 ವರ್ಷ ಏನಿತ್ತು, ನೀವು ಸಣ್ಣ ಮಗುವಿಂದ ಇವತ್ತು ಅಜ್ಜ ಆಯ್ರಿ 6 ಮೊಮ್ಮಕ್ಕಳಿಗೆ, ಅಲ್ಲಿ ತನಕದ ಪ್ರಯಾಣದಲ್ಲಿ ನಮ್ಮ ಏಸನ್ ಹೆಬ್ಬಾರ್ ಒಟ್ಟಿಗೆ ಎಂತ ಇದ್ಕೇಂದ್ರೆ ಅದು ಕುಂದಾಪುರ ಕನ್ನಡ. ಕುಂದಾಪುರ ಕನ್ನಡದ ಒಟ್ಟಿಗೆ ಯಾರಿದ್ದಿರ್ಕೇಂದ್ರೆ ಅದು ಏಸನ್ ಹೆಬ್ಬಾರ್ ಅಲ್ದಾ. ನಂದೊಂದು ಪ್ರಶ್ನೆ, ಈಗಿನ ದಿನಗಳಲ್ಲಿಗೆ ನಾವು ಕುಂದಾಪುರ ಕನ್ನಡ ಹಬ್ಬ ಅದರದೊಂದು ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡುತ್ತೆ, ಆಗಳಿಕೂ ನೀವು ಮಾಡ್ತಿದ್ದೀರಿ, ನಿಮ್ಗಾದ ಮಟ್ಟದಲ್ಲಿ ಆಗ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ಲಿಲ್ಲ, ಅದನ್ನ ನಿಮ್ಗೆ ಇಡೀ ಊರಿಗೆ ತೋರಿಸುವಂತ ಸಾಧ್ಯತೆಗಳಿರ್ಲಿಲ್ಲ, ಇತಿಮಿತಿಯಲ್ಲೇ ಇದ್ದಿತ್ತು. ಈಗ ನಿಮ್ಮ ಕಾಮತಿಗೆ ಹೆಂಗ ಅನ್ಸುತ್ತೆ? ನಾವಂತೂ ತಡದಾಯಿ ಹುಟ್ಟಿ ದಾತಿದ್ದಿತ್ತು ಅನ್ಸುತ್ತೆ ಹೆಂಗೆ?
0: ಇಲ್ಲ, ನನಗೆ ಆಗಿನ ಕಾಲವೇ ನನಗೆ ಬಹಳ ಇನ್ನು ಕೂಡ ಸುಂದರವಾಗಿ ಒಂದು ಅಪ್ಯಾಯಮಾನವಾಗಿ ಮನಸ್ಸಿಗೆ ಹಾಯಾಗಿ ಕಾಣ್ತಕ್ಕಂಥದ್ದು ಆಗಿನ ಕಾಲವೇ. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ನಾವೆಲ್ಲ ಕುಂದಾಪ ಕನ್ನಡಿಗೆ ಬಯಸ್ಕೊಂಬುದು, ಮನೆಯೊಳಗೆ ಕುಂದಾಪ ಕನ್ನಡಿಗೆ ಹಾಸ್ಯ ಮಾಡೋದು, ಆ ನಮ್ಮನೆ ಬೆಳೆದವ್ರು ನಾವು. ಅಷ್ಟು ಮಟ್ಟಿಗೆ ಅಂದ್ರೆ ದೊಡ್ಡ ಮನೆ ನಮ್ಮದು. ನಮ್ಮದೇ ನಾನು ನಿಮಗೆ ಹೇಳಿದೆ ಅಲ್ಲ, ನಮ್ಮ ಅಪ್ಪನಿಗೆ 10 ಹೆಣ್ಣು 4 ಗಂಡು, ನಾವು ಅಷ್ಟು ದೊಡ್ಡ ಸಂಸಾರದವ್ರು, ದೊಡ್ಡ ಸಂಸಾರದವರು. ನಮ್ಮ ಹೆಂಡತಿ ಮನೆಯವರೇನು ಕಡಿಮೆ ಇಲ್ಲ, ಅವರ ಅಪ್ಪನಿಗೆ 11 ಹೆಣ್ಣು 2 ಗಂಡು, 13 ಜನ, ನಾವು 14 ಜನ, 2 ಕ್ರಿಕೆಟ್ ಟೀಮ್ ಇದ್ದಂಗೆ. ಅಷ್ಟೆಲ್ಲ ಇವರ ವಿಪ್ಸನೆಗೆ ಕುಂದಾಪ ಕನ್ನಡ ಹಾಸು ಹೊಕ್ಕಾಗಿ ಇದ್ದ ಹಾಗೆ, ಅದು ಹರಿತಾ ಇದ್ದ ಹಾಗೆ ನಮ್ಮೊಳಗೆ ಹರಿತಾ ಇದ್ದಿತ್ತು, ನಾವು ಅದರೊಳಗೆ ಬೆಳೆದು ಬಂದಿತ್ತು. ಈಗ ಹೊರಗೆ ಹೋಗಿದ್ರೆ ಕುಂದಾಪುರ ಕನ್ನಡ ಮಾತಾಡೋದು ಜನಗಳು ಕಡಿಮೆ. ಅದು ನಂಗೆ ಒಂದು ವಿಶ್ವಾಸ ಉಂಟು ಅಂತ ಹೇಳಿದ್ರೆ, ಒಂದು ಸಂತೋಷ ಅಂತ ಹೇಳಿದ್ರೆ, ನಾನು ಶಾಲೆ ಮಕ್ಕಳು ಹೋಗೋದು ಕಾಂತೆ, ಕಾಲೇಜ್ ಮಕ್ಕಳು ಹೋಗೋದು ಕಾಂತೆ, ಕೆಲಸಲ ನನ್ನ ಮುಂದಿಂದ ಹೋದ್ರು, ಕೆಲಸಲ ನನ್ನ ಹಿಂದಿನ ಬತ್ತರು. ಖುಷಿ ಅಂದ್ರೆ ಅವರು ಅವರೊಳಗೆ ಮಾತಾಡೋ ಸಮಯ ಕುಂದಾಪುರ ಕನ್ನಡವೇ ಮಾತಾಡ್ತಾರೆ, ಕಾಲೇಜ್ ಮಕ್ಕಳು ಹಾಗೆ, ಶಾಲೆ ಮಕ್ಕಳು ಹಾಗೆ. ಹಾಗಾಗಿ ನಂಗೊಂದು ವಿಶ್ವಾಸ ಇತ್ತು ಅಂದ್ರೆ ಕುಂದಾಪುರ ಕನ್ನಡಕ್ಕೆ ಅಳಿವು ಇಲ್ಲ, ಅದು ಎಂದೂ ಕೂಡ ಅಳೆದು ಹೋಗುವುದಿಲ್ಲ, ಉಳಿತು. ಯಾಕಂದ್ರೆ ಮಕ್ಕಳ ಬಾಯಲ್ಲಿ ಯಾವಾಗ ಕುಂದಾಪುರ ಕನ್ನಡ ನಲ್ಲಿರಾಡ್ತಾ ಉಂಟಾ ಇವತ್ತಿಗೂ, ಆಗ ಕುಂದಾಪುರ ಕನ್ನಡ ಉಳಿತಂತ ಲೆಕ್ಕ. ಮತ್ತೆ ಕುಂದಾಪುರ ಕನ್ನಡಕ್ಕೆ ಸಂಬಂಧಿಸಿದ ಆಗಿದ್ದಂತಹ ಆಚರಣೆಗಳು ಎಷ್ಟು ಆಚರಣೆಗಳಿದ್ದಾವಲ್ಲ, ಅದು ಇವತ್ತಿಗೂ ಉಂಟು. ದೇವರದಿಂದ ಇವತ್ತು ಕೆಲವು ಕಡೆಯಲ್ಲಿ ಸಾಮೂಹಿಕವಾಗಿ ಗಣೇಶೋತ್ಸವ ಮಾಡೋದಾಗ್ಲಿ, ಸಾಮೂಹಿಕವಾಗಿ ಬೇರೆ ಬೇರೆ ಇದು ಶಾರದೋತ್ಸವ ಮಾಡೋದಾಗ್ಲಿ, ಸಾಮೂಹಿಕವಾಗಿ ನವರಾತ್ರಿ ಮಾಡೋದಾಗ್ಲಿ, ಹೀಗಿಂದೆಲ್ಲ ಮಾಡಿ ನಮ್ಮೂರಿನ ಎಷ್ಟೋ ಇಂಥ ಸಂಸ್ಕೃತಿನ ಉಳಿಸಿದ್ರು. ಈಗ ಹುಲಿವೇಷ, ನಮ್ಮ ಕಲಾಕ್ಷೇತ್ರದವರು ವರ್ಷಕ್ಕೊಂದ್ಸಲ ಹುಲಿವೇಷದ ಸ್ಪರ್ಧೆ ಮಾಡಿ ಆ ಹುಲಿವೇಷ ಉಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವು ಕಡೆಗಳಲ್ಲಿ ಡಿಮ್ಸಾಲ್, ಕೆಲವು ಕಡೆಯಲ್ಲಿ ಇದು ಹೌಂದರಾಯನ ವಾಲ್ಗ, ಮತ್ತೊಂದು ಕಡೆಯಲ್ಲಿ ಕೋಲ, ಮತ್ತೊಂದು ಕಡೆಯಲ್ಲಿ ಆಟ, ಮತ್ತೊಂದು ಹಿಂಗಿಂದೆಲ್ಲ ಒಂದು ಸ್ಪರ್ಧೆಯೆಲ್ಲ ಮಾಡಿ ಈ ಕುಂದಗನ್ನಡದ ಸಂಸ್ಕೃತಿ ಉಳಿಸುವ ಹಾಗೆ ಮಾಡ್ತಾ ಇರುವಂತಹದ್ದು ಈಗ ಬಂದಂತ ಒಂದು ಸಂಘಟನಾತ್ಮಕವಾದಂತಹ ಪ್ರಯತ್ನ, ಅದು ನಂಗೆ ಖುಷಿ ಕಾಣುತ್ತೆ, ಅದು ಉಳಿತು ಖಂಡಿತ.
1: ಆಯ್ತು, ನೀವೀಗ ಆವತ್ತಿನ ಪತ್ರಿಕೆಗಳು ಪಾಪ ಮುಂಚಿಂದ ಕಾಲದಿಂದ ಬೆಳೆದು ಬಂದ ನೀವು, ಇವತ್ತು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಆಕ್ಟಿವ್ ಇದ್ರಿ, ಹೆಬ್ಬಾರ್ ಪ್ರಪಂಚ ಅಂತ ಒಂದು ಪೇಜ್ ಮಾಡ್ಕೊಂಡು, ಇದು ಆಸಕ್ತಿ ಅದು ಹ್ಯಾಂಗ ಸರ್? ನೀವು ದಿನ ಹೋದಾಗೂ ನಿಮ್ಮ ಯೌವನ ಜಾಸ್ತಿ ಆತಿತ್ತ ಹ್ಯಾಂಗೆ ಅಂತೇಳಿ?
0: ಇದು ಬಹಳ ವಿಚಿತ್ರವಾದಂತ ಪ್ರಶ್ನೆ, ಮತ್ತೆ ಪ್ರಮುಖವಾದ ಪ್ರಶ್ನೆ. ಹೌದು, ನಾನು 97ನೇ ಇಸವಿಯಲ್ಲಿ ಫ್ರಾನ್ಸ್ ದೇಶಕ್ಕೆ ಹೋಗಿದ್ದೆ, ಅಲ್ಲಿ ಅಧ್ಯಯನ ವಿನಿಮಯ ತಂಡದ ನಾಯಕನಾಗಿ ರೋಟರಿ ಇಂದ ಕಳಿಸಿಕೊಟ್ಟಿದ್ರು. ಆಗ ನನಗೆ ಪ್ರಾಯ ಅನ್ನುವಂತಹದ್ದು ಏನು ಕಡಿಮೆ ಇಲ್ಲ, 50 ವರ್ಷಕ್ಕೆ ಹತ್ತಿರ ಇದ್ದಿತ್ತು. ಅದು ಕೂಡ ತುಂಬಾ ಹುಡುಗನಾಗಿ ನಾನು ಓಡಾಡ್ತಿದ್ದೆ. ಆಗ ಅವರು ಒಂದು ಪ್ರಶ್ನೆ ಕೇಳಿದ್ರು, ಹೆಬ್ಬರ್ರೆ ನೀವು ಈ ಪ್ರಾಯದಲ್ಲೂ ಒಳ್ಳೆ ಹುಡುಗರಾಗಿದ್ರಿ ಅಲ್ಲ, ನಿಮ್ಮ ಯೌವನದ ಗುಟ್ಟಿ ಏನು ಅಂತ ಕೇಳಿದ್ರು. ಆಗ ನಾವು ಒಂದು ಉತ್ತರ ಕೊಟ್ಟೆ ಇಂಗ್ಲಿಷ್ ಆಗಿ ಅವರಿಗೆ, ಐ ಹ್ಯಾವ್ ನೋ ಟೈಮ್ ಟು ಗ್ರೋ ಓಲ್ಡ್ ಅಂತ.
1: ರೈಟ್,
0: ನನಗೆ ಹಳತಾಪಕ್ಕೆ ಪುರುಸೊತ್ತಿಲ್ಲ ಮಾರೇ ಅಂತ ಹೇಳಿದೆ. ನಾನು ಈಗ ಕೂಡ ಎಲ್ರಿಗೂ ಹೇಳೋದು ಒಂದೇ ಮಾತು, ನಿಮಗೆ ಹಳತಾಪಕ್ಕೆ ಪುರುಸೊತ್ತಿಪ್ಪಾಗ, ಪುರುಸೊತ್ತು ಇಲ್ಲದಷ್ಟು ನೀವು ತೊಡಕೊಳ್ಬೇಕು, ನಿಮ್ಮನ್ನ ನಿಮ್ಮ ತೊಡಸ್ಕೊಳ್ಬೇಕು ಅದು ಎಂತದ್ರಲ್ಲಾಗಲಿ. ಹಂಗ ಈಗ ತೊಡಸ್ಕೊಂಬುದು ಹೆಂಗೆ? ನಾವು ಬೇರೆ ಅಂತ ನಮಗಿಲ್ಲ, ಈಗ ಕುಟ್ಟಿ ದೊಣ್ಣೆ ಇಲ್ಲ, ಮತ್ತೊಂದು ಆಟ ಇಲ್ಲ, ಯಾವುದೂ ಇಲ್ಲ. ಮುಂಚಿನ ಹಳೆ ಹಳೆ ಆಟಗಳೆಲ್ಲ ಹೋಯ್ತು, ಈಗ ಹೊಸ ಆಟ ಯಾವುದು? ಮೊಬೈಲ್, ಮೊಬೈಲು, ಕಂಪ್ಯೂಟರು ಅಥವಾ ಫೇಸ್ಬುಕ್ಕು, ಮತ್ತೊಂದಿತ್ತು ಅದರೊಳಗೆ ತೊಡಸ್ಕೊಳ್ಳೋದು. ಅದ್ರಲ್ಲಿ ತೊಡಸ್ಕೊಳ್ಳೋದು ಹೇಗೆ? ನಾನು ಒಂದು ಒಳ್ಳೆ ಹೂವು ಬಂತಪ್ಪ, ಅದ್ರದ್ದು ಫೋಟೋ ತೆಗೆದೆ. ಒಂದು ಹುಲಿವೇಷ ಬಂತು, ಅದ್ರ ಫೋಟೋ ತೆಗೆದೆ. ಒಂದು ಮತ್ತೊಂದು ಬೇಡುವ ಬಂದ, ಮತ್ತೊಬ್ಬ ಮಾರಿ ಹೊತ್ಕೊಂಡು ಬಂದ. ಹಳೆಯ ಜನಪದ ಒಂದು ಸಂಸ್ಕೃತಿ ಎಲ್ಲ ಫೋಟೋ ತೆಗೆದು ನಾನು ಹೆಬ್ಬಾರ ಪ್ರಪಂಚ ಅಂತ ಮಾಡಿ ಅದರೊಳಗೆ ಹಾಕೋಕೆ ಶುರು ಮಾಡಿದೆ. ಹಳೆ ಹಳೆಯ ತಿಂಡಿಗಳು, ಶಾಮಿಗೆಯಿಂದ ಹಿಡಿದು ಪತ್ರಗಳನ್ನು ಹಿಡಿದು ನಮ್ಮ ಮನೆಯಲ್ಲಿ ಹಳತು ಹಳತು ತಿಂಡಿಗಳು, ಅದು ಬೇಕಾದ್ರೆ ಹೊಸ್ತಿನ ಗಂಜಿ ಆಗಲಿ, ಅದರದ್ದು ಫೋಟೋ ತೆಗೆದು ಹಾಕುವುದು. ಆಗ ಜನರಿಗೆ ಆಸಕ್ತಿ ಹುಟ್ಟುತ್ತೆ, ಜನರು ತಮ್ಮನ ಮನೆಗೂ ಅದನ್ನು ಮಾಡಕ್ಕೆ ತಾವು ಸಹ ಪಟ ಹಾಕು ಅಂತ ಹತ್ತು. ಹಿಂಗಿಂದೆಲ್ಲ ಮಾಡೋಕೆ ಶುರು ಮಾಡ್ಕೊಂಡೆ. ಎಷ್ಟು ಜನ ಅಂದರೆ ನನಗೆ 49,000 ಫಾಲೋವರ್ಸ್ ಇದ್ದಾರೆ. 49,000 ಫಾಲೋವರ್ಸ್ ನಮ್ಮ ಹೆಬ್ಬಾರ ಪ್ರಪಂಚಕ್ಕೆ ಇದ್ರು ಅಂತ ಹೇಳಿದ್ರೆ, ನಾನೊಂದು ಸಣ್ಣ ಜನ ಅಲ್ಲ, ಸಣ್ಣ ಊರಿನಲ್ಲಿ ಕೃತ ಜನ ಅಲ್ಲ. ಅಷ್ಟು ಜನ ಇದನ್ನ ಕಾಂತ್ರ ಅಂತ ಆದ್ರೆ, ಅಷ್ಟು ಜನಕ್ಕೆ ಆಸಕ್ತಿ ಇತ್ತಂತಾದ್ರೆ ನಾನು ಯಾಕೆ ಅವರಿಗೆ ಆಸಕ್ತಿ ಸರಿಯಾಗಿ ಕೊಡುಕಾಗ? ಹಾಂಗಾಗಿ ಬರುಕ್ಕೆ ಶುರು ಮಾಡಿದೆ, ಕತೆ ಬರೋಕೆ ಶುರು ಮಾಡಿದೆ. ಅದರೊಳಗೆ ಅವರು ಒಳ್ಳೊಳ್ಳೆ ವಿಚಿತ್ರ ವಿಚಿತ್ರ ಸಂಗತಿ ಬಾರಿ ಶುರು ಮಾಡಬೇಕು ಅಂದ್ರೆ ಕುಂದಾಪುರ ಸಂಗತಿಯೇ ಎಷ್ಟು ಮಟ್ಟಿಗೆ ಅಂತ ಹೇಳಿ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶದಲ್ಲಿ ಕುಂದಾಪುರ ಕನ್ನಡಿಗರೆಲ್ಲ ಓದ್ಕೊಂಡು ನಮ್ಮ ಹತ್ರ ಹೇಳಿದ್ರು ಕುಂದಾಪುರ ಏನಾಗ್ತು ಏನಾಗುದಿಲ್ಲ ನಿಮ್ದ ಕಂಡ್ಕೊಂಡೆ ನಮ್ಗೆ ಗೊತ್ತಾತ್ವಾರ ಮತ್ತೆ ಹೊಸ ಹೊಸ ಸಂಧಿ ಗೊತ್ತಾಗ್ತದೆ ಕುಂದಾಪುರ ಏನೆಲ್ಲ ಅಷ್ಟೆಲ್ಲ ನಡೀತ ಕುಂದಾಪುರದಾಗೆ ಈ ಕುಂದಾಪುರವನ್ನ ಇಡೀ ಪ್ರಪಂಚಕ್ಕೆ ನಮ್ಮ ಹೆಬ್ಬಾರ್ ಪ್ರಪಂಚ ಪರಿಚಯ ಮಾಡುತ್ತೆ. ಆದ್ರೆ ಮಾಡಿಸೋಕೆ ನನಗೊಂದು ಉಮೇದು ಇತ್ತು. ಈ ಪ್ರಾಯ ಇತ್ತು, ಇನ್ನ ಹತ್ತು ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ 85 ಆಗ್ತಾ ಬಂತು. ಆದ್ರೂ ಕೂಡ ಇವತ್ತಿಗೂ ಅದನ್ನ ಇಟ್ಕೊಂಡಿದೆ. ದಿವಸಕ್ಕೊಂದೆರಡು ಫೋಟೋ ಹಾಕಿದ್ರೆ ನಂಗೆ ನಿದ್ದೆ ಬರ್ತಿಲ್ಲ.
1: ಸೊ ಎಲ್ಲ ಅಪ್ಲೋಡ್ ಮಾಡುದಿಲ್ಲ ನೀವೇ?
0: ಎಲ್ಲ ಫೋಟೋ ತೆಗೆದು ನಾನೇ, ಎಡಿಟ್ ಮಾಡೋದು ನಾನೇ, ಅಪ್ಲೋಡ್ ಮಾಡೋದು ನಾನೇ. ಅದಕ್ಕಿಂತ ಹೆಚ್ಚು ನನ್ನ ಬರ್ತಿಲ್ಲ, ಅಷ್ಟೇ
1: ಬರ್ತಲ್ಲ.
0: ಅದಕ್ಕಿಂತ ಹೆಚ್ಚು ಬರ್ತಿಲ್ಲ. ಕೆಲವೆಲ್ಲ ಏನೆಲ್ಲ ಮಾಡ್ತಾರಲ್ಲ ಅದೆಲ್ಲ ಮಾಡಕ್ ಬರ್ತದೆ ನನಗೆ. ಈಗ AI ಇತ್ತಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗಿ ಕೆಲವೆಲ್ಲ ಮಾಡ್ತಾರೆ, ಅದು ಬರ್ತಿಲ್ಲ, ಅದೆಲ್ಲ ಮಾಡಕ್ ಹತ್ತಿಲ್ಲ. ಅದು ಏನೇನೋ ಅದ ಕಡೆಗೆ ಹಂಗೆ ಅದಕ್ಕೆ ಅದ ಅಂತ ಕೈ ಕೋಚಿಗೆಲ್ಲ ಹೋಗ್ತಿಲ್ಲ ನಾನು.
1: ತುಂಬಾ ತುಂಬಾ ತುಂಬಾ ಖುಷಿ ಆಯ್ತು. ಈಗ ನಮ್ಮ ಹೆಬ್ಬಾರ್ ರೊಟ್ಟಿಗವರ ಹೆಂಡತಿ ಕೂಡ ಇದ್ರ, ಅವ್ರ ಹತ್ರ ಒಂದೇ ಮಾತು ನಂಗೆ ಒಂದೇ, ನೀವು ಕುಂದಾಪುರ ಕನ್ನಡದ ಬಗ್ಗೆ ಎರಡೇ ಮಾತಾಡ್ರಿ ಸಾಕ. ನೀವು ಫಸ್ಟ್ ಟೈಮ್ ಮದುವೆ ಬಂದಾಗ ಕಣೆ ಎಷ್ಟೊಂದ್ ಸಲ ನಂಗೆ ಇದೊಂದು ಗಮ್ಮತ್ ಸಿಚುವೇಶನ್ ಅರ್ಥ ಇಲ್ಲಿ ಅವರೊಂದು ಹೇಳುದು ನಿಮ್ಗೆ ಇನ್ನೊಂದು ಅರ್ಥ ಆಗ್ಬೋದು. ಈಗ ನಿಮ್ ಅತ್ತೆ ಮಾತಾಡದಾಗಿರ್ಬೋದು ಅಥವಾ ನಿಮ್ ಗಂಡ ಮಾತಾಡದಾಗಿರ್ಬೋದು, ಆ ತರದ ಒಂದ್ ಸನ್ನಿವೇಶ ಇತ್ತಮ್ಮ. ನಮ್ಮೊಟ್ಟಿಗೆ ಎಸ್ಎನ್ ಹೆಬ್ಬಾರ್ ಅವರ ಧರ್ಮ ಪತ್ನಿ ಪ್ರಾಣ ಪ್ರಿಯ ಸುಧಾ ಹೆಬ್ಬಾರ್ ಅವರಿದ್ರ, ಮ್ಯಾಮ್ ಹೇಳಿ.
2: ಹೌದು, ಬಂದಾಗ ತುಂಬಾ ಕಷ್ಟ ಆಗ್ತಿತ್ತು ನಂಗೆ. ಅತ್ತೆ ಅಂತೂ ಇನ್ನೂ ಸ್ಪೀಡ್,
1: ಇನ್ನೂ ಸ್ಪೀಡ್
2: ನಂಗೆ ಮಾತಾಡಿದ್ರೆ ಅರ್ಥಾಗ್ತಿರ್ಲಿಲ್ಲ. ಅವರು ಎಂತ ಅಂತ ವಾಪಸ್ ಕೇಳಲಿಕ್ಕೂ ಹೆದರಿಕೆ ನಂಗೆ. ಮದ್ವೆ ಆಗಿ ಹೊಸದಾಗಿಲ್ಲ, ಅವ್ರು ಆಚೆ ಹೋದ ಕೂಡ್ಲೇ ನನ್ನ ನಾದಿನಿ ಹತ್ರ ಕೇಳೋದು ಎಂತ ಹೇಳಿದ್ರು ಅವರು. ಅವಳು ನಗಾಡ್ತಿದ್ಲು ಮತ್ತೆ ಹೇಳ್ತಿದ್ಲು ಹೀಗೀಗೆ ಹೇಳಿದ್ ಅಂತ. ತುಂಬಾ ಕಷ್ಟ ಆಗ್ತಿತ್ತು ನಂಗೆ. ಆದ್ರೆ ಕುಂದಾಪುರ ಭಾಷೆ ಹೇಳಿದ್ರೆ ತುಂಬಾ ಪ್ರೀತಿ ಉಂಟು ನಂಗೆ, ತುಂಬಾ ಗೌರವ ಉಂಟು, ಅಭಿಮಾನ ಉಂಟು ಎಲ್ಲ. ಅಂದ್ರೆ ಅದು ಕ್ರಮೇಣ ಬರ್ಬೇಕಲ್ಲ, ಬಂದ ಕೂಡಲೇ ಬರೋದಿಲ್ಲ
1: ಟೈಮ್ ತಕ್ಕಂತ.
2: ಅದು ನಂಗೆ ತುಂಬಾ ಕಷ್ಟ ಆಯ್ತು ಮಾತ್ರ ಇಲ್ಲಿ.
1: ನೀವು ತುಂಬಾ ಮಿತ ಭಾಷಿಣಿ, ಅಂದ್ರೆ ಜಾಸ್ತಿ ಏನ್ ಮಾತಾಡೋದಿಲ್ಲ, ಅದು ದೇವ್ರ ಹಾಂಗೆ ಅಮ್ಮರು ಬ್ಯಾಲೆನ್ಸ್ ಮಾಡುದು. ಒಬ್ರು ಬಾಯಿ ತುಂಬಾ ಮಾತಾಡೋದು, ಮತ್ತೊಬ್ರು ಸೈಲೆಂಟ್ ಆಗಿಪ್ಪದು. ನಮ್ಮ ಹೆಬ್ಬಾರ್ ಬಾಯಿ ತುಂಬಾ ಮಾತಾಡ್ತಾರೆ. ಈಗ ಮರ ಸಿಕ್ಕರು ಮಾತಾಡ್ಸಿ ಬಪ್ಪಾರ. ನಿಮ್ಗೆ ಯಾವತ್ತಾರು ಅನ್ಸಿತ್ತ ಯಪ್ಪ ಎಷ್ಟಪ್ಪ ಮಾತಾಡ್ತಾರೆ ಮಾರ್ರೆ ಇವ್ರಂತ?
2: ಇಲ್ಲ, ನಾನು ಅಂತ ಮನೆಯಲ್ಲೇ ಬಂದವಳಲ್ಲ, ನಮ್ಮ ಮನೆಯಲ್ಲಿ ಸುಮಾರು ಜನ ಎಲ್ಲ ವೆರೈಟಿ ಜನಗಳೇ ಇರೋದು, ಹಾಗೇನು ಅನ್ಸ್ಲಿಲ್ಲ. ಆದ್ರೆ ನಾನು ಮೌನ ಅಷ್ಟೇ. ನನ್ನ ಅತ್ತೆ ಯಾವಾಗ್ಲೂ ಕೇಳ್ತಿದ್ರು ಮದ್ವೆ ಸರ್ ಯಾಕೆ ನೀನ್ ಮಾತಾಡೋದಿಲ್ಲ, ಏನ್ ತೊಂದ್ರೆ ಉಂಟಾ ನಿಂಗೆ ಇಲ್ಲಿ, ಏನ್ ಕಷ್ಟ ಆಗ್ತದೆ? ಇಲ್ಲ, ಕಷ್ಟ ಇದೇನಿಲ್ಲ, ಅಬ್ಸರ್ವ್ ಮಾಡುದು ಒಂದಷ್ಟು ಸಮಯ ಅಬ್ಸರ್ವ್ ಮಾಡುದಷ್ಟೇ.
1: ಇನ್ನೊಂದು ಜಟಾಪಟಿ ಅತ್ಯಂತ ಗೊತ್ತಿತ್ತ, ಈ ತುಳುವರು ಮತ್ತು ಕುಂದಾಪುರ ಕನ್ನಡ ಅಥವಾ ಯಾವುದೇ ಭಾಷೆ ಮದುವೆಯಾದಾಗಲಿಕ್ಕೆ ಅಪ್ಪನ ಭಾಷೆ ಕನ್ನಡ ಅಮ್ಮನ ಭಾಷೆ ತುಳು ಅಥವಾ ಅಮ್ಮನ ಭಾಷೆ ಕನ್ನಡ ಅಪ್ಪನ ಭಾಷೆ ತುಳು ಆದಾಗ ನನ್ನ ಭಾಷೆ ನಾ ಹೇಳಿಕೊಡ್ತಿ ನನ್ನ ಭಾಷೆ ನಾ ಹೇಳಿಕೊಡ್ತಿ ಇದು ಇಲ್ಲಿ
2: ಹಾಗೇನಿಲ್ಲ. ಆದ್ರೆ ನಂಗೆ ಸಹಜವಾಗಿ ಮಕ್ಕಳ ಹತ್ರ ತುಳು ಬಂತು, ಯಾಕೆ ನಾನು ಮೂರು ಹೆತ್ತದ ಕಾಸುಗೂಡಲ್ಲಿ ಎಲ್ಲ ಕನ್ನಡ ಮಾತ್ರ, ನಂಗೆ ಮಕ್ಕಳ ಹತ್ರ ಸಹಜವಾಗಿ ತುಳು ಬಂತಲ್ಲಿ. ಇಲ್ಲಿ ಬರುವಾಗ ಕಷ್ಟ ಆಗ್ತದೆ ಅದು, ಇಲ್ಲಿ ಎಲ್ರಿಗೂ ನೀ ಕನ್ನಡ ಮಾತಾಡು ಕನ್ನಡ ಮಾಡು, ನೀ ಯಾಕೆ ತುಳು ಮಾತಾಡೋದು ಅಂತ. ಅದ್ರೆ ನಂಗೆ ಅದು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಎರಡು ಮೂರು ತಿಂಗಳು ಅಲ್ಲಿ ಇದ್ದು ಮಕ್ಕಳ ಹತ್ರ ತುಳುವೇ ಮಾತಾಡಿ ಇಲ್ಲಿ ಬಂದು ಚೇಂಜ್ ಮಾಡಿ ಹೇಳಿದ್ರೆ ಆಗುದಿಲ್ಲ, ಟ್ರೈ ಮಾಡಿದ್ರು ಆಗುದಿಲ್ಲ ನಂಗೆ.
1: ಈಗ ನಿಮ್ಮ ಮಕ್ಕಳ ಕುಂದಾಪುರ ಕನ್ನಡ ಹೆಂಗ್
2: ಮಾತಾಡ್ತಾರೆ? ಲಾಯಕ್ ಮಾತಾಡ್ತಾರೆ,
1: ಲಾಯಕ್ ಮಾತಾಡ್ತಾರೆ.
2: ಅದೇ ಅವರಿಗೆ ತಿದ್ದುವಷ್ಟು ನಂಗೆ ಗೊತ್ತಿತ್ತು, ಅವ್ರು ತಪ್ಪು ಮಾಡಿದ್ರೆ ತಿದ್ದುವಷ್ಟು ನಂಗೆ ಗೊತ್ತಿತ್ತು. ನಂಗೆ ಸ್ವತಃ ಮಾತಾಡ್ಲಿಕ್ಕೆ ಆ ಆಕ್ಸೆಂಟ್ ಬೇರೆ, ನಮ್ಮ ಆಕ್ಸೆಂಟ್ ನಮ್ಗೆ ಬರೋದೇ ಇಲ್ಲ,
1: ಅದು ಟೋನ್ ಟೋನ್ ಚೇಂಜ್ ಇರುತ್ತೆ.
2: ಹೌದು, ಆಗ ಆಚೀಚಿನವರೆಲ್ಲ ನಗಾಡಿದ್ರೆ ಅದು ನಂಗೆ ಆಗುದಿಲ್ಲ. ನಾನ್ ಸ್ವಲ್ಪ
1: ದಾಕ್ಷಿಣ್ಯ ಸಂಕೋಚ
2: ಅದೇ
1: ಅವ್ರಿಗೆ ಫುಲ್ ಅಪೋಸಿಟ್. ಅದೇ ನಾ ಕೇಂದ್ರದ್ದು, ಯಾಕೆಂದ್ರೆ ಇದು ಸಾಮಾನ್ಯವಾಗಿ ಎಲ್ಲರ ಕುಟುಂಬದಲ್ಲೂ ಹಾಪದು. ಸೊ ಅಮ್ಮನ ಭಾಷೆ ಅಮ್ಮನ ಹತ್ರ, ಅಪ್ಪನ ಭಾಷೆ ಅಪ್ಪನ ಹತ್ರ, ಮಕ್ಕಳು ಎರಡರಲ್ಲೂ ಎಕ್ಸ್ಪರ್ಟೇ ಇರ್ತಾರ. ಬಟ್ ಈಗ ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ, ಸೊ ಒಂದ್ ಮಾತು ಹೇಳುದಾರೆ,
2: ಕುಂದಾಪುರ ಭಾಷೆ ಬಾರಿ ಲಾಯ್ಕಿತ್ತು,
1: ಬಾರಿ ಲಾಯ್ಕಿತ್ತು,
2: ನಾನು ತುಂಬಾ ಇಷ್ಟಪಡ್ತೀನಿ ಅದನ್ನ.
1: ಪ್ರಿಯ ಕೇಳುಗರ, ಇಷ್ಟೊತ್ತು ವಿಶ್ವ ಕುಂದಾಪುರ ಕನ್ನಡ ದಿನದ ಅಂಗವಾಗಿ ನಮ್ಮ ಕುಂದಾಪುರ ಕನ್ನಡದ ರಾಯಭಾರಿ ಒಂದು ಕಾಲದಿಂದ ಇವತ್ತಿನವರೆಗೂ ಇವರ ಎಸ್ ಎನ್ ಹೆಬ್ಬಾರ್ ಅವರು ಇವರೊಟ್ಟಿಗೆ ನಾವು ಮಾತಾಡ್ತೀವಿ, ಇವರ ಹೆಂಡತಿಯೊಟ್ಟಿಗೂ ಮಾತಾಡ್ತಾ ಅವರ ಕುಂದಾಪುರ ಕನ್ನಡ ಪ್ರೀತಿ ಅಷ್ಟು ಬಾಯಿ ತುಂಬ, ಮನಸ್ಸು ತುಂಬ, ಹೃದಯ ತುಂಬ, ಮಂಡಿ ತುಂಬ, ಕೈಕಾಲು ತುಂಬ, ಇಡೀ ದೇಹ ತುಂಬ ಒಂದು ಕುಂದಾಪುರ ಕನ್ನಡವೇ ಇಪ್ಪದ ಅವರ ಪ್ರೀತಿಗೆ ಶರಣು ಶರಣು. ಯಾಕಂದ್ರೆ ನಮ್ಮ ಕಣಂಗಿದ್ದರಲ್ಲೂ ಆ ಕುಂದಾಪುರ ಕನ್ನಡದ ಬಗ್ಗೆ ಒಂದು ಗೌರವದ ಭಾವನೆ, ಆ ಪ್ರೀತಿ, ಅದ್ರ ಬಗ್ಗೆ ನಾವು ಸಂಕುಚಿತ ಮನೋಭಾವ ಇಟ್ಕೊಂಬಾಗ ಅಂತ ನಮ್ಗೆ ಶಾನಕಿಪ್ಪತ್ತಿಂದ ಹೇಳ್ಕೊಟ್ಟವರು ಎಎಸ್ ಎನ್ ಹೆಬ್ಬಾರ್ ಅವರು. ಸೊ ಅದಕ್ಕಾಗಿ ನಾವು ಅವರನ್ನ ಕುಂದಾಪುರ ಕನ್ನಡ ಅಂತ ಬಂದ ಕೂಡಲೇ ನೆನಪಿಸಿಕೊಳ್ಳೇಬೇಕು ಸರ್. ಅದಕ್ಕಾಗಿ ಇಂದು ವಿಶೇಷವಾದ ಸಂದರ್ಶನ ನಂಗೆ ಮಾಡ್ಕೆ ಮಾಡ್ಕೊಂಡಲೇ ಅಂದ್ಕೊಂಡು ನಿಮ್ಮ ಮನೆಗೆ ಬಂದು ಅದಕ್ಕೊಂದು ಅವಕಾಶ ಕೊಟ್ಟ ಇಷ್ಟೊತ್ತು ಮಾತಾಡ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಹಲಸಿನ ಹಪ್ಪಳಕ್ಕೂ, ಕೊಬ್ಬರಿ ಕೊಟ್ಟದಕ್ಕೂ, ಮತ್ತೆ ಬೇಳೆ ಹಣ್ಣು ಕೊಟ್ಟದಕ್ಕೂ ಥ್ಯಾಂಕ್ ಯು.
0: ಹಲಸಿನ ಹಪ್ಪಳ ಮತ್ತು ಕೊಬ್ಬರಿ ಅನ್ನುವಂಥದ್ದು ನಮ್ಮ ಕುಂದಾಪುರ ಕನ್ನಡದ ಒಟ್ಟಿಗೆ ಜೊತೆ ಜೊತೆ ಹೋಗ್ತದೆ. ಕುಂದಾಪುರ ಕನ್ನಡದ ಸಂಸ್ಕೃತಿ ಅದು. ಹಾಂಗಾಗಿ ಮಳೆ ಜೋರು ಪಪ್ಸನೆ ಹೊರಗೆ ಒಳಗೆ ಕೂತ್ಕೊಂಡು ಹಲಸಿಕಾಯಿ ಹಪ್ಪಳ ತೆಂಗಿನಕಾಯಿ ಚೂರು ತಿಂಬುದಂದ್ರೆ ಎಷ್ಟು ಖುಷಿಯಲ್ಲ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರುಣಾನಂದ. ನಮಸ್ಕಾರ.
1: ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಕೇಳುಗ್ರೆ. ಮತ್ತೆ ಸಿಕ್ವ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM ಬಂಡಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವ ಕಾ.
3: ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ, ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಯಕ್ಷ ಸಮಾಗಮದಲ್ಲಿ ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ನಮ್ಮ ಈ ಯಕ್ಷ ಸಮಾಗಮದಲ್ಲಿ ಸರಣಿ ಕಾರ್ಯಕ್ರಮ ನಾವು ಆರಂಭಿಸಿದ್ದು ಒಂದು ಸಂಚಿಕೆ ಕಳೆದ ವಾರ ಪ್ರಸಾರ ಆಯಿತು. ಇವತ್ತಿನ ಸಂಚಿಕೆಯಲ್ಲಿ ಯಾವ ಯಕ್ಷಗಾನ ಕಲಾತಂಡ ಹವ್ಯಾಸಿ ಯಕ್ಷ ಕಲಾತಂಡದವರಿದ್ರಂತ ಕೇಂದ್ರೆ ಯಕ್ಷ ಸೌರಭ ಶ್ರೀ ಹಿರೇಮಹಾಲಿಂಗೇಶ್ವರ ಕಲಾರಂಗ ರಿಜಿಸ್ಟರ್ಡ್ ಕೋಟ ಇವರು ನಮ್ಮೊಟ್ಟಿಗಿದ್ರ. ನಾಲ್ಕು ಜನ ಬಂದಿರ ಟೀಮಲ್ಲೆಲ್ಲ ಒಟ್ಟು ಎಷ್ಟು ಜನ ಇದ್ರಂತ ಮಾತುಕತೆಯಲ್ಲಿ ಕೇಂಬ ನಾವ ನಮ್ಮೊಟ್ಟಿಗಿದ್ದಾರೆ ಪ್ರಸಾದ್ ಕುಮಾರ್ ಮೊಗೆಬೆಟ್ಟು ಅವರು. ಇವ್ರ ಹೆಸರು ನೀವು ಕೇಂದಿರ್ತ್ರಿ, ಇವರ ಗಾನ ವೈಭವಗಳನ್ನಂತೂ ಕಂಡು ಕೇಂದಿರ್ತ್ರಿ, ಸವಿದಿರ್ತ್ರಿ. ಸೊ ತುಂಬಾ ಪ್ರಸಿದ್ಧ ಭಾಗವತರು, ಪ್ರಸಂಗಕರ್ತರು ಪ್ರಸಾದ್ ಕುಮಾರ್ ಮೊಗೆಬೆಟ್ಟು ಅವರು ಅಂಡ್ ಗಿರೀಶ್ ಬೆಟ್ಲಕ್ಕಿ ಅವರು, ಶ್ರೀನಾಥ ಉರಾಳ ಅವರು ಮತ್ತು ಹರೀಶ್ ಭಂಡಾರಿ ಅವರು, ಇವರೆಲ್ಲರಿಗೂ ನಮ್ಮ ಯಕ್ಷ ಸಮಾಗಮಕ್ಕೆ ಸ್ವಾಗತ, ಸುಸ್ವಾಗತ.
1: ನಮಸ್ಕಾರ. ಈ ದಿನ ನಮ್ಮನ್ನ ಕುಂದಾಪುರ ರೇಡಿಯೋ ಕಾರ್ಯಕ್ರಮ ಕರೆದಿದ್ದಕ್ಕೆ ನಮಗೂ ಸಂತೋಷ ಇತ್ತು, ನಿಮ್ ಜೊತೆ ನಮ್ಮ ಅನುಭವನ ಹಂಚಿಕೊಂಡ್ಕೆ ಖುಷಿ ಇತ್ತು.
0: ನಮ್ಗೂ ಭಾರಿ ಖುಷಿ ಆಯ್ತು. ನಾವು ಕರೆದಾಗ ನೀವು ನಾಲ್ಕು ಜನ ಒಟ್ಟಾಕ ಒಬ್ಬಂದ್ರೆ ಸುಲಭದ ಕೆಲಸ ಏನಲ್ಲ, ಅದು ಒಬ್ರೊಬ್ರು ಒಂದೊಂದು ಟೈಮಿಂಗ್ಸ್ ಇರುತ್ತೆ, ಒಬ್ರೊಬ್ರು ಒಂದೊಂದ್ ತರ ಕೆಲಸ ಇರುತ್ತೆ, ಅದೆಲ್ಲ ಬಿಟ್ಕೊಂಡು ನೀವು ಪ್ರೀತಿಯಿಂದ ಬಂದ್ರಲ್ಲ ಸರ್, ಅದಕ್ಕೆ ನಿಮ್ಗೂ ಕೂಡ ಧನ್ಯವಾದ. ಈಗ ಯಕ್ಷ ಸೌರಭ ಅನ್ನೋ ಈ ಒಂದು ತಂಡನ, ಅದು ಯಕ್ಷಗಾನ ಕಲಾ ತಂಡನ ಒಂದು ಸ್ಟಾರ್ಟ್ ಮಾಡ್ಕೊಂಡಳಿ ಹೆಂಗೆ? ನೀವು ಸ್ಥಾಪಕ ಅಧ್ಯಕ್ಷ ನೀವೇ? ಓಕೆ, ನಿಮ್ಮ ಹೆಸರು ಹರೀಶ್ ಭಂಡಾರಿ ಅವರು. ಓಕೆ, ಅದ್ ನಿಮ್ಗೆ ಹೇಗ್ ಅನ್ನಿಸ್ತು, ಅದ್ ಕಾರಣ ಏನು, ಎಲ್ಲಿಂದ ಬಂತು ಈ ಯೋಚನೆ ಹೆಂಗೆ?
1: ಅಂದ್ರೆ ನಮ್ ಕೋಟದಂಗೆ ಇನ್ನು ಯಕ್ಷಗಾನ ತಂಡ ಹುಟ್ಟಿರ್ಲಿಲ್ಲ. ಇದು 2015. ನಾನು ಮತ್ತೆ ನನ್ನ ದೋಸ್ತಿ ಒಬ್ರು ಉಪ್ಪೂರಿಗೆ ಹೋಗ್ತಾ ಇತ್ತು, ಉಪ್ಪೂರಲ್ಲಿ ಸಂಘಕ್ಕೆ ಹೋಗ್ತಾ ಇತ್ತು, ಅಲ್ಲಿ ನೆಕ್ಸ್ಟ್ ಬೈಕ್ ಆಡಿ ಹೋಗ್ತಾ ಇತ್ತು. ನಾವಿಬ್ರು ಹೋಗಿ ಬಪ್ಪ, ಅದಕ್ಕೆ ಇಷ್ಟು ದೂರ ಹೋರಿಗೆ ನಾವು ಹೋಯ್ಕಲ್ಲ,
0: ಎಂತ ಯಕ್ಷಗಾನ ವೇಷ ಮಾಡೋಕೆ ಹೋಗ್ತಿದ್ರಿ?
1: ವೇಷ ಮಾಡೋಕೆ ಹೋಗ್ತಿದ್ರಿ?
0: ನೀವು ಹವ್ಯಾಸ ಯಕ್ಷಗಾನ ಕಲಾವಿದರಾಗಿದ್ದು ಬೇರೆ ಬೇರೆ ತಂಡಗಳಿಗೆಲ್ಲ ಹೋಗ್ತಿದ್ರಿ?
1: ಅಲ್ಲಿಂದ ಬೈಕ್ ಆಡಿ ಹೋಗ್ತಿತ್ತು, ಅಲ್ಲೊಂದು 2 ವರ್ಷ ಮಾಡ್ತು. ಆ 2 ವರ್ಷ ಮಾಡಿದಲ್ಲಿ ನಮ್ಮಲ್ಲೇ ಒಂದು ಹಿಂಗ್ ಯಾಕೆ ಮಾಡೋಕಾಗ ಅಂತೇಳಿ ನಾನು ಅವನು ಒಂದು ಆಲೋಚನೆ ಮಾಡಿ, ನಮ್ಮಲ್ಲಿ ಒಂದಿಷ್ಟು ಜನರನ್ನ ಒಟ್ಟಾಕುವ, ಯಕ್ಷಗಾನ ವೇಷಧಾರಿಗಳು ಇರ್ಲಿ ನಮ್ಮಲ್ಲಿ, ಅನೇಕರು ಇದ್ದಿರು, ಹಂಗಾಗಿ ನಮ್ಮಲ್ಲೇ ಒಂದು ತಂಡ ಮಾಡುವ ಅಂದೇಳಿ ಶುರು ಮಾಡುತ್ತೆ 2015.
0: 11 ವರ್ಷ ಆಯ್ತು ಈಗ.
1: ಹನ್ನೊಂದನೇ ವರ್ಷ ಇದೀಗ.
0: ಶುರು ಮಾಡುವತ್ತಿಗೆ ಯಾರನ್ನ ಫಸ್ಟ್ ಮೀಟ್ ಮಾಡ್ರಿ?
1: ಶುರು ಮಾಡೋತಿ ಫಸ್ಟ್ ಮೀಟ್ ಮಾಡೋದು ನಮ್ ಗುರುಗಳನ್ನ. ಯಾಕಂದ್ರೆ ಒಂದು ಬೇಸ್ ಗಟ್ಟಿದ್ರೆ ಮಾತ್ರ, ಯಾಕಂದ್ರೆ ಆ ಟೀಮ್ ಒಂದು 1-2 ವರ್ಷಕ್ಕೆ ಅಪ್ಪಗಾಗ, ಅದಕ್ಕೆ ಬೇಸ್ ಬೇಕಾದ್ರೆ ಗುರುಗಳು ಮುಖ್ಯ ಇರ್ತಾರೆ. ಅದು ಪ್ರಸಾದ್ ಮೊಗೆಬೆಟ್ರ ಒಳ್ಳೆ ಆಗ್ಲಿಕ್ಕಷ್ಟೇ, ಅವ್ರು ಕೇಂದ್ರದಿಂದ ಬಿಟ್ಟು ಬಂದದಷ್ಟೇ, ಹೊರಗೆ ಬಂದದಷ್ಟೇ. ನಮ್ಗೂ ಒಂದು ಗುರುಗಳು ಒಳ್ಳೆ ಬೇಕಿತ್ತ, ಪ್ರಸಾದ್ ಮೊಗೆಬೆಟ್ರ ಅಲ್ಲಿ ಹೋಪ.
0: ಅದು ಎಲ್ಲ ಯಕ್ಷ ಕಲಾ ತಂಡಗಳು ಗುರುಗಳನ್ನ ಹುಡುಕೋದಿ ಫಸ್ಟ್ ಪ್ರಸಾದ್ ಮೊಗೆಬೆಟ್ಟು.
1: ಆದ್ರೆ ನಾವು ಹುಡುಕೋದು 2015 ಫಸ್ಟ್ ನಮ್ದೇ.
0: ಹೌದಾ?
1: ನಾನು ಇದ್ರ ಆದ್ರೆ ಹೇಳುದು, ಅವ್ರನ್ನ ನಾವೇ ಫಸ್ಟ್ ಆಯ್ಕೆ ಮಾಡುದಂತ ನಮ್ದು ಅದೊಂದು ಹೆಮ್ಮೆ ವಿಷಯ. ಅದನ್ನು ವಿಷಯ ಅಂತ ಅಂದ್ರೆ, ಅವ್ರ ಮನೆಗೆ ಒಂದು 4 ಸರಿ ಹೋಯ್ತು ನಾವು. ಅಂದ್ರೆ ಅವರಿಗೂ ನಮ್ಮನ್ನೊಂದು ನಂಬಕಲ್ಲ, ಅಂದ್ರೆ ಇವ್ರಿ ಅಂತ 7 ದಿವಸಕ್ಕೆ ಮಾಡಿ ಬಿಡ್ತ್ರೇನೋ, ಕೌಂಚಾಕ ಹೋತ್ರೇನೋ. ಫಸ್ಟ್ ಸರಿ ಹೇಳ್ದಲ್ಲ, ಹೌದಾ ನಾ ಹೇಳ್ತೆ ಅಕ್ಕ ಅಂದ್ರೆ, ಕಡೆಗೆ ಒಂದ್ 2 ಸರಿ ಸಿಕ್ಕಲ್ಲ ಫೋನಿಗೆ, ಯಾಕಂದ್ರೆ ಅವರು ನಮ್ಮನ್ ನಂಬಕಲ್ಲ. ಕಡೆಗೆ ನಾವೊಂದು 3-4 ಸರಿ ಹೋದಲ್ಲ, ಹಾ ಅಡ್ಡಿಲ್ಲ ಹಂಗಾರೆ ನಾನು ಬತ್ತೆ ಅಂತ ಬಂದ್ರ ಮೇಲೆ ಮಾತ್ರ ಈಗ 11ನೇ ವರ್ಷ ನಮ್ಮ ಜೊತೆಗೆ ನಮ್ಮವರೇ ಇದ್ರು
0: ಅಲ್ದಾ. ಆದ್ರೆ ಈಗ ಗುರುಗಳನ್ನ ಹುಡ್ಕೊಂಡ್ರೆ ನೀವು, ಆದ್ರೆ ಸದಸ್ಯರು ಬೇಕಲ್ಲ, ಅದು ಯಕ್ಷಗಾನ ಬಪ್ಪರಾಯ್ಕ ಆಸಕ್ತಿ ಇಪ್ಪರಾಯ್ಕ ನಿಮ್ಮೊಟ್ಟಿಗೆ ಒಂದು ಫ್ರೀಕ್ವೆನ್ಸಿ ಮ್ಯಾಚ್ ಆಪರಾಯ್ಕ. ಸೊ ಹೆಂಗ್ ಹುಡ್ಕೊಂಡ್ರಿ ಎಲ್ಲರನ್ನ?
1: ಹೆಂಗಂದ್ರೆ ನಾವೀಗ ಅಲ್ಲಲ್ಲಲ್ಲಲ್ಲ ಈಗ ಯಕ್ಷಗಾನ ಮಾಡುವತ್ತಿಗೆ ಹೋಪದಿಗೆಲ್ಲ ಕಾಣ್ತಲ್ಲ, ಇವ್ರು ಒಂದು ಯಕ್ಷಗಾನದ ಬಗ್ಗೆ ಮಾತಾಡ್ತಾರೆ. ಈಗ ನಾನೊಂದು ಸೆಲೂನ್ ನಂಗೆ ಕೆಲಸ ಮಾಡುದು, ನಮ್ಮಲ್ಲಿ ಬಂದವ್ರು ಹೆಚ್ಚಿನ ಜನ ಯಕ್ಷಗಾನದ, ಮತ್ತೆ ಇವ್ರು ನಂಗೆ ಗೊತ್ತಿತ್ತು, ನಮ್ಮ ಉರಾಳ್ರ ಉರಾಳ್ರಿಗೆ ಗೊತ್ತಿತ್ತಂದ್ರೆ ಇವ್ರ ಜೊತೆ ನಾನು ಸಣ್ಣಲಿಂದ ವೇಷ ಮಾಡ್ದಣ್ಣ.
0: ಶ್ರೀನಾಥ್ ಉರಾಳ್ರು ಗೊತ್ತಿತ್ತು,
1: ಉರಾಳ್ರ ಅಂದ್ರೆ ನಮ್ಮ ಮುಂಚಿನ ಗುರುಗಳಿದ್ರು ಶಾಲೆಯರು, ನಮ್ಮ ಗೋವಿಂದ ಉರಾಳ್ರ ಅಂತ ಹೇಳಿ, ಅವರು ನಾವು ಇವರು ಎಲ್ಲ ವೇಷ ಮಾಡ್ತಿದ್ರು. ನಮ್ಮನೆ ಪಕ್ಕದಾಗ ಒಬ್ಬ ಕೃಷ್ಣ ಅಂತ ಹೇಳಿದ್ದ, ಅವನ್ನ ಕಡೆಗೆ ನಮ್ಮ ಮುಂಜು ಭಂಡಾರಿ ಅಂತೇಳಿ ಇಂಟ್ರೆಸ್ಟೆಡ್ ಅವ, ಅವನ್ನ ಕಡೆಗೆ ಹರೀಶ್ ದೇವಾಡಿಗ ಅಂತೇಳಿ ಹೇಳಿ ಅವ್ರನ್ನ, ಕಡೆಗೆ ಗಿರೀಶ್ ಬೆಟ್ಲಕ್ಕಿ ಅವರೆಲ್ಲ ಅಂದ್ರೆ ಅಲ್ಲಲ್ಲಲ್ಲ ಯಕ್ಷಗಾನನ ಒಂದೊಂದು ವಾರ್ಷಿಕವಾಗಿ ಒಂದೊಂದು ವೇಷ ಮಾಡ್ತಿದ್ರು ಅವ್ರ ತಂಡದಂಗೆ. ಇಲ್ಲ ನಾವು ರೆಗ್ಯುಲರ್ ಆಗಿ ಯಕ್ಷಗಾನನ ಹೆಜ್ಜಿನೇ ಕಲ್ತ್ ಒಂದ್ ಯಕ್ಷಗಾನ ಮಾಡುವ ಅಂಬದೊಂದು ಅವ್ರ ಮನ್ಸಂಗ್ ಹಾಕರ್ ಕೂಡ್ಲೆ, ಓ ಒಂದ್ ತಂಡ ಮಾಡೋದವ್ರು ಮಾಡುವ ಮಾರೆ ಅಂದೇಳಿ ಎಲ್ಲರೂ ಒಟ್ಟ 2015 ಫಸ್ಟ್ ಶುರು ಮಾಡದ್ ನಾವು.
0: ಅಷ್ಟೊತ್ತಿಗೆ ಎಷ್ಟು ಸದಸ್ಯರು ಇದ್ದೀರಾ?
1: ಅಗಳಿಗೆ ಒಂದು 25 ಸದಸ್ಯರು ಒಟ್ಟು ಮಾಡಿದ್ ನಾವು.
0: ಅಷ್ಟಪ್ಪ ಜನ ಸಿಕ್ಕಿರ ಮಾರೆ?
1: ಅಷ್ಟಪ್ಪ ಜನ.
0: ಕಡೆಗೆ
1: ಇವ್ರು ಸರ್ ಇದ್ದೀರಾ, ಸರ್ ಬಂದ್ರ ಹೆಜ್ಜೆ ಕ್ಲಾಸ್ ಶುರು ಮಾಡ್ತಾ, ಅಗಳಿಕ್ ಇಂಟ್ರೆಸ್ಟ್ ಇನ್ನು ಭಾಗವತಿ ಕ್ಲಾಸ್ ಶುರು ಮಾಡ್ತಾ, ನಮ್ಮಲ್ಲೇ. ಮತ್ತೆ ಹಿರೇಮಾಲಿಂಗೇಶ್ವರ ದೇವಸ್ಥಾನ ಇದಿತ್ತ, ಅದು ಒಳ್ಳೆ ನಮ್ಗೊಂದು ಒಳ್ಳೆ ಬೇಸ್ಮೆಂಟ್ ಆಯ್ತು. ಅಲ್ಲ ದೇವಸ್ಥಾನದ ಹತ್ರ ಏನಾದ್ರು ಕೂಡ ಖುಷಿಯಂಗ್ ಒಪ್ಕೊಂಡ್ರೆ, ಮುಂಚೆ ಇಲ್ಲ ಅನೇಕರ ಭಯಂಕರ ಭಾಗವತರೆಲ್ಲ ಅಂದ್ರೆ ಕಾಳಿಂಗ್ ನೋಡ್ರು ಅವ್ರ ಇವರೆಲ್ಲ
0: ಅಲ್ಲಿಂದಾನೇ
1: ಬಂದವರು ಬಂದವರು. ನೀವ್ ಮಾಡ್ತೀರಿ ಅಂದೇಳಿ ಹೇಳಿದ್ರೆ ಖುಷಿ. ಅಲ್ಲೊಂದ್ ಸೈಡ್ ಆಗ ಒಂದ್ ರೂಮ್ ಇದಿತ್ತ, ಅದ್ರ ಕೀಸಾ ನಮ್ಗೆ ಕೊಟ್ರು, ನೀವು ಮಾಡಿ ಒಳ್ಳೇದಾಯ್ಲಿ ನಿಮ್ಗೆ ಅಂದೇಳಿ ಅಲ್ಲಿಂದಾನೆ ಶುರು ಮಾಡಿದ್ ನಾವು.
0: ಸೊ ಅಲ್ಲಿಂದ ಮುನ್ನುಡಿ ಆಯ್ತು ಕಣೆ,
1: ಮುನ್ನುಡಿ ಆಯ್ತು.
0: ಹೆಸರು ಯಾರಿಟ್ಟದ್ದು? ಯಕ್ಷ ಸೌರಭ ಅಂತ.
1: ಯಕ್ಷ ಸೌರಭ ಅಂದ ಅದೇ ನಮ್ ಸ್ನೇಹಿತರ ಒಬ್ರು ಇದ್ರು, ಈಗ ಬಿಟ್ರವ್ರ, ಅವ್ರಿಟ್ಟದ್ ಯಕ್ಷ ಸೌರಭ ಅಂತೇಳಿ ಇರ್ಲಿ ಅಂತೇಳಿ ಹೇಳಿ.
0: ನೀವೆಲ್ಲ ಒಪ್ಕೊಂಡ್ರೆ?
1: ನಾವೆಲ್ಲ
0: ಅಲ್ಲಂತ ಜಿಜ್ಞಾಸೆ ಇಲ್ಲ, ಹಾಂಗಲ್ಲ ಸೌರಭ ಅಲ್ಲ ಇನ್ನೊಂದ್ ವರ್ಕ್ ಮತ್ತೊಂದ್ ವರ್ಕ್ ಹಾಂಗಲ್ಲ ಎಂತ ಇರ್ಲಿಲ್ಲ. ಇಲ್ಲ
1: ಜಿಜ್ಞಾಸೆ ಅಂತ ಇಲ್ಲ, ನಮ್ಮಲ್ಲಿ ಎಲ್ಲರು ಬಾರಿ ಒಳ್ಳೆ ರೀತಿಯಂಗೆ, ಈಗ್ಲೂ ಸಹ ಯಾರಿಗೂ ಇದಿಲ್ಲ, ಒಳ್ಳೆ ಆರಾಮ್ಸೆ ಇತ್ತು.
0: ಅಲ್ಲ ಅದ್ ಅದ್ ಇಲ್ದಿದ್ರೆ ಇದು ಒಳ್ಳೆ ಹಬ್ಬ, ಇಲ್ದಿದ್ರೆ ಭಾರಿ ಕಷ್ಟ ಆಗ್ತ. ಈಗ ನೀವು ಹೇಳಿದ್ರಲ್ಲ 25 ಜನ ಇದ್ದೀರ ಸ್ಥಾಪನೆ ಮಾಡುವತ್ತಿಗೆ, ಈಗ ಎಷ್ಟ್ ಜನ ಇದಾರೆ?
1: ಅಲ್ಲ ಈಗ್ಲೂ ನಾವೀಗ ಒಂದ್ ಪ್ರೋಗ್ರಾಮ್ ಮಾಡ್ತಂದ್ರೆ 20-25 ಜನ ಇರ್ತಾರ. ಮತ್ತೆ ಈಗ ಕಾರಣಾಂತರದಿಂದ ಈಗ ಇವತ್ತು ಒಂದ್ 10 ಜನ ಬರೋರಿತ್ತ, ಅದಕ್ಕೆ ಹೇಳ್ರು ಇಲ್ಲ ನಂಗೊಂದ್ ಚೂರ್ ಆ ಕೆಲ್ಸ ಇತ್ತು, ನಂಗೊಂದ್ ಚೂರ್ ಅಂದ್ರೆ ಇಂಪಾರ್ಟೆನ್ಸ್ ಅಲ್ಲ ಅಲ್ದ, ನೀವು ಹೋಗಿ ಬನ್ನಿ, ನೀವು ಇಷ್ಟು ಜನ ಹೋಗಿ ಬನ್ನಿ ಅಂತ ಹಾಗೆ.
0: ಅದೇ ಆದ್ರೆ ನೀವು 4 ಜನ ಬಂದ್ರೆ
1: ನಾಳೆಗೆ ಈಗ ಕರೆದ್ರು ಅಷ್ಟು ಜನ ಒಟ್ಟಾತ್ರು.
0: ವೆರಿ ನೈಸ್.
1: 15 ಜನ ಆದ್ರೂ ನಮ್ ಜೊತೆಗಿದ್ರು.
0: ಓಕೆ, ಹಂಗಾರೆ ಈಗ ನಾವು ಗುರುಗಳ ಹತ್ರ ಏಡ್ ಮಾತಾಡುವಲ್ಲ. ಪ್ರಸಾದ್ ಮೊಗಬೆಟ್ಟು ಅವರು ಸರ್, ಈಗ ಅವರು ಫಸ್ಟ್ ಬಂದಾಗಲಿಕ್ಕೆ ನೀವು ಕೇಂದ್ರದಿಂದ ಹೊರ ಬಂದಷ್ಟೇ ಅಂತ ಹೇಳ್ರಿ, ಈ ತರ ನೀವು ಯಾವುದೇ ಈ ತರ ಹವ್ಯಾಸಿ ಕಲಾತಂಡಗಳೊಟ್ಟಿಗೆ ಅಷ್ಟೊತ್ತಿಗೆ ಹೊಯ್ಲಿಲ್ಲ ಅನ್ಸುತ್ತೆ ಫಸ್ಟ್ ಇವರದ್ದಯ್ಯ ಯಕ್ಷ ಸೌರಭ, ನಿಮ್ ತುಂಬಾ ಡೌಟ್ ಆಯ್ತಾ ಹೊಯ್ಕಬಾರ್ದ ಅಂತ?
2: ಹೌದು, ಅವರು ಫೋನ್ ಮಾಡಿದ ಕೂಡಲೇ ನಾನು ಅವ್ರ ಹತ್ರ ಕೇಳಿದೆ, ಸ್ಥಾಪಕ ಅಧ್ಯಕ್ಷ ಹರೀಶಣ್ಣ ಹರೀಶ್ಪಣ್ಣರ ಹತ್ರ. ಒಂದ್ ಎರಡ್ ಮೂರ್ ದಿವಸ ಸಿಕ್ಲಿಲ್ಲ ನಾನು ಅವರಿಗೆ, ಕಡೆಗೆ ಒಂದ್ ದಿವಸ ಕೇಳಿದೆ ಇದು ನೀವು ಕಂಟಿನ್ಯೂ ಮಾಡೋದು ಹೌದಾ ಕೇಂದ್ರ? ಹೌದು, ಮುಂದೆ ಹೋತ್ರಿ ಹೌದಾ ಕೇಂದ್ರ. ನಾನು ಆ ಇವರಿಗೆ ಬರುವ ಮೊದಲು ಒಂದ್ ಎರಡು ಕಡೆ ಹೋಗಿದ್ದೆ ನಾನು, ಆದ್ರೆ ಅದು ಬಾಳಿಕೆ ಬರ್ಲಿಲ್ಲ. ಆಗ
0: ನನಗೆ
2: ಅನುಭವದಿಂದ ನಾನು ಇದು ನೀವು ಮುಂದೆ ಹೋಗೋದು ಹೌದಲ್ಲ ಕೇಂದ್ರ, ಖಂಡಿತ ನಾನು ಇರುವಷ್ಟುವರೆಗೆ ಅದನ್ನ ಮುಂದುವರಿಸ್ತೇನೆ ನಾನು ಅಂತ ಹೇಳಿದ್ರು. ಅವ್ರು ಇಲ್ಲೇ ಇದ್ದಾರೆ, ಅವ್ರ ಆಡಿದ ಮಾತಿನ ಪ್ರಕಾರವಾಗಿ ಅದು ಮುಂದುವರ್ಕೊಂಡು ಬಂದ್ರು. ನನ್ನಿಂದ ಆದ ಸಹಕಾರವನ್ನು ನಾನು ಕೊಟ್ಟೆ, ಮತ್ತೆ ಕೇಂದ್ರ ಬಿಟ್ಟ ಮೇಲೆ ಮತ್ತೆ ಒಳ್ಳೆ ಟೀಮ್ ಸಿಕ್ತು ನಮ್ಗೆ ಇಲ್ಲಿ, ಒಳ್ಳೆ ಟೀಮು ಅಂದ್ರೆ ಯಾವ ರೀತಿಯಲ್ಲಿಯೂ ಸಂಪ್ರದಾಯದ ಯಕ್ಷಗಾನವನ್ನ ಕೊಡೋದಕ್ಕೂ ಅವರು ಸಮರ್ಥರು. ಮತ್ತೆ ಈ ಹೊಸ ನಮ್ಮ ಪ್ರಚಲಿತ ಏನಿತ್ತು ಅದನ್ನ ಮಾಡಿ ತೋರಿಸಕ್ಕೂ ಒಡ್ಡಿಲ್ಲ,
0: ಎಲ್ಲದಕ್ಕೂ ಸೈ,
2: ಎಲ್ಲದಕ್ಕೂ ಸೈ.
0: ಓಕೆ, ನಿಮ್ಗೆ ನಿಮ್ಗೆ ಎಷ್ಟು ಸವಾಲ್ ಅನ್ನಿಸ್ತಾ ಅಂದ್ರೆ, ಇವರೆಲ್ಲ ಎಂತ ಹೇಳ್ತಾರೆ ಅಮೆಚೂರ್ಡ್ ಅಂತ ಹೇಳ್ತಾರಲ್ಲ, ಅಂದ್ರೆ ಹವ್ಯಾಸಿ ಯಕ್ಷಗಾನ ಕಲಾವಿದರಾಗಿದ್ದವರು, ನೀವು ಒಂದು ಕೇಂದ್ರದಿಂದ ಬಂದವರು, ನೀವು ಕೇಂದ್ರದಲ್ಲೇ ಸುಮಾರು ಮಕ್ಕಳನ್ನೆಲ್ಲ ತಯಾರು ಮಾಡಿರ್ತೀರಿ, ಅದು ಹೌದು, ಬಟ್ ಇಲ್ಲಿ ಬಂದ ಆ ಸೀರಿಯಸ್ನೆಸ್ ಬೇರೆ, ಇವ್ರ ಕೆಲಸಕ್ಕೆ ಹೋಯ್ಕೊಂಡು ಮನೆ ಸಂಸಾರನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಟೈಮಿಂಗ್ಸ್ ನ ಹೊಂದ್ಸ್ಕೊಂಡ ಇಲ್ಲಿ ಒಂದು ಪ್ರಾಕ್ಟೀಸ್ ಬರೋದು ಅಥವಾ ಹೆಜ್ಜೆ ಕಲಿಯೋದು ಅಥವಾ ಭಾಗವತಿಕೆ ಕಲಿಯೋದಕ್ಕೆ ಬಪ್ಪದ, ನಿಮ್ಗೆ ಎಷ್ಟು ಸವಾಲ್ ಅನಿಸ್ತು?
2: ನಿಜವಾಗಿ ಸವಾಲ್ ಅನಿಸ್ತು. ಒಂದನೇದಾಗಿ ಕೋಟದಂತ ಪರಿಸರ.
0: ಯಾಕೆ ಕೋಟದ?
2: ಕೋಟ ಅಂತ ಹೇಳಿದ್ರೆ ಅದು ಸಾಂಸ್ಕೃತಿಕ ಕಾಶಿ, ಅದು ಅಂದ್ರೆ ಶಿವರಾಮ್ ಕಾರಂತರು ಇರ್ಬಹುದು, ಮಹಾಬಲ ಕಾರಂತರು ಇರ್ಬಹುದು, ಈಗ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಕೋಟ ವೈಕುಂಠ ನಾಯಕರು, ಈಗ ದೊಡ್ಡ ಘಟಾನುಘಟಿಗಳೆಲ್ಲ ಇದ್ದಂತ ಒಂದು ಪ್ಲೇಸ್ ಅದು, ಅಷ್ಟು ಸುಲಭದಲ್ಲಿ ಒಪ್ಕೊಳ್ಲಿಕ್ಕಿಲ್ಲ, ಅದೊಂದು ಇದ್ದಿತ್ತು. ಮತ್ತೆ ಅಂತ ಸಮಸ್ಯೆ ಆಗ್ಲಿಲ್ಲ ನನಗೆ. ಮತ್ತೆ ಹೆಚ್ಚಿನವರ ಕೆಲವರೆಲ್ಲ ಅಂದ್ರೆ ವೇಷ ಮಾಡಿದವರು, ಸಣ್ಣ ಪುಟ್ಟ ವೇಷ ಮಾಡಿದವರು ಇದ್ರು, ವೇಷ ಮಾಡದೆ ಇರುವವರು ಇದ್ರು, ಹಾಗಾಗಿ ಎಲ್ಲರಲ್ಲೂ ಲಯ ಇದ್ದಿತ್ತು. ಮುಖ್ಯವಾಗಿ ಯಕ್ಷಗಾನದಲ್ಲಿ ಬೇಕಾದ ಲಯ, ಆ ಲಯ ಒಂದು ಇರುವಕ್ಕೋಸ್ಕರ ನಮ್ಗೆ ಏನು ಸಮಸ್ಯೆ ಆಗ್ಲಿಲ್ಲ. ಮತ್ತು ಕೇಂದ್ರದ ಒಂದು ಏನು ಶಿಸ್ತುಬದ್ಧ ಶಿಕ್ಷಣ ಎಲ್ಲವನ್ನು ನಾವು ಹವ್ಯಾಸಿಗಳಲ್ಲಿ ಹೇರೋದಕ್ಕಾಗುವುದಿಲ್ಲ.
0: ಕರೆಕ್ಟ್,
2: ಹೌದು,
0: ಅಷ್ಟು ಸ್ಟ್ರಿಕ್ಟ್ ಆಗಿ ನೀವು
2: ಅಷ್ಟು ಸ್ಟ್ರಿಕ್ಟ್ ಮಾಡೋಕೆ ಆಗುದಿಲ್ಲ, ಅದು ಮಾಡಿದ್ರೆ ಕೇಳುದಿಲ್ಲ ಮತ್ತೆ ನಿಲ್ಲುವುದಿಲ್ಲ. ಹಾಗಾಗಿ ಅದು ನಮ್ಮ ಮಕ್ಕಳಿಗೆ ಮಾತ್ರ ನಾವು ಸೀಮಿತ ಮಾಡ್ಬೇಕಾಗುತ್ತೆ. ಯುವಕರು ಆದಷ್ಟು ಅವರ ಮನವೊಲಿಸಿ ಹೀಗೆ ಮಾಡಿ ಅಂತ ಹೇಳಿದಾಗ ಅವ್ರು ಅದ್ ಮಾಡ್ತಾರೆ. ಅದು ಎಲ್ಲ ಹುಡುಗರು ಮಕ್ಕಳು ಇರೋದ್ರಿಂದ ನಮ್ಗೇನು ಸಮಸ್ಯೆ ಆಗ್ಲಿಲ್ಲ, ಅಂದ್ರೆ ಎಲ್ಲದೂ ಮಾಡ್ತಾರೆ. ಅಂದ್ರೆ ವೇಷಭೂಷಣ ಕಟ್ಟಿಕೊಳ್ಳುವುದು ಇರ್ಬಹುದು, ಸಂಪ್ರದಾಯ ಆಟ ಬಂದ ಕೂಡಲೇ ಅದು ಕೊಡ್ಲಿಲ್ಲ ಅಂತ, ಅಂದ್ರೆ ಬೇಡ ಮರ್ರೆ ಅಂತ ಆ ಪ್ರಶ್ನೆ ಅಂತ ಇಲ್ಲ,
0: ಅಡ್ಡಿಲ್ಲ ಅಂತ
2: ಅದಕ್ಕೆ ಮಾಡುವ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಹೊಸ ಪ್ರಚಲಿತ ಯಾರಾದ್ರೂ ಪ್ರಚಲಿತ ಯಕ್ಷಗಾನ ಅಂತ ಹೇಳಿದ್ರೆ ಅದಕ್ಕೂ ಸರಿಯಾದಂತ ಕಲಾವಿದರು ಇದ್ದಾರೆ, ನಮ್ ತಯಾರಿ ಮಾಡೋ ಸಮಸ್ಯೆ ಏನಾಗ್ಲಿಲ್ಲ, ಖುಷಿ ಆಯ್ತು.
0: ಪ್ರಸಂಗ ಸೆಲೆಕ್ಷನ್ ಕೂಡ ನಿಮ್ಗೆ ಇವರು ಸುಲಭವಾಗಿರೋದ್ರಿಂದ ನಿಮ್ಗೆ ಸುಲಭ ಆಗ್ತದೆ.
2: ನಮ್ಗೆ ಸುಲಭ ಆಯ್ತು, ಯಾವ ಪ್ರಸಂಗ ಇಟ್ರು, ಉದಾಹರಣೆಗೆ ಈಗ ತಾಮ್ರಧ್ವಜ ಕಾಳಗ ಅಂತ ಒಂದು ಅಪ್ಪಟ ಪೌರಾಣಿಕ ಇದು ನುಡುತಿಟ್ಟಿನ ಪ್ರಸಂಗವನ್ನು ಮಾಡಿತ್ತು ನಾವು. ಹೊಸ ತೀರಾ ಹೊಸದೆನಿಸುವಂತ ಪ್ರಸಂಗಗಳನ್ನು ಮಾಡಿತ್ತು. ಅದಕ್ಕೆ ಬೇಕಾದಂತ ಕಲಾವಿದರು ರೆಡಿ ಆಗ್ತಾರೆ, ತೊಂದರೆ ಇಲ್ಲ.
0: ಆದ್ರೆ ಕುಣಿತದಲ್ಲೇನಾದ್ರೂ ವ್ಯತ್ಯಾಸ ಬರ್ತಿತ್ತ?
2: ವ್ಯತ್ಯಾಸಗಳು ಬಂತು ಆರಂಭಿಕ, ಕೆಲವರಲ್ಲಿ ಒಂಚೂರು ವ್ಯತ್ಯಾಸ ಬಂತಂದ್ರೆ ಬೇರೆ ಬೇರೆ ಗುರುಗಳಲ್ಲಿ ಕಲಿತವರಾದ್ರಿಂದ ಅದು ಒಂದೇ ರೀತಿಯಲ್ಲಿ ಬರುವುದು ಸಾಧ್ಯ ಇಲ್ಲ. ಈಗ ನಮ್ಮ ಉಡುಪಿ ಕೇಂದ್ರದವರೇ ಅಲ್ಲಿ ಕಲಿತವರು ಇರಬಹುದು, ಅಥವಾ ಗುರುಗಳಾಗಿದ್ದವರು ಮತ್ತೆ ಯಕ್ಷಗಾನ ವೇಷ ಮಾಡ್ತಾ ಇದ್ದವರು ಇದ್ರೆ ನಮ್ದು ಎಲ್ಲರದು ಒಂದೇ ಮನಸ್ಥಿತಿ, ಅಂದ್ರೆ ಹೇಳಿಕೆ ಕ್ರಮ ಎಲ್ಲ ಒಂದೇ ರೀತಿ ಇರುತ್ತೆ. ಅಂದ್ರೆ ಬೇರೆ ಬೇರೆ ಗುರುಗಳ ಹತ್ರ ಕಲಿತವರು ಸ್ವಲ್ಪ ಕೆಲವರು ತಗ್ಗುದಿಲ್ಲ, ತಗ್ಗಿಕೊಣಿಯುವುದಿಲ್ಲ, ಕೆಲವರು ಕೈ ಹಸ್ತಾಭಿನಯಗಳು ಬೇರೆ ಇರುತ್ತೆ, ಹೀಗೆ ರಂಗ ಕ್ರಿಯೆಗಳೆಲ್ಲ ಬೇರೆ ಬೇರೆ ಇರುತ್ತೆ. ಅದನ್ನೆಲ್ಲ ಒಂದು ಹೊಂದಾಣಿಕೆ ಮಾಡಿ ತರುವತ್ತಿಗೆ ಚೂರು ಕಷ್ಟ ಆಗ್ತ, ಆದ್ರೂ ಸಮಸ್ಯೆ ಇಲ್ಲ.
0: ಆದ್ರೂ ಒಂಥರ ಲೈಕ್
2: ಆಯ್ಕತ್ತ.
0: ಸೊ ನೀವು ಮೊದಲ ಪ್ರಸಂಗ ಯಾವ್ದನ್ನ ಆಯ್ದುಕೊಂಡ್ರಿ ಸರ್ ಇವರಿಗೋಸ್ಕರ ಯಕ್ಷ ಸೌರಭಕ್ಕಾಗಿ?
2: ಯಕ್ಷ ಸೌರಭದಲ್ಲಿ ಕ್ಷೇತ್ರ ಮಹಾತ್ಮೆ, ಕೋಟ ಹಿರೇಮಹಾಲಿಂಗೇಶ್ವರ ಕ್ಷೇತ್ರ ಮಹಾತ್ಮೆ ಅಂತ.
0: ಓ,
2: ಅದನ್ನ ನನ್ನ ಹತ್ರ ಬರ್ಸಿದ್ರು ಅವರು.
0: ಅದು ಕತೆ ಇರ್ಲಿಲ್ಲ, ನೀವು ಬರ್ದದ್ದು
2: ಮೂಲ ಮೂಲ ಕತೆ ಸಿಕ್ಕ, ಮೂಲ
0: ಯಕ್ಷಗಾನ ಪ್ರಸಂಗ ಇರ್ಲಿಲ್ಲ,
1: ಮೂಲ ಕತೆ ಇಲ್ಲ, ಪ್ರಸಂಗ ಇರ್ಲಿಲ್ಲ.
2: ಪ್ರಸಂಗ ಇರ್ಲಿಲ್ಲ ಅಂದ್ರೆ ಕ್ಷೇತ್ರ ಮಹಾತ್ಮೆಗೆಲ್ಲ ಮೂಲ ಕಥೆಗಳು ದೇವಸ್ಥಾನ ಕೊಡ್ಲೇಬೇಕು, ಮೂಲ ಕಥೆ ಸಿಕ್ಕಿತ್ತು. ಅದಕ್ಕೆಲ್ಲ ಸ್ವಲ್ಪ ನಾವು ರೆಕ್ಕೆ ಕಾಲು ಬಾಲ ಎಲ್ಲ ಸೇರಿಸಿ ಅಂತೂ ಒಂದು ಇಡೀ ರಾತ್ರಿ ಪ್ರಸಂಗ ಮಾಡ್ತು.
0: ಇಡೀ ರಾತ್ರಿ,
2: ಇಡೀ ರಾತ್ರಿ ಪ್ರಸಂಗ ಅದು. ಅಲ್ಲಿ ನಾವು ಆ ದಿವಸ ಪ್ರದರ್ಶನ ಮಾಡಿದ್ದು 6 ಗಂಟೆ ಪ್ರದರ್ಶನ, ಒಟ್ಟು 8 ಗಂಟೆ ಪ್ರಸಂಗ ಅದು. ಅದರಿಂದ ಆ ಪ್ರಸಂಗದಿಂದಲೇ ಶುರುವಾದಂತ ಒಂದು ಕಲಾರಂಗ ಅದು. ಅಷ್ಟು ಚಂದ ಮಾಡಿದ್ರು ಮಾತ್ರ, ಒಳ್ಳೆ ಮಾಡಿದ್ರು,
0: ಲೈಕ್ ಮಾಡಿದ್ರು,
2: ಒಳ್ಳೆ ಮಾಡಿದ್ರು, ಸಕ್ಸಸ್ ಅದು. ತೆಂಕು ಮತ್ತು ಬಡಗಿನ ವೇಷಗಳಲ್ಲಿ ಮಾಡದ್ದು, ಅಷ್ಟು ಚಂದ ಮಾಡಿದ್ರು.
0: ನಾವೊಂದ್ ಕೇಮ್ದು, ನೀವು ಗುರುಗಳಾಯ್ಪುಕೋಯೆ, ನೀವಿಲ್ಲಿ ಹವ್ಯಾಸಿ ತಂಡದವರೊಟ್ಟಿಗೆಲ್ಲ ಕೆಲಸ ಮಾಡುವತ್ತಿಗೆ ಗುರುಗಳಾಗಿ ನಿಮ್ಗೆ ಎಕ್ಸ್ಪೆರಿಮೆಂಟ್ ಎಲ್ಲ ತುಂಬಾ ಮಾಡೋಕ್ ಆತ್ತೇನೋ ಅಲ್ಲ, ಅಂದ್ರೆ ತೆಂಕು ತಿಟ್ಟನ್ನ ಬಡಗು ತಿಟ್ಟನ್ನ ಮಿಕ್ಸ್ ಮಾಡುದು
2: ಅಥವಾ
0: ಮಾಡಬೇಕು ನಿಮ್ಮ ಸೃಜನಶೀಲತೆಗೆ?
2: ಹೌದು, ಅಲ್ಲಿ ಅವಕಾಶಗಳು ಸಿಕ್ಕತ್ತೆ, ಪ್ರಯೋಗಶೀಲತೆಗೆ ಸೃಜನಶೀಲತೆಗೆಲ್ಲ ಅವಕಾಶಗಳು ಸಿಕ್ಕತ್ತೆ. ಆದ್ರೂ ನಾವು ಆ ಸ್ಥಳಗಳನ್ನೆಲ್ಲ ನೋಡ್ಕೊಳ್ಳಿ, ಸಂದರ್ಭಗಳನ್ನು ಸ್ಥಳವನ್ನೆಲ್ಲ ನೋಡ್ಕೊಳ್ಕತ್ತ, ಅದು ಸರಿಯಾಗಿ ಮಾಡ್ಬೋದು. ಇಲ್ಲೂ ಹಾಗೆ ನೀವು ಹೇಳಿದ ಹಾಗೆ ನಮ್ಮ ಬರೀ ಒಂದು ಪರಂಪರೆ ಮಾತ್ರ ಅಲ್ಲ, ಈ ಸೃಜನಶೀಲತೆಗೂ ಅವಕಾಶಗಳು ಉಂಟು, ನಮ್ಗೆ ಅವಕಾಶ ಮಾಡಿ ಕೊಟ್ಟಿದವ್ರು. ಅಂದ್ರೆ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡೋದಕ್ಕೆ ಎಲ್ಲಾ ರೀತಿ ಪ್ರಯೋಗ, ಈ ದಶಾವತಾರ ಮಾಡ್ತು, ಅದರಲ್ಲಿ 10 ಅವತಾರಗಳು ಬೇರೆ ಬೇರೆ ರೀತಿ ಪ್ರಯೋಗಗಳು, ಮತ್ತೆ ಅಟ್ಟಣಿಗೆ ಆಟ,
0: ಹಂಗಂದ್ರೆ
2: ರಂಗಸ್ಥಳದ ಮೇಲೆ ರಂಗಸ್ಥಳ, ಶ್ವೇತಕುಮಾರ್ ಚರಿತ್ರೆ. ಈಗೆಲ್ಲ ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಈಗ ವಾಟ್ಸಪ್ ಫೇಸ್ಬುಕ್ ಇದ್ರೆ ತೀರಾ ಪ್ರಚಾರ ಆಗ್ತಿತ್ತು, ಮತ್ತೆ ತೀರಾ ಅದು ವಾದ ವಿವಾದಕ್ಕೆ ಆತಿತ್ತು, ಅವಕಾಶ ಆತಿತ್ತೇನೋ.
0: ಆಗ ನೀವು ತುಂಬಾ ಪಾಪ್ಯುಲರ್ ಆಗ್ತಿದ್ರಿ
2: ಅಲ್ಲಿ, ತ್ರಿಲೋಕ ಸುಂದರಿಯಿಂದ ನಾವು ಮೇಲಿಂದ ಕೆಳಗಿಳಿಸುವಂತದ್ದು, ಮತ್ತೊಂದು ಈಶ್ವರ ತಾಂಡವ ನೃತ್ಯ ಎಲ್ಲ ಮೇಲೆ, ಈ ಕೋಣದ ನಿಜವಾದ ಕೋಣದ ಮೇಲೆ ಕೂತ್ಕೊಂಡು ಯಾವ ಬರುವುದು, ಈಗ ಆದ್ರೆ ಸ್ವಲ್ಪ ಅದಲ್ಲೇ ಅಂತ ಯಕ್ಷನ ಹಾಳು ಮಾಡ್ರ ಹಾಗೆ ಅಂತ ಹೇಳ್ತಿದ್ರೇನು. ಒಂದು ಕಾಲದಲ್ಲಿ ಅದೇ ಒಂಥರ ಖುಷಿ.
0: ಇದು ನೀವು ಮಾಡುವತ್ತಿಗೆ ಈಗ ಆವತ್ತೇನ್ ಮಾಡಿದ್ರಿ, ಈಗ ಮಾಡ್ಕಂತ ನಿಮ್ಗೆ ಉಮೇದಿಲ್ಲಯಾ?
1: ಅವಾಗ ತಂಡಗಳು ಕಮ್ಮಿ ಇತ್ತು, ಈಗ ನಮ್ಮೂರಿನಲ್ಲಿ ಕೋಟದಲ್ಲಿ ಸರ್ ಹೇಳಿದಾಗೆ ಸಾಂಸ್ಕೃತಿಕ ನಗರಿ ಆಯ್ತಲ್ಲ, ವಾರಕ್ಕೆ 2 ಕಾರ್ಯಕ್ರಮ, ಶನಿವಾರ ಆದಿತ್ಯವಾರ 2 ಕಾರ್ಯಕ್ರಮ, ಈಗ ಡೊನೇಷನ್ ಎಲ್ಲ ಭಾರಿ ಕಷ್ಟ.
0: ಇದಂತೂ ವಿಷಯ ಹೌದು ಮಾರ್ರೆ, ಸತ್ಯ. ಎಷ್ಟು ಪ್ರೋಗ್ರಾಮ್ ಆಗ್ತಂತಿಲ್ಲ, ಈ ಡೊನೇಷನ್ ಕೊಡೋರು ಎಷ್ಟು ಕೊಡೋರು,
2: ಎಲ್ಲದಕ್ಕೂ ಪ್ರೋಗ್ರಾಮ್
0: ಹೌದು, ಎಲ್ ಕಂಡ್ರು ಹೋರ್ಡಿಂಗ್, ಎಲ್ ಕಂಡ್ರು ಎಷ್ಟು ಕಾರ್ಯಕ್ರಮ ಇದೇವ್ರೆ ಅಂತ ಅನ್ಸುತ್ತೀಗ ಆಕ್ಚುಲಿ. ಸೊ ಅದು ವಿಷಯ ಸರಿ. ಸೊ ಗುರುಗಳು ಅವರ ಕೆಲವು ಮಾತುಗಳನ್ನ ಹೇಳಿದ್ರೆ ಇನ್ನು ಮಾತಾಡೋಕಿತ್ತು, ನಮ್ಮ ಉರಾಳ್ರ ಹತ್ರ ಮಾತಾಡುವ, ಶ್ರೀನಾಥ್ ಉರಾಳ್ರು. ಸೊ ಸಂಸ್ಥಾಪನೆ ಆದ ದಿನದಿಂದ ನೀವೆಲ್ಲ ಒಟ್ಟಿಗೆ ಇದ್ದಾರ ಅಲ್ದ? ಸೊ ಇವ್ರು ಅವ್ರು ಬಂದ್ ಕೇಂದ್ರ ನಿಮ್ಮ ಹತ್ರ ಭಂಡಾರ ಬಂದ್ ಕೇಂದ್ರ
3: ಅಂದ್ರೆ ಅವ್ರು ನಮ್ಮನೆ ಅದೇವ್ರು ಸೇರಿದಂಗ್ ನಾ ಈಗ ಒಂದ್ಸಲ ಕಟಿಂಗ್ ಹೋಗೋತಿಗೆ
0: ಅಲ್ಲಿಗೆ ಹೋಗ್ಬಂದ್ರೆ
3: ಅಲ್ಲಿಗೆ. ಅದಕ್ಕಿಂತ ಮುಂಚೆ ನಾನಂದ್ರೆ 3 ವರ್ಷ 2013 ಉಡುಪಿ ಕೇಂದ್ರದಿಂದ ಕಲ್ತು ಬಂದವ ಅಷ್ಟೇ.
0: ಇವರು ಪ್ರಸಾದ್ ಮೊಗಬೆಟ್ಟು ಅವರು ಅಂಡರೇ ಕಲ್ತು ಬಂದ್ರೆ
3: ಅಂಡರೇ ಕಲ್ತಿದ್ರು ಅಲ್ಲಿ, ಇವರು ಮತ್ತೆ ಬೇರೆ ಗುರುಗಳೆಲ್ಲ ಇದ್ರು. ನಾನಲ್ಲಿ 3 ವರ್ಷ ಅಲ್ಲೇ ಇದ್ದು ಕಾಲೇಜಿಗೆ ಹೋಗಿ ಬಂದಿದ್ದು. ಹಾಗೆ ಅಲ್ಲಿ ಬಂದು ಊರಿಗೆ ಬಂದು ಇಲ್ಲಿ ನಮ್ಮ ಮನೆಯಲ್ಲೇ ಬಂದು ಕೆಲಸ ಇದ್ ಮಾಡಿ ಶುರು ಮಾಡಿದೆ. ಅವಾಗ ಹೆದ್ದೆಸ್ಥಾನದಲ್ಲಿ ಬೋರ್ಡ್ ನೋಡಿದೆ ಒಂದು ಬ್ಯಾನರ್, ಹೀಗೆ ಸಂಘ ಒಂದು ಪ್ರಾರಂಭ ಆಗ್ತಾ ಇತ್ತು, ಅಲ್ಲಿ ಗುರುಗಳೇ ಅದ್ ನೋಡಿದ್ರೆ ಪ್ರಸಾದ್ ಮೊಗಬೆಟ್ಟು ಒಂದು ಹೆಸರು ಇತ್ತು.
0: ಖುಷಿ,
3: ನಾನು ಡಿಸೈಡ್ ಮಾಡಿದೆ ಹಂಗಾರ ಒಂದು ನನ್ನ ಯಕ್ಷಗಾನಕ್ಕೂ ಒಂದು ನಂಗೆ ಅವಕಾಶ ಬೇಕಿತ್ತು. ಅದಕ್ಕೆ ಕಾಮಂಗ್ ಹರೀಶ್ ಬಾಂಡವ್ರ ಮನೆ ಎದುರೇ ಇದ್ದೀರ ಅವ್ರು ತೋಕೊಂಡು ನಾನು ಹಿಂಗೆ ಸೇರ್ಕೊಂಡು ಗಡ್ಡಿಲ್ಲ ಬನ್ನಿ ಮಾರೆ ಜನ ಬೇಕು ನಮ್ಗೆ ಬನ್ನಿ ಅಂತ ಅಲ್ಲಿಂದ ಶುರು ಆಯ್ತು. ಅಂದ್ರೆ 2015 ಅದು ಏಪ್ರಿಲ್ ತಿಂಗಳಲ್ಲಿ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ. ಅದಾದ್ಮೇಲೆ ಅದೇ 2 ವರ್ಷ, ಅಂದ್ರೆ 1st ವರ್ಷ ಆಯ್ತು, 2ನೇ ವರ್ಷ ಮತ್ತೆ 2 ವರ್ಷ ಅಂದ್ರೆ ನಮ್ಮ ಮೊದ್ಲಿಂದನೂ ಹಾಗೆ ನಮ್ಮ ಸಂಘದಲ್ಲಿ ಅಂತ ಕೇಂದ್ರೆ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳ ಅವಧಿ 2 ವರ್ಷಕ್ಕೆ. ಅದ 2 ವರ್ಷ ಆದ್ಮೇಲೆ ಚೇಂಜ್ ಮಾಡುವಾಗ ನನಗೆ ಕಾರ್ಯದರ್ಶಿಯ ಇದು ಕೊಟ್ರು, ನೀವು ಮಾಡಿ ಅಂತ. ಅಲ್ಲಿಂದ ಮತ್ತೆ ಮಾಡಿದೆ ಕಾರ್ಯದರ್ಶಿ 2 ವರ್ಷ. ಅಲ್ಲಿ 2 ವರ್ಷ ಆದ್ಮೇಲೆ ಅದೇ 2 ವರ್ಷ ನಾನು ಅಂದ್ರೆ ಇವರು ಹರೀಶ್ ಭಂಡಾರ್ ಅಧ್ಯಕ್ಷರ ಅವಧಿಯಲ್ಲಿ 2 ವರ್ಷ ಒಳ್ಳೆ ಕಾರ್ಯಕ್ರಮ ಮಾಡಿದ್ರು, ತುಂಬಾ ಜನ ಒಟ್ಟಾಗ್ತಿತ್ತು. ಫಸ್ಟ್ ವರ್ಷ ಹಿರೇಮಾನ ಕ್ಷೇತ್ರ ಮತ್ತು ವಾರ್ಷಿಕೋತ್ಸವಕ್ಕೆ, ಆಮೇಲೆ ಮಧ್ಯ ಮಧ್ಯಗಳ ಆಟ ಅಂದ್ರೆ ನಾವು ಕಾರ್ತಿಕ ಮಾಸದಲ್ಲೂ ಒಂದು ನಮ್ದು ದೇವರ ಸೇವೆ ಅಂತ ಕಾರ್ತಿಕ ಮಾಸ 4 ಸೋಮವಾರದಲ್ಲೂ ಆಟ ಮಾಡ್ತ 4 ಸೋಮವಾರ ದೇವಸ್ಥಾನದಲ್ಲಿ.
0: ಓ, ಪ್ರತಿ 4 ಸೋಮವಾರ ಹಿರೇಮಾಂಗಲ ಮಹಾಲಿಂಗೇಶ್ವರ ದೇವಸ್ಥಾನ,
3: ಪ್ರತಿ ಕಾರ್ತಿಕ ಮಾಸದಲ್ಲಿ 4 ಸೋಮವಾರದಲ್ಲಿ. ಅಂದ್ರೆ ಕಾರ್ತಿಕ ಮಾಸ ಸೋಮವಾರ ಒಂದು ವಿಶೇಷ ಅಲ್ಲ, ಅದರಿಂದ ಈಶ್ವರನ ದೇವಸ್ಥಾನದ ಜನ ಬರ್ತಾರೆ. ಅದರಿಂದ ಅದೊಂದು ಆಗ್ಲಿಂತ ಫಸ್ಟ್ ಇಂದ ಮಾಡ್ತಾ ಇತ್ತು. 2 ವರ್ಷ ಅದಾಯ್ತು. ಮತ್ತೆ 2 ವರ್ಷ ನಂಗೆ ಕೊಟ್ಟ ನನ್ಗೂ ತಲೆ ಬಿಸಿ ಆಯ್ತು, ಇವ್ರು ಇಷ್ಟಿಷ್ಟು ಪ್ರೋಗ್ರಾಮ್ ಕೊಟ್ಟು ಇನ್ನೆಂತ ಮಾಡುದಪ್ಪ. ಒಂದು 2ನೇ ವರ್ಷ ಮತ್ತೆ ಅಟ್ಟಣಿಗೆ ಆಟ ಮಾಡಿದ್ರು, ಎಂತ ಮಾಡುದು ಎಂತ ಮಾಡುದು ಅಂತ. ಅದೇ ಕಾರ್ತಿಕ ಮಾಸ ನಡೀತಾ ಇತ್ತು, 4 ಸೋಮವಾರ ಆಯ್ತು. ವಾರ್ಷಿಕೋತ್ಸವ ಬಂದಾಗ ನಾವು ಅಂದ್ರೆ ಫಸ್ಟ್ ಇಂದ ನಾವು ಎಂತ ಮಾಡಿದ್ ಕೇಳಿದ್ರೆ ದೊಡ್ಡ ಪ್ರೋಗ್ರಾಮ್ ಕೊಡ್ಲಿಕ್ಕೆ ಹೋಗಿ ಸಣ್ಣ ಪ್ರೋಗ್ರಾಮ್ ಕೊಟ್ರೆ ಸಂಘದ ಹೆಸರು ಡೌನ್ ಆಗ್ತಲ್ಲ,
0: ಸಣ್ಣಕ್ಕಲ್ಲ
3: ಎಂತ ಮಾಡ. ಅದು ವಿಶೇಷ ಆಕಸ್ಮಿಕ ಸೆಟ್ಟಿಂಗ್ ಎಲ್ಲ ಮಾಡಿ ತಿನ್ನಿ ಎಂತ ಮಾಡುದು ನಾವು. ಆವಾಗ ನಂಗ ಆಲೋಚನೆ ಬಂದದೆ, ಒಂದು ಹಳೇ ಆಟ, ಹಳೆ ಕ್ರಮದ ಆಟ ತೋರಿಸಿ ಬಿಡುವ ಜನರಿಗೆ. ಹಂಗಾದ್ರೆ ಅದೊಂದಿ ಬೆಳಕಲ್ಲಿ ಅದೊಂದು ತಯಾರು ಮಾಡಿ, ನಮ್ಮ ಮಿತ್ರ ಒಬ್ರು ಇದ್ರು ಕಾರ್ತಿಕ್ ಅವ್ರಿಗೆ, ಅವ್ರು ಅದ್ರ ಸ್ವಲ್ಪ ಫೇಮಸ್ ಇದ್ರು, ಎಕ್ಸ್ಪರ್ಟ್ ಇದ್ರು, ಅವ್ರನ್ನ ಕರೆಸಿ ಒಂದೊಂದಿ ಬೆಳಕಲ್ಲಿ ಅಂದ್ರೆ ಸಂಪೂರ್ಣ ಸಂಪ್ರದಾಯ ಅಂದ್ರೆ 4 ಕಂಬದ ರಂಗಸ್ಥಳ, ಈ ತರ ಸ್ಟೇಜ್ ಇಲ್ಲ, ನೆಲದಲ್ಲೇ ಸಗಣಿ ಹೊಡೆದು ಅದ್ 4 ಕಂಬ ಹೋಗುದು, ಅದಕ್ಕೆ ತೋರಣ ಎಲ್ಲ ಕಟ್ಟಿ ಹಳೆ ಕಾಲದ ಆಟ ಹೆಂಗಿತ್ತು ಹಂಗೆ.
0: ಇಂಟ್ರೆಸ್ಟಿಂಗ್ ಮಾಡ್ರೆ
3: ಅದ ಎಂತಕ್ಕಂದ್ರೆ ಮುಖ್ಯ ಕಾರಣ ನಮ್ ಗುರುಗಳು, ಗುರುಗಳೆಲ್ಲ ಇದ್ರ. ಈಗ ಸಂಪ್ರದಾಯ ಬೇಕಂದ್ರೆ ಬರ್ತೀನಿ, ಅವ್ರನ್ನ ಬಿಟ್ಟು ಬೇರೆ ಹೋಗೋದೇ ಬೇಡ ನಮ್ಗೆ. ಆದ್ರಿಂದ ಅದಕ್ಕೆ ಸರಿ ಕಲಾವಿದ್ರು ನಮ್ಮಲ್ಲಿ ಕೆಲವು ಸಂಪ್ರದಾಯ, ನಮ್ ಹಿರಿಯ ಕಲಾವಿದ್ರು ಒಬ್ರು ಗೋಪಾಲ ಕೃಷ್ಣ ಪೈ ಮತ್ತೆ ಶಂಕರ್ ದೇವಾಡಿಗ ಅಂತ ಸ್ವಲ್ಪ ಹಳೆ ಕಲಾವಿದ್ರು ಅವರು, ಅದು ನಮ್ ಜೊತೆ ಒಳ್ಳೆ ಮಿಂಗಲ್ ಹತ್ರ
0: ಫ್ರೀಕ್ವೆನ್ಸಿಗೆ ಸೆಟ್.
3: ನಮ್ ಮತ್ತೊಂದು ಅರ್ಧ ಪ್ರದರ್ಶನ ಯಶಸ್ಸಿ ಕಾರಣ ಅವರೇ.
0: ಓಕೆ,
3: ಅಂದ್ರೆ ಅವರಿದ್ರು ಸ್ವಲ್ಪ ಆಟದ ಕ್ವಾಲಿಟಿ ನಮ್ಗೂ ಒಳ್ಳೆ ಬರುತ್ತೆ. ಹಂಗೆ ಅದ ಅವರಲ್ಲಿ ಇರ್ಲಿಕ್ಕೆ ಹೋಗಿ ಒಂದು ಹಿಡಿಂಬ ವಿವಾಹ ಪ್ರಸಂಗ ಮಾಡ್ತು, ಬಣ್ಣ ದ್ವೇಷಗಳನ್ನೆಲ್ಲ ಮಾಡಿ ಹಳೆಯ ಪರಂಪರೆ ಒಡ್ಡೋಲ್ಗ ಎಲ್ಲದೂ ಮಾಡಿ ಮಾಡ್ತು. ಮತ್ತೆ ಅದು ಆ ವರ್ಷ ಕಾನ್ಸರ್ಟ್ ಮಾಡಿದ್ರು, ಒಂದು ಹಳೆಯ ಪ್ರಸಂಗ, ಅದ್ರ ಬೆನ್ನಿಗೆ ಇನ್ನೊಂದು ಹೊಸ. ಈ ರೀತಿ ಈಗ ಹೇಗಾಗ್ತಾ ಇತ್ತು ಪ್ರಸಂಗ
0: ಸಾಮಾಜಿಕ,
3: ಅದು ನಾರ್ಮಲ್ ಸ್ಟೇಜ್ ಅಲ್ಲೇ ಲೈಟ್ ಎಲ್ಲ ಹಾಕಿ ತೋರಿಸ್ತಾರೆ, ಅದು ಒಂದು ಯಶಸ್ವಿ ಆಯ್ತು. ಹಾಗೆ ಒಂದೊಂದು ವರ್ಷ ಮಾಡ್ತಾ ಬಂತು. ಆಮೇಲೆ 2 ವರ್ಷ ಆಗಿ ಮತ್ತೆ 2 ವರ್ಷ ನನ್ನನ್ನೇ ಮುಂದುವರ್ಸಿದ್ರು ಸೆಕ್ರೆಟರಿ ಆಗಿ, ಒಟ್ಟು 4 ವರ್ಷ ಮಾಡಿದೆ, ಒಳ್ಳೊಳ್ಳೆ ಕಾರ್ಯಕ್ರಮ ಎಲ್ಲ ಕೊಡ್ತು. ಆಮೇಲೆ ಮತ್ತೆ ಉಳಿದವ್ರು ಬೇರೆ ಆದ್ರು, ಮತ್ತೆ ಒಟ್ಟಿಗೆ

0: ಈ ವರ್ಷ ಅಟ್ಟಣಿಗಾಟ ಮಾಡಿ ಆಯ್ತು, ಜೋಡಾಟು ಮಾಡಿ ಆಯ್ತು, ಇನ್ನು ಎಂತ ಮಾಡುದಪ್ಪ ಅನ್ಕೊಂಡು ಇದಾಪ್
1: ಈಗ ಮತ್ತದೇ ಪ್ರಶ್ನೆ
0: ಅದೇ ಪ್ರಶ್ನೆ
1: ಎಂತ ಮಾಡುದಂತ ಹೇಳಿ. ಈಗ ನಮ್ಮೊಟ್ಟಿಗೆ ಗಿರೀಶ್ ಬಟ್ಲಕ್ಕಿ ಅವರಿದ್ರು, ಈಗ ನೀವು ಅಧ್ಯಕ್ಷರ?
2: ಇವಾಗಿನ ಅಧ್ಯಕ್ಷರು ನಾನು. ಈಗ ಒಂದ್ ವರ್ಷ ಆಯ್ತಿದೆ, ಎರಡನೇ ವರ್ಷ ಟರ್ಮ್. ಈ ವರ್ಷ ಟರ್ಮ್ ಎಷ್ಟು ಮಾಡ್ಕೋ ಅಷ್ಟು ಮಾಡಿ ಇಳಿಕಂದ್ರೆ ನಮ್ ಸಂಘಟನೆ ಇರುವುದು ಎರಡು ವರ್ಷ ಅಧಿಕಾರ ಅವಧಿ. ಹಾಗೆ ಈ ವರ್ಷ ಏನಾದ್ರು ಹೊಸ ಕಾರ್ಯಕ್ರಮ ಮಾಡುವಂತ ಆಲೋಚನೆ ಉಂಟು. ಅದೇ ಹರೀಶ್ ಮಂಡರ್ ಹೇಳಿದಾಗೆ ಮನಿ ಪ್ರಾಬ್ಲಮ್,
1: ಎಲ್ಲರಿಗೂ ಅದೇ ಪ್ರಾಬ್ಲಮ್. ಈಗ
2: ಅದೇ ನಾನು ಇವರೆಲ್ಲ ಹೇಳುವಾಗೆ ನಾನು ಮಾತ್ರ ಸಂಘ ಆರಂಭದಲ್ಲಿ ಇರ್ಲಿಲ್ಲ. ನಾನು ಬಂದಿದ್ದು ಎರಡು ವರ್ಷ ಆದ್ಮೇಲೆ. ಅಂದ್ರೆ ಇವರಿಗೆಲ್ಲ ಈಗ 11 ವರ್ಷ ತುಂಬ್ರು, ನಂಗೆ 9 ವರ್ಷ ಮಾತ್ರ ತುಂಬುದು ಲೆಕ್ಕ. ಆದ್ರೂ ಕೂಡ ಬಂದ್ಮೇಲೆ ಇವ್ರು ತುಂಬಾ ಸಹಕಾರ. ನಾನ್ ಹೇಳಿದ್ರೆ ಬೇರೆ ಸಂಘಟನೆ ಎಲ್ಲ ವೇಷ ಮಾಡ್ತಾ ಇದ್ದೆ. ಇವ್ರು ಕೇಂದ್ರ ಹರೀಶ್ ಬಂಡರ್ ಮತ್ತೆ ಸತ್ಯನಾರಾಯಣಾಚಾರ್ ಅಂತ ಶ್ರೀನಾಥ್ ಅವರು ಕೇಳಿ ಸೇರ್ಕೊಂಡೆ. ಅಲ್ಲಿಂದ ಇಲ್ಲಿ ತನಕ ಗುರುಗಳ ಮಾರ್ಗದರ್ಶನ ಒಳ್ಳೆ ರೀತಿ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೆ. ಬಂದ 2 ವರ್ಷಕ್ಕೆ ನನ್ನ ಖಜಾಂಜಿ ಆಗಿ ನೇಮಕ ಮಾಡ್ರು. ಅದಾದ್ಮೇಲೆ ಕಾರ್ಯದರ್ಶಿ, ಈಗ ಅಧ್ಯಕ್ಷ ಇದ್ದೆ. ಅದೇ ಇವ್ರು ಹೇಳಿದಾಗೆ ಇವ್ರೆಲ್ಲ ಕಾರ್ಯದರ್ಶಿ ಮಾಡಿ ಇಳ್ಕೊಂಡು ಹೋಯ್ತು, ನಾ ಎಂತ ಮಾಡುದಂತ ನೆಕ್ಸ್ಟ್ ಬಂದ ಕಾರ್ಯದರ್ಶಿ ರೈಸಿ ಹೋಯ್ತು, ನಾವೆಂತ ಮಾಡುದಂತ. ಆಗ ನಾ ಕಾರ್ಯದರ್ಶಿ ಇದ್ದಾಗ ಪ್ರಶಾಂತ್ ಅಧ್ಯಕ್ಷರು ಫಸ್ಟ್ ಟೈಮ್ ಮಹಿಳಾ ಹಿಂಸರಿಂದ ಜೋಡಾಟ ಯಕ್ಷಗಾನ ಕ್ಷೇತ್ರ ಆಗ್ಲೇ ಇಲ್ಲ ಮಹಿಳೆಯರ ಜೋಡಾಟ, ಅದನ್ನ ಮಾಡ್ತ. ಕಡೆಗೆ ಮತ್ತೆ ಗಂಡಸರು ಜೋಡಾಟರು ಆಯ್ತು, ಅದು ನಾವು ಮಾಡ್ತಾ ಆ ವರ್ಷ. ಆದ್ರೆ ನಮ್ಮ ಇತಿಹಾಸದಲ್ಲಿ, ಯಕ್ಷಗಾನ ಇತಿಹಾಸದಲ್ಲಿ ಮಹಿಳೆಯರ ಜೋಡಾಟ ಮಾಡದೆ ನಮ್ಮ ಸಂಘಟನೆ.
1: ಅಡ್ಡಿಲ್ಲ ಮಾಡ್ರೆ, ಇಲ್ಲಿಂದ ಕರ್ಕ ಬಂದ್ರೆ ಹೆಂಗೆ ಇದೆಲ್ಲ ಅರೇಂಜ್ ಮಾಡ್ರಿ?
2: ಅಂದ್ರೆ ಎಲ್ಲರೂ ನಮ್ಮ ಗುರುಗಳ ಶಿಷ್ಯರು ಅಂದ್ರೆ ಅವ್ರೆ ಆಯ್ದ ಕಲಾವಿದ್ರು ಅಂದ್ರೆ ಒಳ್ಳೊಳ್ಳೆ ಮಾಡುವಂತ ಮಹಿಳೆಯರ ಹುಡುಕಿ ಅವರಿಗೆ ತಕ್ಕುವಂತ ವೇಷವನ್ನು ಕೊಟ್ಟು ಆ ಜೋಡಾಟ ಮಾಡದ ಯಶಸ್ವಿ ಆಯ್ತು, ತುಂಬಾ ಜನ ಸೇರಿದ್ದ. ಅಲ್ಲ ಗುರುಗಳೇ, ಒಳ್ಳೆ ಕಾರ್ಯಕ್ರಮ ಗುರುಗಳ ನೇತೃತ್ವ ಮತ್ತೆ ಅವರ ಮಾರ್ಗದರ್ಶನದಲ್ಲಿ ತುಂಬಾ ಒಳ್ಳೆ ಕಾರ್ಯಕ್ರಮ ಆಯ್ತು.
1: ಓ, ಸೊ ಇದು ಯಾವ ವರ್ಷ ಆದದ್ದು?
2: 2020ರಲ್ಲಿ.
1: ಓಕೆ, ಈ ವರ್ಷಕ್ಕೆ ನೀವೆಂತ ಈಗ ತಲೆಬಿಸಿ?
2: 17ನೇ ವರ್ಷಕ್ಕಿಂತ ತುಂಬಾ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತಾರೆ. ನಮ್ಮ ರಾಘವೇಂದ್ರ ಕರ್ಕೇರ್ ಅಧ್ಯಕ್ಷರ ಇದ್ರು, ತುಂಬಾ ದೊಡ್ಡ ಮಟ್ಟದ ಕಾರ್ಯಕ್ರಮ. ಪಟ್ಲ ಸತೀಶ್ ಅವರಿಗೆ ನಾವು ಪ್ರತಿ ವರ್ಷ ಕೂಡ ನಮ್ಮ ಯಕ್ಷ ಸೌರಭದಿಂದ ಪ್ರಶಸ್ತಿಯನ್ನು ಕೊಡ್ತಾ ಇತ್ತು ಒಬ್ಬ ಕಲಾವಿದರಿಗೆ,
1: ಯಕ್ಷ ಕಲಾವಿದರಿಗೆ.
2: ಆ ಪ್ರಶಸ್ತಿಯನ್ನ ದಶಮನೋತ್ಸವಕ್ಕೆ ಇವರಿಗೆ ಕೊಡ್ತಮ್ಮ, ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ. ಮತ್ತೆ ತುಂಬಾ ದೊಡ್ಡ ಮಟ್ಟದ ಕಾರ್ಯಕ್ರಮ, ತೆಂಕು ಮತ್ತು ಬಡಗಿನ ಗಾನ ವೈಭವ. ಕಡೆ ಅದಾದ ಮೇಲೆ ತೆಂಕು ಮತ್ತು ಹವ್ಯಾಸಿ ಕಲಾವಿದ್ರಿಂದ ಯಕ್ಷಗಾನ ಕೂಡಾಟ ಟೈಪ್ ಅಂತ ಹೇಳಿದ್ರೆ, ಬಡಗಿನ ಕಲಾವಿದ್ರೆ ಬಂದಿದ್ದು ಅಂದ್ರೆ ಹವ್ಯಾಸಿ ಕಲಾವಿದ್ರೆ ಅವರು ಕೂಡ ಇಲ್ಲಿನ ಹವ್ಯಾಸಿ, ನಮ್ಮ ಸಂಘದ ಹವ್ಯಾಸಿ ಕಲಾವಿದ್ರು ಸೇರಿ ನಮ್ಗೊಂದೇಶ ದ್ರೌಪದಿ ಪ್ರತಾಪ ಪ್ರಸಂಗ ಮಾಡ್ತು, ವೀರಮಣಿ ಪ್ರಸಂಗ ಅವೆರಡು ಮಾಡ್ತು. ತುಂಬಾ ದೊಡ್ಡ ಮಟ್ಟ ಕಾರ್ಯಕ್ರಮ ಮಾಡ್ತು. ಹಾಗಾಗಿ ಹೋದ ವರ್ಷದ ಹೆಚ್ಚು ದೊಡ್ಡ ಮಟ್ಟದ ಕಾರ್ಯಕ್ರಮ ಕೈ ಹಾಕ್ಲಿಲ್ಲ. ಈ ವರ್ಷ ಹಾಕುವಂತ ಮನಸ್ಸುಂಟು.
1: ಓಕೆ, ಅದೇ ನಾನು ಕೇಮ್ಕಿತ್ತು, ನೀವ್ ಅದೇ ಹೇಳಿದ್ ಮನಿ ಪ್ರಾಬ್ಲಮ್ ಅಂತ ಹೇಳಿ. ಈಗ ನೀವು ಈ ತರ ಎಲ್ಲ ಒಂದು ಒಳ್ಳೆ ಪ್ರಸಂಗಗಳನ್ನೆಲ್ಲ ಮಾಡ್ಕಂದ್ರೆ ಪ್ರಸಂಗದ ಕಾಸ್ಟ್ಯೂಮ್ ಇಂದ ಹಿಡಿದು ಪ್ರತಿಯೊಂದಕ್ಕೂ ದುಡ್ಡು ಬೇಕು.
2: ಹೌದು,
1: ಹೆಂಗ್ ಮಾಡ್ತ್ರಿ, ಯಾವ ತರ ಮ್ಯಾನೇಜ್ ಮಾಡ್ತ್ರಿ, ಯಾವ ತರ ಬ್ಯಾಲೆನ್ಸ್ ಮಾಡ್ತ್ರಿ, ಹೆಂಗೆ?
2: ಅಂದ್ರೆ ನಮ್ ಸಂಘದ ಹಿರಿಮೆ ಅಂತ ಹೇಳಿದ್ರೆ ರಂಗಸ್ಥಳ ಒಂದು ನಮ್ದೇ ಉಂಟು.
1: ಹಾ, ನಿಮ್ದೇ ಇದೆ?
2: ಹಾ, ಮೇಳದ ರಂಗಸ್ಥಳ ಟೈಪ್ ಅಮೃತೇಶ್ ಮೇಳ ರಂಗಸ್ಥಳ ಅವತ್ತು ನಮ್ಗೆ ಸಿಕ್ಕಿತ್ತು. ಹಾಗೆ ರಂಗಸ್ಥಳ ಖರ್ಚು ಒಂದಿಲ್ಲ ಅಂತ ಹೇಳಿದ್ರೆ ನಮ್ಗೆ ಹಾಕಿ ತೆಗೆದ ಖರ್ಚು ಉಂಟು, ಸಂಬಳ ಉಂಟು, ಮತ್ತೆ ಗಾಡಿ ಬಾಡಿಗೆ ಎಲ್ಲ ಉಂಟು, ಅದು ಖರ್ಚು ಒಂದಿಲ್ಲ. ಮತ್ತೆ ವೇಷಭೂಷಣವನ್ನ ಬೇರೆ ಕಡೆ ತರುವುದರಿಂದ ಮಿನಿಮಮ್ ಒಂದು ಆಟ ಮಾಡುದು 15,000 ವೇಷಭೂಷಣಕ್ಕೆ ಹೊತ್ತು. ಮತ್ತೆ ಹಿಮ್ಮೇಳಕ್ಕೆ ನಾವು ಹವ್ಯಾಸಿಗಳನ್ನ ಇಟ್ಕೊಂಡ್ರೆ ಆಗುದಿಲ್ಲ, ಹಾಗಾಗಿ ಪ್ರಸಿದ್ಧ ಹಿಮ್ಮೇಳನ ಹಾಕೊಳ್ಬೇಕು, ಅದಕ್ಕೊಂದು ಸ್ವಲ್ಪ ಸಂಭಾವನೆ. ಅದೇ ಕಾರ್ಯಕ್ರಮವನ್ನು ಮಾಡುದು ಅಂತ ಹೇಳಿದ್ರೆ ಮಾಡುದು ಸುಲಭವೇ, ಆದ್ರೆ ಡೋನರ್ಸ್ ನ ಹುಡುಕುವುದು, ಅವರ ಒಂದಿಷ್ಟು ನಮ್ಮ ಸಂಘಕ್ಕೆ ಹಣಕಾಸು ನೆರವು ತರುವುದು ಸ್ವಲ್ಪ ಕಷ್ಟ. ಆದ್ರೂ ಕೂಡ ನಮ್ಮ ಸಂಘಟನೆ ಇರೋ ಎಲ್ಲ ಸದಸ್ಯರು ಕೈ ಜೋಡಿಸ್ತಾರೆ ಯಾವುದೇ ಡೊನೇಷನ್ ಆದ್ರೂ. ಹಾಗಾಗಿ ನಮ್ಗೆ ಅಷ್ಟು ಕಷ್ಟ ಆತಿಲ್ಲ, ಏನೋ ಒಂದು ನಡ್ಕೊಂಡು ಹೋಗ್ತಾ ಇತ್ತು. ಈಗಲೂ ಕೂಡ ಕಾರ್ತಿಕ ಮಾಸದಲ್ಲಿ ಆಟ ಮಾಡ್ತಾ ಇತ್ತು, ಮತ್ತೆ ದಶಮನೋತ್ಸವಕ್ಕೆ ಸಪ್ತಾಹ ಅಂತ ಮಾಡ್ತು. 7 ದಿವಸ ಸಾಲಿಗ್ರಾಮ ದೇವಸ್ಥಾನ ನಮ್ಮ ಕಲಾವಿದರಿಂದಾನೇ ಆಟ, 7 ದಿವಸ ಪ್ರತಿ ಅದು ಪ್ರಥಮ
1: ಈ ಭಾಗದಲ್ಲಿ ಪ್ರಥಮ.
2: ಹವ್ಯಾಸಿಗಳಲ್ಲಿ
3: ಕಲಾವಿದ್ರು ಅಂದ್ರೆ ತಂಡದ ಕಲಾವಿದ್ರೆ, ಹೊರಗಿನ ಕಲಾವಿದ್ರೆ ಇಲ್ಲ, ಎಲ್ಲ ನಮ್ಮ ತಂಡದವರು.
2: ಹವ್ಯಾಸಿ ಕಲಾವಿದರಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಸಪ್ತಾಹ ಮಾಡದಿದ್ರೆ ನಮ್ಮ ಸಂಘಟನೆ, ಅದು ಕೂಡ ನಮ್ಮ ಸಂಘಟನೆ ಹಿರಿಮೆ ಅಂತ ಹೇಳ್ಕೊಳ್ಬಹುದು. ಅಂದ್ರೆ ಬೇರೆ ಕಲಾವಿದರು ಯಾರು ಇಲ್ಲ, ನಮ್ಮ ಸಂಘದ ಕಲಾವಿದರಿಂದಲೇ ಸತತ 7 ದಿವಸಗಳು ಪ್ರತಿ ದಿವಸ ಸಂಜೆ ಸಾಲಿಗ್ರಾಮ ಗುರುನಾಥ ದೇವಸ್ಥಾನದಲ್ಲಿ ಆಟ ಮಾಡಿತ್ತು. ಅದು ಕೂಡ ಒಂದು ಹೆಮ್ಮೆ ಅನಿಸ್ತದೆ ನಮ್ಗೆ.
1: ಓಕೆ, ನನಗೆ ಈ ಮಧ್ಯದಲ್ಲಿ ಒಂದು ಫ್ಲಾಶ್ ಆದ ಅಂತ ಗೊತ್ತಾ, ನೀವು ಕೇಂಬತ್ತಿಗೆ ನೀವು ಹವ್ಯಾಸಿ ಯಕ್ಷಗಾನ ಕಲಾತಂಡ ಆರು, ನಿಮ್ಗೂ ಇದು ರಂಗಸ್ಥಳ ಸೆಟ್ ಬೇಕತ್ತ ಅಂದ್ರೆ ನೀವೇ ಅದನ್ನ ಮಾಡ್ಕತ್ತ ಹೆಂಗೆ ಅಂದ್ರೆ ನೀವು ಹೇಳಿದ್ರೆ ಅಮೃತೇಶ್ವರ ಮೇಳದ ಸಿಕ್ಕು ಕೋಯ್ ನಮ್ಗೆ ಅಡ್ಡಿಲ್ಲ ಅದ್ರ ಖರ್ಚಿಲ್ಲ ಅಂತ, ಅದಿಲ್ಲದೆ ಮಾಡುಕಾತಿಲ್ಯ
2: ಅಂದ್ರೆ ಬೇರೆ ಸಂಘದವರೆಲ್ಲ ರಂಗಸ್ಥಳ ಅಂತ ಸ್ಟೇಜ್ ಅಲ್ಲೆಲ್ಲ ಮಾಡ್ತಾರೆ, ಈಗ ಶಾಲೆ ನಿಮ್ ಶಾಲೆ ಸ್ಟೇಜ್ ಇತ್ತಲ್ಲ

0: ಯೋಜನೆ ಮಾಡ್ತಾರೆ. ಬಟ್ ಒಂದು ಯಕ್ಷಗಾನ ಗುಂಗು ಬರ್ಕಾದ್ರೆ ಆ ರಂಗಸ್ಥಳ ಇದ್ರೆ ಮಾತ್ರ ಏನೋ ಒಂಥರ ಯಕ್ಷಗಾನದ ಗುಂಗು ಬರ್ತದೆ. ಹಂಗಾಗಿ ನಮ್ಗೆ ಅದೊಂದು ಪ್ಲಸ್ ಅಂತ ಹೇಳಿದಾಗೆ.
1: ಸೊ ಹಾಗೆ ನೀವು ಯಕ್ಷಗಾನದ ರಂಗಸ್ಥಳನೇ ಇಟ್ಕೊಂಡಿರಿ?
0: ರಂಗಸ್ಥಳ ಸ್ವಂತ ಉಂಟು, ನಮ್ಗೆ
1: ಸ್ವಂತ ಉಂಟು ಯಕ್ಷ ಸೌರಭದಲ್ಲಿ.
2: ರಂಗಸ್ಥಳ ಮಾಡ್ಲಿಕ್ಕೆ ಹೋಗಿ ಹೊರಗಡೆ ಬೇರೆ ಸಂಘ ಸಂಸ್ಥೆಗಳ ವಾರ್ಷಿಕೋತ್ಸವ ನಿಮ್ ರಂಗಸ್ಥಳ ಕೊಡಿ, ಮಾರಿ ಯಕ್ಷಗಾನದ ರಂಗಸ್ಥಳ ಇತ್ತಲ್ಲ ಅದನ್ನ ನಮ್ಗೆ ಉಪಯೋಗ ಆಗ್ತದೆ.
1: ಬಾಡಿಗೆ
2: ತಗೊಂಡು ಹೋಗ್ತು, ನಾವು ಕೊಡ್ತೇವೆ ಬಾಡಿಗೆಗೆ, ನಾವೇ ಹಾಕ್ತೇವೆ, ನಮ್ಗೆ ಬಾಡಿಗೆ ಕೊಟ್ಟರಾಯ್ತು. ಹಾಗೆ ಮತ್ತೆ ಬೇರೆ ಮೇಳದ್ ಬಿಟ್ಟು ಮೇಳದ ಕಾಲವಿದ್ರದ್ದೇವರ ಆಟ ಆಡಿಸ್ತಾ ಇದ್ರೆ ರಂಗಸ್ಥಳ ಒಂದು ಬೇಕಾಗುತ್ತೆ, ಅದೊಂದು ಕೊಡಿ ಮರೆ ಅಂತ. ಅಂದ್ರೆ ನಮ್ಮ ಸಂಘ ಬಿಟ್ಟು ಹೊರಗಿನ ಅನೇಕ ತಂಡಗಳಿಗೂ ಕೂಡ ನಮ್ಮ ರಂಗಸ್ಥಳ ಮುಂದೆ ಉಪಯೋಗ ಆಯ್ತು.
1: ಒಳ್ಳೇದಾಯ್ತು,
2: 10 ವರ್ಷದಿಂದ ಉಪಯೋಗ ಆಯ್ತು.
1: ಒಳ್ಳೇದಾಯ್ತು. ಈಗ ನೀವು ಪ್ರಸಂಗಗಳೆಲ್ಲ ಮಾಡ್ತೀರಿ ಅಲ್ಲ, ಅದ್ರ ನೀವೆಲ್ಲ ಸೇರಿ ಈ ಸಲ ಇದೇ ಪ್ರಸಂಗ ಬೇಕಂದ ಇಲ್ಲ ಗುರುಗಳು ಒಂದು ಪ್ರಸಂಗ ಹೇಳ್ತಿರೋ ಅದನ್ನ ನೀವು ಒಪ್ಪದ?
3: ಏನಿದ್ರು ಗುರುಗಳೇ,
1: ಅವ್ರ ಎಂತ
3: ಯಾವ್ದು ಹೇಳ್ತಿರೋ. ನಾವು ಫಸ್ಟ್ ಗೆ ನಾವೊಂದು ಆಟ ಇತ್ತು ಅಂತ ಹೇಳಿ ಫಸ್ಟ್ ಗೆ ಫೋನ್ ಮಾಡಿದ್ವಿ ಗುರುಗಳಿಗೆ. ಸರ್, ಹಿಂಗಿಂದ ಒಂದು ಆಟ ಸಿಕ್ಕಿತ್ತು ನಮ್ಗೆ, ಎಂತ ಮಾಡ್ಲಕ್ಕೆ? ಅಡ್ಡಿಲ್ಲ, ಮಾಡುವ, ಯಾವ ಪ್ರಸಂಗ ಮಾಡುವ ಅಂದ್ರೆ ನಾವು ಹೇಳುದು ಬೇಡ. ಎಂತಕ್ಕಂದ್ರೆ ನಮ್ಮ ಹೆಂಗ್ ಯಾರು ಹೆಂಗ್ ವೇಷ ಮಾಡಿದ್ರೆ ಗೊತ್ತಿತ್ತ, ಇಂಥ ಪ್ರಸಂಗ ಮಾಡೋ, ಇವ್ರು ಇಂಥ ವೇಷ ಮಾಡ್ಲಿ, ಇದೆಲ್ಲ ಗುರುಗಳು.
1: ಸೊ ಇದು ಗುರುಗಳು ಹೇಳ್ದಂಗೆ ಹೊತ್ತು ಅಂದ್ರೆ ಕೆಲವು ಸಲ ಅಸಮಾಧಾನವೂ ಆಪುದಿತ್ತು. ಈಗ ಒಬ್ರಿಬ್ರು ಇಪ್ಪುದಲ್ಲ, ಸೊ ಗುರುಗಳಿಗೆ ಒಂದು ಡಿಸೈಡ್ ಮಾಡ್ತಾರೆ, ಈ ಪಾತ್ರ ಇವರಿಗೆ, ಈ ಪಾತ್ರ ಅವರಿಗಂತ. ಆ ಸಂದರ್ಭದಲ್ಲಿ ನಂಗೊಂದು ಅದನ್ನ ಕೊಟ್ಟಿರಾತಿತ್ತೇನು, ನಂಗೆಗಳಿಗೆ ಕಂಡ್ರು ಇವ್ರು ಇದನ್ನೇ ಕೊಡುದ ಅನ್ಸುತ್ತೆ. ಒಂದು ತಂಡ 20ಗೆ, ಒಂದು 10-15 ಮನಸ್ಸು ಒಟ್ಟಿಗೆ 20ಗೆ, ಅದು ಆತ್ ನಂಗೆಗಳಿಗೂ ಹಿಂಗಿಂದ ಕೊಡುದು, ಅವನಿಗೆ ಹಾಂಗಿಂದ ಕೊಡ್ತಾರ ಅಂತ, ಇದೆಲ್ಲ ಹೆಂಗ್ ಮ್ಯಾನೇಜ್ ಆಗ್ತ ಅಂತ.
0: ಅಂದ್ರೆ ನಮ್ಮ ಸಂಘದಲ್ಲಿ ಹೇಗಾಯ್ತು ಅಂತ ಹೇಳಿದ್ರೆ, ಮೇಳದಲ್ಲಿ ಹೇಗಿದೆ ಅಂದ್ರೆ ಸ್ತ್ರೀ ವೇಷ, ಬಣ್ಣದ ವೇಷ, ಪುಂಡ್ ವೇಷ, ಎಣ್ಣೆ ವೇಷ, ಹಾಸಿಗಾರ, ಹಾಗೆ ನಮ್ಮ ಸಂಘದಲ್ಲಿ ಇಟ್ಕೊಯಿ. ಆ ತರದ ಸಮಸ್ಯೆ ಬರ್ಲಿಲ್ಲ ನಮ್ಮ ಸಂಘದ ಇದುವರೆಗೆ.
3: ಈ ಪ್ರಸಂಗ
0: ಯಾಕಂತ ಹೇಳಿದ್ರೆ
3: ಇವ್ರಿಗೆ ಇದೇ ವೇಷ ಅಂದ್ರೆ ಅವ್ರ ಮೈಂಡ್ ಹಂಗ್ ಹೋಯ್.
0: ಈ ಮೇಳದ ಸಿಸ್ಟಮ್ ನಮ್ಮ ಸಂಘದಲ್ಲಿ ಉಂಟು ಅಂತ ಹೇಳಿದ್ರೆ, ಈಗ ಎರಡನೇ ವೇಷಕ್ಕೆ ಯಾವ ವೇಷ ಬರುತ್ತೆ ಅದು ಅವರಿಗೆ, ಹಾಗೆ ಹಾಸಿಗಾರ ಯಾವ್ದು ಬರುತ್ತೆ ಅದು ಅವರಿಗೆ, ಬಣ್ಣದ ವೇಷದ ಲೈನ್ ಯಾರಿಗೆ ಬರ್ತದ ಅದಕ್ಕೋಸ್ಕರ. ನಾವು ಇವತ್ತಿಗೆ ಒಂದು ಆಟ ಬುಕ್ ಆಯ್ತು ಅಂತ ಹೇಳಿದ್ರೆ, ಅವತ್ತು ಯಾರೆಲ್ಲ ಇದ್ರು ನಮ್ಗೆ ಕಲಾವಿದ್ರ ಲಿಸ್ಟ್ ಕೊಟ್ರೆ ಗುರುಲಿ ಅವ್ರಿಗೆ ತಕ್ಕೋದ ಪ್ರಸಂಗ ಇಡ್ತಾರೆ. ಹಂಗಾಗಿ ಇದುವರೆಗೆ ಆ ಸಮಸ್ಯೆ ಬರಲೇ ಇಲ್ಲ,
1: ಒಳಗಡೆಯಿಂದ ಗುನುಗುನುವಿಕೆನೂ ಇಲ್ಲ.
0: ಇಲ್ಲ, ನಮ್ಮ ಸಂಘದಲ್ಲಿ ಇದುವರೆಗೆ ಇರಲಿಲ್ಲ
1: ಆ ತರ ಎಲ್ಲ ಇಲ್ಲ. ಈಗ ಗುರುಗಳಿಗೆ ಸಂದಿಗ್ಧತೆ ಆಪದಿತ್ತ, ಅಲ್ಲ ನಾನು ಹಿಂಗ್ ಕೊಟ್ರೆ ಅವ್ರಿಗೆ ಅದು ಕಮ್ಮಿ ಆಯ್ತು ಅನ್ಸುತ್ತೇನೋ, ಅಂದ್ರೆ ನೀವು ಸಂದಿಗ್ಧತೆ ಬೀಳುದಿತ್ತ? ಈ ಪಾತ್ರ ಕೊಟ್ರೆ ಅವ್ರಿಗೆ ಅದು ನ್ಯಾಯ ಒದಗಿಸ್ದಂಗೆಯ, ಅಥವಾ ಈ ಪಾತ್ರಕ್ಕೆ ಪ್ರತಿ ಸಲ ಇವನಿ ನಾನು ಇದೇ ಕೊಟ್ಟಂಗ ಆತಿತ್ತ, ಈ ತರ ಎಲ್ಲ ಏನಾದ್ರು ಅನ್ಸುದಿತ್ತ?
4: ನನಗೆ ಒಂದೊಂದ್ಸಲ ಅನ್ಸುದುಂಟು, ಅಂದ್ರೆ ನಾನು ಕೊಟ್ಟ ಪಾತ್ರ ಅವ್ರಿಗೆ ಸಾಕತ್ತೋ ಇಲ್ಲಿಯೋ ಈ ರೀತಿ ಭಾವನೆಗಳನ್ನ ನನಗ್ ಬರುತ್ತ. ಆದ್ರೆ ಕಲಾವಿದರಿಗೆ ಅದು ಬರುವುದಿಲ್ಲ,
1: ಅವರಿಗಿಲ್ಲ.
4: ಹಾ, ಕಲಾವಿದ್ರಿ ಬರುವುದಿಲ್ಲ ಅಂದ್ರೆ ಅವರು ಕೊಟ್ಟಂತ ಪಾತ್ರವನ್ನ ಅಂದ್ರೆ ಯಾವುದೇ ರೀತಿ ತಕರಾರು ಇಲ್ಲದೆ ಮಾಡ್ತಾರೆ. ಅಂದ್ರೆ ನಮ್ಗೆ ಒಂದೊಂದು ಅನ್ಸುತ್ತೆ, ಕಳಸಲು ಅದೇ ವೇಷ ಕೊಟ್ಟು ಈ ಸಲ ಅದನ್ನೇ ಕೊಡುದ ಹೀಗೆ ಅನ್ಸುತ್ತೆ. ನಾನು ಸಣ್ಣ ವೇಷ ಕೊಟ್ರೆ ಕಲಾವಿದ್ರಲ್ಲಿ ಅಂತ ಭಾವನೆ ನನಗೆ ಇಷ್ಟವರೆಗೆ ತೋರಿಸುದಿಲ್ಲ.
1: ಕೆಲವೊಮ್ಮೆ ಹೆಂಗಲ್ಲ
4: ನನ್ಗೆ ಅನ್ಸುತ್ತ ಅಂದ್ರೆ ಇದು ಅವ್ರಿಗೆ ಈ ಸಲ ಕಡಿಮೆ ಐತೇನೋ, ತಪ್ತಿಳ್ಕಂತ್ರೇನೋ ಅಂತ ನನಗ ಅನ್ಸುತ್ತೆ. ಆದ್ರೆ ಅವ್ರಿ ಕಲಾವಿದ್ರಿಗೆ ಹಾಗೆ ಅನ್ನಿಸುದಿಲ್ಲ.
1: ಸೊ ನೀವ್ ಇಷ್ಟು 11 ವರ್ಷದಲ್ಲಿ ಇವರೆಲ್ಲ ವೇಷ ಮಾಡಿರಲ್ಲ, ಈಗ ಒಂದೊಂದು ಪ್ರಸಂಗ ಡಿಸೈಡ್ ಮಾಡಿ ಮಾಡ್ಸಿರಿ ಅಲ್ಲ, ನಿಮ್ಗೆ ಅದ್ರಲ್ಲಿ ತುಂಬಾ ಖುಷಿ ಕೊಟ್ಟದ್ದೆ ಅದೊಂದು ಲಾಯ್ಕ್ ಮಾಡ್ರಿ, ಇವ್ರು ಒಳ್ಳೆ ಮಾಡ್ರ ಅಂತ ಹೇಳಿ?
4: ಎಲ್ಲ ಹೆಚ್ಚಿನ ಪ್ರಸಂಗಗಳನ್ನ ಚಂದ ಮಾಡಿರು ಒಳ್ಳೆ ಪುರಾಣ ಪ್ರಸಂಗದಲ್ಲಿ, ಅದರಲ್ಲೂ ಈ ಅಶ್ವಿನಿ ವಿಜಯ ಮತ್ತೆ ತುಳಸಿ ಜಲಂಧರ, ಇದು ಸಾಕಷ್ಟು ಪ್ರಯೋಗ ಆಯ್ತು. ಇದು
1: ಹೌದಾ?
4: ಸಾಕಷ್ಟು
1: ಸಾಕಷ್ಟು
4: ಅಂದ್ರೆ ಹೇಳ್ರು, ಒಂದು 50 ಪ್ರಯೋಗ ಆಯ್ತೇನೋ ತುಳಸಿ ಜಲಂಧರ
1: ರೆಕಾರ್ಡ್ ಮಾಡಿ.
4: ಮತ್ತೆ ಅಶ್ವಿನಿ ವಿಜಯ, ಅದು ಹಾಗೆ ಸಾಕಷ್ಟು ಪ್ರಯೋಗ ಆಯ್ತು. ಮತ್ತೆ ಎಲ್ಲಿವರೆಗೆ ಅಂತ ಹೇಳ್ರೆ, ಅಶ್ವಿನಿ ವಿಜಯ ಅಂತ ಒಂದು ಪ್ರಸಂಗ ಮಾಡುತ್ತೆ ನಾವು, ಅದನ್ನ ಮಾರಣಕಟ್ಟೆ ಮೇಳದವರು, ನವಗ್ರಹ ಮಹಾತ್ಮೆ, ಅದನ್ನ ವಾರಣಕಟ್ಟೆ ಮೇಳದವರು ಇಲ್ಲಿ ನಾವು ಮಾಡಿದ ಆಟ ಕಂಡ್ಕಂಡೆ, ಲೈವ್ ಕಂಡ್ಕಂಡೆ ಅವರು ಆಟ ಮಾಡಿದ್ರು ವಾರಣಕಟ್ಟೆ ಮೇಳ.
1: ಆತರೆಲ್ಲ ಮಾಡ್ಲಕ್ಕ
4: ಮಾಡ್ಬಹುದು, ಮಾಡ್ಬಹುದು, ತೊಂದರೆ ಇಲ್ಲ.
1: ನಿಮ್ ಕಾಪಿ ರೈಟ್ಸ್ ಇಲ್ಲ?
4: ಇಲ್ಲ ಇಲ್ಲ, ಹಾಗೆ ಅಂತ ನಮ್ದಂತ ಅಂದ್ರೆ ಮೇಡಮ್, ಈಗ ನಾವು ಹೆಚ್ಚಿನ ಆಟಗಳನ್ನೆಲ್ಲ ಮಾಡಿದ್ದು ಈ ಪ್ರಚಲಿತೆಯಲ್ಲಿ ಇರುವಂತ ಪುರಾಣ ಪ್ರಸಂಗಗಳಲ್ಲದೆ, ಮತ್ತೆ ಇಷ್ಟುವರೆ ರಂಗಸ್ಥಳಕ್ಕೆ ಯಾವ್ದು ಬರ್ಲಿಲ್ಲ ಆ ಪ್ರಸಂಗಗಳನ್ನ ಹೆಚ್ಚು ನಾವು ಮಾಡಿತ್ತು. ಅಶ್ವಿನಿ ವಿಜಯ ಎಲ್ಲ ರಂಗಸ್ಥಳಕ್ಕೆಲ್ಲ ಬಂದ ಪ್ರಸಂಗ ಅಲ್ಲ,
1: ನಾ ಹೆಸರು ಕೇಳಲೇ ಇದೆ.
4: ಹಾ, ಅದು ಅಶ್ವಿನಿ ದೇವತೆಗಳ ಕತೆ. ಮತ್ತೆ ತೆಂಕಿನ ಪ್ರಸಂಗಗಳನ್ನ ಬಡಗುತಿಟ್ಟಿನಲ್ಲಿ ನಾವು ಒಂದ್ ಮಾಡಿದ್ರೆ ಹೇಗತ್ತ ಕಾಮ ಅಂದೇಳಿ ಅದನ್ನ ಮಾಡಿತ್ತು. ಈ ತುಳಸಿ ಜಲಂದೆಲ್ಲ ತೆಂಕಿನ ಪ್ರಸಂಗ, ಅದು ನಮ್ ಬಡಗಿನಲ್ಲಿ ಆಡೋದು ಬಹಳ ಕಡಿಮೆ.
1: ಓಕೆ.
4: ಹಾ, ಮತ್ತೆ ನವಗ್ರಹ ಮಹಾತ್ಮೆ ಹಾಗೆ ಬಡಗು ತಿಟ್ಟಿನಲ್ಲಿ ಆದದ್ದೇ ಇಲ್ಲ, ಅದನ್ನೆಲ್ಲ ಬಡಗಿನ ವೇಷಕ್ಕೆ ಹೊಂದಿಸ್ಕೊಂಡ ಬಡಗಿನ ತಿಟ್ಟಿನ ವೇಷದಲ್ಲಿ ಇದು ಅದನ್ನ ಕೊಟ್ಟದ್ದು ಯಕ್ಷ ಸೌರಭ. ಅದು ಬಹಳ ವಿಷಯ ವಿಷಯ
1: ತುಂಬಾ ತುಂಬಾ ಪ್ರಯೋಗ ಮಾಡಿ
4: ತುಂಬಾ ಪ್ರಯೋಗ ಮಾಡಿ ವಂಶವಾಹಿನಿ ಅಮರವಾಹಿನಿ ಕೆಲವು ಪ್ರಯೋಗಗಳು ಮಾಡಿ ತೆಂಕಿನ ಪ್ರಸಂಗಗಳನ್ನು
1: ವಂಶವಾಹಿನಿ ಅಂತ ಒಂದು ಪ್ರಸಂಗ ಇದೆಯಾ ಸರ್
4: ಹೌದು ವಂಶವಾಹಿನಿ ಅಮೃತ ಸೋಮೇಶ್ವರ ಅವರದ್ದು ಧೀರ ದುಂದುಬಿ ಅಂತ ಮಾಡಿತ್ತು ಅದು ಹಾಗೆ ಅದು ಬಹಳ ಅಪರೂಪದ ಪ್ರಸಂಗ ತೆಂಕಿನಲ್ಲೇ ಆಡುವಂತ ಪ್ರಸಂಗ ಅದು ಬಡಗುತಿಟ್ಟಿನಲ್ಲಿ ಮಾಡಿತು
1: ಇದು ಯಾವ್ದು ಇದು ಪೌರಾಣಿಕ ಸಾಂಪ್ರದಾಯಿಕ ಸಾಮಾಜಿಕ ಯಾವ ಕ್ಯಾಟಗರಿಗೆ ಬರ್ತದೆ ಸರ್ ಇದೆಲ್ಲ
4: ಪೌರಾಣಿಕ
1: ಹೌದು
4: ಎಲ್ಲ ಪೌರಾಣಿಕ ಒಂದು ವಿಶೇಷ ಅಂತ ಹೇಳಿದ್ರೆ ಈ ಸಂಘ ಎಲ್ಲಿ ಯಾವ ಕಾಲಕ್ಕೂ ಸಾಮಾಜಿಕ ಪ್ರಸಂಗ ಆಡ್ಲಿಲ್ಲ
1: ಓ
4: ಹಾ ಈ 12 ವರ್ಷದಲ್ಲಿಯೂ ಪುರಾಣ ಪ್ರಸಂಗಗಳನ್ನೇ ಇವರು ಆಡಿದ್ದಾರೆ ಅದು ಒಂದು ಯಕ್ಷಗಾನ ಹವ್ಯಾಸಿ ತಂಡದಲ್ಲಿ ಒಂದು ದಾಖಲೆ
1: ನಿಜವಾಗ್ಲೂ
4: ಹೆಚ್ಚಿನ ಕಲಾವಿದ್ರು ತಂಡಗಳು ನಾನೇ ಬೇರೆ ಕಡೆ ಹೋಗುವಂತ ತಂಡಗಳೆಲ್ಲ ಹೆಚ್ಚಿನವರೆಲ್ಲ ಪುರಾಣ ಆಡ್ತಾರೆ ಕೆಲವರೆಲ್ಲ ಕೇಳ್ತಾರೆ ನಾಗಶ್ರೀ ಆಡುವ ಚಿಲುವೆ ಚಿತ್ರಾವತಿ ಆಡುವ ಈ ಹೊಸ ಪ್ರಸಂಗ ಆಡುವ ಅಂತ ಹೇಳ್ತಾರೆ ನಾನೊಬ್ಬ ಪ್ರಸಂಗಕರ್ತ ಆರು ಹೊಸ ಪ್ರಸಂಗ ಒಂದು ಬೇಡ ನಮ್ಮ ಹವ್ಯಾಸಿಗಳಿಗೆ ಬೇಡ ಅದು
1: ಯಾಕೆ ಹವ್ಯಾಸಿಗಳಿಗೆ ಬೇಡ ಯಾಕಂದ್ರೆ ನಿಮ್ಮ ಹವ್ಯಾಸಿ ತಂಡದಲ್ಲಿ ಇಪ್ಪದೆಲ್ಲ ಯುವಕರು ಬಿಸಿ ರಕ್ತದವರು ಅಲ್ದಾ ಅವ್ರಿಗೊಂದು ತುಂಬಾ ಇರುತ್ತೆ ಈಗ ಸಿನಿಮಾದಲ್ಲಿ ನಾವು ಹೋಗಿ ನಾನು ಹಿಂಗೆ ಡಾನ್ಸ್ ಮಾಡ್ಕ ಹಿಂಗೆ ಪ್ಯಾಂಟ್ ಹಾಕಕ್ಕಂತ ಹೆಂಗ ಆಸೆ ಇರುತ್ತೋ ಹಂಗೆ ಯಕ್ಷಗಾನದಲ್ಲೂ ನಾನೊಂದು ಹಿಂಗಿನ ವೇಷ ಮಾಡ್ಕಂದ್ರೆ ಅವರು ಬೇಗ ಇನ್ಸ್ಪೈರ್ ಆಗ್ತದೆ ಈಗಿನ ಜನರೇಷನ್ಗಳು ಈ ಸಾಮಾಜಿಕಕ್ಕೆ ಜಾಸ್ತಿ ಹತ್ರ ಹತ್ರ ಹತ್ರಂತ ಅಂಥದ್ರಲ್ಲಿ ಅವರು ಹವ್ಯಾಸಿ ಕಲಾವಿದರು ಇದನ್ನ ಮಾಡಿದ್ರೆ ಏನಾಗ್ಬಹುದು ತೊಂದ್ರೆ
4: ಹವ್ಯಾಸಿ ಕಲಾವಿದ ಅಂತ ಹೇಳಿದ್ರೆ ಈಗ ಪುರಾಣ ಪ್ರಸಂಗದಲ್ಲಿ ಒಂದು ಪಾತ್ರ ಮಾಡೋದಕ್ಕೂ ಸಾಮಾಜಿಕದಲ್ಲಿ ಹೆಚ್ಚು ಕಡಿಮೆ ಉಂಟು ಈ ಪುರಾಣ ಆದ್ರೆ ಅದು ಅಂತದೇ ಮಾತಾಡ್ಬೇಕಂತ ಉಂಟು ರಂಗಸ್ಥಳದಲ್ಲಿ ಅದೇ ಮಾತಾಡ್ಬೇಕು ಅದು ದಾರಿ ತಪ್ಪಿ ಮಾತಾಡೋಕಿಲ್ಲ ಹೊಸ ಪ್ರಸಂಗ ಅದು ಎಂತದು ಮಾತಾಡ್ಲಕ್ಕ ಬಾಯಿ ಬಂದು ಎಂತದೂ ಮಾತಾಡ್ಬೋದು
1: ಸಮಸ್ಯೆ ಅಲ್ಲೇ
4: ನಾವು ಅಂಗಡಿಯಲ್ಲಿ ಕೂತ್ಕೊಂಡು ಮಾತಾಡ್ದಂಗೆ ಏನೂ ಮಾತಾಡ್ಬಹುದು ಅದ್ರಿಂದ ಏನಾಗ್ತದೆ ಹೇಳ್ರೆ ಒಂದು ವರ್ಷ ಸಾಮಾಜಿಕ ಹೊಸ ಪ್ರಸಂಗ ಮಾಡಿ ಮಾರನೇ ವರ್ಷ ಅವರು ಸುತರಾಮ ಒಪ್ಪುವುದಿಲ್ಲ ಇನ್ನೊಂದು ಯಾವ್ದಾದ್ರು ಹೊಸ ಪ್ರಸಂಗ ಮಾಡುವಂತ ನೀವೇ ಬರೀನಿ ಅಂತ ನಂಗೆ ಅನುಭವ ಆಗಿದೆ ಎಲ್ಲ ಉಡುಪಿ ಆ ಕಡೆ ಎಲ್ಲ ಮಾಡುವಾಗ ನಾನು ಮುಂಚೆ ಎಲ್ಲ ಪುರಾಣ ಪ್ರಸಂಗ ಮಾಡ್ತಾ ಇದ್ದೆ ನನ್ನ ಹತ್ರ ಒಂದು ನೀವು ಒಂದು ಹೊಸ ಪ್ರಸಂಗ ಕೊಡಿ ಅಂದ್ರು ನನ್ನ ಹತ್ರ ಒಂದು ಹೊಸ ಪ್ರಸಂಗ ತಕೊಂಡ್ರು ಅದ್ರ ಮೇಲೆ ಕಂಟಿನ್ಯೂ ಒಂದು 20 ವರ್ಷ ಹೊಸ ಪ್ರಸಂಗವೇ
1: ನಿಮ್ಗೆ ಬರ್ದು ಬರ್ದು ಸಾಕು
4: ನಾನು ಮೇಲೆ ಕೊಟ್ಟು ಪ್ರಸಂಗ ತೆಗೆದು ಅಲ್ಲಿ ಕೊಡುದು ಅಲ್ಲಿ ಉದ್ಯಾವರ ಅಂತ ಉದ್ಯಾವರಲ್ಲ ಅದು ಕಂಟಿನ್ಯೂ ಅದನ್ನೇ ಮಾಡ್ತಾ ಬಂದ್ರು ಈ ರೀತಿ ಸಮಸ್ಯೆ ಅಂದ್ರೆ ಪುರಾಣ ಪ್ರಸಂಗಗಳು ಹೋಗಿಬಿಡತ್ತಂತ
1: ಈ ಪುರಾಣ ಪ್ರಸಂಗ ಆದ್ರೆ ನೀವೇ ಹೇಳ್ರಿ ಡೈಲಾಗ್ಗಳು ಅದು ಅಲ್ಲಿ ಏನಿರುತ್ತೆ ಅದೇ ಹೇಳಕ್ ಅಥವಾ ಆ ಪಾತ್ರಕ್ಕೆ ಏನ್ ಬೇಕೋ ಅದಷ್ಟೇ ಮಾತಾಡ್ಬೇಕು ಅದಕ್ಕಿಂತ ಜಾಸ್ತಿ ಮಾತಾಡೋ ಹಂಗೆ ಇದು ಇವರಿಗೆಲ್ಲ ಸ್ವಲ್ಪ ಉಸಿರು ಕೊಡಿಸೋದಿಲ್ಲ ಅಂದ್ರೆ ಈಗ ಯಕ್ಷ ಕಲಾವಿದರಾಗಿ ಮೇಳದಲ್ಲಿ ಇಪ್ಪರು ದಿನ ಪ್ರತಿನಿತ್ಯ ಅದನ್ನೇ ಮಾಡುದು ಅದನ್ನೇ ಕಾಮದು ಅದನ್ನೇ ಓದುದು ಅದ್ರದೇ ತಯಾರಿಯಲ್ಲಿ ಇರ್ತಾರ ಅವರು ಬಟ್ ಇವರು ಬೇರೆ ತರ ಕೆಲಸಗಳನ್ನ ಮಾಡ್ಕೊಂಡು ಹವ್ಯಾಸಕ್ಕೆ ಇದನ್ನ ಮಾಡ್ಕೊಂಡಿಪ್ಪದು ಸೊ ಆ ಡೈಲಾಗ್ ಡೆಲಿವರಿಗಳು ಆ ಹೊತ್ತಿಗೆ ಇಬ್ಬರು ಮಾತಿನ ಚಕಮಕಿ ಅಂತ ಹೇಳ್ತಾರಲ್ಲ ಅಥವಾ ಇಬ್ರು ಸಂವಾದ ಮಾಡುವತ್ತಿಗೆ ಅದು ಬರ್ಕಲ್ಲ ಸರ್ ಅವ್ರಿಗೆ ಸ್ವಲ್ಪ ಕಷ್ಟವೇ ಆತಿಲ್ಲ ಅದೆಲ್ಲ
4: ಕಷ್ಟ ಆಗುದಿಲ್ಲ ಅಂದ್ರೆ ನಾವೊಂದು ರಿಹರ್ಸಲ್ ಮಾಡ್ಕೊಂಡಿರುತ್ತ ಟ್ರಯಲ್ ಅಂತ ಮಾಡಿ
1: ಎಷ್ಟು ರಿಹರ್ಸಲ್ ಮಾಡ್ತೀರಿ ನೀವು
4: ಈ ಅದರಲ್ಲೂ ಯಕ್ಷ ಸ್ವರೂಪದಲ್ಲಿ ಅದೊಂದು ಹೇಳಬೇಕು ನಾವು ಬೇರೆ ಕಡೆ ಅಲ್ಲ ಬೇರೆ ಕಡೆ ಕಲಾ ಸಂಸ್ಥೆಗೆಲ್ಲ ಹೋದ್ರೆ ಒಂದು 5-6 ರಿಹರ್ಸಲ್ ಮಾಡ್ತಾನೆ ಬೇಡ ಬೇಡ ಅಂತ ಹೇಳಿದ್ರು ಒತ್ತಾಯ ಮಾಡಿ ಅಂತ ನಾನು ಕರೆಸಿ ಇದು ಮಾಡಿ ಮಾಡ್ತಾರ ಅವ್ರು ಮಾಡಿದ್ರೆ ಸಂಧಾನ ಇಲ್ಲ ಆದ್ರೆ ನಾವು ಯಕ್ಷ ಸ್ವರೂಪದಲ್ಲಿ ಒಂದು ತಪ್ಪು 2
1: ಅಷ್ಟೇ
4: ಅಷ್ಟರಲ್ಲೇ ಕೆಲವು ಸಲ ಮಾತಾಡ್ಕೊಂಡು ಆಟ ಮಾಡಿದ್ದು ಉಂಟು ಅಂದ್ರೆ ಅಲ್ಲಿ ಅಷ್ಟುವರೆಗೆ ಪರಿಪೂರ್ಣತೆ ಉಂಟು ಕಲಾವಿದ್ರು
1: ಮೆಚ್ಚಬೇಕು
4: ಖಂಡಿತ ಅಂದ್ರೆ ಹೇಳ್ರು ಕೂಡಲೇ ಅಂದ್ರೆ ಈಗ ನಮ್ 15 ವರ್ಷದಲ್ಲಿ ನಾವಂದ್ರೆ ಅಣ್ಣ ತಮ್ಮಂದ ರೀತಿ ನಾವೊಂದು ಹೇಳ್ರು ಕೂಡಲೇ ಅದು ಅರ್ಥ ಆಗ್ತ ಅವ್ರಿಗೆ ಅವ್ರು ಇಂಥದ್ಕೆ ಹೇಳ್ತಿದ್ರು ಅಂದಳೆ ಊರು ಅಂತ ಹೇಳಿದ್ರು ಇದಕ್ಕೆ ಅಂದ್ರೆ ನಮ್ಗೆ ಅರ್ಥ ಆಗ್ತ ಇಲ್ದಿದ್ರೆ ಈ ಕುಂದಾಪುರ ಕನ್ನಡ ಇಲ್ಲಿ ಬಂಡಸರ್ ಕಾಲೇಜಲ್ಲಿ ಒಂದು ಸ್ಪರ್ಧೆ ಆಯ್ತು ಯಕ್ಷಗಾನ ಸ್ಪರ್ಧೆ 10 ಯಕ್ಷಗಾನ ತಂಡ ಭಾಗವಹಿಸುತ್ತೆ ಅದರಲ್ಲಿ ಅದರಲ್ಲಿ ಇದು ಫಸ್ಟ್ ಪ್ರೈಸ್ ಯಕ್ಷ ಸ್ವರೂಪಕ್ಕೆ ಫಸ್ಟ್ ಹವ್ಯಾಸ ಉಡುಪಿ ಜಿಲ್ಲೆಯಲ್ಲೇ ಮೊದಲ ಪ್ರದರ್ಶನ ನಾವು ಒಂದು 2-3 ರಿಹರ್ಸಲ್ ಮಾಡಿತ್ತು ಫಸ್ಟ್ ಪ್ರೈಸ್ ಸಿಕ್ತು ಅಂದ್ರೆ ನಮ್ಮ ಎಲ್ಲ ಸಮಾನ ಮನಸ್ಕರು ನಾವು ಟ್ರಯಲಲ್ಲಿ ಏನ್ ನಾವು ಹಿಂಗಿ ಮಾತಾಡುವ ಹಿಂಗಿ ಮಾತಾಡುವ ಅಂತ ಈಗ ರಿಹರ್ಸಲ್ ಅಲ್ಲೂ ಪೂರ್ತಿ ಮಾತಾಡುದಿಲ್ಲ 8 ದಿವಸ ಕಂಬಂದ್ ಹೇಳುದಿರುತ್ತ ನಾವು ಸೂಚನೆ ಕೊಡತ್ತ ಆದ್ರೆ ಎಲ್ಲಿಯೂ ಅಬದ್ಧವಾದ ಮಾತಾಗ್ಲಿ ವೈಯಕ್ತಿಕ ಮಾತಾಗ್ಲಿ
1: ಅದೇನು
4: ಎಂತದೂ ಇಲ್ಲ
1: ನೀವು ಅವ್ರಿಗೆ ಸ್ಕ್ರಿಪ್ಟ್ ಎಲ್ಲ ಕೊಡ್ತೀರಿ ಅವ್ರಿಗೆ
4: ಕೆಲವು ಪ್ರಸಂಗದ ಕೊಟ್ಟಿದ್ದೆ ನಾನು ಕೆಲವು ಪ್ರಸಂಗದ ಕೊಡ್ತೆ ಕೆಲವು ಹೀಗೆ ನಾವು ಬಾಯಲ್ಲಿ ಹೇಳುವಂತದ್ದು
1: ಅದನ್ನ ಕ್ಯಾಪ್ಚರ್ ಮಾಡಿ
4: ಅದನ್ನ ಮಾಡ್ಕೊಳ್ತಾರೆ
1: ಓ ಅಡ್ಡಿಲ್ಲ ಮರ್ರೆ
4: ಮತ್ತೆ ಹೆಚ್ಚಿನವರು ಇವರೆಲ್ಲರೂ ನಮ್ಮ ಸ್ಥಾಪಕ ಅಧ್ಯಕ್ಷ ಹರೀಶ್ ಭಂಡಾರಿ ಅವರು ಅವ್ರ ಅಪ್ಪನೂ ಒಳ್ಳೆ ಕಲಾವಿದರು ಅವ್ರ ಆದ್ರೆ ಯಕ್ಷಗಾನ ಹಿನ್ನೆಲೆ ಉಂಟು
1: ರಕ್ತದಲ್ಲಿ
4: ಉಂಟು ಈ ಶ್ರೀನಾಥರು ಆಳ್ರು ಅವ್ರ ಅಪ್ಪನೂ ಒಳ್ಳೆ ಮೇರು ಕಲಾವಿದ್ರು ಕೃಷ್ಣಮೂರ್ತಿ ಅವ್ರು ಆಳ್ರು ಅವ್ರ ಅಜ್ಜಯನು ಹಾಗೆ ಆ ಹಿನ್ನೆಲೆ ಉಂಟು ಗಿರೀಶ್ ಬೆಟ್ಲಕಿ ಅವರು ಅಜ್ಜಯನು ಹಾಗೆ ಮಾವರಣ್ಣ ಅಲ್ಲ ದೂರದಜ್ಜ ಇರ್ಲಿ
1: ದೂರದಜ್ಜ
4: ಅಂದ್ರೆ ಹೆಚ್ಚಿನ ಕಲಾವಿದರಿಗೆಲ್ಲ ಒಂದು ಯಕ್ಷಗಾನ ಕಲಾ ಹಿನ್ನೆಲೆ ಇರುವವರು, ಹಾಗಾಗಿ ಅವರಲ್ಲೇ ಉಂಟದ್ದು ನಾವ್ ಹೇಳದವ್ರಿಗೆ ಅಂಜದತ್ತದ. ಇಂಥದ್ಗೆ ಇದ್ ಮಾಡುವ ಮತ್ತೆ ಕಲಾತ್ಮಕ ಯಾವ್ದೇ ಇದ್ ಮಾಡುದಿದ್ರು ಅದು ಬ್ಯಾಡ್ ಅನ್ನೋ ಪ್ರಶ್ನೆ ಬರ್ತಿಲ್ಲ. ಅದೊಂದು ಒಳ್ಳೆ ನಮ್ಗೆ ಶಿಷ್ಯರು ಮಿತ್ರರು ಹೌದು ಎಲ್ಲೋ ಹೌದು.
1: ಉರಾಡ್ರೆ ಈಗ ನಿಮ್ ತಂಡದಲ್ಲಿ ಒಳ್ಳೆ ಹಾಸಿಗಾರ ಯಾರ?
2: ಒಳ್ಳೆ ಹಾಸಿಗಾರ ಹೌದು, ಮೇನ್ ಹಾಸಿಗಾರ ಹೌದು ಇವ್ರೆ ನಮ್ಮ ಈಗಿನ ಅಧ್ಯಕ್ಷ ಗಿರೀಶ್ ಬೆಟ್ಲಕ್ಕಿ.
1: ಒಳ್ಳೆ ಹಾಸಿಗಾರ
2: ಅದೇ ಹೇಳಿದ್ರೆ ಈ ಹವ್ಯಾಸಿ ತಂಡಗಳಲ್ಲಿ ನಮ್ಗೆ ಸಮಸ್ಯೆ ಬರೋದು ಅದೇ ಯಾವ ಪ್ರಶ್ನೆ ಇಟ್ಟರು, ಒಂದು ಸ್ತ್ರೀವೇಶಕ್ಕೆ ಸಮಸ್ಯೆ, ಒಂದು ಹಾಸ್ಯಕ್ಕೆ. ಯಾಕಂದ್ರೆ ಹಾಸ್ಯಕ್ಕೆ ಟ್ರಯಲ್ ಮಾಡಿ ಬರುವಂತದ್ದಲ್ಲ, ಆ ಕ್ಷಣದಲ್ಲಿ ಬರ್ಬೇಕು. ಅದೇ ನಮ್ ಈ ಭಾಗದಲ್ಲಿ ಅಂದ್ರೆ ಹವ್ಯಾಸಗಳಲ್ಲಿ ಉತ್ತಮ ಹಾಸ್ಯಗಾರ ನಮ್ಮ ಸಂಘದಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು.
1: ಓಕೆ, ಲೈಕ್ ಒಳ್ಳೆ
2: ಒಳ್ಳೆ ಹಾಸ್ಯಗಾರ,
1: ಒಳ್ಳೆ ಹಾಸ್ಯಗಾರ,
2: ಒಳ್ಳೆ ಹಾಸ್ಯಗಾರ.
1: ನಾವೆಲ್ಲ ಶನಿಕಿಪ್ಪತಿ ಕಾಯುದು ಅವರಿಗೆ ಹಾಸ್ಯಗಾರ ಯಶೋಧಿ ಪಾತ್ರ, ಉಳಿದತ್ತ ಮನ್ಕೊಂಡಿರತ್ತ ಅವ್ರು ಬಂದ್ರೆ ಮಾತ್ರ ಎದ್ದು ಕೂತ್ಕೊಂಡ. ಸೊ ಹಂಗಾಗಿ ಯಕ್ಷಗಾನದಲ್ಲಿ ಮಕ್ಕಳೆಲ್ಲ ಹೆಚ್ಚಾಗಿ ಕಾಯುದು ನೆಗೆಯಾಡುಕಿಲ್ಲ ಅನ್ನುವಂತದ್ದು ಹಾಸ್ಯಗಾರ ಅಂತ ಆಯ್ತೀಗ. ಸ್ತ್ರೀವೇಷ ಯಾರ್ ಲೈಕ್?
2: ಸ್ತ್ರೀವೇಷ ನಮ್ಮಲ್ಲಿ ಒಬ್ರು ಅನುಭವಿ ಕಲಾವಿದ ಶಂಕರ್ ದೇವಾಡಿ, ಒಂದು 25 ವರ್ಷದ ಅನುಭವಿಗಳು ಹವ್ಯಾಸಿ ಕಲಾವಿದ ಶಂಕರ್ ದೇವಾಡಿ ಕಾರ್ಕಳ ಅಂತ ಅವ್ರು ಹಿರಿತನ. ಮತ್ತೆ ಅದ್ರ ಜೊತೆಯಲ್ಲಿ ಶೋಭಿ ತೈರೋಡಿ ಅಂತ, ಆಮೇಲೆ ಪ್ರಶಾಂತ್ ಕೊಳಂಬೆ ಅಂತ, ಇವರೆಲ್ಲೇನು ಯುವಕ ನಮ್ಮ ಹಾಗಿನ ಯುವಕರು,
1: ಅವರೆಲ್ಲ
2: ಯುವಕರು
1: ಸ್ತ್ರೀವೇಷ
2: ಸ್ತ್ರೀವೇಷಕ್ಕೆ.
1: ಸೊ ನಿಮ್ಮಲ್ಲಿ ಸ್ತ್ರೀವೇಷ ಹಾಕೋಕೆ ಯಾರು ಹಿಂಜರಿಯೋದಿದ್ಯಾ ಅಂದ್ರೆ, ಅಯ್ಯೋ ಅದಕ್ಕೆ ಗಡ್ಡ ಬೋಳಿಸ್ಕೊ ಮೀಸಿ ಬೋಳಿಸ್ಕೊ ನಂಗ ಆಗುದಿಲ್ಲ.
2: ಗಡ್ಡ ಮೀಸಿ ಅಂದ್ರೆ ಎಲ್ಲ ವೇಷ ಗಡ್ಡ ಮೀಸೆ
1: ಬೋಳಿಸ್ಲಾಗತ್ತೆ
2: ಅಂತ ಬೋಳಿಸ್ಕೆ ಆತ್.
1: ಹೌದು,
2: ಮೀಸಿ ಆದ್ರೆ ಕೆಲವು ಪಾತ್ರಗಳು ಬೇಕಾದ್ ಕೆಲವು ಪಾತ್ರಗಳಿಲ್ಲ ಆತ್, ಅದೇನ್ ಸಮಸ್ಯೆ ಇಲ್ಲ. ಮತ್ತೆ ಸ್ತ್ರೀವೇಷ ಗಂಜೋರ್ಯಾರ ಯಾಕಂದ್ರೆ ನಮ್ಗಂದ್ರೆ ಸ್ತ್ರೀವೇಷ ಒಂದ್ 3-4 ಜನ ಇದ್ರು, ಆದ್ರಿಂದ ಬೇರೆಯವ್ರಿಗೆ ಆ ಸ್ತ್ರೀವೇಷ ಸಮಸ್ಯೆ ಬರುದಿಲ್ಲ. ಎಂತ ಒಂದ್ ಪ್ರಸಂಗದಲ್ಲಿ ಹೆಚ್ಚಂದ 2-3 ವೇಷ ಇರ್ಬೋದು ಅಷ್ಟೇ, ಆದ್ರಿಂದ ಆ ಸಮಸ್ಯೆಗಳು ಬರೋದು ಕಡಿಮೆ. ಅನಿವಾರ್ಯತೆ ಬಂದಲ್ಲಿ ನಮ್ಮ ಪುರುಷ ಕಲಾವಿದರು ಸ್ತ್ರೀವೇಷ ವ್ಯಾಸದೇವ್ ಮಾಡಿದ್ದು ಉಂಟು.
1: ಓಕೆ,
2: ಅದು ನಮ್ಗೊಂದು ಅವ್ರ ನೆಕ್ಸ್ಟ್ ಇನ್ ಅವ್ರ ಬೇರೆ ಅಂದ್ರೆ ನಮ್ಮಲ್ಲಿ ಹೆಚ್ಚಿನ ಕಲಾವಿದರು ಹಾಗೆ ಕೆಲವರು ಯಾವ ವೇಷಕ್ಕೂ ಆಗ್ಬೋದು,
1: ಎಲ್ಲದಕ್ಕೂ ಸಲ್ಲುವಕ್ಕೂ
2: ಸಲ್ಲುವವರು.
1: ಅದು ಒಳ್ಳೇದು.
2: ಹಾಗೆ ನಮ್ಮಲ್ಲಿ ಒಂದು ಹುಡುಗ ಒಬ್ಬ ಸ್ವಸ್ತಿಗ್ ಭಂಡಾರಿ ಅಂತ, ನಾವು ಎಲ್ಲ ವೇಷಕ್ಕೂ ಆಗ್ತಾನು ಮಾಡ್ತಾ ಇದ್ದದ್ದು ಶಾಲೆಗೆ ಮಕ್ಕಳ ಮೇಲೆ ಕಲ್ತು ಒಂದು ವೇಷ ಮಾಡ್ತಾ ಇದ್ದದ್ದು ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ನಮ್ ಸಂಘದಲ್ಲಿ ಬಂದ್ರೆ ಅವನಿಗೆ ಒಂದು ಹಾಸ್ಯವೂ ಆಯ್ತು, ಒಂದ್ 2 ಸಲ ಸ್ತ್ರೀವೇಶವೂ ಆಯ್ತು, ಒಂದು ಎಲ್ಲ ಕೊಟ್ಟರು ಅಷ್ಟು ಪರ್ಫೆಕ್ಟ್ ಮಾಡ್ತಾರೆ.
1: ಒಳ್ಳೇದು. ಓಕೆ, ಸರಿ. ಇವ್ರೆ ನಮ್ಮ ಗಿರೀಶ್ ಬೆಟ್ಲಕ್ಕಿ ಅವರೇ, ಈಗ ನಾನು ನಿಮ್ಮ ಹತ್ರ ಎಂತ ಕೇಳ್ಕೊಂಡಿದ್ದೆ ಅಂದ್ರೆ, ಈ ಪ್ರಸಂಗಗಳನ್ನ ಮಾಡಿ ಯಾರಾದ್ರೂ ಕೈ ಕೊಟ್ಟ ಘಟನೆ ಅಂದ್ರೆ, ನಾಳಿಗೂ ಅಥವಾ ಸಾಯಂಕಾಲ ಆಟ, ಜನ ಇಲ್ಲ, ಎಂತ ಮಾಡುದಪ್ಪ, ಆತರ ಸನ್ನಿವೇಶಗಳು ಎಂತಾರು ಎದುರಾಗಿತ್ತ?
0: ಅಂದ್ರೆ ನಮ್ಮ ಸಂಘದ ಬೇಕಂತ ಮಾಡೋದಿಲ್ಲ, ಕೆಲವೊಂದ್ಸತಿ ಹೆಲ್ತ್ ಪ್ರಾಬ್ಲಮ್ ಆಗಿ ಇಲ್ಲ ಅವ್ರ ಮನೇಲಿ ಸಮಸ್ಯೆ ಆಗಿದ್ದ ಬರ್ಲಿಲ್ಲ ಅಂತಿಲ್ಲ, ಬಂದಿತ್ತು. ಆದ್ರೆ ನಮ್ ಸಂಘದಲ್ಲಿ ಜನ ಇರ್ಲಿಕ್ಕೋಸ್ಕರ ಆ ವ್ಯಾಷನ್ ಟ್ರಯಲ್ ಅಲ್ಲಿ ಎಲ್ಲ ಗುರುಗಳ ಹಾಗೆ ಯಾವತ್ತು ಹೇಳುದು ಗುರುಗಳಾಗಿ ಟ್ರಯಲ್ ಮಾಡುವಾಗ ಎಲ್ಲರೂ ನೋಡಿ ನಾಳೆ ಸಮಸ್ಯೆ ಆದಾಗ ಬೇಕಾಗುತ್ತೆ ಹಾಗೆ ಆ ಟ್ರಯಲ್ ನೋಡ್ಲಿಕ್ಕೋಸ್ಕರ ಆ ದಿವಸಕ್ಕೆ ಮಾಡಿದಂತ ಕಲಾವಿದರು ಇದ್ದಾರೆ ನಮ್ಮಲ್ಲಿ. ಹಾಗಾಗಿ ಅದು ಯಾವುದೇ ಸಮಸ್ಯೆ ಆಗ್ಲಿಲ್ಲ ಇದುವರೆಗೆ.
1: ಮ್ಯಾನೇಜ್ ಆಗಿ ಹೋಯ್ತು,
0: ಮ್ಯಾನೇಜ್ ಆಯ್ತು ನಮ್ಮಲ್ಲಿ. ಅದೇ ಹೇಳಿದ ಹೋರಾಟ ಹೇಳಿದಾಗೆ ಯಾರು ಯಾವುದೇ ಕಲಾವಿದ ಯಾವುದೇ ವೇಷ ಕೊಟ್ಟರು ಮಾಡುವಂತ ಸಾಮರ್ಥ್ಯ ಇರುವವರೇ, ಹಾಗಾಗಿ ಅಷ್ಟು ಸಮಸ್ಯೆ ಆಗ್ಲಿಕ್ಕಿಲ್ಲ ನಮ್ಗೆ.
1: ಈ ವೇಷ ಕಟ್ಟುದಿತ್ತಲ್ಲ ಅದೆಲ್ಲ ನಿಮ್ಗೆ ಎಷ್ಟು ಈಗ ಎಷ್ಟು ಲೈಕ್ ಬರ್ತತೆ? ನಿಮ್ಮ ವೇಷ ನೀವೇ ಕಟ್ಕಂತ್ರೆ, ಬಣ್ಣ ನೀವೇ ಹಾಕಂತ್ರಿಯಾ, ಹೆಂಗೆ?
0: ನಮ್ಮಲ್ಲಿ ಹವ್ಯಾಸಿ ಕಲಾವಿದ್ರೆ ಜಾಸ್ತಿ ಇರ್ಲಿಕ್ಕೋಸ್ಕರ ಆಗಿ ಎಲ್ಲರೂ ಹವ್ಯಾಸಿ ಕಲಾವಿದ್ರೆ, ಹಾಗಾಗಿ ಅವರಲ್ಲಿ ಈಗ ಕರೆಕ್ಟ್ ಬರುದಂತ ಹೇಳಿದ್ರೆ ಒಂದು ಶ್ರೀನಾಥ್ ರೋಡ್ರಿಗೆ, ಹರೀಶ್ ಭಂಡಾರಿಗೆ, ರಾಘವೇಂದ್ರ ಕರ್ಕೇರಿಗೆ, ಶೋಭಿತಾ ಮತ್ತೆ ಅನೂಪ ರಾಹುಲ್ ಇವ್ರಿಗೆ ಪ್ರಶಾಂತ್ ಇಷ್ಟು ಜನ, ಶೋಭಿತಾ ಇಷ್ಟು ಜನರಿಗೆ, ಮತ್ತೆಲ್ಲರೂ ಕೂಡ ನಾನು ಕೂಡ ಶಾಸಿಗಾರನಾದ್ರು ನಾವು ಮುಖ ವರ್ಣೆ ಮಾಡುವ ಹತ್ರ ಮುಖ ಕೊಟ್ಟು ಕೂತ್ಕೊಳ್ಳೋದು, ಅವ್ರ ವೇಷ ಕಟ್ಟಿ ಬಿಡುದು.
1: ಒಂಚೂರು ಅವ್ರಿಗೆ ಕೊಡಿ. ಹರೀಶ್ ಭಂಡಾರ, ಈಗ 2015 ನೀವು ಶುರು ಮಾಡ್ರಲ್ಲ, ನೀವ್ ಎಲ್ಲೆಲ್ಲ ಪ್ರದರ್ಶನ ಕೊಟ್ಟರು, ಎಲ್ಲೆಲ್ಲಿಂದ ಕರೆ ಬಂತು? ನೀವೇ ಹೇಳ್ದ ಭಾಯ್ ನಮ್ದೊಂದು ತಂಡ ಕಟ್ಟಿತೆ, ನಮ್ಗೊಂದು ಇದ್ರ ಆಟ ಇದ್ರೆ ಹೇಳಿ ಅಂತ ಹೇಳ್ರೆ, ಅಥವಾ ಅವರೇ ನಿಮ್ಮನ್ನ ಅಪ್ರೋಚ್ ಮಾಡ್ರ ಹೆಂಗೆ?
4: ಅಲ್ಲ, ಫಸ್ಟಿಂಗ್ ಹಂಗೆ ಮಾಡ್ಕತ್ತೆ ಅಂತಕಂದ್ರೆ ನಮ್ಮ ನಂಬುದಿಲ್ಲ, ಅದು ಹೆಂಗ್ ಮಾಡಿದ್ರೆ ಏನೋ ಅಂದ್ರೆ
1: ಹೇಳಿ.
4: ಕಡೆಕ್ಕೆಲ್ಲ ಸುಮಾರು ಕಡೆಯಿಂದ, ಈಗ ಎಲ್ಲ ಒಂದು ದೇವಸ್ಥಾನದಲ್ಲಿ ಒಂದು ಪ್ರೋಗ್ರಾಮ್ ಮಾರೆ, ಉಡುಪಿ ಬದಂಗೆ, ಈ ಚಿಕ್ಕುಂದಾಪುರ ಬದಂಗೆ, ಕಡೆಗೆ ಬೆಂಗಳೂರು, ಬೆಂಗಳೂರಿಗೆ ಹೋಯ್ತು, ತಿರುಪತಿಗೆ ಮಾಡಿತ್ತ,
1: ತಿರುಪತಿಯಲ್ಲಿ
4: ಅದೊಂದು ವಿಶೇಷ. ಹಾ, ದೇವಸ್ಥಾನದಲ್ಲಿ ರಥೋತ್ಸವಕ್ಕೆ ತಿರುಪತಿಯಲ್ಲಿ ಪದ್ಮಾವತಿಯಲ್ಲಿ ಕೆಳಗೆ ಹಾಲ್ ಅಲ್ಲಿ, ಅದೊಂದು ಒಳ್ಳೆ ಅನುಭವ. ಕಡೆಗೆ ಬೆಂಗಳೂರಲ್ಲಿ ನಮ್ಮ ಗೋಪಾಲಕೃಷ್ಣ ಪೈ ಅಂತ ಅವ್ರ ರಿಲೇಷನ್ ಅವರು, ನಮ್ದೊಂದು ಟೀಮ್ ಇತ್ತು, ನಿಮ್ ಟೀಮ್ ನಮ್ಮಲ್ಲಿ ಬನ್ನಿ ಅಂತ ಹೇಳಿ, ಅದೊಂದು ಅದ್ಭುತ ಪಂಚವಟಿ, ಒಳ್ಳೆ ಪ್ರಸಂಗ. ಒಳ್ಳೆ ಅಂದ್ರೆ ಅಲ್ಲಿಯೂ ಅಷ್ಟೇ, ಅವ್ರಿಗೆ ಯಾರಿಗೂ ಅಷ್ಟು ಕನ್ನಡ ಬರ್ತಿಲ್ಲ ಅಂದ್ರೆ, ಎಲ್ಲ ಇಂಗ್ಲಿಷ್ನವ್ರು, ಎಲ್ಲ ಒಂಚೂರು ವಿಲ್ಲಾದಲ್ಲಿ ಇರೋರು, ಎಲ್ಲ ಪಾಶ್ ಅವರು, ಅವರು ಭಯಂಕರ ಖುಷಿ ಪಟ್ಟಿರು. ಭಯಂಕರ ಅಂದ್ರೆ ಅಷ್ಟು ಒಳ್ಳೆ ಖುಷಿ ಪಟ್ಟಿರು, ಭಾರಿ ಖುಷಿ ಆಯ್ತು.
1: ಸೊ 4 ಗಂಟೆ ಪ್ರಸಂಗನ 1.5 ಗಂಟೆ ಪಂಚವಟ್ಟಿ,
4: ಅವರಿಗೆ ಅಷ್ಟೊಳಗೆ ಆಗ್ಬೇಕಿತ್ತು ಅಂದ್ರೆ, ಅವ್ರಿಗೆ ಯಾರಿಗೂ
3: ಆ ಪೇಶನ್ಸ್ ಇಲ್ಲ ಅಂದ್ರೆ ಅವ್ರ ಹಾಗಿನವ್ರೆ
1: ಅವ್ರಿಗೆ ಅಭ್ಯಾಸ ಇಲ್ಲ.
3: ಆದ್ರೆ ಅಷ್ಟು ಜನ ಲಾಸ್ಟ್ ವರೆಗೂ ಕೂತಿದ್ದಾರೆ. ಆ ಜಿಂಕೆಯನ್ನು ಮಾಯ ಜಿಂಕೆಯನ್ನ ಹೀಗಿದ್ದೆ ಒಂದು ಕಲ್ಪನೆ ಮಾಡಿ ಗುರುಗಳು ಮಾಡಿದ್ದಾರೆ. ಅದೊಂದು ಹೀಗೆ ಬರ್ಬೇಕಂತ ಹೇಳಿ ಅದೊಂದು ಅದ್ಭುತ, ಅದೊಂದು ಒಳ್ಳೆ ಆಟ. ನಾವು ಕಲಾವಿದ್ರೆ ನಾವೇ ಅದನ್ನ ಎಂಜಾಯ್ ಮಾಡಿತ್ತು
1: ಅಲ್ಲ,
3: ಅಷ್ಟು ಒಳ್ಳೆ ಆಯ್ತು ಆಟ.
1: ಎಕ್ಸ್ಪ್ರೆಷನ್ ಜಾಸ್ತಿ, ಭಾವನೆಗಳ ಅಭಿವ್ಯಕ್ತಿ ಜಾಸ್ತಿ.
3: ನಾವ್ ಇಲ್ಲಿಗೆ ಹೋದವರು ಗುರುಗಳು ಇಲ್ದೆ ನಾವು ಹೋಗ್ತಿಲ್ಲ.
1: ಹಂಗೆ ಅವರು ಗುರು ಮುಂದೆ ನೀವು ಹಿಂದೆ,
3: ಅರ್ಧ ಆಟ ಗುರುಗಳಿಂದನೇ ಮುಂದೋಗ್ತು. ಹಂಗೆ ಎಲ್ಲ ಕಡೆ ಬೆಂಗಳೂರು ಎಲ್ಲ ಕಡೆ ಹೆಚ್ಚಿನ ಕಡೆ ನಾವು ಪ್ರದರ್ಶನ ಮಾಡಿತ್ತು. ನಮ್ಮ ಊರಲ್ಲಂತ ಇವ್ರು ಹೇಳ್ರಲ್ಲ, ಅದು ಈ ಪ್ರಸಂಗ ನಮ್ದು ತುಳಸಿ ಜಲಂಧರ ಅದ್ಭುತ ಪ್ರಯೋಗ ಅದು, ಭಾರಿ ಸಂತೋಷ ಪಟ್ಟು.
1: ಸೊ ನಿಮ್ ಖುಷಿ ಕೊಟ್ಟ ಪ್ರಸಂಗಗಳ
3: ಖುಷಿ ಕೊಟ್ಟ ಪ್ರಸಂಗ
1: ಈ ವರ್ಷಕ್ಕೆಲ್ಲ ಬುಕ್ ಆಯ್ತಾ ಚೌತಿಗೆಲ್ಲ
3: ಅಂದ್ರೆ ನವರಾತ್ರಿ ಮಾಡಿ ಚೌತಿಗೆಲ್ಲ ಅಂತಂದ್ರೆ ವೇಷಭೂಷಣ ಸರಿ ಸಿಗುದಿಲ್ಲ, ಕೆಲವರು ರಗಳೆ ಹತ್ತು, ಮತ್ತೆ ನಮ್ ಗುರುಗಳು ಆಗಲಿಕ್ಕಿಂತ ಫುಲ್ ಬಿಸಿ ಇರ್ತಾರೆ, ಮತ್ತೆ ನಾವು ಗಡಿ ಬಿಡಿ ಮಾಡ್ಕೊಂಡು ಆಟ ಮಾಡೋದೇ ಇಲ್ಲ ಅಂದ್ರೆ ಒಟ್ಟು ಹರ್ಕಿ ಬಲಿಗೆ ಆಟ ಮಾಡುದು,
1: ಗಜಿಬಿಜಿ ಆಟ ಬೇಡ,
3: ಹರ್ಕಿ ಬಲಿ
1: ಕಾಂಪ್ರಮೈಸ್ ಆಗಲ್ಲ.
3: ಇಲ್ಲ ಅದ್ ಯಾವ್ದಕ್ಕೂ ಕಾಂಪ್ರಮೈಸ್ ಇಲ್ಲ, ಹೀಗಿದ್ದ ಆಟ ಇಷ್ಟ ಹೀಗೆ
1: ಹಿಂಗಂದ್ರೆ ಹಿಂಗಿರ್ಕೆ ಹಿಂಗ್ ಆಯ್ಕೆ
3: ಆಯ್ಕೆ
1: ಅದಕ್ಕೆ ನಿಮ್ ಆಟ ಲೈಕ್ ಇರತ್ತಂತ. ಓಕೆ, ಸೊ ಗುರುಗಳಿಗೆ ಒಂಚೂರು ಕೊಡಿ. ಗುರುಗಳೇ ನಂಗೆ ಭಾರಿ ಖುಷಿ ಆಗ್ತಿದೆ ಅಂತಂದ್ರೆ ಎಲ್ಲರೂ ನಿಮ್ಮನ್ನ ಗುರು ಗುರು ಗುರು ಅಂತಿದ್ದಾರೆ, ನೀವ್ ಎಷ್ಟು ಅದೃಷ್ಟವಂತರಲ್ಲ.
4: ಖಂಡಿತ
1: ಅಲ್ಲ,
4: ಖಂಡಿತ.
1: ಎಷ್ಟು ಜನಕ್ಕೆ ನೀವು ಗುರುಗಳಾಗಿದ್ದೀರಿ ಅಲ್ಲ.
4: ಖಂಡಿತ, ಇದನ್ನ ಕೆಮ್ಮಕ್ಕೂ ಒಂದು ಇದು ಬೇಕು, ಭಾಗ್ಯ ಬೇಕು.
1: ನೀವೀಗ ಅಂದ್ರೆ ಎಷ್ಟು ಇತರ ಕಲಾ ತಂಡಗಳಿಗೆ ನೀವು ಗುರುಗಳಾಗಿದ್ದೀರಿ? ಹವ್ಯಾಸಿ ತಂಡಗಳಿಗೆ
4: 15 ತಂಡಗಳಿಗೆ ನಾನು ಗುರುಗಳಾಗಿ ಕೆಲಸ ಮಾಡಿದೆ.
1: 15 ತಂಡಗಳಿಗೆ ನೀವು ಇದರಲ್ಲೇ
4: ತುಂಬಾ ಮಕ್ಕಳ ತಂಡ ಬಿಟ್ಟು
1: ಅವ್ರನ್ನು ಸೇರಿಸ್ರೆ
4: ಒಂದು 20 ಹೋಗ್ಬೋದು.
1: ಸೊ ನಿಮ್ಗೆ ಅದು ಕಷ್ಟ ಅನ್ಸುತ್ತಾ ಅಥವಾ ಖುಷಿ ಅನ್ಸುತ್ತೆ?
4: ಖುಷಿ ಅನ್ಸುತ್ತೆ, ತುಂಬಾ
1: ಖುಷಿ ಅನ್ಸುತ್ತೆ. ಈಗ ನೀವು ಅವರಿಗೆ ಪ್ರಸಂಗ ಬರೀಕ, ಅವರಿಗೆ ಡೈರೆಕ್ಷನ್ ಮಾಡಕ, ಸೂತ್ರಧಾರ ನೀವೇ, ಭಾಗವತಿಕೆಯನ್ನು ನೀವೇ ಮಾಡುದ ಅಲ್ದ, ಇದರಲ್ಲಿ ಸಿಗುವಂತಹ ಸಂಭಾವನೆಗಳ ಬಗ್ಗೆ ನೀವು ಯೋಚನೆ ಮಾಡ್ತೀರಾ ಅಥವಾ ತೃಪ್ತಿ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತೀರಾ?
4: ನನಗೆ ಮೊದಲಿನಿಂದಲೂ ತೀರಾ ಆಸೆ ಇಲ್ಲ, ಅಂದ್ರೆ ತುಂಬಾ ಆಸೆ ಅಪೇಕ್ಷೆಗಳಿದ್ದಾಗ ಚೂರು ತಲೆ ಬಿಸಿ ಆಗದಿರುತ್ತೆ. ನನಗೆ ತೀರಾ ಆಸೆಗಳಿಲ್ಲ, ಇದ್ದುದ್ರಲ್ಲೇ ನಾನು ಸಂತೋಷ ಪಡುವ ಮುಂಚಿಂದು ಹಾಗೆ. ಅದು ನಮ್ಗೆ ಅಮ್ಮ ಅಪ್ಪ ಕೊಟ್ಟಂತ ಇದು ಹಾಗೆ, ಇದ್ದುದ್ರಲ್ಲೇ ಸಂತೋಷ ಪಡ್ಕಂತ ಹಾಗೆ ನನ್ನ ಜೀವನ. ಮತ್ತೆ ಕಲಾ ಸಂಘಟನೆ ಅಂತ ಹೇಳಿದ್ರೆ ಅವ್ರ ಕಷ್ಟ ನಾವು ಕಣ್ಕಣ್ಕತ್ತ, ನಾವಲ್ಲಿ ಡಿಮಾಂಡ್ ಮಾಡೋಕ್ ಆತಿಲ್ಲ, ನಮ್ಗೆ ಬದುಕಿಗೆ ಸರಿಯಾಗಿ ಕೊಡ್ತಾರ ಏನ್ ಸಮಸ್ಯೆ ಆಗುದಿಲ್ಲ. ಮತ್ತೆ ತೀರ ಯಕ್ಷಗಾನದ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಒಂದೊಂದ್ಸಲ ಈ ಕ್ಷೇತ್ರಕ್ಕೆ ಎಂತಕ್ಕವ್ರು ಬಂದೆಪ್ಪ ಅನ್ಸದ್ದು ಇತ್ತು ನನ್ಗೆ. ಅಂದ್ರೆ ಒತ್ತಡಗಳು ಜಾಸ್ತಿ ಆದಾಗೆ, ಒತ್ತಡಗಳು ಅಲ್ಲೊಂದ್ ಪ್ರಸಂಗ ಆಗಿ ಇಲ್ಲೊಂದ್ ಆಟ ಅಲ್ಲಿ ಇದು ಈ ಪ್ರಸಂಗ ಅಲ್ಲಿ ಆ ಮೇಳ ಪ್ರಸಂಗ ಕೊಡಕ ಇದೆಲ್ಲ ಒತ್ತಡ ತುಂಬಾ ಜಾಸ್ತಿ ಆದಾಗ ಯಾಕಾರು ಈ ಪೀಳಿ ಬಂದೆ ನಾನು, ಯಾವ್ದು ಒಂದೇ ಇಟ್ಕೊಂಡು ಸಾಕಿತ್ತಲ್ಲ ಅಂತ ಅನ್ಸದ್ದು ಇತ್ತು ನನ್ಗೆ. ಆದ್ರೆ ಹೀಗೆ ಕಲಾವಿದ್ರು ಎಲ್ಲ ಒಟ್ಟಾದ ಕೂಡ್ಲೆ ಎಂತ ಸಮಸ್ಯೆ ಒತ್ತಡ ಟೆನ್ಷನ್ ಇದ್ರು ಒಂದ್ಸಲ ದೂರ
1: ಆಗಿಬಿಡುತ್ತೆ.
4: ನಾವೀಗ ರಿಹರ್ಸಲ್ ಹೋದ್ರೂ ಅಷ್ಟೇ, ಆಟಕ್ಕೆ ಹೋದ್ರೂ ಅಷ್ಟೇ, ಎಲ್ಲ ಅವ್ರು ಒಟ್ಟಾಗಿ ಮಾತಾಡೋತ್ತಿಗೆ ಎಂತದೂ ಇರುದಿಲ್ಲ.
1: ಅದು ನೀವು 15 ತಂಡನ ಗುರುಗಳಾಗಿ ಹ್ಯಾಂಗ್ ಮಾಡ್ರೆ ಮ್ಯಾನೇಜ್ ಮಾಡ್ರಿ? ಎಲ್ಲರಿಗೂ ಆಟ ಬೇಕು, ಪ್ರಸಂಗ ಬೇಕು, ಹೇಳಿಕೊಡ್ಕ, ಭಾಗವತಿಕೆ ಮಾಡ್ಕ, ಹೆಂಗ್?
4: ದಿವಸಕ್ಕೊಂದು 3-4 ಸಂಘದವ್ರು ನನ್ಗೆ ಖಂಡಿತ ಕಾಲ್ ಮಾಡ್ತಾರೆ, ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಡಿಸ್ಕಷನ್ ಮಾಡ್ತಾರೆ ಎಂತ ಮಾಡುವ ಎಂತ ಮಾಡುವ ಅಂತ. ಆದ್ರೆ ಒಂದು ಈಗ ಉದಾಹರಣೆಗೆ ಕೋಟ ಯಕ್ಷಸವರೊಬ್ಬದವ್ರು ಏನಾದ್ರೂ ಪ್ಲಾನಿಂಗ್ ಮಾಡೋದಿದ್ರೆ ಮತ್ತೊಂದು ಸಂಘದವ್ರು ಹೇಳುದಿಲ್ಲ ನಾನು, ಅದಾಗಲ್ಲ ಅವರಿಗೆ, ಅದು ಹಾಗೆ ಇರ್ತದೆ, ನಾನು ಲೀಕ್ ಮಾಡುದಿಲ್ಲ. ಮತ್ತೊಂದು ಯಾವ್ದಾರ ಸಂಘದವ್ರು ಎಂತ ಒಂದು ಪ್ಲಾನಿಂಗ್ ಮಾಡ್ತಿದ್ರೆ ಈಚೆಗೆ ನೋಡುದಿಲ್ಲ, ಅಂದ್ರೆ ಅವ್ರವ್ರಿಗೆ ಆದಂತ ಒಂದು ಇದಿರುತ್ತದೆ. ಹಾಗಾಗಿ ಅದನ್ನು ನಾವು ಸ್ವಲ್ಪ ಇಟ್ಕೊಳ್ಬೇಕಂತ. ಮತ್ ಸೌಹಾರ್ದಯುತವಾಗಿ ಏನಾದ್ರೂ ಜೋಡಾಟ ಮಾಡುವ, ಕೂಡಾಟ ಮಾಡುವ, ಇದೆಲ್ಲ ಮಾಡೋದಿದ್ರೆ ನಾನು ಖಂಡಿತವಾಗಿ ಅವರದೆಲ್ಲ ಹಂಚ್ಕಂತೆ. ಮತ್ತೆ ಒಂದೇ ತಂಡದಲ್ಲಿ ಮಾಡಿದ ಪ್ರಸಂಗವನ್ನು ಬೇರೆ ಬೇರೆ ತಂಡಗಳಲ್ಲಿ ಮಾಡುವ ಅವಕಾಶಗಳು ಇರುತ್ತೆ. ಅದು ಪೂರ್ಣ ಪ್ರಮಾಣದಲ್ಲಿ ಈ ಯಕ್ಷ ಸೌರಭದಲ್ಲಿ ಮಾಡಿದಂತ ಪ್ರಸಂಗಗಳು ಬೇರೆ ಕಡೆ ಮಾಡಿದ್ರೆ ನಾನು ಸಕ್ಸಸ್ ಆದದ್ದಿಲ್ಲ. ಉದಾಹರಣೆ ಇಲ್ಲ,
1: ಹಂಗಾದ್ರೆ ನೀವು ಎಷ್ಟು ಪ್ರಸಂಗವನ್ನು ಮಾಡಿದ್ರಿ ಪ್ರಿಮಾರ್ರೆ?
4: ತುಂಬಾ ಪ್ರಸಂಗ ಮಾಡಿದ್ರೆ
1: ಅಲ್ಲ, ಅದೆಲ್ಲ ಬರೆದು ದಾಖಲೆ ಆಗಿದೆ.
4: ಎಲ್ಲ ಇದೆ, ಎಲ್ಲ ಇದೆ. ಪುರಾಣ ಪ್ರಸಂಗಗಳೇ, ಪುರಾಣ ಪ್ರಸಂಗಗಳನ್ನೇ ಮಾಡಿಸಿದ್ದು, ಅದಕ್ಕೆ ಅರ್ಥ ಎಲ್ಲ ನಾನು ಬರ್ದಿದ್ದೆ.
1: ಶ್ರೀನಾಥ್ ಊರಾಳ್ರೆ, ನೀವ್ ಹೇಳಿ ಈಗ ಹವ್ಯಾಸಿ ಈ ಯಕ್ಷಗಾನ ಕಲಾ ತಂಡ ಕಟ್ಕೊಂಡಾಗ ಯಾವ್ದೆಲ್ಲ ಸವಾಲುಗಳು ನಿಮ್ ಮುಂದಿರತ್ತಂದ ಹೇಳಿ?
2: ಹವ್ಯಾಸಿ ತಂಡಗಳನ್ನು ಕಟ್ಕೊಂಡಾಗ ಅಂದ್ರೆ ಮೊದಲಾಗಿ ನಮ್ಮಲ್ಲೇ ಬರ್ಲಿಲ್ಲ, ಆದ್ರೆ ನಾರ್ಮಲ್ ಆಗಿ ವೇಷಧಾರಿಗಳ ಸಮಸ್ಯೆ ಬರ್ತದ, ಒಂದೊಂದ್ ಬಾರಿ ಬರ್ತದ ಅಂದ್ರೆ ಯಾವ ಸಂಘಕ್ಕೆ ಹೇಗಿದ್ ಮಾಡ. ಮತ್ತೆ ಹವ್ಯಾಸಿ ಸಂಘಗಳಲ್ಲಿ ಕೆಲವರು ಬರ್ತದೆ ಅಂದ್ರೆ ವೇಷ ಸಮಸ್ಯೆ ಬರ್ತದೆ, ನನಗೆ ದೊಡ್ಡದಾಗ್ತದೆ ಸಣ್ಣದಾಗಿರ್ತದೆ ಆ ವಿಷಯಗಳು ಬರ್ತದೆ ಹವ್ಯಾಸ ಸಂಘದ, ಅದನ್ನ ಬರ್ತದೆ ಆ ಸರ್. ಮತ್ತೆ ಮೇನ್ ಅಂದ್ರೆ ನಾವು ಕಾರ್ಯಕ್ರಮಗಳನ್ನ ಹಿಡಿಯುವಾಗ ನಮ್ಗೆ ತೊಂದರೆ ಆಗ್ತದೆ ಹೆಚ್ಚಿನ ಕಡೆ. ಯಾಕಂತ ಹೇಳಿದ್ರೆ ಈ ಮೇಳದ ಕಲಾವಿದನ್ ಬಿಟ್ಟು ನಾವೆಲ್ಲ ಒಂದು ಆಟ ಕೇಳುವಾಗ 5,000 ಮಾಡ್ತೀರಾ 10,000 ಮಾಡ್ತೀರಾ ಅದು ಕೇಳೋದುಂಟು. ಎಷ್ಟೋ ಜನ ಕೇಳಿದ್ದುಂಟು ನಮ್ಗೆ, ಈಗಲೂ ಕೇಳ್ತಾರೆ 5,000 ಮಾಡಿ ಹೇಳೋರಿದ್ದು. ಆದ್ರೆ ವೃತ್ತಿಪರ ಕಲಾವಿದ್ರು ಮಾಡೋ ಅವರಿಗೆ 20-30-60 ಎಷ್ಟು ಕೊಡ್ಲಿಕ್ಕೂ ತಯಾರಿರ್ತಾರೆ ಅದೊಂದು. ಆದ್ರೆ ಕೆಲವು ಕಡೆಯಲ್ಲಿ ಏನಾಗ್ತದೆ ಅಂದ್ರೆ, ಈಗ ಇತ್ತೀಚೆಗೆ ಹೆಚ್ಚಿನವ್ರು ಹೇಳುದಾಗೆ ಮೇಳದ ಕಲಾವಿದರಿಗಿಂತ ಹವ್ಯಾಸಿಗಳ ಪ್ರದರ್ಶನವನ್ನು ಕಾಣಬಹುದು,
1: ಲೈಕ್ ಇರುತ್ತೆ,
2: ಲೈಕ್ ಇರುತ್ತೆ. ಎಂತಕ್ಕಂದ್ರೆ ಅದರೊಳಗೆ ಯಕ್ಷಗಾನದ ಎಲ್ಲಾ ಅಂಶಗಳು ಅದರೊಳಗೆ ಬರುತ್ತೆ. ಹೆಚ್ಚಿನ ಇದರೊಳಗೆ ಈ ಬಣ್ಣದ್ವೇಷ, ಕಿರಾತವೇಷ, ಗಂಧರ್ವನೇಷ, ಇದೀಗ ವೃತ್ತಿ ಮೇಳಗಳು ಮರೆಯಾಗಿ ಹೋಯ್ತು ಈಗ. ಇಲ್ಲ ಒಂದು ಕೃಷ್ಣನ ವೇಷ ಯಾವ್ದಿಲ್ಲ, ಆದ್ರೆ ಹವ್ಯಾಸಿ ಸಂಘಗಳಲ್ಲಿ ಆ ವೇಷ ಇನ್ನೂ ಜೀವಂತ ಆಗಿದೆ. ಬಣ್ಣದೀಗ ನಮ್ಮ ಸಂಘದಲ್ಲೇ ಹಾಗೆ, ನಮ್ಮ ಸಂಘದಲ್ಲಿ ಮಾಡ್ತೇವೆ ಬಣದ್ವೇಷ ಉಂಟು. ಬಣದ್ವೇಷ ಅಂದ್ರೆ ಪರಂಪರೆಯಿಂದ ಹೇಗೆ ಮಾಡ್ತೇವೆ, ಒಂದೀಗ ಅಕ್ಕಿ ಹಿಟ್ಟಿನ ಚಿಟ್ಟೆ ಇಟ್ಟು ಅದೇ ರೀತಿಯಲ್ಲಿ ಮಾಡ್ತೇವೆ ನಮ್ಮ ಸಂಘದಲ್ಲಿ. ಬಣದ್ವೇಷ ಮತ್ತೆ ಬಣ್ಣದ ವಡ್ಡೋಲ್ಗಗಳು, ವಡ್ಡೋಲ್ಗ ಕ್ರಮಗಳು, ಆಮೇಲೆ ಕಿರಾತನ ವೇಷ. ಕಿರಾತನ ವೇಷ ಇಲ್ಲ ಈಗ, ವೃತ್ತಿ ಮೇಳಗಳು ಬಿದ್ದೇ ಆಗಿದೆ. ಕಿರಾತನ ವೇಷ ಹೇಗಂತ ಗೊತ್ತಿಲ್ಲ, ಬರೋರು ಹೇಗೊಂದು ಬರ್ತಾರೆ, ಕೆಲವರು ಒಂದು ಹುಲಿಚರ ಒಂದು ಬಟ್ಟೆ ಹೇಳ್ಕೊಂಡು ಬರ್ತಾರೆ, ತಲೆಗೊಂದು ಇದಾಗಲ್ಲ. ಹೇಗ್ ಬೇಕು ಹಾಗ್ ಮಾಡ್ತೇವೆ. ಜೋಡ್ ಕೋರೆ ಮುಂಡಾಸು ಎಲ್ಲ ಮಾಡಿದ್ದೇವೆ ನಮ್ಮ ಸಂಘದಲ್ಲಿ, ಎಲ್ಲದು ಮಾಡಿತ್ತು. ಹೆಣ್ಣು ಬಣ್ಣ, ಗಂಡು ಬಣ್ಣ, ಗಂಧರ್ವನೇಶ. ಗಂಧರ್ವನೇಶ ಹಾಗೆ ಈಗ ಪರಂಪರೆಯಲ್ಲಿ ಬಿದ್ದೇ ಹೋಗಿದೆ. ಗಂಧರ್ವನೇಶ ಹೇಗಂತ, ಗಂಧರ್ವನೇಶ ಮುಖವರ್ಣಕ್ಕೆ ಹೇಗಂತೇಳಿ ನಮ್ಮ ಸಂಘದಲ್ಲಿ ಮಾಡ್ತೇವೆ. ಗಂಧರ್ವನೇಶ ಹಿಂದೆ ಹೇಗಿತ್ತು ಅದೇ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಅದ್ ಯಾಕಂದ್ರೆ ನಮ್ದು ಗುರುಗಳು ಹಾಗೆ, ಅವರಿಗೆ ಹಿಂದಿನ ಕ್ರಮ ಗೊತ್ತಿರೋದ್ರಿಂದ. ಮತ್ತೆ ನಮ್ಮ ಹಿಂದಿನ ಕ್ರಮದ ಆಟ ಬಂದಾಗ ಗುರುಗಳಿಗೆ ಅದ್ರಲ್ಲಿ ಯಾವ್ದಲ್ಲೂ ರಾಜಿ ಇಲ್ಲ. ಅದಂದ್ರೆ ಈಗ ಅಂದ್ರೆ ಹಿಂದಿನ ಕ್ರಮ ಹೇಗುಂಟು, ನಾಳೆ ಮತ್ತೊಬ್ಬರದ್ದು ಕ್ವಶನ್ ಮಾಡಬಾರ್ದು, ಇದು ಹಿಂದೆ ಇರ್ಲಿಲ್ಲಲ್ಲ ಹೀಗೆ. ಅದ್ ಹಾಗೆ ಹಿಂದಿನ ಹಾಗೆ ಮಾಡ್ಬೇಕು. ಇನ್ನು ಗಂಧರ್ವ ವೇಷ ಇರ್ಬೋದು, ಬೇರೆ ವೇಷಗಳು, ಕಿರಾತನ ವೇಷ, ಮೊನ್ನೆ ಒಂದು ಇಂದ್ರಗೆಲ್ಲಕ ಪ್ರಸಂಗ ಮಾಡ್ತು ಅದರಲ್ಲೇ ಹಾಗೆ ಎಲ್ಲ ಹಿಂದಿನ ಕ್ರಮದಲ್ಲಿ ಹೇಗುಂಟು ಅದೇ ರೀತಿಯಲ್ಲಿ ಮಾಡಿದ್ರೆ ಜನ ಮೆಚ್ಕೊಂಡಿದ್ದಾರೆ. ಹಿಂದಿನ ಅಂದ್ರೆ ಹಳೇ ತಲೆಮಾರಿನ ನಾಟಕ ಕಂಡವರು ಇದು ಹಾಗೆ ಆಗ್ತದೆ ಮರೆ, ಎಷ್ಟೋ ನಂಗೂ ಆಗಿದೆ. ಅಂದ್ರೆ ನಮ್ಮಲ್ಲಿ ಚಿತ್ರಸೇನ ಕಾಳಗ ಮಾಡಿದಾಗ ಚಿತ್ರಸೇನ ನಾನೇ ಮಾಡ್ತಾ ಇದ್ದದ್ದು ಅದರಲ್ಲಿ. ಅದನ್ನ ನೋಡಿದ ಹಿಂದಿನ ಒಬ್ಬ ಕಲಾವಿದ್ರು, ಹಿಂದೆ ಆ ಪ್ರೇಕ್ಷಕರೊಬ್ರು ಹಿಂದಿನ ಆಟವನ್ನ ಅಂದ್ರೆ ಆ ಕಾಲದಲ್ಲಿ ಉಡುಪಿ ಬಸವ ಎಂಬುವರು ಚಿತ್ರಸೇನದಲ್ಲಿ ಫೇಮಸ್ ಅಂತ. ಅದನ್ನ ನೋಡಿದವರೊಬ್ರು ನಮ್ಮ ಕೋಟದಲ್ಲಿ ಒಬ್ರು ಕಲಾವಿದ್ರು ಮರ್ದಿವ್ಸ್ ನಂಗೆ ಅಂದ್ರೆ ನಮ್ಮ ಮನೆಗೆ ಬಂದ ನಮ್ಮ ಅಪ್ಪನ ಮಾಸ್ಟರ್ ಅವರ, ಅವ್ರು ಬಂದ ಹೇಳಿದ್ರು ನಂಗು ಅಂಡರ್ ಅಲ್ಲ ಉಡುಪಿ ಬಸವನ ಕಂಡಂಗ ಆಯ್ತು ಮಾರಯ್ಯ
1: ಅಂತ ಹೇಳಿದ್ರು
2: ನನ್ನ ಚಿತ್ರಸೇನ ನೋಡಿ. ಅದೇ ಆ ರೀತಿ ಹೆಗ್ಗಳಿಗೆ ಸಿಕ್ಕಿದುಂಟು ನಮ್ಮ ಸಂಘಕ್ಕೆ.
1: ಸೊ ಇದೆಲ್ಲ ತುಂಬಾ ಖುಷಿ ಅತ್ತ, ಇದೆಲ್ಲ ತುಂಬಾ ಖುಷಿ ಅತ್ತ ಕಾಣೆ. ಅದು ನಿಮ್ಗೆ ಅಪರೂಪಕ ದಿನ ಆತಿಲ್ಲ ಅಷ್ಟು ನಿಮ್ಗೆ ಅನ್ಸುದಿತ್ತ ಅಲ್ಲ ಇದೆಲ್ಲ ಬಿಟ್ಟು ಮ್ಯಾಳವೇ ಸೇರ್ಲಕ್ಕೇನೋ ಅಂತ.
2: ಇಲ್ಲ ಇಲ್ಲ, ಮ್ಯಾಳದ ನಮ್ಮ ಬದುಕಿಗಾಗಿ, ಬೇರೆ ಕೆಲಸ ಅನಿವಾರ್ಯ ನಮ್ಗೆ. ಇದು ಪ್ರವೃತ್ತಿಗೆ,
1: ಇದು ಪ್ರವೃತ್ತಿ
2: ಮನಸ್ಸಿನ ಖುಷಿಗೆ. ಏನಾದ್ರು ಕೆಲಸದಲ್ಲಿ ಏನಾದ್ರು ಜಂಜಾಟ ಇದ್ರೆ, ದಿನನಿತ್ಯ ಕೆಲಸ ಮಾಡಿ ಜಂಜಾಟ, ಇದು ಮನಸ್ಸಿಗೆ ಒಂದು ಖುಷಿಗೆ
1: ಇದು ಆಟ. ವೆರಿ ನೈಸ್. ಓಕೆ,
0: ಮತ್ತೇನಂತ ಹೇಳಿದ್ರೆ ನಮ್ ಸಂಘಕ್ಕೆ 11 ವರ್ಷಕ್ಕೂ ಅಘೋರೇಶ್ವರ ದೇವಸ್ಥಾನ ಅಲ್ಲಿ ಕಾರ್ತಟ್ಟು, ಮತ್ತೆ ಅಂಬುದೇಶ್ವರ ದೇವಸ್ಥಾನದಲ್ಲಿ, ಮತ್ತೆ ನಮ್ಮ ಹಿರಿಯ ದೇವಸ್ಥಾನ ಯಾವಾಗ್ಲೂ ನಮ್ಗೆ ಸಪೋರ್ಟೆ. ಹಾಗೆ ಹೊರಗಡೆಯಲ್ಲಿ ಪರ್ಕಳದಲ್ಲಿ ಬೆಂಗಳೂರಲ್ಲಿ ಇವರೆಲ್ಲರೂ ಕೂಡ ನಮ್ಗೆ ಆಟವನ್ನು ಕರೆದು ಕೊಡ್ತಾರೆ ಪ್ರತಿ ವರ್ಷ ನೀವೊಂದ್ ಮಾಡಿ ಅಂತ. ಹಾಗಾಗಿ ಅವರಿಗೆಲ್ಲ ನಾವು ಈ ಸಮಯದಲ್ಲಿ ನೆನಪಿಸಿಕೊಳ್ಳದೆ ಇದ್ರೆ ತಪ್ಪಾಗ್ತದೆ. ಹಂಗಾಗಿ ಶನೀಶ್ವರ ದೇವಸ್ಥಾನ, ಇಲ್ಲಿ ನಾವು ಯಕ್ಷಗಾನದಲ್ಲಿ ಮತ್ತೆ ನಮ್ಮ ಹವ್ಯಾಸಿ ಸಂಘ ಹೇಳಲಿಲ್ಲ, ಇದೊಂದು ತಾಳಮದ್ಲೆಯನ್ನ ಮಾಡೋದಿದ್ರೆ ನಮ್ಮ ಸಂಘದವರು ಮಾತ್ರ, ಹವ್ಯಾಸಿ ಕಲಾವಿದ್ರು. ತಾಳಮದ್ಲಿ ಕೂದ ಮಾಡ್ತೇವೆ ಪ್ರತಿ ವರ್ಷ. ನಮಗೆ ಶನೀಶ್ವರ ದೇವಸ್ಥಾನ ಕೋಡಿ ಇಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದ ತಾಳಮದ್ಲೆ ಅವಕಾಶ ಕೊಡ್ತಾರೆ, ಮತ್ತೆ ಬೇರೆ ಕಡೆಗಳು ಕೂಡ ತಾಳಮದ್ಲೆ ಮಾಡಿದ್ದುಂಟು. ನಮ್ಮ ಅದೇ ಕಲಾವಿದ್ರೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಸೈ, ಯಕ್ಷಗಾನದಲ್ಲಿ ಯಾವ ಪ್ರಕಾರ ಉಂಟು ಅದೆಲ್ಲದನ್ನು ಕೂಡ ಮಾಡುವಂತ ಸಾಮರ್ಥ್ಯ ಇರುವುದರಿಂದ ನಮ್ಮ ಸಂಘಟನೆ ಈ ಭಾಗದಲ್ಲಿ ಒಂದು ಪ್ರಸಿದ್ಧ ಸಂಘಟನೆ ಆಗಿದೆ. ಅದಕ್ಕೆ ಸಹಕಾರ ಮಾಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಾವು ಚಿರಋಣಿಗಳು. ಮುಂದೆ ಕೂಡ ಅವರ ಸಹಕಾರ ಹೀಗೆ ಇದ್ರೆ 11 ವರ್ಷ ಪೂರೈಸಿದೆ, 100 ವರ್ಷ ಪೂರೈಸುತ್ತದೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತದೆ ಮೇಡಮ್.
1: ಆಯ್ಲಿಯಪ್ಪ, 100 ವರ್ಷ ಅಲ್ಲ, 200-300-1,000 ವರ್ಷನೂ ಪೂರೈಸಲಿ. ನಿಮ್ಮ ಮಕ್ಕಳ ಮರಿಮಕ್ಕಳ ಮತ್ತು ಉಳಿದವರೆಲ್ಲರೂ ಈ ತರ ಯಕ್ಷ ಸೌರಭವನ್ನ ಬೆಳಗ್ತಾ ಇರಲಿ. ಯಕ್ಷ ಸೌರಭ ಶ್ರೀ ಹಿರೇಮಹಾಲಿಂಗೇಶ್ವರ ಕಲಾರಂಗ ರಿಜಿಸ್ಟರ್ಡ್ ಕೋಟ, ಇದರ ಕಲಾವಿದರು, ಇದರ ಸಂಸ್ಥಾಪಕ ಅಧ್ಯಕ್ಷರು, ಸ್ಥಾಪಕ ಅಧ್ಯಕ್ಷರು, ಗುರುಗಳು ಪ್ರಸಾದ್ ಕುಮಾರ್ ಮೊಗೆಬೆಟ್ಟು ಅವರು. ಸೊ ಇವ್ರ ಹೆಸರಿನಲ್ಲಿ ಒಂದ್ಸಲ ಹೇಳಿಬಿಡ್ತೇ ಕೇಳಿ, ಇಷ್ಟು ತರ ನಮ್ಮೊಟ್ಟಿಗೆ ಮಾತಾಡದ್ದ ನಮ್ಮ ಗುರುಗಳು ಪ್ರಸಾದ್ ಕುಮಾರ್ ಮೊಗೆಬೆಟ್ಟು ಅವರು, ಗಿರೀಶ್ ಬೆಟ್ಲಕ್ಕಿ ಅವರು, ಶ್ರೀನಾಥ್ ಉರಾಳ ಅವರು, ಸ್ಥಾಪಕ ಅಧ್ಯಕ್ಷರಾಗಿರುವ ಹರೀಶ್ ಭಂಡಾರಿ ಅವರು, ಇವರೆಲ್ಲ ಬಂದು ಇವರೆಲ್ಲ ರೆಪ್ರೆಸೆಂಟ್ ಪ್ರತಿನಿಧಿಗಳಷ್ಟೇ. ಇನ್ನೂ ಸುಮಾರು ಜನ ಇದ್ರು, ಕೆಲಸದ ಕಾರಣದಿಂದ ಅವ್ರಿಗೆ ಬಂದು ಇಲ್ಲಿ ಮಾತಾಡೋಕಾಗಿಲ್ಲ. ಆದ್ರಿಷ್ಟು ಜನ ಅವ್ರ ಮಾತನ್ನೆಲ್ಲ ಸೇರಿಸಿ ಆಡ್ರಿ ಈಗ. ಸೊ ನಮ್ಮ ಯಕ್ಷ ಸಮಾಗಮಕ್ಕೆ ಬಂದು ಇಷ್ಟೊತ್ತು ಮಾತಾಡಿದ ಯಕ್ಷ ಸೌರಭ ಕಲಾತಂಡದ ಎಲ್ಲರಿಗೂ ಕೂಡ ಧನ್ಯವಾದಗಳು.
0: ನಿಮಗೂ ಕೂಡ ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮೊಬೈಲ್ ನಂಬರ್ ಹೇಳುದಾದ್ರೆ ಹೇಳಿ. ನಿಮ್ ಇಷ್ಟು ಮಾತು ಕೇಂದಾಗ ಇಷ್ಟು ಲೈಕ್ ಮಾಡ್ತಾರಂದಾದ್ರೆ ಕೇಂದರ್ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರು ಮಾಡಬಹುದು, ಮಾಡಿಲ್ಲ ಅಂದ್ರೆ ಅದಕ್ಕೆ ನಾನು ಜವಾಬ್ದಾರನಲ್ಲ.
0: ನಮ್ಮ ಸಂಘಕ್ಕೆ ಯಾವ್ದಾದ್ರು ಯಕ್ಷಗಾನ ಕೊಡುವುದಿದ್ರೆ, ನಿಮ್ಮ ಚೌತಿಗೆ ನಾವು ಯಕ್ಷಗಾನ ಮಾಡುದು ಕಡಿಮೆ, ನವರಾತ್ರಿ ಮತ್ತೆ ಏನೇ ವಿಶೇಷ ಸಂದರ್ಭ ಇರುವುದಿದ್ರು, ಮನೆಯಕ್ಕಳು ಗೃಹ ಪ್ರವೇಶ ಇಲ್ಲಿ ಏನೇ ಇರುವುದಿದ್ರು ಕೂಡ ನಮ್ಮ ಸಂಘಟನೆಗೆ ಯಕ್ಷಗಾನ ನೀಡುವುದಾದ್ರೆ ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ, ಗಿರೀಶ್ ಗಣಿಗೆ ಬಿಟ್ಲಕ್ಕಿ 9164558896 ಫೋನ್ ಹೇಳ್ತೇನೆ 9164558896 ಥ್ಯಾಂಕ್ ಯು.
1: ಎಸ್, ಯಕ್ಷ ಸಮಾಗಮದಲ್ಲಿ ಇವರ ಮಾತುಕತೆ ಎಲ್ಲ ಕೇಂದ್ರ, ಇವ್ರ ಹ್ಯಾಂಗಲ್ ಆಟ ಮಾಡಿರಂತೆಲ್ಲ ಕೇಂದ್ರ ನಿಮ್ಗೆ ಖುಷಿಯಾಗಿದ್ರೆ ಖಂಡಿತವಾಗ್ಲೂ ಇವ್ರ ನಂಬರ್ ಅನ್ನ ಸಂಪರ್ಕಿಸಿ ನಿಮಗ್ ಬೇಕಾದಲ್ಲಿ ಯಕ್ಷ ಸೌರಭದವರು ಹೆಂಗ್ ಆಟ ಮಾಡ್ತಾರ ಅಂತ ನೀವು ಕಾಣ್ಲಕ್ಕ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ ಹೇಳ್ತಾ ಯಕ್ಷ ಸಮಾಗಮವನ್ನ ಕೇಂದ್ರಕಂಡ ತಮ್ಮೆಲ್ರಿಗೂ ಧನ್ಯವಾದಗಳು. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮುಂದಿನ ಸಂಚಿಕೆಯ ಯಕ್ಷ ಸಮಾಗಮದಲ್ಲಿ ಮತ್ತೆ ಸಿಕ್ವ. ಕೇಂತಾಯಿರಿ ಇಲ್ಲಿ.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಕೆಪಿಎಸ್ ಪಡೆರ್ ಹೋಗ್ಲಿ, ನಾವು ಹೇಳುತ್ತಿರುವ ಕಥೆಯ ಹೆಸರು ಜಾಲಿ ಮರದ ಕತೆ. ಒಂದು ಕಾಡಿನಲ್ಲಿ ಒಂದು ಜಾಲಿ ಮರವಿತ್ತು. ಆ ಜಾಲಿ ಮರದ ಎಲೆಗಳೆಲ್ಲ ಚಿಕ್ಕ ಚಿಕ್ಕದಾಗಿದ್ದವು. ಅದರಿಂದ ಅದರ ಸುತ್ತಮುತ್ತಲಿನ ಎಲ್ಲ ಮರಗಳು ಅದನ್ನು ಹೀಯಾಳಿಸುತ್ತಿದ್ದವು. ಇದರಿಂದ ಬೇಸರಗೊಂಡಿತ್ತು. ಆಗ ದೇವರು ಪ್ರತ್ಯಕ್ಷನಾದರು. ಏನಾಯಿತು, ಏಕೆ ಅಳುತ್ತಿರುವೆ ಎಂದು ಕೇಳಿತು. ಆಗ ಜಾಲಿ ಮರ ಹೇಳಿತು, ನನ್ನ ಎಲೆಗಳು ಚಿಕ್ಕ ಚಿಕ್ಕದಾಗಿವೆ ಎಂದು ನನ್ನ ಸುತ್ತಮುತ್ತಲಿನ ಎಲ್ಲ ಮರಗಳು ನನ್ನನ್ನು ಹೀಯಾಳಿಸುತ್ತಿವೆ. ಅದರಿಂದ ನೀನು ನನಗೆ ದೊಡ್ಡ ದೊಡ್ಡದಾದ ಎಲೆಗಳನ್ನು ಕರುಣಿಸು ದೇವ ಎಂದು ಬೇಡಿಕೊಂಡು. ಆಗ ದೇವರು ತಥಾಸ್ತು ಎಂದು ಮಾಯವಾದರು. ಆಗ ಜಾಲಿ ಮರದ ಎಲೆಗಳೆಲ್ಲ ದೊಡ್ಡ ದೊಡ್ಡದಾದವು. ಆಗ ಜಾಲಿ ಮರಕ್ಕೆ ತುಂಬ ಖುಷಿಯಾಯಿತು. ಆದರೆ ಒಂದು ದಿನ ಮೇಕೆ ಬಂದು ಆ ಎಲೆಗಳನ್ನೆಲ್ಲ ತಿಂದು ಹೋದವು. ಆಗ ಜಾಲಿ ಮರವು ಪುನಃ ಬೇಸರಗೊಂಡಿತು. ಆಗ ದೇವರು ಪುನಃ ಪ್ರತ್ಯಕ್ಷನಾದರು. ಮತ್ತೆ ಏಕೆ ಅಳುತ್ತಿರುವೆ ಎಂದು ಕೇಳಿತು. ಆಗ ಜಾಲಿ ಮರ ಹೇಳಿತು, ನನ್ನ ಎಲೆಗಳನ್ನು ಆಡುಗಳು ಬಂದು ತಿಂದು ಹೋದವು. ಅದರಿಂದ ನೀನು ನನಗೆ ಗಾಜಿನ ಎಲೆಗಳನ್ನು ಕರುಣಿಸು ದೇವ. ಆಗ ದೇವರು ತಥಾಸ್ತು ಎಂದು ಮಾಯವಾದನು. ಆಗ ಜಾಲಿ ಮರದ ಎಲೆಗಳೆಲ್ಲ ಗಾಜಿನ ಎಲೆಗಳಾದವು. ಆಗ ಜಾಲಿ ಮರಕ್ಕೆ ತುಂಬ ಖುಷಿಯಾಯಿತು. ಆದರೆ ಒಂದು ದಿನ ಜೋರಾದ ಗಾಳಿ ಮಳೆಗೆ ಎಲೆಗಳು ಒಂದಕ್ಕೊಂದು ಬಡಿದು ಚೂರು ಚೂರಾದವು. ಆಗ ಮತ್ತೆ ಜಾಲಿ ಮರ ಮತ್ತೆ ಅಳಲು ಶುರು ಮಾಡಿತು. ಆಗ ದೇವರು ಮತ್ತೆ ಪ್ರತ್ಯಕ್ಷನಾದರು. ಮತ್ತೆ ಏಕೆ ಅಳುತ್ತಿರುವೆ ಕೇಳಿತು. ಆಗ ಹೇಳಿತು ಜಾಲಿ ಮರ, ನನ್ನ ಎಲೆಗಳು ಜೋರಾದ ಗಾಳಿ ಮಳೆಗೆ ಒಂದಕ್ಕೊಂದು ಡಿಕ್ಕಿ ಹೊಡೆದು ಚೂರು ಚೂರಾದವು. ಆದ್ದರಿಂದ ನೀನು ನನಗೆ ಚಿನ್ನದ ಎಲೆಗಳನ್ನು ಕರುಣಿಸು ದೇವ ಎಂದು ಬೇಡಿಕೊಂಡಿತು. ಆಗ ದೇವರು ತಥಾಸ್ತು ಎಂದು ಮಾಯವಾದನು. ಜಾಲಿ ಮರದ ಎಲೆಗಳೆಲ್ಲ ಚಿನ್ನದ ಎಲೆಗಳಾದವು. ಆಗ ಜಾಲಿ ಮರಕ್ಕೆ ತುಂಬ ಖುಷಿಯಾಯಿತು. ಆದರೆ ಒಂದು ದಿನ ರಾತ್ರಿ ಕಳ್ಳರು ಬಂದು ಆ ಎಲೆಗಳನ್ನೆಲ್ಲ ಕಿತ್ತುಕೊಂಡು ಹೋದರು. ಆಗ ಜಾಲಿ ಮರಕ್ಕೆ ತುಂಬ ಬೇಸರ ಆಯಿತು. ಮತ್ತೆ ದೇವರು ಪ್ರತ್ಯಕ್ಷ, ಮತ್ತೆ ಏಕೆ ಹೇಳುತ್ತಿರುವೆ? ನಾನು ನಿನಗೆ ದೊಡ್ಡ ದೊಡ್ಡದಾದ ಎಲೆಗಳನ್ನು ಕೊಟ್ಟೆ, ಚಿನ್ನದ ಎಲೆಗಳನ್ನು ಕೊಟ್ಟೆ, ಗಾಜಿನ ಎಲೆಗಳನ್ನು ಕೊಟ್ಟೆ, ಮತ್ತೆ ಏಕೆ ಹೇಳುತ್ತಿರುವೆ? ದೇವರೇ, ನನಗೆ ದೊಡ್ಡ ದೊಡ್ಡದಾದ ಎಲೆಗಳೂ ಬೇಡ, ಗಾಜಿನ ಎಲೆಗಳೂ ಬೇಡ, ನನಗೆ ಚಿನ್ನದ ಎಲೆಗಳು ಬೇಡ, ನನಗೆ ಮೊದಲಿನಂತೆ ಚಿಕ್ಕ ಚಿಕ್ಕ ಎಲೆಗಳನ್ನು ಕರುಣಿಸು ದೇವ, ನಿನಗೆ ಈಗಲಾದರೂ ಅರ್ಥವಾಯಿತಲ್ಲವೇ ಎಂದು ದೇವರು ತಥಾಸ್ತು ಎಂದು ಮಾಯವಾದನು. ಆಗ ಜಾಲಿ ಮರ ಸಂತೋಷದಿಂದ ಬಾಳಿತು. ಈ ಕಥೆಯ ನೀತಿ ಏನೆಂದರೆ ದುರಾಸೆಯೇ ದುಃಖಕ್ಕೆ ಮೂಲ.
2: ದೊಡ್ಡವ್ರ ಬೈದ್ರಗತಿಗೆ ಅವ್ರು ನಮಗೆ ಎಷ್ಟೊತ್ತಿಗೂ ಬೈತ್ರ, ಅವ್ರಿಗೆ ನಮ್ಮನ್ನು ಕಂಡ್ರಗತಿಗೆ ಆತಿಲ್ಲ ಅನ್ಸುತ್ತೆ. ಆದರೆ ಅವ್ರು ಹೇಳೋದು ನಮ್ಮ ಒಳ್ಳೇದಕ್ಕೆ ಅಂತ ನಾವು ಯಾವತ್ತೂ ಯೋಚನೆ ಮಾಡೋದಿಲ್ಲ. ದೊಡ್ಡವ್ರು ಹೇಳೋದನ್ನ ಕೇಳ್ಕ. ಹಿರಿಯರು ಕೆಲವೊಮ್ಮೆ ನಮ್ಮ ಒಳಿತಿಗಾಗಿ ಎಚ್ಚರಿಕೆ ನೀಡ್ತಾರೆ. ಪ್ರತಿಯೊಂದು ಸಲಹೆನ ಕಣ್ಣು ಮುಚ್ಚಿ ಒಪ್ಪಿಕೊಳ್ಬೇಕಂತೇನಿಲ್ಲ. ಆದರೆ ಅದನ್ನು ನಿರ್ಲಕ್ಷಿಸೋ ಮೊದಲು ಒಮ್ಮೆ ಯೋಚಿಸ್ಬೇಕು. ಈ ಕಥೆಯಲ್ಲಿ ಬರುವಂತಹ ಕತ್ತೆ ಥರ ಹಠ ಹಿಡಿದ್ರೆ ಅದ್ರ ಪರಿಣಾಮ ನಮ್ಮದೇ ಆಗಿರುತ್ತೆ. ಈ ಕಥೆನ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಕೆಪಿಎಸ್ ಶಾಲೆಯ ಶ್ರೇಯಸ್.
3: ನನ್ನ ಹೆಸರು ಶ್ರೇಯಸ್. ನಾನು ಪಿಎಂಸಿ ಕೆಪಿಎಸ್ ಒಡೆಯರೊಬ್ಬಳಿ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಕತೆ ಅಗಸನ ಕತ್ತೆ. ವಂದಾನಂದೂರಿನಲ್ಲಿ ಒಬ್ಬ ಅಗಸನಿದ್ದ. ಅವನ ಬಳಿ ಒಂದು ಕತ್ತೆ ಇತ್ತು. ಅವನು ಕತ್ತೆಯ ಮೇಲೆ ಭಾರಿ ಹೊರೆ ಹೊರಿಸಿ ನದಿತೀರಕ್ಕೆ ಕರೆದೊಯ್ಯುತ್ತಿದ್ದ. ಸೂರ್ಯಾಸ್ತ್ರವಾದ ಮೇಲೆ ಒಗೆದ ಬಟ್ಟೆಗಳನ್ನು ಗಂಟು ಮುಟ್ಟೆ ಕಟ್ಟಿ ಕತ್ತೆಯನ್ನು ಹೊರಿಸಿ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದ. ಇಷ್ಟೆಲ್ಲಾ ಕಷ್ಟಪಡುತ್ತಿರುವ ಕತ್ತೆಗೆ ಅಗಸನು ಒಳ್ಳೆ ಆಹಾರವನ್ನು ಹಾಕುತ್ತಿರಲಿಲ್ಲ. ಹೀಗಾಗಿ ಕತ್ತೆಯು ಸೊರಗಿತ್ತು. ಆದರೂ ಅಗಸನಿಗೆ ದಯ ಬರಲಿಲ್ಲ. ರಾತ್ರಿ ಹೊತ್ತು ಹತ್ತಿರದ ಹೊಲಗಳಲ್ಲಿ ಬಿಟ್ಟು ಏನಾದರೂ ಮೇದುಕೊಂಡು ಬರಲಿ ಎಂದು ಕತ್ತೆಯನ್ನು ಹೊರಗಟ್ಟುತ್ತಿದ್ದ. ಒಂದು ದಿನ ಕತ್ತೆಯು ಹೊಲಗಳಲ್ಲಿ ಮೇದು ಹಿಂತಿರುಗಿ ಬರುತ್ತಿರಬೇಕಾದರೆ ಬಂದು ನರಿ ಅಡ್ಡ ಬಂದಿತು. ಎರಡೂ ಗೆಳೆಯರಾದವು. ಪ್ರತಿನಿತ್ಯ ರಾತ್ರಿ ಎರಡೂ ಸೇರಿ ಸುತ್ತಾಡುತ್ತಿದ್ದವು. ಒಂದು ದಿನ ಎರಡು ಟೊಮ್ಯಾಟೊಗಳು ಚೆನ್ನಾಗಿ ಬೆಳೆದಿದ್ದ ಹೊಲಕ್ಕೆ ನುಗ್ಗಿದವು. ಎರಡು ಹೊಟ್ಟೆ ತುಂಬಾ ತಿಂದವು. ಸ್ವಲ್ಪ ಹೊತ್ತು ಮಾತನಾಡಿ ತಮ್ಮ ತಮ್ಮ ಮನೆಗಳಿಗೆ ಸೇರುತ್ತಿದ್ದವು. ಒಂದು ದಿನ ಕತ್ತೆಯು ಹೊಟ್ಟೆ ತುಂಬಾ ತಿಂದು ಅದಕ್ಕೆ ಒಂದು ಗಟ್ಟಿಯಾಗಿ ಹಾಡು ಹಾಡೋಣ ಎನಿಸಿತು. ತನ್ನ ಬಯಕೆಯನ್ನು ನರಿಗೆ ಹೇಳಿತು. ಆಗ ನರಿ, ಹಾಗೆಲ್ಲಾದರೂ ಹಾಡಿಬಿಟ್ಟೋ ಮಾರಾಯ, ಈ ಹೊಲದ ಮಾಲೀಕ ನಿನ್ನ ಸಂಗೀತವನ್ನು ಕೇಳಿಸಿಕೊಂಡನೋ, ದೊಣ್ಣೆ ತೆಗೆದುಕೊಂಡೇ ಬಂದೇ ಬಿಡುತ್ತಾನೆ ಎಂದುಕೊಂಡಿತು. ಆಗ ಅದು ಸರಿಯನ್ನ, ಆದರೆ ನಿನ್ನ ಧ್ವನಿ ಮಧುರ ಆಗಿಲ್ಲ ಎಂದು ಕತ್ತೆಯು ಹೇಳಿತು. ನರಿಯಣ್ಣ, ನಿನಗೆ ಸಂಗೀತ ಬಗ್ಗೆ ಅದೆಲ್ಲ ಹೇಗೆ ತಿಳಿದಿರುತ್ತದೆ?
4: ಪಾಪ, ಅದು ನಿನಗೆ ಹೇಗೆ ತಿಳಿದಿರುತ್ತದೆ? ನೀನೇನು ಸಂಗೀತ ಕಚೇರಿಗಳು ಹೋಗಿರುವ್ಯಾ?
3: ಇರಲಿ ಬಿಡು, ನಿನ್ನ ಮನೆಯಲ್ಲಿ ಅಂತ ಸಂಗೀತಗಾರಿದ್ದಾರೋ? ನಾನಾದರೆ ಸಂಗೀತದಲ್ಲಿ ಹೆಸರಾಗಿರುವೆ. ನನ್ನ ಕಂಠ ತುಂಬಾ ಮಧುರ ಎಂದು ಕತ್ತೆಯು ಜಂಬ ಕೊಚ್ಚಿಕೊಂಡಿತು. ಇರಬಹುದು ಅಣ್ಣ, ನೀನಾದರೋ ಈಗ ಆಡಿದೆಯೋ? ಬೇಡ ನೋಡು, ಏನಿನ ಫಜೀತಿ ರೈತನು ಬಂದು ಸಾಯುವರಿಗೆ ಬಡಿಯುತ್ತಾನೆ ಎಂದಿತು. ನೀನೊಬ್ಬ ಹೇಳಿ, ಆ ಮಾಲೀಕ ನಮ್ಮನ್ನು ಏನು ಮಾಡುತ್ತಾನೆ? ನನಗೆ ಹಾಡು ಹಾಡಬೇಕೆನಿಸುತ್ತಿದೆ ಎಂದಿತು ಕತ್ತೆ. ಆಗ ಕತ್ತೆಯು ಕಂಠವನ್ನು ಸರಿಮಡಿಸಿಕೊಂಡಿತು. ತಾಳೆಯೋ ಮಹಾರಾಯ, ನೀನು ಹಾಡಿಕೋ, ಮೊದಲು ನಾ ಈ ಹೊಲವನ್ನೇ ಬಿಟ್ಟು ಹೋಗುತ್ತೇನೆ, ನಿನಗಾಗಿ ಒಂದು ಮರದ ಕೆಳಗೆ ಕಾಯುತ್ತಿರುತ್ತೇನೆ ಎಂದು ಹೇಳಿದ ನರಿಯು ಅಲ್ಲಿಂದ ಓಟ ಕಿತ್ತಿತು. ನರಿಯು ಸ್ವಲ್ಪ ಹೊತ್ತಿನ ಮೇಲೆ ಬಂದಿತು. ಕತ್ತೆಯು ಗಟ್ಟಿಯಾಗಿ ಹಾಡಿತು. ಅರಚಾಟ ಕೇಳಿದ ರೈತರು ಗುಡಿಸಿಲಿಂದ ಎದ್ದು ಬಂದು ಅವರ ಕೈಯಲ್ಲಿ ಸರಿಯಾದ ದೊಣ್ಣೆಗಳಿದ್ದವು. ಕತ್ತೆಗೆ ಚೆನ್ನಾಗಿ ಬಾರಿಸಿದಲ್ಲದೆ ಬಂದು ಮರಕ್ಕೆ ಕಟ್ಟಿ ಹಾಕಿದರು. ಅದರ ಕತ್ತಿಗೆ ಮೇಲೆ ಭಾರವಾದ ವಸ್ತುವನ್ನು ಇಟ್ಟಿದರು. ಸ್ವಲ್ಪ ಹೊತ್ತಿನ ಮೇಲೆ ನರಿಯು ಬಂದಿತು. ಕತ್ತೆ ಸ್ಥಿತಿ ಕಂಡು, ಓಹೋ, ನಿನ್ನ ಹಾಡನ್ನು ಕೇಳಿ ರೈತರು ಒಳ್ಳೆ ಬಹುಮಾನವನ್ನೇ ಕೊಟ್ಟಿದ್ದಾರೆ. ಬೇಷ್ ಬೇಷ್, ನೀನು ಇಷ್ಟು ಚೆನ್ನಾಗಿ ಹಾಡುತ್ತೀಯ ಎಂದು ನನಗೆ ತಿಳಿದೇ ಇರಲಿಲ್ಲ ಎಂದು ನರಿಯು ಹಾಸ್ಯ ಮಾಡಿತು. ಕತ್ತೆ ತಗ್ಗಿಸಿದ ಕತ್ತನ್ನು ಮೇಲೆತ್ತಲಿಲ್ಲ. ನರಿಯಣ್ಣ, ನಿನ್ನ ಮಾತನ್ನು ಕೇಳದೆ ಹೋದೆ, ನನಗೆ ಸರಿಯಾದ ಪ್ರಶಸ್ತಿಯೇ ಸಿಕ್ಕಿತು. ಇನ್ನು ಮುಂದೆ ನಿನ್ನ ಸಲಹೆಯಂತೆ ನಡೆಯುತ್ತೇನೆ. ಈ ಕಥೆಯ ನೀತಿ ಏನಂದ್ರೆ, ಒಳ್ಳೆ ಸಲಹೆಯನ್ನು ಸಾಧಿಸಬೇಕು, ಅಲಕ್ಷ್ಯ ಮಾಡಬಾರದು. ಧನ್ಯವಾದಗಳು.
2: ಜೀವನದಲ್ಲಿ ಎಂಥದೇ ಕಷ್ಟ ಬಂದರೂ ಸುಳ್ಳು ಮತ್ತೆ ಮೋಸದ ಮೊರೆ ಹೋಗದೆ ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ನಡೆದುಕೊಳ್ಬೇಕು. ಆಗ ಮಾತ್ರ ನಮಗೆ ಜಯ ಸಿಗೋದು. ಇಂಥದ್ದೇ ಒಂದು ಕಥೆನ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಬಿ ಆರ್ ರಾವ್ ಹಿಂದೂ ಶಾಲೆಯ ದರ್ಶನ್.
5: ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದರ್ಶನ್ ಅಂದಿಕೆ. ನಾನು 4ನೇ ತರಗತಿ ಹೆಂಗ ಓದ್ತಿದ್ದೆ. ನಮ್ಮ ಶಾಲೆ ಬಿ ಆರ್ ರಾವ್ ಅವರ ಹಿಂದೂ ಹಿರಿಯ ಪ್ರಾಥಮಿಕ ಶಾಲೆ ಅಂದಿಕೆ. ಹಾಯ್, ನಾ ಈಗ ಒಂದು ಲೈಕ್ ಮಾಡಿ ಕತ್ತೆ ಹೇಳ್ತಿ ಕೇಂತ್ರಿ ಅಲ್ದ. ಒಂದು ಊರಂಗೆ ಒಂದ್ ದೊಡ್ಡ ರಾಜನ ಆಸ್ಥಾನ ಇತ್ತಂಬ್ರ. ಆ ಆಸ್ಥಾನಂಗೆ ಒಬ್ಬ ರಾಜ ಇದ್ದಂಬ್ರ. ಆ ರಾಜಂಗೆ 3 ಜನ ಮಂತ್ರಿಗಳಿದ್ರಂಬ್ರ. ಒಂದಿನ ರಾಜ ಮಂಡಿಯಂಗೆ ಒಂದ್ ಆಲೋಚನೆ ಬಂತಂಬ್ರ. ಈ 3 ಜನ ಮಂತ್ರಿ ಹಂಗೆ ಯಾರ್ ಒಳ್ಳೆಯವ್ರ, ಯಾರ್ ಕೆಟ್ಟವ್ರ, ಯಾರ್ ಕುತಂತ್ರಿಗಳ ಅಂತೇಳಿ ಹ್ಯಾಂಗ್ ತಿಳ್ಕೊಂಡ್ ಅಂತೇಳಿ ರಾಜನ ಮಂಡಿಯಂಗೆ ಆಲೋಚನೆ ಬಂತಂಬ್ರ. ಒಂದಿನ ರಾಜ 3 ಜನ ಮಂತ್ರಿಗಳನ್ನು ಆಸ್ಥಾನ ಕರೆಸಿ 3 ಜನಕ್ಕೂ ಒಂದೊಂದು ಚೀಲ ಕೊಟ್ಟು, ನೀವು 3 ಜನನ್ನು ಕಾಡಿ ಹೋಯಿ, ಅಲ್ಲಿ ಮರದಲ್ಲಿದ್ದ ಗಣಗಣ ಹಣ್ಣನ್ನೆಲ್ಲ ಕುಯ್ದು ಚೀಲಕ್ ತುಂಬಿಸ್ಕೊಂಡ್ ಬರ್ಕಂದೇಳಿ ಹೇಳ್ತಂಬ್ರ. ಕಡಿಕೆ ಆಯ್ತಂದಿಕ್ಕಿ 3 ಜನನು ಚೀಲ ತಗೊಂಡ್ ಕಾಡಿ ಹೋತ್ರಂಬ್ರ. ಮೊದಲನೇವನ ಪ್ರಾಮಾಣಿಕನಾಗಿ ನಿಯತ್ತಿನವನ ರಾಜ್ರ ಹೇಳ್ದಂಗೆ ಗಣಗಣ ಹಣ್ಣನ್ನೆಲ್ಲ ಚೀಲಕ್ ತುಂಬಿಸ್ಕೊಂಡ್ ಬರ್ತಾಮ್ರ. ಎರಡನೇವನ ತನ್ನ ಕುತಂತ್ರಿ ಬುದ್ಧಿಯಿಂದ ಮಂಡಿ ಓಡಿಸಿ ಈ ರಾಜ್ರೆಲ್ಲ ನನ್ ಚೀಲ ಬಿಚ್ಚಿಕಾಂತಂದಿಕ್ಕಿ ಮರದಲ್ಲಿದ್ದ ಕೊಳಗಟ್ಟಿ ಹಣ್ಣಿನೆಲ್ಲ ಚೀಲದಡಿ ತುಂಬಿಸ್ಕೊಂಡು ಗಣಗಣ ಹಣ್ಣನ್ನೆಲ್ಲ ಚೀಲದ ಮೇಲೆ ತುಂಬಿಸ್ಕೊಂಡ್ ಬರ್ತಾಮ್ರ. ಇನ್ ಮೂರನೇವನ ತನ್ ಸೋಮಾರಿ ಮತ್ತು ಕುತಂತ್ರಿ ಬುದ್ಧಿಯಿಂದ ಈ ರಾಜ್ರೆಲ್ಲ ಚೀಲ ಬಿಚ್ಚಿಕಾಂತ್ರ ಅಂದಿಕ್ಕಿ ಅಲ್ಲಿದ್ದ ಕಸ ಕಡ್ಡಿ ಮುಳ್ಗಳನ್ನೆಲ್ಲ ಚೀಲಕ್ ತುಂಬಿಸ್ಕೊಂಡು 3 ಜನನು ಚೀಲ ಹೊತ್ಕೊಂಡ ರಾಜನ ಆಸನಕ್ ಬಂದ ರಾಜನೆದ್ರ ಚೀಲ ಇಳ್ತ್ರಮ್ರ. ಈ ರಾಜ ಮೊದ್ಲೇ ಗೊತ್ತಿದ್ದ ಈ 3 ಜನ ಮಂತ್ರಿಗಳು ಕುತಂತ್ರಿಗಳಂದೇಳಿ. ಆಗಳಿಕೆ ರಾಜ ಸೇವಕರನ್ನು ಕರೆಸಿ ಈ 3 ಜನನು ಒಂದೊಂದು ಕೋಣೆ ಹಾಕಿ ಅವ್ರ ತನ್ನ ಚೀಲನ ಅವ್ರ ಸಂಗತ್ ಕೊಟ್ಟ ಅವರಿಗೆ ಉಂಬುಕೆ ತಿಂಬುಕೆ ಎಂತದ್ದು ಕೊಡ್ಬೇಡ ಅಂತ ಹೇಳ್ತ್ರಮ್ರ. ಅವ್ರ ತಂದ ಹಣ್ಣನ್ನೇ ತಿಂದು ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ಹೇಳ್ತ್ರಮ್ರ. ಕಡಿಕೆ ಸೇವಕರು ಆಯ್ತಂದಿಕ್ಕಿ ಒಬ್ರೊಬ್ರಿನ ಒಂದೊಂದು ಕೋಣೆ ಹಾಕಿ ಅವ್ರ ತನ್ನ ಚೀಲನ ಅವ್ರ ಸಂಗತ್ ಕೊಟ್ಟ ಅವ್ರಿಗೆ ಉಂಬುಕೆ ತಿಂಬುಕೆ ಎಂತದ್ದು ಕೊಡುದಿಲ್ಲ ಅಂತ. ಮೊದಲನೇವನ ನಿಯತ್ತಿನವನ ಅವನ್ ತಂದ ಗಣಗಣ ಹಣ್ಣನ್ನೆಲ್ಲ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಗೊಟ್ಟಮುಟ್ಟಾಗ ಹೊರಬತ್ನಮ್ರ. ಎರಡನೇವನ ಅವನ್ ತಂದ ಕೊಳ್ಕಟ್ಟಿ ಹಣ್ಣನ್ನೇ ತಿಂದು ರಾಗ ಬಡ್ಕೊಂಡು ಹರ್ಬತ್ನಮ್ರ. ಇನ್ ಮೂರನೇವನ ಅವನ್ ತಂದ ಕಸ ಕಡ್ಡಿ ಮುಳ್ಗನ್ ತಿಂಬುಕು ಆಯ್ದೆ ನೆಡುಕು ಆಯ್ದೆ ಅದನ್ ತಿಂಬುಕು ಆಯ್ದೆ ನಿತ್ರಾಣಕ್ ಬಿದ್ದು ಹರ್ಬತ್ತಂಬ್ರ. ಈ ಕತಿ ನೀತಿ ಅಂತಂದ್ರ ಮರ್ರೆ, ಒಳ್ಳಿ ಕೆಲ್ಸಕ್ ಒಳ್ಳಿ ಪ್ರತಿಫಲ, ಕೆಟ್ ಕೆಲ್ಸಕ್ ಕೆಟ್ ಪ್ರತಿಫಲ ಅಂದಿಕಿ. ಗೊತ್ತಾಯ್ತಲ್ದೆ? ಹಾಯ್, ಹಂಗ ನಾ ಇನ್ ಬತ್ತೆ ಅಕ್ಕ, ನಮಸ್ಕಾರವೇ.
2: ಹೋಯ್, ನಮ್ ಜೊತೆ ಒಳ್ಳೆ ರೀತಿಯಲ್ಲಿ ಇದ್ದಾರನ್ನೆಲ್ಲ ಒಳ್ಳೆಯವರು ಅಂತ ಅನ್ಕಂಬಕಾಗದೆ. ಎಂತಕ್ಕಂದ್ರೆ ಹೊಳಿತಿಪ್ಪದೆಲ್ಲ ಚಿನ್ನ ಅಲ್ಲ. ನಾನು ಇದನ್ನ ಎಂತ ಹೇಳ್ತಿದ್ದೆ ಅಂತ ಗೊತ್ತಾಯ್ಕರೆ, ನಮ್ ಹಿಂದೂ ಶಾಲೆಯ 7ನೇ ತರಗತಿಯಲ್ಲಿ ಓದ್ತಾ ಇಪ್ಪು ಧನ್ಯ ಹೇಳು ಈ ಕತಿನ ಕೇಳ್ಕೊಬಪ್ಪ.
6: ಹಾಯ್, ಎಲ್ರಿಗೂ ನಮಸ್ಕಾರವೇ. ನನ್ನ ಹೆಸರು ಧನ್ಯ. ನಾನು ಹಿಂದೂ ಶಾಲೆಗೆ 7ನೇ ಕ್ಲಾಸಲ್ಲೇ ಓದ್ತಿದ್ನೆ. ಇಗೋತ್ ನಾನು ನಿನ್ ಹೇಳು ಕತಿ ಹೆಸರು ಎಂತ ಗೊತ್ತಿದ್ದೆ? ಚಿನ್ನದೊಳಗಿ. ಒಂದೂರಲ್ಲೇ ಒಬ್ಬ ವ್ಯಾಪಾರಿ ಇದ್ದ. ಅವನು ಬೇರೆ ಬೇರೆ ಊರಿಗೆಲ್ಲ ಹೊಯ್ಕೊಂಡು ವ್ಯಾಪಾರ ಮಾಡ್ತಿದ್ದ. ಒಂದು ದಿವಸ ಅವನು ಒಂದು ಊರಿಗೆ ಹೊಯ್ದ. ಅಲ್ಲೇ ಒಂದ್ ತೋಟದಲ್ಲಿ ಹೋಯ್ಪತ್ತಿಗೆ ಅವನಿಗೊಂದ್ ಪಳ ಪಳ ಅಂತ ಹೊಳಿ ಒಂದ್ ಚಿನ್ನದ ಅಳಗಿ ಕಂಡ. ಆ ಅಳಗಿ ಚಿನ್ನದ ತರ ಹೊಳಿತಿರುತ್ ಕಂಡ್ಕಂಡ ಯಾರಿಗೂ ಗೊತ್ತಿಲ್ಲ ಎತ್ಕೊಂಡ್ ಹೋಯ್ ತಕಂಡ. ದಾರಿಲಿ ಹೋಪತ್ತಿಗೆ ಇದ್ರಲ್ಲಿ ರಾತ್ರಿ ನೀರು ತುಂಬಿಸ್ಕೊಂಡ ಕುಡಿತೆ, ಬೆಳಿಗ್ಗೆ ಅದು ಕೂಡಲೇ ಎತ್ಕೊಂಡು ಊರಿಗೆ ಓಡಿ ಹೋಯ್ತ ಅನ್ಸ್ಕಂಡ. ಅದು ಹೊತ್ತಾಪತ್ತಿಗೆ ಒಂದು ನದಿಯಿಂದ ನೀರು ತುಂಬಿಸ್ಕೊಂಡ ಗುಡ್ಸ್ಲಿಕ್ಕೆ ತಗೊಂಡು ಹೋಯ್ದ. ರಾತ್ರಿ ನೀರು ಜೋರವನಿ ನೀರುಗಡಿಕೆ ಆಯ್ತು. ನೀರು ಕುಡುವಂತ ಹೋಪತ್ತಿಗೆ ಅಲ್ಲಿ ಅಳಗಿನೂ ಇರಲಿಲ್ಲ, ನೀರೂ ಇರಲಿಲ್ಲ. ಕಾಂಬತಿ ಎಂತ ಇದ್ದಿತ್ತು ಗೊತ್ತೇ? ಬರೀ ಸುಣ್ಣದ ನೀರು, ಸುಣ್ಣದ್ದೇ ಸುಣ್ಣದ ನೀರು. ಅವನ ತಲೆ ಮೇಲೆ ಕೈ ಹೊತ್ಕ ಕೂತ್ಕೊಂಡ. ಬೆಳಿಗ್ಗೆ ಆದ್ಮೇಲೆ ಊರಿಗೆ ಓಡಿ ಹೋದ. ಅಲ್ದ ಯಾಕೆ ಹಂಗಾಯ್ತು ಗೊತ್ತಿತ್ತೆ? ಅದು ಬರೀ ಸುಣ್ಣದ ಅಳಗಿ, ಅದ್ರ ಮೇಲೆ ಚಿನ್ನದ ತರ ಹೊಳಪ್ ಹಾಕಿದ್ರಷ್ಟೇ. ಈ ಕತಿ ನೀತಿ ಎಂತ ಗೊತ್ತಿತ್ತೆ? ಹಳಿ ತಿಪ್ಪುದೆಲ್ಲ ಚಿನ್ನೂ ಅಲ್ಲ, ಕಂಡಿದ್ದೆಲ್ಲ ನಿಜವೂ ಅಲ್ಲ. ಹೋಯ್ತೆ ಅಕ್ಕ, ಗಂಟೆ ಆಯ್ತು, ನಾನು ಕತಿ ಮುಗೀತಿಲ್ಲಿಗೆ.
2: ಜೀವನದಲ್ಲಿ ನಮ್ಮ ಎದುರಿಗೆ ಬರೋ ಪ್ರತಿಯೊಂದು ಸಮಸ್ಯೆನೂ ಶಕ್ತಿಯಿಂದಲೇ ಪರಿಹರಿಸೋಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ತಾಳ್ಮೆ, ಬುದ್ಧಿವಂತಿಕೆ ಮತ್ತೆ ಸಮಯೋಚಿತ ನಿರ್ಧಾರಗಳು ನಮ್ಮ ದೊಡ್ಡ ಶಕ್ತಿಯಾಗುತ್ತೆ. ಈ ಕತ್ತೆಯಲ್ಲಿ ಬಪ್ಪು ಕಾಗಿ ಅಂತೆ ಕಷ್ಟದ ಸಮಯದಲ್ಲಿ ಧೈರ್ಯ ಕಳೆದುಕೊಳ್ಳದೆ ಯೋಚಿಸಿ ಹೆಜ್ಜೆ ಇಟ್ಟರೆ ಪರಿಹಾರ ದಾರಿ ಖಂಡಿತ ಸಿಗುತ್ತೆ. ಅಂಥದ್ದೇ ನೀತಿಪ್ಪು ಒಂದು ಕತ್ತಿನ ಹೇಳಲಿಕ್ಕೆ ಬರ್ತಾ ಇದ್ರು. ಹಿಂದೂ ಶಾಲೆಯ 7ನೇ ತರಗತಿಯಲ್ಲಿ ಓದ್ತಾ ಇಪ್ಪು ಸಾಹಿತ್ಯ.
6: ಹಾಯ್, ಎಲ್ರಿಗೂ ನಮಸ್ಕಾರವೇ. ನನ್ನ ಹೆಸರು ಧನ್ಯಾ. ನಾನು ಹಿಂದೂ ಶಾಲೆಗೆ 7ನೇ ಕ್ಲಾಸಲ್ಲೇ ಓದ್ತಿದ್ನೆ. ಇವತ್ತು ನಾನು ನಿಮ್ಗೆ ಹೇಳೋ ಕತೆ ಹೆಸರು ಎಂತ ಗೊತ್ತಿತ್ತೆ? ಚಿನ್ನದೊಳಗಿ. ಒಂದೂರಲ್ಲೇ ಒಬ್ಬ ವ್ಯಾಪಾರಿ ಇದ್ದ. ಅವನು ಬೇರೆ ಬೇರೆ ಊರಿಗೆಲ್ಲ ಹೊಯ್ಕೊಂಡು ವ್ಯಾಪಾರ ಮಾಡ್ತಿದ್ದ. ಒಂದು ದಿವಸ ಅವನು ಒಂದು ಊರಿಗೆ ಹೋಯ್ದ. ಅಲ್ಲೇ ಒಂದು ತೋಟದಲ್ಲಿ ಹೋಯ್ಪತ್ತಿಗೆ ಅವನಿಗೊಂದು ಪಳ ಪಳ ಅಂತ ಹೊಳಿ ಒಂದು ಚಿನ್ನದ ಅಳಗಿ ಕಂಡ. ಆ ಅಳಗಿ ಚಿನ್ನದ ಥರ ಹೊಳಿತಿರುತ್ತೆ ಕಂಡ್ಕಂಡ ಯಾರಿಗೂ ಗೊತ್ತಿಲ್ಲ ಎತ್ಕೊಂಡು ಹೋಯ್ ತಕಂಡ. ದಾರಿಲಿ ಹೋಪತ್ತಿಗೆ ಇದ್ರಲ್ಲಿ ರಾತ್ರಿ ನೀರು ತುಂಬಿಸ್ಕೊಂಡು ಕುಡಿತೆ, ಬೆಳಿಗ್ಗೆ ಅದು ಕೂಡಲೇ ಎತ್ಕೊಂಡು ಊರಿಗೆ ಓಡಿ ಹೋಯ್ತ ಅನ್ಸ್ಕಂಡ. ಅದು ಹೊತ್ತಾಪತ್ತಿಗೆ ಒಂದು ನದಿಯಿಂದ ನೀರು ತುಂಬಿಸ್ಕೊಂಡು ಗುಡ್ಸ್ಲಿಕ್ಕೆ ತಗೊಂಡು ಹೋಯ್ದ. ರಾತ್ರಿ ನೀರು ಜೋರವನಿ ನೀರುಗಡಿಕೆ ಆಯ್ತು. ನೀರು ಕುಡುವಂತ ಹೋಪತ್ತಿಗೆ ಅಲ್ಲಿ ಅಳಗಿನೂ ಇರಲಿಲ್ಲ, ನೀರೂ ಇರಲಿಲ್ಲ. ಕಾಂಬತಿ ಎಂತ ಇದ್ದಿತ್ತು ಗೊತ್ತೇ? ಬರೀ ಸುಣ್ಣದ ನೀರು, ಸುಣ್ಣದ್ದೇ ಸುಣ್ಣದ ನೀರು. ಅವನ ತಲೆ ಮೇಲೆ ಕೈ ಹೊತ್ಕ ಕೂತ್ಕಂಡ. ಬೆಳಿಗ್ಗೆ ಆದ್ಮೇಲೆ ಊರಿಗೆ ಓಡಿ ಹೋದ. ಅಲ್ದ ಯಾಕೆ ಹಂಗಾಯ್ತು ಗೊತ್ತಿತ್ತೆ? ಅದು ಬರೀ ಸುಣ್ಣದ ಅಳಗಿ, ಅದ್ರ ಮೇಲೆ ಚಿನ್ನದ ತರ ಹೊಳಪ್ ಹಾಕಿದ್ರಷ್ಟೇ. ಈ ಕತಿ ನೀತಿ ಎಂತ ಗೊತ್ತಿತ್ತೆ? ಹಳಿ ತಿಪ್ಪುದೆಲ್ಲ ಚಿನ್ನೂ ಅಲ್ಲ, ಕಂಡಿದ್ದೆಲ್ಲ ನಿಜವೂ ಅಲ್ಲ. ಹೋಯ್ತೆ ಅಕ್ಕ, ಗಂಟೆ ಆಯ್ತು, ನಾನು ಕತಿ ಮುಗೀತಿಲ್ಲಿಗೆ.
2: ಹೋಯ್, ನಮ್ಮ ಜೀವನದಂಗೆ ಒಂದ್ಸತಿ ಯಾರೋ ಇನ್ನೊಬ್ರ ಹತ್ರ ಸಹಾಯ ಪಡ್ಕೊಂಡಿರುತ್ತ, ಹೌದಲ್ದ? ಆರೆ ಒಂದು ವಿಷಯ ಮರ್ರೆ, ನಮ್ಗೆ ಉಪಕಾರ ಮಾಡಿದವರಿಗೆ ಯಾವತ್ತೂ ಅಪಕಾರ ಮಾಡೋಕ್ಕಾಗ ಕಾಣಿ. ಇಂಥದ್ದೇ ಒಂದು ನೀತಿ ಮಾತು ಇಪ್ಪು ಅಂತ ಕಾಗಕ್ಕ ಗುಬ್ಬಕ್ಕ ಕತಿ ಹೇಳೋಕೀಗ ನಮ್ಮ ಜೊತೆ ಇದ್ರೆ ಹಿಂದೂ ಶಾಲೆಯ 6ನೇ ತರಗತಿಯ ಸಾಯಿ ಪ್ರೀತಮ್. ಬನ್ನಿ, ಒಂದೊಳ್ಳೆ ಕತೆ ಕೇಳ್ಕೋವಪ್ಪ.
7: ಹಾಯ್, ನಮಸ್ಕಾರ. ನಾನು 6ನೇ ಕ್ಲಾಸ್ ಓದ್ತಿದ್ದೆ. ನನ್ನ ಹೆಸರು ಸಾಯಿ ಪ್ರೀತಮ್ ಅಂದೇಳಿ. BRR ಶಾಲೆಗೆ ಓದ್ತಾ ಇದ್ನೆ. ನಾನು ನನ್ನ ಅಜ್ಜಿ ಹೇಳ್ಕೊಟ್ಟದ್ದು ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳ್ತೀನಿ. ಒಂದು ಕಾಡಂಗೆ ದೊಡ್ಡ ಮರು ಇತ್ತೆ. ಆ ಮರದ ಮೇಲೆ ಗೂಬಕ್ಕ ಗೂಡು ಕಟ್ಕೊಂಡಿದ್ದಾಳ. ಒಂದಿನ ಜೋರ್ ಭರ್ ಗುಟ್ಕೊಂಡು ಮಳಿ ಬಂತು. ಅಷ್ಟೊತ್ತಿಗೆ ಕಾಗಕ್ಕ ಗಡ್ಗಡ ನಡ್ಗತಾ ಅಲ್ಲಿಗೆ ಬಂದಾಳ. ಗುಬ್ಬಕ್ಕ, ಗುಬ್ಬಕ್ಕ, ನಿನ್ ಗೂಡ್ನಾಗ ನಂಗೊಂಚೂರು ಜಾಗ ಕೊಡ್ತೀಯಾ ಅಂತ ಕೇಳ್ತಾಳ. ಆಗ ಗುಬ್ಬಕ್ಕ, ಇಲ್ಲ ಮಾರೈತಿ, ನಂಗೆ ನನ್ ಮಕ್ಕಳ ಮರಿಗೆ ಕೂಕಂಬುಕ್ ಜಾಗ ಇಲ್ಲ, ಇನ್ ನಿಂಗೆ ಹಂಗ್ ಕೊಡುದು ಅಂತ ಹೇಳ್ತಾಳ. ಆಗ ಕಾಗಕ್ಕ, ಮಕ್ಕಳ ಮರಿ ಇದ್ವಾ? ಇರ್ಲಿ ಮಾರೈತಿ, ನಂಗೊಂಚೂರು ಬದಿಯಾಗ ಜಾಗ ಕೊಡುವಲೆ, ಬೆಳಗಾರ ಕೂಡ್ಲೆ ನಾ ಎದ್ದು ಹೋತಿ ಅಂದೇಳಿ ಗಡ್ಗಡ ನಡ್ಗತಾಳ. ಗುಬ್ಬಕ್ಕಂಗ್ ಪಾಪ ತೋರಿ ಹಂಗಾರ ಬಾ ಒಳಗೆ ಅಂತಾಳ. ಎಲ್ರೂ ಮನ್ಕಂತರು. ರಾತ್ರಿ ಕಾಗಕ್ಕ ಗುಬ್ಬಕ್ಕನ ಒಂದೊಂದೇ ಮರಿಯನ್ನ ಕಟುಂ ಕುಟುಂ ಕಟುಂ ಕುಟುಂ ಅಂದೇಳಿ ತಿಂತಾಳ. ಅಷ್ಟೊತ್ತಿಗೆ ಗೂಬಕ್ಕ, ಎಂತ ತಿಂತಿ ಅಂತ ಕೇಳ್ತಾಳ. ಆಗ ಕಾಗಕ್ಕ, ಎಂತ ಇಲ್ಲ ಮಾರೈತಿ, ಮಾಯಿ ಕೊಟ್ಟದ್ ಬುಗ್ರಿ ಬೀಜ ಅಂತೇಳಿ ಮನಿಕಣ. ಗುಬ್ಬಕ್ಕ ಸುಮ್ಮನೆ ಮನ್ಕಂತ್ಲು. ಇಡೀ ರಾತ್ರಿ ಕೂಕಂಡು ಕಾಗಕ್ಕ ಕಟುಂ ಕುಟುಂ ಕಟುಂ ಕುಟುಂ ಅಂದೇಳಿ ಗೂಬಕ್ಕಂದ ಎಲ್ಲ ಮರಿಯನ್ನ ಖಾಲಿ ಮಾಡಿ ಬಿಡತ್. ಬೆಳಗಾಪತಿಗೆ ಎದ್ ಕಂಡ್ರೆ ಅತ್ತ ಕಾಗಕ್ಕನೂ ಮಾಯ, ಇತ್ತು ಗುಬ್ಬಕ್ಕನ ಮರಿಗಳು ಮಾಯ. ಗುಬ್ಬಕ್ಕಂಗ್ ಬಾಳ ಬೇಜಾರಾತ್. ಕಾಗಕ್ಕ, ಮಾಡಿಸ್ತೇನೆ ನಿಂಗೆ, ನನ್ ಮಕ್ಕಳ ಮರಿಯನ್ನೆಲ್ಲ ತಿಂದಾಗ್ದಲ್ಲ, ಅಂದೇಳಿ ಒಂದಿನ ಗುಬ್ಬಕ್ಕ ಕಾಗಕ್ಕನ ಆ ಕಾಗಕ್ಕ ಕಾಗಕ್ಕ ಆಷಾಢಿ ಹಬ್ಬ ಬಂತ ಉಂಬುಕ್ ಬರ್ಕ ಅಂತ ಕೇಳ್ತಾಳ ಕಾಗಕ್ಕ ಅಕ್ಕ ಅಕ್ಕ ಬತ್ತಿ ಅಂತ ಹೇಳ್ತಾಳ ಗುಬ್ಬಕ್ಕ ಖಾರದ ಅಡ್ಗೆ ಮಾಡಿ ಬಳಸ್ತಾಳ ಕಾಗಕ್ಕ ಖುಷಿ ಹಂಗ ತಿಂತಾಳ ತಿಂದ ಅಯ್ಯಯ್ಯೋ ಖಾರ ಖಾರ ನೀರ್ ತಂದು ಕೊಡ್ಬಾರೆ ಗುಬ್ಬಕ್ಕ ತಡ್ಕಂಬು ಕಾತಿಲ್ಯೇ ಅಂತ ಕೂಗ್ತಾಳ ಮಾಡಿಸ್ತೇನೆ ಹಿಂಗೆ ನನ್ ಮಕ್ಕಳ ಮರಿಯನ್ನೆಲ್ಲ ತಿಂದಾಗದ್ಯಾಲ ಅಂದೇಳಿ ಬಿಸಿ ನೀರು ಕಾಸಿ ಅದ್ರಂಗ ಕಾಸದ್ ಕಬ್ಬಣದ ಗೋಲಿ ಹಾಕಿ ಕಾಗಕ್ಕನ್ ಬಾಯೊಳಗ್ ಸುಡ್ದು ಬಿಡ್ತಾಳ ಅಷ್ಟೊತ್ತಿಗೆ ಕಾಗಕ್ಕ ಗಂಟ್ಲು ಸುಟ್ಕೊಂಡು ಓ ಸತ್ಯ ಕೇಂದ್ರಿಯ ಉಪಕಾರ ಮಾಡ್ದವರಿಗೆ ಅಪಕಾರು ಮಾಡುಕಾಗ ದುರಾಸೆಯೂ ಮಾಡುಕಾಗ ಇಷ್ಟ ಸುಮ್ಮನೆ ಕೂಕೊಂಡ್ ನನ್ ಕತಿ ಕೇಂದ್ರಿ ಅಲ್ಲ ನಿಮ್ಗೆಲ್ಲ ದೇವರು ಒಳ್ಳೇದ್ ಮಾಡ್ಲಿ ನಾ ಬತ್ತಿ ಆಗ್ದಾ ನಮಸ್ಕಾರ
2: ಜನ್ರೆ ನಿಮ್ಗೆ ಎಂಥರು ಕಷ್ಟ ಇತ್ತಾ ಇದ್ರೆ ಒಂಚೂರು ತಲೆ ಓಡಿಸಿ ಎಂತಕ್ಕಂದ್ರೆ ನೀವ್ ಆ ಕಷ್ಟದಿಂದ ಹೊರಗ್ ಬರ್ಕಂದ್ರೆ ಸ್ವಲ್ಪ ತಲೆ ಓಡಿಸ್ಕ ಜೀವನದಲ್ಲಿ ಕೆಲವೊಮ್ಮೆ ನಮ್ ಮುಂದೆ ನಮ್ಮ ಶಕ್ತಿಗಿಂತ ದೊಡ್ಡ ಸಮಸ್ಯೆ ಎದುರಾತು ಅಂತ ಸಂದರ್ಭದಲ್ಲಿ ಭಯ ಪಡೆದೆ ಶಾಂತವಾಗಿ ಯೋಚನೆ ಮಾಡಿ ಸರಿಯಾದ ನಿರ್ಧಾರ ತಗೊಂಡ್ಕ ಅಪಾಯ ಎಷ್ಟೇ ದೊಡ್ಡದಾಗಿದ್ರು ಧೈರ್ಯ ಮತ್ತೆ ಬುದ್ಧಿವಂತಿಕೆ ಇದ್ರೆ ಅದರಿಂದ ಹೊರಬರೋ ದಾರಿ ಖಂಡಿತ ಸಿಗ್ತದೆ ನಾ ಹೇಳುದ್ ನಿಜಾನ ಅಲ್ದ ಅಂತ ಗೊತ್ತಾಯ್ಕರೆ ನೀವೀಗ ನಮ್ ಹಿಂದೂ ಶಾಲೆಯ ಮೂರನೇ ತರಗತಿಯಲ್ಲಿ ಓದ್ತಾ ಇಪ್ಪು ಶಿವಾನಿ ಹೇಳು ಕತಿ ಕೇಳ್ಕ ಬನ್ನಿ
8: ಹಾಯ್ ನಮಸ್ಕಾರ ನಾನು ಶಿವಾನಿ ನಾನು ಬಿ ಆರ್ ಅವ್ ಶಾಲೆಯಾಗ ಮೂರನೇ ತರಗತಿಯಲ್ಲಿ ಓದ್ತಿದ್ದೆ ಈ ಕತೆ ಹೆಸರಂತ ಗೊತ್ತಿತ್ತೆ ಹಾಯ್ ಕುಂಬಳಕಾಯಿ ಮುಂದುಕೊಪ್ಪ ಅಂದೇಳಿ ಈ ಕತೆ ಹೆಸರು ನಾ ಈಗ ಕತೆ ಹೇಳ್ತೀಯಕ್ಕ ಒಂದ್ ಊರಾಗ ಒಂದ್ ಅಜ್ಜಿ ಇತ್ತಂಬ್ರ ಆ ಅಜ್ಜಿ ತನ್ನ ಮಗಳ ಮನೆಗೆ ಹೋಯ್ಕಂದೇಳಿ ಜೋರ್ ಆಶೆ ಆಯ್ತಂಬ್ರ ಆ ಅಜ್ಜಿ ಬರೀ ಬಡ್ಕಟ್ಟಿಗಿತ್ತಂಬ್ರ ಆ ಅಜ್ಜಿ ಹೆಂಗಾರು ಮಾಡಿ ನನ್ ಮಗಳ ಮನೆಗೆ ಹೋಯ್ಕಲ್ಲ ಅಂದೇಳಿ ಹೊರಟೆ ಬಿಟ್ಲಂಬ್ರ ದಾರ್ಯಾಗ ಹೋತಿ ಪತಿಗೆ ಕರಡಿ ಸಿಕ್ತಂಬ್ರ ಹಾಯ್ ಅಜ್ಜಿ ನಂಗೆ ಜೋರ್ ಹಶ್ವಾತಿತ್ತ ನಾನಿನ್ನೀಗ ತಿಂತ್ಯಾಕ ಅಂದೇಳಿ ಹೇಳ್ಲಂಬ್ರ ಅದು ಕಜ್ಜಿ ಹಾಯ್ ಇಲ್ಲಿ ಕೇಳ ಕರಡಿ ನಾನೀಗ ಬರೀ ಬಡ್ಕಟ್ಟಿಗಿದ್ದೆ ನಾನ್ ಮಗಳ ಮನೆಗೆ ಹೋಯ್ ಸಮ ಕುಚ್ಚಕ್ಕಿಯನ್ನು ಮೀನ್ ಪದಾರ್ಥ ಹಾಯ್ಕೊಂಡ್ ಲಾಯ್ ಕುಂಡ್ಕೊಂಡು ದಪ್ಪ ಆಯಿ ಬತ್ತಿ ಆಗ್ಬೇಕಾರ ನಾನು ತಿನ್ನಂದ್ ಹೇಳಿ ಹೇಳ್ಲಂಬ್ರ ಕರಡಿ ಹಾ ಸರಿ ಹೋಯ್ಬಾ ಅಂದೇಳಿ ಹೇಳ್ದಂಬ್ರ ಕರಡಿ ಹೋಯ್ತಂಬ್ರ ಅಜ್ಜಿ ಅಂತೂ ಇಂತೂ ಹೋಯ್ ತನ್ ಮಗಳ ಮನೆಗೆ ಸೇರ್ಕೊಂಡ್ಲಂಬ್ರ ಒಂದ್ ತಿಂಗ್ಳಲ್ಲೇ ಉಳ್ಕೊಂಡು ಲಾಯ್ಕ ಕುಚ್ಚಕ್ಕಿಯನ್ನು ಮೀನ್ ಪದಾರ್ಥ ಹಾಯ್ಕೊಂಡು ಸಮ ಉಂಡ್ಕೊಂಡು ಲಾಯ್ಕ ದಪ್ಪ ಆದ್ಲಂಬ್ರ ಕೊನೆಗೂ ಒಂದಿ ನಮ್ಮ ಮನೆಗೆ ಹೋಗು ತೀರ್ಮಾನ ಮಾಡ್ದ್ಲಂಬ್ರ ಮಗ ನಮ್ಮ ಮನೆಗೆ ಹೋತಿಯಕ್ಕ ದಾರಿಗೆ ಹೋತಿ ಪತಿಗೆ ಒಂದ್ ಪ್ರಾಣಿ ಬಂದು ನಾನು ತಿಂತಿ ಅಂತ ಹೇಳುತ್ತೆ ಎಂತ ಮಾಡುದೆ ಮಾರೈತಿ ಅಂದೇಳಿ ಕೇಳ್ದಂಬ್ರ ಅದಕ್ಕೆ ಮಗಳು ಒಂದು ಉಪಾಯ ಮಾಡಿ ದೊಡ್ಡ ಕಿಪ್ಪುದ ಕುಂಬಳಕಾಯಿ ತಂದು ಅದ್ರೊಳಗೆ ಕೂದೆಲ್ಲ ತೆಗ್ದು ಎರಡು ಒಟ್ಟಿ ಮಾಡಿ ಅಮ್ಮ ಇದ್ರೊಳಗೆ ಹೋಯ್ ಕೂತ್ಕೊ ಮತ್ತೆ ಮಂತ್ರ ಹೇಳಿ ಹೋಯ್ ಕುಂಬಳಕಾಯಿ ಮುಂದುಕೊಪ್ಪ ಅಂದೇಳಿ ಕೊಟ್ಲಂಬ್ರ ಮಂತ್ರ ಹೇಳಿದ ಬೆಟ್ಟಿಗೆ ಕುಂಬಳಕಾಯಿ ಗಡ ಗಡ ಗಡ ಅಂತ ಉರುಳುಕೊಂಡು ಮುಂದೋಯ್ತಂಬ್ರ ದಾರ್ಯಾಗ ಹೋತಿ ಪತಿಗೆ ಅದೇ ಕರಡಿ ಸಿಕ್ತಂಬ್ರ ಹೋಯ್ ಒಳಗೆ ಯಾರಿಪ್ಪುದೆ ಆ ಅಜ್ಜಿ ಅಲ್ದಲ್ಲ ಅಂದೇಳಿ ಕೇಳ್ದಂಬ್ರ ಅಜ್ಜಿ ಹೋಯ್ ಕುಂಬಳಕಾಯಿ ಮುಂದುಕೊಪ್ಪ ಅಂದೇಳಿ ಮಂತ್ರ ಹೇಳ್ದಂಬ್ರ ಎಬ್ಬೆ ಇದ್ರೊಳಗೆ ಯಾವ್ದೋ ಭೂತ ಇಪ್ಪುದೆ ಅಂದೇಳಿ ಕರಡಿ ಓಡಿ ಹೋಯ್ತಂಬ್ರ ಅಂತೂ ಇಂತೂ ಅಜ್ಜಿ ಊರ್ ಸೇರ್ಕೊಂಡ್ಲಂಬ್ರ ಈ ಕತಿ ನೀತಿ ಅಂತ ಗೊತ್ತಿತ್ತೆ ಚೂರ್ ಮಂಡಿ ಹೋಸ್ರೆ ಎಂತ ಕಷ್ಟ ಕಾಲ್ದಾಗು ಪಾರಾಗುಕ್ಕತ್ತ ಹೆಂಗಿತ್ ಕತಿ ಲೈಕ್ ಇತ್ತ ಬತ್ತಿಯಾಕ ನಮಸ್ಕಾರ
2: ಮನೆಯಲ್ಲೊಬ್ರು ಹಿರಿಯರು ಇರ್ಕಂತ ಅಂತ್ರ ಎಂತಕ್ಕೆ ಅಂದ್ರೆ ನಾವು ಮಾಡೋ ತಪ್ಪು ಒಪ್ಪುಗಳನ್ನ ಸರಿ ಮಾಡಿ ನಮ್ಗ್ ಸರಿ ದಾರಿಯಲ್ಲಿ ನೆಡುಕ್ ಹೇಳಿ ಕೊಡ್ತಾರೆ ಇಂಥ ಹಿರಿಯರು ನಮ್ ಜೊತೆ ಹೆಚ್ಚಿನ ಕಾಲ ಇರ್ಕಂದ್ರೆ ನಾವು ಅವ್ರನ್ನ ಒಳ್ಳೆ ರೀತಿಯಲ್ಲಿ ಕಾಣ್ಕೊಂತ ಇಂಥದ್ದೇ ಒಂದ್ ಒಳ್ಳೆ ನೀತಿ ಅಂತ ಕತಿನ ಹೇಳುಕೀಗ ನಮ್ ಜೊತೆ ಇದ್ರೆ